ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಮನಸ್ಸು ದುರ್ಬಲವಾಗಿದ್ದರೆ ಎಲ್ಲವೂ ಸಮಸ್ಯೆಯಾಗಿ ಕಾಣುತ್ತೆ, ಸಮತೋಲನದಲ್ಲಿದ್ದರೆ ಸವಾಲಾಗಿ ಕಾಣುತ್ತೆ, ಸದೃಢವಾಗಿದ್ದರೆ ಪ್ರತಿಯೊಂದು ಪರಿಸ್ಥಿತಿಯು ಅದ್ಭುತ ಅವಕಾಶದಂತೆ ಭಾಸವಾಗುತ್ತೆ ಎಂಬ ಹಿತವಚನದ ಮೂಲಕ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಪ್ರಾರಂಭಿಸೋಣ. ಇವತ್ತು June 24, 2026 ಬುಧವಾರ, ಪರಾಭವ ಸಂವತ್ಸರ, ಶುಕ್ಲ ಪಕ್ಷ, ಜ್ಯೇಷ್ಠ ನಕ್ಷತ್ರ, ವರ್ಷ ಋತು. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ.
1: ಬೆಳಿಗ್ಗೆ 6:10

0: ಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಗ್ಗೆ 8 ಗಂಟೆಗೆ ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30ಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರ ಇಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
1: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ.
0: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00ಕ್ಕೆ ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚೆಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
1: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ
0: ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
1: 9:30ಕ್ಕೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇಂದುಮತಿಯವರು ಕಥೆಯನ್ನ ಹೇಳಲಿದ್ದಾರೆ.
0: ಬೆಳಗ್ಗೆ 10:00ಗೆ ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00ಗೆ ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಾನೆ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಗ್ಗೆ 11:30ಕ್ಕೆ ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00ಕ್ಕೆ ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00ಗೆ ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ರತ್ನಗಿರಿಯ ಶುಭ ಅವರು ಬಾಳೆಕಾಯಿಯಿಂದ ಮಾಡುವ ರೆಸಿಪಿಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ.
0: ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00ಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್.ಎಸ್. ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
0: ಮಧ್ಯಾಹ್ನ 3:00ಗೆ ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00ಗೆ ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00ಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00ಕ್ಕೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಕುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಇದನ್ನ ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ.
0: ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: ರಾತ್ರಿ 8:00ಗೆ
0: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು ನಮ್ಮ

ಪೋಷಿಸುವ ರೈತರು, ಸೈನಿಕರು ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಇನ್ನೂ ಕನಸು ಕಾಣ್ತಾ ಇದ್ದೀರಾ? ಹೇಳಿ ಹೇಳಿ, ಸೂರ್ಯ ಆವಾಗ್ಲೇ ಬಂದು ನಿಮ್ ಕಿಟಕಿ ಹತ್ರ ಏನಪ್ಪ ಇನ್ನೂ ಎದ್ದಿಲ್ವಾ ಅಂತ ಕೇಳ್ತಾ ಇದ್ದಾನೆ. ಇನ್ನೂ ನೀವು ನಿದ್ದೆ ಮಾಡ್ತಾ ಇದ್ರೆ ಆ ಸೂರ್ಯನಿಗೂ ಬೋರ್ ಆಗುತ್ತೆ ಸ್ನೇಹಿತರೆ, ಹೇಳಿ ಬೇಗ. ಸೊ ಇವತ್ತಿನ ಮುಂಜಾನೆಯ ಒಂದು ಸಿಹಿ ಮಾತು ಏನಪ್ಪ ಅಂತಂದ್ರೆ, ನೋಡಿ ಸ್ನೇಹಿತರೆ, ಲೈಫ್ ಅನ್ನೋದು ಒಂಥರ ಬಿಸಿ ಬಿಸಿ ಕಾಫಿ ಇದ್ದ ಹಾಗೆ. ಅದಕ್ಕೆ ಎಷ್ಟೇ ಸಕ್ಕರೆ ಹಾಕಿದ್ರು ಅದನ್ನ ಚಮಚ ತಗೊಂಡು ಸರಿಯಾಗಿ ಮಿಕ್ಸ್ ಮಾಡದೆ ಹೋದ್ರೆ ಸಿಹಿ ಸಿಗೋದು ಬರೀ ಕಪ್ನ ತಡದಲ್ಲಿ ಮಾತ್ರ. ಹಾಗೆಯೇ ನಮ್ಮ ಜೀವನದಲ್ಲೂ ಅಷ್ಟೆ, ದೇವರು ನಮಗೆ ಬೇಕಾದಷ್ಟು ಖುಷಿ ಶಕ್ತಿಯನ್ನ ಕೊಟ್ಟಿರ್ತಾನೆ. ಆದ್ರೆ ನಾವೇ ಸ್ವಲ್ಪ ಕೈ ಕಾಲು ಅಲ್ಲಾಡಿಸಿ ಅದನ್ನ ಮಿಕ್ಸ್ ಮಾಡಿಕೊಂಡು ಲವಲವಿಕೆಯಿಂದ ಇರಬೇಕು. ಸುಮ್ನೆ ಮಲ್ಕೊಂಡೆ ಇದ್ರೆ ಆ ಸಿಹಿ ನಮ್ಗೆ ಸಿಗಲ್ಲ ಸ್ನೇಹಿತರೆ. ಸೊ ಆ ಸಿಹಿ ಕಾಫಿ ಕುಡಿಯೋಕಾದ್ರೂ ಬೇಗ ಎದ್ದೇಳಿ. ಇವತ್ತು ಆಫೀಸ್ಗೆ ಲೇಟ್ ಆಗಿ ಹೋಗಿ ನಿಮ್ಮ ಬಾಸ್ ಹತ್ರ ಸಿಹಿಯಾದ ಬೈಗುಳ ತಿನ್ನೋದು ಬೇಡ ಅಲ್ವಾ? ಸೊ ಹಾಗಾಗಿ ಆಕ್ಟಿವ್ ಆಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವೆಲ್ಲರೂ ಜೀವನದಲ್ಲಿ ವಿಜಯ ಮಾಲೆ ಹಾಕೊಳ್ಬೇಕು ಅಂತಾನೆ ಓಡ್ತಾ ಇರ್ತೀವಿ ಅಲ್ವಾ? ಆದ್ರೆ ಇವತ್ತು ಒಂದ್ ಮಾತು ನೆನಪಾಗ್ತಾ ಇದೆ, ಸೋಲೋದೇ ಗೆಲ್ಲುವುದು ಸಾಧ್ಯವಿಲ್ಲ, ಸೋತು ಗೆದ್ದವನಿಗೆ 100 ಸೋಲು ಎದುರಾದರೂ ಅವನು ಹೆದರೋದಿಲ್ಲ ಅಂತ. ಈ ಮಾತಿನ ಹಿಂದಿರೋ ಗೂಢಾರ್ಥವನ್ನ ಈ ಒಂದು ಪುಟ್ಟ ಕಥೆ ಮುಖಾಂತರ ನಿಮಗೆ ತಿಳಿಸ್ತೀನಿ. ಒಂದು ಕಾಡ್ನಲ್ಲಿ ಒಂದು ಪುಟ್ಟ ಬಾಳೆಯ ಗಿಡ ಮತ್ತು ಒಂದು ದೊಡ್ಡದಾದ ಮರದ ಸಸಿ ಇತ್ತಂತೆ. ಬಾಳೆಯ ಗಿಡ ಬೇಗ ಬೆಳೆದು ನಿಂತಿತ್ತು. 15 ದಿನಕ್ಕೊಮ್ಮೆ ಅದಕ್ಕೆ ಹೊಸ ಎಲೆಗಳು ಬರ್ತಾ ಇತ್ತು. ಅದು ಮರದ ಸಸಿಯನ್ನ ನೋಡಿ ನಗ್ತಾ ಇತ್ತಂತೆ. ನೋಡು, ನಾನು ಎಷ್ಟು ಬೇಗ ಬೆಳೆದು ನಿಂತಿದ್ದೀನಿ ಅಂತ, ನೀನು ಇನ್ನು ಅಷ್ಟೇ ಇದ್ದೀಯಾ ಅಂತ. ಆದರೆ ಮರದ ಸಸಿ ಒಂದು ಮಾತಾಡದೆ ಸುಮ್ಮನೆ ಇತ್ತು. ಒಂದು ದಿನ ದೊಡ್ಡ ಬಿರುಗಾಳಿ ಸಹಿತ ಮಳೆ ಬಂತು. ಆ ವೇಗದ ಗಾಳಿಗೆ ಈ ಎತ್ತರವಾದ ಬೆಳೆದಿದ್ದ ಬಾಳೆ ಗಿಡ ಬುಡ ಸಮೇತ ಕಿತ್ತು ನೆಲಕ್ಕೆ ಬಿದ್ದು ಸೋತ್ ಹೋಯಿತು. ಯಾಕಂದ್ರೆ ಅದು ಬೇಗ ಬೆಳಿಬೇಕು ಅನ್ನೋ ಅವಸರದಲ್ಲಿ ತನ್ನ ಬೇರುಗಳನ್ನ ಗಟ್ಟಿಯಾಗಿ ಇಳಿಸಿರ್ಲಿಲ್ಲ. ಆದರೆ ಆ ಮರದ ಸಸಿ ಇದೆಯಲ್ಲ, ಪ್ರತಿ ಬಾರಿ ಮಳೆ ಗಾಳಿ ಬಂದಾಗ್ಲೂ ನಡುಗ್ತಾ ಇತ್ತು, ಸ್ವಲ್ಪ ಭಾಗ ಬಾಗ್ತಾ ಇತ್ತು. ಅದೆಷ್ಟೋ ಬಾರಿ ಎಲೆಗಳೆಲ್ಲ ಉದುರಿ ಸೋತಂತೆ ಕಂಡರೂ ಪ್ರತಿ ಸೋಲಿನ ನಂತರವೂ ಅದು ತನ್ನ ಬೇರುಗಳನ್ನ ಮಣ್ಣಿನ ಆಳಕ್ಕೆ ಇನ್ನು ಗಟ್ಟಿಯಾಗಿ ಇಳಿಸ್ತಾ ಹೋಯಿತು. ವರ್ಷಗಳು ಕಳೆದವು. ಆ ಸಸಿ ಇವತ್ತು ಬೃಹತ್ ಓಕ್ ಮರವಾಗಿ ನಿಂತಿದೆ. ಈಗ ಎಂತಹ 100 ಬಿರುಗಾಳಿ ಬಂದರೂ ಅದು ಅಲುಗಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಸೋಲುಗಳನ್ನ ಅನುಭವಿಸಿ ತನ್ನ ಅಡಿಪಾಯವನ್ನ ಭದ್ರ ಮಾಡ್ಕೊಂಡಿದೆ. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಯಾರು ಸುಲಭವಾಗಿ ಸೋಲದೆ ಗೆದ್ಬಿಡ್ತಾರೋ ಅವರು ಸಣ್ಣ ಕಷ್ಟ ಬಂದರೂ ಬಾಳೆಯ ಗಿಡದಂತೆ ಬಿದ್ದು ಹೋಗ್ತಾರೆ. ಆದರೆ ಯಾರು ಪ್ರತಿ ಸೋಲಿನಿಂದಲೂ ಪಾಠ ಕಲಿತು ಸೋತಾಗ್ಲೆಲ್ಲ ಮತ್ತಷ್ಟು ಧೈರ್ಯದಿಂದ ಪುಟಿದೇಳ್ತಾರೋ ಅವರು ಆ ಓಕ್ ಮರದಂತೆ ಗಟ್ಟಿಯಾಗಿರ್ತಾರೆ. ಅವರಿಗೆ ಮುಂದೆ 100 ಸೋಲು ಬಂದರೂ ಹೆದರಿಕೆ ಅನ್ನೋದೇ ಇರೋದಿಲ್ಲ. ಯಾಕೆ ಗೊತ್ತಾ? ಅವರ ಅನುಭವದ ಬೇರುಗಳು ಅಷ್ಟು ಗಟ್ಟಿಯಾಗಿರುತ್ತವೆ. ಸೊ ಸ್ನೇಹಿತರೆ, ಸೋಲು ಕಂಡಾಗ ಕುಗ್ಗಬೇಡಿ, ಅದು ನಿಮ್ಮನ್ನ ಗಟ್ಟಿಗೊಳಿಸ್ತಾ ಇದೆ ಅಂತ ನಂಬಿ. ಈ ಪಾಸಿಟಿವ್ ಎನರ್ಜಿಯೊಂದಿಗೆ ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಹೇಳ್ತೀನಿ, ಕೇಳಿ. ನಾವೆಲ್ಲರೂ ಲೈಫ್ನಲ್ಲಿ ಬೆಳಿಬೇಕು ಅಂತ ದಿನ ಓಡ್ತಾ ಇರ್ತೀವಿ ಅಲ್ವಾ? ಆದ್ರೆ ನಮ್ಮ ಒಳಗಿರೋ ಸಣ್ಣ ಪುಟ್ಟ ಕೋಪ, ಅಸೂಯೆ ಅಥವಾ ನೆಗೆಟಿವ್ ಯೋಚನೆಗಳು ನಮ್ಮನ್ನ ಹಿಂದಕ್ಕೆ ಎಳಿತಾ ಇರ್ತವೆ. ಇದಕ್ಕೆ ಸ್ವಭಾವ ದೋಷ ಅಂತ ಕರೀತಾರೆ. ಅಂದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಹಿಡ್ದಿರೋ ಒಂದು ತುಕ್ಕು ಇದ್ದ ಹಾಗೆ. ಈ ಒಂದು ತುಕ್ಕನ್ನ ತೆಗೆದು ಹಾಕಿ ನಮ್ಮನ್ನ ನಾವು ಶೈನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ನಾನೊಂದು ಸಿಂಪಲ್ ಸ್ಟೆಪ್ಸ್ ನ ಹೇಳ್ತೀನಿ, ಕೇಳಿ ಸ್ನೇಹಿತರೆ. ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಇಡೀ ದಿನದಲ್ಲಿ ಯಾವ್ಯಾವ ಸಮಯದಲ್ಲಿ ನಮಗೆ ಸಿಟ್ಟು ಬಂತು ಅಥವಾ ಯಾರ ಮೇಲೆ ನಮಗೆ ಬೇಜಾರಾಯ್ತು ಅನ್ನೋದನ್ನ ಒಂದು ಕಡೆ ಬರ್ದಿಡಿ. ಸುಮ್ನೆ ಯೋಚನೆ ಮಾಡೋದಲ್ಲ ಸ್ನೇಹಿತರೆ, ಒಂದು ಡೈರಿಯಲ್ಲಿ ನೋಟ್ ಮಾಡಿ ಇಡಿ. ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾವ ವಿಷಯಕ್ಕೆ ನಾವು ಹೆಚ್ಚಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತ. ಇನ್ನ ಎರಡನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಈ ನೆಗೆಟಿವ್ ಗುಣಗಳನ್ನ ಹೋಗ್ಲಾಡ್ಸೋದಕ್ಕೆ ನಮಗೆ ನಾವೇ ಒಂದು ಪಾಸಿಟಿವ್ ಆಜ್ಞೆ ಅಂದ್ರೆ ಸ್ವಯಂ ಸೂಚನೆ ಕೊಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬಾ ಕೋಪ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಮುಂದಿನ ಸರಿ ಯಾರಾದ್ರೂ ಬೈದಾಗ ನಾನು ಶಾಂತವಾಗಿರ್ತೀನಿ ಅಂತ ದಿನಕ್ಕೆ ಒಂದು 10 ಸರಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಇದು ಒಂಥರ ನಮ್ಮ ಮೈಂಡ್ಗೆ ಕೊಡುವ ಟ್ರೈನಿಂಗ್ ಇದ್ದ ಹಾಗೆ. ಇನ್ನ ಮೂರನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಸಣ್ಣ ಬದಲಾವಣೆ ದೊಡ್ಡ ರಿಸಲ್ಟ್. ಇದು ಒಂದೇ ದಿನಕ್ಕೆ ಮ್ಯಾಜಿಕ್ ತರ ಆಗೋದಿಲ್ಲ ಸ್ನೇಹಿತರೆ. ವಾರಕ್ಕೊಂದ್ಸರಿನಾದ್ರೂ ನಾವು ಎಷ್ಟು ಬದಲಾಗ್ತಾ ಇದ್ದೀವಿ ಅಂತ ನಾವೇ ಚೆಕ್ ಮಾಡ್ಕೊಳ್ಬೇಕು. ಸೊ ಈಗ ನೀವು ಸುಮ್ನೆ ಕೂತಾಗ ನೀವು ಕಳೆದ ವಾರಕ್ಕಿಂತ ಇವತ್ತು ಬೆಟರ್ ಆಗಿದ್ದೀನಾ ಅಂತ ಯೋಚನೆ ಮಾಡಿ. ಇದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಖಂಡಿತ ಹೆಚ್ಚಾಗುತ್ತೆ. ಸೊ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ನಮ್ಮ ವ್ಯಕ್ತಿತ್ವವನ್ನ ನಾವೇ ರೂಪಿಸ್ಕೊಳ್ಳೋದು ಎಷ್ಟು ಈಸಿ ಇರುತ್ತೆ ಗೊತ್ತಾ? ಜೀವನ ಅನ್ನೋದು ಬರೀ ಹೊರಗಿನ ಓಟವಲ್ಲ, ಒಳಗಿನ ಪಯಣ ಕೂಡ ಹೌದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9686096279 ಈ ನಂಬರ್ಗೆ ಕಳ್ಸಿಕೊಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಲೈಫ್ ಅಂದ್ಮೇಲೆ ಸಾವಿರ ಟೆನ್ಷನ್ ಇರುತ್ತೆ ಅಲ್ವಾ? ಆ ಟೆನ್ಷನ್ ಮಧ್ಯೆ ಮುಖದಲ್ಲಿ ನಗು ತರೋದಕ್ಕೆ ಇವತ್ತು ನಮ್ ಜೊತೆ ಒಬ್ಬ ಗೆಳೆಯ ಬರ್ತಿದ್ದಾನೆ. ಅವನು ಯಾರು ಅಂತ ಕೇಳ್ತೀರಾ? ಎಸ್, ಇವನು ಬರೀ ಜಾಣ ಅಲ್ಲ, ಅತಿ ಜಾಣ. ತನ್ನ ಮಾತಿನ ಚಾತುರ್ಯದಿಂದ ಎಂತಹ ಕಠಿಣ ಸಮಸ್ಯೆಯನ್ನಾದರೂ ಚಿಟಿಕೆ ಹೊಡೆಯೋದ್ರಲ್ಲಿ ಸಾಲ್ವ್ ಮಾಡೋ ಕ್ರೇಜಿ ಕ್ಯಾರೆಕ್ಟರ್ ಅಂತಲೇ ಹೇಳಬಹುದು. ವಿಜಯನಗರದ ಅರಸ ಕೃಷ್ಣದೇವರಾಯನ ಆಸ್ಥಾನದ ಆ ವಿಕಟ ಕವಿ ಸಾಕ್ಷಾತ್ ತೆನಾಲಿರಾಮ ಕೃಷ್ಣ. ಹಾಗಾದ್ರೆ ಇವತ್ತು ಈ ಜಾಣರಾಮ ಯಾವ ಹೊಸ ಐಡಿಯಾ ಮಾಡಿದ್ದಾನೆ? ಆಸ್ಥಾನದಲ್ಲಿ ನಡೆದ ಆ ತಮಾಷೆಯ ಘಟನೆ ಏನು? ಬನ್ನಿ ಕೇಳೋಣ. ಇವತ್ತಿನ ಕತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕೇಳಿ ಸ್ನೇಹಿತರೆ. ಒಮ್ಮೆ ಮಹಾರಾಜ ಕೃಷ್ಣದೇವರಾಯನ ಪ್ರೀತಿಯ ಪಟ್ಟದ ಆನೆ ಹಠಾತ್ತನೆ ತೀರಿ ಹೋಗುತ್ತೆ. ರಾಜನಿಗೆ ತುಂಬಾನೇ ದುಃಖವಾಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಪಟ್ಟಭದ್ರ ಪುರೋಹಿತರು ರಾಜನ ಹತ್ತಿರ ಬಂದು, ಮಹಾರಾಜರೇ, ಆನೆ ಅಕಾಲಿಕವಾಗಿ ಸತ್ತಿದೆ. ಅದರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀವು 8 ಜನ ಪುರೋಹಿತರಿಗೆ ಬಂಗಾರದ ಆನೆಗಳನ್ನು ದಾನ ಮಾಡಬೇಕು ಅಂತ ನಂಬಿಸ್ತಾರೆ. ಅದಕ್ಕೆ ರಾಜ ಒಪ್ಪಿಬಿಡ್ತಾನೆ. ಇದನ್ನು ಕೇಳಿದ ತೆನಾಲಿರಾಮನಿಗೆ ಪುರೋಹಿತರ ದುರಾಸೆ ಅರ್ಥವಾಗುತ್ತೆ. ಅವನು ಕೂಡಲೇ ರಾಜನ ಬಳಿ ಹೋಗಿ, ಪ್ರಭುಗಳೇ, ಈ ಪವಿತ್ರ ಕಾರ್ಯದಲ್ಲಿ ನನಗೂ ಪಾಲು ನೀಡಿ. ಪುರೋಹಿತರು ಬಂಗಾರದ ಆನೆ ಪಡೆದ ನಂತರ ನನ್ನ ಮನೆಗೂ ಬರಲಿ. ಅಲ್ಲಿ ನನ್ನ ತಾಯಿಯ ಆತ್ಮದ ಶಾಂತಿಗೂ ಒಂದು ಚಿಕ್ಕ ಕಾರ್ಯವಿದೆ ಎಂದು ಕೇಳ್ಕೊಳ್ತಾನೆ. ಮರುದಿನ 8 ಜನ ಪುರೋಹಿತರು ರಾಜನಿಂದ ಬಂಗಾರದ ಆನೆಗಳನ್ನು ಪಡೆದು ಸೀದಾ ತೆನಾಲಿರಾಮನ ಮನೆಗೆ ಬರ್ತಾರೆ. ರಾಮ ಅವರಿಗೆ ಭರ್ಜರಿ ಊಟ ಹಾಕಿಸ್ತಾನೆ. ಊಟ ಮುಗಿದ ಮೇಲೆ ರಾಮ ಹೇಳ್ತಾನೆ, ನನ್ನ ತಾಯಿ ಸಾಯುವ ಮೊದಲು ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ರು. ಅವರಿಗೆ ಬಿಸಿ ಬಿಸಿ ಕಬ್ಬಿಣದ ಸಲಾಕೆಯಿಂದ ಮೈಗೆ ಬರೆ ಹಾಕಿಸಿಕೊಳ್ಳುವ ಆಸೆ ಇತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಈಗ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಿಮ್ಮೆಲ್ಲರಿಗೂ ಬಿಸಿ ಬಿಸಿ ಕಬ್ಬಿಣದ ಸಲಾಖೆಯಿಂದ ಬರೆ ಹಾಕಬೇಕು ಅಂತ ಹೇಳಿದ. ಪುರೋಹಿತರು ಇದನ್ನ ಕೇಳಿಸ್ಕೊಂಡು ಬೆಚ್ಚಿ ಬೀಳ್ತಾರೆ. ಇದೇನಿದು ಅನ್ಯಾಯ ಅಂತ ಕೂಗಾಡ್ತಾರೆ. ಆಗ ರಾಮ ಶಾಂತವಾಗಿ ಹೇಳ್ತಾನೆ, ಯಾಕೆ ಸ್ವಾಮಿ, ರಾಜನ ಆನೆ ಸತ್ತರೆ ಬಂಗಾರದ ಆನೆ ದಾನ ಮಾಡಬಹುದು. ಅಂದ ಮೇಲೆ ನನ್ನ ತಾಯಿಯ ಆಸೆ ತೀರಿಸಲು ನಿಮಗೆ ಬರೆ ಹಾಕಬಾರದ್ಯಾಕೆ ಅಂತ ಕೇಳ್ತಾನೆ. ಪುರೋಹಿತರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಬಂಗಾರದ ಆನೆಗಳನ್ನು ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಹೀಗೆ ತೆನಾಲಿರಾಮ ರಾಜನ ಖಜಾನೆ ಲೂಟಿಯಾಗುವುದನ್ನ ತಪ್ಪಿಸ್ತಾನೆ. ಸೊ ಸ್ನೇಹಿತರೆ, ಭಕ್ತಿ ಇರಬೇಕು ನಿಜ, ಆದರೆ ಅದು ಕುರುಡು ನಂಬಿಕೆಯಾಗಬಾರದು. ಯಾರೋ ಏನೋ ಹೇಳಿದ್ರು ಅಂತ ನಂಬೋ ಬದಲು ನಮ್ಮ ವಿವೇಚನೆಯಿಂದ ಯೋಚನೆ ಮಾಡಬೇಕು ಅನ್ನೋದೇ ಈ ಕಥೆಯ ಸಾರಾಂಶ. ಈ ವಿಕಟ ಕವಿಯ ಐಡಿಯಾ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ. ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್. ಗಾಂಧೀಜಿಯ ಉತ್ತರ ಹೇಳುವವರು ಹೆಚ್ಆರ್ ಪ್ರಕಾಶ್.

0: ಉಳಿದವರು ಯಾರು ಅನಿವಾರ್ಯವಲ್ಲ. ಅದಲ್ಲದೆ ಇಂಗ್ಲಿಷರ ಹೊರತು ಹಿಂದೂಸ್ತಾನದಲ್ಲಿ ಕೆಲಸ ನಡೆಯದು ಎಂದು ಹೇಳುವುದು ಅವರಿಗೆ ಅಹಂಕಾರ ಕಾರಣವಾಗುತ್ತದೆ. ಸಾಮಾನ್ಯ ಬುದ್ಧಿಗೂ ಇದು ಅರ್ಥವಾಗುತ್ತದೆ. ಇಂಗ್ಲಿಷರು ತಮ್ಮ ಹಾಸಿಗೆ ಚಾಪೆ ಸುತ್ತಿಕೊಂಡು ಹೊರಟು ಹೋದರೆ ಹಿಂದೂಸ್ತಾನವೇನು ಅನಾಥವಾಗುತ್ತದೆಯೇ, ತಬ್ಬಲಿಯಾಗುತ್ತದೆಯೇ? ಅವರಿಗೆ ಹೆದರಿ ಈಗ ಸುಮ್ಮನೆ ಕುಳಿತಿರುವವರು ಆಗ ಹೊಡೆದಾಡಿಯಾರು? ಆದರೆ ಜ್ವಾಲಾಮುಖಿಯನ್ನು ಒತ್ತಿ ಹಿಡಿದರೆ ಏನು ಲಾಭ? ಅದು ಒಡೆದು ಹೊರಗೆ ಬರುವುದೇ ಒಳಿತು. ಆದುದರಿಂದ ಶಾಂತಿಪೂರ್ಣವಾಗಿ ಬಾಳುವ ಮುನ್ನ ನಾವು ನಮ್ಮೊಳಗೆ ಹೊಡೆದಾಡಲೇಬೇಕಾಗಿದ್ದರೆ ಹಾಗೆಯೇ ಆಗಲಿ. ಬಲಹೀನರನ್ನು ರಕ್ಷಿಸುವ ನೆಪದಲ್ಲಿ ಇಬ್ಬರ ನಡುವೆ ಮೂರನೆಯ ಲಾಭ ಬಡಕ ಬೇಕಾಗಿಲ್ಲ. ಈ ಸಂರಕ್ಷಣೆ ಎನ್ನುವುದೇ ನಮ್ಮನ್ನು ನಿಸ್ಸತ್ವ ಮಾಡಿದೆ. ಇಂಥ ಸಂರಕ್ಷಣೆ ದುರ್ಬಲರನ್ನು ಮತ್ತಿಷ್ಟು ನಿರ್ಬಲರಾಗಿ ಮಾಡುತ್ತದೆ. ಇದನ್ನು ಅರಿಯದಿದ್ದರೆ ನಮಗೆ ಸ್ವರಾಜ್ಯ ಸಿಗಲಾರದು. ಇಂಗ್ಲಿಷ್ ಪಾದರಿಯೊಬ್ಬ ಹೇಳಿದುದನ್ನೇ ನಾನು ಹೇಳುತ್ತೇನೆ. ಪರರಾಜ್ಯದ ಸುವ್ಯವಸ್ಥೆಗಿಂತ ಸ್ವರಾಜ್ಯದ ಅವ್ಯವಸ್ಥೆಯೇ ಲೇಸು. ಇಷ್ಟೇ ಭೇದ. ಸ್ವರಾಜ್ಯಕ್ಕೆ ಆತ ಮಾಡಿದ ಅರ್ಥ ಬೇರೆ, ನಾನು ಹಿಂದೂಸ್ತಾನದ ಸ್ವರಾಜ್ಯಕ್ಕೆ ಹೇಳುವ ಅರ್ಥ ಬೇರೆ. ಇಂಗ್ಲಿಷರದಾಗಲಿ ಭಾರತೀಯರದಾಗಲಿ ಯಾರ ದಬ್ಬಾಳಿಕೆಯೂ ನಮಗೆ ಬೇಡ ಎಂಬುದನ್ನು ನಾವು ತಿಳಿಸಿ ಹೇಳಬೇಕು ಎಂದು ಮಿತವಾದಿಗಳಿಗೆ ಹೇಳುತ್ತೇನೆ. ಹೀಗಾದರೆ ಮಿತವಾದಿಗಳು ಅತಿವಾದಿಗಳು ಒಟ್ಟಗೂಡಬಹುದು. ಆಗ ಪರಸ್ಪರ ಅಂಜುವ ಅಥವಾ ಅವಿಶ್ವಾಸ ತೋರುವ ಕಾರಣವಿರದು.
1: ಆಮೇಲೆ ಇಂಗ್ಲಿಷರಿಗೇನು ಹೇಳುತ್ತೀರಿ?
0: ವಿನಯಪೂರ್ವಕವಾಗಿ ಅವರಿಗೆ ಹೇಳುತ್ತೇನೆ, ನೀವು ನಮ್ಮ ಆಡಳಿತಗಾರರು ನಿಜ. ನಿಮ್ಮ ಕತ್ತಿಯ ಬಲದಿಂದಲೋ ಅಥವಾ ನಮ್ಮ ಸಮ್ಮತಿಯಿಂದಲೋ ನೀವು ಹಿಂದೂಸ್ಥಾನದಲ್ಲಿರುವುದು ಎಂಬ ಚರ್ಚೆ ಬೇಡ. ನೀವು ನಮ್ಮ ದೇಶದಲ್ಲಿದ್ದರೆ ನನಗೇನೂ ಅಡ್ಡಿ ಇಲ್ಲ. ಆದರೆ ನೀವು ಆಡಳಿತಗಾರರಾದರೂ ಪ್ರಜಾಸೇವಕರಂತೆ ಇರಬೇಕು. ನೀವು ಹೇಳಿದಂತೆ ನಾವು ಮಾಡಬೇಕಾಗಿಲ್ಲ, ನಾವು ಬಯಸಿದಂತೆ ನೀವು ಮಾಡಬೇಕು. ಇದುವರೆಗೆ ನೀವು ಇಲ್ಲಿಂದ ಹೊತ್ತುಕೊಂಡು ಹೋದ ಐಶ್ವರ್ಯ ನಿಮ್ಮಲ್ಲಿಯೇ ಇರಲಿ. ಇನ್ನು ಮುಂದೆ ಮಾತ್ರ ಹಾಗೆ ಮಾಡುವ ಹಾಗಿಲ್ಲ. ಇಲ್ಲಿ ಇರುವ ಹಾಗಿದ್ದರೆ ನಿಮ್ಮ ಕೆಲಸ ಹಿಂದೂಸ್ಥಾನದ ಕಾವಲು ಅಷ್ಟೆ. ನಮ್ಮಿಂದ ಲಾಭ ಗಳಿಸಿಕೊಳ್ಳಬೇಕು ಎಂಬ ಆಸೆಯನ್ನು ಬಿಡಿ. ನೀವು ನಂಬಿದ ಸಭ್ಯತೆ ನಮ್ಮ ಪಾಲಿಗೆ ಅಸಭ್ಯತೆ. ನಿಮ್ಮದಕ್ಕಿಂತ ನಮ್ಮ ಸಭ್ಯತೆ ಬಹಳ ಶ್ರೇಷ್ಠವೆಂದು ನಾವು ತಿಳಿದಿದ್ದೇವೆ. ಇದನ್ನು ನೀವು ಅರಿತರೆ ನಿಮಗೇ ಲಾಭ. ಇಲ್ಲವಾದರೆ ನಿಮ್ಮದೇ ಗಾದೆ ಇದೆಯಲ್ಲ, ನಮ್ಮ ದೇಶದಲ್ಲಿ ಇರಬೇಕೆಂದರೆ ನಮ್ಮಂತೆಯೇ ಇರಬೇಕು. ನಮ್ಮ ಧರ್ಮಕ್ಕೆ ಬಾಧಕವಾದುದನ್ನು ಏನನ್ನು ನೀವು ಮಾಡಲಾಗದು. ಆಡಳಿತಗಾರರಾದ್ದರಿಂದ ಇಲ್ಲಿನ ಹಿಂದೂಗಳಿಗಾಗಿ ನೀವು ಗೋಮಾಂಸವನ್ನು, ಮುಸಲ್ಮಾನರಿಗಾಗಿ ಹಂದಿಯ ಮಾಂಸವನ್ನು ಬಿಟ್ಟು ಬಿಡಬೇಕು. ಇದುವರೆಗೆ ನಾವು ಏನೂ ಹೇಳಲಿಲ್ಲ, ನೀವು ನಮ್ಮನ್ನು ತುಳಿದಿದ್ದೀರಿ. ಆದರೆ ನಿಮ್ಮ ನಡತೆಯಿಂದ ನಮಗೆ ನೋವಾಗಿಲ್ಲ ಎಂದು ತಿಳಿಯಬೇಡಿ. ಸ್ವಾರ್ಥದಿಂದಲೋ ಭಯದಿಂದಲೋ ನಾವು ನಮ್ಮ ಮನಸ್ಸನ್ನು ಬಿಚ್ಚಿ ಹೇಳಲಿಲ್ಲ. ಈಗ ಧೈರ್ಯವಾಗಿ ಹೇಳಲೇಬೇಕು, ಅದು ನಮ್ಮ ಕರ್ತವ್ಯ. ನಿಮ್ಮ ಶಾಲೆ ನ್ಯಾಯಾಲಯಗಳು ಶುದ್ಧ ನಿಷ್ಪ್ರಯೋಜಕ. ನಮ್ಮ ಹಳೆಯ ಪಾಠಶಾಲೆಗಳನ್ನು, ನ್ಯಾಯಾಲಯಗಳನ್ನು ಮತ್ತೆ ಸ್ಥಾಪಿಸುತ್ತೇವೆ. ಹಿಂದೂಸ್ತಾನದ ಸಾಮಾನ್ಯ ಭಾಷೆ ಇಂಗ್ಲಿಷ್ ಅಲ್ಲ, ಹಿಂದಿ. ಆದುದರಿಂದ ಅದನ್ನು ನೀವು ಕಲಿಯಬೇಕು. ನಮ್ಮ ಭಾಷೆಯಲ್ಲಿಯೇ ನಾವು ನಿಮ್ಮೊಡನೆ ವ್ಯವಹಾರ ಮಾಡಿಯೇವು. ರೈಲಿಗೆ, ಸೇನೆಗೆ ನೀವು ಮನಬಂದಂತೆ ಮಾಡುತ್ತಿರುವ ವೆಚ್ಚ ನಮಗೆ ಸಹಿಸದು. ನಮಗೆ ಇವೆರಡೂ ಅಗತ್ಯವಿಲ್ಲ. ನಿಮಗೆ ರಷ್ಯಾದ ಅಂಜಿಕೆ ಇರಬಹುದು, ನಮಗಿಲ್ಲ. ರಷ್ಯಾದವರು ಬರಲಿ, ಬಂದಾಗ ನೋಡಿಕೊಳ್ಳುತ್ತೇವೆ. ನೀವು ಜೊತೆಗೆ ಇದ್ದರೆ ಇಬ್ಬರೂ ಸೇರಿ ಅವರನ್ನು ನೋಡಿಕೊಳ್ಳೋಣ. ನಮಗೆ ವಿಲಾಯಿತಿ ಬಟ್ಟೆ ಅಗತ್ಯವಿಲ್ಲ. ನಮ್ಮ ದೇಶದಲ್ಲಿಯೇ ಮಾಡಿದ ಪದಾರ್ಥಗಳೇ ನಮಗೆ ಸಾಕು. ನಿಮಗೆ ಒಂದು ಕಣ್ಣು ಮ್ಯಾಂಚೆಸ್ಟರ್ ಮೇಲೆ, ಇನ್ನೊಂದು ನಮ್ಮ ಮೇಲೆ. ಇದನ್ನು ನಾವು ಸಹಿಸಲು

0: ಕಾರ್ಯವು. ನಿಮ್ಮ ಹಿತವು ನಮ್ಮ ಹಿತವು ಒಂದೇ ಆದರೆ ಮಾತ್ರ ನಾವು ಒಟ್ಟಿಗೆ ನಿರ್ವಹಿಸಬಹುದು. ಉದ್ದಂಡತನದಿಂದ ಇದನ್ನು ಹೇಳುತ್ತಿಲ್ಲ. ನಿಮಗೆ ಬೇಕಾದಷ್ಟು ಶಸ್ತ್ರಬಲವಿದೆ, ನೌಕಾಬಲವಿದೆ. ಈ ಬಲದ ವಿರುದ್ಧ ನಾವು ಹೊಡೆದಾಡಲಾರೆವು. ಆದರೆ ಮೇಲೆ ಹೇಳಿದ ಮಾತು ನಿಮಗೆ ಇಷ್ಟ ಇಲ್ಲದಿದ್ದರೆ ನಾವು ನಿಮ್ಮ ಕೈಯೊಳಗೆ ಇರಲಾರೆವು, ನಿಮ್ಮ ಪ್ರಜೆಯಾಗಿ ಇರಲಾರೆವು. ನೀವು ನಮ್ಮನ್ನು ತುಂಡು ತುಂಡಾಗಿ ಕತ್ತರಿಸಿದರೂ ಸರಿಯೇ, ಗುಂಡಿನ ಬಾಯಿಗಿಟ್ಟು ಸುಟ್ಟರೂ ಸರಿಯೇ, ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಡೆದರೆ ನಿಮಗೆ ನಾವು ತಿಲಮಾತ್ರವೂ ಸಹಾಯ ಮಾಡೆವು. ನಮ್ಮ ಸಹಾಯವಿಲ್ಲದೆ ನೀವು ಒಂದು ಹೆಜ್ಜೆಯನ್ನು ಹಾಕಲಾರಿರಿ, ಅದು ನಿಮಗೂ ಗೊತ್ತು ನಮಗೂ ಗೊತ್ತು. ನಿಮ್ಮ ಅಧಿಕಾರ ಮದದಲ್ಲಿ ಇದನ್ನು ಕೇಳಿ ನೀವು ನಗುತ್ತೀರಿ. ಒಂದೇ ಸಲಕ್ಕೆ ನಿಮ್ಮ ಭ್ರಾಂತಿ ನಿರಸನ ಮಾಡುವುದು ನಮಗೆ ಸಾಧ್ಯವಾಗಲಿಕ್ಕಿಲ್ಲ. ಆದರೆ ನಮ್ಮೊಳಗೆ ಪೌರುಷವೇನಾದರೂ ಇದ್ದರೆ ನಿಮ್ಮ ಈ ಮದ ಆತ್ಮಘಾತಕ, ನಿಮ್ಮ ನಗೆ ಬರೀ ವಿಪರೀತ ಬುದ್ಧಿ ಎಂಬುದು ಬಹುಬೇಗ ನಿಮಗೆಯೇ ಕಂಡು ಬಂದೀತು. ನೀವು ಒಂದು ಧಾರ್ಮಿಕ ಜನಾಂಗದವರು ಎಂದು ನಾವು ತಿಳಿದಿದ್ದೇವೆ. ನಮ್ಮ ದೇಶವೋ ಸಮಸ್ತ ಧರ್ಮದ ತವರು. ನಾವು ನೀವು ಹೇಗೆ ಕಲಿತವು ಎಂಬ ವಿಚಾರ ಬೇಡ. ನಮ್ಮ ಪರಸ್ಪರ ಸಂಬಂಧವನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸೋಣ. ಹಿಂದೂಸ್ತಾನಕ್ಕೆ ಬಂದಿರುವ ನೀವು ಇಂಗ್ಲಿಷ್ ಜನಾಂಗದ ಒಳ್ಳೆಯ ಮಾದರಿಗಳಲ್ಲ. ಅರೆಬರೆ ಇಂಗ್ಲಿಷರಾದ ನಾವು ನಿಜವಾದ ಹಿಂದೂಸ್ತಾನದ ಪ್ರತಿನಿಧಿಗಳಲ್ಲ. ನೀವು ಮಾಡಿರುವುದೆಲ್ಲ ಇಂಗ್ಲಿಷ್ ಜನಕ್ಕೆ ತಿಳಿದರೆ ಅದನ್ನು ಅವರು ವಿರೋಧಿಸಿಯಾರು. ಹಿಂದೂಸ್ತಾನದ ಜನತೆಗೂ ನಿಮಗೂ ಸಂಬಂಧವೇ ಇಲ್ಲ. ನಿಮ್ಮ ಈ ನಾಗರಿಕತೆಯನ್ನು ಬಿಟ್ಟು ನಿಮ್ಮ ಧರ್ಮಶಾಸ್ತ್ರಗಳನ್ನು ತಿರುವಿ ಹಾಕಿದರೆ ನಾವು ಕೇಳುವುದೆಲ್ಲ ನ್ಯಾಯ ಎಂಬುದು ತಿಳಿಯುತ್ತದೆ. ನಮ್ಮ ಈ ಬೇಡಿಕೆಗಳನ್ನು ಪೂರೈಸಿದರೆ ಮಾತ್ರ ನೀವು ಹಿಂದೂಸ್ತಾನದಲ್ಲಿ ಇರಬಹುದು. ಆ ರೀತಿ ನೀವು ಇಲ್ಲಿದ್ದರೆ ನಿಮ್ಮಿಂದ ನಾವು ಎಷ್ಟೋ ಕಲಿತೇವು, ನಮ್ಮಿಂದಲೂ ನೀವು ಕಲಿಯಬಹುದು. ಅದರಿಂದ ಪರಸ್ಪರ ಲಾಭವಾಗಿ ಜಗತ್ತಿಗೂ ಹಿತವಾದೀತು. ಆದರೆ ನಮ್ಮ ನಿಮ್ಮ ಸಂಬಂಧ ಧರ್ಮದ ಆಧಾರದ ಮೇಲೆ ನಿಂತಾಗಲೇ ಇದು ಸಾಧ್ಯ.
1: ಅಧ್ಯಾಯ 20 ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ.
2: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಂದ್ರೆ ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
1: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
0: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
2: ಬಳಸಿ ಪರಿಶುದ್ಧ ನಂದಿನಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಲ್ಲಮ ಪ್ರಭುವಿನ ವಿಚಾರಧಾರೆಯ ಕುರಿತು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅಲ್ಲಮ್ಮ ಪ್ರಭುವಿನ ಒಂದು ವಚನ ಹೀಗಿದೆ: ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣರ ಸಂಬಂಧ. ಭಕ್ತ ಮತ್ತು ಭಗವಂತನ ಸಂಬಂಧವನ್ನ ಈ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ. ಅಂದ್ರೆ ಶಿಲೆಯೊಳಗೆ ಇರುವಂತಹ ಬೆಂಕಿ, ಆದ್ರೆ ಬೆಂಕಿ ಇದ್ರೂ ಕೂಡ ಅದು ಕಾಣಿಸಲ್ಲ, ಹಾಗೆ ಶರಣನೆಂಬ ಶಿಲೆಯಲ್ಲಿ ಶಿವನೆಂಬ ಬೆಂಕಿ ಇದ್ದು ಭಕ್ತನೆಂಬ ನೀರೊಳಗೆ ಶಿವನ ಪ್ರತಿಬಿಂಬದಂತೆ ಸಮಾಗಮನಗೊಂಡಿದೆ ಎಂಬುದನ್ನ ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಹಾಗೆ ಒಂದು ಚಿಕ್ಕ ಬೀಜದಲ್ಲಿ ಒಂದು ಮಹಾ ವೃಕ್ಷವೇ ಅಡಗಿದೆ. ಇಲ್ಲಿ ಭಕ್ತ ಬೀಜವಾದ್ರೆ ಮಹಾ ವೃಕ್ಷ ಶಿವನೇ ಆಗಿದ್ದಾನೆ ಎಂಬುದನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಹ ಅಲ್ಲಮ ಪ್ರಭುವಿನ ವಿಚಾರಧಾರೆಯ ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಶ್ರೀಮತಿ ಗಾಯತ್ರಿ ದೇವಿ ಸಜ್ಜನ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಅಲ್ಲಮ ಪ್ರಭುವಿನ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಲ್ಲಮ ಪ್ರಭುವಿನ ವಿಚಾರಧಾರೆ ಹಾಗೆ ಅವರ ವಚನಗಳನ್ನ ಹೇಳ್ಬೋದಾ?
6: ನಮಸ್ಕಾರ ಪವಿತ್ರ ಅವರೇ, ಅಲ್ಲಮರ ವಚನಗಳ ವಿಶ್ಲೇಷಣೆಯನ್ನ ಕೇಳೋಣವಾ?
5: ಆಯ್ತು ಮೇಡಮ್.
6: ಅಗ್ನಿ ಸ್ತಂಭದ ರಕ್ಷೆಯಿದ್ದು ಮನೆ ಬೆಂದಿತ್ತಯ್ಯ, ಬಲ ಮುರಿಯ ಶಂಖವಿದ್ದು ಪದ ಹೋಯಿತ್ತಯ್ಯ, ಏಕಮುಖದ ರುದ್ರಾಕ್ಷಿ ಇದ್ದು ವಿಘ್ನವಾಯಿತ್ತಯ್ಯ, ಇವೆಲ್ಲವ ಸಾಧಿಸಿದೆಡೆ ಏನೂ ಇಲ್ಲದಂತಾಯಿತ್ತು ಗುಹೇಶ್ವರ. ಈ ವಚನದಲ್ಲಿ ಅಲ್ಲಮರು ಒಂದು ಒಗಟನ್ನು ನಮ್ಮ ಮುಂದಿಡ್ತಾರೆ. ಎಲ್ಲ ಸಿದ್ಧಿಗಳನ್ನು ಗಳಿಸಿದ ಯೋಗಿಯು ಕೊನೆಯಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಬಯಲಾಗುವನು, ಅಂದರೆ ಶೂನ್ಯದತ್ತ ಸಾಗುವನು. ಈ ಆಧ್ಯಾತ್ಮದ ರಹಸ್ಯವನ್ನು ಬಿಡಿಸಲು ಮೂರು ಉದಾಹರಣೆಗಳನ್ನು ಕೊಡುತ್ತಾರೆ: ಅಗ್ನಿಸ್ತಂಭ, ಬಲಮುರಿ ಶಂಖ ಹಾಗೂ ಏಕಮುಖದ ರುದ್ರಾಕ್ಷಿ. ಮನೆಯನ್ನು ಅಗ್ನಿ ಅವಘಡದಿಂದ ರಕ್ಷಿಸುವುದು ಅಗ್ನಿಸ್ತಂಭ ಎಂಬ ನಂಬಿಕೆ ನಮ್ಮಲ್ಲಿ ಬಲವಾಗಿ ಬೇರೂರಿದೆ. ಅಂದರೆ ಅಗ್ನಿಸ್ತಂಭದಿಂದ ರಕ್ಷಿಸಲ್ಪಟ್ಟ ಮನಗಳು ಬೆಂದು ಬೂದಿಯಾಗುವುದಿಲ್ಲ ಎಂಬ ಅರ್ಥ. ಮನೆಯಲ್ಲಿ ಪೂಜಾಗೃಹಗಳಲ್ಲಿ ಬಲಮುರಿ ಶಂಖವನ್ನಿಟ್ಟು ನಿತ್ಯ ಪೂಜೆ ಸಲ್ಲಿಸಿದರೆ ಗೌರವ ಪದವಿಗಳು ಸಿಗುತ್ತವೆ ಎಂಬ ನಂಬಿಕೆ ಅಚಲವಾಗಿರುವುದು ನಮ್ಮಲ್ಲಿ. ಆದರೆ ಮನೆಗಳಲ್ಲಿ ಬಲಮುರಿ ಶಂಖವಿಟ್ಟು ಪೂಜೆಗೈದರೂ ಗೌರವ ಪದವಿಗಳು ತಪ್ಪಿ ಹೋಗುವುದನ್ನು ನೋಡುತ್ತಲೇ ಇದ್ದೇವೆ. ಹಾಗೆಯೇ ಏಕಮುಖದ ರುದ್ರಾಕ್ಷಿಯನ್ನು ಕೊರಳಲ್ಲಿ ಕಟ್ಟಿಕೊಂಡರೆ ಯಾವುದೇ ಬಗೆಯ ವಿಘ್ನವಾಗಲಿ ತೊಂದರೆಯಾಗಲಿ ಅವನ ಮುಂದೆ ಸುಳಿಯುವುದೇ ಇಲ್ಲ ಎಂಬ ನಂಬಿಕೆಯು ಭಕ್ತರ ಮನದಲ್ಲಿ ಮನೆ ಮಾಡಿದೆ. ವಿಘ್ನನಾಶಕನವಾದ ರುದ್ರಾಕ್ಷಿಯನ್ನು ಕಟ್ಟಿಕೊಂಡರೂ ಹಲವು ಅಡೆತಡೆಗಳು ಅವನ ಜೀವನದಲ್ಲಿ ಬರುತ್ತಲೇ ಇವೆ. ಇಂತಹ ಬಾಹ್ಯ ಆಚರಣೆ, ಆಡಂಬರ ಹಾಗೂ ಮೂಢನಂಬಿಕೆಗಳಿಂದ ಭಕ್ತರ ಬದುಕು ಹಸನಾಗುವುದಿಲ್ಲ. ಬದಲಿಗೆ ಅವನು ಇಂತಹ ಬಾಹ್ಯ ಆಚರಣೆಗಳಿಂದ ಎಲ್ಲ ಬಗೆಯ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುವುದು ಎಂದು ಅಲ್ಲಮರು ಎಚ್ಚರಿಸುತ್ತಿರುವರು. ಹಾಗಿದ್ದಲ್ಲಿ ನಮ್ಮ ಬದುಕು ಹೇಗಿರಬೇಕು ಎಂಬುದನ್ನು ಅರಿಯಲು ಯತ್ನಿಸೋಣ. ಬನ್ನಿ, ವಚನದ ಮೊದಲನೆಯ ಸಾಲು: ಅಗ್ನಿ ಸ್ತಂಭದ ರಕ್ಷೆ ಇತ್ತು ಮನೆ ಬೆಂದಿತ್ತಯ್ಯ. ಜನಸಾಮಾನ್ಯರು ಮನೆಯ ಗೃಹಪ್ರವೇಶ ಮಾಡುವ ಮೊದಲು ಗಣಹೋಮ, ಗೋಪೂಜೆ, ಸತ್ಯನಾರಾಯಣ ಪೂಜೆ ಇತ್ಯಾದಿ ಸಂಪ್ರದಾಯಗಳನ್ನು ಶಾಸ್ತ್ರೋಕ್ತವಾಗಿ ಆಚರಿಸಿ ಮನೆಯಲ್ಲಿ ಸಂಪತ್ತು, ಶಾಂತಿ, ನೆಮ್ಮದಿ ನೆಲೆಸಲಿ ಎಂದು ಅನ್ನದಾನ ಮಾಡುತ್ತಾರೆ. ಮನೆಯ ಮುಂಭಾಗಲಿಗೆ ವಿಶೇಷ ಪೂಜೆಯನ್ನು ಮಾಡಿ ಅಗ್ನಿಸ್ತಂಭವೆಂಬ ತಾಯತವನ್ನು ಕಟ್ಟುತ್ತಾರೆ. ಮನೆಗೆ ಯಾವುದೇ ಹಾನಿಯಾಗದಂತೆ ಕಾಯುವ ದೈವ ಈ ಅಗ್ನಿಸ್ತಂಭ ಎಂಬ ನಂಬಿಕೆ ಅವರಲ್ಲಿ. ಆದರೂ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾಗಿದ್ದನ್ನು ಕಂಡು ಅಲ್ಲಮರು ಜನರನ್ನು ಮೂಢನಂಬಿಕೆಗಳಿಗೆ ದಾಸರಾಗದರಿ ಎಂಬ ಎಚ್ಚರಿಕೆಯ ಗಂಟೆ ಮೊಳಗಿಸುತ್ತಾರೆ. ಅಗ್ನಿಸ್ತಂಭದ ಮತ್ತೊಂದು ಆಯಾಮವನ್ನು ನೋಡೋಣ ಬನ್ನಿ. ಹಠಯೋಗದಲ್ಲಿ ಪಂಚಭೂತಗಳನ್ನು ಜಯಿಸುವ ಸಿದ್ಧಿ ಅಗ್ನಿಸ್ತಂಭ, ನಮ್ಮ ದೇಹದಲ್ಲಿ ಅಡಗಿರುವ ಅಗ್ನಿಯನ್ನು ನಿಯಂತ್ರಿಸುವ ಸಿದ್ಧಿ ಅಗ್ನಿಸ್ತಂಭ. ಅಂದರೆ ನಮ್ಮಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನು ದಹಿಸಿ ನಮ್ಮ ತನು ಮನಗಳನ್ನು ಶುದ್ಧ ಮಾಡುವ ಕ್ರಿಯೆಯೇ ಅಗ್ನಿಸ್ತಂಭ. ಬಲಮುರಿಯ ಶಂಖವಿದ್ದು ಪದಹೋಯಿತ್ತಯ್ಯ. ಸಮುದ್ರ ತೀರದಲ್ಲಿ ದೊರೆಯುವ ಶಂಖಗಳಲ್ಲಿ ಬಲಮುರಿಯ ಶಂಖಕ್ಕೆ ಎಲ್ಲಿಲ್ಲದ ಮನ್ನಣೆ. ಇದೊಂದು ಲೌಕಿಕ ಹಾಗೂ ಪಾರಮಾರ್ಥಿಕವಾದ ಅಪರೂಪದ ಸಂಪತ್ತಿನ ಸಂಕೇತ. ಶ್ರೀಕೃಷ್ಣನು ಮಹಾಭಾರತ ಯುದ್ಧದ ಸಮಯದಲ್ಲಿ ಮೊಳಗಿಸಿದ ಪಾಂಚಜನ್ಯ ಶಂಖವಿದು. ಬಹಳಷ್ಟು ಸಂಪ್ರದಾಯ

ವರಿಷ್ಠರ ಮನೆಯ ಪೂಜಾ ಗೃಹಗಳಲ್ಲಿ ಪೂಜೆಯ ನಂತರ ಬಲಮುರಿಯ ಶಂಖವನ್ನು ಊದುತ್ತಾರೆ. ಇದು ಧರ್ಮಶಾಸ್ತ್ರಗಳ ಜ್ಞಾನ, ಪಾಂಡಿತ್ಯಗಳ ಅರಿವಿನ ಜ್ಯೋತಿಯ ರೂಪಕವಾಗಿ ನಿಲ್ಲುವುದು. ಈ ಶಂಖವನ್ನು ನಮ್ಮ ಮನೆಗಳಲ್ಲಿ ಮೊಳಗಿಸುವುದರಿಂದ ಐಶ್ವರ್ಯ, ಅಂತಸ್ತು, ಅಧಿಕಾರ ದೊರೆಯುವುದೆಂಬ ನಂಬಿಕೆ ಭಕ್ತರಲ್ಲಿ. ಆದರೆ ಈ ಬಾಹ್ಯ ಆಡಂಬರಗಳನ್ನು ಪ್ರದರ್ಶಿಸುತ್ತಾ ವೈಭವೋಪೇತವಾಗಿ ಪೂಜೆಯನ್ನು ಸಲ್ಲಿಸಿದ ಮಾತ್ರಕ್ಕೆ

0: ಎಲ್ಲವ ಸಾಧಿಸಿದಡೆ ಏನೂ ಇಲ್ಲದಂತಾಯಿತು ಗುಹೇಶ್ವರ. ಇಂತಹ ಮಂತ್ರತಂತ್ರಗಳನ್ನು ಸಂಪ್ರದಾಯಗಳನ್ನು ಆಚರಣೆ ಮಾಡಿದರೂ ಆಂತರಿಕ ಶುದ್ಧತೆ ಇಲ್ಲವಾದರೆ ಬದುಕು ಹಸನಾಗುವುದಿಲ್ಲ. ಮನುಜನು ಬದುಕಿನಲ್ಲಿ ಯಶಸ್ಸು ಗಳಿಸಲು ಅಪರೂಪದ ವಸ್ತುಗಳಾದ ತಾಯತ, ಶಂಖ ಅಥವಾ ರುದ್ರಾಕ್ಷಿಯನ್ನು ಕೊಂಡು ತಂದು ಪೂಜೆ ಮಾಡಿದರೂ ಅವನ ಕಷ್ಟಗಳು ಪರಿಹಾರವಾಗುವುದಿಲ್ಲ. ಬಾಹ್ಯ ಆಚರಣೆಗಳು ಕೇವಲ ಭ್ರಮೆ ಹುಟ್ಟಿಸುತ್ತವೆ. ಅವನಿಗೆ ಶಾಂತಿ ನೆಮ್ಮದಿ ದೊರಕಬೇಕಾದರೆ ಸದಾಚಾರ ಹಾಗೂ ಅಂತರಂಗ ಶುದ್ಧಿ ಇರಬೇಕು. ಇವೆಲ್ಲವನ್ನೂ ಕಷ್ಟಪಟ್ಟು ಗಳಿಸಿದರೂ ನಮ್ಮಲ್ಲಿರುವ ಅರಿವು ಜಾಗೃತವಾಗದಿದ್ದರೆ ಅವೆಲ್ಲವೂ ನಿರರ್ಥಕ ಎಂದು ಹೇಳುತ್ತಾ ಅಲ್ಲಮರು ಜನರ ಭ್ರಮಾಲೋಕವನ್ನು ಅಳಿಸಿ ಹಾಕುತ್ತಾರೆ. ಏನೂ ಇಲ್ಲದಂತಾಯಿತು ಗುಹೇಶ್ವರ. ಈ ನುಡಿಗಳಿಗೆ ಎರಡು ಆಯಾಮಗಳಿವೆ. ಒಂದು ಲೌಕಿಕ ಅರ್ಥವನ್ನು ನೀಡಿದರೆ ಮತ್ತೊಂದು ಪಾರಮಾರ್ಥಿಕ ಅರ್ಥವನ್ನು ನೀಡುವುದು. ಅಂತರಂಗದ ಶುದ್ಧಿ ಇಲ್ಲದೆ ಬಾಹ್ಯ ವಸ್ತುಗಳನ್ನು ನಂಬಿದಾಗ ಈ ವಸ್ತುಗಳು ನಿರರ್ಥಕವಾಗುತ್ತವೆ. ಆಗ ನಮಗೆ ಎಲ್ಲವೂ ನಷ್ಟವಾಗಿ ಏನೂ ಇಲ್ಲದಂತಾಗುತ್ತದೆ. ಮತ್ತೊಂದು ಆಯಾಮ, ಇಷ್ಟೆಲ್ಲ ವಸ್ತುಗಳನ್ನು ಸಂಗ್ರಹಿಸಿದ ಸಾಧಕನು ಸಾಧನೆ ಮಾಡುತ್ತಾ ನಾನು ಎಂಬ ಅಹಂಕಾರವನ್ನು ಕಳೆದುಕೊಂಡಾಗ, ನಾನೇನು ಅಲ್ಲ ಎಂಬ ಭಾವ ಮೂಡಿದಾಗ ಮುಕ್ತಿ ಪ್ರಾಪ್ತಿಯಾಗುವುದು. ಆತ್ಮದ ಒಳಗಿನ ನಿಶ್ಶಬ್ದ ಸತ್ಯ ಗೋಚರವಾಗುವುದು. ಕೆಲವೊಮ್ಮೆ ಮನುಷ್ಯರು ತಾವು ಮಾಡುವ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಇಂತಹ ವಸ್ತುಗಳ ಮೊರೆ ಹೋಗುತ್ತಾರೆ. ನನ್ನ ಬಳಿ ಏಕಮುಖ ರುದ್ರಾಕ್ಷಿ ಇದೆ, ಹಾಗಾಗಿ ನಾನು ಏನು ತಪ್ಪು ಮಾಡಿದರೂ ರುದ್ರಾಕ್ಷಿ ನನ್ನನ್ನು ರಕ್ಷಿಸುವುದು ಎನ್ನುವುದು ಅವನ ಮೂರ್ಖತನವಲ್ಲದೆ ಮತ್ತೇನು? ಇಂದು ಜನರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮನೆಯ ವಾಸ್ತು ಬದಲಾಯಿಸುತ್ತಾರೆ, ಅದೃಷ್ಟದ ಉಂಗುರಗಳನ್ನು ಧರಿಸುತ್ತಾರೆ. ಆದರೆ ಮನೆಯವರೊಡನೆ ಪ್ರೀತಿ ವಿಶ್ವಾಸ ಇಲ್ಲದಿದ್ದರೆ ಆ ಮನೆ ನರಕವಾಗುತ್ತದೆ, ದ್ವೇಷ ಮಾತ್ಸರ್ಯದ ಬೆಂಕಿಯಲ್ಲಿ ಬೆಂದು ಹೋಗುತ್ತದೆ. ಅಲ್ಲಮರು ಈ ವಚನದಲ್ಲಿ ಬಳಸುವ ಪ್ರತಿಯೊಂದು ವಸ್ತುವು ಲೌಕಿಕ ಹಾಗೂ ಧಾರ್ಮಿಕ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಎಂದು ನಂಬಲಾದ ವಸ್ತುಗಳು. ಪ್ರಾಚೀನ ತಂತ್ರಶಾಸ್ತ್ರದಲ್ಲಿ ಬೆಂಕಿಯನ್ನು ನಿಯಂತ್ರಿಸುವ ಕಲೆಗೆ ಅಗ್ನಿಸ್ತಂಭನ ವಿದ್ಯೆ ಎಂದು ಕರೆಯಲಾಗುತ್ತಿತ್ತು. ಇದು ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯನ್ನು ಮಂತ್ರಗಳಿಂದ ನಿಯಂತ್ರಿಸಬಹುದು ಎಂಬ ಸಂಕೇತ. ಸಮುದ್ರ ಮಂಥನದಿಂದ ಬಂದ ಸೌಭಾಗ್ಯದ ಸಂಕೇತವಾದ ಬಲಮುರಿ ಶಂಖವು ಲೌಕಿಕ ಸಂಪತ್ತಿನ ರೂಪಕವಾಗಿ ನಿಲ್ಲುವುದು. ಸಾಕ್ಷಾತ್ ಶಿವನ ಸ್ವರೂಪ ಎಂದು ನಂಬಲಾದ ಪವಿತ್ರ ವಸ್ತು ಏಕಮುಖಿ ರುದ್ರಾಕ್ಷಿ ಎಂದು ಸಂಪ್ರದಾಯ ಸಾರುತ್ತಿದೆ. ಅಲ್ಲಮರು ಈ ಮೂರು ಸಂಕೇತಗಳನ್ನು ಬಳಸುವ ಮೂಲಕ ತಂತ್ರ, ನಿಧಿ ಮತ್ತು ಬಾಹ್ಯ ಆಚರಣೆಗಳು ಮನುಷ್ಯನಿಗೆ ಮುಕ್ತಿ ನೀಡಲಾರವು ಎಂದು ವಿಡಂಬನೆ ಮಾಡುತ್ತಾರೆ. ಅಲ್ಲಮರು ಮೂಢನಂಬಿಕೆಗಳನ್ನು ಹಾಗೂ ಯಾಂತ್ರಿಕ ಆಚರಣೆಗಳನ್ನು ಖಂಡಿಸುತ್ತಿದ್ದರು. ಅಂದಿನ ಕಾಲದಲ್ಲಿ ಪುರೋಹಿತಶಾಹಿ ವರ್ಗದವರು ಜನಸಾಮಾನ್ಯರನ್ನು ಇಂತಹ ಮಂತ್ರತಂತ್ರಗಳ ಹೆಸರಿನಲ್ಲಿ ಶೋಷಿಸುತ್ತಿದ್ದರು. 12ನೇ ಶತಮಾನದಲ್ಲಿ ವಚನ ಚಳುವಳಿಯ ಪ್ರಮುಖ ಉದ್ದೇಶವೇ ಬಾಹ್ಯ ಜಗತ್ತಿನಿಂದ ಜನರನ್ನು ಅಂತರಂಗದೆಡೆಗೆ ಮುನ್ನಡೆಸುವುದು.
1: ಅಲ್ಲಮ ಪ್ರಭುವಿನ ಒಂದು ವಚನ, ಹಾಗೆ ಆ ವಚನದ ವಿಶ್ಲೇಷಣೆಯನ್ನ ಶ್ರೀಮತಿ ಗಾಯತ್ರಿ ದೇವಿ ಸಜ್ಜನ್ ಅವರು ಅದರ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ರು. ಬಾಹ್ಯ ಆಚರಣೆಗಳ ಕುರಿತು ಅಲ್ಲಮ ಪ್ರಭುಗಳು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ಕೊಟ್ರು. ನಂತರದಲ್ಲಿ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಮತಿ ಗಾಯತ್ರಿ ದೇವಿ ಸಜ್ಜನ್ ಅವರು ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಈಗ ಮತ್ತೊಂದು ಅಲ್ಲಮರ ವಚನವನ್ನು ನೋಡೋಣವಾ. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬ ಶ್ರುತಿ ಹುಸಿ. ಲಿಂಗವಿದ್ದ ಠಾವಿನಲ್ಲಿ ಪ್ರಳಯ ಉಂಟೆ, ಭಕ್ತರ ಭಾವದಿಲ್ಲಪ್ಪನಲ್ಲದೆ ಮತ್ತೆಲ್ಲಿಯೂ ಇಲ್ಲ ಗುಹೇಶ್ವರ. ಭಕ್ತರ ಭಾವದಲ್ಲಿಪ್ಪನಲ್ಲದೆ ಮತ್ತೆಲ್ಲಿಯೂ ಇಲ್ಲ ಗುಹೇಶ್ವರ. ಅಲ್ಲಮರು ಕೇವಲ ದಾರ್ಶನಿಕರೇ ಅಷ್ಟೇ ಅಲ್ಲ, ಸಾಮಾಜಿಕ ಕ್ರಾಂತಿಕಾರಿಯೂ ಆಗಿದ್ದರು. ಆಗಿನ ಕಾಲದಲ್ಲಿ ಪ್ರಚಲಿತವಾಗಿದ್ದ ಭಾರತೀಯ ದರ್ಶನ ಶಾಸ್ತ್ರಗಳನ್ನು ವಿಮರ್ಶೆ ಮಾಡುತ್ತಾ, ಶಾಸ್ತ್ರಗಳ ಒಣ ಜ್ಞಾನಕ್ಕಿಂತ ಅನುಭವದ ನುಡಿಗಳೇ ಶ್ರೇಷ್ಠ ಎಂಬ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ. ಶ್ರುತಿಗಳಲ್ಲಿ ದಾಖಲಿಸಿರುವಂತೆ ಅಣು ರೇಣು ತೃಣ ಕಾಷ್ಟದೊಳಗೆ ಶಿವನಿರುವನೆಂದರೆ ಆ ಮಾತು ಹುಸಿ. ದೇವರು ಸರ್ವವ್ಯಾಪಿ. ಸೂಕ್ಷ್ಮವಾದ ಅಣುವಿನಲ್ಲಿ, ಬೃಹತ್ತಾದ ರೇಣುವಿನಲ್ಲಿ ಎಲ್ಲೆಲ್ಲಿಯೂ ದೇವನಿರುವನು ಎಂದು ಶ್ರುತಿಗಳು ಸಾರುತ್ತವೆ. ಅಲ್ಲಮರು ಶಾಸ್ತ್ರಗಳಲ್ಲಿ ದಾಖಲಾಗಿರುವ ಈ ಮಾತುಗಳನ್ನು ಅಲ್ಲಗೆಳೆಯುತ್ತಾರೆ. ಈ ಋಷಿ ವಾಣಿಗಳಿಗೊಂದು ತಿದ್ದುಪಡಿಯನ್ನು ತರುತ್ತಾರೆ. ದೇವರು ಎಲ್ಲೆಡೆ ಇರುವನೆಂದರೆ ಪ್ರಳಯವಾಗುವುದಾದರೂ ಏಕೆ ಎಂದು ಪ್ರಶ್ನಿಸುತ್ತಾರೆ. ದುಷ್ಟರಲ್ಲಿಯೂ ದೇವರಿದ್ದಾನೆ ಎಂದು ನಂಬಿದಲ್ಲಿ ಅವರು ಲೋಕಕಂಟಕರಾಗಿ ನಿಂತಾರು. ದೇವರು ಇರುವುದು ಭಕ್ತರ ಪರಮ ಪವಿತ್ರವಾದ ಭಾವದಲ್ಲಿ. ಕೆಟ್ಟದ್ದನ್ನು ತ್ಯಜಿಸಿ ಒಳ್ಳೆಯದನ್ನು ಪರಿಗ್ರಹಿಸಿದ ಸಾಧಕರಲ್ಲಿ ಎಂದು ಸಾರುವರು. ಈ ವಚನದ ಪ್ರತಿಸಾಲನ ಅರ್ಥವನ್ನು ತಿಳಿಯಲು ಯತ್ನಿಸೋಣ, ಬನ್ನಿ. ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬ ಶ್ರುತಿ ಹುಸಿ. ಭಗವಂತನು ಅಣುವಿಗೆ ಅಣು, ಮಹತ್ತಿಗೆ ಮಹತ್ತಾಗಿ ಎಲ್ಲೆಲ್ಲಿಯೂ ಕಂಡುಬರುವನು ಎಂದು ಶಾಸ್ತ್ರಗಳು ಸಾರುತ್ತವೆ. ವೇದಗಳು ದೇವರನ್ನು ವರ್ಣನೆಗಳ ಮೂಲಕ, ಹಲವು ವಿಧಿವಿಧಾನಗಳಲ್ಲಿ ಅರ್ಚಿಸುವ ಮೂಲಕ ಸಾಕ್ಷಾತ್ಕರಿಸಿಕೊಳ್ಳುವ ಮಾರ್ಗವನ್ನು ತೋರುವವು. ಆದರೆ ದೇವರು ವರ್ಣನೆಗಳಿಗೆ, ಮಂತ್ರಗಳಿಗೆ ನಿಲುಕುವ ಚೇತನವಲ್ಲ. ದೇವರು ಕಾಡು ಮೇಡುಗಳಲ್ಲಿ, ಕಲ್ಲು ಗುಡಿಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಪ್ರತ್ಯಕ್ಷನಾಗುವನಲ್ಲ. ಹಾಗಾಗಿ ಈ ಶ್ರುತಿಗಳು ನುಡಿಯುತ್ತಿರುವ ಮಾತುಗಳು ಸತ್ಯವಲ್ಲ ಎಂದು ಅಲ್ಲಮರು ಹೇಳುತ್ತಾರೆ. ಹಾಗಿದ್ದಲ್ಲಿ ಭಗವಂತನು ಇರುವುದಾದರೂ ಎಲ್ಲಿ? ಲಿಂಗವಿದ್ದ ಠಾವಿನಲ್ಲಿ ಪ್ರಳಯ ಉಂಟೆ. ಲಿಂಗವೆಂದರೆ ಜೀವಾತ್ಮನಲ್ಲಿ ನೆಲೆಸಿರುವ ಪ್ರಾಣಲಿಂಗ. ಪರಶಿವನೆಂಬ ದಿವ್ಯ ಪ್ರಜ್ಞೆ. ಯೋಗಿಯು ತನ್ನ ಒಳಗಣ್ಣಿನ ಮೂಲಕ ದರ್ಶಿಸುವ ಮಹಾ ಚೈತನ್ಯ ಇದು. ಇಂತಹ ಭಕ್ತರ ಹೃದಯ ಕಮಲದಲ್ಲಿ ಭಗವಂತನು ನೆಲೆಸಿರುವನು. ಈ ದೈವತ್ವವನ್ನು ತನ್ನ ಸ್ವಾನುಭವದಿಂದ ಅರಿತವನೇ ನಿಜವಾದ ಜ್ಞಾನಿ. ಪ್ರಳಯವೆಂದರೆ ಅಜ್ಞಾನ ಅಥವಾ ಮಾಯೆ. ಇಂತಹ ಸಾಧಕನು ತನ್ನ ಜ್ಞಾನದ ಬೆಳಕಿನಿಂದ ಅಜ್ಞಾನವೆಂಬ ಕತ್ತಲನ್ನು ತೊಲಗಿಸಿ, ಮಾಯೆ ಎಂಬ ಅಡೆತಡೆಗಳು ಎದುರಾದಾಗ ಅವುಗಳನ್ನು ತನ್ನ ದೈವಿಕ ಪ್ರಜ್ಞೆಯಿಂದ ನಿವಾರಿಸಿಕೊಳ್ಳಲು ಶಕ್ತನಾಗಿರುವನು. ದೀಪವನ್ನು ಹಚ್ಚಿದಾಗ ಕತ್ತಲೆಯು ಹೇಗೆ ಮಾಯವಾಗುವುದೋ, ಹಾಗೆಯೇ ಭಕ್ತಿಭಾವ ತುಂಬಿದ ಮನಸ್ಸಿನಿಂದ ಬದುಕಿನಲ್ಲಿ ಎದುರಾಗುವ ಸಂಕಷ್ಟಗಳನ್ನು ನಿವಾರಿಸಿಕೊಳ್ಳಬಹುದು. ಅವರು ಹುಟ್ಟು ಸಾವೆಂಬ ಚಕ್ರದಿಂದ ಮುಕ್ತರಾಗುವರು. ದೇವರು ಎಲ್ಲಿದ್ದಾನೆ? ಭಕ್ತರ ಭಾವದಲ್ಲಿಪ್ಪನಲ್ಲದೆ ಮತ್ತೆಲ್ಲಿಯೂ ಇಲ್ಲ ಗುಹೇಶ್ವರ. ಇಲ್ಲಿ ಭಾವ ಎಂದರೆ ಅರಿವು, ಸುಜ್ಞಾನ ಹಾಗೂ ಶುದ್ಧವಾದ ಅಂತಃಕರಣ. ಪರಿಶುದ್ಧವಾದ ಮನಸ್ಸಿನಿಂದ ಭಕ್ತಿರಸ ಸೂಸುವ ಹೃದಯದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿದಾಗ ಅಲ್ಲಿ ಭಗವಂತನು ಪ್ರತ್ಯಕ್ಷ. ಗುರುಲಿಂಗ ಜಂಗಮನಲ್ಲಿ ಅಹಂಕಾರವಿಲ್ಲದೆ ಸಂಪೂರ್ಣ ಶರಣಾದವನೇ ನಿಜವಾದ ಭಕ್ತ. ಭಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಭಕ್ತಿಭಾವವು ಹಾಲಿನೊಳಗಿನ ಬೆಣ್ಣೆಯಂತೆ. ಹಾಲಿನೊಳಗಿರುವ ಬೆಣ್ಣೆಯನ್ನು ಪಡೆಯಲು ಮೊದಲು ಹಾಲನ್ನು ಕಾಯಿಸಬೇಕು, ಹೆಪ್ಪಿಡಬೇಕು, ಸಿಹಿಯಾದ ಮೊಸರನ್ನು ಕಡೆಯಬೇಕು. ನಂತರವೇ ಬೆಣ್ಣೆಯ ಮುದ್ದೆ ನಮ್ಮ ಕೈಗೆ ಸಿಗುವುದು. ಹಾಗೆಯೇ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ನಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡಿದಾಗ ಮಾತ್ರ ನಮಗೆ ಭಗವಂತನ ಅನುಗ್ರಹವಾಗುವುದು. ಕಾಯಕ ಮತ್ತು ದಾಸೋಹವನ್ನು ನಿಷ್ಠೆಯಿಂದ ಮಾಡಿದವರಿಗೆ ಮಾತ್ರ ಮುಕ್ತಿ ದೊರೆಯುವುದು. ಡಾಕ್ಟರ್ ಎಲ್ ಬಸವರಾಜು ಅವರ ಮಾತುಗಳಲ್ಲಿ ಈ ವಚನದ ವಿಶ್ಲೇಷಣೆಯನ್ನು ಕೇಳೋಣ, ಬನ್ನಿ. ಅಣು ರೇಣು ತೃಣ ಕಾಷ್ಟದೊಳಗೆ ಶಿವನಿರುವುದೆಂದರೆ ಆ ಮಾತು ಹುಸಿ. ಆ ಶಿವನಿರುವ ಕಾಯಕ್ಕೆ ಮುಕ್ತಿ ಉಂಟಾಗಬೇಕು, ಆದರೆ ಅದಕ್ಕೆ ಮುಕ್ತಿ ಇಲ್ಲ. ಅದಕ್ಕೆ ಜ್ಞಾನ ಉಂಟಾಗಬೇಕು, ಆದರೆ ಅದಕ್ಕೆ ಜ್ಞಾನವಿಲ್ಲ. ಅದಕ್ಕೆ ನಿತ್ಯತ್ವವಾಗಬೇಕು, ಆದರೆ ಅದಕ್ಕೆ ನಿತ್ಯತ್ವವಿಲ್ಲ. ಆ ಕಾರಣದಿಂದಾಗಿಯೇ ಜಡವೆಂಬ ಈ ದೇಹದಲ್ಲಿ ಶಿವನಿಲ್ಲ. ಅವನಿರುವುದು ಸದ್ಭಕ್ತರಲ್ಲಿ ಅಲ್ಲದೆ ಮತ್ತೆಲ್ಲಿಯೂ ಇಲ್ಲ. ಈ ದೇಹವೇ ದೇಗುಲ, ಅಲ್ಲಿರುವ ಜೀವವೇ ಭಗವಂತನೆಂಬುದನ್ನು ಋಷಿಮುನಿಗಳು ಒಪ್ಪಿರುವುದರಲ್ಲಿ ತಪ್ಪೇನೂ ಇಲ್ಲ. ಅದೊಂದು ಆದರ್ಶ. ಆದರೆ ದುರಾತ್ಮರ ದೇಹವೂ ದೇಗುಲ, ಅಲ್ಲಿರುವ ಜೀವವೂ ಭಗವಂತನ ಸ್ವರೂಪ ಎನ್ನುವ ಮಾತುಗಳನ್ನು ಅಲ್ಲಮರು ಖಂಡಿಸುತ್ತಾರೆ. ವೇಷಧಾರಿ ಸಾಧುಗಳನ್ನು ಅಲ್ಲಮರು ಟೀಕಿಸುತ್ತಾರೆ. ಅಂದಿನ ವೇದ ಉಪನಿಷತ್ತಿನ ಭಾಷೆ ಜನಸಾಮಾನ್ಯರಿಗೆ ಅರ್ಥವಾಗುತ್ತಿರಲಿಲ್ಲ. ದೀನದಲಿತರಿಗೆ ದೇಗುಲದೊಳಗೆ ಪ್ರವೇಶವೂ ಇರುತ್ತಿರಲಿಲ್ಲ. ದೇವರನ್ನು ಕಾಣಲು ಕಠಿಣವಾದ ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವ ಮಂತ್ರಗಳನ್ನು ಪಠಿಸಬೇಕು, ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಯಜ್ಞಯಾಗಾದಿಗಳನ್ನು ಮಾಡಬೇಕು ಎಂಬ ನಂಬಿಕೆಯೂ ಇತ್ತು. ಹಾಗಾಗಿ ಜನಸಾಮಾನ್ಯರು ಸುಲಭವಾಗಿ ಈ ಪಂಡಿತರು ಹೇಳುವ ಶಾಸ್ತ್ರಗಳಿಗೆ ಬಲಿಪಶುವಾಗುತ್ತಿದ್ದರು. ವೇದಗಳಲ್ಲಿ ಪರಬ್ರಹ್ಮ ವಸ್ತುವನ್ನು ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತು ಎಂದು ವರ್ಣಿಸಲಾಗಿದೆ. ದೇವರು ಕೇವಲ ವರ್ಣನೆಗೆ ನಿಲುಕುವ ವಸ್ತುವಲ್ಲ. ಒಣ ಶಾಸ್ತ್ರಜ್ಞಾನಕ್ಕಿಂತ ಸ್ವ ಅನುಭವ ಮುಖ್ಯ. ಉದಾಹರಣೆಗೆ, ಸಕ್ಕರೆಯಾದ ಬಿಳಿ ಬಿಳಿಯಾದ ಹರಳನ್ನು ವರ್ಣಿಸುತ್ತಾ ಅದರಲ್ಲಿರುವ ಸಿಹಿಯನ್ನು ಬಣ್ಣಿಸಿದರೆ ಆ ಸವಿಯಾದ ಸಕ್ಕರೆಯ ಸಿಹಿಯನ್ನು ಅರಿಯಲು ಸಾಧ್ಯವೇ? ಬದಲಿಗೆ ಆ ಸಕ್ಕರೆಯ ಒಂದು ಹರಳನ್ನು ನಾಲಿಗೆ ಮೇಲೆ ಇಟ್ಟುಕೊಂಡು ಚಪ್ಪರಿಸಿದವರಿಗೆ ಅರಿವಾಗುವುದು ಸಕ್ಕರೆಯ ಸಿಹಿ. ಹೀಗೆ ದೇವರನ್ನು ಕಾಣಲು ಕಠಿಣ ಸಂಸ್ಕೃತ ಶ್ಲೋಕಗಳಾಗಲಿ ಭವ್ಯವಾದ ದೇಗುಲಗಳಾಗಲಿ ಬೇಡ. ನಮ್ಮ ಹೃದಯದಲ್ಲಿ ಪರಿಶುದ್ಧವಾದ ಭಕ್ತಿಭಾವ ಇದ್ದರೆ ಸಾಕು, ದೇವರು ಒಲಿಯುವನು. ಕೊನೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಮಾತುಗಳನ್ನು ಆಲಿಸೋಣ ಬನ್ನಿ. ಭವಬಂಧನೆಗೆ ಒಳಗಾದವರ ಮನಸ್ಸಿನಲ್ಲೆಲ್ಲ ಮಾಯಾಂಧಕಾರವು ತುಂಬಿಕೊಂಡಿರುವುದರಿಂದ ಆ ಲಿಂಗವು ಅವನಲ್ಲಿ ಅಭಿವ್ಯಕ್ತವಾಗುವುದಿಲ್ಲ. ಅಲ್ಲಿ ಲಿಂಗವಿಲ್ಲ, ಆದರೆ ಭಕ್ತಿ ಸಂಪನ್ನರಾದವರ ಭಾವವು ಶುದ್ಧವಾಗಿದೆ. ಅಲ್ಲಿ ಶ್ರದ್ಧೆ ತುಂಬಿದೆ, ಲಿಂಗದ ಒಲವಿದೆ, ಆ ಲಿಂಗವು ಅವರಲ್ಲಿ ಅಭಿವ್ಯಕ್ತವಾಗಿದೆ, ಅಲ್ಲಿ ಲಿಂಗವಿದೆ. ನಮಸ್ಕಾರ.
2: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದೀರಾ, ಹಾಗೆ ಅದಕ್ಕೆ ಪೂರಕವಾದಂತಹ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಅಲ್ಲಮ್ಮ ಪ್ರಭುಗಳು ಸಾಮಾಜಿಕ ದೃಷ್ಟಿಯಿಂದ ಹೇಗೆಲ್ಲ ನೋಡ್ತಾ ಇದ್ರು ಸಮಾಜವನ್ನ, ಹಾಗೆ ಅವರ ವಚನಗಳಲ್ಲಿ ಕೂಡ ಆ ವಿಚಾರವನ್ನ ಹೇಳಿರೋದನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಹೆಂಗಮ್ಮ ಮಲ್ಗೆ ಮಾರು, ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
3: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
2: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
0: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ವ್ಯಾಮೋಹ. ತನುಭವ ವ್ಯಾಮೋಹ ಮುಸಿಕಿತ ವ್ಯಾಸನಂ ಜನಿಪುದದು ಪ್ರಕೃತಿ ತಂತ್ರದೆ ಹೃದಯ ತಲದೊಳ್ ಕ್ಷಣ ಮಾತ್ರ ಮಾನು ಮಧು ಕಣ್ಣೀರ ಬರಿಸುವುದು ಗಣಿಸಬೇಡದನು ನೀ ಮಂಕುತಿಮ್ಮ. ತನುಭವ ವ್ಯಾಮೋಹ, ಪುತ್ರನ ಮೇಲಿನ ವ್ಯಾಮೋಹ. ಮುಸುಕಿತ ವ್ಯಾಸನಂ, ವ್ಯಾಸ ಮಹರ್ಷಿಗಳಿಗೂ ಮುಸುಕಿತ ಆ ವ್ಯಾಮೋಹ ಬಂದಿತ್ತ. ಜನಿಪುದದು ಪ್ರಕೃತಿ ತಂತ್ರದೆ ಹೃದಯ ತಲದೊಳ್, ಹೃದಯ ತಳದಲ್ಲಿ, ಹೃದಯದ ಅಂತರಾಳದಲ್ಲಿ ಪ್ರಕೃತಿಯ ನಿಯಮದ ಹಾಗೆ ಅದು ಜನಿಸತ್ತೆ, ಹುಟ್ಟಿ ಬರುತ್ತೆ. ಕ್ಷಣ ಮಾತ್ರ ಮಾನು ಮಧು ಕಣ್ಣೀರ ಬರಿಸುವುದು, ಕ್ಷಣ ಮಾತ್ರಕ್ಕೆ ಕಣ್ಣಲ್ಲಿ ನೀರು ಬರಸತ್ತೆ, ನೋವು ಕೊಡತ್ತೆ. ಗಣಿಸಬೇಡದನು ನೀ ಮಂಕುತಿಮ್ಮ, ಅದನ್ನು ಗಣನೆಗೆ ಲೆಕ್ಕಕ್ಕೆ ತಗೊಳ್ಳೋದಕ್ಕೆ ಹೋಗ್ಬೇಡ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ತನುಭವ ವ್ಯಾಮೋಹ ಮುಸಿಕಿತ ವ್ಯಾಸನಂ ಜನಿಪುದದು ಪ್ರಕೃತಿ ತಂತ್ರದೆ ಹೃದಯ ತಲದೊಳ್ ಕ್ಷಣ ಮಾತ್ರ ಮಾನು ಮಧು ಕಣ್ಣೀರ ಬರಿಸುವುದು ಗಣಿಸಬೇಡದನು ನೀ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ವ್ಯಾಸರಂತಹ ಪರಮ ಜ್ಞಾನಿಗಳಿಗೂ ಅವರ ಪುತ್ರನ ಮೇಲೆ ವ್ಯಾಮೋಹ ಆವರಿಸಿಕೊಳ್ಳುತ್ತೆ. ನಮ್ಮ ನಮ್ಮ ಅಂತರಂಗದಲ್ಲಿ ಪ್ರಕೃತಿಯ ತಂತ್ರದಿಂದಲೇ ಈ ವ್ಯಾಮೋಹ ಅನ್ನೋದು ಜನಿಸುತ್ತೆ. ಅದು ಕ್ಷಣಕಾಲ ಆದರೂ ಕಂಬನಿ ಸುರಿಸೋ ಹಾಗೆ ಮಾಡುತ್ತೆ. ಹಾಗಾಗಿ ನೀನದನ್ನು ಗಣನೆಗೆ ತಗೊಳ್ಳೋದಕ್ಕೆ ಹೋಗ್ಬೇಡ. ಈ ಪ್ರಕೃತಿಯ ತಾಕತ್ತಿನ ಮುಂದೆ ಸೋತವರೇ ಎಲ್ಲ ಅನ್ನೋದನ್ನು ಇಲ್ಲಿ DVJ ಅವರು ಹೇಳ್ತಾ ಇದ್ದಾರೆ. ವ್ಯಾಮೋಹ ಅಂದರೆ ಅತಿಯಾದ ಮೋಹ. ಮೋಹನ ಬಿಡಬೇಕು ಅಂತ ಹೇಳೋದು ಬಹಳ ಸುಲಭ, ಆದರೆ ಬಿಡೋದು ಬಹಳ ಕಷ್ಟ. ಎಂತೆಂತಹ ಮಹಾಜ್ಞಾನಿಗಳನ್ನು ಸಹ ಈ ಮೋಹ ಬಿಡಲಿಲ್ಲ. ಇನ್ನು ಮಕ್ಕಳ ಬಗ್ಗೆ ಎಲ್ಲ ಹೆತ್ತವರಿಗೂ ಪ್ರೀತಿ ಮಮತೆ ಇದ್ದೇ ಇರುತ್ತೆ. ಅವರು ಚೆನ್ನಾಗಿ ಬಾಳ್ಬೇಕು, ಒಳ್ಳೆಯವರಾಗಬೇಕು ಅಂತ ಕನಸು ಕಾಣೋದು ಸಹಜ. ಈ ವಾತ್ಸಲ್ಯ ಮಕ್ಕಳ ಸಮಗ್ರ ಬೆಳವಣಿಗೆಗೆ ಪೂರಕವಾಗಿರಬೇಕೇ ಹೊರತು ವ್ಯಾಮೋಹ ಆಗಿ ಮಕ್ಕಳ ಸೋಲಿಗೆ ಕಾರಣ ಆಗಬಾರ್ದು. ಮಕ್ಕಳು ಶಿಸ್ತು ಸಂಯಮ ಮೀರಿ ಉದ್ಧಟತನ ತೋರ್ತಾ ಇದ್ದಾರೆ, ಅವರ ವ್ಯಕ್ತಿತ್ವ ಪತನದ ಅಂಚಿಗೆ ತಲುಪಿದೆ ಅನ್ನೋ ಸುಳಿವು ಸಿಕ್ಕಾಗ ಅದನ್ನು ಒಪ್ಕೊಳ್ಳದೆ ಮಕ್ಕಳ ತಪ್ಪುಗಳಿಗೆ ಸಮರ್ಥನೆ ಕೊಡ್ತಾ ನಿಲ್ಲುವಷ್ಟು ವ್ಯಾಮೋಹಕ್ಕೆ ಒಳಗಾಗೋರಿದ್ದಾರೆ. ಇದರಿಂದ ಆ ಸಂದರ್ಭನ ಗೆಲ್ಲಬಹುದು, ಆದರೆ ಅದು ಮಕ್ಕಳ ಭವಿಷ್ಯಕ್ಕೆ ಮುಳ್ಳಿಟ್ಟಂತಾಗತ್ತೆ. ಪ್ರಾಕೃತಿಕವಾಗಿ ಮನುಷ್ಯನಲ್ಲಿ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳಿದೆ. ಇವು ವ್ಯಕ್ತಿಯಲ್ಲಿ ಅಸಮವಾಗಿ ಮೇಳೈಸಿ ಮಾಯಾಮೋಹಕ್ಕೆ ತಳ್ಳಿಬಿಡತ್ತೆ. ಹಾಗಾಗಿ ವ್ಯಕ್ತಿಯ ಬುದ್ಧಿಗೆ ಮಂಜು ಕವಿದಾಗತ್ತೆ. ನ್ಯಾಯ ಅನ್ಯಾಯ ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ ಭಾವಾವೇಶಕ್ಕೆ ಒಳಗಾಗ್ತಾನೆ. ಹೀಗೆ ವ್ಯಕ್ತಿಯನ್ನ ಕಂಗೆಡಿಸುವ ನಂಟುಗಳಲ್ಲಿ ಮಕ್ಕಳ ಬಗೆಗಿನ ವ್ಯಾಮೋಹ ಕೂಡ ಒಂದು. ಅದೆಂಥ ಪ್ರತಿಕೂಲ ಸಂದರ್ಭಗಳು ಎದುರಾದರೂ ಎಲ್ಲವನ್ನೂ ಸಮಚಿತ್ತದಲ್ಲೇ ಎದುರಿಸಬಲ್ಲ ವ್ಯಕ್ತಿಗಳು ತಮ್ಮ ಮಕ್ಕಳ ವಿಚಾರದಲ್ಲಿ ದುರ್ಬಲರಾಗಿ ಬಿಡ್ತಾರೆ. ಮಕ್ಕಳೇನಾದರೂ ಅನಾರೋಗ್ಯಕ್ಕೆ ತುತ್ತಾದರೆ, ಒಂದೆರಡು ದಿನ ಪ್ರವಾಸಕ್ಕೂ ನೆಂಟರಿಷ್ಟರ ಮನೆಗೂ ಹೋದರೆ ಚಡಪಡಿಸ್ತಾರೆ. ಮಕ್ಕಳಿಗೆ ತಮ್ಮದೇ ಆದ ಆಸೆ ಕನಸುಗಳು ಎಲ್ಲ ಇದೆ ಅಂತ ಗಮನಿಸಿದ್ದೆ ತಮ್ಮ ಅಭಿಪ್ರಾಯಗಳನ್ನು ತಮಗೆ ಎಟುಕದ ಕನಸುಗಳನ್ನು ಮಕ್ಕಳ ಮೇಲೆ ಹೇರ್ತಾರೆ. ಮಕ್ಕಳಿಗೆ ಹೆತ್ತವರ ಈ ಅತಿ ವ್ಯಾಮೋಹನೆ ಬಂಧನ ಅನ್ಸೋದು ಸುಳ್ಳಲ್ಲ. ಇನ್ನು ವೇದವ್ಯಾಸರು ಪ್ರಪಂಚ ಕಂಡ ಅತ್ಯಂತ ಶ್ರೇಷ್ಠ ದಾರ್ಶನಿಕರು. ಪುರಾಣಗಳ ಪ್ರಕಾರ ಅವರು ವಿಷ್ಣುವಿನ ಒಂದು ಅವತಾರ. ಶ್ರುತಿ ಸ್ಮೃತಿ ಪುರಾಣಗಳನ್ನು ಕೊಟ್ಟವರು. ಅಂಥ ಮಹಾಜ್ಞಾನಿಗೆ ಒಬ್ಬನೇ ಪುತ್ರ ಶುಕ್ಲಾಚಾರ್ಯ. ಅವನು ಹುಟ್ಟುವಾಗಲೇ ಪರಮಜ್ಞಾನಿಯಾಗಿದ್ದಂತೆ. ಜ್ಞಾನದ ಒಳನೋಟಗಳು ದೊರಕಿ ಅವನು ವಿರಾಗಿ ಆಗ್ತಾನೆ. ಆ ವಿರಾಗದ ಮನೋಧರ್ಮದಲ್ಲಿ ಮನೇನ ಬಿಟ್ಟು ಹೊರಟೋಗ್ಬಿಡ್ತಾನೆ. ಪ್ರೀತಿಯ ತಂದೆಯಾದ ವೇದವ್ಯಾಸರಿಗೆ ಮನಸ್ಸು ಕಲಕಿ ಹೋಗುತ್ತೆ. ಪುತ್ರ ಮೋಹ ಅವರನ್ನ ಹಿಂಡಿಬಿಡ್ತು. ವ್ಯಾಸರು ಮಗನನ್ನ ಹುಡುಕೊಂಡು ಹೊರಟು ಮಗನೇ ಶುಕ ಅಂತ ಕೂಗ್ತಾ ದುಃಖದಿಂದ ಕಾಡೆಲ್ಲ ಅಲಿತಾರೆ. ಕಣ್ಣೀರು ಧಾರೆ ಆಗತ್ತೆ. ಅವಾಗ ಒಂದು ಅದ್ಭುತ ನಡೆಯತ್ತೆ. ಕಾಡಿನ ಮರ ಗಿಡಗಳೆಲ್ಲ ಅವರ ಕರೆನ ಕೇಳಿ ತಾವೇ ಮರು ನುಡಿತಾವಂತೆ. ಅವಾಗ ವ್ಯಾಸರಿಗೆ ಅರ್ಥ ಆಗತ್ತೆ. ತನ್ನ ಜ್ಞಾನಿ ಮಗ ನಿಸರ್ಗದ ಒಂದು ಭಾಗನೇ ಆಗಿದ್ದಾನೆ. ಅವನು ಬಯಲು, ಬಯಲಾದವನಿಗೆ ಮನೆ ಇಲ್ಲ. ಮನೆ ಯಾಕೆ? ಪ್ರಪಂಚನೇ ಅವನ ಮನೆ. ಅವರ ಮನದ ಮೋಹ ಆಗ ಕರಗತ್ತೆ, ಪಿತೃತ್ವ ಸಾರ್ಥಕ ಆಗತ್ತೆ. ಅಸಾಮಾನ್ಯ ಜ್ಞಾನಿಗಳಾದ ವೇದವ್ಯಾಸರಿಗೆ ಈ ಮೋಹ ಕಾಡಿದ್ದಾದರೆ ಸಾಮಾನ್ಯರ ಗತಿಯೇನು? ಪ್ರಕೃತಿ ಈ ಮೋಹನ ನಮ್ಮ ಹೃದಯದಲ್ಲಿ ನೆಲೆ ಆಗೋ ಹಾಗೆ ಮಾಡಿದೆ. ಸರಿಯಾದ ಪ್ರಮಾಣದಲ್ಲಿ ಈ ಮೋಹ ಇದ್ರೆ ಒಳ್ಳೆಯದು. ಆಗ ಅದು ನಮ್ಮಿಂದ ಕಾರ್ಯಗಳನ್ನು ಮಾಡಿಸತ್ತೆ, ಧನಾತ್ಮಕವಾಗಿ ಚಿಂತಿಸೋ ಹಾಗೆ ಮಾಡುತ್ತೆ. ಆದರೆ ಈ ಮೋಹ ಹೆಚ್ಚಾದಾಗ ಎಂಥ ದೃಢ ಮನಸ್ಸಿನವರ ಕಣ್ಣಲ್ಲೂ ನೀರು ತರಿಸತ್ತೆ. ಹಾಗಾಗಿ ವಿವೇಕಿಗಳಾದವರು ಮೋಹ ವ್ಯಾಮೋಹ ಆಗದ ಹಾಗೆ ನೋಡ್ಕೊಳ್ತಾರೆ, ಬಂದದ್ದನ್ನು ಸಮಚಿತ್ತತೆಯಿಂದ ಸ್ವೀಕಾರ ಮಾಡ್ತಾರೆ. ಹಾಗಾಗಿ DVG ಅವರಿಲ್ಲಿ ಹೇಳ್ತಾ ಇರೋದು ಗಣಿಸಬೇಡದನು ನೀಂ ಅಂತ. ಅಂದರೆ ಮೋಹನ ಅತಿಯಾಗಿ ಮಾಡಿಕೊಳ್ಬೇಡ, ಅದನ್ನು ಪ್ರಕೃತಿ ಸಹಜವಾದರೂ ಸಹ ವಿವೇಕದಿಂದ ನಿಗ್ರಹಿಸಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಮಗ, ನಿನ್ನೆ ನಾನು ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.
10: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
11: ಪೊನ್ನಜ್ಜಿ ಪೊನ್ನಜ್ಜಿ, ಇವತ್ ಕತೆ ಕೇಳಿಕೆ ಯಾರೆಲ್ಲ ಬಂದಿದ್ದಾರೆ ನೋಡು.
12: ಯಾರು ಬಂದಿದ್ದಾರೆ ಮಕ್ಕಳೇ? ಓಹೋ, ಯಾವುದೋ ಒಂದು ಚಿಟ್ಟೆ ಬಂದ್ಬಿಟ್ಟಿದೆ.
11: ಹೋಗಜ್ಜಿ, ಅವಳ ಹೆಸರು ಯುಕ್ತ ಅಂತ. ಚಿಟ್ಟೆ ಅಲ್ಲ ಇರ್ಬೋದು, ಆದ್ರೆ ನಂಗೆ ಅಜ್ಜಿ ಹೆಸರು ಇಷ್ಟ ಆಯ್ತು
12: ಅಲ್ವಾ. ನೋಡಿ, ಬಣ್ಣ ಬಣ್ಣದ ಹೂವಿನ ಬಟ್ಟೆ ಹಾಕೊಂಡು ಚಿಟ್ಟೆ ತರಾನೇ ಕಣ್ತಾಳೆ.
11: ಚಿಟ್ಟೆ ಹಾರಾಡಿದ್ರೆ ಪಕ್ಕ ಅಂತ ನಾನು ಹಿಡಿತೀನಿ.
13: ನಾವು ಹಿಡಿತೀವಿ, ನಾವು ಹಿಡಿತೀವಿ.
12: ಇರ್ಲಿ ಇರ್ಲಿ ಮಕ್ಕಳೇ. ಪುಟ್ಟೇ, ಬಾಯಿಲಿ ನಿನ್ ಹೆಸರೇನು?
11: ನನ್ನ ಹೆಸರು ಯುಕ್ತ ಅಂತ, ಅದು ನಂಗೆ ಚಿಟ್ಟೆ ಹೆಸರೇ ಇಷ್ಟ ಆಯ್ತು.
12: ಹೌದಾ ಮರಿ? ಇನ್ಮೇಲೆ ನೀನು ಚಿಟ್ಟೆನೆ.
11: ಹ್ಞೂ ಅಜ್ಜಿ.
14: ಅಜ್ಜಿ ನೋಡಲ್ಲಿ ಚುಕ್ಕಿ ಹಿಂದೆ ಯಾರಿದಾರಂತ? ಅಯ್ಯೋ, ನಮ್ಮ ಅಜ್ಜಿ ಗೊತ್ತೇ ಆಗ್ಲಿಲ್ಲ.
12: ಅರೆ, ಇವಳು ಯಾರು?
14: ಅಜ್ಜಿ ಅಜ್ಜಿ ಅಜ್ಜಿ, ನೀನೇನು ಹೆಸರಿಡ್ಬೇಡ, ಅವಳು ಜಿಂಕೆ. ನಾನು ಅವಳಿಗೆ ಹೊಸ ಹೆಸರಿಟ್ಟಿದ್ದೀನಿ.
12: ಏನಮ್ಮ ನಿನ್ನ ಹೆಸರು?
14: ನನ್ನ ಹೆಸರು ಪ್ರಣ್ವಿತಾ ಅಂತ. ನನಗೆ ಕತೆ ಕೇಳೋದು ಅಂದರೆ ತುಂಬ ಇಷ್ಟ, ಅದಕ್ಕೆ ಬಂದೆ.
12: ಹೌದಾ? ಬಾಬಾ, ಅಂತೂ ಇಂತೂ ನಮ್ಮ ಪಟಾಲಮ್ಮ ಹನುಮಂತನ ಬಾಲದ ಥರ ಊದ ಹತ್ತಿದೆ.
13: ಹನುಮಂತನ ಬಾಲ? ಹನುಮಂತನ ಬಾಲ.
11: ಚಿನ್ನು ಮುನ್ನು ಚುಕ್ಕಿ ಚಿತ್ತು, ಈಗ ಚಿಟ್ಟೆ ಮತ್ತು ಜಿಂಕೆ. ಆಹಾ
12: ಚಿಟ್ಟೆ, ಬಾಯಿಲಿ ನೀನು ನನ್ನ ಹತ್ರ ಕೂತ್ಕೋ.
11: ಹ್ಞೂ ಅಜ್ಜಿ. ಅಜ್ಜಿ ನಾನು ನಿನ್ನ ಹತ್ರ.
12: ಮುದ್ದು ಚಿನ್ನು ನೀನು ಬಾ, ನೀನು ಈ ಕಡೆ ಚಿಟ್ಟೆ ಆ ಕಡೆ, ಆಯ್ತಾ?
11: ಹ್ಞೂ, ಈಗ ಸರಿ ಹೋಯ್ತು.
12: ಸರಿ, ಈಗ ಕತೆ ಶುರು ಮಾಡ್ಲೋ ಇಲ್ಲ ಹೀಗೆ ಹರಟೆ ಹೊಡಿತಾ ಕೂತ್ಕೋತೀರೋ?
13: ಇಲ್ಲ, ಕತೆ ಕತೆ ಕತೆ ಕತೆ ಬೇಕು, ಹೇಳಿ ಪೊನ್ನಜ್ಜಿ.
12: ಸರಿ ಮತ್ತೆ, ಕೈ ಕಟ್ ಬಾಯ್ ಮುಚ್ಚು, ಸುಮ್ಮನೆ ಕತೆ ಕೇಳ್ಬೇಕೀಗ.
13: ಕೈ ಕಟ್ ಬಾಯ್ ಮುಚ್ ಆಗ್ಲಿ ಅಜ್ಜಿ, ಬಾಯ್ ಮುಚ್ಚಿದೀವಿ ಈಗ.
12: ಇರ್ಲಿ ಇರ್ಲಿ, ಇವತ್ತಿನ ಕತೆ ಹೆಸರು ಆಲದ ಮರದ ಸಾಕ್ಷಿ ಅಂತ.
11: ಮರ ಸಾಕ್ಷಿ ಹೇಳತ್ತಪ್ಪನಜ್ಜಿ?
12: ಪರ್ವಾಗಿಲ್ವೇ, ನಮ್ ಚಿಟ್ಟೆ ಪಟ್ಪಟ ಅಂತ ಮಾತಾಡುತ್ತೆ.
13: ಹೌದು ಅಜ್ಜಿ.
12: ಹ್ಮ್, ಮರಿ ಕತೆ ಕೇಳ್ತಾ ಹೋಗು, ಎಲ್ಲ ಗೊತ್ತಾಗತ್ತೆ ನಿಂಗೆ.
11: ಆಯ್ತಜ್ಜಿ.
12: ಇವತ್ತಿನ ಕತೆ ಹೆಸರು ಆಲದ ಮರದ ಸಾಕ್ಷಿ ಅಂತ.

0: ಬಹಳ ಹಿಂದೆ ಆನೆಗುಂದಿ ಎಂಬ ಒಂದು ಹಳ್ಳಿಯಲ್ಲಿ ಕೋಟಪ್ಪ ಎನ್ನುವಂತಹ ಒಬ್ಬ ಸಾಮಾನ್ಯ ರೈತ ವಾಸ ಮಾಡಿಕೊಂಡಿದ್ದ. ಆತ ಬಹಳ ಧನಿಕ ಏನಾಗಿರಲಿಲ್ಲ. ಹೊಲದಲ್ಲಿ ದುಡಿಮೆ ಮಾಡಿ ಫಸಲು ತೆಗೆದು ಬಂದಿದ್ದರಲ್ಲಿ ಜೀವನ ಸಾಗಿಸ್ತಾ ಇದ್ದ. ಬೇರೆ ಆಕಸ್ಮಿಕ ಖರ್ಚುಗಳು ಬಂದರೆ ಅದನ್ನು ನಿಭಾಯಿಸೋಕೆ ಅವನಿಗೆ ತುಂಬ ಕಷ್ಟ ಆಗ್ತಾ ಇತ್ತು. ಹೀಗಿರುವಾಗ ಒಮ್ಮೆ ಅವನ ಮನೆ ಗೆದ್ದಲು ಹಿಡಿದು ಮನೆ ತೊಲೆಗಳೆಲ್ಲ ಜಳ್ಳಾಗಿ ಕುಸ್ತು ಬೀಳೋ ಸ್ಥಿತಿಗೆ ಬಂದ್ಬಿಡತ್ತೆ. ಆತ ಹೊಲದ ಪಕ್ಕದಲ್ಲಿ ಇರುವಂತಹ ಒಂದು ಆಲದ ಮರದ ಬುಡದಲ್ಲಿ ಕೂತು ಮನೆ ರಿಪೇರಿನ ಹೇಗಪ್ಪ ಮಾಡಲಿ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದ. ಆಗ ಅದೇ ಪಕ್ಕದ ದಾರಿಲಿ ಊರಿನ ಶ್ರೀಮಂತ ನಾರಾಯಣ್ ಶೆಟ್ಟಿ ಎಂಬಾತ ಹೋಗ್ತಾ ಇದ್ದ. ಆತ ತುಂಬ ಒಳ್ಳೆಯವನಾಗಿದ್ದ, ಮನಸ್ಸು ಕೂಡ ಅಷ್ಟೇ ಮೃದುವಾಗಿತ್ತು.
1: ಪೊನ್ನಜ್ಜಿ, ಶ್ರೀಮಂತರಲ್ಲ ಕೆಟ್ಟವರಾಗಿರ್ತಾರೆ ಅಲ್ವಾ?
2: ಅವನ್ ಹೇಗ್ ಒಳ್ಳೆಯವನದ? ಏ ಬಿಡೋ, ಎಲ್ಲಾ ಶ್ರೀಮಂತರು ಕೆಟ್ಟವರಾಗಿರಲ್ಲ.
3: ಕೆಲವೊಬ್ರು ಉದಾರಿಗಳಾಗಿರ್ತಾರೆ.
4: ಈ ಕತೆ ನಾರಾಯಣ್ ಶೆಟ್ಟಿ ತರ.
5: ಪೊನ್ನಜ್ಜಿ ಅವನ ಹತ್ರ ತುಂಬಾ ದುಡ್ಡಿತ್ತ?
0: ಹ್ಞೂ ಪುಟ್ಟ, ತುಂಬಾ ದುಡ್ಡಿತ್ತು. ಆತ ಒಳ್ಳೆಯವನಾಗಿದ್ದ. ಕೋಟಪ್ಪ ಯಾವುದೋ ಸಂಕಟದಲ್ಲಿದ್ದಾನೆ ಅಂತ ಅವನಿಗೆ ತಿಳಿಯುತ್ತೆ. ಆತ ಕೋಟಪ್ಪನ ಹತ್ರ ಬಂದು ಅದು ಇದು ಮಾತಾಡ್ತಾ ಕೊನೆಗೆ, ಕೋಟಪ್ಪ ಯಾಕೆ ಹೀಗೆ ಚಿಂತಾಕ್ರಾಂತನಾಗಿ ಕೂತಿದ್ಯಾ ಅಂತ ಕೇಳ್ತಾನೆ. ಕೋಟಪ್ಪ, ಏನು ಹೇಳಿ ಶೆಟ್ರೆ, ನನ್ನ ಹಳೇ ಮನೆ ಗೆದ್ದಲು ಹಿಡಿದು ಬಿದ್ದೋಗೋಕ್ಕೆ ಆಗಿದೆ. ಎಷ್ಟು ಕಡಿಮೆ ಅಂದರೂ ದುರಸ್ತಿ ಕೆಲಸಕ್ಕೆ 200 ರೂಪಾಯಿಗಳು ಬೇಕಾಗಿದೆ. ಅಷ್ಟೊಂದು ಹಣ ನಾನು ಎಲ್ಲಿಂದ ತರಲಿ? ಮನೆ ಬಿದ್ದರೆ ನನ್ನ ಸಂಸಾರ ಬೀದಿ ಪಾಲಾಗುತ್ತೆ ಅಂತ ತನ್ನ ದುಃಖನೆಲ್ಲ ತೋಡ್ಕೊಂಡ. ಆಗ ನಾರಾಯಣ್ ಶೆಟ್ಟರ ಮನಸ್ಸು ಕರ್ಗಿ ಹೋಗ್ಬಿಡತ್ತೆ. ಆತ ಹೇಳ್ತಾನೆ, ಯೋಚಿಸ್ಬೇಡ ಕೋಟಪ್ಪ, 200 ರೂಪಾಯಿಗಳು ತಾನೆ ನಾನು ಕೊಡ್ತೀನಿ ಅಂತ ಹೇಳಿ ಜೇಬಿನಿಂದ 200 ರೂಪಾಯಿಗಳನ್ನು ತೆಗೆದು ಕೊಡ್ತಾನೆ.
5: ಏನು 200 ರೂಪಾಯಿನ?
6: ಬರೀ 200 ರೂಪಾಯಿ ಅಷ್ಟೇನಾ?
3: ಇದು ತುಂಬಾ ಹಿಂದಿನ ಕಾಲದ ಕತೆ. ಆಗಿನ 200 ರೂಪಾಯಿ ಈಗಿನ 10,000ಕ್ಕೆ ಸಮ. ತಿಳಿತಾ?
7: ಏ ಸುಮ್ನಿರು, ಮಧ್ಯ ಮಧ್ಯ ಮಾತಾಡಬೇಡಿ.
4: ಹ್ಞೂ, ಕತೆ ಹೇಳಿ ಅಜ್ಜಿ.
0: ಆಯಿತು, ಹೇಳ್ತೀನಿ. 200 ರೂಪಾಯಿ ನೋಡಿ ಕೋಟಪ್ಪಂಗೆ ಭಾಳ ಆನಂದ ಆಗ್ಬಿಡತ್ತೆ. ಆತ ಶೆಟ್ರೆ, ಎಂತ ಉದಾರ ಮನಸ್ಸು ನಿಮ್ಮದು. ನಾನು ಬದುಕಿದೆ, ಧಾನ್ಯ ಮಾರಿದ ಕೂಡಲೇ ನಿಮ್ಮ ಸಾಲ ನಾ ತೀರಿಸ್ಬಿಡ್ತೀನಿ ಅಂತ ಹೇಳ್ದೆ. ಈ ಘಟನೆಯಾಗಿ ಧಾನ್ಯದ ಒಂದು ಫಸಲು ಬಂತು, ಮರು ಫಸಲು ಬಂತು. ಕೋಟಪ್ಪನ ಹೊಲದಲ್ಲಿ 2 ಕೊಯ್ಲುಗಳು ಕಳೆದು ಹೋಯಿತು. ಆದರೆ ಆತ ದುರಾಶೆಗೆ ಒಳಗಾಗಿ ನಾರಾಯಣ್ ಶೆಟ್ಟರ 200 ರೂಪಾಯಿಗಳನ್ನು ವಾಪಸ್ಸು ಕೊಡಲೇ ಇಲ್ಲ. ಇತ್ತ ನಾರಾಯಣ್ ಶೆಟ್ಟಿ 2 ಕೊಯ್ಲು ಕಳೆದ್ರೂ ಕೋಟಪ್ಪ ಯಾಕೆ ಸಾಲ ವಾಪಸ್ ಮಾಡಲಿಲ್ಲ? ಪಾಪ ಬಡವ ಅಂತ ನಾನು ಕೇಳೋಕ್ಕೆ ಹಿಂದೆ ಮುಂದೆ ನೋಡಿದೆ. ಇವತ್ತು ಕೇಳೇ ಬಿಡ್ತೀನಿ ಅಂತ ಕೋಟಪ್ಪನ ಹತ್ರ ಹೋಗಿ, ಕೋಟಪ್ಪ ನನ್ನ ಸಾಲನ ತೀರಿಸಲೇ ಇಲ್ಲ ನೀನು, 2ನೇ ಫಸಲು ಬಂದ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದಾಗ ಆ ಕುಟಿಲ ಕೋಟಪ್ಪ ಆಶ್ಚರ್ಯ ನಟಿಸ್ತಾ, ಏನೋ ಸಾಲವೇ? ಯಾವ ಸಾಲ? ಎಂಥ ಸಾಲ? ನಾನು ನಿಮ್ಮ ಹತ್ರ ಸಾಲ ತಗೊಂಡೆ. ಯಾವಾಗ ತಗೊಂಡೆ? ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ದ.
3: ಅಬ್ಬಾ ಕೋಟಪ್ಪ ನೋಡು ಎಷ್ಟು ಸುಳ್ಳೇಳ್ತಾ ಇದ್ದಾನೆ
6: ನೋಡು. ಸಾಲ ಕೇಳ್ತಾ ಇರ್ಬೇಕಾರೆ ಹೇಗ್ ಅಳ್ತಾ ಇದ್ದ ಅವನು?
5: ಹೌದು ಅಂತ ಅಳ್ತಾ ಇದ್ದ.
3: ಕೋಟಪ್ಪ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾನೆ ನೋಡು.
0: ಹ್ಞೂ ಮಕ್ಕಳೇ, ಮುಂದೆ ಕೇಳಿ. ಈಗ ಶೆಟ್ರು, ಇದೇನಿದು ಕೋಟಪ್ಪ, ನಿನ್ನ ಗೋಳಾಟ ನೋಡಲಾರ್ದೆ ಮನೆ ದುರಸ್ತಿಗೆ ಅಂತ ಆ ವರ್ಷ ಬೇಸಿಗೆಯಲ್ಲಿ ನಿನಗೆ 200 ರೂಪಾಯಿನ ಕೊಟ್ಟಿದ್ನಲ್ಲ, ಮರ್ತೇ ಬಿಟ್ಟಿಯ ನೀನು ಅಂತ ಹೇಳಿದಾಗ ಕೋಟಪ್ಪ, ಶೆಟ್ರೆ ನೀವು ಸಾಲ ಕೊಟ್ಟಿದ್ದೇ ನಿಜವಾದರೆ ಸಾಲ ಪತ್ರ ಎಲ್ಲಿದೆ? ಇಷ್ಟು ದಿನ ಯಾಕೆ ಸುಮ್ಮನೆ ಕೂತಿದ್ರಿ ಅಂತ ಮರು ಸವಾಲು ಹಾಕ್ತಾನೆ. ಅದಕ್ಕೆ ಫಸಲು ಮಾರಿ ಕೊಟ್ಬಿಡ್ತೀನಿ ಅಂತ ಹೇಳ್ದಿಯಲ್ಲಪ್ಪ, ಕೆಲವೇ ದಿನಗಳ ಮಾತು, ಅದಕ್ಕೆ ಪತ್ರ ಯಾಕೆ ಅಂತ ನಾನು ಸುಮ್ಮನಾದೆ ಅಂತ ಅವನು ಹೇಳಿದಾಗ ಕೋಟಪ್ಪ, ಚೆನ್ನಾಗಿದೆ ನಿಮ್ಮ ವಾದ. ಯಾರದ್ದೋ ಸಾಲದ ಹೊರೆಯನ್ನು ನನ್ನಂಥ ಬಡಪಾಯ ಮೇಲೆಯೇ ಹೇರ್ತಾ ಇದ್ದೀರಾ ನೀವು? ಎಂಥ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ದಬಾಯಿಸ್ಬಿಟ್ಟ. ಶೆಟ್ರು, ಏನು ಮಾತಾಡ್ತಾ ಇದೆಯಾ ಕೋಟಪ್ಪ? ಆ ದಿನ ಆಲದ ಮರದ ಕೆಳಗೆ ನಿನ್ನ ಕಷ್ಟಕ್ಕೆ ಮರುಗಿ ಹಣ ಕೊಟ್ಟಿದ್ದನ್ನು ಸುಳ್ಳೆ ಅಂತ ವಾದ ಮಾಡ್ತಾ ಇದೆಯಲ್ಲ ಅಂತ ಇವರೂ ಸ್ವಲ್ಪ ರೇಗ್ಬಿಟ್ರು. ಆಗ ಆತ, ಶೆಟ್ರೆ ನಿಮಗೆಲ್ಲೋ ಮರವು ಕವಿದಿದೆ, ಯಾರಿಗೋ ಕೊಟ್ಟು ಮರ್ತು ಬಿಟ್ಟು ನನ್ನ ಹೆಸರು ಹೇಳ್ತಾ ಇದ್ದೀರಾ ಅಂತ ಜೋರಾಗಿ ಹೇಳ್ತಾನೆ. ಈಗ ಶೆಟ್ರಿಗೆ ತುಂಬ ಕೋಪ ಬಂದ್ಬಿಡ್ತು. ಅವರು, ಕೋಟಪ್ಪ ಸಾಕು ಮಾಡು, ವಿಷಯ ಹಣಕ್ಕಿಂತ ಹೆಚ್ಚು ಪ್ರಾಮಾಣಿಕತೆಯದ್ದಾಗಿದೆ. ಕೊಟ್ಟ ಹಣವನ್ನು ಇಲ್ಲ ಅಂತ ಹೇಳ್ತಾ ಇದೆಯಾ? ಎಂಥ ಕೃತಜ್ಞ ನೀನು! ಇದನ್ನು ನಾನು ಇಲ್ಲಿಗೆ ಬಿಡಲ್ಲ ನೋಡು, ಊರ ಪಟೇಲರ ಬಳಿ ಫಿರ್ಯಾದಿ ತಗೊಂಡು ಹೋಗ್ತೀನಿ, ಇದು ಖಂಡಿತ ಅಂತ ಹೇಳಿದಾಗ ಕೋಟಪ್ಪ, ಓಹೋಹೋಹೋ, ನನಗೆ ಬೆದರಿಕೆ ಹಾಕ್ತೀರಾ? ನಾನೇನು ತಪ್ಪು ಮಾಡಿಲ್ಲ, ಹಾಗಿರುವಾಗ ನನಗೇಕೆ ಪಟೇಲರ ಹೆದರಿಕೆ? ಹೋಗೋಣ ಬನ್ನಿ ಪಟೇಲರ ಹತ್ರ ಅಂತ ಹೊರಟೆ ಬಿಟ್ಟ.
7: ಅಬ್ಬಬ್ಬಾ, ಅವನು ಸೊಕ್ಕು ಎಷ್ಟಿದೆ ನೋಡು!
4: ಹೌದು, ಮಹಾ ಸೊಕ್ಕು ಅವನಿಗೆ,
7: ಸುಳ್ಳು ಹೇಳದಲ್ದೆ ದಬಾಯಿಸ್ತಾನೆ ಬೇರೆ.
5: ಹೌದು, ಅವನು ಸುಳ್ಳುಗಾರ, ದಗಾಕೋರ.
0: ಹ್ಞೂ ಹೌದು ಮಕ್ಕಳೇ, ಆಮೇಲೆ ಕತೆ ಏನಾಯಿತು ಅಂತ ಕೇಳಿ. ಈಗ ಇಬ್ಬರು ಊರ್ ಪಟೇಲರ ಹತ್ರ ಬಂದು ತಮ್ಮ ತಮ್ಮ ವಾದವನ್ನು ಅವ್ರ ಮುಂದೆ ಮಂಡಿಸ್ತಾರೆ. ಎಲ್ಲನೂ ಆ ಪಟೇಲ ಶಾಂತವಾಗಿ ಕೇಳ್ತಾನೆ. ಆಮೇಲೆ, ಇರೋ ಸಂಗತಿ ಇದು, ಸಾಲ ಕೊಟ್ಟವರು ಶೆಟ್ರು, ತಗೊಂಡವನು ಕೋಟಪ್ಪ ಅಂತ ತನ್ನಲ್ಲೇ ತಾನು ಹೇಳ್ಕೊಳ್ತಾ ಇರ್ತಾನೆ. ಆಗ ಕೋಟಪ್ಪ, ನೀವು ಬಿಡಿ ಪಟೇಲ್ರೆ, ಶೆಟ್ರ ಮಾತಿಗೆ ಒತ್ತು ಕೊಡ್ತಾ ಇದ್ದೀರಲ್ಲ, ನಾನೇನು ಭಿಕ್ಷುಕನೇ? 200 ರೂಪಾಯಿ ಕಡ ತಗೊಳ್ಳೋ ಗತಿ ದೇವ್ರು ನನಗೆ ಕೊಟ್ಟಿಲ್ಲ, ಅವ್ರು ಸಾಲ ಕೊಟ್ಟು ಇಲ್ಲ, ನಾನು ತಗೊಂಡೂ ಇಲ್ಲ ಅಂತ ಜೋರಾಗಿ ದಬಾಯಿಸ್ಬಿಡ್ತಾನೆ. ಶೆಟ್ರು, ಧಾನ್ಯ ಮಾರಿದ ಕೂಡಲೇ ತಂದು ಕೊಡ್ತೀನಿ ಅಂತ ಹೇಳಿದ್ದಕ್ಕಲ್ವೇ ನಾನು ನಿನಗೆ 200 ರೂಪಾಯಿ ಕೊಟ್ಟಿದ್ದು. ನೋಡಿ ಪಟೇಲ್ರೆ, ಪಾಪ ಅಂದಿದ್ದಕ್ಕೆ ನನ್ನನ್ನೇ ಮೋಸಗಾರ ಅಂತ ಹೇಳ್ತಾ ಇದ್ದಾನೆ ಈ ಕೋಟಪ್ಪ ಅಂತ ಹೇಳಿದಾಗ ಆ ಪಟೇಲರು, ಸರಿ ಸರಿ ಸರಿ ಶೆಟ್ರೆ, ನೀವು ಕೋಟಪ್ಪನಿಗೆ ಹಣ ಎಲ್ಲಿ ಕೊಟ್ರಿ? ಹತ್ರ ಮನೆಗಳು ಮನುಷ್ಯರೋ ಇರಲಿಲ್ವೇನೋ, ಯಾರು ನೋಡ್ಲಿಲ್ವೇ ಅಂತ ಅವರು ವಿಚಾರಿಸ್ತಾ ಇರಬೇಕಾದ್ರೆ ಶೆಟ್ರು, ಪಟೇಲ್ರೆ ಅದು ಕೇವಲ ದಾರಿಯಾಗಿತ್ತು, ಯಾರು ತಾನೇ ಅಲ್ಲಿ ಇರ್ತಾರೆ? ಅಲ್ಲಲ್ಲಿ ಕೆಲವು ಮರಗಳಿದ್ವು, ಒಂದು ಆಲದ ಮರದ ಕೆಳಗೆ ಹಣ ಲೆಕ್ಕ ಮಾಡಿ ಕೊಟ್ಟೆ ಅಂತ ಹೇಳ್ತಿರ್ಬೇಕಾದ್ರೆ ಪಟೇಲರು ಗಂಭೀರವಾಗಿ, ಸರಿ ಇನ್ನೇನು ಬೇಕು? ಆಲದ ಮರವನ್ನೇ ಸಾಕ್ಷಿ ಮಾಡಿಕೊಂಡ್ರಾಯ್ತು, ನೀವು ಈಗಲೇ ಆಲದ ಮರದ ಹತ್ರ ಹೋಗಿ ಊರ ಪಟೇಲ ನಾನು ಕರೀತಿದ್ದೀನಿ ಅಂತ ಹೇಳಿ ಬನ್ನಿ ಅಂತಂದ್ರು.
7: ಏನು ಆಲದ ಮರ ಸಾಕ್ಷಿನೇ? ಮಾತಾಡ್ಬಿಡವನ್ನು, ಹಿಂದೆಲ್ಲ ಪ್ರಾಣಿ ಪಕ್ಷಿಗಳು ಮಾತಾಡ್ತಿದ್ವು.
5: ಅಂದ್ಮೇಲೆ ಆಲದ ಮರನು ಸಾಕ್ಷಿ ಹೇಳತ್ತೆ ಅಲ್ವಾ ಪೊನ್ನಜ್ಜಿ?
0: ಹ್ಞೂ ಪುಟ್ಟ.
4: ಸರಿ ಮುಂದೆ ಹೇಳಿ ಅಜ್ಜಿ.
0: ನಾರಾಯಣ್ ಶೆಟ್ರು ಇದಕ್ಕೆ ದಿಗ್ಭ್ರಾಂತರಾಗಿ, ಸ್ವಾಮಿ ಏನು ಹೇಳ್ತಾ ಇದ್ದೀರಾ? ಆಲದ ಮರ ಇಲ್ಲಿಗೆ ಬಂದು ಸಾಕ್ಷಿ ಹೇಗೆ ಹೇಳತ್ತೆ ಅಂತ ಹೇಳಿದಾಗ, ಹೇಳ್ದಷ್ಟು ಕೆಲಸ ಮಾಡ್ರಿ, ಬೇಗ ಹೋಗಿ ಬನ್ನಿ, ನಾನು ಊರು ಪಟೇಲ, ಬಾ ಅಂದರೆ ಬರಲೇಬೇಕು, ಬರುತ್ತೆ, ಮರಕ್ಕೆ ಹೇಳಿ ನಾನು ಕರೀತಾ ಇದ್ದೀನಿ ಅಂತ. ಕೆಳಗೆ ಬಿದ್ದ ಎಲೆ ತಗೊಂಡು ಹಿಂದಿರುಗಿ ನೋಡದೆ ನಿಮ್ಮ ಪಾಡಿಗೆ ಬನ್ನಿ, ನಾವೆಲ್ಲ ಇಲ್ಲಿ ಕಾಯ್ತಾ ಇರ್ತೀವಿ ಅಂತ ಆಜ್ಞೆ ಹೊರಡಿಸ್ತಾರೆ. ನಾರಾಯಣ್ ಶೆಟ್ರು ಪಟೇಲ್ರಿಗೆ ಏನಾಗಿದೆ ಅಂತ ತಲೆ ಕೆರ್ಕೊಂಡು ಅಲ್ಲಿಂದ ಆಲದೆಲೆ ತರೋಕ್ಕೆ ಅಂತ ಹೋಗ್ತಾನೆ. ಕೋಟಪ್ಪ ತನ್ನ ಮನಸ್ಸಿನಲ್ಲೇ ನಕ್ಬಿಟ್ಟು, ಆಲದೆಲೆ ಸಾಕ್ಷಿ, ಚೆನ್ನಾಗಿದೆ ಚೆನ್ನಾಗಿ

0: ವಿಳಂಬ ಏಕೆ ಮಾಡ್ತಾ ಇದ್ದಾನೆ? ನನಗೆ ಸ್ವಲ್ಪ ಅವಸರದ ಕೆಲಸ ಇತ್ತು, ಈಗೇನು ಮಾಡಲಿ ಅಂತ ಚಡಪಡಿಸಿದ ಹಾಗೆ ನಟನೆ ಮಾಡಿದಾಗ, ಕೋಟಪ್ಪ ಧಾರಾಳವಾಗಿ ಹೋಗಿ ಬನ್ನಿ ಸ್ವಾಮಿ, ಆ ಮರ 1.5 ಮೈಲ್ ದೂರದಲ್ಲಿದೆ, ಕೆರೆ ಕಟ್ಟೆ ದಾರಿ ರಾತ್ರಿ ಮಳೆಯಿಂದಾಗಿ ಕೆಸರು ಕೆಸರಾಗಿದೆ, ಶೆಟ್ಟರು ಅದನ್ನೆಲ್ಲ ದಾಟಿ ಆ ಆಲದ ಮರದ ಹತ್ತಿರ ಹೋಗಬೇಕಲ್ಲ, ವೇಳೆ ಬಹಳ ಹಿಡದೇ ಹಿಡಿಯುತ್ತೆ, ನೀವು ಅಷ್ಟರಲ್ಲಿ ನಿಮ್ಮ ಕೆಲಸ ಮುಗಿಸಿ ಬನ್ನಿ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ತಟ್ ಅಂತ ಹೇಳ್ಬಿಡ್ತಾನೆ. ಪಟೇಲ್ರು ಗಕ್ಕನೆ, ಕೊಟ್ಟಪ್ಪ ಕಳ್ಳ, ಆ ಆಲದ ಮರ ಎಲ್ಲಿದೆ ಅಂತ ನಿನಗೆ ಹೇಗೆ ಗೊತ್ತೋ? ಅಲ್ಲಿಗೆ ಶೆಟ್ಟರು ಆಲದ ಮರದ ಕೆಳಗೆ ನಿನಗೆ ಹಣ ನೀಡಿದ್ದು ನಿಜ ಅಂತ ಆಯ್ತು.
1: ಬರೇ ವಾ, ಬೇಸ್ ಬೇಸ್ ಪಟೇಲ,
2: ಒಳ್ಳೆ ಪ್ಲಾನ್ ಮಾಡ್ದ. ಆಗ ಕೋಟಪ್ಪನ ಮುಖ ಹೇಗಾಗಿತ್ತು? ಇನ್ ಹೇಗಿರುತ್ತೆ? ಇಂಗು ತಿಂದ ಮಂಗನ ಹಂಗಿರತ್ತೆ.
0: ಹೌದು ಮಕ್ಕಳೇ, ಹಾಗೆ ಆಯ್ತು. ಕೋಟಪ್ಪ ಕೂಡಲೇ ತನ್ನ ನಾಲಿಗೆ ಕಚ್ಕೊಂಡು ಅಯ್ಯೋ ನಾನು ಸಿಕ್ಕಿದ್ದೆ ಅಂತ ಪೇಚಾಡ್ತಾನೆ. ಅಷ್ಟರಲ್ಲಿ ನಾರಾಯಣ್ ಶೆಟ್ಟರು ಆಲದೆಲೆ ಹಿಡ್ಕೊಂಡು ಅಲ್ಲಿಗೆ ಬರ್ತಾರೆ. ಆಗ ಪಟೇಲ, ಶೆಟ್ರೆ ಆಲದೆಲೆಯ ಅವಶ್ಯಕತೆ ಈಗಿಲ್ಲ, ಕೋಟಪ್ಪ ನಿಮ್ಮ ಸಾಲವನ್ನು ಬಡ್ಡಿ ಸಮೇತ ಇನ್ನೊಂದು ವಾರದಲ್ಲಿ ಕೊಡ್ತಾನೆ. ಕೋಟಪ್ಪ ನೋಡಿದ್ಯಾ, ಉಪಕಾರ ಮಾಡಿದವರಿಗೆ ಕೃತಜ್ಞತೆ ಸಲ್ಲಿಸೋದು ನಿನ್ನ ಧರ್ಮ ಆಗಿತ್ತು, ಆದರೆ ನೀನೇನು ಮಾಡಿದೆ? ನೀನು ಸುಳ್ಳು ಹೇಳಿದೆ. ಸತ್ಯ ಎಂದಿದ್ದರೂ ಹೊರಗೆ ಬಂದೇ ಬರುತ್ತೆ, ಅದು ನಿನ್ನ ಬಾಯಿಂದನೇ ಹೊರಬಂತು ನೋಡು ಅಂತ ಹೇಳಿದಾಗ ಕೋಟಪ್ಪ ಅವಮಾನ ನಾಚಿಕೆಯಿಂದ, ನಂದು ತಪ್ಪಾಯಿತು ಪಟೇಲ್ರೇ, ದುರಾಸೆಗೆ ಬಿದ್ದು ಕೃತಜ್ಞನಾದೆ, ನನ್ನನ್ನು ಮನ್ನಿಸಿ ಅಂತ ಹೇಳ್ತಾ ನಾರಾಯಣ್ ಶೆಟ್ರ ಕ್ಷಮಾಪಣೆ ಕೇಳ್ದ. ಊರ ಜನರ ಮುಂದೆ ಅವನ ಮಾನ ಹರಾಜಾಗಿ ಹೋಗ್ಬಿಡ್ತು. ಊರವರು ಪಟೇಲ್ರ ನ್ಯಾಯ ಮಾಡುವ ರೀತಿಗೆ ಭೇಷ್ ಭೇಷ್ ಅಂತಾರೆ, ಹಾಗೂ ಕೋಟಪ್ಪಂಗೆ ಚೆನ್ನಾಗಿ ಚೀಮಾರಿ ಹಾಕ್ತಾರೆ.
2: ಕಥೆಯಲ್ಲಿರೋ ನೀತಿನ ಪಟೇಲ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ ಅಲ್ವಾ ಅಜ್ಜಿ?
0: ಹೌದು ಹೌದು. ಇರ್ಲಿ ಚುಕ್ಕಿ, ನೀನ್ ಹೇಳು.
2: ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರ್ದು, ಸದಾ ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳಿದರೆ ಒಂದಲ್ಲ ಒಂದು ದಿನ ಅದು ಹೊರಬರುತ್ತೆ.
1: ಹೌದು, ಆಗ ನಾವು ಅವಮಾನಕ್ಕೆ ಒಳಗಾಗ್ತೀವಿ.
0: ಹೌದು ಮಕ್ಕಳೇ, ಅದ್ ಸರಿನೆ.
3: ಅಪ್ಪನಜ್ಜಿ, ನನ್ನ ಅಮ್ಮ ನನ್ನ ಸುಳ್ಳು ಹೇಳ್ದ.
0: ಹೌದಾ, ಏನಂತ ಸುಳ್ಳು ಹೇಳ್ದೆ ಪುಟ್ಟ?
3: ನಾನು ಲಡ್ಡು ತಿಂದಿಲ್ಲ ಅಂತ.
0: ಹೌದಾ, ನೀನೇ ತಿಂದ್ಯಾ? ಬಿಡ್ರ, ಏನು ಪರವಾಗಿಲ್ಲ ಚಿಟ್ಟೆ, ನೋಡು ನಾನು ಲಡ್ಡು ತಿಂದಿದ್ದಲ್ಲ, ನನ್ನೊಳಗೆ ಇರುವಂತಹ ಪರಮಾತ್ಮ ಲಡ್ಡು ಬೇಕು ಲಡ್ಡು ಬೇಕು ಅಂತ ಅತ್ತ, ಅದಕ್ಕೆ ತಿಂದೆ ಅಂತ ಹೇಳಬೇಕು. ಗೊತ್ತಾಯ್ತಾ ಪುಟ್ಟಿ?
4: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ! ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
7: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
6: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ, ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
8: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
6: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
10: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
9: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
10: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
9: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
10: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
9: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
10: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮ್ಮಿ.
9: ಹಂಗ ಅದ್ಯಾಕಂತೆ ಅಲ್ಕ

0: ರವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
8: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
14: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ರಾಜ್ಯದಿಂದ ಸೇನೆಗೆ ಸೇರುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಹೆಚ್ಚಾಗಿ ಯುವಕರು ಸೇನೆಗೆ ಸೇರಲು ಆಸಕ್ತ ತೋರುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಸುಜಯ್ ಅವರು 4 ವರ್ಷಗಳ ಕಾಲ ಮಿಲಿಟರಿಯಲ್ಲಿ NDA ಮತ್ತು IMA ತರಬೇತಿ ಪಡೆದು ಲೆಫ್ಟಿನೆಂಟ್ ಆಗಿ ನೇಮಕರಾಗಿ ಮೇಘಾಲಯಕ್ಕೆ ತೆರಳುವ ಮೂಲಕ ಸೇನೆಗೆ ಸೇರ ಬಯಸುವವರಿಗೆ ಮಾದರಿಯಾಗಿದ್ದಾರೆ. ಈ ಹಿಂದೆ ದ್ವಿತೀಯ PUCಯಲ್ಲಿ ಶೇಕಡ 95% ಅಂಕ ಪಡೆದರೂ IT BT, ವೈದ್ಯ, ಎಂಜಿನಿಯರಿಂಗ್ ಮತ್ತಿತರ ಯಾವುದೇ ಉನ್ನತ ಹುದ್ದೆಗೆ ಆಸೆ ಪಡೆಯದೆ ದೇಶ ಕಾಯುವ ಸೇನೆಗೆ ಸೇರಿ ಈ ಸಾಧನೆ ಮಾಡಿರುವ ಶಿವಮೊಗ್ಗದ ಹುಡುಗ ಸುಜಯ್ ಅವರ ಈ ನಿರ್ಧಾರ ನಿಜಕ್ಕೂ ಶ್ಲಾಘನೀಯವಾಗಿದೆ. ಇವರ ಈ ಸಾಧನೆಗೆ ಶಿವಮೊಗ್ಗದ ಜನತೆ ಸಂತಸ ವ್ಯಕ್ತಪಡಿಸಿದ್ದು, ಈ ಪ್ರತಿಭಾನ್ವಿತರು ಶಿವಮೊಗ್ಗ ನಗರದ ಓಲ್ಡ್ ಬಾರ್ ರಸ್ತೆಯ ಸತ್ಯಮೂರ್ತಿ ಮತ್ತು ಶಾರದಾ ದಂಪತಿಗಳ ಪುತ್ರರಾಗಿದ್ದಾರೆ. ಮುಂದಿನ ವಿವರ. ಐಕ್ಯತಾ ಸೌಹಾರ್ದ ಸಹಕಾರಿ ಸಂಘ ನಿಗಮ, ಡಿ ಹಾಲಪ್ಪ ಕಾಂಪ್ಲೆಕ್ಸ್, ಜೈಲ್ ಸರ್ಕಲ್ ಹತ್ತಿರ ಶಿವಮೊಗ್ಗ. ಇದರ ಮುಂದಿನ 5 ವರ್ಷಗಳ ಅವಧಿಗೆ ಪ್ರಥಮ ಆಡಳಿತ ಮಂಡಳಿಯ ಸಾಮಾನ್ಯ ಚುನಾವಣೆಯನ್ನು 5 ಜುಲೈ ಸಹಕಾರಿಯ ಸಂಘದ ಕಚೇರಿ ಕಟ್ಟಡದಲ್ಲಿ ನಡೆಸಲಾಗುವುದು. ಈ ಸಂಬಂಧ
3: ಜೂನ್ 19 ಚುನಾವಣಾ ವೇಳಾಪಟ್ಟಿ ಹೊರಡಿಸಲಾಗಿದೆ. ಸಂಘದ ಅರ್ಹ ಸದಸ್ಯರಿಗೆ ಚುನಾವಣಾ ವೇಳಾಪಟ್ಟಿಯನ್ನು ಅಂಕ ಮೂಲಕ ಕಳುಹಿಸಿ ಸಹಕಾರಿ ಸಂಘದ ಕಚೇರಿಯ ನಾಮಫಲಕದಲ್ಲಿ ಪ್ರಕಟಿಸಲಾಗಿದೆ ಎಂದು ರಿಟರ್ನಿಂಗ್ ಅಧಿಕಾರಿ ಎಸ್ಆರ್ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ಮುಂದಿನ ವಿವರ. ನಗರದ ಎಸ್ಪಿಎಂ ರಸ್ತೆಯಲ್ಲಿನ ಶ್ರೀಕೋಟೆ ಮಾರಿಕಾಂಬಾ ದೇವಸ್ಥಾನದ ಹತ್ತಿರ ಗೋವರ್ಧನ ಟ್ರಸ್ಟ್ನ ಕಚೇರಿ ಮತ್ತು ಗೋ ಉತ್ಪನ್ನಗಳ ನೂತನ ಕಚೇರಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಆದಿಚುಂಚನಗಿರಿ ಶಾಖಾ ಮಠದ ಶ್ರೀನಾದಮಯಾನಂದನಾಥ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೋವರ್ಧನ ಟ್ರಸ್ಟ್ನ ಮಹಾಪೋಷಕರಾದ ಕೆಎಸ್ ಈಶ್ವರಪ್ಪ ವಹಿಸಿದ್ದರು. ಸಂಸ್ಥೆ ಅಧ್ಯಕ್ಷರಾದ ಕೆಇ ಕಾಂತೇಶ್, ಖಜಾಂಚಿಗಳಾದ ಎಸ್ಕೆ ಶೇಷಾಚಲ, ಉಮೇಶ್ ಆರಾಧ್ಯ, ನಾಗೇಶ್, ರಮೇಶ್ ಬಾಬು, ರಂಗನಾಥ್, ನಟರಾಜ್ ಭಾಗವತ್, ನಾಗರಾಜ್, ಸಂದೇಶ್ ಉಪಾಧ್ಯ ಉಪಸ್ಥಿತರಿದ್ದರು. ಗೋ ಉತ್ಪನ್ನಗಳ ಮಾರಾಟ ಕೇಂದ್ರದಲ್ಲಿ ಕನ್ನೇರಿ ಮಠದ ಗೋಶಾಲೆಯ ಗೋ ಉತ್ಪನ್ನಗಳು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಗೋಶಾಲೆ, ವಿಜಯಪುರ ಗೋ ಉತ್ಪನ್ನಗಳು, ರಾಮಚಂದ್ರಪುರ ಮಠದ ಗೋ ಉತ್ಪನ್ನಗಳು ಮತ್ತು ಸುರಭಿ ಗೋಶಾಲೆಯ ಗೋ ಉತ್ಪನ್ನಗಳು ಗೋವರ್ಧನ ಟ್ರಸ್ಟ್ನ ನೂತನ ಕಚೇರಿಯಲ್ಲಿ ದೊರೆಯಲಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿವಮೊಗ್ಗ ಶಾಖೆ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘಟನೆಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಜೂನ್ 27 ಬೆಳಗ್ಗೆ 11:30 ಶರಾವತಿ ನಗರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ 517 ಜಯಂತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದರು. ನಿನ್ನೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಸಮಾರಂಭ ಉದ್ಘಾಟಿಸುವರು. ಶಿವಮೊಗ್ಗ ಶಾಖಾ ಮಠದ ಶ್ರೀ ನಾದಮಯನಂದ ಸ್ವಾಮೀಜಿ ಉಪಸ್ಥಿತರಿರುವರು ಎಂದರು. ಮುಖ್ಯ ಅತಿಥಿಗಳಾಗಿ MDB ಅಧ್ಯಕ್ಷ RM ಮಂಜುನಾಥಗೌಡ, ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಚೇತನ್ ಕೆ ಗೌಡ, ಸೂಡ ಅಧ್ಯಕ್ಷ HS ಸುಂದರೇಶ್, ಕಾಡ ಅಧ್ಯಕ್ಷ ಡಾಕ್ಟರ್ ಅಂಶುಮಂತ್, ದಾವಣಗೆರೆ ವಲಯ ಪೊಲೀಸ್ ಮಹಾನಿರ್ದೇಶಕ ರವಿಕಾಂತೇಗೌಡ, ರಾಜ್ಯ ಒಕ್ಕಲಿಗರ ಸಂಘದ ಕಾಮಗಾರಿ ಸಮಿತಿ ಅಧ್ಯಕ್ಷ ಸಿರಿಬೈಲ್ ಧರ್ಮೇಶ್, ಪ್ರಗತಿಪರ ಅಂತಾರಾಷ್ಟ್ರೀಯ ಉದ್ಯಮಿ ಆಶಾ ಶೇಷಾದ್ರಿ, ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ AB ಸಂಜಯ್, ಆಹಾರ ಇಲಾಖೆ ಉಪನಿರ್ದೇಶಕ ಸತೀಶ್ ಡಿ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ರಾಘವೇಂದ್ರ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ಕುವೆಂಪು ರಂಗಮಂದಿರದಿಂದ ಆದಿಚುಂಚನಗಿರಿ ಸಮುದಾಯ ಭವನದವರೆಗೆ ದ್ವಿಚಕ್ರ, ತ್ರಿಚಕ್ರ ಹಾಗೂ 4 ಚಕ್ರ ವಾಹನಗಳೊಂದಿಗೆ ರಾಜಬೀದಿ ಉತ್ಸವ ನಡೆಯಲಿದೆ. ಅತಿಥಿಗಳನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಗುವುದು ಎಂದರು. ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ BA ರಮೇಶ್ ಹೆಗಡೆ ಮಾತನಾಡಿ, ಸಮಾರಂಭದಲ್ಲಿ 2025-26 SSLC PUC ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ಸಮಾಜದ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು. ಈ ಬಾರಿಯ ಕೆಂಪೇಗೌಡ ಪ್ರಶಸ್ತಿ ಪ್ರದಾನವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಅವರಿಗೆ ಪ್ರದಾನ ಮಾಡಲಾಗುತ್ತದೆ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಅಭಿನಂದಿಸಲಾಗುವುದು ಎಂದರು. ಅಂದು ಬೆಳಗ್ಗೆ 10:30 ಮಹಾವೀರ ವೃತ್ತದಲ್ಲಿ ಕೆಂಪೇಗೌಡರ ಬೃಹತ್ ಭಾವಚಿತ್ರಕ್ಕೆ ಪುಷ್ಪ ನಮನ ಹಾಗೂ ಸಾರ್ವಜನಿಕರಿಗೆ ಸಿಹಿ ಹಂಚಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ KN ರಾಮಕೃಷ್ಣ, ಪ್ರತಿಮಾ ಡಾಕಪ್ಪ ಗೌಡ, ಶಾಂತಾ ಸುರೇಂದ್ರ, ಭಾರತಿ ರಾಮಕೃಷ್ಣ, ರಘು, ಗುರು, ರಾಕೇಶ್ ಗೌಡ, ಲಿಂಗರಾಜು ಉಪಸ್ಥಿತರಿದ್ದರು. ಮುಂದಿನ ವಿವರ. ಗಾಜನೂರು ಮೂಲ

ತಾವರಕ್ಕೆ ಮೆಸ್ಕಾಂ ಇಲಾಖೆಯ ತುರ್ತು ನಿರ್ವಹಣಾ ಕಾಮಗಾರಿ ಹಮ್ಮಿಕೊಳ್ಳಲಾಗಿರುವುದರಿಂದ ಜೂನ್ 23ರಂದು ಮೆಸ್ಕಾಂ ವತಿಯಿಂದ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತಿದ್ದು, ಶಿವಮೊಗ್ಗ ನಗರದಲ್ಲಿ ಜೂನ್ 23 ಮತ್ತು 24ರಂದು ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಈ ಪರಿಸ್ಥಿತಿಯನ್ನು ಅರಿತು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯೊಂದಿಗೆ ಸಹಕರಿಸಬೇಕಾಗಿ ಶಿವಮೊಗ್ಗದ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಮಂಡಳಿ ನಿರ್ವಹಣೆ ಮತ್ತು ಪಾಲನೆ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕೋರಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಪ್ರೋತ್ಸಾಹ ಧನ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ ಶೇಕಡ 60% ಅಂಕ ಗಳಿಸಿದವರಿಗೆ 7,000 ರೂಪಾಯಿ, ಶೇಕಡ 75%ಕ್ಕಿಂತ ಹೆಚ್ಚು ಅಂಕ ಗಳಿಸಿದವರಿಗೆ 15,000 ರೂಪಾಯಿ ನೀಡಲಾಗುವುದು. ಪಿಯುಸಿ ವಿದ್ಯಾರ್ಥಿಗಳಿಗೆ 20,000 ರೂಪಾಯಿ, ಪದವಿ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿ, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿ ಹಾಗೂ ಕೃಷಿ ಎಂಜಿನಿಯರಿಂಗ್, ಪಶು ವೈದ್ಯಕೀಯ ಮತ್ತು ವೈದ್ಯಕೀಯ ಪದವಿ ವಿದ್ಯಾರ್ಥಿಗಳಿಗೆ 35,000 ರೂಪಾಯಿಗಳು ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು, ಅರ್ಹ ವಿದ್ಯಾರ್ಥಿಗಳು ಇಲಾಖೆಯ ವೆಬ್ಸೈಟ್ https://sw.karnataka.gov.in ಮೂಲಕ ಅರ್ಜಿ ಸಲ್ಲಿಸುವಂತೆ ಭದ್ರಾವತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮಾಹಿತಿಗೆ ಭದ್ರಾವತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸುವುದು. ಮುಂದಿನ ವಿವರ. ಕೃಷಿಕರು ಈಗ ಆಧುನಿಕವಾಗಿ ಯೋಚಿಸುತ್ತಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಕೃಷಿಗೆ ಪೂರಕ ಯಂತ್ರೋಪಕರಣಗಳ ಅವಶ್ಯಕತೆ ಇದೆ. ಶಿವಮೊಗ್ಗದ ಪ್ರತಿಷ್ಠಿತ ಕಂಪನಿ ಕೀಳಂಬಿ ಅಗ್ರಿಟೆಕ್ ಇಂತಹದೊಂದು ಯಂತ್ರವನ್ನು ಆವಿಷ್ಕರಿಸಿದೆ. ಜಮೀನು, ಗದ್ದೆ, ತೋಟಗಳಲ್ಲಿ ಮಣ್ಣು, ಗೊಬ್ಬರ, ಬೀಜ, ಕೃಷಿಯ ಸಣ್ಣ ಪುಟ್ಟ ಪರಿಕರಗಳ ಒಳಾಂಗಣ ಸಾಗಾಣೆ ಈಗ ಅಗತ್ಯವಾಗಿದೆ. ಈ ಶ್ರಮದಾಯಕ ಕೆಲಸಗಳನ್ನು ನಿರ್ವಹಿಸಲು ಕೀಳಂಬಿ ಅಗ್ರಿಟೆಕ್ ಒಂದು ರೋಬೋ ಯಂತ್ರವನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ವಿಶೇಷವೆಂದರೆ ಪೆಟ್ರೋಲ್, ಡೀಸೆಲ್ ತುಂಬಿಸಲು ಬಂಕ್ಗಳಿಗೆ ಅಲೆದಾಡಬೇಕಿಲ್ಲ, ಕೇವಲ ವಿದ್ಯುತ್ನಿಂದ ಚಾರ್ಜ್ ಮಾಡುವ ಯಂತ್ರ. ಸೋಮವಾರ ಶಿವಮೊಗ್ಗ ಜಿಲ್ಲೆಯ ಸೂಗೂರಿನಲ್ಲಿ ಯಂತ್ರದ ಅನಾವರಣ ಮತ್ತು ಪ್ರಾತ್ಯಕ್ಷಿಕೆಯ ನೇರ ಪ್ರಸಾರ ನಡೆಯಿತು. ರೋಬೋ ಯಂತ್ರದ ಬಗ್ಗೆ ಕೀಳಂಬಿ ಅಗ್ರಿಟೆಕ್ನ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಕೀಳಂಬಿ ಅವರು ಮಾತನಾಡಿ, ಕೃಷಿಕರ ಅಗತ್ಯ ಮತ್ತು ಮಾರುಕಟ್ಟೆಯ ಬೇಡಿಕೆ ಆಧರಿಸಿ ಈ ಯಂತ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ. ಕೃಷಿ ಕ್ಷೇತ್ರದ ಕಾರ್ಯವನ್ನು ಮತ್ತಷ್ಟು ಸುಲಭ ಹಾಗೂ ಪರಿಣಾಮಕಾರಿಯಾಗಿಸುವ ಸಲುವಾಗಿ ರೈತ ಸ್ನೇಹಿ ಉತ್ಪನ್ನವನ್ನು ಅಭಿವೃದ್ಧಿಪಡಿಸಿದ್ದೇವೆ ಎಂದು ಹೇಳಿದರು. ಮುಂದಿನ ವಿವರ. ಬ್ರಹ್ಮಶ್ರೀ ನಾರಾಯಣ ಗುರು ಜಿಲ್ಲಾ ಆರ್ಯ ಈಡಿಗ ಮಹಿಳಾ ಸಂಘದಿಂದ ಶಿವಮೊಗ್ಗ ನಗರದಲ್ಲಿ ಈಡಿಗ ಸಮುದಾಯದ ಹೆಣ್ಣು ಮಕ್ಕಳ ಹಾಸ್ಟೆಲ್ ಆರಂಭಿಸಲಾಗಿದೆ. ಪಿಯುಸಿ ಮತ್ತು ಪದವಿ ಅಭ್ಯಾಸ ಮಾಡುವ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯ ಗ್ರಾಮೀಣ ಹೆಣ್ಣು ಮಕ್ಕಳು ಈ ಅವಕಾಶವನ್ನು ಬಳಸಿಕೊಳ್ಳಬೇಕು ಎಂದು ಸಂಘದ ಅಧ್ಯಕ್ಷರಾದ ಪುಷ್ಪಲತಾ ಮೂರ್ತಿ ಮನವಿ ಮಾಡಿದ್ದಾರೆ. ಸೀಮಿತ ಸೀಟುಗಳು ಲಭ್ಯವಿದ್ದು ಅರ್ಹ ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬಹುದು. ಮಾಹಿತಿಗಾಗಿ ಪುಷ್ಪಲತಾ ಮೂರ್ತಿ 9008514028 ಹಾಗೂ ವೀಣಾ ವೆಂಕಟೇಶ್ 9844528609 ಹಾಗೂ ಪ್ರೇಮಾ ಚಂದ್ರಶೇಖರ್ 9380304437 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ!
7: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
8: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
6: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ! ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
9: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
10: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
11: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8:00 ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
12: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
13: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
14: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
15: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
16: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
17: ನಂದಿನಿ ಪರಿಶುದ್ಧತೆಯ ಪ್ರತೀಕ.
18: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳುವ ಹಾಗೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ಹೂವು ತರಕಾರಿ, ಜೊತೆಗೆ ಪರಿಸರ ಸಂರಕ್ಷಣೆ, ಪರಿಸರ ಕಾಳಜಿ ಇವೆಲ್ಲವೂ ಕೂಡ ನೆನಪಾಗುತ್ತೆ. ಇವೆಲ್ಲವೂ ಕೂಡ ಒಳಗೊಂಡಂತಹ ವಿಷಯನೇ ಪರಿಸರ ಪರಿಚಯ ಕಾರ್ಯಕ್ರಮ. ಅದರಲ್ಲೂ ನಿಮಗೆ ಒಂದೊಂದ್ ದಿನ ಒಂದೊಂದು ವಿಷಯದ ಬಗ್ಗೆ ಮಾಹಿತಿನ ಹಂಚಿಕೊಳ್ತಾ ಇರ್ತೀನಿ ಅಲ್ವಾ? ಹಾಗೆ ಇವತ್ತು ಕೂಡ ಒಂದು ವಿಶೇಷವಾದ ಜೀವಿಯ ಬಗ್ಗೆ ನಿಮಗೆ ಮಾಹಿತಿಯನ್ನ ಹಂಚಿಕೊಳ್ಳೋಣ ಅಂತ. ಅದರಲ್ಲೂ ಈ ಒಂದು ಜೀವಿ ನೆಲದ ಮೇಲಿರುತ್ತೋ, ನೀರಲ್ಲಿರುತ್ತೋ, ಅಥವಾ ಆಕಾಶದಲ್ಲಿ ಹಾರುತ್ತೋ ಅಂತ ಡೌಟ್ ಕಾಡ್ತಿದ್ಯಾ? ಡೌಟ್ ಕ್ಲಿಯರ್ ಮಾಡೋಕಂತಾನೆ ನಾನಿರೋದು. ಈ ಒಂದು ಜೀವಿ ಹೆಚ್ಚಾಗಿ ನೀರಲ್ಲಿ ಇರುವಂತಹ ಜೀವಿ, ಅದರಲ್ಲೂ ಸಮುದ್ರದಲ್ಲಿ ವಾಸ ಮಾಡುವಂತಹ ಜೀವಿ. ಈ ಜೀವಿಯ ಬಗ್ಗೆ ನಿಮಗೆ ಹೇಳೋಣ ಅಂತ. ಕೇಳುಗರೆ, ಇವತ್ತು ನಿಮ್ಮನ್ನ ಸಮುದ್ರದ ಆಳಕ್ಕೆ ಕರ್ಕೊಂಡು ಹೋಗೋಣ ಅಂತ. ಅಲ್ಲಿ ಒಂದು ಮೀನಿದೆ, ಅದನ್ನ ನೋಡಿದ್ರೆ ನಿಮಗೆ ಯಾರೋ ಲಿಪ್ಸ್ಟಿಕ್ ಹಚ್ಚಿ ರೆಡಿಯಾಗಿ ಕೂತಿದ್ದಾರೆ ಅಂತ ಅನ್ಸುತ್ತೆ. ನಾವೆಲ್ಲರೂ ಕೂಡ ಮೇಕಪ್ ಮಾಡ್ಕೋಬೇಕು ಅಂದ್ರೆ ಕಾಸ್ಮೆಟಿಕ್ ಶಾಪಿಗೆ ಹೋಗಿ ಲಿಪ್ಸ್ಟಿಕ್ ನ ಕೊಂಡ್ಕೊಂಡು ಅದಾದ್ಮೇಲೆ ಲಿಪ್ಸ್ಟಿಕ್ ನ ಲಿಪ್ಪಿಗೆ ಅಪ್ಲೈ ಮಾಡಬೇಕು. ಆದ್ರೆ ಈ ಒಂದು ಜೀವಿ ಇದೆಯಲ್ಲ, ಬೈ ಬರ್ತೆ ಲಿಪ್ಪಿಗೆ ಲಿಪ್ಸ್ಟಿಕ್ ನ ಹಚ್ಕೊಂಡೇ ಬಂದಿದೆ. ಆ ಒಂದು ವಿಶೇಷ ಜೀವಿ ಕೂಡ ಇದು. ಸಮುದ್ರದ ಕೆಳಭಾಗದಲ್ಲಿ ಹೋಗಿ ನೋಡಿದಾಗ ಯಾರಪ್ಪ ಇಲ್ಲಿ ಲಿಪ್ಸ್ಟಿಕ್ ತಂದು ಈ ಜೀವಿಗೆ ಲಿಪ್ಸ್ಟಿಕ್ ಹಚ್ಚಿದಾರಲ್ಲ ಅಂತ ಅನ್ಸುತ್ತೆ. ಯಾವ ಜೀವಿ ಅಂತ ಗೊತ್ತಾಯ್ತಾ? ಅದೇನೆ, ರೆಡ್ ಲಿಪ್ಡ್ ಬ್ಯಾಟ್ ಫಿಶ್. ಈ ವಿಶೇಷವಾದ ಮೀನಿನ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡೋಣ ಅಂತ. ಈ ಮೀನಿನ ವಿಶೇಷತೆ ಏನಂದ್ರೆ, ಇದಕ್ಕೆ ಈಜೋಕೆ ಅಷ್ಟೊಂದು ಆಸಕ್ತಿ ಇಲ್ಲ, ಸ್ವಲ್ಪ ಸೋಮಾರಿ ಜೀವಿ ಕೂಡ ಹೌದು. ಮೀನಾಗಿ ಹುಟ್ಟಿದ್ರು ಇದು ಸಮುದ್ರದ ತಳದಲ್ಲಿ ಕಪ್ಪೆಯ ಹಾಗೆ ನಡ್ಕೊಂಡು ಹೋಗುತ್ತೆ. ಹೌದು, ನೀವ್ ಕೇಳಿದ್ದು ಸರಿ, ಇದರ ಈಜು ರೆಕ್ಕೆಗಳು ಕಾಲಿನಂತೆ ಕೆಲಸ ಮಾಡುತ್ತೆ. ಇನ್ನು ಈ ಕೆಂಪು ತುಟಿಗಳ ಗುಟ್ಟು ಏನಂದ್ರೆ, ಇದು ಬೇರೆ ಮೀನುಗಳನ್ನ ಆಕರ್ಷಿಸೋಕೆ ಅಥವಾ ತಮ್ಮ ಸಂಗಾತಿಯನ್ನ ಗುರುತಿಸೋಕೆ ತಮ್ಮ ಸಂಗಾತಿಗೆ ಅಟ್ರಾಕ್ಟ್ ಮಾಡಕ್ಕೆ ಬಳಸುವಂತ ತಂತ್ರ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ ಕೂಡ ಹೌದು. ಅಲ್ಲದೆ ಇದರ ತಲೆಯ ಮೇಲೆ ಒಂದು ಕೊಂಬಿನಂತ ರಚನೆ ಇರುತ್ತೆ. ಇದು ಆಳ ಸಮುದ್ರದಲ್ಲಿ ಸಣ್ಣ ಜೀವಿಗಳನ್ನ ತನ್ನತ್ತ ಸೆಳೆದು ಬೇಟೆಯಾಡೋಕೆ ಬಳಸುವಂತ ಒಂದು ರೀತಿಯ ಗಾಳದ ಬಲೆ ಕೂಡ ಹೌದು. ಈ ಒಂದು ಕೊಂಬಿನ ರಚನೆಯಿಂದ ಜೀವಿಗಳು ಅಂದ್ರೆ ಬೇರೆ ಸಣ್ಣ ಸಣ್ಣ ಮೀನುಗಳಾಗಿರ್ಬೋದು, ಸಣ್ಣ ಸಣ್ಣ ಜೀವಿಗಳು ಅಟ್ರಾಕ್ಟ್ ಆಗುತ್ತೆ. ಈ ಅಟ್ರಾಕ್ಟ್ ಆಗಿ ಕೊಂಬಿನ ಹತ್ರ ಬರುವಾಗ ಈ ರೆಡ್ ಲಿಪ್ಡ್ ಬ್ಯಾಟ್ ಫಿಶ್ ಏನಿದೆ ಅದು ಆ ಜೀವಿಗಳನ್ನ ತಿಂದು ಜೀವನವನ್ನ ನಡೆಸುತ್ತೆ. ಇದು ಹಾರ್ಡ್ ವರ್ಕರ್ ಏನಲ್ಲ, ಆದ್ರೆ ಸ್ಮಾರ್ಟ್ ವರ್ಕರ್. ಸ್ಮಾರ್ಟ್ ಆಗಿ ಕೆಲಸವನ್ನ ಮಾಡುತ್ತೆ, ಸ್ಮಾರ್ಟ್ ಆಗಿ ಬೇಟೆಯನ್ನ ಕೂಡ ಆಡುತ್ತೆ. ಈ ಒಂದು ಜೀವಿಗಳು ಅಂದ್ರೆ ಈ ರೆಡ್ ಲಿಪ್ಡ್ ಬ್ಯಾಟ್ ಫಿಶ್ ಏನಿದೆ, ಗ್ಯಾಲಪಗೋಸ್ ದ್ವೀಪಗಳ ಅಕ್ಕಪಕ್ಕದ ಸಮುದ್ರದಲ್ಲಿ ಮಾತ್ರ ಕಾಣೋಕೆ ಸಾಧ್ಯ. ಈ ವಿಚಿತ್ರ ಜೀವಿ ಅಪ್ಪಟ ಪ್ರಕೃತಿಯ ವಿಸ್ಮಯ ಕೂಡ ಹೌದಲ್ವಾ? ನೀವೇನಾದ್ರೂ ಸಮುದ್ರದ ತಳದಲ್ಲಿ ಹೀಗೆ ಫ್ಯಾಷನ್ ಮಾಡ್ಕೊಂಡು ಕುಂತಿರೋ ಮೀನನ್ ನೋಡಿದ್ರೆ ಏನ್ ಮಾಡ್ತೀರಾ? ಸ್ವಲ್ಪ ಖುಷಿ ಆಗತ್ತೆ, ಹಾಗೆ ಕೆಲವೊಮ್ಮೆ ಅಚ್ಚರಿ ಕೂಡ ಅನ್ಸುತ್ತೆ ಅಲ್ವಾ? ಈ ಮೀನಿಗೆ ಅಪಾಯ ಅಂತನೋ ಅಥವಾ ವಿಷಕಾರಿ ಅಂತನೋ ಏನೂ ಇಲ್ಲ. ಈ ಮೀನನ್ನ ಯಾರು ಹೆಚ್ಚಾಗಿ ತಿನ್ನೋದು ಇಲ್ಲ. ಇದು ಸಮುದ್ರದ ಆಳದಲ್ಲಿ ಅದರದೇ ಆದಂತಹ ಒಂದು ಪುಟ್ಟ ಪ್ರಪಂಚದಲ್ಲಿ ಆರಾಮಾಗಿದೆ. ಅದನ್ನ ನೋಡೋದು ಸ್ವಲ್ಪ ಕಷ್ಟ, ಆದ್ರೆ ಅದ್ರ ಬಗ್ಗೆ ತಿಳ್ಕೊಳಕ್ ಮಾತ್ರ ಸಾಧ್ಯ ಆಗತ್ತೆ. ಸೊ ನಿಮಗೆ ಯಾರಾದ್ರೂ ಕೇಳಬಹುದು, ಬೈ ಬರ್ತೆ ಲಿಪ್ಸ್ಟಿಕ್ ಹಚ್ಕೊಂಡು ಹುಟ್ಟಿರುವಂತಹ ಜೀವಿ ಯಾವುದು ಅಂದ್ರೆ, ಅದು ಆಗ ನೀವು ರೆಡ್ ಲಿಪ್ಡ್ ಬ್ಯಾಟ್ ಫಿಶ್ ಅಂತ ಆನ್ಸರ್ ಮಾಡಬಹುದು. ಹಾಗಿದ್ರೆ ಈ ಒಂದು ಜೀವಿಯ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
19: ಅವಳಂದ್ರೆ

0: ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರದಲ್ಲಿ ಇರುವಂತಹ ಒಂದು ಪುಟಾಣಿ ಜೀವಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ವಿಸ್ಮಯಕಾರಿ ಜೀವಿ ಕೂಡ ಹೌದು. ಈ ಒಂದು ಜೀವಿಯನ್ನ ನೋಡಿದ್ರೆ ಒಳ್ಳೆ ಫ್ಯಾಷನ್ ಶೋ ಮಾಡ್ಕೊಂಡು ಓಡಾಡ್ತಾ ಇದೆಯಲ್ಲಪ್ಪ, ಎಷ್ಟು ಕ್ಯೂಟ್ ಆಗಿದೆಯಲ್ಲಪ್ಪ ಅಂತ ಅನ್ಸುತ್ತೆ. ಹೌದು, ಸಮುದ್ರದ ಆಳದಲ್ಲಿ ವಾಸ ಮಾಡುವಂತಹ ಒಂದು ಜೀವಿ, ಅದೇನೆ ರೆಡ್ ಲಿಪ್ಡ್ ಬ್ಯಾಟ್ ಫಿಶ್. ಹೆಸರು ಕೇಳ್ತಾ ಇದೆ, ರೆಡ್ ಲಿಪ್ಡ್ ಬ್ಯಾಟ್ ಫಿಶ್. ಸೊ ಈ ಫಿಶ್ಗೆ ರೆಡ್ ಕಲರ್ ಲಿಪ್ಸ್ ಇದೆಯಾ ಅಂತ ನೀವು ಕೇಳ್ತಿದ್ದೀರಾ? ಖಂಡಿತವಾಗ್ಲೂ ಇದೆ. ಪ್ರಪಂಚದ ಅತ್ಯಂತ ವಿಲಕ್ಷಣ ಹಾಗೆ ವಿಶಿಷ್ಟವಾದ ಸಮುದ್ರದ ಜೀವಿಗಳಲ್ಲಿ ಒಂದಾಗಿದೆ ಈ ಒಂದು ರೆಡ್ ಲಿಪ್ಡ್ ಬ್ಯಾಟ್ ಫಿಶ್. ವೈಜ್ಞಾನಿಕವಾಗಿ ಇದನ್ನ ಆಕೋಸೆಫಲಸ್ ಡಾರ್ವಿನ್ ಅಂತ ಕರೆಯಲಾಗುತ್ತೆ. ಇವುಗಳು ಮುಖ್ಯವಾಗಿ ತಮ್ಮ ವಿಭಿನ್ನ ನೋಟ ಹಾಗೆ ನಡವಳಿಕೆಯಿಂದನೇ ಹೆಸರುವಾಸಿಯಾಗಿದೆ. ಇನ್ನು ಗಾಢ ಕೆಂಪು ಬಣ್ಣದ ತುಟಿಗಳು ಹೆಸರೇ ಸೂಚಿಸ್ತಾ ಇದೆ. ಈ ಮೀನಿನ ಅತ್ಯಂತ ಪ್ರಮುಖ ಆಕರ್ಷಣೆ ಅಂದ್ರೆ ಅದರ ಗಾಢವಾದಂತಹ ಕೆಂಪು ಬಣ್ಣದ ತುಟಿಗಳು. ಇವುಗಳು ಯಾರೋ ಲಿಪ್ಸ್ಟಿಕ್ ಹಚ್ಚದಂತೆ ಪ್ರಕಾಶಮಾನವಾಗಿ ಕಾಣಿಸುತ್ತೆ, ಆದ್ರೆ ಯಾರು ಹೋಗಿ ಲಿಪ್ಸ್ಟಿಕ್ ಹಚ್ಚಿರಲ್ಲ. ಬೈ ಬರ್ತೆ ಇದರ ಅಂದ ಈ ರೀತಿ ಇರುವಂತದ್ದು. ಇನ್ನು ವಿಜ್ಞಾನಿಗಳ ಪ್ರಕಾರ ಈ ಕೆಂಪು ತುಟಿಗಳು ಸಂತಾನೋತ್ಪತ್ತಿಯ ಸಮಯದಲ್ಲಿ ತಮ್ಮದೇ ಪ್ರಭೇದದ ಸಂಗತಿಯನ್ನ ಆಕರ್ಷಿಸೋಕೆ ಹಾಗೆ ಗುರುತಿಸೋಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗಿದೆ. ಇನ್ನು ನಾನು ಮುಂಚೆನೆ ಹೇಳಿದೆ, ಈ ಒಂದು ಜೀವಿ ಸ್ವಲ್ಪ ಸೋಮಾರಿ ಜೀವಿನೇ. ಈಜಕ್ಕೆ ಆಗಲ್ಲ, ನಡೆಯುವಂತ ಮೀನು. ಹೌದು, ಸಮುದ್ರದ ಆಳದಲ್ಲಿ ಇರೋದ್ರಿಂದ ಹೆಚ್ಚು ಈಜಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದರ ರೆಕ್ಕೆಯಿಂದ ಇದು ನಡೆಯುತ್ತೆ. ಹೆಸರಿಗೆ ಮಾತ್ರ ಮೀನಾಗಿದ್ರೂ ಇದು ಒಳ್ಳೆಯ ಈಜುಗಾರನಲ್ಲ. ಇದರ ಎದೆ ಹಾಗೆ ಪೃಷ್ಠದ ಈಜು ರೆಕ್ಕೆಗಳು ಅಂದ್ರೆ ಪೆಕ್ಟೋರಲ್ ಅಂಡ್ ಪಲ್ವಿಕ್ ಫಿನ್ಸ್ ಕಾಲುಗಳಂತೆ ಮಾರ್ಪಾಡಾಗಿದೆ. ಇದು ಸಮುದ್ರದಲ್ಲಿ ಈಜೋ ಬದಲು ಸಮುದ್ರದ ತಳದಲ್ಲಿ ಕಪ್ಪೆಯಂತೆ ನಡೆಯೋಕೆ ಅಥವಾ ತೇವಳೋಕೆ ರೆಕ್ಕೆಗಳನ್ನ ಬಳಸುತ್ತೆ. ಹಾಗೆ ಈ ಮೀನನ್ನ ನಾವು ಎಲ್ಲ ಕಡೆ ನೋಡ್ಲಿಕ್ಕೆ ಸಾಧ್ಯ ಅಲ್ಲ. ಎಸ್ಪೆಷಲಿ ನಮ್ಮ ಹಿಂದೂ ಮಹಾಸಾಗರದಲ್ಲಿ ನೋಡೋದು ತುಂಬಾನೇ ಕಷ್ಟ. ಯಾಕಪ್ಪ ಅಂದ್ರೆ ಈ ಮೀನುಗಳು ಪೆಸಿಫಿಕ್ ಮಹಾಸಾಗರದ ಗ್ಯಾಲಪಾಗೋಸ್ ದ್ವೀಪಗಳು, ಅಲ್ಲಿ ಸುತ್ತಮುತ್ತಲು ಸಮುದ್ರದಲ್ಲಿ, ಜೊತೆಗೆ ಪೆರು ಕರಾವಳಿಯಲ್ಲಿ ಮಾತ್ರ ಕಂಡು ಬರುತ್ತೆ. ಇವು ಪ್ರಪಂಚದ ಬೇರೆಲ್ಲೂ ಸಿಗೋದಿಲ್ಲ, ಇಲ್ಲಿ ಮಾತ್ರ ಇರುವಂತದ್ದು. ಇವು ಸಾಮಾನ್ಯವಾಗಿ ಸಮುದ್ರದ ತಳದಲ್ಲಿ ಸುಮಾರು 3-26 ಮೀಟರ್ ಅಂದ್ರೆ 10-250 ಅಡಿ ಆಳದ ಮರಳು ಅಥವಾ ಬಂಡೆಗಳ ನಡುವೆ ವಾಸವಾಗುತ್ತೆ. ಇದೆಲ್ಲ ಸಮುದ್ರದ ಮೇಲೆ ಬರೋದು ತುಂಬಾನೇ ಕಡಿಮೆ. ಎಷ್ಟು ಆಳವಾಗಿರುತ್ತೆ ನೋಡಿ, 10-150 ಅಡಿ ಆಳದ ಮರಳು ಅಥವಾ ಬಂಡೆಗಳ ನಡುವೆ ವಾಸಿಸುತ್ತೆ ಅಂದ್ರೆ ಇದೊಂದು ರೀತಿ ವಿಶೇಷವಾದ ಜೀವಿ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಒಂದು ಜೀವಿ ಬೇಟೆ ಆಡೋದು ಏನು, ಏನನ್ನ ತಿನ್ನುತ್ತೆ ಅಂತ ನೀವು ಕೇಳೋದಾದ್ರೆ, ಇವು ಮಾಂಸಹಾರಿಗಳೇ. ಸಣ್ಣ ಸಣ್ಣ ಮೀನುಗಳನ್ನ, ಸಣ್ಣ ಏಡಿಗಳನ್ನ, ಸೀಗಡಿಗಳನ್ನ ತಿನ್ನುತ್ತೆ. ಹಾಗೆ ಮೃದ್ವಂಗಿಗಳನ್ನ ಕೂಡ ತಿನ್ನುತ್ತೆ. ಸರಿಯಾಗಿ ಈಜುಕ್ಕೆ ಬಾರದ ಕಾರಣ ಇವು ಬೇಟೆಯಾಡೋಕೆ ವಿಶೇಷ ತಂತ್ರವನ್ನ ಕೂಡ ಬಳಸುತ್ತೆ. ಇವುಗಳ ತಲೆಯ ಮೇಲೆ ಇಲಿಸಿಯಂ ಅನ್ನೋ ಒಂದು ಕೊಂಬಿನಂತಹ ರಚನೆ ಇರುತ್ತೆ. ಇದು ಒಂದ್ ರೀತಿಯ ಗಾಳದಂತೆ ಕೆಲಸ ಮಾಡುತ್ತೆ. ಇದನ್ನ ನೋಡಿ ಆಕರ್ಷಿತವಾಗಿ ಹತ್ತಿರ ಬರುವಂತಹ ಸಣ್ಣ ಜೀವಿಗಳನ್ನ ತಕ್ಷಣನೇ ಹೊಂಚು ಹಾಕಿ ಬೇಟೆ ಆಡ್ಬಿಡುತ್ತೆ. ಹಾಗಿದ್ರೆ ಇವುಗಳ ಗಾತ್ರ ಏನು, ಎಷ್ಟು ದೊಡ್ಡದಾಗಿರುತ್ತೆ ಈ ಜೀವಿಗಳು, ಎಷ್ಟು ವರ್ಷ ಬದುಕಬಲ್ಲದು ಅಂತೆಲ್ಲ ನೀವು ಪ್ರಶ್ನೆಯನ್ನ ಕೇಳ್ತಿದ್ರೆ ಈ ಪ್ರಶ್ನೆಗಳಿಗೆಲ್ಲ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾದ ಜೀವಿ ರೆಡ್ ಲಿಪ್ಡ್ ಬ್ಯಾಟ್ ಫಿಶ್. ಸೊ ಹುಡ್ತಾನೆ ತುಟಿಗೆ ಕೆಂಪು ಬಣ್ಣವನ್ನ ಹಚ್ಕೊಂಡು ಬಂದಿರುವಂತಹ ಜೀವಿಯ ಬಗ್ಗೆ ಮಾತನಾಡ್ತಾ ಇದೆ. ಈ ಒಂದು ಜೀವಿ ವಿಶೇಷವಾಗಿದ್ದು ನಾವು ಎಲ್ಲ ಕಡೆ ಇದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೋಡ್ಬೇಕು ಅಂದ್ರೆ ಸಮುದ್ರದ ಆಳಕ್ಕೆ ಹೋಗ್ಬೇಕು. ಅದು ಕೆಲವೊಂದು ಸಮುದ್ರದಲ್ಲಿ ಮಾತ್ರ ಇರುವಂತದ್ದು. ನಾನಾಗ್ಲೇ ಹೇಳ್ತಾ ಇದ್ದೆ, ಗ್ಯಾಲಪಗೋಸ್ ದ್ವೀಪಗಳು ಅಥವಾ ಪೆರು ಕರಾವಳಿಯಲ್ಲಿ ಮಾತ್ರ ಇವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಿದ್ರೆ ಇದು ಎಷ್ಟು ವರ್ಷ ಬದುಕಬಲ್ಲದು, ಇನ್ನು ಇದರ ಗಾತ್ರ ಏನು ಅಂತೆಲ್ಲ ನೀವು ಕೇಳೋದಾದ್ರೆ, ಇದು ಸಾಮಾನ್ಯವಾಗಿ ಅಂದ್ರೆ ಗರಿಷ್ಠ 40 ಸೆಂಟಿಮೀಟರ್, ಅಂದ್ರೆ ಸುಮಾರು 16 ಇಂಚು ವರೆಗೆ ಬೆಳೆಯುತ್ತೆ. ಇವುಗಳ ತೂಕ 1 ಕೆಜಿಗಿಂತ ಕಡಿಮೆ ಇರುತ್ತೆ. ಇವುಗಳು ದೇಹ ತಿಳಿ ಕಂದು ಹಾಗೆ ಬೂದು ಬಣ್ಣದಾಗಿದ್ದು, ಬೆನ್ನಿನ ಮೇಲೆ ಸಣ್ಣ ಮುಳ್ಳುಗಳಂತಹ ರಚನೆ ಇರುತ್ತೆ. ಇದು ಸಮುದ್ರದ ತಳದ ಮರಳಿನಲ್ಲಿ ಶತ್ರುಗಳಿಗೆ ಕಾಣಿಸದಂತೆ ಅಡಗಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಹಾಗೆ ಇನ್ನು ಎಷ್ಟು ವರ್ಷ ಬದುಕುತ್ತೆ ಈ ಒಂದು ಪುಟಾಣಿ ಜೀವಿ, ಮೇಕಪ್ ಮಾಡಿಕೊಂಡಿರೋ ಜೀವಿ ಅಂತ ನೀವು ಕೇಳೋದಾದ್ರೆ, ಈ ಒಂದು ಜೀವಿ ಸುಮಾರು 12 ವರ್ಷಗಳ ಕಾಲ ಬದುಕಬಲ್ಲದು ಅಂತ ಅಂದಾಜಿಸಲಾಗಿದೆ. ವಿಶೇಷವಾದ ಸಂಗತಿ ಏನ್ ಗೊತ್ತಾ, ಈ ಅಪರೂಪದ ಮೀನುಗಳಿಗೆ ಸಮುದ್ರದಲ್ಲಿ ಯಾವುದೇ ದೊಡ್ಡ ಸ್ವಾಭಾವಿಕ ಶತ್ರುಗಳು ಇಲ್ಲದ ಕಾರಣ ಇವುಗಳಿಗೆ ಸದ್ಯಕ್ಕೆ ಯಾವುದೇ ಪ್ರಾಣಿಗಳಿಂದ ಅಪಾಯವಿಲ್ಲ. ಇವು ತನ್ನದೇ ಆದಂತಹ ಪುಟಾಣಿ ಪ್ರಪಂಚದಲ್ಲಿ ಆರಾಮಾಗಿ ಜೀವಿಸ್ತಾ ಇದೆ. ಆದ್ರೆ ಜಾಗತಿಕ ತಾಪಮಾನ ಏರಿಕೆ ಹಾಗೆ ಹವಳದ ದಿಬ್ಬಗಳ ನಾಶದಿಂದಾಗಿ ಇವುಗಳ ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಧಕ್ಕೆ ಕೂಡ ಆಗ್ತಾ ಇದೆ. ನೋಡಿ, ಎಲ್ಲೋ ಒಂದು ಕಡೆ ಈ ಪ್ರಾಣಿ ಆರಾಮಾಗಿ ವಾಸಿಸ್ತಾ ಇದೆ ಅಂತ ಹೇಳುವಾಗ್ಲೇ ಅಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ತೊಂದರೆ ಕೂಡ ಸ್ಟಾರ್ಟ್ ಆಗುತ್ತೆ. ಖಂಡಿತ ಈ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇರೋದಕ್ಕೆ ಹವಳದ ದಿಬ್ಬಗಳು ಕೂಡ ನಾಶ ಆಗ್ತಾ ಇದೆ. ಹವಳದ ದಿಬ್ಬಗಳು ನಾಶ ಆದ್ರೆ ಇವುಗಳ ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಕೂಡ ಧಕ್ಕೆ ಆಗಬಹುದು. ಇನ್ನು ಈ ರೆಡ್ ಲಿಪ್ಡ್ ಬ್ಯಾಟ್ ಫಿಶ್ ಏನಿದೆ, ಇದರಲ್ಲಿ ಒಂದಿಷ್ಟು ವಿಶೇಷತೆ ಇದೆ ಕೇಳುಗರೆ. ಏನಪ್ಪಾ ಅಂದ್ರೆ, ಇವುಗಳು ವಾಸಿಸುವ ಸ್ಥಳದಲ್ಲಿ ಸೂರ್ಯನ ಬೆಳಕು ಸ್ವಲ್ಪ ಮಟ್ಟಿಗೆ ಮಾತ್ರ ತಲುಪತ್ತೆ. ನಾನಾಗ್ಲೇ ಹೇಳಿದೆ, ಸುಮಾರು 150 ಅಡಿ 250 ಅಡಿ ಕೆಳಗೆ ಇವು ಜೀವಿಸುವಂತದ್ದು ಅಂತ. ಅದಷ್ಟು ಅಡಿಗೆ ಸೂರ್ಯನ ಕಿರಣ ಹೆಚ್ಚಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಜೀವಿಗಳು ಇರುವಂತಹ ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಸೂರ್ಯನ ಕಿರಣಗಳು ಬೀಳುವಂಥದ್ದು. ಈ ಪರಿಸ್ಥಿತಿಯಲ್ಲಿ ಇವುಗಳ ಕೆಂಪು ತುಟಿಗಳು ಹೇಗೆ ಕಾಣಿಸುತ್ತೆ ಅನ್ನೋದು ಕುತೂಹಲಕಾರಿ. ವಾಸ್ತವವಾಗಿ ಸಮುದ್ರದ ಆಳದಲ್ಲಿ ಬೆಳಕಿನ ತರಂಗಾಂತರಗಳು ಬದಲಾಗುತ್ತೆ. ಆದ್ರೆ ಈ ಮೀನುಗಳು ತಮ್ಮ ವಿಶಿಷ್ಟ ಬಣ್ಣವನ್ನ ಸಂಗತಿಗಳನ್ನ ಆಕರ್ಷಿಸೋಕೆ ಬಳಸಿಕೊಳ್ಳುತ್ತೆ. ವಿಜ್ಞಾನಿಗಳ ಪ್ರಕಾರ ಈ ಮೀನುಗಳ ದೇಹದ ರಚನೆ 100,000 ವರ್ಷಗಳ ವಿಕಾಸನದ ಪರಿಣಾಮ ಅಂತ ಹೇಳಲಾಗುತ್ತೆ. ಸಮುದ್ರದ ತಳದ ಪರಿಸರಕ್ಕೆ ತಕ್ಕಂತೆ ಬದುಕೋಕೆ ತಮ್ಮ ರೆಕ್ಕೆಗಳನ್ನ ಕಾಲುಗಳನ್ನಾಗಿ ಮಾರ್ಪಾಡಿಸಿಕೊಂಡಿವೆ. ಇದು ಮೀನುಗಳ ವಿಕಾಸದ ಇತಿಹಾಸದಲ್ಲಿ ಒಂದು ಅದ್ಭುತ ಉದಾಹರಣೆ ಕೂಡ ಹೌದು. ಈ ಮೀನುಗಳು ಮನುಷ್ಯರಿಗೆ ಅಥವಾ ಬೇರೆ ಯಾರಿಗೂ, ದೊಡ್ಡ ಜೀವಿಗಳಿಗೂ ಯಾವುದೇ ರೀತಿಯಲ್ಲಿ ಅಪಾಯಕಾರಿ ಅಲ್ಲ. ಇವು ಶಾಂತ ಸ್ವಭಾವದ ಜೀವಿಗಳು. ಇವುಗಳ ಆಹಾರ ಸರಪಳಿಯು ತುಂಬಾನೇ ಚಿಕ್ಕದಾಗಿರುತ್ತೆ. ಮತ್ತೆ ಇವು ತಮ್ಮ ಆವಾಸ ಸ್ಥಾನದಲ್ಲಿ ಕೇವಲ ಸಣ್ಣ ಕೀಟಗಳನ್ನ ಅಥವಾ ಮೃದ್ವಂಗಿಗಳನ್ನ ಮಾತ್ರ ಅವಲಂಬಿಸಿರುತ್ತೆ. ಈ ಮೀನಿನ ವಿಶಿಷ್ಟ ಮುಖಭಾವ ಹಾಗೆ ಕೆಂಪು ತುಟಿಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಗಳಿಗೆ ಇವು ನೆಚ್ಚಿನ ವಿಷಯ ಕೂಡ ಹೌದು. ಇವುಗಳ ಮುಖ ನೋಡಿದ್ರೆ ಅಸಮಾನದಿಂದ ಅಥವಾ ಬೇಜಾರಾಗಿರೋರು ಕೂಡ ಈ ರೆಡ್ ಲಿಪ್ಡ್ ಬ್ಯಾಟ್ ಫಿಶ್ ನೋಡಿದಾಗ ಖುಷಿ ಪಡ್ತಾರೆ. ಅಷ್ಟೊಂದು ಕ್ಯೂಟ್ ಆಗಿದೆ ಈ ಒಂದು ಜೀವಿ. ಹಾಗಿದ್ರೆ ಕೇಳುಗರೆ, ಸಮುದ್ರದ ಆಳದಲ್ಲಿ ಅಡಗಿರುವಂತಹ ರೆಡ್ ಲಿಪ್ಡ್ ಬ್ಯಾಟ್ ಫಿಶ್ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗಿತ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗೆ ನಾನಿವತ್ತು ನಿಮ್ಮನ್ನ ಒಂದು ಜಲಪಾತಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ನಾನಿವತ್ತು ನಿಮ್ಮನ್ನ ಯಾವ ಜಲಪಾತಕ್ಕೆ ಕರ್ಕೊಂಡು ಹೋಗ್ತೀನಿ, ಯಾವ ಊರಿಗೆ ಕರ್ಕೊಂಡು ಹೋಗ್ತಿದ್ದೀನಪ್ಪ ಅಂತ ಹೇಳಿದ್ರೆ ವಾತಾಂಗ್ ಜಲಪಾತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಾತಾಂಗ್ ಜಲಪಾತ ಎಲ್ಲಿರೋದು ಅಂತ ನೋಡೋದಾದ್ರೆ, ಈ ವಾತಾಂಗ್ ಜಲಪಾತ ಇರೋದು ಭಾರತದ ಮಿಜೋರಾಂ ರಾಜ್ಯದ ಸರ್ತೇಫ್ ಜಿಲ್ಲೆಯಲ್ಲಿರುವಂತಹ ತೇಂಝಾಲ್ ಎನ್ನುವ ಪಟ್ಟಣದ ಸಮೀಪದಲ್ಲಿ. ಇದು ಸುಮಾರು 750 ಅಡಿ ಎತ್ತರದಿಂದ ಧುಮ್ಮಿಕ್ಕುವಂತಹ ಒಂದು ಅದ್ಭುತವಾಗಿರುವ ಜಲಪಾತವಾಗಿದೆ. ಹಾಗೆ ಮಿಜೋರಾಂನ ಅತಿ ಎತ್ತರದ ಮತ್ತೆ ಅತ್ಯಂತ ಸುಂದರವಾದ ಜಲಪಾತ ಇದಾಗಿದೆ. ಹಾಗೆ ಇದು ವ್ಯಾನ್ವಾ ಎನ್ನುವಂತಹ ನದಿಯಿಂದ ಉಗಮವಾಗುವ ಜಲಪಾತ ಇದಾಗಿದ್ದು, ರಾಜಧಾನಿ ಐಜ್ವಾಲ್ನಿಂದ ಸುಮಾರು 92 137 ಕಿಲೋಮೀಟರ್ ದೂರದಲ್ಲಿದೆ. ಹಾಗಿದ್ರೆ ಇಷ್ಟು ಅದ್ಭುತವಾಗಿರುವ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಒಂದು ಅದ್ಭುತವಾಗಿರುವ ಜಲಪಾತವನ್ನು ಪರಿಚಯಿಸ್ತಾ ಇದ್ದೆ. ಆ ಜಲಪಾತ ಯಾವುದಪ್ಪ ಅಂತ ಹೇಳಿದ್ರೆ ವಾತಾಂಗ್ ಜಲಪಾತ. ಹೌದು, ಮಿಜೋರಾಂ ರಾಜ್ಯದ ಸರ್ತೀಫ್ ಜಿಲ್ಲೆಯಲ್ಲಿರುವಂತಹ ತಾಂಜಾನ್ ಪಟ್ಟಣದ ಸಮೀಪ ಇರುವಂತಹ ವಾತಾಂಗ್ ಜಲಪಾತ. ಹಾಗೆ ಆಗಲೇ ಹೇಳ್ತಾ ಇದ್ದೆ, ಇದು ಸುಮಾರು 750 ಅಡಿಗಳಷ್ಟು ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತವಾಗಿದೆ ಅನ್ನುವುದಾಗಿ. ಹಾಗಿದ್ರೆ ಈ ಒಂದು ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ವಾತಾಂಗ್ ಜಲಪಾತವು ಮಿಜೋರಾಂನ ವೇಗವಾಗಿ ಹರಿಯುವ ನದಿಗಳಲ್ಲಿ ಜಲಪಾತಗಳು ಮತ್ತು ಸೋಪಾನ ಪಾತಗಳ ಪೈಕಿ ಅತಿ ಎತ್ತರದ ಮತ್ತು ಅತ್ಯಂತ ನಯನ ಮನೋಹರವಾದ ಜಲಪಾತವಾಗಿದೆ. ಇದು ತೇಂಜಾಲ್ ಹತ್ತಿರ ವಾನ್ವಾ ನದಿಯಲ್ಲಿ ಇದೆ. ಇದಕ್ಕೆ, ಈ ಜಲಪಾತಕ್ಕೆ ವಾತಾಂಗ್ ಅನ್ನುವಂತಹ ಹೆಸರು ಬರಲಿಕ್ಕೆ ಕೂಡ ಒಂದು ಕಾರಣ ಇದೆ. ಆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಜಲಪಾತಕ್ಕೆ ಒಬ್ಬ ಶ್ರೇಷ್ಠ ಈಜುಗಾರನಾಗಿದ್ದ, ಆತನ ಹೆಸರು ವಾತಾಂಗ್ ಅಂತ ಹೇಳಿ ಆತನ ಹೆಸರನ್ನೇ ಇದಕ್ಕೆ ಇಡಲಾಗುತ್ತೆ. ಇನ್ನು ಈ ಒಂದು ಜಲಪಾತದ ಸುತ್ತಲೂ ತೀರಾ ಕಡಿದಾದ ಅರಣ್ಯವುಳ್ಳ ಪರ್ವತಗಳು, ಕಾಡು ಅರಣ್ಯ ಇರುವುದರಿಂದ ಇದರ ಹತ್ತಿರ ಹೋಗುವುದು ತುಂಬಾನೇ ಕಷ್ಟ ಅಂತಾನೆ ಹೇಳಬಹುದು. ಆದ್ರೆ ಈ ಜಲಪಾತಕ್ಕೆ ನೀವು ಭೇಟಿಯನ್ನ ನೀಡಿದ್ರೆ ಒಂದೊಳ್ಳೆ ಅನುಭವ ಅಂತೂ ನಿಮಗಾಗುತ್ತೆ. ಇನ್ನು ಇದು ಎರಡು ಹಂತದಲ್ಲಿ ಧುಮ್ಮಿಕ್ಕುವ ಜಲಪಾತವಾಗಿದ್ದು, ಮೊದಲು ಮಧ್ಯ ಸಣ್ಣ ಹೊಂಡಕ್ಕೆ ಬಿದ್ದು ನಂತರ ಅಲ್ಲಿಂದ ಕಣಿವೆಯಾಳಕ್ಕೆ ಪ್ರಪಾತದಂತೆ ಬೀಳುವುದನ್ನು ನೋಡಬಹುದಾಗಿದೆ. ಹಾಗೆ ಇದು ಭಾರತದಲ್ಲಿ ಜಲಪಾತಗಳು, ಭಾರತದಲ್ಲಿ ಹರಿಯುವಂತಹ ಜಲಪಾತಗಳ ಪೈಕಿ ಇದು 13ನೇ ಅತಿ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತವಾಗಿದೆ. ಹಾಗೆ ಇಲ್ಲಿಗೆ ಭೇಟಿಯನ್ನು ನೀಡುವುದಕ್ಕೆ ಸಮಯ ಅಂತ ಹೇಳಿದ್ರೆ 9ರಿಂದ ಸಂಜೆ 5 ಗಂಟೆವರೆಗೆ ವೀಕ್ಷಣೆಗೆ ಅವಕಾಶ ಇರುತ್ತೆ. ಪ್ರವೇಶ ಶುಲ್ಕ ಕೂಡ ಇರುತ್ತೆ, ನೀವು ಪ್ರವೇಶ ಶುಲ್ಕವನ್ನು ಪಾವತಿಸಿ ಹೋಗಬೇಕಾಗತ್ತೆ. ಹಾಗೆ ಅರಣ್ಯ ಇಲಾಖೆಯ ಪರ್ಮಿಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪಾರ್ಕಿಂಗ್ ಫೀಸ್ ಕೂಡ ಇಲ್ಲಿ ಇರುತ್ತೆ. ಪಾರ್ಕಿಂಗ್ ಫೀಸ್ನ ನೀವು ಪೇ ಮಾಡಿ ಪ್ರವೇಶವನ್ನು ಪಡ್ಕೊಳ್ಬೇಕಾಗುತ್ತೆ. ಹಾಗೆ ನೀವೇನಾದರೂ ಫೋಟೋಗ್ರಫಿ ಮಾಡ್ತೀರಾ, ನಿಮ್ಮ ಹತ್ರ ಕ್ಯಾಮ್ರಾ ಇದೆ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಛಾಯಾಗ್ರಹಣಕ್ಕೆ ಪ್ರತ್ಯೇಕವಾಗಿ ನೀವು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಹಾಗೆ ಜಲಪಾತದ ಸುತ್ತಲಿನ ಕಡಿದಾದ ಕಾಡು ಮತ್ತು ಬಂಡೆಗಳಿಂದ ಅದರ ತಳಕ್ಕೆ, ಅಂದರೆ ಅದರ ಬುಡಕ್ಕೆ ಹೋಗುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಪ್ರವಾಸಿಗರು ಪ್ರವಾಸೋದ್ಯಮ ಇಲಾಖೆ ನಿರ್ಮಿಸಿರುವ ಸುರಕ್ಷಿತವಾದ ವ್ಯೂ ಪಾಯಿಂಟ್ನಿಂದಲೇ ಇದರ ಸಂಪೂರ್ಣ ಸೌಂದರ್ಯವನ್ನು ಆಸ್ವಾದಿಸಬಹುದಾಗಿದೆ. ಹಾಗೆಯೇ ಹತ್ತಿರದಲ್ಲಿ ಇನ್ನು ಯಾವೆಲ್ಲ ಪ್ರವಾಸಿ ತಾಣಗಳು ಇದೆ ಅಂತ ನೋಡುವುದಾದ್ರೆ, ತುಹಿರಿಯಾವು ಜಲಪಾತ, ಇದು ವಾಂಗ್ಥಾಂಗ್ ಜಲಪಾತದ ಸಮೀಪದಲ್ಲೇ ಇದೆ. ಇದರ ವಿಶೇಷತೆ ಅಂದರೆ ಪ್ರವಾಸಿಗರು ಈ ಜಲಪಾತದ ಹಿಂಭಾಗದಲ್ಲಿರುವ ಗುಹೆಯಂತಹ ಜಾಗದಲ್ಲಿ ನಿಂತು ನೀರು ಬೀಳುವುದನ್ನು ನೋಡಬಹುದು. ಹಾಗೆ ಥೇಂಜಾಲ್ ಹ್ಯಾಂಡ್ಲೂಮ್ ವಿಲೇಜ್ ಇದೆ. ಸಾಂಪ್ರದಾಯಿಕ ಮಿಜೋ ಉಡುಪುಗಳು ಮತ್ತು ನೇಯ್ಗೆಯನ್ನು ನೋಡಲು ಇದು ಪ್ರಸಿದ್ಧ ಸ್ಥಳವಾಗಿದೆ. ಹಾಗೆ ಡೀರ್ ಪಾರ್ಕ್ ಇದೆ. ಥಾಂಜಾಲ್ನಲ್ಲಿರುವ ಜಿಂಕೆವನ ಪ್ರಕೃತಿ ಪ್ರೇಮಿಗಳಿಗೆ ಇಷ್ಟವಾಗುವಂತಹ ಪ್ಲೇಸ್ ಆಗಿದೆ. ಈ ಜಲಪಾತವು ಭವ್ಯ ನೋಟ ಮತ್ತು ಡ್ರೋನ್ ದೃಶ್ಯಗಳನ್ನು ನೀವು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರವಾಸ ಸಚಿವಾಲಯದ ಅಧಿಕೃತ ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ. ಹಾಗಿದ್ರೆ ಈ ಒಂದು ಜಲಪಾತಕ್ಕೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು, ಇಲ್ಲಿನ ಒಂದು ವ್ಯವಸ್ಥೆಗಳು ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಎಂಟಾಣಿ ಜೇಬಲ್ ಇಟ್ಕೊಂಡು ನಾಲ್ಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನೂ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಹಾಂ,

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ವಾಂಗ್ಥಾಂಗ್ ಜಲಪಾತದ ಬಗ್ಗೆ ಹೇಳ್ತಾ ಇದ್ದೆ. ಭಾರತದ ಮಿಜೋರಾಂನ ರಾಜ್ಯದ ಅತ್ಯಂತ ಎತ್ತರ ಮತ್ತು ತುಂಬ ಸುಂದರವಾಗಿರುವ ಜಲಪಾತ ಇದಾಗಿದೆ. ಹಾಗೆ ದಟ್ಟ ಅರಣ್ಯದಲ್ಲಿರುವ ಜಲಪಾತವಾಗಿದೆ. ಹಾಗೆ ಆಗಲೇ ಹೇಳ್ತಾ ಇದ್ದೆ, ಈ ಒಂದು ಜಲಪಾತ ವಾಂಗ್ಥಾಂಗ್ ಜಲಪಾತ ಏನಿದೆ, ಈ ಜಲಪಾತ ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ 13ನೇ ಸ್ಥಾನದಲ್ಲಿ ಈ ಒಂದು ಜಲಪಾತ ಇದೆ ಅನ್ನೋದಾಗಿ. ಹಾಗೆ ಈ ಸುತ್ತಮುತ್ತಲು ಇನ್ನೂ ಯಾವೆಲ್ಲ ಪ್ಲೇಸ್ಗಳು ಇದೆ, ವಿಸಿಟ್ ಮಾಡಬಹುದು ಅನ್ನೋದಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಈ ಜಲಪಾತಕ್ಕೆ ನೀವು ಭೇಟಿಯನ್ನು ನೀಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿಗೆ ನೇರ ರೈಲು ಅಥವಾ ಬಸ್ ಸೌಕರ್ಯ ಇಲ್ಲದೆ ಇರೋದ್ರಿಂದ ನೀವು ವಿಮಾನದ ಮೂಲಕ ಹೋಗಬಹುದು. ವಿಮಾನದ ಮೂಲಕ ನೀವು ಲೇಂಗ್ಪುಯಿಗೆ ಹೋಗಬಹುದು. ಅಲ್ಲಿಂದ ನೀವು ವೆಹಿಕಲ್ಸ್ನ ಮಾಡಿಕೊಂಡು ಹೋಗಬಹುದಾಗಿದೆ. ಕರ್ನಾಟಕದ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಮಿಜೋರಾಂನ ರಾಜಧಾನಿ ಐಜ್ವಾಲ್ನಲ್ಲಿರುವ ಲೇಂಗ್ಪುಯಿ ವಿಮಾನ ನಿಲ್ದಾಣಕ್ಕೆ ನೀವು ಹೋಗಬಹುದು. ಕೋಲ್ಕತ್ತಾ ಅಥವಾ ಗುವಾಹಟಿ ಮೂಲಕ ಕನೆಕ್ಟಿಂಗ್ ವಿಮಾನಗಳು, ಇಂಡಿಗೋ ಏರ್ಲೈನ್ಗಳು ಇಲ್ಲಿ ಲಭ್ಯ ಇದೆ. ಹಾಗೆ ಲೇಂಗ್ಪುಯಿ ವಿಮಾನ ನಿಲ್ದಾಣ ಅಥವಾ ಐಜ್ವಾಲ್ ನಗರವನ್ನು ತಲುಪಿದ ನಂತರ ಅಲ್ಲಿಂದ ಹೇಗೆ ಹೋಗುವುದು ವಾಂಗ್ಥಾಂಗ್ ಜಲಪಾತಕ್ಕೆ ಅಂತ ನೋಡೋದಾದರೆ, ಖಾಸಗಿ ಟ್ಯಾಕ್ಸಿ ಅಥವಾ ಕ್ಯಾಬ್ನ ಬುಕ್ ಮಾಡಿಕೊಂಡು ನೀವು ಹೋಗಬಹುದಾಗಿದೆ. ಐಜ್ವಾಲ್ ನಗರದಿಂದ ಥೇಂಜಾಲ್ ಪಟ್ಟಣಕ್ಕೆ ಖಾಸಗಿ ಟ್ಯಾಕ್ಸಿಗಳನ್ನು ಬಾಡಿಗೆಗೆ ಪಡೆಯಬಹುದು. ಇದು ಅತ್ಯಂತ ಆರಾಮದಾಯಕ ಮಾರ್ಗವಾಗಿದೆ. ಹಾಗೆ ಸುಮೋ ಸರ್ವಿಸ್ಗಳು ಕೂಡ ಇದ್ದು, ಮಿಜೋರಾಂನಲ್ಲಿ ಸ್ಥಳೀಯವಾಗಿ ಸಂಚರಿಸುವ ಶೇರ್ಡ್ ಸುಮೋ ವಾಹನಗಳು ಪ್ರಸಿದ್ಧವಾಗಿದೆ. ಐಜ್ವಾಲ್ನಿಂದ ಥೇಂಜಾಲ್ಗೆ ಪ್ರತಿದಿನ ಸುಮೋಗಳು ಚಲಿಸುತ್ತೆ. ನೀವು ಇದನ್ನು ಬುಕ್ ಮಾಡಿಕೊಂಡು ಹೋಗಬಹುದು, ಅಥವಾ ನೀವೇನಾದರೂ ಬಸ್ ಮೂಲಕವೇ ಹೋಗ್ತೀವಪ್ಪ ಅಂತ ಹೇಳಿದ್ರೆ, ಮಿಜೋರಾಂ ರಾಜ್ಯ ಸರ್ಕಾರಿ ಬಸ್ಗಳು ಸಹ ಲಭ್ಯವಿದೆ. ಆದರೆ ಅವುಗಳು ಸಮಯಕ್ಕೆ ಸರಿಯಾಗಿ ಇರುವುದಿಲ್ಲ. ಸೊ ನೋಡಿಕೊಂಡು ನೀವು ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಬಸ್ನಲ್ಲಿ ಕೂಡ ಹೋಗಬಹುದು. ಹಾಗೆ ಥೇಂಜಾಲ್ ಪಟ್ಟಣವನ್ನು ತಲುಪಿದ ನಂತರ ಅಲ್ಲಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ವಾಂಗ್ಥಾಂಗ್ ಜಲಪಾತಕ್ಕೆ ಹೋಗಲು ಸ್ಥಳೀಯ ಆಟೋ ಅಥವಾ ಟ್ಯಾಕ್ಸಿಗಳು ಸುಲಭವಾಗಿ ಸಿಗುತ್ತೆ. ಐಜ್ವಾಲ್ನಿಂದ ಜಲಪಾತಕ್ಕೆ ಒಟ್ಟು ರಸ್ತೆ ಪ್ರಯಾಣದ ಸಮಯ ಸುಮಾರು 3-4 ಗಂಟೆಗಳಾಗಿರುತ್ತೆ. ಮಿಜೋರಾಂ ರಾಜ್ಯವನ್ನು ಪ್ರವೇಶಿಸಲು ಭಾರತೀಯ ನಾಗರಿಕರಿಗೂ ಸಹ ಇನ್ನರ್ ಲೈನ್ ಪರ್ಮಿಟ್ ಅಗತ್ಯ ಇರುತ್ತೆ. ನೀವು ಐಜ್ವಾಲ್ ವಿಮಾನ ನಿಲ್ದಾಣಕ್ಕೆ ತಲುಪಿದ ತಕ್ಷಣ ಅಲ್ಲಿರುವ ಭದ್ರತಾ ಕೌಂಟರ್ನಲ್ಲಿ ಅಥವಾ ಆನ್ಲೈನ್ ಮೂಲಕ ಮುಂಚಿತವಾಗಿ ಈ ಪರವಾನಗಿಯನ್ನು ಪಡೆದುಕೊಳ್ಬಹುದು. ಸೊ ಹಾಗಾಗಿ ನೀವೇನಾದರೂ ಈ ಒಂದು ಜಲಪಾತವನ್ನು ನೋಡೋದಕ್ಕೆ ಹೋಗ್ತಿದ್ದೀನಿ, ಸುತ್ತಲೂ ಇರೋ ಪ್ಲೇಸ್ಗಳನ್ನ ನೋಡೋದಕ್ಕೆ ಹೋಗ್ತಿದ್ದೀನಿ ಅಂದರೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಈ ಒಂದು ಜಲಪಾತವನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9662096860969 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆಯೇ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನಿಮ್ಮ ಮನೆಯ ಸುತ್ತಮುತ್ತಲು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ದರೆ, ಯಾವುದಾದ್ರೂ ಹಿಡನ್ ಪ್ಲೇಸ್ ಇದ್ದರೆ, ಅಥವಾ ನೀವು ಟ್ರಾವೆಲಿಂಗ್ ಮಾಡಿರೋ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀರಾ ಅಂದರೆ ಕೂಡ, ನಮ್ಮ ಸಂಖ್ಯೆ 9662096860969 ಈ ಸಂಖ್ಯೆಗೆ ಮೆಸೇಜ್ ಮಾಡಿದರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ, ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜಿ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಜಗತ್ತಿನಲ್ಲಿ ಯಾವ ಶಾಲೆ ಕಾಲೇಜುಗಳು ಕಲಿಸದ ಪಾಠವನ್ನು ಈ ಬಡತನ, ಹಸಿವು, ಸೋಲು ಮತ್ತು ಅವಮಾನಗಳು ಕಲಿಸುತ್ತವೆ? ಖಂಡಿತ ಅಲ್ಲ, 100ಕ್ಕೆ 100ರಷ್ಟು ಈ ಮಾತುಗಳು ಸತ್ಯ. ಈ ಬಡತನ, ಹಸಿವು, ಸೋಲು ಮತ್ತು ಅವಮಾನಗಳು ಸಾಕಷ್ಟು ಪಾಠಗಳನ್ನು ಕೂಡ ಕಲಿಸ್ತವೆ, ಜೊತೆಗೆ ವ್ಯಕ್ತಿಯನ್ನು, ಆ ವ್ಯಕ್ತಿಯ ವ್ಯಕ್ತಿತ್ವದ ಬದಲಾವಣೆಗೂ ಕೂಡ ಕಾರಣವಾಗ್ತವೆ. ಇವುಗಳನ್ನು ಕಲೀಲಿಕ್ಕೆ ಯಾವುದೇ ಒಂದು ವಿಶ್ವವಿದ್ಯಾಲಯಗಳು ಬೇಕಾಗಿಲ್ಲ. ಆ ಅನುಭವಗಳು ಮತ್ತು ಪರಿಸ್ಥಿತಿಗಳೇ ಜೀವನಕ್ಕೆ ಒಂದು ದೊಡ್ಡ ಪಾಠವಾಗ್ತವೆ. ಅದಕ್ಕೆ ನಮ್ಮ ಹಿರಿಕ್ರಿಯಳಿರೋದು, ಬಡತನ, ಹಸಿವು, ಸೋಲು ಮತ್ತು ಅವಮಾನಗಳು ಕಲಿಸುವಂತಹ ಪಾಠ ಯಾವ ವಿಶ್ವವಿದ್ಯಾಲಯಗಳು ಜಗತ್ತಿನಲ್ಲಿ ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಿಜ ಅಲ್ವಾ? ಈ ಮಾತಿನೊಂದಿಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಪಾಲು ಅನ್ನುವಂತಹ ಸ್ವರಚಿತ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಆ ಕಥೆಯನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
8: ನಮಸ್ಕಾರ, ನಾನು ಶಿವಮೊಗ್ಗದಿಂದ ಇಂದುಮತಿ. ಈ ದಿನ ನಾನು FM ರೇಡಿಯೋ ವಾಹಿನಿಯಲ್ಲಿ ಪಾಲು ಎನ್ನುವ ಕಥೆಯನ್ನು ಹೇಳ್ತಾ ಇದ್ದೇನೆ. ಕಥೆಯ ಶೀರ್ಷಿಕೆ ಪಾಲು. ರಾತ್ರಿಯೆಲ್ಲ

0: ಅರಾಕಾರವಾಗಿ ಸುರಿದ ಮಳೆ ಮೌನವಾಗಿತ್ತು. ಒಂದು ರೀತಿ ನೀರಸ ಮೌನ. ಯಶೋಧ ಮಳೆ ಸುರಿಸಿದ ಆಕಾಶವನ್ನೇ ದಿಟ್ಟಿಸಿ ನೋಡಿದಳು. ಕಣ್ಣ ಕಂಬನಿ ಕೋಡಿಯಾಗಿ ಹರಿದು ಅವಳ ಮನದಲ್ಲೂ ಮನೆಯಲ್ಲೂ ಒಂದು ರೀತಿ ಮೌನ ಆವರಿಸಿತ್ತು. ಕೋಣೆಯ ಮೂಲೆಯಲ್ಲಿ ಗಂಡನ ಫೋಟೋದ ಮುಂದೆ ಹಚ್ಚಿಟ್ಟ ದೀಪ ಶಾಂತವಾಗಿ ಉರಿಯುತ್ತಿತ್ತು. ಇಳಿಬಿಟ್ಟ ದಾರವನ್ನು ಹಾಲಿನ ಲೋಟದಲ್ಲಿ ಮುಳುಗಿಸಿತ್ತು. ನೋಟ ಸರಿಸಿ ಕೊರಳು ಕೊಂಕಿಸಿ ಒಂದು ಬಾರಿ ಗಂಡನ ಫೋಟೋವನ್ನೇ ನೋಡಿದಳು. ನನ್ನನ್ನು ಒಂಟಿಯಾಗಿ ಬಿಟ್ಟು ತಮ್ಮ ಪಯಣ ಸಾಗಿಸಿದ ಗಂಡನ ಮೇಲೆ ತುಂಬ ಪ್ರೀತಿ, ಸ್ವಲ್ಪ ಕೋಪ, ಮುಂದಿನ ಜೀವನ ಹೇಗೆ ಸಾಗುವುದೆಂಬ ಚಿಂತೆ ಕಾಡಿತ್ತು. ಎಂದೂ ತನಗಾಗಿ ಬದುಕದೆ ತನ್ನ ಬಂಧುಗಳು ರಕ್ತ ಸಂಬಂಧಿಗಳು ಚೆನ್ನಾಗಿರಬೇಕೆಂದು ನಿಸ್ವಾರ್ಥವಾಗಿ ಬದುಕಿದ ಕಲಿಯುಗದ ಕರ್ಣ ಎಂದೇ ಹೇಳಬೇಕು. ಉಪ್ಪಿಟ್ಟವರನ್ನು ಮುಪ್ಪಿನ ತನಕ ನೆನೆ ಎಂಬ ಮಾತಿನಂತೆ ಯಾರನ್ನೂ ಮರೆಯದೆ ತಮ್ಮ ಬದುಕಿನ ಉದ್ದಕ್ಕೂ ಜೀವನ ನುಗ ಹೆಗಲಿಗೇರಿಸಿ ನಡೆದ ನಿಷ್ಠಾವಂತ ಪ್ರಾಮಾಣಿಕ ಮನುಷ್ಯರೆಂದರೆ ತನ್ನ ಗಂಡನೇ ಸರಿ. ಗುಂಡಿಗೆಯ ತುಂಬ ಪ್ರೀತಿ ವಾತ್ಸಲ್ಯಗಳನ್ನು ಉಕ್ಕಿ ಹರಿಸಿ ತನ್ನನ್ನು ನಂಬಿದವರನ್ನು ಕಾಪಾಡಿದ ಪುಣ್ಯಾತ್ಮ. ಹೀಗೆ ಯೋಚಿಸುತ್ತಾ ಕಂಬನಿ ಹರಿಸುತ್ತಿದ್ದವಳಿಗೆ ಕೆರ್ರೆನ್ನುವ ಬಾಗಿಲು ದೂಡಿ ಬಂದವರು ಯಾರೆಂದು ನೋಡಿದರೆ ಎದುರಿಗೆ ಮಗ ನಿಂತಿದ್ದನು. ಅವರು ತನ್ನ ಬೋಡಾದ ತಲೆ ಕೆರೆದುಕೊಳ್ಳುತ್ತಾ ಅಮ್ಮನ ಬಳಿ ಬಂದನು. ಅಮ್ಮ, ಇಲ್ಲೇನು ಮಾಡುತ್ತಿರುವೆ? ಕೆಳಗಡೆ ಎಲ್ಲರೂ ಇದ್ದಾರೆ, ಅಲ್ಲಿಗೆ ಬರಬಾರದೆ? ಹತ್ತು ಹತ್ತು ಹೇಗೆ ಸೊರಗಿರುವೆ ನೋಡು. ತವು, ಈ ಹಣ್ಣು ತಿನ್ನು ಎಂದು ತಟ್ಟೆಯಲ್ಲಿ ತಂದ ಹಣ್ಣು ಕೊಟ್ಟನು. ಅವಳು ಎದುರುಗಿದ್ದ ತಟ್ಟೆ ಸರಿಸಿದಳು. ಮಗ ಅಂತ ಪ್ರೀತಿಯಿಂದ ಬೆಳೆಸಿದ ತನ್ನ ಮಗ ತನ್ನ ಹೆಂಡತಿಯ ಜೊತೆ ಆಡಿದ ಮಾತು ಅವಳದೆಯನ್ನು ಕಲ್ಲಾಗಿಸಿತ್ತು. ಅವನ ಮೇಲಿನ ಪ್ರೀತಿಯ ಮಮಕಾರ ಎಲ್ಲ ದೂರವಾಗಿತ್ತು. ಅಮ್ಮ, ನಿನ್ನ ಬಳಿ ಏನೋ ಹೇಳುವುದಿತ್ತು. ತುಂಬಿದ ಕಣ್ಣಿನಿಂದಲೇ ಏನೆಂದು ಅನ್ನುವಂತೆ ನೋಡಿದಳು. ಅಮ್ಮ, ನೋಡಿಲ್ಲಿ, ಮೊದಲು ನೀರು ಕುಡಿ, ಹಣ್ಣು ತಿನ್ನು. ನೀನು ಊಟ ಸಹ ಮಾಡಿಲ್ಲ, ಅದು ಇರಲಿ, ಈಗ ಬಂದ ವಿಷಯ ಏನೆಂದು ಹೇಳು. ಅಮ್ಮ, ನಾಳೆ ಲಾಯರ್ ಬರುತ್ತಿದ್ದಾರೆ. ಅಪ್ಪನ ಮುಂದಿನ ಕಾರ್ಯಗಳಿಗೆ ಹಣ ಬೇಕಲ್ಲ, ಅದಕ್ಕೆ ತೋಟ ಮಾರಿ ಅನ್ನುತ್ತಿದ್ದಂತೆ ಯಶೋಧ ಸಿಡಿದರು.
1: ಇಲ್ಲಿ ಮಗನ ಮಾತನ್ನು ಕೇಳಿ ಯಶೋಧಳಿಗೆ ತುಂಬ ದುಃಖ ಆಗುತ್ತೆ. ಮಗನು ಕೂಡ ಅಪ್ಪ ತೀರಿಕೊಂಡ ಮೇಲೆ ಆಸ್ತಿಯ ಬಗ್ಗೆ ಮಾತಾಡಲಿಕ್ಕೆ ಅಮ್ಮನ ಹತ್ತಿರ ಬಂದಿದ್ದಾನೆ. ಅಮ್ಮ ಏನು ಹೇಳ್ತಾರೆ, ಆಸ್ತಿಯನ್ನು ಪಾಲು ಮಾಡ್ತಾರಾ ಅಥವಾ ಮಗನಿಗೆ ಬೇರೆ ಯಾವುದಾದ್ರೂ ದಾರಿ ತೋರಿಸ್ತಾರಾ, ಬುದ್ಧಿವಾದ ಹೇಳ್ತಾರಾ, ಏನಾಗುತ್ತೆ ಕತೆ ಮುಂದೆ ಅನ್ನೋದನ್ನು ಇಂದುಮತಿ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿದ್ದಾರೆ. ಇಂದುಮತಿ ಮೇಡಮ್ ಅವರು ಅವರೇ ಬರೆದಂತಹ ಪಾಲು ಅನ್ನುವಂತಹ ಕಥೆಯನ್ನ ತಿಳಿಸ್ತಾ ಇದ್ದಾರೆ. ಯಶೋಧ ಮೊದಲೇ ತುಂಬಾ ದುಃಖದಲ್ಲಿದ್ದಾರೆ ಗಂಡನನ್ನ ಕಳ್ಕೊಂಡು. ಅಂತಹ ಸಮಯದಲ್ಲೇ ಮಗ ಬಂದು ಅಮ್ಮನ ಹತ್ತಿರ ತೋಟವನ್ನ ಮಾರುವಂತಹ ವಿಚಾರವನ್ನ ಮಾತಾಡ್ತಾನೆ. ಇಂತಹ ಸಮಯದಲ್ಲಿ ಅಮ್ಮ ಏನ್ ಮಾಡ್ತಾಳೆ? ಕೋಪಗೊಳ್ತಾಳ ಅಥವಾ ಮಗನಿಗೆ ಬುದ್ಧಿವಾದ ಹೇಳ್ತಾಳ, ಏನಾದರೂ ಬೇರೆ ದಾರಿ ತೋರಿಸ್ತಾಳ ಅನ್ನುವಂಥದ್ದನ್ನ ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
3: ಏನಂದೆ, ಇಷ್ಟು ಜನ ಮಕ್ಕಳು ಮೊಮ್ಮಕ್ಕಳು ಇದ್ದು ಅವರ ಕಾರ್ಯ ಮಾಡಲು ಅವರು ಮಗುವಿನಂತೆ ಸಾಕಿ ಬೆಳೆಸಿದ ತೋಟದ ಹಣವೇ ಬೇಕಾ? ನೀವು ಮಕ್ಕಳ ಯಾಕಿಷ್ಟು ಕಟುಕತನ ನಿಮಗೆ? ನಿಮಗೂ ಮಕ್ಕಳಿದ್ದಾರೆ. ಇವತ್ತು ನೀವು ನಮಗೆ ತೋರಿಸಿದ ಗತಿಯನ್ನೇ ನಾಳೆ ನಿಮ್ಮ ಮಕ್ಕಳು ತೋರಿಸುತ್ತಾರೆ, ಮರೆಯಬೇಡಿ. ತಲೆಗೆ ಹಾಕಿದ ನೀರು ಕಾಲಿಗೆ ಬಂದೇ ಬರುತ್ತದೆ ಎಂದು ಮರೆಯಬೇಡಿ. ಅವನು ಒಬ್ಬನೇ ಬಂದಿರದೆ ಅವನ ಹಿಂದೆ ಮಕ್ಕಳೆಲ್ಲ ಬಂದಿದ್ದರು. ಅಮ್ಮ, ಹೇಗಿದ್ದೀರಿ? ಯಾಕೆ ಅಳುತ್ತಿದ್ದೀರಿ? ಸಮಾಧಾನ ಮಾಡಿಕೊಳ್ಳಿ. ಅದು ಇರಲಿ, ಬಂದ ವಿಷಯ ಹೇಳಿ. ಅಮ್ಮ, ಯಾಕಿಷ್ಟು ಕೋಪ? ಆಸ್ತಿ ಇರುವುದೇ ಆಪತ್ತಿನ ಕಾಲಕ್ಕೆ ಅಂತ ನೀವು ಯಾಕೆ ಇಷ್ಟು ಹಠ ಮಾಡುತ್ತಿದ್ದೀರಿ? ಆಹಾ, ಏನು ಮಕ್ಕಳು ನೀವು! ಅಪ್ಪನು ನಮ್ಮನ್ನು ಬಿಟ್ಟು ಹೋಗಿ 4 ದಿನವೂ ಆಗಿಲ್ಲ, ಅಷ್ಟು ಬೇಗನೆ ಆಸ್ತಿ ಪಾಲಿನ ವಿಚಾರ ತಂದಿದ್ದೀರಾ? ಅಮ್ಮ, ಅದು ನಿಮ್ಮ ಒಪ್ಪಿಗೆ ಇಲ್ಲದೆ ಏನೂ ಆಗುವುದಿಲ್ಲ. ನಾಳೆ ಲಾಯರ್ ಬರುತ್ತಾರೆ, ಅಪ್ಪ ಬರೆಸಿದ ವಿಲ್ ಓದುತ್ತಾರೆ. ಅಷ್ಟರಲ್ಲಿ ಒಂದು ತೀರ್ಮಾನ ಮಾಡಬೇಕು ಅಲ್ವಾ? ನನ್ನ ಕಣ್ಣು ಮುಂದೆ ನಿಲ್ಲಬೇಡಿ, ಹೋಗಿ ಎಲ್ಲರೂ ಎಂದು ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡರು. ಮಾರನೇ ದಿನ ಅಂದುಕೊಂಡಿದ್ದಕ್ಕಿಂತ ಮೊದಲೇ ಲಾಯರ್ ದಯಾನಂದ್ ಬಂದರು. ತುಂಬ ಹತ್ತಿರದ ಗೆಳೆಯ, ಅಗಲಿದ್ದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸಂತಾಪ ವ್ಯಕ್ತಪಡಿಸಿದರು. ಬಿಲ್ ಓದುವ ಮೊದಲು ಎಲ್ಲರೂ ಬಂದಿದ್ದಾರೆಯೇ ಎಂದು ಕಣ್ಣಾಡಿಸಿದರು. ಲಾಯರ್ ವಿಲ್ ಓದುವಾಗ 4 ಜನ ಗಂಡು ಮಕ್ಕಳಿಗೂ 5 ಜನ ಹೆಣ್ಣು ಮಕ್ಕಳನ್ನು ಗಮನಿಸಿದರು. ಒಬ್ಬೊಬ್ಬರ ಮುಖದಲ್ಲಿ ಒಂದೊಂದು ಭಾವ, ಒಟ್ಟಿನಲ್ಲಿ ಅವರ ಮುಖದಲ್ಲಿ ಕಾತರ ಇಣುಕಿತ್ತು. ಆಸ್ತಿಯ ಪಾಲಿಗಿದ್ದುದು 6 ಎಕರೆ ತೆಂಗಿನ ತೋಟ, 2 ಎಕರೆ ಭತ್ತ ಹಾಕಿದ್ದ ಫಸಲು ತುಂಬಿದ ಗದ್ದೆ, ಹಳೆಯ ಕಾಲದ 1 ಮನೆ. ಲಾಯರ್ ಒಂದೊಂದಾಗಿ ಎಲ್ಲವನ್ನು ಓದಿದರು. ಸರಿಯಾಗಿ 8 ಪಾಲು ಆಗಬೇಕಿತ್ತು. ಅಂತೆಯೇ 8 ಪಾಲುಗಳಲ್ಲಿ ಮಕ್ಕಳಿಗೆ ಎಲ್ಲವೂ ಹಂಚಿಕೆಯಾಗಿದೆ. ಲಾಯರ್ ಸಾಹೇಬರೇ, ಪಾಲಾಗಬೇಕಾಗಿದ್ದುದು 8 ಅಲ್ಲ 9 ಪಾಲು. ಅರೆ ಯಶೋಧಮ್ಮ, 9ನೆಯ ಪಾಲು ಯಾರಿಗೆ? ಅವರು ಸಹ ಈ ಮನೆಯವರಿಗೋಸ್ಕರ ಮಕ್ಕಳಿಗೋಸ್ಕರ ತಮ್ಮ ಸುಖ ದುಃಖವನ್ನು ನುಂಗಿಕೊಂಡು ಈ ಮನೆಗೋಸ್ಕರ ಹಗಲಿರುಳೆನ್ನದೆ ನಿರ್ವಂಚನೆಗಿಂತ ದುಡಿದಿದ್ದಾರೆ. ಅರೆ ಅಮ್ಮ, ಯಾರದು? ಇಲ್ಲಿ ನಾವು ಇಷ್ಟೇ ಜನ ತಾನೇ ಇರೋದು. ಅಮ್ಮ, ಅದು ಹೇಗೆ ಆಗತ್ತೆ? ಅಪ್ಪನ ಆಸ್ತಿ ಮಕ್ಕಳಿಗಾಗಿ ತಾನೇ, ಈ ಮನೆಗಾಗಿ, ಸಂಸಾರಕ್ಕಾಗಿ, ಮಕ್ಕಳ ಲಾಲನೆ ಪಾಲನೆ ಪೋಷಣೆಗಾಗಿ ತಮ್ಮ ಜೀವವನ್ನೇ ಸುರಿಸಿದ್ದಾರೆ. ಆದರೆ ಅದು ಅಮ್ಮನೇ ತಾನೇ? ಹೌದು ಅಮ್ಮ. ಹಾಗಾದರೆ ಅದು ನೀವೇ ಅಲ್ಲವೇ? ಸದ್ಯ ತಡವಾಗಿಯಾದರೂ ಅರ್ಥವಾಯಿತಲ್ಲ. ಅಮ್ಮ, ನಿಮಗಾಗಿ ನಾವೆಲ್ಲರೂ ಇದ್ದೇವೆ. ನಿಮಗೇಕೆ ಬೇಕು ಹಣ ಆಸ್ತಿ? ನಿನಗೆ ಬೇಕಾದ್ದನ್ನೆಲ್ಲ ನಾವುಗಳೇ ಕೊಡುತ್ತೇವೆ. ಈ ಮನೆಯ ಆಸ್ತಿ ಬೆಳೆಸಲು ಅಪ್ಪ ನಾನು ತಮ್ಮ ಜೀವವನ್ನೇ ಸವಿಸಿದ್ದೇವೆ. ಅವರ ಕಷ್ಟ ನಷ್ಟಗಳನ್ನು 7 ಬೀಳುಗಳನ್ನು ಸಮನಾಗಿ ಹಂಚಿಕೊಂಡು ಅವರ ಜೊತೆ ಇದ್ದಷ್ಟು ದಿನವೂ ಬಾಳಿದ್ದೇನೆ.
2: ಕತೆ ತುಂಬಾ ಚೆನ್ನಾಗಿದೆ, ಜೊತೆಗೆ ವಿಭಿನ್ನವಾಗಿದೆ ಕೂಡ. ಸಾಮಾನ್ಯವಾಗಿ ಅಪ್ಪನ ಆಸ್ತಿಯನ್ನು ಮಕ್ಕಳು ಪಾಲು ಮಾಡಿಕೊಂಡಿದ್ದಾರೆ. ಅಮ್ಮ ಕೂಡ ಇಲ್ಲಿ ಯಾರ ಮೇಲೂ ಡಿಪೆಂಡ್ ಆಗದೆ, ನನಗೂ ಕೂಡ ಒಂದಿಷ್ಟು ನನ್ನ ಪಾಲು ಅಂತ ಇದ್ದರೆ ನಾನು ಸ್ವತಂತ್ರವಾಗಿ ಬದುಕ್ಬೋದು ಅಂತ ಯೋಚನೆ ಚಿಂತನೆ ಮಾಡಿ ಅವಳು ಕೂಡ ಪಾಲು ಕೇಳಿದ್ದಾಳೆ. ಆದರೆ ಇಲ್ಲಿ ಮಕ್ಕಳಿಗೆ ಆಶ್ಚರ್ಯ ಆಗಿದೆ. ಇಷ್ಟು ಜನ ಮಕ್ಕಳಿದ್ದು ಅಮ್ಮನಿಗೆ ಯಾಕೆ ಆಸ್ತಿ ಅಂತ ಎಲ್ಲರೂ ಕೂಡ ತುಂಬನೇ ಆಶ್ಚರ್ಯಚಕಿತರಾಗಿದ್ದಾರೆ. ಇಷ್ಟು ಜನ ಮಕ್ಕಳಿದ್ದು ಅಮ್ಮನಿಗೆ ಯಾಕೆ ಆಸ್ತಿ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಅಮ್ಮನ ಮಾತಿನಲ್ಲಿ ನ್ಯಾಯ ಇದೆ. ಅಲ್ಲಿ ಅವಳು ಬೇಕು ಅಂತ ಏನು ಕೇಳ್ತಾ ಇಲ್ಲ, ಅವಳ ಬದುಕಿಗೂ ಕೂಡ ಒಂದಿಷ್ಟು ಸೂರು ಬೇಕೇ ಬೇಕಲ್ವ. ಅದಕ್ಕೋಸ್ಕರ ಅವಳ ಪಾಲನ್ನು ಅವಳು ನ್ಯಾಯಯುತವಾಗಿ ಕೇಳ್ತಾ ಇದ್ದಾಳೆ. ಮುಂದೆ ಕತೆ ಏನಾಗತ್ತೆ, ಮಕ್ಕಳು ಯಾವ ರೀತಿ ಬದಲಾಗ್ತಾರೆ, ಅಮ್ಮನಿಗೆ ಯಾವ ರೀತಿಯಲ್ಲಿ ಸಂತೈಸ್ತಾರೆ ಅನ್ನೋದನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮ್ಯಾಡಮ್ ಅವರು ಪಾಲು ಅನ್ನುವಂತಹ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ಅಪ್ಪ ಮಾಡಿರುವಂತಹ ಆಸ್ತಿಯಲ್ಲಿ ಪಾಲನ್ನು ಮಾಡ್ಕೊಳ್ತಾ ಇದ್ದಾರೆ. ನನಗೂ ಕೂಡ ಪಾಲಾಗಬೇಕಾಗಿದೆ ಅಂತ ಲಾಯರ್ ಹತ್ರ ಕೇಳ್ತಾ ಇದ್ದಾರೆ ಯಶೋಧಮ್ಮರವರು. ಅಮ್ಮನ ಮಾತನ್ನು ಕೇಳಿದಂತಹ ಮಕ್ಕಳಿಗೆ ಆಶ್ಚರ್ಯ ಆಗಿದೆ. ನಾವೆಲ್ಲರೂ ಇದ್ಕೊಂಡು ನಿನಗ್ಯಾಕೆ ಪಾಲು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಆದರೆ ಅಮ್ಮನ ಉದ್ದೇಶವೇ ಇಲ್ಲಿ ಬೇರೆ ಇದೆ. ಎಷ್ಟು ಜನ ಮಕ್ಕಳಿದ್ರೇನು, ಆ ಮಕ್ಕಳ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅಂತ ಯೋಚನೆ ಮಾಡಿ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಒಂದು ಆಸೆಯಿಂದ ಪಾಲನ್ನು ಕೇಳ್ತಾ ಇದ್ದಾಳೆ. ಮುಂದೆ ಕತೆ ಏನಾಗತ್ತೆ, ಯಾವ ರೀತಿಯಲ್ಲಿ ತಿರುವನ್ನು ಪಡ್ಕೊಳತ್ತೆ ಅನ್ನೋದನ್ನು ಕೇಳೋಣ.
3: ಹಾಗಾದರೆ ನನಗೆ ಪಾಲು ಬೇಡವೇ? ಎಲ್ಲರಿಗೂ ಅಮ್ಮನ ಮಾತು ಕೇಳಿ ಆಶ್ಚರ್ಯವಾಯಿತು. ಅಲ್ಲ ಅಮ್ಮ, ಈ ವಯಸ್ಸಿನಲ್ಲಿ ಹಣ ದುಡ್ಡು ಇಟ್ಟುಕೊಂಡು ಏನು ಮಾಡುತ್ತೀರಿ? ನಮಗಾದರೆ 108 ಖರ್ಚು, ವ್ಯವಹಾರ ವೆಚ್ಚಗಳು, ನಿನಗೆ ಒಂದಿಷ್ಟು ಬಟ್ಟೆ, ಆಸ್ಪತ್ರೆ, ಕಾಯಿಲೆ ಕಸಾಲೆ ಅಂತ ನೋಡಿಕೊಳ್ಳೋಕೆ ನಾವಿದ್ದೇವೆ. ನಿಮಗೇಕೆ ಬೇಕು ಈ ವಯಸ್ಸಿನಲ್ಲಿ ಪಾಲು? ಮಕ್ಕಳ ಮಾತು ಕೇಳಿ ಯಶೋಧಮ್ಮ ಉದ್ವಿಗ್ನರಾದರು. ಅರೇ, ನೀವೇನು ಮಾತಾಡುತ್ತಿದ್ದೀರಿ? ನೋಡಿ, ಅದೆಲ್ಲ ಆಗದು. ಇನ್ನು ಹೇಳಬೇಕೆಂದರೆ ಎಲ್ಲರಿಗಿಂತ ದೊಡ್ಡ ಪಾಲು ನನಗೇ ಬೇಕು. ಇಲ್ಲದಿದ್ದರೆ ನಾನು ಯಾವುದನ್ನು ಒಪ್ಪಿಕೊಳ್ಳಲ್ಲ, ಸಹಿ ಸಹ ಮಾಡೋದಿಲ್ಲ. ನೆನಪಿರಲಿ ಎಂದು ಎದ್ದು ಹೋದರು. ಅರೆ, ಯಾರಿಗೂ ಇಹಲೋಕ ತ್ಯಜಿಸಿದ ರಾಯರ ಬಗ್ಗೆ ದುಃಖವಾಗಲಿ ನೋವಾಗಲಿ ಇರಲಿಲ್ಲ. ಈಗೇನು ಮಾಡೋದು ಎಂದು ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡರು. ಯಶೋಧಮ್ಮ ಕೋಣೆ ಸೇರಿ ಅಳಲಾರಂಭಿಸಿದರು. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಎಲ್ಲರೂ ಒಪ್ಪಿಕೊಂಡರು. ದೊಡ್ಡ ಪಾಲು ಅವರದಾದರೆ ಎಷ್ಟು ಬರುತ್ತೆ ಮಹಾ ಎಂದು ಮಕ್ಕಳು ತಗಾದೆ ತೆಗೆದರು. ಅಜ್ಜಿ, ಲಾಯರ್, ಅಂಕಲ್ ಕರೆಯುತ್ತಿದ್ದಾರೆ ಎಂದು ಮೊಮ್ಮಗಳು ಬಂದು ಹೇಳಿದರು. ನೋಡಿ, ದೊಡ್ಡ ಪಾಲು ನನಗೇನೆ, ಹಾಗಿದ್ದರೆ ಸಹಿ ಹಾಕುತ್ತೇನೆ. ಅವರ ನಡವಳಿಕೆ ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ನಾವು ನೋಡುತ್ತೇವೆ, ಈ ಮದಿ ವಯಸ್ಸಿನಲ್ಲಿ ಇಷ್ಟು ಹಣ ಇಟ್ಟುಕೊಂಡು ಅದೇನು ಮಾಡುತ್ತಾರೆಯೋ, ನಾವು ನೋಡುತ್ತೇವೆ ಎಂದು ಕುಹಕವಾಡಿದರು. ಹೌದಾ, ಇಲ್ಲಿ ನೋಡಿ ಲಾಯರ್ ಸಾಹೇಬ್ರೆ, ನನ್ನ ಗಂಡನ ಸಂಗಾತಿಯಾಗಿ ಅವರ ಜೀವನದಲ್ಲಿ ಕೈ ಹಿಡಿದು ಬಂದವಳು ನಾನು. ನಮ್ಮಿಬ್ಬರ ಅವಿರತ ಶ್ರಮದಿಂದ, ಶೂನ್ಯದಿಂದ ಇಷ್ಟನ್ನು ಬೆಳೆಸಿದ್ದೇವೆ. ಈ ಮಕ್ಕಳು ಒಂದು ದಿನವೂ ಗದ್ದೆಯ ತೋಟಗಳಿಗೆ ನೀರು ಹಾಕಲಿಲ್ಲ, ನಾಟಿ ಮಾಡಲಿಲ್ಲ, ಕೊಯ್ಲು ಕಟಾವು ಅಂತ ಮಾಡಲಿಲ್ಲ, ವ್ಯಾಪಾರ ವ್ಯವಹಾರ ಅಂತ ಮಾಡಲಿಲ್ಲ. ಭೂಮಿಯ ಬೆಳೆಗಳನ್ನು ಮಕ್ಕಳಂತೆ ಸಾಕಿ ಬೆಳೆಸಿದ್ದೇವೆ. ಇಂದು ನನ್ನ ಜೊತೆ ಅವರಿಲ್ಲದಿರಬಹುದು. ನಮ್ಮ ಆಸ್ತಿಯಲ್ಲಿ ಅವರ ಬೆವರಿನ ಶ್ರಮವಿದೆ. ಹಗಲಿರುಳೆನ್ನದೆ, ಕಾರಿರುಳೆನ್ನದೆ, ನಟ್ಟಿರುಳೆನ್ನದೆ ಶ್ರಮವಹಿಸಿ ಬೆಳೆಸಿದ ಹಸಿರು ಕೂಸುಗಳಿವು. ಅವುಗಳಿಂದ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ವಿದ್ಯೆ ಬುದ್ಧಿ ಕಲಿತಿದ್ದಾರೆ. ಮದುವೆ ಕೆಲಸ ಅಂತ ನೆಲೆ ಕಂಡಿದ್ದಾರೆ. ಈಗ ಹೇಳಿ, ದೊಡ್ಡ ಪಾಲು ಯಾರಿಗೆ ಬೇಕು ಅಂತ ಎಂದು ಕಣ್ಣೀರಿಟ್ಟಳು. ಎಲ್ಲರೂ ಅವಳ ಮಾತು ಕೇಳಿ ಸ್ತಂಭೀಭೂತರಾದರು. ಅದು ದುಃಖದಿಂದ ಮನೆಯಾಗಿರದೆ ಸ್ವಾರ್ಥ ವ್ಯಾಜ್ಯದ ಮನೆಯಾಯಿತು. ಯಶೋಧ ಪಟ್ಟು ಬಿಡದೆ ದೊಡ್ಡ ಪಾಲನ್ನು ತೆಗೆದುಕೊಂಡರು. ಅಷ್ಟೇ ಹೊಲವನ್ನು ಮಾರಲು ಸಹ ಬಿಡಲಿಲ್ಲ. ಅದು ತಮಗೇ ಬೇಕೆಂದರು. ಬೇಕು ಬೇಡ ಎನ್ನುವ ವ್ಯಾಪಾರ ಪಿಪಾಸೆಯ ಮಧ್ಯದಲ್ಲಿಯೇ ರಾಯರ ಕಾರ್ಯಗಳನ್ನು ವಿಧಿವತ್ತಾಗಿ ನಡೆಸಿದರು ಯಶೋಧಮ್ಮ. ಹೀಗೆ ಕೆಲ ತಿಂಗಳು ಕಳೆಯಿತು. ಮತ್ತೆ ವರುಷಕ್ಕೆ ಬರುವುದಾಗಿ ಎಲ್ಲರೂ ಹೇಳಿ ತಮ್ಮ ಊರಿಗೆ ಹೋದರು. ಇತ್ತ ಯಶೋಧಮ್ಮ ಹೊಲದ ಉಳುಮೆ ಮಾಡದೆ ಜಾಗವನ್ನು ಶುದ್ಧೀಕರಿಸಿದಳು. ಒಂದು ಒಳ್ಳೆಯ ದಿನ ನೋಡಿ ತನ್ನ ಕನಸಿನ ಮನೆಯನ್ನು ಕಟ್ಟಲು ಆರಂಭಿಸಿದಳು. ಬಹಳ ಕೋಣೆಗಳಿರುವ ಬಹುಮಟ್ಟದ ಕಟ್ಟಡ ಕಟ್ಟಲು ಆರಂಭವಾಯಿತು. ಹಗಲಿರುಳು ಶ್ರಮಿಸಿ ನೂತನ ದೊಡ್ಡ ಮಹಡಿ ಕಟ್ಟಡ ತಲೆ ಎತ್ತಿ ನಿಂತಿತು. ವರುಷದ ಒಳಗೆ ಎಲ್ಲ ಕೆಲಸ ಮುಗಿಯಿತು. ಎಲ್ಲ ಸಂಬಂಧಿಕರಿಗೆ, ಮಕ್ಕಳಿಗೆ, ವರುಷದ ರಾಯರ ಕಾರ್ಯಕ್ಕೆ ಜೊತೆಗೆ ಕಟ್ಟಡದ ಉದ್ಘಾಟನೆಗೆ ಆಮಂತ್ರಣ ಹೋಯಿತು. ಮತ್ತೆ ಅಮ್ಮ ಮಕ್ಕಳ ಮುಖಾಮುಖಿಯಾಯಿತು. ರಾಯರ ವರುಷದ ಕಾರ್ಯ ನೆರವೇರಿತು. ಮತ್ತೆ ಎಲ್ಲರನ್ನೂ ಆ ಕಟ್ಟಡದ ಬಳಿ ಬರುವಂತೆ ಹೇಳಿದರು ಯಶೋಧಮ್ಮ. ತನ್ನ ಆತ್ಮೀಯ ವಿಶ್ವಾಸಿಗರಿಂದ, ಹಿರಿಯ ದಂಪತಿಗಳಿಂದ ಕಟ್ಟಡದ ಉದ್ಘಾಟನೆಯಾಯಿತು. ನಂತರ ತನ್ನ ಮಾತನ್ನು ಮುಂದುವರಿಸುತ್ತಾ, ಇವತ್ತಿನ ನನ್ನ ಯಜಮಾನರ ವರುಷದ ಕಾರ್ಯಕ್ಕೆ ಮತ್ತು ಕಟ್ಟಡದ ಉದ್ಘಾಟನೆಗೆ ಬಂದ ಎಲ್ಲರಿಗೂ ನನ್ನ ಮನೆಯವರೆಲ್ಲರಿಗೂ ಆದರದ ಸ್ವಾಗತ. ನನ್ನ ಮಕ್ಕಳಿಗೆ ಅನ್ನಿಸಿರಬಹುದು, ಇದೇನಪ್ಪ ಗಂಡನ ಕಾರ್ಯ ಮಾಡುವ ಬದಲು ಕಟ್ಟಡದ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಎಂದು. ಹೀಗೊಂದು ಮಾತಿದೆ, ಹಸಿರನ್ನು ಸಾಕಿ ಬೆಳೆಸಿದರೆ ನೆರಳು ಕೊಡುತ್ತದೆ. ಮಕ್ಕಳನ್ನು ಅಷ್ಟೇ ಪ್ರೀತಿಯಿಂದ ಸಾಕಿ ಬೆಳೆಸಿದರೂ ಕೆಲವು ಕಡೆ ಉರುಳು ಸಿಗುತ್ತದೆ. ಮನಸ್ಸುಗಳಿಗೆ ಬೇಡವಾಗಿ ಹೃದಯವನ್ನು ಹಿಂಡಿ ಹಿಪ್ಪೆಯಂತೆ ಮಾಡುತ್ತದೆ. ಮರ ಬೆಳೆದಂತೆಲ್ಲ ಬಲಿಷ್ಠವಾಗಿ ನೆರಳಾದರೆ ಮನುಷ್ಯ ಬೆಳೆದಂತೆಲ್ಲ ನೆರಳು ಕಾಣದೆ ಕೃಷ್ಣನಾಗುತ್ತಾನೆ. ಆಸರೆ ನೆರಳಿಗಾಗಿ ಹಪಹಪಿಸುತ್ತಾನೆ, ನೊಂದು ಬೆಂದು ದುಃಖವಾಗಿದ್ದಾನೆ. ಇಂತಹ ನೊಂದವರ ಆಸರೆಗಾಗಿ ನೆರಳು ಎನ್ನುವ ವೃದ್ಧಾಶ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಬೇಡವಾದ ಮನಸ್ಸುಗಳಿಂದ ಹತಾಶರಾದ ಮನಸ್ಸುಗಳಿಗಾಗಿ ಜೀವನದ ಕೊನೆಯ ಗಳಿಗೆಯನ್ನು ಮನೆಯವರಿಗೆ, ಬೇಡವಾಗಿ ಬಂದವರಿಗೆ ಅನಾಥ ಪ್ರಜ್ಞೆ ಕಾಡದೆ ನೆರಳು ಆಸರೆ ಆಶ್ರಯ ಸಾಂತ್ವನ ನೀಡುವುದೇ ನನ್ನ ಮತ್ತು ನನ್ನ ಯಜಮಾನರ ಉದ್ದೇಶ. ಇಂದಿಗೆ ನಮ್ಮಿಬ್ಬರ ಆಸೆಯೋ ನೆರವೇರಿತು ಎಂದಾಗ, ಅಮ್ಮ ಎಂದಿದ್ದರು ಅಮ್ಮನೇ ಎಂದು ಮಕ್ಕಳ ಕಣ್ಣಲ್ಲಿ ನೀರಾಡಿತು. ಅವರು ಸಹ ತಮ್ಮ ದುರಾಲೋಚನೆ ಬಿಟ್ಟು ಅಮ್ಮನ ಈ ಒಳ್ಳೆ ಕಾರ್ಯಕ್ಕೆ ಕೈಜೋಡಿಸಿದರು. ಮಕ್ಕಳ ಪ್ರೀತಿಯ ಅಭಿಮಾನ ಕಂಡು ಯಶೋಧ ಕಣ್ಣಲ್ಲೂ ಆನಂದ ಬಾಷ್ಪ ತುಂಬಿತು. ತನ್ನ ಗಂಡನ ಆತ್ಮ ದೂರದಿಂದಲೇ ಹರಿಸಿ ಆಶೀರ್ವದಿಸಿದಂತಾಯಿತು. ಈ ಕಥೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟ FM ರೇಡಿಯೋ ವಾಹಿನಿಯವರಿಗೂ, ಮಹಾಲಕ್ಷ್ಮೀ ಮೇಡಮ್ರವರಿಗೂ ನಮಸ್ಕಾರ, ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಇಂದು ಮತ್ತೆ ಮೇಡಮ್. ಸ್ನೇಹಿತರೆ, ಕೆಲವೊಂದು ಸಮಯದಲ್ಲಿ ಈ ಸಂಬಂಧಗಳ ಬೆಲೆ ಗೊತ್ತಾಗೋದು ಈ ರೀತಿಯ ಆಸ್ತಿಯ ವಿಚಾರ ಬಂದಾಗ, ಜೊತೆಗೆ ಹಣದ ಬಗ್ಗೆ ಮಾತುಕತೆ ಬಂದಾಗ ಸಂಬಂಧಗಳ ಬೆಲೆ ಗೊತ್ತಾಗತ್ತೆ. ಕಷ್ಟದ ಸಮಯದಲ್ಲಿ ಯಾರಿರ್ತಾರೆ, ಇಷ್ಟದ ಸಮಯದಲ್ಲಿ ಯಾರಿರ್ತಾರೆ, ಜೊತೆಗೆ ಹಣ ಇದ್ದಾಗ ಯಾರಿರ್ತಾರೆ, ಹಣ ಇಲ್ಲದೇ ಇದ್ದಾಗ ಯಾರಿರ್ತಾರೆ ಅನ್ನುವಂತಹ ವಿಷಯ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಇಲ್ಲೂ ಸಹ ಅಪ್ಪನ ಆಸ್ತಿಗಾಗಿ ಮಕ್ಕಳೆಲ್ಲರೂ ಕೂಡ ತುಂಬಾ ಆಸೆ ಪಟ್ಟಿರ್ತಾರೆ, ಆದರೆ ಅಮ್ಮನ ಒಂದು ಯೋಚನೆ ಚಿಂತನೆಯೇ ಬೇರೆ ಇರುತ್ತೆ. ಅಮ್ಮ ಒಂದು ದಿಟ್ಟ ನಿರ್ಧಾರದಿಂದ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾಳೆ. ಸೊ ಈ ರೀತಿಯ ಒಂದು ದೃಢ ಸಂಕಲ್ಪ, ಈ ರೀತಿಯ ಒಂದು ದೃಢ ಮನಸ್ಸು ಇದ್ದಾಗ ಸೋಲಲ್ಲೂ ಕೂಡ ನಾವು ಗೆಲುವನ್ನು ಕಾಣ್ಬೋದು, ದುಃಖದಲ್ಲಿ ಕೂಡ ಖುಷಿಯನ್ನು ಕಾಣ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಇಂದು ಮತ್ತೆ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಪದ್ಯದ ಪಲ್ಲವಿ, ಶ್ಲೋಕದ ಸನ್ಮತಿ, ಗಾದೆಯ ಗಂಭೀರತೆ, ಹಾಗೆ ನುಡಿಮುತ್ತಿನ ದಿವ್ಯ ಜ್ಯೋತಿ, ಇವೆಲ್ಲದರ ಸಂಗಮವೇ ನಿಮ್ಮ ಮನದ ಅರಮನೆಗೆ ಇಂದಿನ ಜ್ಞಾನದ ಚಂದನ. ಓಕೆನಾ? ಇವತ್ತು ಈ ಒಂದು 4 ಆಪ್ಷನ್ಸ್ ಇದೆ ನಿಮಗೆ. ಇವತ್ತು ಪದ್ಯ ಹಾಡ್ಬೋದು, ಹಾಗೆ ಶ್ಲೋಕ, ನುಡಿಮುತ್ತು, ಗಾದೆ, ಇವು 4ರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡು ಹೇಳ್ಬೋದು ಹಾಡ್ಬೋದು ಅಂತ ಹೇಳ್ತಾ, ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
8: ಹಲೋ, ಗುಡ್ ಮಾರ್ನಿಂಗ್.
7: ಗುಡ್ ಮಾರ್ನಿಂಗ್ ಸಂಕಪ್ಪ ಸರ್.
8: ಗುಡ್ ಮಾರ್ನಿಂಗ್ ಮೇಡಮ್. ತಿಂಡಿ ಆಯ್ತಾ?
7: ತಿಂಡಿ ಆಯ್ತು. ನಿಮ್ದಾಯ್ತಾ?
8: ನಮ್ದಾಯ್ತು. ಮೋಡ ಕವಿದ ವಾತಾವರಣ, ತುಂತುರು ಮಳೆ,
7: ಮಳೆ ಆಗ್ತಿದೆ ಅಂತೂ
8: ಅಂತೂ ಸಾಧಾರಣ ಒಂಥರ ಇದ್ರಂಗಿದೆ, ಜೋರಾಗೂ ಇಲ್ಲ, ಮೆತ್ತಗೂ ಬರ್ತಾ ಇಲ್ಲ.
7: ತುಂತುರು
8: ಅಂದ್ರೆ ನಮಗೆ ಮಳೆ ಬೇಕಿತ್ತು ಮೇಡಮ್.
7: ಹೌದು ಹೌದು,
8: ಎಲ್ಲಾ ರೈತರು ಕೃಷಿ ಚಟುವಟಿಕೆಯಲ್ಲಿ ಕಾಫಿ ತೋಟ ಅವು ಇವೆಲ್ಲ ಮಾಡ್ತಾ ಇದೀವಿ ನಾವು, ಆದ್ರೂ ಮಳೆ ಸಾಲದು
7: ಸಾಲದು.
8: ನೆಕ್ಸ್ಟ್ ಈ ತಿಂಗಳಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಕುಡಿಯಕ್ಕೂ ನೀರ್ ತೊಂದರೆ ಆಗುತ್ತೆ.
7: ಹೌದು ಹೌದು,
8: ಆದಷ್ಟು ಮಿತವಾಗಿ ಬಳಸಿ ಅಂತ ಹೇಳ್ತೀನಿ.
7: ಖಂಡಿತ ಖಂಡಿತ ಸರ್.
8: ಜೊತೆಗೆ ಗಾದೆ ಮತ್ತು ನುಡಿಮುತ್ತು ಯಾವ್ದಾದ್ರು ಒಂದ್ ಹೇಳ್ಬೇಕಲ್ಲ?
7: ಹೌದು ಹೌದು,
8: ಒಂದ್ ನುಡಿಮುತ್ತು, ಒಂದ್ ಸಣ್ಣದೊಂದು ಗಾದೆ ಹೇಳ್ತೀನಿ.
7: ಹೇಳಿ ಸರ್.
8: ನಾನು ಎಂಬುದನ್ನು ಬಿಟ್ಟರೆ ಸ್ವರ್ಗಕ್ಕೆ ಬೇಕಾದ್ರೂ ಹೋಗಬಹುದು. ನಾನು ಅಂತ ಕೆಲವರು ಕೊಚ್ಕರ್ತಾ ಇಲ್ಲಲ್ಲ,
7: ಖಂಡಿತ
8: ಅದನ್ನ ಬಿಡ್ಬೇಕು. ನಾನು ಅನ್ನೋದು ಬಿಟ್ಟುಬಿಟ್ಟು ನಾವುಗಳು ಅನ್ನೋದು ಬೇಕು ಮೇಡಮ್. ಆದ್ರೆ ಎಲ್ಲಿಗೆ ಸ್ವರ್ಗಕ್ಕೆ ಬೇಕಾದ್ರೂ ಹೋಗ್ಬೋದು ಅಂದ್ರೆ ಒಳ್ಳೆ ದಾರಿಯಲ್ಲಿ ಹೋಗ್ಬೋದು ಅಂತ, ಒಳ್ಳೇದಾಗ ಫಲದ ಸಿಗುತ್ತೆ ಅಂತ ಹೇಳ್ತೀನಿ. ಈಗ ಅದೇ ಅರ್ಥ. ಜೊತೆಗೆ ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅಂತ, ಅದ್ರ ಅರ್ಥನೂ ಹೇಳ್ತೀನಿ. ಶುಭ ನುಡಿಯ ಸೋಮ ಅಂದ್ರೆ ಈಗ ನಾವೇನೋ ಒಂದ್ ಬಸ್ಸಿಗೆ ಅಥವಾ ಒಂದ್ ಯಾವ್ದೋ ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ಕೆ ಹೊರಟಿರ್ತೀವಿ ಬೆಳಗ್ಗೆ, ಆಗ ನಮ್ಗೆ ಎದುರಿಗೆ ಸಿಕ್ತವ್ರು ಏನ್ ಹೇಳ್ತಾರೆ, ಎಲ್ಲಿಗೋ ಅಂತ ಕೇಳ್ತಾರೆ. ಆಗ ನಮ್ ಕಾರ್ಯ ಆಗೋದಿಲ್ಲ ಮೇಡಮ್.
7: ಖಂಡಿತ ಹೌದು.
8: ಆಗ ಅದನ್ನ ಆತರ ಹೇಳಿದಾಗ ನಾವ್ ಹೇಳ್ತೀವಿ, ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ, ಒಳ್ಳೇದಾಗ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಒಳ್ಳೇದ ಸ್ವಪ್ನಕ್ಕೆ ಹೊತ್ತಾಗ ಗೂಬೆ ಎಲ್ಲ ಕಾಣ್ತಲ್ಲ, ಗೂಬೆ ಕಂಡ್ರೆ ನಮ್ಗೊಂದು ಒಳ್ಳೆ ಕಾರ್ಯ ಆಗಲ್ವಂತ. ಆದ್ರಿಂದ ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ, ಕುಡಿನಾರ್ದವನ್ನ ನೆಲ ಡೊಂಕು ಅಂದ್ಲಂತೆ. ಆತರ ಸುಮಾರು ಗಾದೆ ಇದಾವೆ, ಬೇರೆಯವ್ರಿಗೆ ಅವಕಾಶ ಆಗ್ಲಿ.
7: ಓಕೆ ಸರ್, ಓಕೆ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
8: ಥ್ಯಾಂಕ್ ಯು ಮೇಡಮ್.
2: ಓಕೆ, ಸೂಪರ್ ಆಗಿ ತಿಳಿಸ್ತಾ ಇದ್ರು ನಮ್ಮ ಸಂಕಪ್ಪ ಅವರು. ನಾನು ಅನ್ನೋ ಅಹಂಕಾರ ಬೇಡ ಅಂತ, ಹಾಗೆ ಒಂದು ಒಳ್ಳೆ ನುಡಿ ಮುತ್ತು ಕೂಡ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
9: ಹಲೋ,
2: ನಮಸ್ತೆ.
9: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ತಿಂಡಿ ಆಯ್ತಾ ಮೇಡಮ್?
2: ತಿಂಡಿ ಆಯ್ತು ಸರ್. ನಿಮ್ದಾಯ್ತಾ?
9: ಏನ್ ತಿಂದ್ರಿ ಮೇಡಮ್?
2: ನಮ್ದು ಇವತ್ತು ಶಾವ್ಗೆ ಬಾತ್.
9: ನಂದಿವತ್ತು ಕಾರ್ನ್ ಫ್ಲೇಕ್ಸ್ ಹಾಲು ಅಷ್ಟೇ, ಸಿಂಪಲ್. ಒಳ್ಳೆ ಟಾಪಿಕ್ ತಂದಿದ್ದೀರಾ. ನಾನು ಅದೇ ಶ್ಲೋಕ ಇವತ್ತು ತಗೊಂಡಿದ್ದೀನಿ, ಯಾಕಂದ್ರೆ ಹೇಳದ್ ಕಡಿಮೆ ಅಲ್ಲ ಯಾವಾಗ್ಲೂ. ನಾಲ್ಕೈದು ದೇವರನ್ನ ನೆನೆತಕ್ಕಂತ ಒಂದು ಈ ಶ್ಲೋಕ ಹೇಳ್ಬಿಡ್ತೀನಿ ಬೇಗ ಬೇಗ, ಆಗ್ಬೋದಲ್ಲ ಮೇಡಮ್?
2: ಸರ್,
9: ವಿಶ್ವೇಶ್ವರಾಯ ನಮಃ, ಮಹಾದೇವಾಯ ನಮಃ, ತ್ರಯಂಬಕಾಯ ನಮಃ, ತ್ರಿಪುರಾಂತಕಾಯ ನಮಃ, ತಿಲಾಗ್ನಿ ಕಾಲಾಯ ನಮಃ, ಕಾಲಾಗ್ನಿ ರುದ್ರಾಯ ನಮಃ, ನೀಲಕಂಠಾಯ ನಮಃ, ಸರ್ವೇಶಾಯ ನಮಃ, ಸದಾಶಿವಾಯ ನಮಃ, ಶಂಕರಾಯ ನಮಃ, ಶ್ರೀಮನ್ ಮಹಾದೇವಾಯ ನಮಃ, ಮತ್ಸ್ಯಾಯ ನಮಃ, ಕೂರ್ಮಾಯ ನಮಃ, ವರಾಯ ನಮಃ, ನಾರಸಿಂಹಾಯ ನಮಃ, ವಾಮನಾಯ ನಮಃ, ಪರಶುರಾಮಾಯ ನಮಃ, ಶ್ರೀರಾಮಾಯ ನಮಃ, ಶ್ರೀಕೃಷ್ಣಾಯ ನಮಃ, ಬೋಧಾಯ ನಮಃ, ಕಲಂಕಿಕೇ ನಮಃ, ದಶಾವತಾರ ರೂಪಿಣೇ ಶ್ರೀ ಅರವೇ ನಮಃ, ಮಿತ್ರಾಯ ನಮಃ, ರವಹೇ ನಮಃ, ಸೂರ್ಯಾಯ ನಮಃ, ಭಾನುವೇ ನಮಃ, ಖಗಾಯ ನಮಃ, ಪೂಷ್ಣೇ ನಮಃ, ಹಿರಣ್ಯಗರ್ಭಾಯ ನಮಃ, ಮರಿಚಾಯ ನಮಃ, ಆದಿತ್ಯಾಯ ನಮಃ, ಸವಿತ್ರೇ ನಮಃ, ಆರ್ಕಾಯ ನಮಃ, ಭಾಸ್ಕರಾಯ ನಮಃ, ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಧ್ವಜಕರ್ಣಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯನೇ ನಮಃ, ವಿಘ್ನನಾಶಿನೇ ನಮಃ, ಧುಮ್ರಕೇತುವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ತೈಲಪುತ್ರೇ ನಮಃ, ಬ್ರಹ್ಮಚಾರಿಣೇ ನಮಃ, ಚಂದ್ರಘಂಟಾಯ ನಮಃ, ಪುಷ್ಪಾಂಡಾಯ ನಮಃ, ಸ್ಕಂದಮಾತ್ರೇ ನಮಃ, ಕಾರ್ತ್ಯಾಯನೇ ನಮಃ, ಕಾಲರಾತ್ರೇ ನಮಃ, ಮಹಾಘೋರೇ ನಮಃ, ಸಿದ್ಧಿದಾತ್ರೇ ನಮಃ, ಶ್ರೀ ನವದುರ್ಗಾಯ ನಮಃ, ಲಾಸ್ಟ್ ಮೇಡಮ್, ಇಂದ್ರಾಯ ನಮಃ, ಅಗ್ನೇ ನಮಃ, ಯಮಾಯ ನಮಃ, ನಿರ್ಕತಾಯ ನಮಃ, ವರುಣಾಯ ನಮಃ, ವಾಯುವೇ ನಮಃ, ಸೋಮಾಯ ನಮಃ, ಆದಿತ್ಯಾಯ ನಮಃ, ಚಂದ್ರಮಾಸೇ ನಮಃ, ಅಂಗಾರಕಾಯ ನಮಃ, ಬುಧಾಯ ನಮಃ, ಬೃಹಸ್ಪತೇ ನಮಃ, ಶುಕ್ರಾಯ ನಮಃ, ಶನೇಶ್ವರಾಯ ನಮಃ, ರಾಹುವೇ ನಮಃ, ಕೇತವೇ ನಮಃ, ಸರ್ವ ದೇವತಾಭ್ಯೋ ನಮಃ, ಸರ್ವೇ ಜನ ಸುಖಿನೋ ಭವಂತು. ಆಯ್ತು ಮೇಡಮ್.
2: ಓಕೆ, ಸೂಪರ್. ನಿಮ್ಮ ದೇವರು ಒಳ್ಳೇದ್ ಮಾಡ್ಲಿ ಸರ್.
9: ಥ್ಯಾಂಕ್ ಯು ಮೇಡಮ್. ಡೈಲಿ ಚಾಟ್ ಮಾಡ್ತಾ ಇರ್ತೀನಿ.
2: ಓಕೆ, ಚಾಟಿಂಗ್ ಇಸ್ ದಿ ಬೆಸ್ಟ್ ಮನಸ್ಸಿಗೆ.
9: ಹೌದು ಮೇಡಮ್, ಹೌದು ಹೌದು.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಮಾಡಿದ್ದಕ್ಕೆ.
9: ಥ್ಯಾಂಕ್ ಯು ಸೋ ಮಚ್.
2: ಓಕೆ, ನಮ್ಮ ಬ್ರಹ್ಮಾನಂದ ಸರ್ ಅವರು ಒಂದು ತುಂಬ ಅದ್ಭುತವಾದ ಶ್ಲೋಕವನ್ನು ತಿಳಿಸಿದಾಯ್ತು, ನೀವೆಲ್ಲರೂ ಕೇಳಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
10: ನಮಸ್ತೆ ಮೇಡಮ್.
2: ನಮಸ್ತೆ ಸೌಮ್ಯ ಅವರೇ. ನಾಷ್ಟ ಆಯ್ತು?
10: ನಾಷ್ಟ ಆಯ್ತು ರೀ. ನಮ್ದು, ನಿಮ್ದು ಆಯ್ತು ರೀ?
2: ಹಾ, ನಮ್ದು ಆಯ್ತು.
10: ಇವತ್ತು ನಮ್ದು ಚಾ ಚಪಾತಿ.
2: ಚಾ ಚಪಾತಿ?
10: ಹೌದು ಮೇಡಮ್.
2: ಓ, ಚಾ ಚಪಾತಿ. ಓಕೆ, ಆಯ್ತು, ಅರ್ಥ ಆಯ್ತು. ಸೌಮ್ಯ ಅವರು
10: ಇದ್ದಂಗೆ ಮೇಡಮ್.
2: ಹಾ, ಓಕೆ. ಟಾಪಿಕ್ ಗೊತ್ತಾಯ್ತಲ್ವಾ?
10: ಇಲ್ಲ ಮೇಡಮ್, ಏನಂತ ಹೇಳ್ಬೇಕು?
2: ಪದ್ಯ, ಶ್ಲೋಕ, ನುಡಿಮುತ್ತು, ಗಾದೆ, ಇವು ನಾಲ್ಕರಲ್ಲಿ ಒಂದ್ ಹೇಳ್ಬೋದು.
10: ಗಾದೆಗಳು ಹೇಳ್ತೀನಿ. ಯಾವತ್ತರಿ ಹಾಸಿಗಿದ್ದಷ್ಟು ಕಾಲ ಚಾಚ್ಬೇಕು.
2: ಅದ್ರ ಅರ್ಥ ತಿಳಿಸ್ಬಿಡಿ ಅಷ್ಟೇ, ಒಂದ್ ಗಾದೆ ಹೇಳಿ ಅರ್ಥ ಹೇಳ್ಬಿಡಿ ಅಷ್ಟೇ.
10: ನಾವ್ ಇನ್ನೊಬ್ರು ನೋಡಿ ಆಸೆ ಪಡಬಾರ್ದ್ರಿ ಮೇಡಮ್. ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಂದ್ರೆ ಇನ್ನೊಬ್ರು ನೋಡಿ ನಾವ್ ಆಸೆ ಪಡಬಾರ್ದು. ನಾವ್ ಎಷ್ಟ್ ಇರ್ತೇವಲ್ಲ ನಮ್ಮನ್ ನೋಡ್ಕೊಂಡು ನಾವ್ ಬದುಕ್ಬೇಕು.
2: ಓಕೆ,
10: ಅದಕ್ಕ ಮತ್ತ ಇನ್ನೊಂದೇನ್ರಿ ಅಂದ್ರ ಈ ಟೈಮ್ದಾಗ ನೆನಪಿಗೆ ಬರಂಗಿಲ್ಲ. ಮುನ್ನೋಡಿ ಉಣ್ಣೋ ಮೋಳ ಅಂದ್ರೆ ಯಾವ ಹೊಲ ಜೋಳ ಅಂತ ಕೇಳ್ತಾರ ನಮ್ ಕಡೆ. ಮುನ್ನೋಡಿ ಯಾವ್ದೇ ನಾವ್ ಕದ್ ಕೊಟ್ಟಿದ್ದು ಏನು ಏನು ಅಂತ ಹೇಳಿ ಕೇಳಿದ್ಕ ಅದಕ್ ಹೇಳ್ತಾರ ಇದನ್ನ. ಮುನ್ನೋಡಿ ಮೂಳ ಅಂದ್ರೆ ಯಾವ್ದು ಜೋಳ ಅಂತ.
2: ಓಕೆ, ಓಕೆ.
10: ಆಮ್ಯಾಗ ನೋಡ್ಕೊಂಡ್ ಬಾ ಅಂದ್ರೆ ಮಾಡ್ಕೊಂಡ್ ಬರ್ತೇವ ಅಂತ ಅದೊಂದು ಗಾದೆ ಐತ್ರಿ. ನೋಡ್ಕೊಂಡ್ ಬಾ ಅಂತ ಹೇಳಿ ಕಳ್ಸಿ ಮಾಡ್ಕೊಂಡ್ ಅಂದ್ರೆ ನಾವ್ ಅಲ್ಲೇ ಪ್ಲೇಟ್ ಮಾಡ್ದಾಗ ಏನ್ ನೀನ್ ನೋಡ್ಕೊಂಡ್ ಬಾ ಅಂದ್ರೆ ಮಾಡ್ಕೊಂಡೇ ಬರ್ತಿಲ್ಲ ಅಂತ ಹೇಳ್ತಾರ.
2: ಓಹೋ, ಸೂಪರ್ ಸೂಪರ್.
10: ಇಂತವು ಬಹಳ ಗಾದೆಗಳಾದ ಮೇಡಮ್.
2: ನೆನ್ಪಾಗ್ತಿಲ್ಲ.
10: ನೆನ್ಪಾಗಂಗಿಲ್ಲ.

0: கிரீஷம் கணேசம் சுரேஷம் மகேஷம் சிவம் சங்கரம் செம்பு மீசாமமிதே.
1: ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೋಮಶೇಖರ್ ಅವರು ಶಿವಾಷ್ಟಕಮನ್ನ ಶ್ಲೋಕವನ್ನ ತಿಳಿಸಿದಾಯ್ತು, ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ, ನಮಸ್ತೆ.
2: ನಮಸ್ತೆ.
1: ನಮಸ್ತೆ ಶುಭ ಮೇಡಮ್.
2: ಚೆನ್ನಾಗಿದ್ದೀರಾ?
1: ಸೂಪರ್ ಆಗಿದ್ದೀವಿ. ನೀವು?
2: ನಾವು ಕೂಡ ಚೆನ್ನಾಗಿದ್ದೀವಿ.
1: ಓಕೆ, ಆಯ್ತು. ತಿಂಡಿ?
2: ತಿಂಡಿ ಆಯ್ತು, ರೊಟ್ಟಿ, ಕಳಲೆ ಪಲ್ಲೆ.
1: ಹಾ, ಓಕೆ ಮೇಡಮ್. ಇವತ್ತಿನ ನಮ್ದು ಇವತ್ತು ಶಾವಿಗೆ ಭಾತ್.
2: ಓಕೆ
1: ಓಕೆ. ಶುಭ ಮೇಡಮ್,
2: ಹೇಳಿ.
1: ಇವತ್ತಿನ ಟಾಪಿಕ್ ಅಲ್ಲಿ ನಾಲ್ಕು ಆಯ್ಕೆಗಳಿದಾವೆ, ಪದ್ಯ, ಶ್ಲೋಕ, ನುಡಿಮುತ್ತು ಮತ್ತೆ ಗಾದೆ. ಯಾವ್ದ್ರಲ್ಲಿ ಒಂದು ಒಂದನ್ನ ಹೇಳ್ಬೋದು?
2: ಶ್ಲೋಕ ಕೂಡ ಹೇಳ್ಬೋದಲ್ಲ? ಹೇಳ್ತೀನಿ ನಾನು ಶ್ಲೋಕನ.
1: ಓಕೆ.

పద్మనాభాత్రి కమల కోమల గర్భగౌరీ

0: ಶ್ಲೋಕ ಫಸ್ಟ್, ಆಮೇಲೆ ಗೀತೆ.
1: ಓಕೆ ಸೂಪರ್.
0: ಹಂಗೆ ಇದು ಸ್ಟಾರ್ಟಿಂಗ್ ಶ್ಲೋಕ ಆಯ್ತು. ಶ್ಲೋಕ ಆದ ನಂತರ ಆಮೇಲೆ ಹಾಡಿರೋದು.
1: ಓಕೆ ಓಕೆ ಸೂಪರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಶುಭಾ ಮೇಡಮ್ ಅವರು ಒಂದು ಒಳ್ಳೆ ಅದ್ಭುತವಾದ ಶ್ಲೋಕವನ್ನ ತಿಳಿಸಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್.
2: ಯೆಸ್,
1: ತಿಂಡಿ ಆಯ್ತಾ?
2: ಕಿಚಡಿ.
1: ಕಿಚಡಿ, ಓಕೆ ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು. ನುಡಿಮುತ್ತುಗಳು ಹೇಳ್ತೇನೆ. ಸಂಬಂಧ ಮತ್ತು ವಿಶ್ವಾಸ ಎರಡು ಸ್ನೇಹಿತರು ಇದ್ದಂತೆ. ಸಂಬಂಧ ಇರ್ಲಿ ಇಲ್ಲದಿರ್ಲಿ ವಿಶ್ವಾಸವಿರಲಿ, ಎಲ್ಲಿ ವಿಶ್ವಾಸ ಇರುತ್ತದೋ ಅಲ್ಲಿ ಸಂಬಂಧಗಳು ತಾನಾಗೆ ಹುಟ್ಟಿಕೊಳ್ಳುತ್ತದೆ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ ಪಡುತ್ತಿದ್ದೀವಿ, ನಿನ್ನ ಇದ್ದ ಖುಷಿ ಇವತ್ತಿಲ್ಲ, ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಅಂದಮೇಲೆ ಇವತ್ತಿರೋ ದುಃಖ ನಾಳೆ ಇರುತ್ತಾ? ಈ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಓಡಲು ಸಾಧ್ಯವಾಗದಿದ್ದಲ್ಲಿ ನಿಧಾನವಾಗಿ ನಡೆದರೂ ಗುರಿ ಮುಟ್ಟಬಹುದು, ಆದರೆ ಹಿಂದಿರುಗಿ ನೋಡಬೇಡ. ಬದುಕನ್ನು ಪ್ರೀತಿಸುತ್ತಾ ಸಾಗಿ, ಬದುಕು ನಮ್ಮನ್ನು ಪ್ರೀತಿಸುತ್ತೆ. ಸೋಲನ್ನು ನಗುತ್ತಾ ಸ್ವಾಗತಿಸಿ, ಗೆಲುವು ನಮ್ಮನ್ನು ಸ್ವಾಗತಿಸುತ್ತೆ.
1: ಸೂಪರ್ ಸೂಪರ್ ಮೇಡಮ್, ನೀವು ತಿಳಿಸಿದಂತಹ ಎಲ್ಲಾ ನುಡಿಮುತ್ತುಗಳು ಅದ್ಭುತವಾಗಿದ್ವು ಅಂತಾನೆ ಹೇಳ್ಬೋದು. ಹೇಳಿ.
2: ಛಲ ಇರಬೇಕು ಹೊರತು ಹಠ ಇರಬಾರ್ದು.
1: ಸೂಪರ್.
2: ಬಲ ಇರಬೇಕು ಹೊರತು ಅಹಂ ಇರಬಾರ್ದು. ಬೇರೆಯವರ ಬುದ್ಧಿವಾದಕ್ಕೆ ಕಿವಿಗೊಡುವ ಸಮೃದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು.
1: ಸೂಪರ್ ಸೂಪರ್ ಮೇಡಮ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ.
2: ಓಕೆ,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
2: ಧನ್ಯವಾದಗಳು.
1: ಓಕೆ, ಮೀನಾ ಅವರು ಸಖತ್ತಾಗಿ ನುಡಿಮುತ್ತನ್ನು ತಿಳಿಸ್ತಾ ಇದ್ರು. ಸಂಬಂಧ ಮತ್ತು ವಿಶ್ವಾಸದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು. ಹಾಗೆ ಸೇದ್ರೆ

0: ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ನಾಲ್ಕು ಟಾಪಿಕ್ಸ್ ಇದೆ. ಪದ್ಯ ಹೇಳ್ಬೋದು, ಶ್ಲೋಕ ಹೇಳ್ಬೋದು, ನುಡಿಮುತ್ತು, ಹಾಗೆ ಗಾದೆ. ಇವು ಯಾವುದಾದ್ರಲ್ಲಾದರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಹೇಳ್ಬೋದು ಅಂತ ಈ ಒಂದು ಟಾಪಿಕ್ಕಿನ ಧ್ಯೇಯ ಆಗಿರುತ್ತೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕೇಳೋಣ. ಹಲೋ ಹಲೋ ಹಲೋ, ನಮಸ್ತೆ. ಕೃಷ್ಣಪ್ಪ ಸರ್,
1: ತಿಂಡಿ ಇವತ್ತು ಇಡ್ಲಿ ಅರ್ಧ ಪಲ್ಲಕ್ಕಿ ತಿಂದೆ.
0: ಓ ಸೂಪರ್ ಸೂಪರ್. ಓಕೆ ಕೃಷ್ಣಪ್ಪ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ?
1: ಯಾವ್ದಳ್ಳಿ ಇದು ಇದಳ್ಳಿ ಒಂದು ವಚನ ಹೇಳ್ಬೋದಲ್ಲ ಹಂಗೆ?
0: ಹಾ ಹೇಳಿ ಸರ್, ಆಗತ್ತೆ ಶ್ಲೋಕದ.
1: ಮೇಡಮ್, ನುಡಿದರ ಮುತ್ತಿನ ಆರತನ ತೆರಬೇಕು, ನುಡಿದರ ಸ್ಫಟಿಕದ ಪಲಾಕೆಯನ್ನು ತೆರಬೇಕು, ನುಡಿದರ ಮಾಣಿಕ್ಯ ದೀಪ್ತಿಯನ್ನು ತೆರಬೇಕು, ನುಡಿಯೊಳಗಾಗಿ ನಡೆಯಾಗಿದ್ದರೆ
0: ಕೃಷ್ಣಪ್ಪ ಸರ್ ಅವರು ವಚನದ ಒಂದು ನುಡಿಮುತ್ತನ್ನ ತಿಳಿಸಿದಾಯ್ತು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
2: ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ.
0: ನಮಸ್ಕಾರ ಸರ್, ಹೇಗಿದ್ದೀರಾ?
2: ಮಂಡ್ಯದಿಂದ ಕೆಂಡೇಗೌಡ ಮೇಡಮ್. ಚೆನ್ನಾಗಿದ್ದೀನಿ.
0: ಕಾರ್ಯಕ್ರಮದಲ್ಲಿ ಪದ್ಯ, ಶ್ಲೋಕ, ನುಡಿಮುತ್ತು, ಗಾದೆ, ಇವು ನಾಲ್ಕರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಂಡು
2: ಒಂದೇ ಒಂದು ಗಾದೆ ಹೇಳ್ಬಿಡ್ತೀನಿ ಮೇಡಮ್. ಕೈ ಕೆಸರಾದರೆ ಬಾಯಿ ಮೊಸರು.
0: ಸೂಪರ್ ಸೂಪರ್.
2: ನಾವು ಕಷ್ಟಪಟ್ಟು ದುಡಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು, ಕಣ್ ತುಂಬಾ ನಿದ್ದೆ ಮಾಡ್ಬೋದು. ಹಾಗೆ
0: ಖಂಡಿತ ಖಂಡಿತ.
2: ಕೈ ತುಂಬಾ ಕೆಲಸ, ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ.
0: ಸೂಪರ್, ನೆಮ್ಮದಿ ಜೀವನ.
2: ಹೌದು, ಎಲ್ಲರಿಗೂ ಬೆಳಗಿನ ವಂದನೆಗಳು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ನಮ್ಮ ಮಂಡ್ಯದಿಂದ ಕರೆ ಮಾಡಿದಂತಹ ಕೆಂಡೇಗೌಡ ಸರ್ ಅವರು. ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ, ಕೈ ಕೆಸರಾಗ್ತಾ ಇರಬೇಕು, ಬಾಯಿ ಮೊಸರನ್ನೇ ಮೊಸರೇ ಆಗ್ತಾ ಇರಬೇಕು. ನಾವು ಹಾಗೆ ಕೂತ್ಕೊಂಡು ಬರೀ ಮೊಸರು ಬೇಕು ಅಂತಂದರೆ ಅದು ಆಗೋದಿಲ್ಲ. ಸೊ ಹಾಗೆ ಕಷ್ಟಪಟ್ಟು ದುಡಿದ್ರೇ ನಮಗೆ ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ,
0: ನಮಸ್ತೆ.
3: ನಮಸ್ತೆ ಮೇಡಮ್.
0: ಕಲ್ಪನಾ ಮೇಡಮ್.
3: ಮೇಡಮ್
0: ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್.
0: ಏನ್ ಮಾಡಿದ್ರಿ?
3: ಓ
0: ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ?
3: ಗೊತ್ತಾಯ್ತು ಮೇಡಮ್, ನಾನು ಗಾದೆ ತಗೊಂಡಿದ್ದೀನಿ.
0: ಓಕೆ ಓಕೆ,
3: ಇದೆಯಲ್ಲ ಮೇಡಮ್, ಗಾದೆ ಸುಳ್ಳಾದ್ರೂ ವೇದ ಸುಳ್ಳ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗುತ್ತೆ. ಹನಿ ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತ. ಒಂದೊಂದನೆ ನೀರನ್ನು ಉಳಿತಾಯ ಮಾಡಿದ್ರೆ ಹಳ್ಳಕ್ಕೆ ಹೋಗಿ ಕೆರೆ ಆಗಿ ಸಮುದ್ರ ಸೇರೋದು ಮೇಡಮ್.
0: ಓಕೆ,
3: ಆತರ ಅದು ಗಾದೆ ಅರ್ಥ.
0: ಓಕೆ,
3: ಕೋಪದಲ್ಲಿ ಮೂಗು ಕೊಯ್ಕೊಂಡಿದ್ದು ಮತ್ತೆ ಬಂದಿತ್ತೆ ಅಂದ್ರೆ ಯಾರಾದ್ರೂ ಏನಾದ್ರು ಅಂದ ತಕ್ಷಣ ಸಿಟ್ಟಿಗೆ ಏನೋ ಮಾಡ್ಕೊಳ್ಳೋದು, ಮಾಡಿದ್ರೆ ಅಪಘಾತ ಮಾಡ್ಕೊಳ್ಳೋದು, ಆತರ ಮಾಡ್ಕೊಂಡ್ರೆ ಮತ್ ಪುನಃ ಬರಕ್ ಸಾಧ್ಯ ಇಲ್ಲ. ಇತ್ತಲ ಗಿಡ, ಇತ್ತಲ ಗಿಡ ಮದ್ದಲ್ಲ ಅಂತ ಅದೊಂದು ಗಾದೆ ಮೇಡಮ್. ಮತ್ತೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಯಾರಾದ್ರೂ ಜಗಳ ಆಡುವಾಗ ನಮಗೆ ಗೊತ್ತಿದ್ರೆ ಅದಕ್ಕೆ ಹೋಗಿ ನಾವು ಇನ್ಮೇಲಾಗಿ ಏನಾದ್ರು ಮಾತಾಡ್ಬೇಕು, ಸುಮ್ ಸುಮ್ನೆ ಮಾತಾಡಿ ಜಗಳ ಜಾಸ್ತಿ ಮಾಡ್ಬಾರ್ದು. ಇನ್ನು ಊಟ ಅಂತಂದ್ರೆ ಊಟ ನಾವ್ ಎಷ್ಟು ಹೆಲ್ತಿ ಆಗಿ ಊಟ ಮಾಡ್ತೀವೋ ಅಷ್ಟ್ ಚೆನ್ನಾಗಿ ನಮ್ಮ ಆರೋಗ್ಯ ಇರುತ್ತೆ. ಟೈಮಿಗೆ ಸರಿಯಾಗಿ ಊಟ ಗೀಟ ಮಾಡಿದ್ರೆ. ಮಾತು ಬೆಳ್ಳಿ ಮೌನ ಬಂಗಾರ ಮೇಡಮ್, ಜಾಸ್ತಿ ಅದೇ
0: ಮಾತಾಡೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಕಲ್ಪನಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಕಲ್ಪನಾ ಅವರು ಗಾದೆಗಳನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಗಾದೆ ಮಾತುಗಳು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದೊಂದು ಅರ್ಥನೂ ಕೂಡ ನಾವು ಮಾಡಿಕೊಂಡಾಗ ಹೌದಲ್ವಾ, ಹೀಗೆ ಅದಕ್ಕೆ ಹಿರಿಯರು ಹೇಳಿದ್ದು, ಅದಕ್ಕೆ ಹಿರಿಯರು ಗಾದೆ ಮುಖಾಂತರ ನಮ್ಮೆಲ್ಲರಿಗೂ ಪಾಠಗಳನ್ನು ಕೂಡ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದಲ್ವಾ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ, ನಮಸ್ತೆ.
0: ನಮಸ್ತೆ ಬೀನಾ ಮೇಡಮ್.
4: ಪದ್ಯ ಗೊತ್ತಿದ್ದೀರಾ? ಪದ್ಯ ಹೇಳ್ಬೋದಾ?
0: ಪದ್ಯ ಹಾ ಹೇಳಿ, ಹಾಡಿ
4: ರಾಗವಾಗಿ ಹೇಳ್ಬೋದಲ್ವಾ?
0: ಹಾ ಹೌದು.
4: ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು, ಮೂಡಣ ರಂಗ ಸ್ಥಳದಲ್ಲಿ ನೆತ್ತ ಭಕ್ತರು ಮಾಡುವನು ಕುಣಿದಾಡುವನು ಬೆಳಕಿನ ಕಣ್ಣುಗಳಿಂದ ಸೂರ್ಯನು ನೋಡುವನು ಬಿಸಿಲೋಡುವನು ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಏರುವನು ರವಿ ಏರುವನು ಬಾನೊಳು ಸಣ್ಣಗೆ ತೋರುವನು ಏರಿದವನು ಚಿಕ್ಕವನಿರಬೇಕಲೆ ಎಂಬ ಸತ್ಯವ ಸಾರುವನು ಎಂಬ ಸತ್ಯವ ಸಾರುವನು. ಯಾವಾಗ್ಲೂ ಏರಿದ್ಮೇಲೆ ಅಂತ ರವಿ ಕೂಡ ಅಲ್ಲ ಸೂರ್ಯ ಕೂಡ ನಮಗೆ ಎಷ್ಟೊಂದು ಬೆಳಕು ಕೊಡ್ತಾನೆ. ಆದ್ರೆ ನಾವು ಸ್ವಲ್ಪ ಒಂದು ಜಂಬ ಹೇಳಿ ಅದು ಸ್ವಲ್ಪ ನಾವು ಎತ್ತರ ಆದ ತಕ್ಷಣ ಮನುಷ್ಯರು ಎತ್ತರ ಜಂಬ ಪಡ್ತೀವಿ ಅದು ಆಗ್ಬಾರ್ದು ಅನ್ನೋ ಒಂದು ಪದ್ಯ ಮೇಡಮ್ ಇದು ನನ್ನ ತಂಗಿಗಿತ್ತು ಚಿಕ್ಕೊಳಗೆ ಅವಳಿಗೆ ಹೇಳ್ಕೊಡ್ತಾ ಇದ್ನಲ್ಲ ನಾನು ಕಲ್ತು ಅದಕ್ಕೆ ರಾಗ ಹಾಕಿ ಮಾಡಿದ್ವಿ.
0: ಸೂಪರ್ ಸೂಪರ್. ಓಕೆ ಯಾವಾಗ ಕಲ್ತಿದ್ದು ಪದ್ಯ ಇದು ಮೇಡಮ್?
4: ಅದು ನನ್ನ ತಂಗಿ ಅವಳು ಓದ್ಬೇಕಾದ್ರೆ ಅವಳಿಗಿತ್ತು ಪದ್ಯ.
0: ಓಕೆ
4: ಸುಮಾರು ಒಂದು 30 ವರ್ಷದಿಂದ.
0: ಸೂಪರ್ ಸೂಪರ್. ಓಕೆ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ನಮ್ಮ ಬೀನಾ ಮೇಡಮ್ ಅವರು ಒಂದು ಪದ್ಯವನ್ನ ಹಾಡಿದಾಯ್ತು, ಹಾಡಿನ ಮುಖಾಂತರ ಅವರು ತಿಳಿಸಿದ್ದಾಯ್ತು ಸುಮಾರು 30 ವರ್ಷದ ಹಿಂದೆ ಅವರು ಕಲ್ತಿರುವಂತಹ ಪದ್ಯವನ್ನ ಈಗ ನೆನಪು ಮಾಡಿಕೊಂಡು ಹಾಡಿದ್ರು ಅಂತಾನೆ ಹೇಳ್ಬೋದು. ಸೊ ತುಂಬ ಚೆನ್ನಾಗಿತ್ತು ಪದ್ಯ ಕೂಡ. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ತಿಳಿಯೋ ಮುನ್ನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PMSuryaghar.gov.in.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
9: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
8: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
9: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
8: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
9: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಟಾಪಿಕ್ ಏನಪ್ಪ ಅಂದ್ರೆ ಪದ್ಯ, ಶ್ಲೋಕ, ನುಡಿಮುತ್ತು ಹಾಗೆ ಗಾದೆ, ಇವು 4ರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡು ನೀವು ಹಾಡ್ಬೋದು ಅಥವಾ ಹೇಳ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಅರೆ, ಕರೆ ಕಟ್ ಆಯ್ತು. ಹಲೋ.
10: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಶುಭೋದಯ. ಉಮಾ ಮೇಡಮ್, ತಿಂಡಿ ಆಯ್ತು? ನಿಮ್ದಾಯ್ತಾ?
10: ಓನಪ್ಪ ಆಯ್ತು.
0: ಓಕೆ,
10: ರೊಟ್ಟಿ
0: ರೊಟ್ಟಿ ರೊಟ್ಟಿ ಜೊತೆಗೆ
10: ರೊಟ್ಟಿ ಜೊತೆಗೆ ಜೋಳಿಕಾಯಿ ಪಲ್ಯ.
0: ಜೋಳಿಕಾಯಿ ಪಲ್ಯ ಓಕೆ.
10: ನಿಮ್ದಮ್ಮ?
0: ಇವತ್ತು ಶಾವಿಗೆ ಬಾತ್.
10: ಓ, ನೆನ್ನೆ ಮಾಡಿದ್ದೆ ನಾ.
0: ಇಲ್ಲ,
10: ನೆನ್ನೆ ಮಾಡಿದ್ದೆ ನಂದು.
0: ನೀವು ನೆನ್ನೆ ಮಾಡಿದ್ರಿ? ಓಕೆ, ಸೂಪರ್. ಮೇಡಮ್, ಇವತ್ತಿನ ಟಾಪಿಕ್
10: ನುಡಿಮುತ್ತುಗಳು ಹೇಳ್ತಾ ಇದ್ದೀನಿ.
0: ಆಯ್ತು, ಹೇಳಿಪ.
10: ಹಚ್ಚುವ ದೀಪ ಮನೆಗೆ ಬೆಳಕು ನೀಡಬೇಕೇ ಹೊರತು ಮನೆಯನ್ನು ಸುಡಬಾರದು.
0: ಓಕೆ, ಸೂಪರ್.
10: ಆಡುವ ಮಾತು ಮನಸ್ಸನ್ನು ಗೆಲ್ಲಬೇಕೇ ಹೊರತು ಮನಸ್ಸನ್ನು ನೋಯಿಸಬಾರದು. ಇನ್ನ ಒಂದು, ವಿದ್ಯೆ ಎಂಬ ವೃಕ್ಷದ ಬೇರುಗಳು ಸಹ ಕಹಿ, ಆದರೆ ಅದರ ಫಲಗಳು ಸರ್ವ ಕಾಲಕ್ಕೂ ಸಿಹಿ.
0: ಸೂಪರ್.
10: ಅಂದ್ರೆ ವಿದ್ಯೆ ಯಾರು ಕಿತ್ಕೊಳಕಾಗಲ್ಲ.
0: ಹೌದು,
10: ಹಂಗಾಗಿ
0: ಸೂಪರ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಉಮಾ ಮೇಡಮ್ ಅವರು ನುಡಿ ಮುತ್ತುಗಳನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರು. ದೀಪದ ಬಗ್ಗೆ, ಮಾತು ಬಗ್ಗೆ, ಹಾಗೆ ವಿದ್ಯೆದ ಬಗ್ಗೆ ಒಂದೊಂದೇ ಸಾಲು ಪ್ರಕಾರ ನುಡಿ ಮುತ್ತನ್ನ ತಿಳಿಸಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕಿರಣ? ಹಲೋ,
11: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮಾ ಮೇಡಮ್. ಆಯ್ತಾ ತಿಂಡಿ?
11: ತಿಂಡಿ ಆಯ್ತು ಮೇಡಮ್, ಇಡ್ಲಿ ಸಾಂಬಾರ್ ಮೇಡಮ್ ಇವತ್ತು.
0: ಓಕೆ ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಪ್ರೇಮಾ ಅವರೇ?
11: ಗೊತ್ತಾಯ್ತು ಮೇಡಮ್, ಒಂದು ಗಾದೆ ಹೇಳ್ತೀನಿ.
0: ಹಾ, ಹೇಳಿಪ.
11: ಜಗಳ ಗಂಟಿ ಹೆಂಗ್ಸು ಬೊಗಳ ನಾಯಿ ಹಿಂದ್ ಹೋಗಿದ್ಲಂತೆ ಅಂತ ಒಂದ್ ಗಾದೆ ಹೇಳ್ತೀರಿ ಮೇಡಮ್. ಅದು ಏನಂದ್ರೆ, ಕೆಲವರಿಗೆ ಏನಾದ್ರೂ ಯಾರಿಗಾದ್ರೂ ಬೈತಾ ಇರ್ಬೇಕು, ಜಗಳ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ತೆಗಿಯೋದು, ಇಂತರ ಸ್ವಭಾವ ಇರುತ್ತೆ ಮೇಡಮ್ ಕೆಲವರಿಗೆ. ಅಂದ್ರೆ ಅವ್ರಿಗೆ ಹೇಳೋ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಓ ಇಲ್ಲೊಂದ್ ನಾಯಿ ಬೊಗಳ್ತಿದೆ ಅದನ್ನಾದ್ರೂ ನಾನು ಬೈಬೇಕು ಅಂತ ಅವ್ರ ಮನ್ಸಲ್ಲಿ ಬಂದ್ಬಿಡುತ್ತೆ ಮೇಡಮ್ ಅಂತ ಯೋಚನೆ ಬಂದು ಅದಕ್ಕಾಗಿ ಬೈತಾ ಓಡಾಡ್ತಿರ್ತಾರಂತೆ ಮೇಡಮ್. ಅದಕ್ಕೆ
0: ಸೂಪರ್ ಸೂಪರ್. ಓಕೆ, ಕೆಲವರ ಸ್ವಭಾವನೇ ಆಗಿರತ್ತೆ, ಯಾರಿಲ್ಲ ಅಂದ್ರೆ ಏನ್ ಮುಂದೆ ಏನ್ ಕಾಣತ್ತೋ ಅದಕ್ಕೂ ಸುಮ್ನೆ ಬೈತಾನೆ ಇರ್ತಾರೆ.
11: ಬಿಡಕ್ಕಾಗಲ್ಲ ಅಂದ್ರೂ ಬೈತಾರೆ, ಅವ್ರು ಕೇಳಿಸ್ಕೊಳ್ಳಿಲ್ಲ ಅಂದ್ರೂ ಸಿಗ್ ಬರುತ್ತೆ. ಹಾಗಾಗಿ ಪ್ರಾಣಿಗಾರ ಬೈದ್ರು ಸಮಾಧಾನ ಆಗುತ್ತೆ ಏನೋ ಅವ್ರಿಗೆ.
0: ಸೂಪರ್ ಸೂಪರ್ ಸೂಪರ್. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಎಸ್, ಪ್ರೇಮ ಅವರು ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರು. ಜಗಳ ಎಂತ ನಂಗೆ ಮರ್ತೋಯ್ತಾರೆ, ಸಾರಿ. ಅಂದ್ರೆ ಈ ತರ ಅರ್ಥ ಕ್ಯಾರೆಕ್ಟರ್ಸ್ ಇರ್ತಾರೆ, ಅಂದ್ರೆ ಸುಮ್ಮನೆ ಅವರು ಮಾತಾಡ್ತಾ, ಅಂದ್ರೆ ಮಾತಾಡ್ಲಿಲ್ಲ ಎದುರುಗಡೆ ಯಾರು ಸಿಕ್ಕಿದ್ರು ಕೂಡ ಅವ್ರಿಗೆ ಬಯೋ ಒಂದು ಚಾಳಿ ಇರತ್ತೆ, ಸುಮ್ಮನೆ ಇದ್ರು ಕೂಡ. ಇದಕ್ಕೆ ಏನಪ್ಪ ಅಂದ್ರೆ ಏನೋ ಕಾಲ್ ಕೆದ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತಲ್ಲ, ಅದನ್ನು ಕೂಡ ಆಗತ್ತೆ. ಇದಕ್ಕೆ ಸುಮ್ಮನೆ ಇದ್ರು ಕೂಡ ಜಗಳ ಮಾಡ್ತಾನೆ ಇರ್ತಾರೆ, ಕೆಲವರ ಸ್ವಭಾವನೇ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿ ಹೇಳಿದ್ರು ನಮ್ಮ ಪ್ರೇಮ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ.
12: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರಿದು?
12: ಶಾಂತಲಾ, ಶಿವಮೊಗ್ಗದಿಂದ.
0: ಓಕೆ ಶಾಂತಲಾ ಮೇಡಮ್, ಹೇಗಿದ್ದೀರಾ?
12: ಆರಾಮಿದ್ದೀವಿ ಮೇಡಮ್, ನೀವು?
0: ಸೂಪರ್ ಆಗಿದ್ದೀವಿ ಶಾಂತಲಾ ಅವರೇ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ?
12: ಹಾ, ಗೊತ್ತಾಯ್ತು ಮೇಡಮ್.
0: ಓಕೆ ಮಾ,
12: ನಾನು ಲಲಿತ ಸಹಸ್ರನಾಮದ ಒಂದು ಶ್ಲೋಕ ಹೇಳ್ತೇನೆ.
0: ಹಾಡಿ ಹೇಳಿ.
12: ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಲಿಕ್ಯ ಮೌಲಿಸ್ಫುರತ್ತಾನಾಂ ಶಿಖರಂ ಸ್ಮಿತಮುಖಿ ಮಾಪೀನಮಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣ ರಕ್ತಚಷುಕಂ ರಕ್ತೋತ್ಪಲಂ ಪೀಬತ್ರೀಂ ಸೌಮ್ಯಾಂ ರಕ್ತಘಟಸ್ಥ ರಕ್ತಚರಣಾಂ ಸಾವಿತ್ತಲಾಮಂಬಿಕಾಂ.
0: ಓಕೆ ಓಕೆ, ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಶಾಂತಲಾ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಮಾ, ಓಕೆ. ಶಾಂತಲಾ ಅವರು ಕರೆ ಮಾಡಿ ಲಲಿತ ಸಹಸ್ರನಾಮದಿಂದ ಒಂದು ಭಾಗದ ಒಂದು ಶ್ಲೋಕವನ್ನ ಆಯ್ಕೆ ಮಾಡಿಕೊಂಡು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ. ಓಕೆ, ಕರೆ ಕಟ್ಟಾಯ್ತು. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಪದ್ಯ, ಶ್ಲೋಕ, ನುಡಿಮುತ್ತು, ಗಾದೆ ಇವು ನಾಲ್ಕರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡು ನೀವು ಭಾಗವಹಿಸ್ಬೋದು ಅಂತ ಹೇಳ್ತಾ, ಈಗ ನಂಗೊಂದು ಗಾದೆ ಮಾತು ನೆನಪಾಗ್ತಿದೆ. ಅದೇ ನಾವು ಆಗ್ಲೇ ಹೇಳ್ತಾ ಇದ್ರು ನಮ್ಮ ಕೇಳುಗರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಸೊ ಇದು ಹಳೆ ಮಾತಿರಬಹುದು, ಆದರೆ ಅದಕ್ಕೆ ತಕ್ಕನಂಗೆ ಈಗ ಜ್ಞಾನ ಅನ್ನೋದು ಕೂಡ ಹಾಸಿಗೆಯನ್ನ ನಾವು ಎಷ್ಟು ದೊಡ್ಡದು ಮಾಡ್ಕೊಳ್ತೀವೋ ಅಷ್ಟು ಎತ್ತರಕ್ಕೆ ನಾವು ಬೆಳಿಬಹುದು, ಅಂದ್ರೆ ನಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಈಗ ನಾವು ಹೇಳ್ಬೇಕಪ್ಪ ಅಂತಂದ್ರೆ, ಈಗ ಆಲ್ಮೋಸ್ಟ್ ಈಗ AI ಕಾಲ, ಸೊ ಎ ಐ ಕಾಲ ಬಂದಿರೋದ್ರ ಮಟ್ಟಿಗೆ ನಾವು ಎಷ್ಟು ತಿಳ್ಕೊಬೇಕೋ ಅಷ್ಟು ತಿಳ್ಕೊಂಡು ಎಷ್ಟು ಬೇಡವೋ ಅದನ್ನು ಬಿಡ್ತಾ ಹೋದಷ್ಟು ನಮಗೆ ಒಳ್ಳೆಯದು. ಸೊ ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸೊ ನಾವು ಎಷ್ಟು ದುಡಿಬೇಕು ಎಷ್ಟು ತಿನ್ನಬೇಕು ಅನ್ನೋದು ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ದುಡಿಯೋದು ದುಡಿಯೋದು ಹೌದು, ಬಟ್ ತಿನ್ನೋದು ಕೂಡ ನಾವೇ. ಅದನ್ನು ಯೋಚನೆ ಮಾಡಿಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತೀರ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ. ಹಲೋ ಹಲೋ ನಮಸ್ತೆ. ಹಲೋ ಮಾತನಾಡಿಪ್ಪ. ಹಲೋ, ಓಕೆ ಕರೆ ಕಟ್ ಆಯಿತು. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ ಇಷ್ಟೇ. ಏನೋ ನಮ್ಮ ಪದ್ಯ ಹೇಳ್ಬೋದು, ಶ್ಲೋಕ ಹೇಳ್ಬೋದು, ಹಾಗೆ ನುಡಿಮುತ್ತು ಗಾದೆ. ಈಗ ಮತ್ತೊಂದು ಕರೆ ದಿನ ಸ್ವೀಕರಿಸೋಣ. ಹಲೋ
13: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ ನಾಗರತ್ನ ಅವರೇ.
13: ಹಾ ಮೇಡಮ್, ನಾವೇ.
0: ತಿಂಡಿ ಆಯ್ತಾ?
13: ಹಾ ತಿಂಡಿ ಆಗ್ತಾ ಇದ್ದೆ, ಪೂಜೆ ಮಾಡ್ತಿದ್ದೆ, ಅವಲಕ್ಕಿ ತಿಂಡಿ.
0: ಹಾ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
13: ಹಾ ಮತ್ತೆ ಗೊತ್ತಿದೆ. ಮತ್ತೆ ಇವತ್ತು ನಾನು ಭಗವದ್ಗೀತೆದು ಒಂದು 5 ಶ್ಲೋಕ ಓದ್ತೀನಿ.
0: ಹೇಳಿ.
13: ಪುರುಷೋತ್ತಮ ಯೋಗ ಶ್ಲೋಕ 1.
0: ಓಕೆ.
13: ಶ್ರೀ ಭಗವಾನ್ ವಾಚ ಊರ್ಧ ಮೂಲ ಮದ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅದಶ್ಚೋರ್ಧ್ವಂ ಪ್ರಸೃತ ಸಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಃ ಅದಶ್ಚ ಮೂಲಾನಿನು ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೇ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತು ನ ಚಾದೀರ್ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸ

0: प्रपद्ये यत प्रवृत्ति प्रसृता पुराणे निर्माण मोहाजित संग दोष आध्यात्म नित्या विनिरुक्त कामाः द्वन्द्वैर्विमुक्ता सुख दुःख संगे गच्छन्ते मूढा पदमौ वयम्. थैंक यू मैडम.
1: थैंक यू
0: ಮೇಡಮ್. ಒಂದ್ ನಿಮಿಷ
1: ಹೇಳಿಪ್ಪ.
0: ಇಲ್ಲಿ ಗೀತಾ ಪರಿವಾರ ಅಂತ ತಿಂಗಳಿಗೆ ಒಂದ್ಸರಿ ಕ್ಲಾಸ್ ಇರುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರು ರಾತ್ರಿ 2 ಗಂಟೆ ತನಕ, ಬೆಳಿಗ್ಗೆ 4 ಗಂಟೆಯಿಂದ ಯಾವ ಭಾಷೆಯಲ್ಲಾದ್ರೂ ಹೇಳ್ಕೊಡ್ತಾರೆ 40 ನಿಮಿಷ. ತುಂಬಾ ಚೆನ್ನಾಗಿ ಹೇಳ್ಕೊಡೋದು 40 ನಿಮಿಷ. ಅದು ಎಲ್ಲರೂ ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ.
1: ಎಲ್ಲಿ ಎಲ್ಲಿ ಅಂತ ಹೇಳ್ಬೋದಾ ನಾಗರತ್ನ ಅವರೇ?
0: ಎಲ್ಲ ಕ್ಲಾಸ್ ಅಲ್ಲೂ ಅದು ಇದು ಕಳಿಸ್ತಾರೆ, ಲಿಂಕ್ ಕಳಿಸ್ತಾರೆ ತಿಂಗಳಿಗೆ ಒಂದ್ಸರಿ.
1: ಆನ್ಲೈನ್ ಕ್ಲಾಸ್ ಇದು?
0: ಫ್ರೀ ಆನ್ಲೈನ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಕಲಿಬಹುದು.
1: ಓಕೆ ಮೇಡಮ್.
0: ಒಂದ್ 40 ನಿಮಿಷ ಅಷ್ಟೇ, ನಮ್ಗೆ ಯಾವ ಟೈಮ್ ಬೇಕಾದ್ರೂ ಅಳಿಸ್ಕೋಬಹುದು. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 4 ಗಂಟೆಯಿಂದ 2 ಗಂಟೆವರೆಗೂ.
1: ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ನಿಮ್ಮ ಲಿಂಕ್ ಶೇರ್ ಮಾಡೋಂಗಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡಿ ಮೇಡಮ್.
0: ಥ್ಯಾಂಕ್ ಯು ಮೇಡಮ್.
1: ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ನಮ್ಮ ನಾಗರತ್ನ ಅವರು ಕರೆ ಮಾಡಿ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಅದ್ಭುತವಾಗಿ ತಿಳಿಸ್ತಾ ಇದ್ರು. ಹಾಗೆ ಅವರು ಒಂದು ಆನ್ಲೈನಲ್ಲಿ ಈ ಥರ ಕ್ಲಾಸಸ್ ಕೂಡ ನಡೆಯುತ್ತೆ ಅಂತಲೂ ಅವರು ತಿಳಿಸಿದ್ರು. ಅವ್ರು ಏನಾದರೂ ಶೇರ್ ಮಾಡಿದ್ರೆ ನಾನು ನಿಮಗೆ ಯಾರಾದರೂ ಬೇಕು ಅಂದರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ನವಾಜ್ ಅವರೇ.
2: ಆರಾಮದ್ರಿ ಮೇಡಮ್?
1: ಸೂಪರ್ ಆಗಿದೀವಿ. ನೀವ್ ಯಾಕೆ ಆರಾಮಿಲ್ಲ?
2: ಏ ಆರಾಮದ್ರಿ ಮೇಡಮ್, ನಾವು ಅದನ್ನೇ ಶಾಸಕನಾಗಿದ್ದೇವ್ರಿ, ಹಿಂಗಾಗಿ.
1: ಹೌದಾ? ಓಕೆ ಓಕೆ.
2: ಹ್ಞೂನ್ರಿ, ಗದ್ದಲ ಆದ್ರಿ ಅದ್ರ ಸಲ ಗದ್ದಲ್ದಾಗ ಎಲ್ಲ ಹೇಳಿ.
1: ಓಕೆ ಓಕೆ ನವಾಜ್ ಅವರೇ.
2: ಹ್ಞೂನ್ರಿ, ಏನ್ ನಾಷ್ಟ ಏನಾಯ್ತು ಮೇಡಮ್?
1: ನಾಷ್ಟ ಇವತ್ತು ಶಾವಿಗೆ ಬಾತು ನವಾಜ್ ಅವರೇ.
2: ಈ ಬಾತ್ರಿ?
1: ಓಕೆ, ಇವತ್ತಿನ ಟಾಪಿಕ್
2: ಚಪಾತಿ ಮಾವಿನಕಾಯಿ ಶಿಕರ್ಣಿ ರೀ ಇವತ್ತ.
1: ಹಾಯ್, ಸೂಪರ್ ಸೂಪರ್.
2: ಹ್ಞೂನ್ರಿ.
1: ಓಕೆ, ಇವತ್ತಿನ ಟಾಪಿಕ್
2: ಗಾದಿ ಹೇಳಕ್ಕ ಇಷ್ಟ ಪಡ್ತೀನಿ ಮೇಡಮ್. ನಾವು ಅಂದ್ರಿ
1: ಹೇಳಿಪ್ಪ
2: ಗಾದಿ ಅಂತ ನೋಡ್ರಿ ಮೇಡಮ್. ಆಳ ಮಾಡುದು ಹಾಳ ಅಂತ್ರಿ, ಮಗ ಮಾಡೋದು ಮಧ್ಯಮ, ತಾನು ಮಾಡೋದೇ ಉತ್ತಮ ಅಂತ ಹೇಳ್ರಿ ಮೇಡಮ್ ಇದ್ರ ಅರ್ಥ ರೀ.
1: ಓಕೆ,
2: ಇದಕ್ಕ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ತಾನು ಮಾಡುದು ಉತ್ತಮ ಅಂದ್ರೆ ಏನಂದ್ರ, ಈಗ ಮಗನಿಗೆ ಹಚ್ಚಿದ್ರೆ ಮಧ್ಯಮ ರೀ, ಅವ ಕೆಲ್ಸ ಹೆಂಗ್ ಮಾಡ್ತಾನ ಅಂತ ಗೊತ್ತಾಗಲ್ರಿ, ಅದು ಸರಿ ಮಾಡಲ್ರಿ ಅವ, ಅದಕ್ಕ ಮಧ್ಯಮ ರೀ ಅದು. ಮತ್ತೀಗ ಆಳ ಹಚ್ಚಿದ್ರಪ್ಪ ಅಂದ್ರೆ ಅವ ಹಾಳ ಮಾಡ್ತಾನ್ರಿ, ಅವ ಹ್ಯಾಂಗ್ ಮಾಡ್ತಾನ, ಅವನಿಗೆ ಅನುಕೂಲ ಬಂದಂಗ ಅವ ಮಾಡಿ ಹೋಗ್ಬಿಡವ್ರಿ.
1: ಓಕೆ,
2: ಅಲ್ಲಿಂದ ನಾವು ಮಾಡುದು ಉತ್ತಮ ಅಂದ್ರೆ ನಮ್ಮ ಮನ್ಸಿಗೆ ಬಂದಂಗ ಆಗ್ಬಿಡ್ತದ್ರಿ, ಅದು ನಮ್ಮ ಮನ್ಸಿನ ತಕ್ಕ ನಾವು ಆಯ್ತಪ್ಪ ಅಂತಂದ್ರೆ ಅದು ನಮ್ಮ ಮನ್ಸಿಗೆ ತಕ್ಕಂಗ ಆಗ್ಬಿಡ್ತದ್ರಿ, ಆ ಕೆಲ್ಸ ನಾವು ಮಾಡ್ಬೇಕ್ರಿ.
1: ಸೂಪರ್ ಸೂಪರ್.
2: ಅದಕ್ಕ ಆಳ ಮಾಡುದು ಹಾಳ, ಮಗ ಮಾಡುದು ಮಧ್ಯಮ, ತಾನು ಮಾಡುದು ಉತ್ತಮ
1: ಅಲ್ವಾ? ಸೂಪರ್, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಓಕೆ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ನಮ್ಮ ನವಾಜ್ ಅವರು. ಆಳು ಮಾಡಿದ ಕೆಲಸ ಹಾಳು, ಮಗ ಮಾಡೋದು ಮಧ್ಯಮ, ಹಾಗೆ ನಾವು ಮಾಡೋದು ಉತ್ತಮ ಅಂತ ತಿಳಿಸ್ತಾ ಇದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಮ ನವಾಜ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ
1: ಆಶಾ ಅವರೇ.
3: ಚೆನ್ನಾಗಿದ್ದೀಯಮ್ಮ?
1: ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ ಕಣಪ್ಪ, ದೇವ್ರ ದಯದಿಂದ.
1: ಓಕೆ, ಇವತ್ ತಿಂಡಿ ಆಯ್ತಾ?
3: ತಿಂಡಿ ಮಾಡ್ಬೇಕು ಕಣಪ್ಪ, ಮಗಳು ತಂದಿದ್ದಾಳೆ ಪಲಾವ್, ನಮ್ಮ ಇದು ಮೊಸರು ರಾಯ್ತಾ ತಂದಿದ್ದಾಳೆ.
1: ಸೂಪರ್ ಸೂಪರ್. ಓಕೆ ಓಕೆ ಆಶಾ ಅವ್ರೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಅದೇ ಗಾದೆ ಅದು ಅಂತ ಹೇಳ್ಬೇಕು, ಮತ್ತೆ ಒಂದು ಭಕ್ತಿ ಗೀತೆ ಹಾಡ್ಬೇಕು.
1: ಭಕ್ತಿ ಶ್ಲೋಕ ನುಡಿ ಮುದ್ದು ಇವು ಯಾವ್ದರಲ್ಲಾದ್ರೂ ಒಂದು.
3: ಈಗ ಈಗ ಮನುಷ್ಯನ ಜೀವನ ತಗೊಂಡ್ರೆ ಅವನು ಎಷ್ಟು ಸಂಪಾದಿಸ್ಬೇಕು, ಎಷ್ಟು ಬೇಕೋ ಗಳಿಸ್ಬೇಕೋ ಅದು ಮಾಡ್ಕೊಂಡ್ರೆ ಅವನ ಜೀವನ ಸುಖಮಯ, ಇಲ್ಲ ಅಂದ್ರೆ ತುಂಬಾ ಅಧೋಗತಿ ಆಗತ್ತೆ. ಯಾಕೆಂದ್ರೆ ಆಸೆ ಆವಾಗ ದುರಾಸೆ ಆಗ್ಬಿಡುತ್ತೆ. ಎಷ್ಟು ಸಂಪಾದಿಸಿದ್ರು ಅವನ್ಗೆ ಇನ್ನೂ ತೃಪ್ತಿ ಆಗ್ಲಿಲ್ಲ, ಇನ್ನೂ ತೃಪ್ತಿ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಅವನ್ಗೆ ಅವನೇ ಅವನತಿ ಹೊಂದ್ಕೊಳ್ತಾನೆ. ಅಂದ್ರಲ್ಲಿಗೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಆಗತ್ತೆ. ಆಮೇಲೆ ಇನ್ನೊಂದೇನ ಅರ್ಥ ಬರುತ್ತೆ ಅಂತಂದ್ರೆ, ನಾವು ಜೀವನನ ಸುಖಮಯವಾಗಿ ಸಂತೋಷಮಯವಾಗಿ ಆನಂದಮಯವಾಗಿ ಇಟ್ಕೊಂಡ್ರೆ ನಮ್ಮ ಬಾಳು ಜೇನಾಗತ್ತೆ, ಇಲ್ಲ ಅಂದ್ರೆ ಕಹಿಯಾಗಿ ವಿಷವಾಗಿ ಅದು ಕೂಡ ಒಂದು ಅಧೋಗತಿಗೆ ಹೋಗುತ್ತೆ. ಆದ್ರಿಂದ ಇದೆಲ್ಲ ನೋಡ್ತಾ ಇದ್ರೆ ಮನುಷ್ಯನಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಬೇಕೋ ಅದೇ ಅವನಿಗೆ ಪುಣ್ಯ ಮತ್ತು ಪ್ರಾಪ್ತಿ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತಪ್ಪ. ಆದ್ರಿಂದ ಜೀವನ ಎಲ್ಲ ನಮ್ ಕೈಲೇ ಇದೆ ಅಂದ್ರೆ ಭಗವಂತ ನಮ್ಗೆ ಜಾಣತನ ಕೊಟ್ಟಿದ್ದಾನೆ, ಬುದ್ಧಿವಂತತನ ಕೊಟ್ಟಿದ್ದಾನೆ. ಅದನ್ನ ನಿರಾಯಾಸವಾಗಿ ನಿಧಾನವಾಗಿ ಯೋಚನೆ ಮಾಡಿ ಉಪಯೋಗಿಸ್ಕೋಬೇಕು ಮತ್ತು ನಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು.
1: ಓಕೆ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಆಶಾ ಅವರೇ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
3: ಹಾ
1: ಹೇಳಿಪ್ಪ.

0: ಭಾರತ ಭೂಷಿರ ಮಂದಿರ ಸುಂದರಿ.
1: ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಆಶಾ ಅವರು ಒಂದು ಸಾಕಷ್ಟು ಗಾದೆ ಮಾತುಗಳನ್ನು ತಿಳಿಸ್ತಾ ಇದ್ರು. ಜೀವನಕ್ಕೆ ಏನೇನನ್ನ ಅಳವಡಿಸ್ಕೋಬೇಕು ಅಂತಾನು ಸಿಂಪಲ್ ಆಗಿ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್.
2: ಟಿಫನ್ ಆಯ್ತಾ?
1: ಟಿಫನ್ ಆಯ್ತು ಗೀತಾ ಅವರೇ. ನೀವು ನಿಮ್ದಾಯ್ತಾ?
2: ಹಾ, ಆಯ್ತು.
1: ಏನ್ ಮಾಡಿದ್ರಿ?
2: ನಾನು ಪಲಾವ್ ಮಾಡಿದ್ದೆ, ವೆಜಿಟೇಬಲ್ ಪಲಾವ್. ನಿಮ್ದು?
1: ಸೂಪರ್. ನಮ್ದು ಇವತ್ತು ಶಾವಿಗೆ ಬಾತ್.
2: ನಾನು ಅವತ್ ಕಾಲ್ ಮಾಡಿದಾಗ್ಲೂ ನಿಮ್ ಶಾವಿಗೆ
1: ಬಾತ್ ಇತ್ತು ಲಾಸ್ಟ್ ವೀಕ್. ಎಸ್,
2: ಓಕೆ. ನಿಮ್ಗೆ
1: ಹೇಳಿಪ್ಪ,
2: ನಿಮ್ದು ಶಾವಿಗೆ ಬಾತ್ ಫೇವರೇಟ್?
1: ನನ್ನ ಫೇವರೇಟ್ ಅದು. ಅದಕ್ಕೆ
2: ಭಗವದ್ಗೀತೆದ ಒಂದ್ ಶ್ಲೋಕ ಹೇಳ್ಬೋದಾ?
1: ಹೇಳಿಪ್ಪ, ಹೇಳಿ.
2: ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್.

0: दुष्कृतां धर्म संस्थापनार्थाय संभवामि युगे युगे. ಇದರ ಅನುವಾದ ಏನಂದ್ರೆ ಶ್ವೇತಾ, ಭರತ ವಂಶಜನಾದ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ನಾನು ಸ್ವಯಂ ಅವತಾರ ಮಾಡುತ್ತೇನೆ. ಹಾಗೆ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ ಅಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ.
1: ಓಕೆ, ಸೂಪರ್ ಸೂಪರ್ ಮೇಡಮ್. ಇದೆಲ್ಲ ನಾವು ಅದನ್ನ ಆಗಾಗ ನಾವು ಮನವರಿಕೆ ಮಾಡ್ಕೊಳ್ತಾ ಇರ್ಬೇಕು ಅಲ್ವಾ ಇದೆಲ್ಲ.
0: ಹೌದು, ಭಗವದ್ಗೀತೆ ನಮ್ದು ಹಿಂದೂ ಧರ್ಮ ಗ್ರಂಥಗಳಲ್ಲಿ ತುಂಬಾ ಶ್ರೇಷ್ಠವಾದ ಗ್ರಂಥ ಅಲ್ವಾ.
1: ಓಕೆ, ಎಸ್ ಮೇಡಮ್, ಎಸ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
0: ಓಕೆ,
1: ಎಸ್. ಗೀತಾ ಅವರು ಭಗವದ್ಗೀತೆಯ ಒಂದು ಶ್ಲೋಕವನ್ನ ತಿಳಿಸ್ತಾ ಇದ್ರು. ಅದ್ಭುತವಾದ ಶ್ಲೋಕ ಇದು. ನಾವು ಅವಾಗ ಸಣ್ಣವರಿದ್ದಾಗ ಕೇಳಿಸ್ಕೊಳ್ತಿದ್ದೆ, ಬಟ್ ಇವಾಗ ಆದಷ್ಟು ಅರ್ಥ ಮಾಡ್ಕೊಳಕ್ಕೂ ಕೂಡ ಟ್ರೈ ಮಾಡಿ ಅದನ್ನ ಅಳವಡಿಸ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾ ಇರ್ತೇವೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು, ಉಲ್ಲಾಸ್ ಅವರೇ.
2: ಯಾವುದೇ ಕೆಲಸವಾದರೂ ಕಷ್ಟಪಟ್ಟು ಮಾಡಿದ್ರೆ ಆಯಾಸವಾಗುತ್ತದೆ, ಇಷ್ಟಪಟ್ಟು ಮಾಡಿದ್ರೆ ಆನಂದ ಸಿಗುತ್ತದೆ.
1: ಸೂಪರ್.
2: ಹೇಳುದು ನಿಜವಾದ ಗೆಳೆತನ ಉತ್ತಮ, ಆರೋಗ್ಯವಿದ್ದಂತೆ, ಅದನ್ನು ಕಳೆದುಕೊಂಡಾಗಲೇ ಅದರ ಮೌಲ್ಯ ತಿಳಿಯುವುದು. ಮೂರನೇದು ಆತ್ಮವಿಶ್ವಾಸ ಎನ್ನುವುದು ಹಿಮಾಲಯದಂತೆ, ಅದನ್ನು ಯಾರಿಂದಲೂ ಅಲಗಡಿಸಲು ಸಾಧ್ಯವಿಲ್ಲ. ನಾಲ್ಕನೇದು ತುಂಬಿದ ಜೇಬು 100 ಆಟ ಆಡಿಸುತ್ತದೆ, ಖಾಲಿ ಜೇಬು 100 ಪಾಠ ಕಲಿಸುತ್ತದೆ. ಐದನೇದು ಮೌನ ಮನಸ್ಸು ಶುದ್ಧಿ ಮಾಡುತ್ತದೆ, ಸ್ನಾನ ಶರೀರವನ್ನು ಶುದ್ಧಿ ಮಾಡುತ್ತದೆ, ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತದೆ, ಆದರೆ ಒಂದು ಕ್ಷಮೆಯ ಸಂಬಂಧವನ್ನು ಶುದ್ಧಿ ಮಾಡುತ್ತದೆ.
1: ಸೂಪರ್ ಸೂಪರ್.
2: ತಪ್ಪು ಇಲ್ಲದ ಕಡೆ ತಲೆಬಾಗಿಸಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ.
1: ಧನ್ಯವಾದಗಳು. ಓಕೆ, ಉಲ್ಲಾಸ್ ಅವರು ನುಡಿ ಮುತ್ತುಗಳನ್ನ ಒಂದೊಂದು ಸಾಲಾಗಿ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋದಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686 98 09 99 ಅಥವಾ 7090077 7755 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪದ್ಯ, ಶ್ಲೋಕ, ನುಡಿಮುತ್ತು ಹಾಗೆ ಗಾದೆ ಮಾತುಗಳನ್ನ ಯಾವುದಾದ್ರು ಇವು ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿಕೊಂಡು ಹೇಳ್ಬೋದು, ಹಾಡ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
9: ಹಲೋ,
1: ನಮಸ್ತೆ.
9: ನಮಸ್ತೆ ಶ್ವೇತಾ.
1: ಯೋ ಸುಪ್ರೀತಾ. ಎಸ್, ಹೇಗಿದ್ದೀರಾ?
9: ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿಪ್ಪ. ತಿಂಡಿ ಆಯ್ತಾ
9: ಇವತ್ತು? ಹಾ, ತಿಂಡಿ ಆಯ್ತು. ನಿಮ್ದು?
1: ನಮ್ದು ಆಯ್ತು.
9: ಟಾಪಿಕ್ ಅಂತ ಸಕ್ಕತ್ ಆಗಿದೆ.
1: ಓ ಸೂಪರ್ ಸೂಪರ್. ಯಾವ ಇದಕ್ಕೆ ನೀವ್ ರೆಡಿ ಆಗಿದ್ದೀರಾ? ಈಗ
9: ನಾನು ನೋಡಿ ಮುಂದೆ ಹೇಳೋಣ ಅಂತ ಬಂದಿದ್ದೀನಿ. ಲಾಸ್ಟ್ ಹೇಳೋಣ ಅಂತ.
1: ಓಕೆ ಓಕೆ ಮಾ.
9: ಓಕೆ. ಸಮಯ ಗಾಯವನ್ನ ವಾಸಿ ಮಾಡುವುದಿಲ್ಲ, ಆದ್ರೆ ಅದು ನೋವಿನೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನ ಕಲಿಸುತ್ತದೆ. ನೋವನ್ನು ಬಹುಕಾಲ ಅನುಭವಿಸುವುದು ಸಹ ಒಂದು ಪಾಠ ಅಂತ. ಹೌದು ಅಲ್ವಾ? ಸಮಯ ಅನ್ನುವಂಥದ್ದು ಒಂದು ಪುಸ್ತಕದ ಪುಟ ಇದ್ದ ಹಾಗೆ, ಅದನ್ನ ತಿರುಗುತ್ತಾ ಹೋದ ಹಾಗೆ ಅದರಲ್ಲಿ ಒಂದಷ್ಟು ನಮ್ಗೆ ಅನುಭವದ ಪಾಠಗಳು ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಆ ಪಾಠಗಳು ನಮ್ಗೆ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸುತ್ತೆ.
1: ಸೂಪರ್ ಸೂಪರ್ ಸೂಪರ್. ಇದನ್ನ ನೀವು ಒಂದ್ಸರಿ ನಂಗೆ ಇನ್ನೊಂದ್ಸರಿ ಹೇಳ್ಬೋದು ನೀವು ಯಾವಾಗಾದ್ರೂ. ತುಂಬಾ ಇಷ್ಟ ಆಯ್ತು ಲೈನ್ಸ್ಗಳು. ಥ್ಯಾಂಕ್ ಯು ಮಾ ಸುಪ್ರೀತಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಕೇಳುಗರಲ್ಲಿ ಇವರು ಒಂಥರ ಕೋಗಿಲೆ ಅಂತಾನೆ ಹೇಳ್ಬೋದು. ಇವರ ವಾಯ್ಸು ನನಗೆ ನನ್ನ ಫೇವ್ರೆಟ್ ವಾಯ್ಸು ಅಂತಾನೆ ಹೇಳ್ಬೋದು. ಸುಪ್ರೀತಾ ಅವ್ರದ್ದು ಒಂದು ಒಳ್ಳೆ ನುಡಿಮುತ್ತನ್ನು ಕೂಡ ಚೆನ್ನಾಗಿ ಹೇಳಿದಾಯ್ತು. ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬನ್ನಿ, ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಹಲೋ.
10: ಹಲೋ,
1: ನಮಸ್ತೆ.
10: ಶುಭೋದಯ ಶ್ವೇತಾ ಮೇಡಮ್ ಅವರಿಗೆ.
1: ಶುಭೋದಯ ಪಂಕಜ ಮ್ಯಾಮ್. ತಿಂಡಿ ಆಯ್ತಾ?
10: ಚೆನ್ನಾಗಿದ್ದೀರಾ?
1: ಸೂಪರ್ ಆಗಿದ್ದೀವಿ. ನೀವು?
10: ಹಾ ಮೇಡಮ್, ಚೆನ್ನಾಗಿದ್ದೀವಿ.
1: ಓಕೆ ಪಂಕಜ ಅವರೇ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ?
10: ಹಾ ಮೇಡಮ್, ಇವತ್ತು ಮತ್ತೆ ಗಾದೆ ಮಾತು ಶ್ಲೋಕಗಳು ಹೇಳ್ತಿದ್ದಾರೆ.
1: ಹೌದು.
10: ನಾನು ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕ ಹೇಳ್ತೀನಿ.
1: ಹೇಳಿಪ.
10: ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ

0: ಸಮ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಪಂಕಜ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ನಮ್ಮ ಪಂಕಜ ಅವರು ವಿಷ್ಣು ಸಹಸ್ರನಾಮದಿಂದ ಒಂದು ಶ್ಲೋಕವನ್ನ ಹೇಳಿದಾಯ್ತು, ಹಾಡಿದಾಯ್ತು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
2: ನಮಸ್ತೆ ಶ್ವೇತಾ.
1: ನಮಸ್ತೆ ಶಾಂತಾ ಮೇಡಮ್,
2: ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
2: ತಿಂಡಿ
1: ಆಯ್ತು.
2: ಶಾವಿಗೆ ಭಾತ್
1: ನಿಮ್ಮ ಮನೇಲಿ?
2: ತಟ್ಟೆ ಇಡ್ಲಿ ಪಲ್ಯ ಕಾಯಿ ತೋಗೆ ಚಟ್ನಿ.
1: ಓ ಸೂಪರ್ ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ?
2: ಗೊತ್ತಾಯ್ತು ಶ್ವೇತಾ, ನಮ್ಮ ಕೇಳುವ ಮಿತ್ರರಿಗೆ ಮತ್ತೆ ಎಫ್ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ ಸೂಪರ್.
2: ನಾನು ಪದ್ಯ ಹೇಳ್ತಾ ಇದ್ದೀನಿ.
1: ಪದ್ಯ ಹಾ ಹೇಳಿಪ್ಪ.
2: ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಯ ಕರ್ನಾಟಕ ದೇಶದಲ್ಲಿರುವ ಕಾಳಿಂಗನೆಂಬ

0: ದೇಶದಲ್ಲಿರುವ ಕಾಳಿಂಗನೆ ನಿಮ್ಮ ಕಲ್ಲನ ಪರಿಯ ನಾನೆಂತು ಕೇಳುವೆನು. ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಶಾಂತ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ ಓಕೆ, ಶಾಂತ ಅವರು ಒಂದೊಳ್ಳೆ ಪದ್ಯವನ್ನ ಹಾಡಿದ್ರು, ನನಗೂ ಕೂಡ ಆ ಪದ್ಯದ ನೆನಪಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ. ಓಕೆ, ನಮಸ್ತೆ ಸತೀಶ್ ಅವರೇ. ತಿಂಡಿ ಆಯ್ತಾ?
2: ನಮಸ್ತೆ ಮೇಡಮ್. ತಿಂಡಿ ಆಯ್ತು ಮೇಡಮ್.
1: ಓಕೆ, ಚಿತ್ರಾನ್ನ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಶ್ಲೋಕ ಹೇಳ್ತೀನಿ ಮೇಡಮ್.
1: ಹೇಳಿ.
2: ಎಸ್ ಟಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡಿದ ಶ್ಲೋಕ ಇದು.
1: ಓಕೆ.
2: ಬ್ರಹ್ಮ ಮುರಾರಿ ಸುರಾತಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮ ಜುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ದೇವ ಮುನಿ ಪ್ರವರಾರ್ಪಿತ ಲಿಂಗಂ ಕಾಮದಹನ ಕರುಣಾಕರ ಲಿಂಗಂ ರಾವಣ ದರ್ಪ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವ ಸುಗಂಧ ಸುಲೇಪಿತ ಲಿಂಗಂ ಬುದ್ಧಿ ವಿವರ್ತನ ಕಾರಣ ಲಿಂಗಂ ಸಿದ್ಧ ಸುರಾಸುರ ವಂದಿತ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಮೇಡಮ್.
1: ಓಕೆ, ತುಂಬಾ ಚೆನ್ನಾಗಿ ನಮ್ಮ ಎಸ್ ಪಿ ಬಿ ಅವರು ಹಾಡಿರುವಂತಹ ಶ್ಲೋಕವನ್ನ ಸತೀಶ್ ಅವರು ಹಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್.
3: ಆರಾಮಿದ್ದೀರಿ ಮೇಡಮ್?
1: ಸೂಪರ್ ಆಗಿದ್ದೀವಿ. ನೀವು?
3: ನಾವು ಆರಾಮದೀವಿ ನೋಡ್ರಿ ಮೇಡಮ್. ಮಳೆ ಪಳೆ ಆಯ್ತು ಇಲ್ರಿ ನಿಮ್ ಕಡೆ?
1: ಸೋನೆ ಹಂಗೆ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸೋನೆ ಆಯ್ತು ಅಷ್ಟೇ.
3: ಕಳಸ್ರಿ ಕೇಳಿ, ನಮ್ ಕಡೆ
1: ಬಂದಿಲ್ಲ ನಿಮ್ ಕಡೆಗೆ?
3: ಇಲ್ಲ ರೀ ಮೇಡಮ್, ಬಹಳ ಗೋಳ ಹಿಡಿದು ಬಿಟ್ಟಿದೆ ಮೇಡಮ್.
1: ಸ್ವಲ್ಪ ಪೂಜೆ ಗೀಜೆ ಮಾಡ್ರಿ ಎಲ್ಲ ನೋಡೋಣ. ಅಯ್ಯೋ ಕರೆ ಕಟ್ಟಾಯ್ತು. ಓಕೆ, ಶಿವಶರಣ ಅವರು ಮಳೆ ಇಲ್ಲ ಅಂತ ಇದು ಮಾಡ್ತಾ ಇದ್ರು. ಏನು ಅವ್ರು ಸ್ವಲ್ಪ ಅವರ ಒಂದು ಭಾವನೆಯನ್ನ ಹೇಳ್ಕೊಳ್ತಾ ಇದ್ರು. ಅಷ್ಟೊತ್ತಲ್ಲಿ ಕರೆ ಕಟ್ ಆಯ್ತು ಸ್ನೇಹಿತರೆ. ಈಗ ಮತ್ತೊಂದು ಕರೆ ನಾ ಸ್ವೀಕರಿಸೋಣ. ಹಲೋ, ನಮಸ್ತೆ. ಯಾರಿದು?
4: ನಾವು ಶಿವಮೊಗ್ಗದಿಂದ, ಶರಾವತಿ ನಗರದಿಂದ ವೀಣಾ ಅಂತ.
1: ವೀಣಾ ಅವರೇ, ಹೇಗಿದ್ದೀರಾ?
4: ಆರಾಮಿದ್ದೀನಿ ಮೇಡಮ್.
1: ಓಕೆ, ಇದು ಮೊದಲನೇ ಕಾಲ್ ಅಂತ ನಾನು ಅನ್ಕೊಳ್ತೇನೆ. ನಾನು ನಿಮ್ ಜೊತೆ ಮಾತಾಡ್ತಿರೋದು. ವೀಣಾ ಅವರೇ,
4: ಹೇಳಿ.
1: ನಾನು ನಿಮ್ ಜೊತೆ ಮಾತಾಡ್ತಾ ಇರೋದು ಮೊದಲನೇ ಬಾರಿ ಅನ್ಸುತ್ತೆ. ತಿಂಡಿ ಆಯ್ತಾ? ಏನ್ ಮಾಡಿದ್ರಿ?
4: ದೋಸೆ
1: ಜೊತೆಗೆ ಜೊತೆಗೆ ದೋಸೆ ಜೊತೆಗೆ
4: ಚಟ್ನಿ ಪಲ್ಯ.
1: ಚಟ್ನಿ ಪಲ್ಯ. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ ವೀಣಾ ಅವರೇ,
4: ಹೇಳಿ ಏನು ಅಂತ.
1: ಇವತ್ತು ನಾಲ್ಕು ಟಾಪಿಕ್ ಇದೆ, ಅದರಲ್ಲಿ ನೀವು ಆಯ್ಕೆ ಮಾಡ್ಕೋಬಹುದು. ಪದ್ಯ ಹೇಳ್ಬೋದು, ಶ್ಲೋಕ ಅಥವಾ ನುಡಿಮುತ್ತು, ಗಾದೆ, ಇವು ಯಾವ್ದ್ರಲ್ಲಾದ್ರೂ ಒಂದನ್ನ ಆಯ್ಕೆ ಮಾಡ್ಕೋ.
4: ಭಗವದ್ಗೀತಾ ಶ್ಲೋಕ ಹೇಳ್ತೀನಿ ಮೇಡಮ್.
1: ಹೇಳಿಪ್ಪ.
4: ಅನನ್ಯಕ್ಕಿಂತೋ ಎಂತೋ ಮಾಂ ಯೇ ಜನ ಪರ್ಯುಪಾಸತೇ ತೇಷಾಂ ನಿತ್ಯಾದಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅದು ಅರ್ಥ ಹೇಳ್ಬೋದಾ ಮೇಡಮ್?
1: ಹೇಳಿಪ್ಪ, ಹೇಳಿ.
4: ಆದ್ರೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಬೇರೆ ಚಿಂತೆ ಇಲ್ಲದೆ ಒಂದೇ ಮನಸ್ಸಿಂದ ನನ್ನನ್ನು ಪೂಜಿಸಿದ್ರೆ ನನ್ನ ದಿವ್ಯ ರೂಪ ಯಾರು ಧ್ಯಾನಿಸ್ತಾರ ಅವ್ರಿಗೆ ನಾನು ಇನ್ನೊಂದು ಕೊಡ್ತೀನಿ, ಇವತ್ತಿನ ಕಾಪಾಡ್ತೀನಿ ಅಂತ ಹೇಳ್ತಾನೆ ಮೇಡಮ್.
1: ಆಮೇಲೆ
4: ಇನ್ನೊಂದು, ಭೋಕ್ತಾರಂ ಯಜ್ಞ ತಪಸ್ಯ ಸರ್ವಲೋಕ ಮಹೇಶ್ವರಂ ಸೌಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಪೃಚ್ಛತಿ. ಅಂದ್ರೆ ಇದ್ರ ಅರ್ಥ, ಎಲ್ಲಾ ಎಲ್ಲಾ ಯಾರೇ ಒಂದು ಯಜ್ಞ ಹೋಮ ಹವನ ಮಾಡ್ಲಿ, ದೇವಾನ ದೇವತೆಗಳಲ್ಲಿ ಮಾಡ್ಲಿ, ಭೂಲೋಕದಲ್ಲಿರೋ ಮನುಷ್ಯ ಮಾಡ್ಲಿ, ಎಲ್ಲಾ ಯಜ್ಞದ ಭೋಕ್ತಾರ ಅಂದ್ರೆ ನನಗೆ ಅದು ಅರ್ಪಣೆ ಅಂತ ಅರ್ಥ ಮೇಡಮ್ ಇದ್ರದ್ದು.
1: ಓಕೆ ಓಕೆ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ.
4: ಭಗವಂತ ಹೇಳ್ತಾನೆ ನನ್ಗೇನು ಬಾರಿ ಹೋಮ ಹವನ ಮಾಡ್ಬೇಕಾಗಿಲ್ಲ, ನೀವು ಪ್ರೀತಿಯಿಂದ ಒಂದು ಹೂವು ಹಣ್ಣು ಒಂದು ಫಲ ಕೊಟ್ರು ಸ್ವೀಕರಿಸ್ತೀನಿ ಅಂತ ಅದನ್ನೇ ಹೇಳ್ತಾ ಮೇಡಮ್. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ ತದಹಂ ಭಕ್ತ ಪ್ರಹುತ ಸ್ಮಶ್ನಾಮಿ ಪ್ರಯತ್ತಾತ್ಮನ ಅಂತ ಹೇಳ್ತಾನೆ ಮೇಡಮ್. ಅಂದ್ರೆ ನನಗೆ ಪ್ರೀತಿಯಿಂದ ನೀವು ಒಂದು ಹೂವು ಹಣ್ಣು ಒಂದು ತುಳಸಿ ದಳ ಒಂದ್ ಸ್ವಲ್ಪ ನೀರ್ ಕೊಟ್ರು ನಾನು ಅದನ್ನ ಸ್ವೀಕರಿಸ್ತೀನಿ. ಅಂದ್ರೆ ನೀವ್ ಕೊಡೋ ಭಕ್ತಿ ಸೇವೆ ಹೇಗಿರ್ಬೇಕು ಅಂದ್ರೆ ಅದ್ರ ಹಿಂದೆ ಪ್ರೀತಿ ಇರ್ಬೇಕು ಭಕ್ತಿ ಇರ್ಬೇಕು ಅಂತ ಹೇಳ್ತಾನೆ ಮೇಡಮ್. ಆಮೇಲೆ ಮೇಡಮ್ ಇನ್ನೊಂದು ಕೆತ್ಕರೋಶಿ ಎದತ್ ನಾಶಿ ಎಜ್ಜು ಹೋಶಿ ದದಾಸಿ ಎತ್ತ ಕಸಿ ಕೌಂತೆಯ ತತ್ಕೃಷ್ಟ ಮದರ್ಪಣಂ ಅಂತ ಹೇಳ್ತಾನೆ ಮೇಡಮ್. ಅಂದ್ರೆ ನೀನು ಈ ಮನುಷ್ಯ ಜನ್ಮ ಮಾರ್ತದ ಬಗ್ಗೆ ನೀನು ಏನೇ ಮಾಡು ಏನೇ ಕೆಲಸ ಮಾಡು ಏನೇ ಬಂಧಿಸು ಏನೇ ಪೂಜಿಸು ನನ್ನನ್ನ ಕೇಂದ್ರ ಬಿಂದುವಾಗಿಟ್ಕೊಂಡು ಎಲ್ಲ ಸತ್ಕರ್ಮಗಳನ್ನು ಮಾಡಿ ಅದನ್ನೆಲ್ಲ ನನಗೆ ಅರ್ಪಣೆ ಮಾಡು ಅಂತ ಹೇಳ್ತಾನೆ ಮೇಡಮ್.
1: ಓಕೆ ಓಕೆ ಸೂಪರ್ ಸೂಪರ್ ಮೇಡಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು ನಮ್ಮ ಶಿವಮೊಗ್ಗದ ಶರಾವತಿ ನಗರದಿಂದ ಕರೆ ಮಾಡಿದಂತಹ ವೀಣಾ ಅವರು ಭಗವದ್ಗೀತೆಯ ಒಂದು ಶ್ಲೋಕಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಈಗ ಎಸ್ ಸಮಯ ಆಗ್ತಾ ಇದೆ 10:53, ಸೊ ಹಾಗೆ ನನ್ನ ಅಂದರೆ ನನ್ನ ಬಾರಿ ಹೇಳಬೇಕು ಅಂದರೆ ನನಗೂ ನನ್ನ ಪ್ರಕಾರ ಅಂದರೆ ಶ್ಲೋಕ ಅಂತ ಹೇಳೋದಕ್ಕಿಂತ ಇದೊಂದು ಗೀತಸಾರ, ನೀವೆಲ್ಲರೂ ಕೇಳೇ ಇರ್ಬೋದು ಗೀತಸಾರ. ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋದಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು, ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ, ಏನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಗೆ ಅರ್ಪಿಸಿರುವೆ. ನಿನ್ನ ನಿನ್ನೆ ಬೇರೆಯವರದ್ದೋ ಆಗಿದೆ, ಇಂದು ನಿನ್ನದಾಗಿದೆ, ಮತ್ತು ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆ ಜಗದ ನಿಯಮ. ಈ ಒಂದು ಗೀತಸಾರ ನನಗೆ ತುಂಬಾನೇ ಇಷ್ಟ ಆಗುವಂತಹ ಒಂದು ಸಾಲುಗಳು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿ ಶ್ಲೋಕ ಆಗಿರ್ಬೋದು, ಹಾಗೆ ನುಡಿಮುತ್ತುಗಳನ್ನು ಆಗಿರ್ಬೋದು, ಹಾಗೆ ಗಾದೆಗಳನ್ನು ಹೇಳಿರ್ಬೋದು, ತುಂಬ ಚೆನ್ನಾಗಿ ಅದ್ಭುತವಾಗಿ ತಿಳಿಸಿಕೊಟ್ರಿ. ಸೊ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎಸ್ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ಯಾರೆಲ್ಲ ಕರೆ ಮಾಡಿದಿರೋ ಅವರಿಗೆ ಧನ್ಯವಾದಗಳು. ಆದರೆ ಕರೆ ಸಿಕ್ಕಲಿಲ್ಲದವರು ಬೇಜಾರು ಮಾಡ್ಕೊಳ್ಬೇಡಿ, ಇವತ್ತು ಸಂಜೆ 4-5 ಗಂಟೆಯವರೆಗೆ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು. ಹಾಗೆ ನೀವು ಕೂಡ ತುಂಬಾ ಎಂಟರ್ಟೈನ್ಮೆಂಟಾಗಿ ನೀವು ಭಾಗವಹಿಸ್ಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ನಾವು ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಯಾವುದಪ್ಪ ಅಂತ ಹೇಳಿದ್ರೆ ಕಥೆಯ ಶೀರ್ಷಿಕೆ ಕೊಟ್ಟಿದ್ದೇ ಸಿಗುವುದು. ದುರ್ಯೋಧನನ ಸಭೆ. ದ್ರೌಪದಿಯ ಕೂದಲನ್ನ ಎಳೆದುಕೊಂಡು ಬಂದ ದುಶ್ಯಾಸನ ಅವಳ ಸೀರೆಯನ್ನ ಇಳಿಯುವ ಪ್ರಯತ್ನದಲ್ಲಿದ್ದ. ಅವಳು ಮೊಟ್ಟ ಮೊದಲು ಸಹಾಯಕ್ಕೆ ನೋಡಿದ್ದು ತನ್ನ ಪತಿಗಳಾದ ಪಂಚಪಾಂಡವರ ಕಡೆ. ಆದರೆ ಆಗಲೇ ಗುಲಾಮರಾಗಿ ಬಿಟ್ಟಿದ್ದ ಅವರಿಂದ ತಲೆ ತಗ್ಗಿಸಿ ನಿಲ್ಲುವುದು ಹೊರತು ಬೇರೇನೂ ಮಾಡಲಾಗಲಿಲ್ಲ. ಅಂತೆಯೇ ಸಭೆಯಲ್ಲಿದ್ದ ಗುರು ಹಿರಿಯರು ಯಾರೂ ಮಿಸುಕಾಡಲಿಲ್ಲ. ಕೊನೆಯದಾಗಿ ಶ್ರೀಕೃಷ್ಣನನ್ನ ಸ್ತುತಿಸಿ, ನೀನಿಲ್ಲದೆ ನನ್ನನ್ನ ಈ ವಿಪತ್ತಿನಿಂದ ಪಾರು ಮಾಡುವವರು ಯಾರು ಎಂದು ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತಾಳೆ. ಶ್ರೀಕೃಷ್ಣನ ದಯೆ ಇಲ್ಲವಾಗಿ ದ್ರೌಪದಿ ತನ್ನ ಎರಡೂ ಕೈಗಳನ್ನ ಮೇಲೆತ್ತಿ ಬೇಡಿಕೊಳ್ಳುತ್ತಾಳೆ. ಆಗ ಶ್ರೀಕೃಷ್ಣನೇ ಅವಳಿಗೆ ಅನುಗ್ರಹ ಮಾಡುತ್ತಾನೆ. ದ್ರೌಪದಿ ಸೀರೆ ಅಕ್ಷಯವಾಗುತ್ತದೆ. ಶ್ರೀಕೃಷ್ಣ ಸ್ವಾಮಿಯೇ, ನೀನೇ ನನ್ನ ಮಾನವನ್ನು ರಕ್ಷಿಸಿದೆ, ನಿನಗೆ ನಾನು ಹೇಗೆ ಕೃತಜ್ಞತೆ ಸಲ್ಲಿಸಲಿ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಅದೃಶ್ಯದಲ್ಲಿ ಶ್ರೀಕೃಷ್ಣ ಅವಳ ಕಿವಿಯ ಬಳಿ ಬಂದು ಹೇಳುತ್ತಾನೆ, ದೇವರೆಂದರೆ ನೀನು ನಂಬಿದ ನನ್ನ ದಯೆ ಏನೂ ನಿಜವೇ. ಆದರೆ ಅದಿಷ್ಟೇ ಅಲ್ಲ, ನೀನು ಮಾಡಿದ ಪುಣ್ಯ ಕಾರ್ಯದ ಫಲವು ಇದಕ್ಕೆ ಕಾರಣ. ನೀನು ಈ ಹಿಂದೆ ಯಾರಿಗಾದರೂ ಬಟ್ಟೆಯನ್ನ ದಾನ ಮಾಡಿದ್ದೀಯಾ ಹೇಳು. ಮಹಾರಾಣಿಯಾದ ದ್ರೌಪದಿ ಎಷ್ಟೆಷ್ಟೋ ಜನರಿಗೆ ವಸ್ತ್ರದಾನ ಮಾಡಿರಬಹುದು, ಅದನ್ನ ಅವಳು ಲೆಕ್ಕವಿಟ್ಟಿದ್ದಾಳೆಯೇ? ಶ್ರೀಕೃಷ್ಣ ಹೇಳುತ್ತಾನೆ, ಕೇವಲ ದಾನವಾದರೆ ಸಾಲದು, ಸತ್ಪಾತ್ರ ದಾನವಾಗಿರಬೇಕು. ತೀರಾ ಅಗತ್ಯವಿರುವವರಿಗೆ ನೀನು ಅಂಬರವನ್ನ ದಾನ ಮಾಡಿರಬೇಕು. ನೆನಪು ಮಾಡು, ದ್ರೌಪದಿ ತನ್ನ ಬಾಲ್ಯದ ದಿನಗಳೆಡೆಗೆ ಹೋಗುತ್ತಾಳೆ. ಪಾಂಚಾಲ ದೇಶದ ನದಿಯ ಬದಿಯಲ್ಲಿ ಆಟವಾಡುತ್ತಿರುವಾಗ ಆ ನದಿಯಲ್ಲಿ ಓರ್ವ ಸನ್ಯಾಸಿ ಸ್ನಾನ ಮಾಡಿಕೊಂಡಿರುತ್ತಾನೆ. ಅವನ ಕೌಪಿನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿರುತ್ತದೆ. ಎಲ್ಲರೂ ನಗುತ್ತಾರೆ, ಆದರೆ ದ್ರೌಪದಿ ಹಾಸ್ಯ ಮಾಡುವುದಿಲ್ಲ. ತನ್ನ ಪೀತಾಂಬರವನ್ನು ಹರಿದು ಒಂದು ಅಂಶವನ್ನ ಸನ್ಯಾಸಿಯೆಡೆಗೆ ಎಸೆಯುತ್ತಾಳೆ. ಸನ್ಯಾಸಿ ನಿನಗೆ ಒಳ್ಳೆಯದಾಗಲಿ ಮಗಳೇ ಎಂದು ಆಶೀರ್ವಾದ ಮಾಡುತ್ತಾನೆ. ದ್ರೌಪದಿ ತನ್ನ ಮನಸ್ಸಿನಲ್ಲಿ ಅದನ್ನು ನೆನಪಿಟ್ಟುಕೊಂಡಾಗ ಶ್ರೀಕೃಷ್ಣ ನಗುತ್ತಾ ಹೇಳುತ್ತಾನೆ, ಕೊಟ್ಟಿದ್ದೇ ಸಿಗುವುದು, ಕೊಡದಿರುವುದು ಅಲ್ಲ ಅಂತ ಹೇಳಿ. ಎಂತಹ ಅದ್ಭುತವಾದ ನೀತಿ ಇರುವಂತಹ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ನನಗಂತೂ ಈ ಕಥೆ ತುಂಬಾ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವ ಕಥೆ ಅಗ್ನಿಗೆ ಆಹುತಿಯಾದ ಹೊಲ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿದ್ದೀರಾ ಅಲ್ವಾ? ಅಗ್ನಿಗೆ ಆಹುತಿಯಾದ ಹೊಲ. ಶಿರಡಿ ಸಾಯಿಬಾಬಾ ಒಮ್ಮೆ ಮಲಗಿದ್ದ. ರೈತನನ್ನು ಕರೆದರು. ಬಾಬಾರ ಧ್ವನಿಯಿಂದ ಎಚ್ಚೆತ್ತ ರೈತ ಮನೆಯಾಚೆ ಓಡೋಡಿ ಬಂದ. ಬಂದವನೇ ಕೈಜೋಡಿಸಿದ. ಆಗ ಬಾಬಾ, ನಿನ್ನ ಹೊಲದ ಪಕ್ಕದಲ್ಲಿ ಬೆಂಕಿ ಹತ್ತಿಕೊಂಡಿದೆ, ಸದ್ಯದಲ್ಲೇ ನಿನ್ನ ಹೊಲಕ್ಕೂ ತಗುಲಬಹುದು ಎಂದು ಎಚ್ಚರಿಸಿದರು. ಬಾಬಾರ ಮಾತುಗಳನ್ನು ವಿಶ್ವಾಸದಲ್ಲಿಟ್ಟ ರೈತ ಕೂಡಲೇ ತನ್ನ ಹೊಲದತ್ತ ಓಡಿದ. ನೋಡಿದರೆ ಅಲ್ಲಿ ಬೆಂಕಿಯೇ ಇಲ್ಲ. ಸುತ್ತಮುತ್ತ ನೋಡುತ್ತಾನೆ, ಎಲ್ಲಿಯೂ ಬೆಂಕಿಯ ಕೆನ್ನಾಲಿಗೆ ಕಾಣಿಸಲೇ ಇಲ್ಲ. ಹೊಲ ಇದ್ದಂತೆಯೇ ಇದೆ. ಬಾಬಾ ಯಾಕೆ ಹೀಗೆ ಹೇಳಿದ್ರು ಅಂತ ರೈತ ಯೋಚಿಸಿದ. ತಿಳಿಯದೇ ಸಾಯಿಬಾಬಾರತ್ತ ಹಿಂತಿರುಗಿದ. ಬಾಬಾ, ನೀವೇನು ಯೋಚಿಸಬೇಡಿ, ನನ್ನ ಹೊಲಕ್ಕೆ ಬೆಂಕಿ ತಗುಲಿಲ್ಲ ಎಂದ ಆ ರೈತ. ಬಾಬಾ ಮತ್ತೆ ಹೇಳಿದ್ರು, ಹೋಗು ಬೇಗ, ನಿನ್ನ ಹೊಲಕ್ಕೆ ಬೆಂಕಿ ತಗುಲಿದೆ, ಕೂಡಲೇ ಹೋಗಿ ದವಸ ಧಾನ್ಯಗಳನ್ನು ರಕ್ಷಿಸು. ಬಾಬಾರ ಮಾತು ಕೇಳಿದ ರೈತ ಮತ್ತೆ ಹೊಲದತ್ತ ಹೋದ. ಬಾಬಾ ಹೇಳಿದ ಮಾತು ದಿಟವಾಗಿತ್ತು. ರೈತನ ಹೊಲಕ್ಕೆ ಬೆಂಕಿ ಹತ್ತಿಕೊಂಡಿತ್ತು. ಬೆಳೆದ ಬೆಳೆಗಳೆಲ್ಲವೂ ನಾಶವಾಗುವ ಹಂತದಲ್ಲಿತ್ತು. ರೈತ ಸಹಾಯಕ್ಕಾಗಿ ಕೂಗಿಕೊಂಡ. ಅಕ್ಕಪಕ್ಕದ ಹೊಲದವರು ಓಡೋಡಿ ಬಂದರು, ನೀರು ಎರಚಿದ್ರು, ಪ್ರಯೋಜನವಾಗಲಿಲ್ಲ, ಬೆಂಕಿ ಆರಲಿಲ್ಲ. ಆಗ ರೈತನಿಗೆ ಬಾಬಾರ ನೆನಪಾಯಿತು. ಬಾಬಾರ ಕೃಪೆಯಿಂದ ಮಾತ್ರವೇ ತನ್ನ ಹೊಲ ಬೆಳೆ ಉಳಿಯುತ್ತದೆ ಎಂದು ಭಾವಿಸಿದ. ಹಿಂದಿರುಗಿ ಹೋಗಿ ಸಾಯಿಬಾಬಾರ ಪಾದಕ್ಕೆ ಎರಗಿದ. ನೀವೇ ನನ್ನನ್ನು ಕಾಪಾಡಬೇಕು ಎಂದು ಬೇಡಿಕೊಂಡ. ರೈತನ ಮಾತಿಗೆ ಸಾಯಿಬಾಬಾ ಒಪ್ಪಿದರು. ಆತನ ಹೊಲದತ್ತ ಹೋಗಿ ಬೆಂಕಿಯ ಮೇಲೆ ಸ್ವಲ್ಪ ನೀರು ಚಮಕಿಸಿದ್ರು. ಬೆಂಕಿಯನ್ನು ಉದ್ದೇಶಿಸಿ, ನೀನೇನು ಮಾಡುತ್ತಿದ್ದೀಯಾ, ಮೊದಲೇ ಈತ ಬಡವ, ಇವನ ಬೆಳೆಯನ್ನು ಸುಟ್ಟರೆ ಅವನ ಗತಿಯೇನು ಎಂದರು. ಬಾಬಾರ ಸೂಚನೆಗೆ ಬೆಂಕಿ ಮಣಿಯಿತು, ಕೂಡಲೇ ನಂದಿತು. ಇದು ಪವಾಡವಲ್ಲದೆ ಮತ್ತೇನು? ಎಷ್ಟು ಚೆನ್ನಾಗಿರುವಂತಹ ಒಂದು ಕಥೆಯಾಗಿದೆ. ಬಾಬಾರ ಪವಾಡವನ್ನು ತಿಳಿಸುವಂತಹ ಕಥೆಯಾಗಿದೆ. ಹಾಗೆ ನನಗಂತೂ ಈ ಕಥೆ ತುಂಬಾ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9 6 8 6 0 9 6 7 9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಶಾರದಮ್ನೋರೇ ಸರಸಮ್ನೋರೇ, ಶಾರದಮ್ನೋರೇ ಸರಸಮ್ನೋರೇ ಸರೋಜ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative.

ಅಂಬೇಡ್ಕರ್ ಓದು ಸರಣಿಯ ಕೇಳುಗರಿಗೆ ನಲ್ವೆಳಗಿನ ಸ್ವಾಗತ. ನಾನು ಸುಮಾ. ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಇದರ ಸಂಪುಟ 3 ಭಾಗ 6 ಅನುಬಂಧ 1 ಬರುವ ವರ್ಣಾಶ್ರಮ ಧರ್ಮದ ಒಗಟು ಇದರ ಮುಂದುವರಿದ ಭಾಗ 2 ಕಂತಿನ ಓದು. ತೈತ್ತಿರೀಯ ಬ್ರಾಹ್ಮಣವು ಈ ಕೆಳಗಿನ ವಿವರಣೆ ನೀಡುತ್ತದೆ. ಮೊದಲನೆಯದು ಈ ಕೆಳಗಿನಂತಿದೆ. ಈ ಬ್ರಹ್ಮಾಂಡವೆಲ್ಲ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದೆ. ವೈಶ್ಯ ವರ್ಗವು ಋಕ್ಶ್ಲೋಕಗಳಿಂದ ಹುಟ್ಟಿತೆಂದು ಹೇಳುತ್ತಾರೆ. ಯಜುರ್ವೇದ ಗರ್ಭದಿಂದ ಕ್ಷತ್ರಿಯನು, ಸಾಮವೇದದಿಂದ ಬ್ರಾಹ್ಮಣರು ಉದಯಿಸಿದರೆಂದು ನಮ್ಮ ಪುರಾತನರು ಹೇಳಿದರು. ಇನ್ನೊಂದು ವಿವರಣೆ, ಬ್ರಾಹ್ಮಣ ಮತ್ತು ಶೂದ್ರ ಎಂಬ ಎರಡು ವರ್ಣಗಳನ್ನು ಮಾತ್ರ ಗಮನಕ್ಕೆ ತೆಗೆದುಕೊಂಡು ಹೀಗೆ ಹೇಳುತ್ತದೆ. ಬ್ರಾಹ್ಮಣ ಜಾತಿ ದೇವತೆಗಳಿಂದ ಉದ್ಭವಿಸಿತು, ಶೂದ್ರ ಅಸುರರಿಂದ. ಮೂರನೆಯದು ಶೂದ್ರರ ಉಗಮವನ್ನು ಈ ಕೆಳಗಿನಂತೆ ವಿವರಿಸುತ್ತದೆ. ಆತ ತನ್ನ ಇಚ್ಛೆಯ ಅನುಸಾರ ಒಂದು ಮರದ ಪಾತ್ರೆಯಲ್ಲಿ ಹಾಲು ಹಿಂಡಲಿ, ಆದರೆ ಒಬ್ಬ ಶೂದ್ರ ಹಾಲು ಹಿಂಡದಿರಲಿ. ಏಕೆಂದರೆ ಈ ಶೂದ್ರ ನಿರಸ್ತಿತ್ವದಿಂದಾಗಿ ಉದ್ಭವಿಸಿದವನು. ಶೂದ್ರನು ಹಿಂಡಿದ ಕ್ಷೀರ ನೈವೇದ್ಯವಾಗುವುದಿಲ್ಲ. ಅವರು ಅದನ್ನು ಸ್ವಚ್ಛಗೊಳಿಸದೇ ಇರುವುದರಿಂದ ಶೂದ್ರರು ಅಗ್ನಿಹೋತ್ರಕ್ಕೆ ಹಾಲು ಹಿಂಡದಿರಲಿ, ಅದನ್ನೂ ಶೋಧಿಸಿದ ನಂತರವೇ ನೈವೇದ್ಯವಾಗಬಲ್ಲದು. ಇನ್ನು ಮುಂದೆ ವರ್ಣ ಪದ್ಧತಿಯ ಉಗಮದ ವಿಷಯದಲ್ಲಿ ಸ್ಮೃತಿಗಳು ಏನು ವಿವರಣೆ ನೀಡುತ್ತವೆಂಬುದನ್ನು ನೋಡೋಣ. ಮನುವು ತನ್ನ ಸ್ಮೃತಿಯಲ್ಲಿ ಹೇಳುವುದಿದು, ಸ್ವಯಂಭೂ ತನ್ನ ಸ್ವಂತ ಶರೀರದಿಂದ ಅನೇಕ ಜೀವರಾಶಿಗಳನ್ನು ಸೃಷ್ಟಿಸುವ ಬಯಕೆಯನ್ನ ಹೊಂದಿ ಮೊದಲು ಜಲರಾಶಿಯನ್ನು ಸೃಷ್ಟಿಸಿ ಆ ನೀರಿನಲ್ಲಿ ಸೃಷ್ಟಿ ಬೀಜವನ್ನು ಇರಿಸಿದನು. ಆ ಬೀಜ ಸೂರ್ಯನಷ್ಟು ಪ್ರಕಾಶಮಾನವಾದ ಚಿನ್ನದ ಅಂಡವಾಯಿತು. ಅದರಿಂದ ಬ್ರಹ್ಮಾಂಡದ ಪಿತನಾದ ಬ್ರಹ್ಮನು ಉದಿಸಿದ. ನರನಿಂದ ಹುಟ್ಟಿದ ಕಾರಣಕ್ಕೆ ಜಲಕ್ಕೆ ನಾರ ಎಂದು ಹೆಸರು. ಜಲವು ಅವನ ಮೊದಲ ಆಶ್ರಯ ಸ್ಥಾನವಾದದ್ದರಿಂದ ಅವನಿಗೆ ನಾರಾಯಣ ಎಂಬ ಹೆಸರು ಬಂತು. ಅಸ್ತಿತ್ವ ನಿರಸ್ತಿತ್ವಗಳಿಂದ ಅಗೋಚರವಾದ ಅಮರತ್ವದಿಂದ ಹುಟ್ಟದ ಪುರುಷ ಪ್ರಪಂಚದಲ್ಲಿ ಬ್ರಹ್ಮನೆಂದು ಪೂಜಿಸಲ್ಪಡುತ್ತಾನೆ. 1 ಆ ಅಂಡದಲ್ಲಿ ವಾಸಿಸಿ ಆ ದಿವ್ಯಾತ್ಮ ತಾನಾಗಿ ತನ್ನ ಧ್ಯಾನ ಶಕ್ತಿಯಿಂದ ಅದನ್ನು ಎರಡಾಗಿ ಸೀಳಿದ. ಪ್ರಪಂಚ ಮಾನವ ಕುಲದಿಂದ ತುಂಬಿ ಹೋಗಲೆಂದು ಆತ ತನ್ನ ಬಾಯಿಯಿಂದ ಬ್ರಾಹ್ಮಣ, ತೋಳುಗಳಿಂದ ಕ್ಷತ್ರಿಯ, ತೊಡೆಗಳಿಂದ ವೈಶ್ಯ, ಪಾದಗಳಿಂದ ಶೂದ್ರನನ್ನೂ ಸೃಷ್ಟಿಸಿದ. ತನ್ನ ಶರೀರವನ್ನು 2 ಭಾಗ ಮಾಡಿಕೊಂಡು ಒಡೆಯ ಬ್ರಹ್ಮನು ಅರ್ಧ ಭಾಗ ಪುರುಷನಾಗಿ ಇನ್ನರ್ಧ ಸ್ತ್ರೀಯಾಗಿ ವಿರಜನನ್ನು ಸೃಷ್ಟಿಸಿದ. ಓ ಅತ್ಯುತ್ತಮರಾದ ದ್ವಿಜರೇ, ಆ ಪುರುಷ ವಿರಜ ಸೃಷ್ಟಿಸಿದ ನಾನೇ ಈ ಭೂಮಂಡಲವನ್ನು ಸೃಷ್ಟಿಸಿದವನು ಎಂಬುದನ್ನು ತಿಳಿಯಿರಿ. ಜೀವರಾಶಿಗಳನ್ನು ಸೃಷ್ಟಿಸಲು ಇಚ್ಛಿಸಿ ನಾನು ಪ್ರಯಾಸಕರ ಉಪಾಸನೆ ಮಾಡಿ ಮೊದಲಿಗೆ ಜೀವರಾಶಿಗಳ ದೊರೆಗಳಾದ ದಶ ಮಹರ್ಷಿಗಳನ್ನೂ ಸೃಷ್ಟಿಸಿದೆ. ಅವರೆಂದರೆ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ಪ್ರಚೇತಸ್, ವಶಿಷ್ಠ, ಭೃಗು ಮತ್ತು ನಾರದ ಮಹರ್ಷಿ. ಮಹಾನ್ ಶಕ್ತಿಶಾಲಿಗಳಾದ ಅವರು 7 ಮನುಗಳನ್ನು, ದೇವತೆಗಳನ್ನು, ದೇವತೆಗಳ ವಾಸಸ್ಥಾನಗಳನ್ನು ಮತ್ತು ಮಿತಿಯಿಲ್ಲದ ಶಕ್ತಿಯುಳ್ಳ ಮಹರ್ಷಿಗಳು, ಯಕ್ಷರು, ರಾಕ್ಷಸರು, ಪಿಶಾಚಿಗಳು, ಗಂಧರ್ವರು, ಅಪ್ಸರೆಯರು, ಅಸುರರು, ನಾಗರು, ಸರ್ಪಗಳು, ದೊಡ್ಡ ಪಕ್ಷಿಗಳು ಮತ್ತು ಬೇರೆ ಬೇರೆ ವರ್ಗದ ಪಿತೃಗಳು, ಮಿಂಚುಗಳು, ಸಿಡಿಲುಗಳು, ಮೋಡಗಳು, ಅದ್ಭುತವಾದ ವಾಯುಮಂಡಲ, ಶಬ್ದಗಳು, ಧೂಮಕೇತುಗಳು ಮತ್ತು ವಿಧ ವಿಧವಾದ ಬೆಳಗುವ ಜ್ಯೋತಿಗಳು, ಕಿನ್ನರರು, ವಾನರರು, ಮೀನುಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು, ದನ, ಕರು, ಜಿಂಕೆ, ಮನುಷ್ಯರು, 2 ಸಾಲು ಹಲ್ಲುಗಳುಳ್ಳ ಕಾಡು ಪ್ರಾಣಿಗಳು,
ಸಣ್ಣ ಮತ್ತು ದೊಡ್ಡ ಉರಗಗಳು, ಚಿಟ್ಟೆಗಳು, ಹೇನುಗಳು, ನೊಣಗಳು, ಜಿಗಟಗಳು, ತೊಣಚಿಗಳು, ಹೀಗೆ ನನ್ನ ನಿರ್ದೇಶನ ನಿಷ್ಠೆಯಿಂದಾಗಿ ಎಲ್ಲವೂ ಸೃಷ್ಟಿಯಾಯಿತು. ಸಕಲ ಚರಾಚರಗಳ ಭೂತಕಾಲದ ಕ್ರಿಯೆಗೆ ಅನುಗುಣವಾಗಿ ಈ ಜಗತ್ತು ಸೃಷ್ಟಿಸಲ್ಪಟ್ಟಿತು. ಮನುವು ಮಾನವರನ್ನು ನಾಲ್ಕು ವರ್ಗಗಳಾಗಿ ವಿಂಗಡಿಸಿರುವುದಕ್ಕೆ ಇರುವ ಮೂಲ ಕಾರಣದ ಬಗ್ಗೆ ತನ್ನ ಸ್ಮೃತಿಯಲ್ಲಿ ಹೇಳಿರುವ ಇನ್ನೊಂದು ದೃಷ್ಟಿಕೋನವಿದೆ. ಈಗ ನಾನು ಒಂದು ಆತ್ಮವು ಪ್ರತಿಯೊಂದು ಗುಣದ ಮುಖೇನ ಏನೇನು ಅವಸ್ಥೆಗಳನ್ನು ಪಡೆಯುತ್ತದೆ ಎಂಬುದನ್ನು ಇಲ್ಲಿ ಹೇಳುತ್ತೇನೆ. ಸತ್ವಗುಣಪೂರಿತ ಆತ್ಮಗಳು ದೈವತ್ವವನ್ನು ಪಡೆಯುತ್ತವೆ, ರಜಸ್ ಗುಣದ ಆತ್ಮಗಳು ಮನುಷ್ಯರಾಗುತ್ತವೆ, ತಮಸ್ ಗುಣದ ಆತ್ಮಗಳು ಕಾಡು ಮೃಗಗಳಾಗುತ್ತವೆ, ಆನೆಗಳು, ಕುದುರೆಗಳು, ಶೂದ್ರರು, ತಿರಸ್ಕಾರ ಅರ್ಹರಾದ ಮ್ಲೇಚ್ಛರು, ಸಿಂಹಗಳು, ಹುಲಿಗಳು ಮತ್ತು ಕಾಡು ಹಂದಿಗಳು ಇವೆರಡರ ನಡುವಣ ಕತ್ತಲೆಯ ಸ್ಥಿತಿಗೆ ಸೇರುತ್ತವೆ. ರಾಜರುಗಳು, ಕ್ಷತ್ರಿಯರು, ರಾಜರ ಪುರೋಹಿತರು ಮತ್ತು ವಾಗ್ಯುದ್ಧವೇ ಮುಖ್ಯ ಉದ್ದೇಶವಾಗಿರುವ ಜನರು ಕಾಮನೆಗಳ ವರ್ಗಕ್ಕೆ ಸೇರುವರು. ಭಕ್ತರುಗಳು, ಸನ್ಯಾಸಿಗಳು, ಬ್ರಾಹ್ಮಣರು, ಆಕಾಶಗಾಮಿಗಳಾದ ದೇವತೆಗಳು, ಸ್ಥಿರ ನಕ್ಷತ್ರ ಪಂಚಗಳು ಮತ್ತು ದೈತ್ಯರು ಸದ್ಗುಣದ ಕೆಳವರ್ಗಕ್ಕೆ ಸೇರುವರು. ಯಾಗ ಮಾಡುವ ಪುರೋಹಿತರು, ಋಷಿಗಳು, ದೇವರುಗಳು, ವೇದಗಳು, ಸ್ವರ್ಗೀಯ ಜ್ಯೋತಿಗಳು, ಸಂವತ್ಸರಗಳು, ವೇದ ಪಿತೃಗಳು, ಸಾಧ್ಯರು ಸದ್ಗುಣದ ಎರಡನೆಯ ವರ್ಗಕ್ಕೆ ಸೇರುವರು. ಬ್ರಹ್ಮ, ಸೃಷ್ಟೀಕರ್ತರು, ಧರ್ಮಶೀಲತೆ, ಸರ್ವೋತ್ತಮ ನಿರಾಕಾರ ಇವರೆಲ್ಲರೂ ಸದ್ಗುಣದ ಅತ್ಯುತ್ತಮ ವರ್ಗಕ್ಕೆ ಸೇರುವರು. ಈ ಅಭಿಪ್ರಾಯಗಳನ್ನು ರಾಮಾಯಣ ಮಹಾಭಾರತದಲ್ಲಿರುವ ಅಭಿಪ್ರಾಯಗಳೊಡನೆ ಹೋಲಿಸುವುದು ಸ್ವಾರಸ್ಯಕರವಾಗಿದೆ. ರಾಮಾಯಣವು ಚಾತುರ್ವರ್ಣಗಳು, ದಕ್ಷನ ಮಗಳಾದ ಮತ್ತು ಕಶ್ಯಪನ ಹೆಂಡತಿಯಾದ ಮನು ಎಂಬಾಕೆಯ ಸಂತತಿಯವು ಎಂದು ಹೇಳುತ್ತದೆ. ಕೇಳು, ಎಲ್ಲರಿಗಿಂತಲೂ ಮುಂಚೆ ಅಸ್ತಿತ್ವಕ್ಕೆ ಬಂದ ಪ್ರಜಾಪತಿಗಳಲ್ಲಿ ಕರ್ದಮ ಮೊದಲನೆಯವನು, ನಂತರ ವಕ್ರಿತ, ಶೇಷ, ಸಂಶ್ರಯ, ಶಕ್ತಿಯುತ ಬಾಹುಪುತ್ರ, ಸ್ಥಾಣು, ಮರೀಚಿ, ಅತ್ರಿ, ಬಲಯುತ ಕ್ರತು, ಪುಲಸ್ತ್ಯ, ಅಂಗೀರಸ, ಪ್ರಚೇತಸ್, ಪುಲಹ, ದಕ್ಷ, ನಂತರ ವಿವಸ್ವತ್, ಅರಿಷ್ಟನೇಮಿ ಮತ್ತು ಕೊನೆಯವನಾದ ಪ್ರಭಾವಿತ ಕಶ್ಯಪ. ಪ್ರಜಾಪತಿ ದಕ್ಷನಿಗೆ 60 ಹೆಣ್ಣು ಮಕ್ಕಳು. ಈ 60 ಮಂದಿಯಲ್ಲಿ ಅದಿತಿ, ದಿತಿ, ಧನು, ಕಲಕ, ತಾಮ್ರ, ಕ್ರೋಧವಶ, ಮನು ಮತ್ತು ಅನಲ ಎಂಬ 8 ಮಂದಿ ರೂಪವತಿ ಕನ್ಯೆಯರನ್ನು ಕಶ್ಯಪ ವಿವಾಹ ಮಾಡಿಕೊಂಡನು. ಈ ಕನ್ಯೆಯರನ್ನು ಕುರಿತು ನೀವುಗಳು 3 ಲೋಕದಲ್ಲಿ ಪ್ರಶಸ್ತರಾದ ನನ್ನಂತ ಪುತ್ರರನ್ನು ಹಡೆಯಬೇಕು ಎಂದನು. ಇದಕ್ಕೆ ಅದಿತಿ, ದಿತಿ, ಧನು ಮತ್ತು ಕಲಕ ಒಪ್ಪಿಕೊಂಡರು. ಬೇರೆಯವರು ಒಪ್ಪಲಿಲ್ಲ. ಆದಿತ್ಯರು, ವಸುಗಳು, ರುದ್ರರು ಮತ್ತು 2 ಅಶ್ವಿನರು ಸೇರಿ 33 ದೇವತೆಗಳಿಗೆ ಅದಿತಿಯು ಜನ್ಮವಿತ್ತಳು. ಕಶ್ಯಪನ ಹೆಂಡತಿ ಮನುವು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರೆಂಬ ಮಾನವರಿಗೆ ಜನ್ಮವಿತ್ತಳು. ಬ್ರಾಹ್ಮಣರು ಬಾಯಿಯಿಂದಲೂ, ಕ್ಷತ್ರಿಯರು ಎದೆಯಿಂದಲೂ, ವೈಶ್ಯರು ತೊಡೆಗಳಿಂದಲೂ, ಶೂದ್ರರು ಪಾದಗಳಿಂದಲೂ ಜನಿಸಿದರು ಎಂದು ವೇದ ಹೇಳುತ್ತದೆ. ಅನಳಳು ಶುದ್ಧ ಹಣ್ಣುಗಳನ್ನು ಕೊಡುವ ಎಲ್ಲಾ ವೃಕ್ಷಗಳಿಗೆ ಜನ್ಮವಿತ್ತಳು. ಮಹಾಭಾರತವು ಈ ಕೆಳಗಿನ ವಿವರಣೆಯನ್ನು ನೀಡುತ್ತದೆ. ಶ್ರೇಷ್ಠ ಋಷಿಗಳಂತೆ ಎಲ್ಲಾ ವೈಭವದೊಡನೆ ಜನಿಸಿದ ಪ್ರಚೇತಸ್ನ 10 ಮಂದಿ ಪುತ್ರರೂ ಸದ್ಗುಣಶೀಲರು ಮತ್ತು ಪವಿತ್ರರು ಎಂದು ಪ್ರಸಿದ್ಧಿ ಪಡೆದಿದ್ದಾರೆ. ಅವರ ಬಾಯಿಯಿಂದ ಚಿಮ್ಮಿದ ಬೆಂಕಿಯಿಂದ ಮಹತ್ ಜೀವರಾಶಿ ಮೊದಲು ಸುಡಲ್ಪಟ್ಟಿತು. ಅದರಿಂದ ದಕ್ಷ ಪ್ರಚೇತಸ್ ಹುಟ್ಟಿದ ಮತ್ತು ಪ್ರಪಂಚದ ಮಾತಾ ಪಿತೃ ಎನಿಸಿದ ದಕ್ಷನಿಂದ ಜೀವರಾಶಿ ಉತ್ಪತ್ತಿಯಾದವು. ವಾರುಣಿಯನ್ನು ಕೂಡಿ ದಕ್ಷ ಮುನಿಯು ತನ್ನಂತೆಯೇ ಇದ್ದ ಧರ್ಮೀಯ 1000 ಮಕ್ಕಳನ್ನು ಪಡೆದ. ನಾರದನು ಅವರಿಗೆ ಮುಕ್ತ ತತ್ವವಾದ ಸಾಂಖ್ಯವನ್ನು ಕಲಿಸಿದ. ಸಂತತಿಯನ್ನು ಸೃಷ್ಟಿಸುವ ಅಭಿಲಾಷೆಯಿಂದ ಪ್ರಜಾಪತಿಯಾದ ದಕ್ಷನು
ನಂತರ 50 ಪುತ್ರಿಯರನ್ನು ಪಡೆದು ಅವರಲ್ಲಿ 10 ಮಂದಿಯನ್ನು ಧರ್ಮನಿಗೂ, 13 ಮಂದಿಯನ್ನು ಕಶ್ಯಪನಿಗೂ ಮತ್ತು 27 ಮಂದಿಯನ್ನು ಕಾಲ ನಿಗದಿ ಮಾಡುವ ಇಂದು ಅರ್ಥಾತ್ ಸೋಮನಿಗೂ ಕೊಟ್ಟು ವಿವಾಹ ಮಾಡಿದ. ತನ್ನ 13 ಹೆಂಡತಿಯರಲ್ಲೆಲ್ಲ ಶ್ರೇಷ್ಠಳಾದ ದಾಕ್ಷಾಯಿಣಿಯಿಂದ ಮರೀಚಿಯ ಮಗನಾದ ಕಶ್ಯಪನು ಇಂದ್ರನ ಅಧಿಪತ್ಯದಲ್ಲಿ ಅವರ ಶಕ್ತಿಗಾಗಿ ಪ್ರಖ್ಯಾತರಾದ ಆದಿತ್ಯನನ್ನೂ ವಿವಸ್ವತನನ್ನೂ ಪಡೆದನು. ವಿವಸ್ವತನಿಂದ ಪ್ರಬಲನಾದ ಯಮ ವೈವಸ್ವತ ಹುಟ್ಟಿದನು. ಮಾರ್ಥಾಂಡನಿಗೆ ಅಂದರೆ ವಿವಸ್ವತ ಸೂರ್ಯನಿಗೆ ಬುದ್ಧಿವಂತನೂ ಪ್ರಬಲನೂ ಆದ ಮನು ಮತ್ತು ಹೆಸರಾಂತ ಆತನ ತಮ್ಮ ಯಮನೂ ಜನಿಸಿದರು. ಬುದ್ಧಿವಂತನಾದ ಮನುವು ಧರ್ಮಶೀಲನಿದ್ದು ಆತನ ಮೂಲಕ ಒಂದು ಜನಾಂಗ ಸ್ಥಾಪಿಸಲ್ಪಟ್ಟಿತು. ಆದ ಕಾರಣ ಈ ಮಾನವ ಕುಟುಂಬ ಮನುವಿನ ಕುಲ ಎಂದು ಗುರುತಿಸಲ್ಪಟ್ಟಿತು. ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ಇತರೆ ಮಾನವರು ಈ ಮನುವಿನಿಂದ ಹುಟ್ಟಿದವರು. ಓ ರಾಜನೇ, ಅವನಿಂದಲೇ ಕ್ಷತ್ರಿಯನೊಡಗೂಡಿದ ಬ್ರಾಹ್ಮಣ ಕೂಡ ಬಂದ. ಇನ್ನೊಂದು ಸಂದರ್ಭದಲ್ಲಿ ಮಹಾಭಾರತವು ಚಾತುರ್ವರ್ಣದ ಮೂಲವನ್ನು ಪುರುಷ ಸೂಕ್ತದಲ್ಲಿ ನಿರೂಪಿತವಾಗಿರುವಂತೆಯೇ ನಿರೂಪಿಸಿದೆ. ರಾಜನು ಶಿಷ್ಟರನ್ನ ಪಾಲಿಸಿ ದುಷ್ಟರನ್ನು ನಿಗ್ರಹಿಸುವ ಶಕ್ತಿಯುಳ್ಳವನನ್ನು ತನ್ನ ರಾಜ ಪುರೋಹಿತನನ್ನಾಗಿ ನೇಮಿಸಿಕೊಳ್ಳಬೇಕು. ಈ ವಿಷಯದಲ್ಲಿ ಇಳಾಪುತ್ರನು ಪುರೂರವಸ್ ಮತ್ತು ಮಾತರಿಶ್ವನ ಮಧ್ಯೆ ನಡೆದ ಪುರಾತನ ಸಂವಾದವೊಂದು ಹೀಗಿದೆ. ಪುರೂರವಸ್ ಹೇಳಿದ, ಯಾವಾಗ ಬ್ರಾಹ್ಮಣ ಮತ್ತು ಉಳಿದ 3 ಜಾತಿಗಳು ಸೃಷ್ಟಿಯಾದವು ಮತ್ತು ಶ್ರೇಷ್ಠರು ಯಾರೆಂಬುದು ಯಾವಾಗ ಉದ್ಭವ ಆಯಿತು? ಮಾತರೀಶ್ವರನು ಹೀಗೆ ಉತ್ತರಿಸಿದ, ಬ್ರಾಹ್ಮಣನು ಬ್ರಹ್ಮನ ಬಾಯಿಯಿಂದ, ಕ್ಷತ್ರಿಯ ಅವನ ತೋಳುಗಳಿಂದ, ವೈಶ್ಯ ಆತನ ತೊಡೆಗಳಿಂದ ಸೃಷ್ಟಿಸಲ್ಪಟ್ಟರು. ಈ 3 ವರ್ಗಗಳನ್ನು ಸೇವೆ ಮಾಡುವ ಉದ್ದೇಶದಿಂದ 4ನೇ ವರ್ಗವಾದ ಶೂದ್ರ ಆತನ ಪಾದಗಳಿಂದ ಸೃಷ್ಟಿಸಲ್ಪಟ್ಟ. ಬ್ರಾಹ್ಮಣ ಹುಟ್ಟಿದ ಕೂಡಲೇ ಧರ್ಮಶೀಲತೆಯನ್ನ ಕಾಪಾಡಲು ಭೂಮಿಯ ಮೇಲಿನ ಎಲ್ಲಾ ಜೀವರಾಶಿಗೂ ಒಡೆಯನಾದ. ನಂತರ ಸೃಷ್ಟಿಕರ್ತನು ಭೂಮಂಡಲವನ್ನು ನಿಯಂತ್ರಿಸುವುದಕ್ಕಾಗಿ ಜನಗಳ ತೃಪ್ತಿಗಾಗಿ ದಂಡವನ್ನು ಹೊರುವ 2ನೇ ಯಮನಾಗಿ ಕ್ಷತ್ರಿಯನನ್ನ ಸೃಷ್ಟಿಸಿದ. ಉಳಿದ 3 ವರ್ಗಗಳನ್ನು ವೈಶ್ಯ ಧನಧಾನ್ಯಗಳಿಂದ ಕಾಪಾಡಬೇಕೆಂಬುದು ಮತ್ತು ಶೂದ್ರ ಉಳಿದವರ ಸೇವೆಗೈಯಬೇಕೆಂಬುದು ಬ್ರಹ್ಮನ ಅನುಜ್ಞೆಯಾಗಿತ್ತು. ಇಳಾಪುತ್ರನು ನಂತರ ಹೀಗೆ ಕೇಳಿದ, ವಾಯುವೇ, ಭೂಮಂಡಲವು ಅದರ ಸಂಪತ್ತಿನೊಡನೆ ನ್ಯಾಯವಾಗಿ ಯಾರಿಗೆ ಸೇರತಕ್ಕದ್ದು? ಬ್ರಾಹ್ಮಣನಿಗೋ ಕ್ಷತ್ರಿಯನಿಗೋ? ವಾಯು ಉತ್ತರಿಸಿದ, ಭೂಮಿಯ ಮೇಲೆ ಇರುವುದೆಲ್ಲ ಜ್ಯೇಷ್ಠತ್ವದ ಹಕ್ಕಿನ ಆಧಾರದ ಮೇಲೆ ಬ್ರಾಹ್ಮಣನ ಆಸ್ತಿ. ಕರ್ತವ್ಯ ನಿಯಮದಲ್ಲಿ ನಿಪುಣರಾದ ಎಲ್ಲರಿಗೂ ಇದರ ಅರಿವಿದೆ. ಬ್ರಾಹ್ಮಣ ಭುಂಜಿಸುವುದು, ಧರಿಸುವುದು ಮತ್ತು ನೀಡುವುದು ಎಲ್ಲಾ ಅವನದೇ. ಆತ ಎಲ್ಲ ಜಾತಿಗಳ ಮುಖ್ಯಸ್ಥ, ಜ್ಯೇಷ್ಠ ಮತ್ತು ಶ್ರೇಷ್ಠ. ಒಬ್ಬ ಹೆಂಗಸು ತನ್ನ ಮೊದಲ ಗಂಡನನ್ನು ಕಳೆದುಕೊಂಡ ಮೇಲೆ ಆಕೆಯ ಮೈದುನನ್ನು 2ನೆಯ ಗಂಡನಾಗಿ ತೆಗೆದುಕೊಳ್ಳುವಂತೆ ಬ್ರಾಹ್ಮಣನು ಆಪತ್ಕಾಲದಲ್ಲಿ ಮೊದಲ ಸಂಪನ್ಮೂಲ, ನಂತರ ಮತ್ತೊಬ್ಬ ಉದಯಿಸಬಹುದು. ಮಹಾಭಾರತದ ಶಾಂತಿ ಪರ್ವದಲ್ಲಿ 3ನೇ ಅಭಿಪ್ರಾಯವಿದೆ. ಭೃಗು ಹೀಗೆ ಮಾರ್ನುಡಿದ, ಹೀಗೆ ಬ್ರಹ್ಮನು ತನ್ನ ಸ್ವಂತ ಶಕ್ತಿಯಿಂದ ವ್ಯಾಪಿಸಿ ಸೂರ್ಯ ಮತ್ತು ಅಗ್ನಿಗಳಷ್ಟು ಉಜ್ವಲ ಪ್ರಕಾಶವುಳ್ಳ ಬ್ರಾಹ್ಮಣೀಯ ಪ್ರಜಾಪತಿಗಳನ್ನು ಮೊದಲು ಸೃಷ್ಟಿಸಿದ. ಆಮೇಲೆ ಪರಮಾತ್ಮನು ಮೋಕ್ಷ ಸಾಧನೆಗಾಗಿ ಸತ್ಯ, ಧರ್ಮಶೀಲತೆ, ಆತ್ಮ ಸಂಯಮ ಮತ್ತು ವೇದ ಧರ್ಮಾಚರಣೆ ಮತ್ತು ಪಾವಿತ್ರ್ಯತೆಯನ್ನ ನಿರ್ಮಿಸಿದ. ಆತ ದೇವರುಗಳು, ದಾನವರು, ಗಂಧರ್ವರು, ದೈತ್ಯರು, ಅಸುರರು, ಮಹೋರಗರು, ಯಕ್ಷರು, ರಾಕ್ಷಸರು, ನಾಗರುಗಳು, ಪಿಶಾಚಿಗಳು ಮತ್ತು ಮಾನವರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರ ಜೊತೆ ಇತರೆ ವರ್ಗಗಳ
ಹಾಗೂ ವರ್ಣಗಳ ಜೀವರಾಶಿಗಳನ್ನು ಸೃಷ್ಟಿಸಿದ. ಬ್ರಾಹ್ಮಣರ ವರ್ಣ ಬೆಳ್ಳಗಿತ್ತು, ಕ್ಷತ್ರಿಯರ ಬಣ್ಣ ಕೆಂಪು, ವೈಶ್ಯರದು ಕಂದು ಮತ್ತು ಶೂದ್ರ ಅವನ ಬಣ್ಣ ಕಪ್ಪು. ಇಲ್ಲಿ ಭಾರದ್ವಾಜ ಮುಂದುವರಿದು ಹೇಳುವುದೇನೆಂದರೆ, ನಾಲ್ಕು ಜಾತಿಯನ್ನು ಬಣ್ಣದಿಂದ ನಿರ್ಣಯಿಸುವುದಾದರೆ ಎಲ್ಲಾ ಜಾತಿಗಳ ಗೊಂದಲವೂ ಗೋಚರವಾಗುತ್ತದೆ. ಆಶೆ, ಕೋಪ, ಭಯ, ಲೋಭ, ವ್ಯಸನ, ಶಂಕೆ, ಹಸಿವು, ಬಳಲಿಕೆ ನಮ್ಮೆಲ್ಲರ ಮೇಲೂ ಪ್ರಭಾವ ಬೀರುತ್ತವೆಯಾದ್ದರಿಂದ ಜಾತಿಗಳ ಭೇದ ಭಾವವನ್ನು ಯಾವುದರಿಂದ ಗುರುತಿಸಬಹುದು? ಬೆವರು, ಮೂತ್ರ, ಮಲ, ಕಫ, ಪಿತ್ತರಸ ಮತ್ತು ರಕ್ತ ಇವು ಕೊಳೆತು ಹೋಗುವ ಎಲ್ಲಾ ಶರೀರಗಳಿಗೂ ಒಂದೇ ಆಗಿರುವಾಗ ಜಾತಿಯಲ್ಲಿ ಭೇದವೆನಿಸುವುದು ಏತರಿಂದ? ಇಲ್ಲಿ ಅಸಂಖ್ಯಾತ ಚರಾಚರ ವಸ್ತುಗಳಿರುವಾಗ ಅನೇಕ ವಿಧವಾದ ಈ ವಸ್ತುಗಳ ಬಣ್ಣವನ್ನು ಕಂಡುಹಿಡಿಯುವ ಬಗೆ ಹೇಗೆ? ಭೃಗು ಹೇಳುತ್ತಾನೆ, ಜಾತಿಗಳಲ್ಲಿ ಭೇದವಿಲ್ಲ. ಇದೇ ಶಾಂತಿ ಪರ್ವದಲ್ಲಿ ನಾಲ್ಕನೆಯ ಸಿದ್ಧಾಂತ ಹೊಂದಿದೆ. ಭಾರದ್ವಾಜನು ಮತ್ತೆ ಪ್ರಶ್ನಿಸುತ್ತಾನೆ, ಮಹಾನ್ ವಾಗ್ಮಿ ಬ್ರಾಹ್ಮಣ ಋಷಿಯೇ, ಹಾಗಾದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಇವರನ್ನ ಗುರುತಿಸಲು ಇರುವ ಲಕ್ಷಣಗಳೇನು? ಅದಕ್ಕೆ ಭೃಗು ಉತ್ತರಿಸುತ್ತಾನೆ, ಪರಿಶುದ್ಧನು, ಜಾತಕರ್ಮವೇ ಮೊದಲಾದ ಇತರ ಕರ್ಮಗಳಿಂದ ಪವಿತ್ರನಾದ, ವೇದ ಪಾರಂಗತನಾದ, ಷಟ್ಕರ್ಮಗಳನ್ನು ನೆರವೇರಿಸಬಲ್ಲ, ಶುದ್ಧಿಯ ವಿಧಿಗಳನ್ನು ಕರಾರುವಕ್ಕಾಗಿ ಮಾಡಬಲ್ಲ, ನೈವೇದ್ಯದಲ್ಲಿ ಉಳಿದದ್ದನ್ನು ಸ್ವೀಕರಿಸುವ, ತನ್ನ ಧಾರ್ಮಿಕ ಗುರುವಿನ ಗೌರವಾದರ ಗಳಿಸಿರುವ, ಧಾರ್ಮಿಕ ವಿಧಿಗಳನ್ನು ಅನುಸರಿಸುವ ಹಾಗೂ ಸತ್ಯಶೀಲನಾಗಿರುವವನೇ ಬ್ರಾಹ್ಮಣ. ಯಾರಲ್ಲಿ ಸತ್ಯ, ಧಾರಾಳತನ, ಅಹಿಂಸೆ, ತೊಂದರೆ ಕೊಡದ ಬುದ್ಧಿ, ವಿನಯಶೀಲತೆ, ಕರುಣೆ ಮತ್ತು ವ್ರತಶೀಲತೆ ಮೈದೋರಿರುವುದೋ ಅವನೇ ಬ್ರಾಹ್ಮಣ. ರಾಜ್ಯಭಾರದ ಕರ್ತವ್ಯವನ್ನು ನಿರ್ವಹಿಸುವವನು, ವೇದಾಧ್ಯಯನದಲ್ಲಿ ಆಸಕ್ತಿಯುಳ್ಳವನು, ದಾನ ಧರ್ಮಗಳಲ್ಲಿ ನಿರತನಾಗಿರುವವನೇ ಕ್ಷತ್ರಿಯ. ಪಶುಪಾಲನೆಯಲ್ಲಿ ನಿರತನು, ವ್ಯವಸಾಯ ಮತ್ತು ಸಂಗ್ರಹಣೆಯಲ್ಲಿ ನಿರತನಾದವನು, ಪವಿತ್ರನಾದವನು ಮತ್ತು ವೇದಾಭ್ಯಾಸದಲ್ಲಿ ಪರಿಣಿತನಾದವನು ವೈಶ್ಯ. ರೂಢಿ ಮೂಲವಾಗಿ ಎಲ್ಲಾ ರೀತಿಯ ಆಹಾರಗಳಿಗೂ ಒಗ್ಗಿ ಹೋಗಿರುವವನು, ಎಲ್ಲಾ ವಿಧವಾದ ಕೆಲಸಗಳನ್ನು ಮಾಡುವವನು, ಅಶುಚಿಯಾಗಿರುವವನು, ವೇದಗಳನ್ನು ತ್ಯಜಿಸಿ ಪವಿತ್ರ ಸಂಪ್ರದಾಯಗಳನ್ನು ಆಚರಿಸದವನು, ಸಂಪ್ರದಾಯದಂತೆ ಶೂದ್ರನೆನಿಸಿಕೊಂಡ. ಶೂದ್ರನಲ್ಲಿ ಕಾಣುವ ಈ ಲಕ್ಷಣಗಳು ಬ್ರಾಹ್ಮಣನಲ್ಲಿ ಕಾಣಿಸುವುದಿಲ್ಲ. ಶೂದ್ರನಂತೆ ವರ್ತಿಸುವ ಬ್ರಾಹ್ಮಣನು ಬ್ರಾಹ್ಮಣನೇ ಅಲ್ಲ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ಲಾಗಿ ವಿಭಿನ್ನವಾಗಿರುವಂತಹ ರೆಸಿಪಿಗಳ ಬಗ್ಗೆ ತಿಳಿತಾ ಇದ್ದೀವಿ. ಈ ದಿನನೂ ಕೂಡ ಒಂದು ವಿಶೇಷವಾಗಿರುವಂತಹ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಹಣ್ಣಿನಿಂದ ಮಾತ್ರ ಅಲ್ಲ, ಈ ಕಾಯಿಯಿಂದ ಕೂಡ ತುಂಬಾ ಉಪಯೋಗ ಇದೆ. ಬಾಳೆಹಣ್ಣು ತಿನ್ನಲಿಕ್ಕೆ ಆರೋಗ್ಯಕ್ಕೆ ಎಷ್ಟು ಉತ್ತಮ

ಅವೋ ಹಾಗೆ ಬಾಳೆಕಾಯಿ ಕೂಡ ಅಷ್ಟೇ ಉತ್ತಮ. ಬಾಳೆಕಾಯಿ ಸೇವನೆ ಮಾಡೋದ್ರಿಂದ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಬಾಳೆಕಾಯಿಯಲ್ಲಿ ವಿಟಮಿನ್, ಪೊಟ್ಯಾಷಿಯಂ ಮತ್ತು ನಾರಿನಂಶ ಯಥೇಚ್ಛವಾಗಿ ಸಿಗತ್ತೆ, ಯಥೇಚ್ಛವಾಗಿ ಇರತ್ತೆ ಕೂಡ. ಜೀರ್ಣಕ್ರಿಯೆ ಸುಧಾರಣೆ ಮಾಡಲಿಕ್ಕೆ, ಜೊತೆಗೆ ತೂಕ ಇಳಿಸ್ಲಿಕ್ಕೆ ತುಂಬಾ ಸಹಕಾರಿ. ಅಷ್ಟೇ ಅಲ್ಲದೆ ಇದು ಕರುಳಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ, ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈ ಹಸಿ ಬಾಳೆಕಾಯಿಯಲ್ಲಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇಷ್ಟೆಲ್ಲ ಉಪಯೋಗವಿರುವಂತಹ ಬಾಳೆಕಾಯಿಯಿಂದ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಸ್ನೇಹಿತರೆ. ಬಾಳೆಕಾಯಿಯಿಂದ ಪಲ್ಯ ಮಾಡ್ಬೋದು, ಬಜ್ಜಿ ಮಾಡ್ಬೋದು, ಪಕೋಡ ಮಾಡ್ಬೋದು, ಬಾಳೆಕಾಯಿ ಫ್ರೈ ಮಾಡ್ಬೋದು, ಜೊತೆಗೆ ಬಾಳೆಕಾಯಿ ಗೊಜ್ಜು, ಬಾಳೆಕಾಯಿ ಪಲ್ಯ, ಬಾಳೆಕಾಯಿ ಸಾಂಬಾರ್, ಬಾಳೆಕಾಯಿ ಹುಳಿ, ಇದರೊಟ್ಟಿಗೆ ಸ್ಪೆಷಲ್ಲಾಗಿ ಎಲ್ರಿಗೂ ಇಷ್ಟವಾಗುವಂತಹ ಬಾಳೆಕಾಯಿ ಚಿಪ್ಸು ಸ್ನೇಹಿತರೆ. ಸಾಮಾನ್ಯವಾಗಿ ಬಾಳೆಕಾಯಿ ಚಿಪ್ಸ್ನ ತುಂಬ ಜನ ಇಷ್ಟಪಡ್ತಾರೆ. ಸೊ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಬಾಳೆಕಾಯಿಯನ್ನು ಬಳಸ್ಕೊಂಡು ಫ್ರೈಯನ್ನು ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಶುಭಾ ಮ್ಯಾಡಮ್ ಅವರು. ಈ ಬಾಳೆಕಾಯಿಯಿಂದ ಏನೆಲ್ಲ ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸಿದೆ ಸ್ನೇಹಿತರೆ. ಈ ದಿನ ಶಿವಮೊಗ್ಗದ ರತ್ನಗಿರಿ ನಿವಾಸಿಯಾದ ಶುಭಾ ಮ್ಯಾಡಮ್ ಅವರು ಬಾಳೆಕಾಯಿಯಿಂದ ಫ್ರೈ ಮಾಡ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ, ಈ ಬಾಳೆಕಾಯಿಯನ್ನು ಬಳಸಿ ಫ್ರೈಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರಿಂದ ತಿಳಿಯೋಣ. ಆ ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಳೆಕಾಯಿಯನ್ನು ಬಳಸಿ ಮಾಡಬಹುದಾದಂತಹ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಆ ರೆಸಿಪಿಯನ್ನು ಶಿವಮೊಗ್ಗದ ಶುಭಾ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ರೆಸಿಪಿ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ, ಈ ಬಾಳೆಹಣ್ಣು ಸ್ನೇಹಿತರೆ ವರ್ಷಪೂರ್ತಿ ಸಿಗುವಂತಹ ಹಣ್ಣಾಗಿದೆ. ಬಾಳೆಕಾಯಿ ಕೂಡ, ಇದರಲ್ಲಿ ಏಲಕ್ಕಿ ಬಾಳೆ ಇರ್ಬೋದು, ರಸಬಾಳೆ, ಪಚ್ಚಬಾಳೆ, ಕರ್ಪೂರವಲ್ಲಿ ಬಾಳೆ, ಚಂದ್ರಬಾಳೆ, ಕೆಂಪು ಬಾಳೆ, ಹೀಗೆ ಸಾಕಷ್ಟು ತಳಿಗಳಿವೆ. ಈ ಎಲ್ಲ ತಳಿಗಳ ಬಾಳೆಹಣ್ಣುಗಳು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇನ್ನು ಈ ಅಡುಗೆ ಮಾಡಲಿಕ್ಕೆ ಬಾಳೆಕಾಯಿಗಳನ್ನು ಬಳಸೋದುಂಟು. ಅದರಲ್ಲೂ ಕೂಡ ಈ ನೇಂದ್ರ ಬಾಳೆ, ಮಟ್ಟಿ ಬಾಳೆ, ಬಾಳೆಕಾಯಿ, ನಂಜನಗೂಡು ರಸಬಾಳೆ, ಬೂದ್ಬಾಳೆ, ಮೈಸೂರು ಬಾಳೆ, ರಾಜಬಾಳೆ, ಈ ರೀತಿಯ ವಿಭಿನ್ನ ತಳಿಗಳಿವೆ. ಒಂದೊಂದು ತಳಿಗಳು ಕೂಡ ಒಂದೊಂದು ರೀತಿಯಲ್ಲಿ ವಿಶೇಷತೆಯನ್ನು ಪಡೆದಿವೆ. ಅದರಲ್ಲೂ ಸ್ಪೆಷಲ್ಲಾಗಿ ಈ ರೆಸಿಪಿಗಳನ್ನು ಮಾಡಲಿಕ್ಕೆ, ಈ ಪಲ್ಯ, ಬಜ್ಜಿ, ಪಕೋಡ, ಚಿಪ್ಸು, ಹಾಗೆ ಬಾಳೆಕಾಯಿ ಗೊಜ್ಜು ಮಾಡಲಿಕ್ಕೆ ಕೆಲವೊಂದು ತಳಿಗಳು ಫೇಮಸ್ ಆಗಿದೆ. ಇನ್ನು ಬಾಳೆಕಾಯಿಯಿಂದ ಏನೆಲ್ಲ ಉಪಯೋಗ ಇದೆ ಹೆಲ್ತಿಗೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೆ ಸ್ನೇಹಿತರೆ. ಸೊ ಹಾಗಾದರೆ ಇಂತಹ ಬಾಳೆಕಾಯಿಯನ್ನು ಬಳಸಿ ಯಾವ ಒಂದು ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಶುಭಾ ಮೇಡಮ್ ಅವರು ಅನ್ನೋದನ್ನು ಅವರಿಂದ ಕೇಳೋಣ.
5: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶುಭಾ. ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಕೆಲವೊಂದು ರುಚಿಕರವಾದ ತರಕಾರಿಗಳ ಫ್ರೈ ಮಾಡುವ ವಿಧಾನವನ್ನು ತಿಳಿಸುತ್ತೇನೆ. ಸ್ನೇಹಿತರೆ, ಏನಪ್ಪ ಈ ಮೇಡಮ್ಮು ಬರೀ ಸೊಪ್ಪು ಸದೆ ಮನೆ ಮದ್ದಿನ ಬಗ್ಗೆ ಹೇಳ್ತಿದ್ರು, ಇವತ್ತು ಫ್ರೈ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ಕೋಬೇಡಿ. ಕೆಲವೊಮ್ಮೆ ಸ್ವಾದಿಷ್ಟ ಆಹಾರವನ್ನು ಸೇವಿಸ್ಬೇಕಲ್ವೇ, ಇದು ಒಂದೊಂದು ಸಾರಿ ನಾಲ್ಗೆನು ರುಚಿ ಕೇಳುತ್ತೆ ಅಲ್ವಾ. ಹಾಗೆ ಯಾವ್ಯಾವ ತರಕಾರಿಯಲ್ಲಿ ಮಾಡಬಹುದು ತಿಳಿಯೋಣ. ಮೊದಲು ಬಾಳೆಕಾಯಿ, ಬದನೆಕಾಯಿ, ಬದನೆ ಉಡುಪಿಗುಳ್ಳ, ಹೀರೆಕಾಯಿ, ಆಲೂಗೆಡ್ಡೆ, ಜೀಹಲ್ಸು, ಎಲೆಕೋಸು, ಹೀಗೆ ಅನೇಕ ಸಾಕಷ್ಟು ತರಕಾರಿಗಳಲ್ಲಿ ಫ್ರೈ ಮಾಡಬಹುದು. ಈಗ ಬಾಳೆ ಫ್ರೈ ಮಾಡಲು ಬಳಸಬೇಕಾದ ಸಾಮಗ್ರಿಗಳನ್ನು ತಿಳಿಸುತ್ತೇನೆ. ಮೊದಲು ಬಾಳೆಕಾಯಿಯನ್ನು ತೆಗೆದುಕೊಳ್ಳೋಣ. ಈ ಬಾಳೆಕಾಯಿಗೆ, ಎರಡು ಬಾಳೆಕಾಯಿಗೆ 2 tsp ಸಾಂಬಾರ್ ಪುಡಿ, 1 tsp ಧನಿಯಾ ಪುಡಿ, 1 ಚಿಟಿಕಿ ಅರಿಶಿಣ, 1/2 tsp ಹುಣಸೆ ರಸ, 1/2 tsp ರುಚಿಗೆ ತಕ್ಕಷ್ಟು ಉಪ್ಪು, 1/2 tsp ಅಕ್ಕಿ ಹಿಟ್ಟು, 1/4 tsp ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗೆ ಮಾಡುವ ವಿಧಾನ, ಈ ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಚೆನ್ನಾಗಿ ಕಲಸಿ 1/2 ಗಂಟೆ ಯಾವ ತರಕಾರಿಯಲ್ಲಿ ಫ್ರೈ ಮಾಡಬೇಕು ಅನಿಸುತ್ತೋ ಅದಕ್ಕೆ ಚೆನ್ನಾಗಿ ಹಚ್ಚಿ 1/2 ಗಂಟೆ ಬಿಟ್ಟು ಚಿರೋಟಿ ರವೆ ಅದ್ದಿ ಹಂಚಿನಲ್ಲಿ ಎಣ್ಣೆ ಸ್ವಲ್ಪ ಹಾಕ್ತಾ ಕಾಯಿಸ್ಬೇಕು. ಹೀಗೆ ನಿಧಾನ ಸಣ್ಣ ಉರಿನಲ್ಲಿ ಕಾಯಿಸ್ತಾ ತಿರುಗಿಸಿ ಕಾಯಿಸ್ತಾ ಇರಬೇಕು. ಹೀಗೆ ಫ್ರೈ ಮಾಡ್ತಾ ಬೆಂದಿದೆಯೋ ಇಲ್ಲ ಅಂತ

ಪಕೋಡ, ಪಲ್ಯ ಜೊತೆಗೆ ಕೂಟನ್ನ ಮಾಡ್ಕೊಳ್ಳೋದ್ರ ಒಟ್ಟೊಟ್ಟಿಗೆ ಈ ರೀತಿಯ ಫ್ರೈಯನ್ನು ಕೂಡ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿ ಬಗ್ಗೆ ತಿಳಿಯೋಣ ಶುಭ ಮೇಡಮ್ ಅವರಿಂದ. ಅದು ಯಾವ ರೆಸಿಪಿಯನ್ನು ತಿಳಿಸ್ತಾರೆ ಅನ್ನೋದನ್ನು ಹೇಳ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ

0: ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ರತ್ನಗಿರಿ ನಿವಾಸಿಯ ಶುಭ ಮೇಡಮ್ ಅವರು ಇದ್ದಾರೆ. ಶುಭ ಮೇಡಮ್ ಅವರು ಬಾಳೆಕಾಯನ್ನು ಬಳಸಿ ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕು ಸುಲಭವಾಗಿ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಇದೇ ರೀತಿಯಲ್ಲಿ ಮತ್ತೊಂದು ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ರೆಸಿಪಿ, ಯಾವ ತರಕಾರಿಯಿಂದ ಮಾಡಿದ್ದು ಅನ್ನೋದನ್ನು ಅವರಿಂದ ಕೇಳೋಣ.
1: ನಂತರ ಮತ್ತೊಂದು ಫ್ರೈ ವಿಧಾನವನ್ನು ತಿಳಿಸುತ್ತೇನೆ. ಅದು ಎಲೆಕೋಸಿನಿಂದ ತಯಾರಿಸುವ ಫ್ರೈ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಮೊದಲು ಎಲೆಕೋಸು. ಎಲೆಕೋಸನ್ನು ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು. ನಂತರ ಅದನ್ನು ಸಣ್ಣಗೆ ಹೆಚ್ಚಿಕೊಂಡು ಹೆಚ್ಚಿದ ಕೋಸಿಗೆ ಒಂದು ಬಟ್ಟಲು ಕೋಸು, ಅರ್ಧ ಬಟ್ಟಲು ತೊಗರಿಬೇಳೆ, ಅರ್ಧ ಬಟ್ಟಲು ಕಡಲೆಬೇಳೆ, ಕಾಲು ಬಟ್ಟಲು ಹೆಸರುಬೇಳೆ, ಖಾರದ ಪುಡಿ 1 ಟೀಸ್ಪೂನ್, ಧನಿಯಾ ಪುಡಿ 1 ಟೀಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕಿ ಅರಿಶಿಣ, ಹಾಗೆ ಸ್ವಲ್ಪ ಹುಣಸೆ ರಸ 1/4 ಟೀಸ್ಪೂನ್ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ, ಮೊದಲು ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಇಷ್ಟನ್ನು 1 ಗಂಟೆ ನೆನೆಸಿಟ್ಕೊಂಡು, ನಂತರ ಸ್ವಲ್ಪ ತೆರಿ ತುಂಬ ತೆರಿನೂ ಬೇಡ, ಸ್ವಲ್ಪ ತೆರಿ ಹಾಗೆ, ಮತ್ತೆ ನುಣ್ಣಗೂ ಬೇಡ, ಹಾಗೆ ರುಬ್ಕೋಬೇಕು. ನಂತರ ಇದಕ್ಕೆ ಮೇಲೆ ಹೇಳಿದೆಲ್ಲ ಸಾಮಗ್ರಿಗಳನ್ನು ಹಾಕಿ ಹೆಚ್ಚಿದ ಕೋಸನ್ನು ಬೆರೆಸಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಆಗುವಂತೆ ಕಲಸಬೇಕು. ನಂತರ ಎಷ್ಟು ಬೇಕೋ ಅಷ್ಟು ಸೈಜ್ ನೋಡಿಕೊಂಡು ಉಂಡೆ ಥರ ಮಾಡಿ ನಂತರ ಅಗಲವಾಗಿ ತಟ್ಟಬೇಕು. ಕೈಯಲ್ಲಾದರೂ ತಟ್ಬೋದು ಅಥವಾ ಎಣ್ಣೆ ಕವರಲ್ಲಾದರೂ ತಟ್ಬೋದು. ನಂತರ ಇದಕ್ಕೆ ಚಿರೋಟಿ ರವೆಯನ್ನು ಅದ್ದಿ ಹಂಚಿನಲ್ಲಿ ಎಣ್ಣೆ ಸ್ವಲ್ಪ ಹಾಕುತ್ತಾ ನಿಧಾನವಾದ ಉರಿಯಿನಲ್ಲಿ, ಅಂದರೆ ಸಣ್ಣ ಉರಿಯಿನಲ್ಲಿ ಕಾಯಿಸ್ಬೇಕು. ರುಚಿಕರವಾದ ಕೋಸ್ ಫ್ರೈ ರೆಡಿ ಮಾಡಿ ನೋಡಿ. ಇಷ್ಟೆಲ್ಲ ಅಡುಗೆ ವಿಧಾನವನ್ನು ತಿಳಿಸಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹಾಗೂ ಆರ್ ಜೆ ಮಹಾಲಕ್ಷ್ಮಿ ಅವರಿಗೂ ಧನ್ಯವಾದಗಳು.
0: ನಿಮಗೂ ಕೂಡ ಧನ್ಯವಾದಗಳು ಶುಭ ಮೇಡಮ್. ನೀವು ತಿಳಿಸಿಕೊಟ್ಟಂತಹ ಈ ಎರಡು ರೆಸಿಪಿಗಳು ಕೂಡ ಆರೋಗ್ಯದಾಯಕ ರೆಸಿಪಿಗಳಾಗಿವೆ, ಜೊತೆಗೆ ಕ್ಯಾಬೇಜು ಕೂಡ. ಸ್ನೇಹಿತರೆ, ಕ್ಯಾಬೇಜಿನ ಬಗ್ಗೆ ನಾನು ರೀಸೆಂಟಾಗಿ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ. 2026 ಅಂದರೆ ಈ ವರ್ಷದ ಸೂಪರ್ ಫುಡ್ ಆಗಿ ಐಡೆಂಟಿಫೈ ಆಗಿದೆ ಈ ಎಲೆಕೋಸು. ಎಲೆಕೋಸಿನ ಬಣ್ಣ ರುಚಿಯಿಂದ, ಜೊತೆಗೆ 4-5 ದಿನ ಇಟ್ಟರೂ ಕೂಡ ಏನು ಆಗದೇ ಇರೋ ಕಾರಣಕ್ಕೆ ಇದು ಈ ವರ್ಷದ ಸೂಪರ್ ಫುಡ್ ಅಂತ ಗುರುತಿಸ್ಕೊಂಡಿದೆ. ಈಗ ಫಾರ್ ಎಕ್ಸಾಂಪಲ್, ನಾವು ಸೊಪ್ಪು ಅದು ಇದು ತಂದರೆ ಬೇಗನೆ ಮಾಡಬೇಕಾಗತ್ತೆ. 1 ದಿನ ಅಥವಾ 2 ದಿನ ಫ್ರಿಡ್ಜಲ್ಲಿಟ್ಟರೆ ನಡೆಯುತ್ತೆ ಸೊಪ್ಪು, ಅದೇ 3-4 ದಿನ ಆದರೆ ಕೊಳ್ತೋಗ್ಬಿಡತ್ತೆ. ಆದರೆ ಎಲೆಕೋಸ್ ಹಾಗಲ್ಲ, ಈ 4-5 ದಿನ ಕೂಡ ಇಡ್ಬೋದು ಈ ಎಲೆಕೋಸನ್ನು. ಅದಕ್ಕೋಸ್ಕರ 2026 ಸೂಪರ್ ಫುಡ್ ಅಂತ ಹೆಸರನ್ನು ಪಡೆದಿದೆ ಈ ಎಲೆಕೋಸು. ಜೊತೆಗೆ ಈ ಎಲೆಕೋಸನ್ನು ಬಳಸಿ ಸಾಕಷ್ಟು ಖಾದ್ಯಗಳನ್ನು ಕೂಡ ಮಾಡ್ಕೊಳ್ಬೋದು. ಅದರಲ್ಲಿ ಫೇಮಸ್ ಖಾದ್ಯ ಅಂದರೆ ಅದು ಮಂಚೂರಿ. ಎಲೆಕೋಸ್ ಮಂಚೂರಿ ಫೇಮಸ್ ಆಗಿದೆ ಕೂಡ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಂಗ್ನೀಸ್ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿರುವಂತಹ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಹಾಗೆ ಎಲೆಕೋಸಿನ ಖಾದ್ಯಗಳು ಕರುಳಿಗೆ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ನೀಡುತ್ತವೆ. ಇದರಲ್ಲಿರುವಂತಹ ಪೊಟ್ಯಾಷಿಯಂ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಮೂಳೆಯ ಆರೋಗ್ಯಕ್ಕೆ ಅಗತ್ಯವಿರುವಂತಹ ವಿಟಮಿನ್ ಕೆ ಇದರಲ್ಲಿ ಸಮೃದ್ಧವಾಗಿದೆ. ಇದರಲ್ಲಿ ಕ್ಯಾಲೋರಿ ಮತ್ತು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದ್ದು ನಾರಿನಾಂಶ ಹೆಚ್ಚಿರೋದ್ರಿಂದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಸರಿಯಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. 1 ಕಪ್ ಹಸಿ ಎಲೆಕೋಸಲ್ಲಿ ಕ್ಯಾಲೋರಿಯ ಅಂಶ 22% ಇದ್ದರೆ ಕೊಬ್ಬಿನಾಂಶ 0.1 ಗ್ರಾಮ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ 5.2 ಗ್ರಾಮ್ ಇರುತ್ತೆ, ನಾರಿನಾಂಶ 2.2 ಗ್ರಾಮ್, ಸೋಡಿಯಂ 16 ಮಿಲಿಗ್ರಾಮ್, ಪ್ರೋಟೀನ್ 1.1 ಗ್ರಾಮ್ ಇರುತ್ತೆ. ಅದಕ್ಕೋಸ್ಕರ ಈ ವರ್ಷ 2026 ಜಾಗತಿಕ ಪೌಷ್ಟಿಕಾಂಶ ಲೆಕ್ಕಾಚಾರದಲ್ಲಿ ಎಲೆಕೋಸು ಸೂಪರ್ ಫುಡ್ ಅಂತ ಹೆಸರನ್ನು ಮಾಡಿದೆ. ಹಾಗಾದರೆ ಈ ಸೂಪರ್ ಫುಡ್ಡನ್ನು ಬಳಸಿ ಯಾವ ರೀತಿಯಲ್ಲಿ ಪಲ್ಯವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಶುಭ ಮೇಡಮ್ ಅವರು. ನೀವು ಕೂಡ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಖುಷಿಪಡಿ. ಈ ದಿನ ಬಾಳೆಕಾಯಿ ಫ್ರೈ ಮತ್ತು ಕೋಸಿನ ಪಲ್ಯವನ್ನು ತಿಳಿಸ್ಕೊಟ್ಟಂತಹ ಶುಭ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ಗುಡ್ ಫುಡ್ ಗುಡ್ ಮೂಡ್ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಸುತ್ತಮುತ್ತ ಕಾರ್ಯಕ್ರಮ. ಬೆಂಗಳೂರಿನ ಖ್ಯಾತ ಕ್ಲಿನಿಕಲ್ಸ್ BGS ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞ ಡಾಕ್ಟರ್ KG ಧರ್ಮಕುಮಾರ್ 25 April ನಗರದ ಸವಳಂಗ ರಸ್ತೆಯ ಮೆಟ್ರೋ ಯುನೈಟೆಡ್ ಆಸ್ಪತ್ರೆಯಲ್ಲಿ ಬೆಳಗ್ಗೆ 11 ಮಧ್ಯಾಹ್ನ 1:30 ಹಾಗೂ ಭದ್ರಾವತಿಯ ತರೀಕೆರೆ ರಸ್ತೆ ಮೀನಾ ನರ್ಸಿಂಗ್ ಹೋಮ್ನಲ್ಲಿ ಮಧ್ಯಾಹ್ನ 2:00-3:30 ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸ್ತನದಲ್ಲಿ ಗಡ್ಡೆ, ವಾಸಿಯಾಗದ ದೀರ್ಘಕಾಲದ ಹುಣ್ಣು, ಕುತ್ತಿಗೆಯಲ್ಲಿ ಗಂಟು, ನಿರಂತರ ನೋವು, ದೀರ್ಘಕಾಲದ ಕೆಮ್ಮು, ನುಂಗಲು ತೊಂದರೆ, ಅಸಹಜ ರಕ್ತಸ್ರಾವ, ಅನಿರೀಕ್ಷಿತ ತೂಕ ಇಳಿಕೆ, ಹಸಿವಿಲ್ಲದಿರುವುದು ಮೊದಲಾದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸಲಹೆ ಸೂಚನೆ ಪಡೆಯಬಹುದು. ವೈದ್ಯರ ಭೇಟಿಗೆ ಮೊಬೈಲ್ ಸಂಖ್ಯೆ 9916821655 ಅಥವಾ 9341177707 ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಹಾರನಹಳ್ಳಿಯ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿನಿ ಫೈಜಾ ಪರ್ವೀನ್ ಅವರು 3 ಪರೀಕ್ಷೆ ಬರೆದಾಗಿತ್ತು. ತಂದೆ ಸಿಡಿಲು ಬಡಿದು ಮೃತಪಟ್ಟಿದ್ದರು. ತೀವ್ರ ದುಃಖದಲ್ಲಿದ್ದ ಆಕೆಯ ಮನೆಗೆ ಭೇಟಿ ನೀಡಿದ ಶಿವಮೊಗ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಅವರು ಮುಂದಿನ ಪರೀಕ್ಷೆಗಳನ್ನು ಬರೆಯುವಂತೆ ಉತ್ತೇಜಿಸಿದ್ದರು. ತಂದೆಯ ಸಾವಿನ ನಡುವೆಯೂ ಶಿವಮೊಗ್ಗದ 2 ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ದಾರೆ. ಈ ದುಃಖದ ನಡುವೆಯೂ ಪರೀಕ್ಷೆ ಬರೆದು 334 ಅಂಕ ಗಳಿಸಿದ್ದಾರೆ. ಅದೇ ರೀತಿ ಮಂಡಘಟ್ಟದ ಸರ್ಕಾರಿ ಪ್ರೌಢಶಾಲೆಯ ಪ್ರೀತಮ್ ಅವರು ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದಾಗಲೇ ತಂದೆ ಮೃತಪಟ್ಟಿದ್ದು, ಮಾರನೇ ದಿನವೇ ಪರೀಕ್ಷೆಗೆ ಹಾಜರಾಗಿ ಬಾಲಕ 312 ಅಂಕಗಳನ್ನು ಗಳಿಸಿದ್ದಾರೆ. ತಂದೆಯ ಶವ ಆಸ್ಪತ್ರೆಯ ಶವಾಗಾರದಲ್ಲಿರುವಾಗಲೇ BEO ರಮೇಶ್ ಅವರು ಪ್ರೀತಮ್ನನ್ನು ಸಂತೈಸಿ ಜೀಪ್ ತಂದು ಪರೀಕ್ಷಾ ಕೇಂದ್ರದವರೆಗೆ ಕರೆದುಕೊಂಡು ಹೋಗಿದ್ದರು. ಮುಂದಿನ ವಿವರ. SSLC ಪರೀಕ್ಷೆಯಲ್ಲಿ ಜಿಲ್ಲೆಯು %96.56 ಫಲಿತಾಂಶ ಪಡೆದಿದ್ದು ರಾಜ್ಯ ಮಟ್ಟದಲ್ಲಿ 9ನೇ ಸ್ಥಾನ ಗಳಿಸಿದೆ. ಜಿಲ್ಲೆಯಿಂದ ಒಟ್ಟು 21,692 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು 20,946 ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ತೀರ್ಥಹಳ್ಳಿಯ ವಿದ್ಯಾರ್ಥಿ KS ಅನಘ ಅವರು 624 ಅಂಕಗಳನ್ನು ಗಳಿಸುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸರ್ಕಾರಿ ಶಾಲೆಯ 9,576 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ 9,543 ಉತ್ತೀರ್ಣರಾಗಿದ್ದಾರೆ. ಅದೇ ರೀತಿ ಅನುದಾನಿತದಿಂದ 4,888 4,649 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು %95.11 ಅಂಕ ಗಳಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ 7,228 7,054 %97.59 ಉತ್ತೀರ್ಣರಾಗಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿಗೆ ಹೋಲಿಸಿದರೆ ಅನುದಾನಿತ ಫಲಿತಾಂಶದಲ್ಲಿ ಕೊಂಚ ಇಳಿಕೆಯಾಗಿದೆ. ಭದ್ರಾವತಿ 90.12%, ಶಿಕಾರಿಪುರ 91.46% ಫಲಿತಾಂಶ ಬಂದಿದ್ದು ಇದು ಒಟ್ಟಾರೆ ಫಲಿತಾಂಶದ ಮೇಲೆಯೂ ಪರಿಣಾಮ ಬೀರಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಬ್ಯಾಕೋಡು ವಿದ್ಯಾರ್ಥಿನಿ ವನಿತಾ SSLC ಪರೀಕ್ಷೆಯಲ್ಲಿ 597 ಅಂಕ ಗಳಿಸುವ ಮೂಲಕ ಅತ್ಯುನ್ನತ ಶ್ರೇಣಿಯೊಂದಿಗೆ ಶಾಲೆಗೆ ಟಾಪರ್ ಆಗಿದ್ದಾರೆ. ಕುದರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹೊನ್ನಳ್ಳಿಯ ಕೂಲಿಕಾರರಾದ ನಾಗರಾಜ್ ಮತ್ತು ಜ್ಯೋತಿ ದಂಪತಿ ವನಿತಾ ಬಡತನದಲ್ಲಿ ಅರಳಿದ ಪ್ರತಿಭೆ. ಹಳೆಯ ಸೈಕಲ್ ಮೇಲೆ ತಂದೆ ತಾಯಿ ಇಬ್ಬರು ದೂರದ ಊರುಗಳಿಗೆ ಹೋಗಿ ಬೆಳಗಿನಿಂದ ಸಂಜೆಯವರೆಗೆ ತೋಟಗಳಿಗೆ ಮಣ್ಣು ಹಾಕುವ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಮಗಳ ಶಿಕ್ಷಣಕ್ಕೆ ಸದಾ ಬೆನ್ನೆಲುಬಾಗಿರುವ ತಂದೆ ತಾಯಿ ವನಿತಾ ಉನ್ನತ ಹುದ್ದೆಗೆ ಸೇರಬೇಕೆಂಬ ಆಶಯ ಹೊಂದಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಜುನ್ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪುರಂಡ ಫೆಮ್ ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಭದ್ರಾವತಿ ಕಾರೇಹಳ್ಳಿಯ ಶ್ರೀ ಆದಿಚುಂಚನಗಿರಿ ಆಂಗ್ಲ ಶಾಲೆ 2025-26 ಸಾಲಿನ SSLC ಪರೀಕ್ಷೆಯಲ್ಲಿ ನಿರಂತರವಾಗಿ 13ನೇ ವರ್ಷವು 100% ಫಲಿತಾಂಶ ದಾಖಲಿಸಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸುವ ಮೂಲಕ ಶಾಲೆಯ ಗೌರವ ಹೆಚ್ಚಿಸಿದ್ದಾರೆ. ಮುನೀಶ್ ಎಂ ಗೌಡ 615, PR ಯಶವಂತ 613, ಮಾನಸ 600, MC ಅನನ್ಯ 598 ಮತ್ತು DC ವಿನಯ್ ಗೌಡ 597 ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಮುಂದಿನ ವಿವರ. ಭದ್ರಾವತಿಯಲ್ಲಿ SSLC ಪರೀಕ್ಷೆಯಲ್ಲಿ ತಾಲೂಕು 93.79% ಫಲಿತಾಂಶ ಪಡೆದಿದ್ದು ಕಳೆದ ಸಾಲಿಗಿಂತ 16% ಫಲಿತಾಂಶ ಹೆಚ್ಚಿಸಿಕೊಂಡಿದೆ. ನಗರದ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಅಕುಲ್ ವಿಷ್ಣು ಭಟ್ 622 ಅಂಕ ಪಡೆದು ತಾಲೂಕಿಗೆ ಟಾಪರ್ ಆಗಿದ್ದಾರೆಂದು ಪ್ರಭಾರ ವಿಇಒ ಇಬಿ ಗಣೇಶ್, ಇಸಿಒ ದಯಾನಂದ್ ತಿಳಿಸಿದ್ದಾರೆ. ಹೊಳೆಹೊನ್ನೂರು ಸೇಂಟ್ ಮೇರಿಸ್ ಆಂಗ್ಲ ಪ್ರೌಢಶಾಲೆಯ M4V 620, ಹಳೆಯ ಜೇಡಿಕಟ್ಟೆಯ ಸೇಂಟ್ ಟ್ರಿಸಾ ಪ್ರೌಢಶಾಲೆಯ M Kushal 619 ಅಂಕ ಪಡೆದಿದ್ದಾರೆ. ಕಳೆದ ಸಾಲಿನಲ್ಲಿ 77.03% ಫಲಿತಾಂಶ ಪಡೆದು ಜಿಲ್ಲೆಯಲ್ಲಿ 6ನೇ ಸ್ಥಾನ ದಾಖಲಿಸಲಾಗಿತ್ತು. ತಾಲೂಕಿನಲ್ಲಿ ಪರೀಕ್ಷೆಗೆ ಹಾಜರಾದ ಬಾಲಕರು 1900, ಬಾಲಕಿಯರು 2112 ಸೇರಿ ಒಟ್ಟು 4012 ವಿದ್ಯಾರ್ಥಿಗಳ ಪೈಕಿ 1732 ಬಾಲಕರು, 2026 ಬಾಲಕಿಯರು ತೇರ್ಗಡೆಯಾಗಿದ್ದಾರೆ. ಸರ್ಕಾರಿ ಶಾಲೆಗಳ 1478 ಮಂದಿ, ಅನುದಾನಿತ ಶಾಲೆಗಳ 657 ವಿದ್ಯಾರ್ಥಿಗಳು ಹಾಗೂ ಅನುದಾನರಹಿತ ಶಾಲೆಗಳ 1629 ಮಂದಿ ತೇರ್ಗಡೆಯಾಗಿದ್ದಾರೆ. ಒಟ್ಟು 90 ಶಾಲೆಗಳ ಪೈಕಿ 32 ಶಾಲೆಗಳು 100% ಫಲಿತಾಂಶ ಪಡೆದುಕೊಂಡಿವೆ. ಇದರಲ್ಲಿ ಸರ್ಕಾರಿ ಶಾಲೆಗಳು 7, ಸರ್ಕಾರಿ ವಸತಿ ಶಾಲೆಗಳು 4, ಅನುದಾನಿತ ಶಾಲೆಗಳು 6 ಹಾಗೂ ಅನುದಾನರಹಿತ 15 ಶಾಲೆಗಳು 100% ಫಲಿತಾಂಶ ಪಡೆದಿವೆ. ಪ್ರಥಮ ಭಾಷೆಯಲ್ಲಿ 91, ದ್ವಿತೀಯ ಭಾಷೆಯಲ್ಲಿ 28, ತೃತೀಯ ಭಾಷೆಯಲ್ಲಿ 101, ಗಣಿತ 1, ವಿಜ್ಞಾನ 3 ಹಾಗೂ ಸಮಾಜ ವಿಜ್ಞಾನದಲ್ಲಿ 43 ವಿದ್ಯಾರ್ಥಿಗಳು ಪೂರ್ಣಾಂಕ ಗಳಿಸಿದ್ದಾರೆ. 50 ವಿದ್ಯಾರ್ಥಿಗಳು 600 ಹೆಚ್ಚು ಅಂಕ ಗಳಿಸಿದ್ದಾರೆಂದು ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ 25 ಬೆಳಗ್ಗೆ 10:30 ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದುಳಿದ ಜನಜಾಗೃತಿ ವೇದಿಕೆ ಗೌರವಾಧ್ಯಕ್ಷ ಪ್ರೊಫೆಸರ್ HR ರಾಯಪ್ಪ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಅಹಿಂದ ಚಳವಳಿ, ಮಿಲಿಂದ ಸಾಂಸ್ಕೃತಿಕ ಸಂಸ್ಥೆ, ಜಿಲ್ಲಾ SC ST ನೌಕರರ ಸಂಘ, ಜಿಲ್ಲಾ ಚಲವಾದಿ ಮಹಾಸಭಾ, ಜಿಲ್ಲಾ ವಾಲ್ಮೀಕಿ ನಿವೃತ್ತ ನೌಕರರ ಸಂಘ, ಹಿಂದುಳಿದ ಜನಜಾಗೃತಿ ವೇದಿಕೆ, ಜಿಲ್ಲಾ ಆದಿ ಬಂಜಾರ ಸಂಘ, ಸಮಗಾರ ಸಮಾಜ, ಜಮಾತ್ ಇಸ್ಲಾಂ ಹಿಂದ್ ಸಂಘಟನೆಗಳ ಸಹಯೋಗದಲ್ಲಿ ಜಯಂತಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಉದ್ಘಾಟಿಸಲಿದ್ದು, ಪತ್ರಕರ್ತ ಹರ್ಷಕುಮಾರ್ ಕುಗ್ವೆ ಮುಖ್ಯ ಭಾಷಣ ಮಾಡಲಿದ್ದಾರೆ. ಜಿಲ್ಲಾ ಪಂಚಾಯತ್ CEO ಎನ್ ಹೇಮಂತ್, ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ಸೇರಿದಂತೆ ಪ್ರಮುಖರು ಆಗಮಿಸಲಿದ್ದಾರೆ. SC ST ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹನುಮಾನಾಯಕ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹರ್ಷಕುಮಾರ್ ಕುಗ್ವೆ ಬರೆದಿರುವ ಭಾರತದ ಸಂವಿಧಾನದ ಪುಸ್ತಕ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. BD ಸಾವಕನವರ್, RT ನಟರಾಜ್, ರಾಜಪ್ಪ, ಗಿರೀಶ್, ವಹಾಬ್, ಕಲ್ಲಪ್ಪ, SV ರಾಜಮ್ಮ, ಕಾಂತರಾಜ್ ಮತ್ತಿತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಎಲ್ಲಿವರೆಗೆ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪುರಂಡ ಫೆಮ್ ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣ ಗೌಡ ಅವರ ಹೆಸರಿನಲ್ಲಿ ನಕಲಿ ವಾಟ್ಸಪ್ ಖಾತೆ ಸೃಷ್ಟಿಸಿ ಇತರ ಅಧಿಕಾರಿಗಳಿಗೆ ಸಂದೇಶ ಕಳಿಸಿದ ಘಟನೆ ಬೆಳಕಿಗೆ ಬಂದಿದೆ. ಆಯುಕ್ತರ ಭಾವಚಿತ್ರವನ್ನು ಕದ್ದು ಸೈಬರ್ ವಂಚಕರು ವಿದೇಶಿ ಕೋಡ್ ಹೊಂದಿರುವ ಮೊಬೈಲ್ ಸಂಖ್ಯೆಗೆ ಡಿಪಿಯಾಗಿ ಬಳಸಿಕೊಂಡಿದ್ದರು. ಆಯುಕ್ತರಂತೆ ನಟಿಸಿ ಪಾಲಿಕೆಯ ಇತರ ಅಧಿಕಾರಿಗಳಿಗೆ ಸಂದೇಶ ಕಳುಹಿಸಿದ್ದಾರೆ. ಈ ಪ್ರಕರಣ ಏಪ್ರಿಲ್ 20ರಂದು ಬೆಳಕಿಗೆ ಬಂದಿದೆ. ಈ ವಿಚಾರವಾಗಿ ಶಿವಮೊಗ್ಗದ ಸಿಎನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ಕಳೆದ ವಾರ ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್ ಅವರ ಹೆಸರಿನಲ್ಲಿಯೂ ಇದೇ ಮಾದರಿಯ ನಕಲಿ ವಾಟ್ಸಪ್ ಖಾತೆ ಸೃಷ್ಟಿಸಲಾಗಿತ್ತು. ಮುಂದಿನ ವಿವರ. ಭದ್ರಾವತಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನಗರದ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆ ಆಂಗ್ಲ ಮತ್ತು ಕನ್ನಡ ವಿಭಾಗದಲ್ಲಿ 100% ಫಲಿತಾಂಶ ದಾಖಲಿಸಿದೆ. ಆಂಗ್ಲ ವಿಭಾಗದಲ್ಲಿ 32 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 5 ಅತ್ಯುನ್ನತ ಶ್ರೇಣಿ, 26 ಪ್ರಥಮ ದರ್ಜೆ, ದ್ವಿತೀಯ ದರ್ಜೆಯಲ್ಲಿ ಒಬ್ಬ ತೇರ್ಗಡೆಯಾಗಿದ್ದಾರೆ. ವಿದ್ಯಾರ್ಥಿ ವಿಎ ಕಿರಣ್ 617 ಅಂಕ, ಎಂ ಸಿಂಚನ 594 ಅಂಕ, ಪಿಜಿ ತನುಶ್ರೀ 575 ಅಂಕ ಪಡೆದಿದ್ದಾರೆ. ಕನ್ನಡ ವಿಭಾಗದಲ್ಲಿ ಪರೀಕ್ಷೆ ಬರೆದ 35 ವಿದ್ಯಾರ್ಥಿಗಳಲ್ಲಿ ವಿ ಅಮೃತ 562 ಅಂಕ, ಎಲಾಮ್ನಾಸ್ 531 ಅಂಕ, ಫರೀನ್ ಕೌನೈನ್ 520 ಅಂಕ ಗಳಿಸಿದ್ದಾರೆ. ವಿದ್ಯಾಸಂಸ್ಥೆಯ ಪ್ರಧಾನ ಪೋಷಕ ಸಿಎಸ್ ಷಡಾಕ್ಷರಿ, ಅಧ್ಯಕ್ಷ ಬಿ ಸಿದ್ದಬಸಪ್ಪ, ಪದಾಧಿಕಾರಿಗಳಾದ ಡಾಕ್ಟರ್ ಎಂ ವೆಂಕಟೇಶ್, ಕೆ ಮೋಹನ್, ಕೆಆರ್ ಪ್ರಶಾಂತ್, ಆಡಳಿತಾಧಿಕಾರಿ ಡಾಕ್ಟರ್ ಸಿಪಿ ರಾಕೇಶ್, ದೈಹಿಕ ಶಿಕ್ಷಣಾಧಿಕಾರಿ ಶಿವಲಿಂಗೇಗೌಡ, ಮುಖ್ಯ ಶಿಕ್ಷಕರಾದ ಹೇಮಾವತಿ, ರೇಣುಕಪ್ಪ, ಶಿಕ್ಷಕರು, ಸಿಬ್ಬಂದಿ, ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಮೆಗ್ಗಾನ್ ಜಿಲ್ಲಾ ಬೋಧನಾ ಆಸ್ಪತ್ರೆಯಲ್ಲಿ 30 ಹಾಸಿಗೆಯ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಸ್ಥಾಪಿಸಲಾಗುತ್ತಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅವಧಿಗೂ ಮುನ್ನ ಜನಿಸಿದ ತೂಕ ಕಡಿಮೆ ಇರುವ ಅಥವಾ ಉಸಿರಾಟದ ತೊಂದರೆ ಹೊಂದುವ ನವಜಾತ ಶಿಶುಗಳ ವಿಶೇಷ ಕಾಳಜಿಗಾಗಿ ಮೆಗ್ಗಾನ್ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿ ಹೊಸದಾಗಿ 30 ಹಾಸಿಗೆ ಸಾಮರ್ಥ್ಯದ ಘಟಕ ಆರಂಭಿಸಲಾಗುವುದು. ಇದಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 5 ಕೋಟಿ ರು ಮಂಜೂರು ಮಾಡಿದ್ದಾರೆ ಎಂದರು. ಆರೋಗ್ಯ ಸೇವೆಗಳ ಬೇಡಿಕೆ ಹೆಚ್ಚಾದಂತೆ ಎನ್ಐಸಿಯು ಮೇಲಿನ ಒತ್ತಡವು ನಿರಂತರವಾಗಿ ಹೆಚ್ಚುತ್ತಿತ್ತು. ಇದನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಹಣಕಾಸು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ. ಅವರು ಈ ಬೇಡಿಕೆಗೆ ಸ್ಪಂದಿಸಿ ಅನುದಾನ ಮಂಜೂರು ಮಾಡಿದ್ದಾರೆ. ಇನ್ಕ್ಯುಬೇಟರ್, ವೆಂಟಿಲೇಟರ್ಗಳು, ಮಾನಿಟರಿಂಗ್ ಸಿಸ್ಟಮ್ ಸೇರಿದಂತೆ ಮುಂತಾದ ಸುಧಾರಿತ ಉಪಕರಣಗಳನ್ನು ಬಳಸಿ ಮಗುವಿನ ದೇಹದ ಉಷ್ಣತೆ, ಉಸಿರಾಟ ಮತ್ತು ಆರೋಗ್ಯವನ್ನು ನಿರ್ವಹಿಸಬಹುದು. 24/7 ನಿಗಾ ಇಡುವುದರೊಂದಿಗೆ ಚಿಕಿತ್ಸೆ ನೀಡಲು ಅನುಕೂಲವಾಗಲಿದೆ ಎಂದರು. ಆರ್ಡಿಪಿಆರ್ ವತಿಯಿಂದ ಕಾಮಗಾರಿ ಕೈಗೊಳ್ಳಲಿದ್ದು ಟೆಂಡರ್ ಪ್ರಕ್ರಿಯೆ ಶೀಘ್ರದಲ್ಲೇ ನಡೆಯಲಿದೆ. 4.40 ಕೋಟಿ ರು ಉಪಕರಣಗಳಿಗೆ ಹಾಗೂ ಉಳಿದ 60 ಲಕ್ಷ ರು ಮೊತ್ತವನ್ನು ಮೂಲ ಸೌಲಭ್ಯಕ್ಕಾಗಿ ಮಂಜೂರು ಮಾಡಲಾಗಿದೆ. ನೂತನ ಎನ್ಐಸಿಯು ಸ್ಥಾಪನೆಯಿಂದ ಗ್ರಾಮೀಣ ಭಾಗದ ಮತ್ತು ಬಡ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಸಿಮ್ಸ್ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ, ಮೆಗನ್ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ತಿಮ್ಮಪ್ಪ, ಜಿಲ್ಲಾ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಗೀತಾ, ಡಿಎಚ್ಒ ಡಾಕ್ಟರ್ ನಟರಾಜ್, ಸಿಮ್ಸ್ ಸಿಎಒ ಉಮಾ ಸದಾಶಿವ ಇತರರು ಇದ್ದರು. ಮುಂದಿನ ವಿವರ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರುವ ಸಾಧ್ಯತೆ ಇದ್ದು ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆದಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ನೀರಿನ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಪರಿಹಾರಕ್ಕೆ ಖಾಸಗಿ ಬೋರ್ವೆಲ್ಗಳ ಬಳಕೆ ಬಗ್ಗೆಯೂ ಚರ್ಚಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಕೆಎಫ್ಡಿಯಿಂದ ಈವರೆಗೆ 4 ಸಾವುಗಳಾಗಿವೆ. ಒಟ್ಟು 104 ಪ್ರಕರಣಗಳು ಪತ್ತೆಯಾಗಿದ್ದು 81 ಮಂದಿ ಗುಣಮುಖರಾಗಿದ್ದಾರೆ. ಪ್ರಸ್ತುತ 19 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಕೆಎಫ್ಡಿ ಲಸಿಕೆಯ ಸಂಶೋಧನೆ ಪ್ರಗತಿಯಲ್ಲಿದೆ. ಈ ಬಗ್ಗೆ ದಿನೇಶ್ ಗುಂಡೂರಾವ್ ಸದನದಲ್ಲಿ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ ಡಿಎಚ್ಒ ಡಿಸಿ ಅವರಿಗೆ ಕೆಎಫ್ಡಿ ಬಗ್ಗೆ ಮುಂಜಾಗ್ರತೆ ವಹಿಸುವಂತೆ ಸೂಚಿಸಿದ್ದೇವೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಕೆಎಫ್ಡಿಗೆ ಚಿಕಿತ್ಸೆ ನೀಡಲು 10 ಹಾಸಿಗೆಗಳನ್ನು ಮೀಸಲಿಟ್ಟಿದ್ದೇವೆ ಎಂದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
8: ಜಾಣ ಸುದ್ದಿಯ ಕೇಳು ಕೇಳು ಕೇಳು ಜಾಣ. ಇಂದು ಅಂದು

0: ಈ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ, ಪೇಪರ್ ಕಪ್ ಪುನರ್ಬಳಸುವ ವಿಧಾನ, ಭಾವನೆಗಳ ಆಕರವೇ ಈ ದೇಹ ಹಾಗೂ ಗರ್ಭ ಸಂಸ್ಕಾರ.
1: ಪೇಪರ್ ಕಪ್ ಪುನರ್ಬಳಸುವ ವಿಧಾನ. ಪೇಪರ್ ಕಪ್ ಹಾವಳಿ ಹೇಳತಿರದು. ಬೆಳಗ್ಗೆ ಜಾಗಿಂಗ್ಗೆ ಹೋದಾಗ ರಸ್ತೆ ಬದಿಯ ಗಾಡಿಯವನಿಂದ ಟೀ ಕುಡಿಯುವಾಗ, ಆಫೀಸಿನ ಕ್ಯಾಂಟೀನಲ್ಲಿ, ಮದುವೆ ಊಟದಲ್ಲಿ ಅಷ್ಟೇ ಯಾಕೆ, ಸಭೆ ಸಮಾವೇಶಗಳಲ್ಲಿಯೂ ಪೇಪರ್ ಕಪ್ ಹಾವಳಿ ಇದ್ದಿದ್ದೆ. ರಸ್ತೆಯಲ್ಲಿ ಬಿದ್ದಿರುವ ಕಸದಲ್ಲಿ ಮೊದಲ ಸ್ಥಾನ ಪೇಪರ್ ಕಪ್ಪಿಗೆ. ಹಗುರವಾದ ಅಗ್ಗದ ಬೆಲೆಯ ಈ ಕಪ್ಪನ್ನು ಬಳಸಿ ಎಲ್ಲೆಂದರಲ್ಲಿ ಬಿಸಾಡುವುದು ಸುಲಭ. ಹೀಗಾಗಿಯೇ ಇದು ಜನಪ್ರಿಯ ಕೂಡ. ಅಷ್ಟೇ ಕುಖ್ಯಾತಿಯ ಕಸವೂ ಹೌದು. ಏಕೆಂದರೆ ಸರಿಯಾಗಿ ಸಂಗ್ರಹಿಸಿದರೆ ಪ್ಲಾಸ್ಟಿಕ್ಕಿನ ನೀರಿನ ಬಾಟಲಿಯನ್ನಾದರೂ ಮರುಬಳಸಬಹುದು, ಆದರೆ ಪೇಪರ್ ಕಪ್ಪನ್ನಲ್ಲ. ಹಾಗೆಂದು ಬೇಸರ ಪಡಬೇಕಿಲ್ಲವಂತೆ. ಅಮೆರಿಕದ ನಾರ್ತ್ ಕೆರೋಲಿನಾ ಸ್ಟೇಟ್ ವಿಶ್ವವಿದ್ಯಾಲಯದ ರಸಾಯನ ವಿಜ್ಞಾನಿ ಲೋಕೇಂದ್ರ ಪಾಲ್ ಮತ್ತು ಸಂಗಡಿಗರು ಪೇಪರ್ ಕಪ್ಪಿಗೊಂದು ಮುಕ್ತಿ ಕಾಣಿಸುವ ಉಪಾಯ ಪತ್ತೆ ಮಾಡಿದ್ದರಂತೆ. ಪೇಪರ್ ಕಪ್ಪಿನಲ್ಲಿರುವ ಪಾಲಿಮರ್ ಅನ್ನು ಪ್ರತ್ಯೇಕಿಸಿ ಪೇಪರ್ನಲ್ಲಿರುವ ನಾರನ್ನು ಅರಗಿಸಿ ನ್ಯಾನೋ ಗಾತ್ರದ ಸೆಲ್ಯುಲೋಸ್ ಹರಳುಗಳನ್ನು ಹಾಗೂ ಎಳೆಗಳನ್ನು ತಯಾರಿಸಬಹುದು ಎಂದು ಇವರು ಸೆಲ್ ರಿಪೋರ್ಟ್ಸ್ ಫಿಸಿಕಲ್ ಸೈನ್ಸ್ನ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಈ ಸೆಲ್ಯುಲೋಸ್ ಹರಳು ಮತ್ತು ನಾರನ್ನು ಸುಲಭವಾಗಿ ಕೊಳೆಯಬಲ್ಲ ಪೇಪರು ಇಲ್ಲವೇ ಪಾಲಿಮರ್ ಆಗಿ ಮಾಡಿ ಮರುಬಳಸಬಹುದು. ಪೇಪರ್ ಕಪ್ ಹಾಗೂ ಮುನಿಸಿಪಲ್ ಕಸಗಳ ಸಂಬಂಧ ಬಲು ಗಾಢವಾದದ್ದು. ಪ್ರಪಂಚದಲ್ಲಿ ಎಲ್ಲೆಡೆಯೂ ನಗರಗಳಲ್ಲಿ ಹುಟ್ಟುವ ಕಸದ ಬಹುತೇಕ ಪ್ರಮಾಣ ಪೇಪರ್ ಕಪ್. ಇದರ ಉತ್ಪಾದನೆಯೇನೂ ಕಡಿಮೆ ಇಲ್ಲ. ಭಾರತದಲ್ಲಿಯೇ ಪ್ರತಿ ವರ್ಷ 50,000 ಕೋಟಿ ಪೇಪರ್ ಕಪ್ಗಳು ಬಳಕೆಯಾಗುತ್ತಿವೆ. ಅಂದರೆ ಪ್ರತಿ ವರ್ಷವೂ ದೇಶದ ಪ್ರತಿಯೊಬ್ಬ ಪ್ರಜೆಯೂ ತಲಾವಾರು ಹಲವಾರು 100 ಪೇಪರ್ ಕಪ್ಗಳನ್ನು ಬಳಸಿದಂತೆ ಎನ್ನಿ. ಇವುಗಳಲ್ಲಿ ಪ್ರತಿ 500ರಲ್ಲಿ 2-3 ಕಪ್ಗಳಷ್ಟೇ ಮರುಬಳಕೆ ಅಥವಾ ರೀಸೈಕಲ್ ಆಗುತ್ತವೆ. ಉಳಿದವು ಒಂದೋ ಬೆಂಕಿಗೆ ಆಹುತಿಯಾಗುತ್ತದೆ, ಇಲ್ಲವೇ ರಸ್ತೆ ಮೂಲೆಯ ಕಸದ ಗುಡ್ಡೆಯಲ್ಲಿ ಕುಳಿತು ಮಳೆ ನೀರು ಸಂಗ್ರಹಿಸಿಕೊಂಡು ಸೊಳ್ಳೆಗಳ ಶಿಶುವಿಹಾರವಾಗುತ್ತವೆ. ಕಪ್ಪು ಕಾಗದವಲ್ಲವೇ? ರದ್ದಿ ಕಾಗದಂತೆಯೇ ಅದನ್ನೂ ರುಬ್ಬಿ ಮರಳಿ ಪೇಪರ್ ಮಾಡಬಹುದಲ್ಲ ಎಂದಿರಾ? ಕಾಗದಗಳ ಕಥೆ ಬೇರೆ, ಪೇಪರ್ ಕಪ್ಪುಗಳ ಕಥೆ ಬೇರೆ. ಕಪ್ಪುಗಳನ್ನು ದೃಢವಾಗಿಸಲು, ನೀರು ಹೀರದಂತೆ ಮಾಡಲು ತೆಳುವಾಗಿ ಪಾಲಿಥೀನಿನ ಲೇಪವನ್ನು ಹಾಕಿರುತ್ತಾರೆ. ಇದರಿಂದ ಕಪ್ಪನ್ನು ನೇರವಾಗಿ ರುಬ್ಬಿ ಪಲ್ಪು ತಯಾರಿಸಿ ಕಾಗದವನ್ನು ಮಾಡಲಾಗದು. ಹಾಗೆಂದು ಈ ಪಾಲಿಮರಿನ ಲೇಪವನ್ನು ತೆಗೆಯಲು ಆಗುವುದೇ ಇಲ್ಲವೆಂದಲ್ಲ. ಸ್ವಲ್ಪ ಗೀರಿ ಹರಿದರೆ ಅದು ಬೀಚಿಕೊಳ್ಳುತ್ತದೆ. ಇದು ಶ್ರಮ ಹಾಗೂ ಸಮಯ ಎರಡನ್ನೂ ಬೇಡುವ ಕೆಲಸ. ಹಾಗಂತ ಪೇಪರ್ ಕಪ್ಪುಗಳನ್ನು ಮತ್ತೆ ಬಳಸುವ ಯೋಜನೆಗಳು ಬಂದೇ ಇಲ್ಲವೆಂದಲ್ಲ. ಪ್ರಪಂಚದ ಹಲವೆಡೆ ಹಲವು ಇಂತಹ ಪ್ರಯತ್ನಗಳು ನಡೆದಿವೆ. ಕಪ್ಪುಗಳ ಪೇಪರಿನಿಂದ ಸೆಲ್ಯುಲೋಸ್ ನಾರು, ಸೆಲ್ಯುಲೋಸ್ ಹರಳುಗಳು, ಮೀಥೈಲ್ ಸೆಲ್ಯುಲೋಸ್ ಮೊದಲಾದವನ್ನು ತಯಾರಿಸಿದ್ದಾಗಿದೆ. ಇವುಗಳಲ್ಲಿ ಸೆಲ್ಯುಲೋಸ್ ಹರಳುಗಳು ಅಮೂಲ್ಯ ವಸ್ತು. ಇದು ನೀರಿನಲ್ಲಿ ಕರಗಬಲ್ಲದು. ಹರಳುಗಳಂತೆ ನಿರ್ದಿಷ್ಟವಾದ ಅಣು ವಿನ್ಯಾಸವಿರುವ ವಸ್ತು ಹಾಗೂ ಸೂಕ್ಷ್ಮ ಜೀವಿಗಳ ದಾಳಿಗೆ ತುತ್ತಾದಾಗ ಸುಲಭವಾಗಿ ನಿರ್ನಮವಾಗಬಲ್ಲದು. ಹೀಗಾಗಿ ಇದನ್ನು ಔಷಧಗಳನ್ನು ತುಂಬಿ ಗುಳಿಗೆ ತಯಾರಿಸಲು, ಜೈವಿಕವಾಗಿ ಶಿಥಿಲವಾಗುವ ಪದಾರ್ಥಗಳನ್ನು ತಯಾರಿಸಲು ಬಳಸಬಹುದು. ಸೆಲ್ಯುಲೋಸ್ ನ್ಯಾನೋ ಹರಳುಗಳು ಕೂಡ ಸಾಮಾನ್ಯ ಕಾಗದದ ಭಾಗವೇ. ಕಾಗದದಲ್ಲಿ ಬಹುತೇಕ ಸೆಲ್ಯುಲೋಸ್ ನಾರುಗಳಿರುತ್ತವೆ. ಮರ ಹಾಗೂ ಹತ್ತಿಯಲ್ಲಿಯೂ ಇದೇ ವಸ್ತುವೇ ಇರುತ್ತದೆ. ಸೆಲ್ಯುಲೋಸ್ನಲ್ಲಿ ಒಂದೇ ತೆರನಾದ ಗ್ಲೈಕೋಸೈಡ್ ಎನ್ನುವ ಸಕ್ಕರೆಯ ಅಣುಗಳು ಸಾವಿರಾರು ಸಂಖ್ಯೆಯಲ್ಲಿ ಪೋಣಿಸಿಕೊಂಡು ನಾರಿನಂತೆ ಎಳೆಯಾಗಿರುತ್ತವೆ. ಈ ಉದ್ದನೆಯ ಎಳೆಗಳು ಅಲ್ಲಲ್ಲಿ ಸ್ಪಷ್ಟವಾದ ಅಣುರಚನೆ ಇರುವ ಭಾಗಗಳಿಂದ ಜೋಡಿಸಿಕೊಂಡಿರುತ್ತವೆ. ಒಂದು ರೀತಿಯಲ್ಲಿ ಕರಿಮಣಿಯ ಸರದಲ್ಲಿ ನಡುವೆ ಉದ್ದನೆಯ ಕಡ್ಡಿಯೊಂದು ಇರುವಂತೆ ಎನ್ನಿ. ಈ ಕಡ್ಡಿಗಳನ್ನಷ್ಟೇ ಪ್ರತ್ಯೇಕಿಸಿದರೆ ಅದು ಬೇರೆಯದೇ ವಸ್ತುವಾಗುತ್ತದೆ, ಸೆಲ್ಯುಲೋಸ್ ನ್ಯಾನೋ ಹರಳು ಎನಿಸಿಕೊಳ್ಳುತ್ತದೆ. ಇದುವರೆಗೂ ಈ ವಸ್ತುವನ್ನು ತಯಾರಿಸಲು ಇದ್ದ ಉಪಾಯಗಳು ಕೆಲವೇ. ಅವೆಲ್ಲವೂ ಪ್ರಬಲವಾದ ಆಮ್ಲಗಳನ್ನು ಬಳಸಿ ಹರಳಿನ ಭಾಗಗಳನ್ನು ಬೇರ್ಪಡಿಸುತ್ತಿದ್ದುವು. ಪ್ರಬಲವಾದ ಗಂಧಕಾಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಬೋರಿಕ್ ಆಮ್ಲಗಳಂತಹ ಅಪಾಯಕಾರಿ ಆಮ್ಲಗಳನ್ನು ಬಳಸಿ ಸೆಲ್ಯುಲೋಸ್ ಅನ್ನು ಕರಗಿಸಬೇಕಿತ್ತು. ಕಿಣ್ವಗಳನ್ನು ಬಳಸಿಯೂ ಸೆಲ್ಯುಲೋಸ್ ನಾರನ್ನು ಒಡೆಯುವ ತಂತ್ರಗಳಿವೆ. ಸಕ್ಷಮವಾಗಿದ್ದರೂ ಈ ತಂತ್ರಗಳಲ್ಲಿ ಹಲವು ನ್ಯೂನತೆಗಳೂ ಇವೆ. ಉದಾಹರಣೆಗೆ, ಆಮ್ಲಗಳನ್ನು ಬಳಸುವ ಕಾರಣದಿಂದ ಉಪಕರಣಗಳು ಬಲು ಬೇಗನೆ ಸವಿಯುತ್ತವೆ. ದುರಸ್ತಿ ಕಷ್ಟವಾಗುತ್ತದೆ. ಅದು ಹೋಗಲಿ ಎಂದರೆ ಒಟ್ಟಾರೆ ಸೆಲ್ಯುಲೋಸಿನಲ್ಲಿರುವ ಹರಳುಗಳಲ್ಲಿ 30-40% ಹೊರತೆಗೆಯಬಹುದು. ಜೊತೆಗೆ ಬಹಳಷ್ಟು ನೀರು ಕೂಡ ಬೇಕು. ಇವೆಲ್ಲದರ ಫಲ ಪರಿಸರ ಮಾಲಿನ್ಯವೂ ಆಗುತ್ತಿತ್ತು. ಈ ತೊಂದರೆಗಳು ಇಲ್ಲದ ಅಥವಾ ಕಡಿಮೆಯಾದಂತಹ ವಿಧಿಗಳು ಸಾಧ್ಯವೇ ಎನ್ನುವುದು ಲೋಕೇಂದ್ರ ಪಾಲ್ ತಂಡದ ಗುರಿಯಾಗಿತ್ತು. ಇದಕ್ಕಾಗಿ ಪಾಲ್ ತಂಡ ಮಾಡಿದ್ದು ಇಷ್ಟೇ. ಮೊದಲನೆಯದಾಗಿ ಪೇಪರ್ ಕಪ್ಪುಗಳನ್ನು ಗಿರಣಿಯಾಡಿ ಪುಡಿ ಮಾಡಿತು. ನಂತರ ಅದನ್ನು ಸ್ವಲ್ಪ ಕ್ಷಾರದ ವಸ್ತುವಿನಲ್ಲಿಟ್ಟು ಬಿಸಿ ಮಾಡಿತು. ಹೀಗೆ ಕರಗಿಸಿದ ಸೆಲ್ಯುಲೋಸ್ ಅನ್ನು ಪ್ರಬಲ ಆಮ್ಲಗಳ ಬದಲಾಗಿ ಮೆಲಿಕ್ ಆಮ್ಲದ ಜೊತೆಗೆ ಸೇರಿಸಿತು. ಈ ಕ್ರಿಯೆಯ ವೇಳೆ ಸೆಲ್ಯುಲೋಸ್ನಲ್ಲಿ ಕೆಲವು ಬಂಧಗಳು ಹರಿದು ಅದು ಒಡೆಯುತ್ತದೆ. ಇದನ್ನು ಹೈಡ್ರೋಲಿಸಿಸ್ ಎನ್ನುತ್ತಾರೆ. ಈ ಹೈಡ್ರೋಲಿಸಿಸ್ನ ಫಲವಾಗಿ ಹರಳು ರೂಪದ ಸೆಲ್ಯುಲೋಸ್ ಪ್ರತ್ಯೇಕವಾಗುತ್ತದೆ. ಈ ದ್ರಾವಣವನ್ನು ಸುಮ್ಮನೆ ಹಾಗೆಯೇ ಇಟ್ಟರೆ ಸಾಕು, ಮೆಲಿಕ್ ಆಮ್ಲ ಸ್ವತಃ ಪ್ರತ್ಯೇಕವಾಗಿ ಸೆಲ್ಯುಲೋಸ್ ಹರಳುಗಳ ದ್ರಾವಣ ತೊರೆಯುತ್ತದೆ. ಅದನ್ನು ಆನಂತರ ಹರಳುಗಟ್ಟಿಸಬಹುದು. ಈ ವಿಧಾನದಿಂದ ಒಟ್ಟಾರೆ ಸೆಲ್ಯುಲೋಸ್ನ 92% ನಾರಿನ ರೂಪದಲ್ಲಿಯೂ, ಹರಳುಗಳ ರೂಪದಲ್ಲಿರುವ ಸೆಲ್ಯುಲೋಸ್ನ 80% ಪಾಲ್ ತಂಡ ಬೇರ್ಪಡಿಸಿದೆ. ಮೆಲಿಕ್ ಆಮ್ಲದ ಹರಳುಗಳು ಪ್ರತ್ಯೇಕವಾಗುವುದರಿಂದ ಅದನ್ನು ಮರಳಿ ಇನ್ನೊಂದು ಕ್ರಿಯೆಗೆ ಬಳಸಬಹುದು. ಆಮ್ಲದ ಬಳಕೆ ಹೀಗೆ ಕಡಿಮೆಯಾಗುತ್ತದೆ, ಅಲ್ಲದೆ ವೆಚ್ಚವೂ ಕಡಿಮೆಯಾಗುತ್ತದೆ. ಈ ತಂತ್ರದಿಂದ ಸೂಕ್ಷ್ಮ ದರ್ಶಕದಡಿಯಲ್ಲಿ ಅಕ್ಕಿ ಕಾಳಿನಂತೆ ಕಾಣುವ ಅತಿ ಸೂಕ್ಷ್ಮವಾದ ಸೆಲ್ಯುಲೋಸ್ ಹರಳುಗಳನ್ನು ಹಾಗೂ ನಾರುಗಳನ್ನು ಇವರು ತಯಾರಿಸಿದ್ದಾರೆ. ಈ ಹರಳುಗಳನ್ನು ಆನಂತರ ದ್ರಾವಣವನ್ನಾಗಿಸಿ ಬೇರೆ ವಸ್ತುಗಳಿಗೆ ಲೇಪಿಸಿದ್ದಾರೆ. ಪೇಪರ್ ಕಪ್ಪಿನ ಮೇಲೆ ಪ್ಲಾಸ್ಟಿಕ್ ಲೇಪವನ್ನು ಲೇಪಿಸಿದಂತೆ ಇದನ್ನು ಲೇಪಿಸಿದ್ದಾರೆ. ಆದರೆ ಇದು ಪ್ಲಾಸ್ಟಿಕ್ನಂತಲ್ಲದೆ ಬಿಸಿಲು ನೀರಿನ ಕಾಟಕ್ಕೆ ಒಡೆದು ಶಿಥಿಲವಾಗಿ ಬಿಡುವುದರಿಂದ ಹಾಗೆ ತಯಾರಿಸಿದ ವಸ್ತುಗಳನ್ನು ಮರುಬಳಕೆ ಮಾಡುವುದು ಕಷ್ಟವೇನಲ್ಲ ಎನ್ನುವುದು ಪಾಲ್ ತಂಡದ ಅನಿಸಿಕೆ. ತಂತ್ರವೇನೋ ಸಿದ್ಧವಿದೆ. ಇದರ ಬಳಕೆ ಆಗುತ್ತದೆಯೇ? ಆದರೂ ಸರಿಯಾಗಿ ಆಗುತ್ತದೆಯೇ? ಸರಿಯಾಗಿಯಾದರೂ ನಿರೀಕ್ಷಿಸಿದ ಪರಿಣಾಮ ಫಲ ದೊರೆಯುತ್ತದೆಯೇ? ಈ ಪ್ರಶ್ನೆಗಳಿಗೆ ಕಾಲವಷ್ಟೇ ಉತ್ತರ ಹೇಳಬೇಕು.
2: ಭಾವನೆಗಳ ಆಕರ ಈ ದೇಹ, ಭಾವನೆಗಳನ್ನು ಮುಟ್ಟಬಹುದೇ? ಇದೇನು ಪ್ರಶ್ನೆ? ಭಾವನೆಗಳು ಮಾನಸಿಕ ವಿದ್ಯಮಾನಗಳಲ್ಲವಾ? ಹೆಚ್ಚು ಅಂದರೆ ಅವು ನಮ್ಮ ಮುಖಭಾವದಲ್ಲಿ ಕಾಣಿಸಿಕೊಂಡಾಗ ಗಮನಿಸಬಹುದು, ನೋಡಬಹುದು. ಆದರೆ ಮುಟ್ಟುವುದು ಸಾಧ್ಯವೇ? ಕೋಪ ಬಂದಾಗ ಮುಖದಲ್ಲಿ ಕಾಣುತ್ತದೆ, ಖುಷಿಯಾದಾಗ ಮುಗುಳ್ನಗೆ ಮುಖದಲ್ಲಿ ಹರಡುತ್ತದೆ. ಇದನ್ನು ನಾವು ಕಾಣುತ್ತೇವೆ, ಆದರೆ ಅದನ್ನು ನಮ್ಮ ದೇಹವು ಅನುಭವಿಸುತ್ತದೆಯಂತೆ. ಖುಷಿಯಾದಾಗ ದೇಹದ ಒಂದು ಭಾಗ, ದುಃಖವಾದಾಗ ಮತ್ತೊಂದು ಭಾಗ ಆ ಭಾವಗಳನ್ನು ಸಂವೇದಿಸುತ್ತದೆಯಂತೆ. ಹೀಗೊಂದು ಫಿನ್ಲ್ಯಾಂಡಿನ ಆಲ್ಟೋ ವಿಶ್ವವಿದ್ಯಾನಿಲಯದ ಮಿದುಳು ಸಂಶೋಧಕ ಲಾರಿ ನ್ಯೂಮೆನ್ನ ಮತ್ತು ತಂಡ PNAS ಪತ್ರಿಕೆಯಲ್ಲಿ ವರದಿ ಮಾಡಿದೆ. ಭಾವನೆಗಳು ಗೊತ್ತಲ್ಲ, ಇವನು ರಸಗಳು ಅಂತಲೂ ಭಾವಗಳು ಅಂತಲೂ ಗುರುತಿಸುವುದುಂಟು. ರಾಗ, ದ್ವೇಷ, ಕೋಪ, ಅಸೂಯೆ, ಭಯ, ಶೃಂಗಾರ ಮೊದಲಾಗಿ ನವರಸಗಳು ಇವೆ ಎಂದು ಪ್ರದರ್ಶನ ಕಲೆಯ ಶಿಕ್ಷಕರು ಹೇಳುವುದುಂಟು. ಈ ಭಾವನೆಗಳು ಮನುಷ್ಯರು ತಮ್ಮಲ್ಲಿ ಮಾತಿನ ನೆರವಿಲ್ಲದೆಯೇ ಸಂವಹನ ನಡೆಸುವ ತಂತ್ರಗಳು ಎನ್ನುವುದು ಮನಃಶಾಸ್ತ್ರಜ್ಞರ ಅನಿಸಿಕೆ. ಮನಃಶಾಸ್ತ್ರಜ್ಞರ ಪ್ರಕಾರ ಮನುಷ್ಯರು ಕೇವಲ 9 ಭಾವನೆಗಳನ್ನಷ್ಟೇ ತೋರಿಸುವುದಿಲ್ಲವಂತೆ. ಒಟ್ಟು 13 ವಿಭಿನ್ನ ಭಾವನೆಗಳನ್ನು ನಾವು ತೋರ್ಪಡಿಸುತ್ತೇವಂತೆ. ಇವುಗಳಲ್ಲಿ 6 ಭಾವಗಳನ್ನು ಮೂಲ ಭಾವಗಳೆಂದು, ಉಳಿದವನ್ನು ಮೂಲದಿಂದ ಹುಟ್ಟಿದ ಭಾವಗಳೆಂದು ಮನಃಶಾಸ್ತ್ರಜ್ಞರು ಗುರುತಿಸುತ್ತಾರೆ. ಈ ಭಾವನೆಗಳು ಮನಸ್ಸನ್ನು ಬಾಧಿಸುತ್ತವೆನ್ನುವುದಕ್ಕೆ ಪುರಾವೆಗಳು ಬೇಕಿಲ್ಲ. ಆದರೆ ಈ ಮಾನಸಿಕ ವಿದ್ಯಮಾನದಿಂದ ದೇಹದ ಮೇಲೇನಾದರೂ ಪರಿಣಾಮಗಳಾಗುತ್ತವೆಯೇ? ದೇಹದ ಭಾಗಗಳು ಈ ಭಾವನೆಗಳನ್ನು ಪ್ರಕಟಿಸದಿದ್ದರೂ ಅವುಗಳ ಪ್ರಭಾವ ದೇಹದ ಮೇಲೆ ಇರಬಹುದೇ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲೆಂದು ಲಾರಿಯವರ

ಅನುಭವಿಸುವ ಅವಕಾಶವನ್ನು ನೀಡಿದರು. ಅನಂತರ ಈ ಭಾವನೆಗಳನ್ನು ಅನುಭವಿಸುವ ಸಂದರ್ಭದಲ್ಲಿ ದೇಹದ ಯಾವ ಭಾಗ ಹೆಚ್ಚು ಚಟುವಟಿಕೆಯಿಂದ ಇದೆ ಹಾಗೂ ಯಾವ ಭಾಗಗಳಲ್ಲಿ ಚಟುವಟಿಕೆ ಇಲ್ಲ ಎಂಬುದನ್ನು ಅವರು ಎರಡು ಚಿತ್ರಗಳ ಮೇಲೆ ನಮೂದಿಸಬೇಕಿತ್ತು. ನೇರವಾಗಿ ಕಂಪ್ಯೂಟರಿನ ಪರದೆಯಲ್ಲಿ ತೋರ್ಪಡುವ ಚಿತ್ರಗಳನ್ನೇ ಮುಟ್ಟಿ ಇವರು ತಮ್ಮ ಅನುಭವಗಳನ್ನು ದಾಖಲಿಸುತ್ತಿದ್ದರು. ಭಾವನೆಗಳನ್ನು ಹುಟ್ಟಿಸಲು ವಿಡಿಯೋವನ್ನು ತೋರಿಸುತ್ತಿದ್ದರು, ಇಲ್ಲವೇ ಕಥೆಗಳನ್ನು ಕೇಳಿಸಲಾಗುತ್ತಿತ್ತು. ಅನಂತರ ಈ ಚಿತ್ರಗಳ ವಿಶ್ಲೇಷಣೆ ನಡೆಯಿತು. ಪ್ರತಿಯೊಬ್ಬ ವ್ಯಕ್ತಿಯು ದುಃಖವನ್ನು ಅನುಭವಿಸಿದಾಗ ಚಟುವಟಿಕೆಯಿಂದ ಇದೆ ಎಂದು ತೋರಿಸಿದ ದೇಹ ಭಾಗ ಹಾಗೂ ಚಟುವಟಿಕೆ ಇಲ್ಲ ಎಂದು ಗುರುತಿಸಿದ ದೇಹ ಭಾಗಗಳ ಚಿತ್ರಗಳನ್ನು ಒಗ್ಗೂಡಿಸಲಾಯಿತು. ಹೀಗೆ ದುಃಖಕ್ಕೆ ಪ್ರತಿಯೊಬ್ಬರೂ ಒಂದು ಚಿತ್ರ ಬರೆದಿದ್ದರು. ಒಂದೇ ಭಾವನೆಗೆ ಬೇರೆ ಬೇರೆ ಜನರು ಚಿತ್ರಿಸಿದ ಚಿತ್ರಗಳನ್ನು ಅನಂತರ ಹೋಲಿಸಿದರು. ವಿಶೇಷ ಎಂದರೆ ಹೀಗೆ ಬಹುತೇಕ ಜನರು ಯಾವುದೇ ಒಂದು ಭಾವನೆಯ ಚಿತ್ರವನ್ನು ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಚಿತ್ರಿಸಿದ್ದರು. ಅಂದರೆ ಆ ಭಾವನೆಗೆ ಅವರ ದೇಹ ಭಾಗ ಸ್ಪಂದಿಸಿದ ರೀತಿ ಒಂದೇ ತರನಾಗಿತ್ತು ಎಂದಷ್ಟೇ. ಇದರ ಇನ್ನೊಂದರ್ಥ, ಎಲ್ಲರ ದೇಹ ಭಾಗಗಳು ಒಂದು ನಿರ್ದಿಷ್ಟ ಭಾವನೆಗೆ ಏಕತೆರನಾಗಿ ಸ್ಪಂದಿಸುತ್ತವೆ. ಹೀಗೆ ಚಿತ್ರಿಸಿದ ಚಿತ್ರಗಳನ್ನು ಒಟ್ಟು ಮಾಡಿ ವಿವಿಧ ಭಾವನೆಗಳಿಗೆ ಸ್ಪಂದಿಸುವ ದೇಹ ಭಾಗಗಳ ನಕ್ಷೆಯನ್ನು ಲಾರಿ ತಂಡ ಸಿದ್ಧಪಡಿಸಿದೆ. ಒಟ್ಟು 13 ಭಾವನೆಗಳಿಗೆ ಇಂತಹ ನಕ್ಷೆಯನ್ನು ಸಿದ್ಧಪಡಿಸಲಾಗಿದೆ. ಕೋಪ, ಭಯ, ಅಸಹ್ಯ, ಖುಷಿ, ದುಃಖ ಹಾಗೂ ಬೆರಗು ಎನ್ನುವ 6 ಮೂಲ ಭಾವಗಳು ಹಾಗೂ ಆತಂಕ, ಪ್ರೇಮ, ಖಿನ್ನತೆ, ದ್ವೇಷ, ಹೆಮ್ಮೆ, ಅವಮಾನ ಹಾಗೂ ಅಸೂಯೆ ಎನ್ನುವ ಇತರ ಭಾವಗಳನ್ನು ಸೇರಿಸಿ ಒಟ್ಟು 13 ಭಾವಗಳಿಗೆ ನಕ್ಷೆಗಳನ್ನು ರಚಿಸಿದ್ದಾರೆ. ಈ ನಕ್ಷೆ ತೋರಿಸುವ ವಿವರಗಳು ಸ್ವಾರಸ್ಯಕರವಾದಂಥವು. ಎಲ್ಲಾ ಭಾವಗಳಿಗೂ ದೇಹದ ಎಲ್ಲಾ ಭಾಗಗಳಲ್ಲೂ ಸ್ಪಂದಿಸುವುದಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟ. ಉದಾಹರಣೆಗೆ, ಆನಂದ ಅಥವಾ ಖುಷಿಯ ಭಾವನೆಗಳು ತುಂಬಿರುವ ಚಿತ್ರವನ್ನು ನೋಡಿದಾಗಲೋ ಅಥವಾ ಕಥೆಯನ್ನು ಕೇಳಿದಾಗಲೋ ಹೆಚ್ಚು ಕಡಿಮೆ ದೇಹದ ಎಲ್ಲಾ ಭಾಗಗಳು ಚುರುಕಾಗಿರುತ್ತವೆ. ಇದಕ್ಕೆ ವ್ಯತಿರಿಕ್ತವಾಗಿ ಖಿನ್ನತೆಯ ಸಂದರ್ಭದಲ್ಲಿ ದೇಹದ ಎಲ್ಲಾ ಭಾಗಗಳನ್ನು ನಿಸ್ತೇಜವಾಗಿರುತ್ತವೆ. ಅದೇ ರೀತಿಯಲ್ಲಿ ಒಂದಕ್ಕೊಂದು ವಿರುದ್ಧ ಎನ್ನಿಸುವಂತಹ ಭಾವಗಳ ನಕ್ಷೆಗಳು ವಿರುದ್ಧವಾಗಿರುವುದು ಸ್ವಾರಸ್ಯಕರ. ಉದಾಹರಣೆಗೆ, ಖಿನ್ನತೆಯ ನಕ್ಷೆಯಲ್ಲಿ ಚಟುವಟಿಕೆಯಿಂದ ಇರುವ ಎಲ್ಲಾ ಭಾಗಗಳು ಆತಂಕದ ನಕ್ಷೆಯಲ್ಲಿ ನಿಸ್ತೇಜವಾಗಿರುತ್ತವೆ. ದೇಹ ಭಾವನಕ್ಷೆಗಳ ಆಧಾರದ ಮೇಲೆ ವಿವಿಧ ಭಾವನೆಗಳನ್ನ ಎರಡು ಪ್ರಮುಖ ಗುಂಪುಗಳನ್ನಾಗಿ ಮಾಡಬಹುದು ಎನ್ನುತ್ತಾರೆ ಲಾರಿ. ಮೊದಲನೆಯದು ಮೂಲ ಭಾವನೆಗಳ ಗುಂಪು. ಈ ಭಾವನೆಗಳ ಸಂದರ್ಭದಲ್ಲಿ ದೇಹದ ಮೇಲ್ಭಾಗವಷ್ಟೇ ಸ್ಪಂದಿಸುವಂತೆ ಕಾಣುತ್ತದೆ. ದುಃಖ, ಅಸಹನೆ ಹಾಗೂ ಭಯದ ನಕ್ಷೆಗಳನ್ನು ಒಂದು ಗುಂಪಾಗಿಸಬಹುದು. ಹಾಗೆಯೇ ಈ ನಕ್ಷೆಯ ಪ್ರಕಾರ ಎಲ್ಲ ಭಾವನೆಗಳ ಸಂದರ್ಭದಲ್ಲಿಯೂ ಶಿರದ ಭಾಗ ಚುರುಕಾಗಿರುತ್ತದೆ. ಬಹುಶಃ ಮುಖಭಾವಗಳು ತೋರ್ಪಡುವುದರಿಂದ ಹೀಗೆ ಇರಬಹುದು. ಮೂಲ ಭಾವನೆಗಳ ನಕ್ಷೆಗಳು ಎಲ್ಲದರಲ್ಲಿಯೂ ದೇಹದ ಮೇಲ್ಭಾಗವಷ್ಟೇ ಚುರುಕಾಗಿರುತ್ತದೆ. ಇನ್ನು ಅಸಹ್ಯ ಭಾವನೆಯ ಸಮಯದಲ್ಲಿ ಹೊಟ್ಟೆಯ ಬಳಿ ದೇಹ ಚುರುಕಾಗಿರುವಂತೆ ನಕ್ಷೆ ತೋರಿಸುತ್ತದೆ. ಅಸಹ್ಯವೆನ್ನುವುದು ಹೊಟ್ಟೆ ತೊಳೆಸುವಂತೆ ಮಾಡುವುದರಿಂದ ಇದು ಇರಬಹುದೇ? ಅಂದರೆ ಈ ನಕ್ಷೆಗಳು ವಿವಿಧ ಭಾವಸ್ಪಂದನೆಗಳ ಸಂದರ್ಭದಲ್ಲಿ ದೇಹದಲ್ಲಿ ನಡೆಯುವ ವ್ಯತ್ಯಾಸಗಳನ್ನು ತೋರುತ್ತಿದೆಯೇ? ನಕ್ಷೆಗಳನ್ನು ನೋಡಿದ ಕೂಡಲೇ ಅದು ಯಾವ ಭಾವವೆಂದು ವಿಂಗಡಿಸಲು ಸಾಧ್ಯವೇ ಎಂದು ಕೂಡ ಲಾರಿ ತಂಡ ಪರಿಶೀಲಿಸಿದೆ. ಒಂದು ಪ್ರಯೋಗದಲ್ಲಿ 87 ಮಂದಿಗೆ ವಿಭಿನ್ನ ನಕ್ಷೆಗಳನ್ನು ತೋರಿಸಿ ಅವು ಯಾವ ಭಾವನೆಯನ್ನು ಸೂಚಿಸುತ್ತಿರಬಹುದು ಎಂದು ಪ್ರಶ್ನಿಸಲಾಯಿತು. ಅವರಲ್ಲಿ ಶೇಕಡ 60% ಮಂದಿ ಸರಿಯಾಗಿ ಗುರುತಿಸಿದರು ಎಂದು ಲಾರಿ ತಂಡ ತಿಳಿಸಿದೆ. ಅಂದರೆ ಅರ್ಥ

0: ಇಷ್ಟೇ. ದೇಹದ ಭಾಗಗಳು ಭಾವನೆಗೆ ಸ್ಪಂದಿಸುತ್ತಿವೆ, ಅದು ನಮಗೆ ಅರಿವಾಗುವಂತೆಯೂ ಇದೆ. ಜೊತೆಗೆ ಯುರೋಪಿಯನ್ನರ ಭಾವನಕ್ಷೆಗೂ ಪೌರ್ವಾತ್ಯ ದೇಶಗಳ ಜನರ ಭಾವನಕ್ಷೆಗಳಲ್ಲೂ ಅಂತಹ ವ್ಯತ್ಯಾಸವೇನೂ ಇರಲಿಲ್ಲವಂತೆ. ಅಂದರೆ ದೇಹವು ವಿವಿಧ ಭಾವನೆಗಳಿಗೆ ಸ್ಪಂದಿಸುವ ಈ ವಿದ್ಯಮಾನ ನಮ್ಮ ಮೂಲಭೂತ ಗುಣವಾಗಿರಬೇಕು. ವಿಕಾಸವಾದ ಮೇಲೂ, ವಿವಿಧ ಭೌಗೋಳಿಕ ಪ್ರದೇಶಗಳಲ್ಲಿ ಹರಿದು ಹಂಚಿ ಹೋದ ಮೇಲೂ ಆ ಮೂಲ ಗುಣಗಳು ಮರೆಯಾಗಿಲ್ಲ ಎಂದು ಲಾರಿ ತರ್ಕಿಸಿದ್ದಾರೆ. ವಿವಿಧ ಭಾವನೆಗಳನ್ನು ಗುರುತಿಸಲು ಇದು ಮನಃಶಾಸ್ತ್ರಜ್ಞರಿಗೆ ನೆರವಾಗಬಹುದು ಎನ್ನುವುದು ಇವರ ಅನಿಸಿಕೆ. ಅಂದ ಹಾಗೆ, ಇದನ್ನು ಕೇಳುತ್ತಿದ್ದ ಹಾಗೆ, ನಿಮ್ಮ ದೇಹದ ಯಾವ ಭಾಗದಲ್ಲಿ ರೋಮಾಂಚನವಾಗಿರಬಹುದು? ಕೇವಲ ಎದೆ ಹಾಗೂ ಮುಖದಲ್ಲಿ ಮಾತ್ರ ನವೀರಾಗಿ ಅನುಭವವಾಗಿರಬಹುದು. ಹೌದು ತಾನೇ? ಏಕೆಂದರೆ ಇದನ್ನು ಕೇಳುತ್ತಿದ್ದಂತೆ ನಿಮಗೆ ಆಗಿದ್ದು ಅಚ್ಚರಿ. ಬೆರಗಾದಾಗ ಹೃದಯ ಹಾಗೂ ಮುಖದ ಭಾಗದಲ್ಲಿ ನವಿರಾಗಿ ಚಟುವಟಿಕೆ ಇರುವಂತೆ ತೋರುತ್ತದೆ. ಗಾಢವಾಗಿ ತೋರಿದರೆ ಅದು ಅಸಹ್ಯ ಭಾವ. ಕೇವಲ ಹೃದಯದ ಭಾಗವಷ್ಟೇ ಚಟುವಟಿಕೆ ತೋರಿದ್ದರೆ ಅದು ದುಃಖ ಎನ್ನುತ್ತದೆ ಲಾರಿ ತಂಡ ರೂಪಿಸಿರುವ ನಕ್ಷೆ.
1: ಗರ್ಭ ಸಂಸ್ಕಾರ. ಮಹಾಭಾರತದಲ್ಲಿ ಒಂದು ಕತೆ ಇದೆ, ಅರ್ಜುನ ಸುಭದ್ರೆಯರದ್ದು. ಗರ್ಭಿಣಿ ಹೆಂಡತಿ ಸುಭದ್ರಾಳಿಗೆ ಚಕ್ರವ್ಯೂಹವನ್ನು ಭೇದಿಸುವುದು ಹೇಗೆ ಎಂದು ಅರ್ಜುನ ವಿವರಿಸುತ್ತಿದ್ದನಂತೆ. ಅರ್ಧದಲ್ಲಿ ಆಕೆ ನಿದ್ರೆ ಹೋಗಿದ್ದು ಅವನಿಗೆ ತಿಳಿಯಲೇ ಇಲ್ಲ. ಆದರೆ ಗರ್ಭದಲ್ಲಿದ್ದ ಅಭಿಮನ್ಯು ಆ ಅರ್ಧ ಕಥೆಯನ್ನು ಕೇಳಿ ಹುಟ್ಟ ಚಕ್ರವ್ಯೂಹವನ್ನು ಭೇದಿಸುವ ಕಲೆಯನ್ನ ಕಲಿತು ಬಿಟ್ಟಿದ್ದ. ದುರದೃಷ್ಟವಶಾತ್ ಅವನ ಅಮ್ಮ ಚಕ್ರವ್ಯೂಹದಿಂದ ಹೊರಬರುವುದನ್ನು ಕೇಳದೆಯೇ ಇದ್ದರಿಂದ ಆತನಿಗೆ ಅದು ತಿಳಿಯಲಿಲ್ಲ. ಮುಂದೆ ಮಹಾಭಾರತ ಯುದ್ಧದಲ್ಲಿ ಕೌರವರ ಚಕ್ರವ್ಯೂಹವನ್ನು ಭೇದಿಸಲು ಮುಂದಾದ ಅಭಿಮನ್ಯುವಿಗೆ ಹೊರಬರಲು ಗೊತ್ತಾಗದೆ ವೀರ ಮರಣವನ್ನು ಅಪ್ಪಿದ ಎಂದು ಕತೆ ಹೇಳುತ್ತದೆ. ಮಹಾಭಾರತ ನಡೆಯಿತೋ ಇಲ್ಲವೋ, ಈ ಕತೆ ನಿಜವೋ ಅಲ್ಲವೋ, ಕೆಲವರಂತೂ ಇದನ್ನು ಸಾರ ಸಗಟು ನಂಬಲು ಆರಂಭಿಸಿದ್ದಾರೆ. ಇದರ ಫಲವಾಗಿ ಗರ್ಭ ಸಂಸ್ಕಾರ ಎನ್ನುವ ಸಂಸ್ಕೃತಿಯೊಂದು ಇತ್ತೀಚೆಗೆ ತಲೆ ಎತ್ತಿದ್ದು ನಿಮಗೂ ಗೊತ್ತಿರಬೇಕು. ಶಿಶು ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ಅದಕ್ಕೆ ಸಂಸ್ಕೃತಿಯನ್ನು ಕಲಿಸುವ ಪ್ರಯತ್ನಗಳು. ಗರ್ಭಸ್ಥವಾಗಿರುವ ಮಗು ತಾಯಿಯ ಅನುಭವಗಳನ್ನು ತಾನೂ ಮೈಗೂಡಿಸಿಕೊಳ್ಳುತ್ತದೆ. ಹೀಗಾಗಿ ತಾಯಿ ಸುಸಂಸ್ಕೃತ ನಡವಳಿಕೆಯನ್ನು ತೋರಿದರೆ ಹುಟ್ಟುವ ಶಿಶು ಮುಂದೆ ತಾಯಿಯಂತೆ ಸುಸಂಸ್ಕೃತವಾಗಿ ನಡೆದುಕೊಳ್ಳುತ್ತದೆ ಎನ್ನುವ ತರ್ಕ ಇದು. ಶಿವಾಜಿಯ ತಾಯಿ ಜೀಜಾಬಾಯಿಯು ತನ್ನ ಮಗ ಶೂರನಾಗಿ ಹುಟ್ಟಲಿ ಎಂದು ಅಂತಹ ಕತೆಗಳನ್ನೇ ಕೇಳುತ್ತಿದ್ದಳಂತೆ. ಹೌದೇ, ಗರ್ಭದಲ್ಲಿರುವ ಭ್ರೂಣಕ್ಕೆ ಮಾತು ಕೇಳಿಸುತ್ತದೆಯೇ? ಹೊರಗಿನ ಅನುಭವಗಳನ್ನು ಅದು ಗ್ರಹಿಸುತ್ತದೆಯೇ? ಗ್ರಹಿಸಿದರೆ ಅದರಿಂದ ಏನನ್ನಾದರೂ ಕಲಿಯುತ್ತದೆಯೇ? ಹೀಗೆ ಕಲಿತದ್ದು ಅದಕ್ಕೆ ಮುಂದಿನ ಜೀವನದಲ್ಲಿ ಅನುಕೂಲ ತರುತ್ತದೆಯೇ? ಇವೆಲ್ಲ ಪ್ರಶ್ನೆಗಳು ಅಂತಹ ಕಥೆಗಳನ್ನು ಕೇಳಿದವರಿಗೆ ಹುಟ್ಟುವುದುಂಟು. ವಿಜ್ಞಾನಿಗಳಿಗೂ ಅಷ್ಟೇ. ಮೊನ್ನೆ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆಯಲ್ಲಿ ಪ್ರಕಟವಾದ ಸಂಶೋಧನೆಯೊಂದು ಏನಿಲ್ಲವೆಂದರೂ ತಾಯಿನುಡಿಯನ್ನು ಗುರುತಿಸುವುದನ್ನು ಮಕ್ಕಳು ಗರ್ಭಾವಸ್ಥೆಯಿಂದಲೇ ಕಲಿಯುತ್ತವೆ ಎಂದು ಹೇಳುತ್ತದೆ. ಇಟಲಿಯ ಪಡ್ವಾ ವಿಶ್ವವಿದ್ಯಾನಿಲಯದ ನರವಿಜ್ಞಾನಿ ಜುಡಿತ್ ಗರ್ವೇನ್ ಮತ್ತು ಸಂಗಡಿಗರು ಹೀಗೊಂದು ಸಂಶೋಧನೆಯನ್ನ ಮಾಡಿದ್ದಾರೆ. ಗರ್ಭದಲ್ಲಿರುವ ಭ್ರೂಣಕ್ಕೂ ಹುಟ್ಟಿದ ಮಗುವಿಗೂ ಅಜಗಜಾಂತರ ವ್ಯತ್ಯಾಸವಿರುತ್ತದೆ. ಕೇವಲ ಕೆಲವು ಜೀವಕೋಶಗಳ ಮುದ್ದೆಯಾಗಿ ಆರಂಭವಾಗುವ ಭ್ರೂಣ ತಾಯಿಯ ಗರ್ಭದೊಳಗೆ ಜೀವಕೋಶಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಒಂದು ಕೋಶ ಕೋಟ್ಯಾಂತರವಾಗುತ್ತದೆ. ಈ ಕೋಟ್ಯಾಂತರ ಕೋಶಗಳು ಬೇರೆ ಬೇರೆ ಚಟುವಟಿಕೆಗಳಿಗೆ ತಕ್ಕಂತೆ ವಿಭಿನ್ನವಾಗಿ ಬೆಳೆಯುತ್ತದೆ. ಹೀಗೆ ಅಂಗಗಳು ಮೂಡುತ್ತವೆ. ಇವೆಲ್ಲವೂ 9 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತವೆ ಅಷ್ಟೇ. ಹಾಗೆಯೇ ಎಲ್ಲಾ ಅಂಗಗಳು ಏಕಕಾಲಕ್ಕೆ ಪೂರ್ಣವಾಗಿ ಬೆಳೆಯುವುದಿಲ್ಲವಾದ್ದರಿಂದ ಗರ್ಭದಲ್ಲಿರುವ ಭ್ರೂಣ ಹೊರಗಿನ ಪರಿಸರದಿಂದ ಏನನ್ನಾದರೂ ಕಲಿಯಬಹುದೇ ಎನ್ನುವ ಬಗ್ಗೆ ಅನುಮಾನವಿದೆ. ಈ ಹಿಂದಿನ ಹಲವು ಅಧ್ಯಯನಗಳು ಗರ್ಭಸ್ಥ ಭ್ರೂಣಗಳಿಗೆ ಶಬ್ದ ಕೇಳಿಸುತ್ತವೆ ಎಂದು ಸೂಚಿಸಿದ್ದವು. ಅದರಲ್ಲಿಯೂ 6-8 ತಿಂಗಳ ಬಸುರಿನಲ್ಲಿ ಭ್ರೂಣಗಳಿಗೆ ಶಬ್ದಗಳು ಕೇಳಿಸುತ್ತವೆ ಎಂಬುದು ತಿಳಿದಿತ್ತು. ತಾಯಿಯ ಮಾತನ್ನು ಅವು ಗುರುತಿಸದಿದ್ದರೂ, ಆಕೆಯ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೂ, ಆಕೆಯ ಮಾತಿನ ಲಯ ರಾಗವನ್ನು ಅವು ಗ್ರಹಿಸಬಲ್ಲವು ಎಂದು ತಿಳಿದಿತ್ತು. ಗರ್ಭಕೋಶದ ಹೊರಗಿನಿಂದ ಸದ್ದು ಹಾಯುವಾಗ ಹಲವಾರು ತರಂಗಾಂತರಗಳು ಸೋಸಿ ಹೋಗಿ ಕೇವಲ ಪದಗಳು ಗೊತ್ತಾಗುವುದಿಲ್ಲ, ಏನಿದ್ದರೂ ತಾಯಿಯ ಮಾತಿನ ಲಯ ಮತ್ತು ರಾಗವಷ್ಟೇ ಗೊತ್ತಾಗುತ್ತದೆ ಎಂದು ತಿಳಿಯಲಾಗಿತ್ತು. ಪ್ರತಿಯೊಂದು ಭಾಷೆಗೂ ಅದರದ್ದೇ ಲಯ ರಾಗ ಇರುವುದರಿಂದ ತಾಯ್ನುಡಿಯನ್ನು ಗರ್ಭಸ್ಥ ಶಿಶುಗಳು ಗುರುತಿಸುತ್ತವೆ ಎಂದು ಕೂಡ ತಿಳಿದಿತ್ತು. ಅಂದರೆ ಬಸುರಿನಲ್ಲಿ ತಾಯಿ ಕನ್ನಡದಲ್ಲಿಯೇ ಲಾಲಿ ಹಾಡಿದ್ದರೆ ಹುಟ್ಟಿದ ಮೇಲೆ ಮಗು ಕನ್ನಡವನ್ನು ಸುಲಭವಾಗಿ ಗುರುತಿಸುತ್ತದೆ, ಬೇರೆ ಭಾಷೆಗಳನ್ನು ಕಲಿತ ಮೇಲೆ ಗುರುತಿಸುತ್ತದೆ. ಅಂದರೆ ಹುಟ್ಟುವ ಹೊತ್ತಿಗೆ ಮಗುವಿನ ಕಲಿಕೆಯ ಭಾಷೆ ನಿರ್ಧಾರವಾಗಿರುತ್ತದೆಯೇ? ಇದು ಪ್ರಶ್ನೆ. ಇದನ್ನು ಪ್ರಶ್ನಿಸಲು ಗರ್ವೇನ್ ಮತ್ತು ಸಂಗಡಿಗರು ಒಂದು ಪ್ರಯೋಗ ಮಾಡಿದರು. ಈಗಷ್ಟೇ ಹುಟ್ಟಿದ್ದ ಮಕ್ಕಳನ್ನು ಪ್ರಯೋಗಕ್ಕೆ ಒಳಪಡಿಸಿದರು. ಫ್ರೆಂಚ್ ತಾಯ್ನುಡಿಯಾದ ಮಕ್ಕಳನ್ನೇ ಇದಕ್ಕಾಗಿ ಆಯ್ದುಕೊಂಡರು. ಮಕ್ಕಳಿಗೆ ವಿವಿಧ ಭಾಷೆಗಳಲ್ಲಿ ಕಥೆಯನ್ನ ಕೇಳಿಸಿದರು. ಮೊದಲಿಗೆ ಒಂದಷ್ಟು ಹೊತ್ತು ನಿಶಬ್ದ, ಆ ನಂತರ ಒಂದಾದ ನಂತರ ಇನ್ನೊಂದರಂತೆ ಫ್ರೆಂಚ್, ಸ್ಪೇನ್ ಹಾಗೂ ಇಂಗ್ಲಿಷ್ನಲ್ಲಿ ಅದೇ ಕಥೆಯನ್ನ ಕೇಳಿಸಿದರು. ಕೊನೆಗೆ ಮತ್ತೆ ಸ್ವಲ್ಪ ಹೊತ್ತು ನಿಶಬ್ದ. ಈ ಎಲ್ಲಾ ಸಂದರ್ಭದಲ್ಲಿಯೂ ಮಕ್ಕಳ ಮೆದುಳಿನ ಚಟುವಟಿಕೆಗಳನ್ನು ಅಲ್ಲಾಗುತ್ತಿದ್ದ ವಿದ್ಯುತ್ ವಿದ್ಯಮಾನಗಳನ್ನ ಅರ್ಥಾತ್ ಇಇಜಿ ಚಿತ್ರಗಳನ್ನ ತೆಗೆದಿದ್ದಾರೆ. ಮಾತುಗಳನ್ನು ಕೇಳಿಸುವಾಗ ಕೊನೆಯ ವಾಕ್ಯವನ್ನು ಮತ್ತೊಮ್ಮೆ ಫ್ರೆಂಚ್, ಕೆಲವೊಮ್ಮೆ ಸ್ಪ್ಯಾನಿಶ್ ಹಾಗೂ ಕೆಲವೊಮ್ಮೆ ಇಂಗ್ಲಿಷ್ನಲ್ಲಿ ಇರುವಂತೆ ನೋಡಿಕೊಂಡಿದ್ದಾರೆ. ಇದೇಕೆಂದರೆ ಫ್ರೆಂಚ್ ಹಾಗೂ ಸ್ಪ್ಯಾನಿಶ್ನ ಲಯ ರಾಗಗಳು ಒಂದೇ ತೆರನಾಗಿರುತ್ತದೆ, ಇಂಗ್ಲಿಷ್ ಸಂಪೂರ್ಣ ಬೇರೆ. ನಿಶಬ್ದವಾಗಿದ್ದಾಗ ಇದ್ದ ಮೆದುಳಿನ ಚಟುವಟಿಕೆಗಳಿಗೂ, ವಿವಿಧ ಭಾಷೆಗಳನ್ನು ಆಲಿಸಿದಾಗ ಇರುವ ಚಟುವಟಿಕೆಗಳಿಗೂ ವ್ಯತ್ಯಾಸ ಗುರುತಿಸಿದರೆ ಆಯಾ ಭಾಷೆಯ ಪ್ರಭಾವ ತಿಳಿಯುತ್ತದೆ. ಆ ಭಾಷೆಯನ್ನು ಆಲಿಸುವವರೆಗೂ ಆಗುವ ಏರುಪೇರುಗಳನ್ನು ಬೇರೆ ಭಾಷೆಯನ್ನು ಆಲಿಸುವಾಗ ಆಗುವುದಕ್ಕೂ ಹೋಲಿಸಬಹುದು. ಹಾಗೆ ಕೊನೆಗೆ ಎಲ್ಲಾ ಭಾಷೆಗಳನ್ನು ಆಲಿಸಿದ ಮೇಲೆ ಬರುವ ನಿಶಬ್ದದ ವೇಳೆ ಉಳಿಯುವ ಚಟುವಟಿಕೆ ಯಾವ ಭಾಷೆಯದ್ದು ಎಂಬುದು ಅರ್ಥವಾಗುತ್ತದೆ. ಈ ವ್ಯತ್ಯಾಸಗಳನ್ನು ಆನಂತರ ಗಣಿತೀಯವಾಗಿ ಪರಿಶೀಲಿಸಿದರು. ಮೊದಲಿರುವ ಭಾಷೆಯ ಪ್ರಭಾವ ಇತರೆ ಭಾಷೆಗಳನ್ನು ಆಲಿಸುವಾಗ ಇರುತ್ತದೆಯೇ ಎನ್ನುವುದು ಪರೀಕ್ಷೆ. ಒಂದು ವೇಳೆ ಗರ್ಭದಲ್ಲಿಯೇ ಭಾಷೆ ಅಥವಾ ಮಾತು ಅರ್ಥವಾಗುತ್ತಿದ್ದರೆ ಮಕ್ಕಳು ಆ ಭಾಷೆಯನ್ನು ಆರಂಭದಲ್ಲಿಯೇ ಗುರುತಿಸಬಹುದು. ಆಗ ಫ್ರೆಂಚ್ ನುಡಿಯ ಚಟುವಟಿಕೆ ಇನ್ನೂ ಹೆಚ್ಚಾಗಿರುತ್ತದೆ. ಅದರ ಪ್ರಭಾವ ಕೊನೆಯಲ್ಲಿ ಇರುವ ನಿಶಬ್ದದ ವೇಳೆಯೂ ಗೊತ್ತಾಗುತ್ತದೆ. ಇದು ಇವರ ತರ್ಕ. ಹೀಗೆ ಗಮನಿಸಿದಾಗ ಊಹಿಸಿದಂತೆಯೇ ಫ್ರೆಂಚ್ ಭಾಷೆಯ ಪ್ರಭಾವ ಹೆಚ್ಚಿತ್ತು, ತದನಂತರ ಸ್ಪ್ಯಾನಿಷ್ ಭಾಷೆ. ಆದರೆ ಇಂಗ್ಲಿಷ್ ಮೊದಲಿದ್ದರೂ ಕೊನೆ ಇದ್ದರೂ ಯಾವುದೇ ಬದಲಾವಣೆ ಇರಲಿಲ್ಲ. ಹಲವು ಬಗೆಯ ವಿಶ್ಲೇಷಣೆಗಳನ್ನು ಬಳಸಿ ಇವರು ಶಿಶುಗಳಿಗೆ ಅರ್ಥವಾಗುವುದು ಭಾಷೆಯೋ ಅಥವಾ ಭಾಷೆಯ ಲಯವೋ ಎಂದು ತಿಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಅದರ ಪ್ರಕಾರ ತಾಯಿಯ ಭಾಷೆಯ ಲಯವನ್ನು ಶಿಶುಗಳು ಬೇಗನೆ ಗುರುತಿಸುತ್ತವೆ, ಆದರೆ ಬೇರೆ ಭಾಷೆಗಳನ್ನಲ್ಲ. ಅಂದರೆ ಬಸುರಿಯಾಗಿರುವಾಗಲೇ ಇಂಗ್ಲಿಷ್ ಅನ್ನು ಸಂಸ್ಕೃತವನ್ನು ಕಲಿಸಬಹುದಲ್ಲ ಎಂದಿರಾ? ಬಹುಶಃ ಆಗಲಿಕ್ಕಿಲ್ಲ, ಏಕೆಂದರೆ ಮಕ್ಕಳು ಭಾಷೆಯ ಲಯವನ್ನಷ್ಟೇ ಗುರುತಿಸುತ್ತವಂತೆ. ಏಕೆಂದರೆ ಅದೇ ಮಾತುಗಳಲ್ಲಿನ ಶಬ್ದಗಳನ್ನ ಸೋಸಿ ಕೇವಲ ಭಾಷೆಯ ಲಯವನ್ನಷ್ಟೇ ಕೇಳಿಸಿಯೂ ಪ್ರಯೋಗ ಮಾಡಿದ್ದಾರೆ. ಮಕ್ಕಳು ಫ್ರೆಂಚ್ ಲಯಕ್ಕೂ ಚುರುಕಾಗುತ್ತವೆ, ಮಾತಿನಿಂದಲ್ಲವಂತೆ. ಪುಟ್ಟ ಮಕ್ಕಳಿಗೆ ಯಾವ ಭಾಷೆಯನ್ನಾದರೂ ಕಲಿಯುವ ಸಾಮರ್ಥ್ಯ ಇರುತ್ತದೆ. ತಾಯ್ನುಡಿ ಅರ್ಥಾತ್ ಬಸುರಿ ತಾಯಿ ಯಾವ ನುಡಿಯನ್ನ ಬಳಸುತ್ತಿದ್ದಳೋ ಅದನ್ನು ಸುಲಭವಾಗಿ ಗುರುತಿಸುತ್ತವೆ, ಆದರೆ ಅವಳ ಮಾತುಗಳು ಅರ್ಥವಾಗಿರುವುದಿಲ್ಲ. ಆ ಭಾಷೆಯನ್ನು ಕಲಿಯಬೇಕಾದರೂ ಬೇರೆ ಭಾಷೆಗಳನ್ನು ಕಲಿಯುವಷ್ಟೇ ಶ್ರಮ ಪಡಬೇಕು.
2: ಇದು ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಭಾರತಿ, ಆರ್ಜೆ ಆಸಂ ಅಶ್ವಿನಿ, ಆರ್ಜೆ ವರುಣ್ ಕಂಜರ್ಪಣೆ ಹಾಗೂ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನ ನೀವು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 435ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಥಂಡರ್ ಸ್ಟಾರ್ಮ್, ಗುಡುಗು ಮಳೆ, ರಾಶಿ ವರ್ಷ, ಕ್ಯುಮುಲೇನ್ ನಿಂಬಸ್. ಮೇಘಗಳು ಉಂಟು ಮಾಡುವ ಸ್ಥಳೀಯ ಬಿರುಗಾಳಿ. ಮಿಂಚು ಗುಡುಗುಗಳಿಂದ ಕೂಡಿದ ಈ ಪ್ರಬಲ ಬಿರುಗಾಳಿಯು ಕುಂಭದ್ರೋಣ ಮಳೆಯನ್ನು ಸುರಿಸುತ್ತದೆ. ಕೆಲವೊಮ್ಮೆ ಆಲಿಕಲ್ಲುಗಳು ಬೀಳುವುದುಂಟು. ಗುಡುಗು ಮಳೆಯು ಸುಮಾರು 1 ಗಂಟೆಯ ಕಾಲ ಸುರಿಯಬಹುದು. ಪ್ರಪಂಚದಾದ್ಯಂತ ಸುಮಾರು 40,000 ಗುಡುಗು ಮಳೆಗಳು ಪ್ರತಿನಿತ್ಯವೂ ಉಂಟಾಗುತ್ತವೆ ಎಂಬುದು ಅಂದಾಜು. ಅತ್ಯಂತ ದೊಡ್ಡ ಗುಡುಗು ಮಳೆಯಲ್ಲಿ 1 ಅಣುಬಾಂಬ್ನಷ್ಟು ಶಕ್ತಿ ಇರುತ್ತದೆ. ರಾಶಿ ವರ್ಷ ಮೇಘವು ವಾತಾವರಣದಲ್ಲಿ ಮೇಲೇರಿದಂತೆ ದೊಡ್ಡದಾಗುತ್ತಾ ಹೋಗುತ್ತದೆ. ಕಪ್ಪಾದ ಈ ಮೇಘಗಳಲ್ಲಿ ಆಗಾಗ್ಗೆ ಮಿಂಚು ಸುಳಿಯುತ್ತದೆ. ಅನಂತರ ಗುಡುಗು ಉಂಟಾಗಿ ಬೋರ್ಕೆರವ ಮಳೆ ಸುರಿಯುತ್ತದೆ. ಗುಡುಗು ಮಳೆಯ ಚಕ್ರ 3 ಹಂತಗಳಿಂದ ಕೂಡಿದೆ. ವಾತಾವರಣದಲ್ಲಿ ಗಾಳಿಯು ಮೇಲೇರುತ್ತಾ ಬೃಹತ್ ವರ್ಷರಾಶಿ ಮೇಘಗಳನ್ನು ಉಂಟು ಮಾಡುವುದು ಮೊದಲನೆಯ ಹಂತ. ಇಲ್ಲಿ ಈ ಮೋಡಗಳು ಸೆಕೆಂಡಿಗೆ 5-10 ಮೀಟರ್ಗಳಷ್ಟು ಬೆಳೆಯುತ್ತವೆ. ವರ್ಷ ರಾಶಿ ವರ್ಷ ಮೇಘಗಳು 20-50 ಕಿಲೋಮೀಟರ್ಗಳವರೆಗೆ ಬೆಳೆಯುತ್ತವೆ. ಈ ಹಂತವು 10-15 ನಿಮಿಷಗಳ ಕಾಲವಿರುತ್ತದೆ. ಎರಡನೆಯ ಹಂತಕ್ಕೆ ಪಕ್ವ ಹಂತವೆಂದು ಹೇಳುತ್ತಾರೆ. ಇದು 15-30 ನಿಮಿಷದವರೆಗೆ ಇರುತ್ತದೆ. ಅತಿ ಎತ್ತರದಲ್ಲಿರುವ ರಾಶಿ ವರ್ಷ ಮೇಘಗಳ ಮೇಲ್ಮೈ ಶೀತಲವಾಗಿರುತ್ತದೆ. ಕೆಲವೊಮ್ಮೆ ಇಲ್ಲಿನ ಉಷ್ಣತೆ -20 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತದೆ. ಈ ಮೋಡಗಳ ಮೇಲ್ಭಾಗದಲ್ಲಿ ಮಂಜುಗೆಡ್ಡೆಯ ಹರಳುಗಳಿರುತ್ತವೆ. ಈ ಎತ್ತರದಲ್ಲಿ ಬೀಸುವ ಗಾಳಿಯು ರಾಶಿ ವರ್ಷ ಮೇಘ ಮೇಲ್ಮೈಯನ್ನು ಹರಡುತ್ತದೆ. ಇದರಿಂದ ಮೇಘವು ಬೃಹತ್ ಸ್ತೂಣ ಅನ್ವಿಲ್ದಂತೆ ಕಾಣುತ್ತದೆ. ಇದಕ್ಕೆ ಸ್ತೂಣ ಮೇಘ ಅನ್ವಿಲ್ ಕ್ಲೌಡ್ ಎಂದು ಕರೆಯುವುದುಂಟು. ಈ ಸಂದರ್ಭದಲ್ಲಿ ಸ್ತೂಣ ಮೇಘದ ಮೇಲೆ ಶೀತಲವಾದ ಕೆಳಮುಖವಾಗಿ ಚಲಿಸುವ ಸುಳಿಗಾಳಿಯು ಉಂಟಾಗಿ ಅದರ ವೇಗವು ಹೆಚ್ಚುತ್ತಾ ಹೋಗುತ್ತದೆ. ಸುಳಿಗಾಳಿಯ ವೇಗವು ಗಂಟೆಗೆ 60 ಕಿಲೋಮೀಟರ್ದಿಂದ 100 ಕಿಲೋಮೀಟರ್ವರೆಗೆ ಇರುತ್ತದೆ. ಇದರ ಜೊತೆಗೆ ಮಳೆ, ಹಿಮಪಾತ ಅಥವಾ ಆಲಿಕಲ್ಲು ಬೀಳುವುದು ಪ್ರಾರಂಭವಾಗುತ್ತದೆ. ಮೋಡದಲ್ಲಿ ವಿರುದ್ಧವಾಗಿ ವಿದ್ಯುತ್ ಆವೇಶಗಳಿರುತ್ತವೆ. ದೊಡ್ಡ ನೀರಿನ ಹನಿಗಳು ಪರಸ್ಪರ ಸಂಘಟಿಸಿ ಸಣ್ಣ ನೀರಿನ ಹನಿಗಳಾಗುವಾಗ ವಿದ್ಯುತ್ತಾವೇಶಗಳು ಉಂಟಾಗಬಹುದು. ಅಥವಾ ಮೋಡದಲ್ಲಿ ಮಂಜುಗೆಡ್ಡೆಯ ಹರಳುಗಳು, ನೀರು ಹಾಗೂ ನೀರಾವಿಗಳು ಸಂಘಟಿಸಿದಾಗ ವಿದ್ಯುತ್ತಾವೇಶ ಉಂಟಾಗಬಹುದು. ಇಲ್ಲವೇ ನೀರು, ಹನಿ ಮತ್ತು ಮಂಜುಗೆಡ್ಡೆಯ ಹರಳುಗಳು ಆಮ್ಲಜನಕ, ನೀರಾವಿ ಮುಂತಾದ ವಿದ್ಯುತ್ತಾವೇಶಗೊಂಡು ಅಯಾನ್ಗಳನ್ನು ಸೆರೆಹಿಡಿಯುವುದರಿಂದ ಮೋಡದಲ್ಲಿ ವಿದ್ಯುತ್ತಾವೇಶ ಉಂಟಾಗಬಹುದು. ವಿದ್ಯುತ್ತಾವೇಶ ಉಂಟಾಗುವ ವಿಧಾನವಿನ್ನೂ ಸ್ಪಷ್ಟವಾಗಿ ಅರ್ಥೈಸಲಾಗಿಲ್ಲ. ವಿದ್ಯುತ್ ವಿಸರ್ಜನೆಯಿಂದ ಮಿಂಚು ಹುಟ್ಟುತ್ತದೆ. ಮಿಂಚಿನಿಂದ ಬಿಡುಗಡೆಯಾಗುವ ಉಷ್ಣದಿಂದ ಗಾಳಿಯು ವ್ಯಾಕುಚ್ಛನಗೊಂಡು ಅಪಘಾತ ತರಂಗಗಳು ಸೃಷ್ಟಿಯಾಗುತ್ತವೆ. ಇದರಿಂದ ಗುಡುಗು ಉಂಟಾಗುತ್ತದೆ. ಮೂರನೆಯ ಹಂತದಲ್ಲಿ ಕೆಳಮುಖವಾಗಿ ಚಲಿಸುತ್ತಿರುವ ಸುಳಿಗಾಳಿಯು ರಾಶಿ ವರ್ಷ ಮೇಘವನ್ನಾವರಿಸಿಬಿಡುತ್ತದೆ. ಇದರಿಂದ ಮೇಲ್ಮುಖವಾಗಿ ಚಲಿಸುವ ಆರ್ದ್ರ ಗಾಳಿಯು ಮೇಘವನ್ನು ತಲುಪುವುದಿಲ್ಲ. ಆರ್ದ್ರ ಗಾಳಿಯು ಗುಡುಗು ಮಳೆಗೆ ಅಗತ್ಯ. ಆರ್ದ್ರ ಗಾಳಿಯು ಮೇಘಕ್ಕೆ ತಲುಪದಿದ್ದಾಗ ಗುಡುಗು ಮಳೆ ನಿಲ್ಲುತ್ತದೆ. ಮೋಡದಲ್ಲಿರುವ ತುಂತುರು ಹನಿಗಳು ಆವಿಯಾಗಿ ಮೋಡ ಕರಗುತ್ತದೆ. ಈ ಕರಗುತ್ತಿರುವ ರಾಶಿ ವರ್ಷ ಮೇಘಗಳ ಮೇಲೆ ಕುಂತಲ ಮೇಘ ಸಿರಸ್ ಕ್ಲೌಡ್ ಮತ್ತು ಉನ್ನತ ಮೇಘ ಆಲ್ಟೋ ಕ್ಲೌಡ್ ಉಂಟಾಗಬಹುದು. ಈ ವಿದ್ಯುತ್ ಮಳೆಯು ಚಕ್ರದ ಅವಧಿ ಸುಮಾರು 1 ಗಂಟೆಯಷ್ಟೇ. 1 ಗಂಟೆಯಲ್ಲಿ ಎಲ್ಲವೂ ಮುಗಿಯುತ್ತದೆ. ಪಕ್ವ ಗುಡುಗು ಮೇಘಕ್ಕೆ ಕೋಶೀಯ ರಚನೆ ಇದೆ. ಒಂದು ಕೋಶವು 1 ಬಿರುಗಾಳಿ ಮಳೆಯನ್ನು ಸುರಿಸುತ್ತದೆ. ಒಂದು ಗುಡುಗು ಮೇಘದಲ್ಲಿ ಅನೇಕ ಮೇಘಕೋಶಗಳಿರಬಹುದು. ಇದರಿಂದ ಉಂಟಾಗುವ ಗುಡುಗು ಮಳೆಯನ್ನು ಬಹುಕೋಶ ಮಲ್ಟಿಸೆಲ್ ಗುಡುಗು ಮಳೆ ಎನ್ನುತ್ತಾರೆ. ಗುಡುಗು ಮಳೆಗಳು ತಾವಾಗಿಯೇ ಪ್ರಸರಿಸುತ್ತವೆ. ಕೆಲವು ಗುಡುಗು ಮೋಡಗಳು ತೀವ್ರತರನಾದ ಹವಾಮಾನವನ್ನು ಸೃಷ್ಟಿಸಿ ಪ್ರಾಣಹಾನಿ, ಧನಹಾನಿ, ಭೂಭಾಗದ ಹಾನಿಯನ್ನು ಉಂಟು ಮಾಡುತ್ತವೆ. ಅತ್ಯಂತ ಅಪಾಯಕಾರಿಯಾದ ಗುಡುಗು ಮಳೆಗೆ ಮಹಾಕೋಶ, ಸೂಪರ್ ಸೆಲ್, ಗುಡುಗುಮಳೆ ಎನ್ನುತ್ತಾರೆ. ಇವು ಭಾರೀ ಮಳೆಯನ್ನು, ಭಾರೀ ಆಲಿ ಕಲ್ಲುಗಳ ಮಳೆಯನ್ನು, ಭಾರೀ ಬಿರುಗಾಳಿಯನ್ನು, ಚಂಡಮಾರುತವನ್ನು ತರುತ್ತವೆ. ಮಹಾಕೋಶ ಗುಡುಗುಮಳೆ ಹಲವು ಗಂಟೆಗಳಷ್ಟು ಕಾಲ ಇರುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೀಸುವ ತೀವ್ರ ಸ್ವರೂಪದ ಗುಡುಗುಮಳೆಯನ್ನು ಕಾಲ ವೈಶಾಖ ಎನ್ನುತ್ತಾರೆ. ಇದು ಆಸ್ತಿ ಹಾಗೂ ಪ್ರಾಣಿಗಳ ಪ್ರಾಣಹಾನಿಯನ್ನು ಉಂಟು ಮಾಡುತ್ತದೆ. ಕೆಲವೊಮ್ಮೆ ಗುಡುಗುಮಳೆಗಳು ಕೆಳ ಒತ್ತಡ ಪ್ರದೇಶದುದ್ದಕ್ಕೂ ಸಾಲಾಗಿ ಸೃಷ್ಟಿಯಾಗುತ್ತವೆ. ಇದಕ್ಕೆ ವರ್ಷ ಮಾರುತದ ಸಾಲು ಎಂದು ಹೇಳುತ್ತಾರೆ. ಭಾರತದಲ್ಲಿ ಗುಡುಗುಮಳೆಗಳು ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಉಂಟಾಗುತ್ತವೆ. ಈ ಸಮಯದಲ್ಲಿ ಕೆಳ ವಾತಾವರಣದಲ್ಲಿ ನೀರಾವಿಯ ಪ್ರಮಾಣ ಅಧಿಕವಾಗಿರುತ್ತದೆ. ವಾಯುವ್ಯ ಭಾರತ ಹಾಗೂ ಕೇರಳ ರಾಜ್ಯಗಳಲ್ಲಿ ತಿಂಗಳಿಗೆ ಸರಾಸರಿ 10-15 ಗುಡುಗುಮಳೆಗಳು ಬೇಸಿಗೆಯಲ್ಲಿ ಮಾನ್ಸೂನ್ ಮಾರುತಗಳು ಪ್ರಾರಂಭವಾಗುವುದಕ್ಕೆ ಮುನ್ನ ಉಂಟಾಗುತ್ತವೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಮಾನ್ಸೂನ್ ಮಾರುತಗಳು ಕಡಿಮೆಯಾಗುವಾಗಲೂ ಗುಡುಗುಮಳೆಗಳು ಉಂಟಾಗುತ್ತವೆ. ಅಸ್ಸಾಂ ಮತ್ತು ಕೇರಳ ರಾಜ್ಯಗಳಲ್ಲಿ ಗುಡುಗುಮಳೆಗಳ ಆವೃತ್ತಿ ಅತಿ ಹೆಚ್ಚು. ವರ್ಷಕ್ಕೆ 60ರವರೆಗೂ ಗುಡುಗುಮಳೆಗಳು ಈ ಪ್ರದೇಶಗಳಲ್ಲಿ ಉಂಟಾಗುತ್ತವೆ. ಆಗ್ನೇಯ ಏಷ್ಯಾದ ಜಾವಾ ದ್ವೀಪದಲ್ಲಿ ಸುಮಾರು 220 ಗುಡುಗು ಮಳೆಗಳು ಸುರಿಯುತ್ತವೆ. ಇದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಗುಡುಗು ಮಳೆಯಾಗುವ ಪ್ರದೇಶ. ಟೈಡಲ್ ಎನರ್ಜಿ, ಭರತ ಶಕ್ತಿ, ಸಾಗರದ ಉಬ್ಬರವಿಳಿತಗಳಿಂದ ಉತ್ಪಾದಿಸಬಹುದಾದ ಶಕ್ತಿ. ಭರತ ವ್ಯಾಪ್ತಿ, ಟೈಡಲ್ ರೇಂಜ್ ಇಂದ, ಅಂದರೆ ನೀರಿನ ಉಬ್ಬರ ಹಾಗೂ ಇಳಿತಗಳ ಎತ್ತರ ವ್ಯತ್ಯಾಸದಿಂದ ಭರತ ಶಕ್ತಿಯನ್ನು ಉತ್ಪಾದಿಸುತ್ತಾರೆ. ಈ ಶಕ್ತಿಯಿಂದ ಜಲಚಕ್ರವನ್ನು ತಿರುಗಿಸಿ ವಿದ್ಯುತ್ತನ್ನು ಪಡೆಯಬಹುದು. ಭರತ ಶಕ್ತಿಯನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದಿಸುವುದು ಸಾಂಪ್ರದಾಯಿಕ ವಿಧಾನ. ಈ ವಿಧಾನವನ್ನು ಮೊದಲು ಪೂರ್ವ ಈಜಿಪ್ಟ್ನಲ್ಲಿ ಮತ್ತು ಯುರೋಪ್ನಲ್ಲಿ 20ನೇ ಶತಮಾನದ ಮಧ್ಯಭಾಗದವರೆಗೆ ಬಳಸುತ್ತಿದ್ದರು. ಭರತವು ನವೀಕರಿಸಬಹುದಾದ ಮಾಲಿನ್ಯರಹಿತ ಶಕ್ತಿಯ ಆಕಾರ. ಪ್ರಪಂಚದಾದ್ಯಂತ ಉತ್ಪಾದಿಸುವ ಒಟ್ಟು ಶಕ್ತಿಯ ಸುಮಾರು 20%ನಷ್ಟು ಭರತ ಶಕ್ತಿಯಿಂದ ಪಡೆಯಬಹುದು ಎಂದು ಅಂದಾಜು ಮಾಡಿದ್ದಾರೆ. ಫ್ರಾನ್ಸ್, ಚೀನಾ, ರಷ್ಯಾಗಳಲ್ಲಿ ಬೃಹತ್ ಭರತ ಶಕ್ತಿ ಯೋಜನೆಗಳು ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿವೆ. 1966ರಲ್ಲಿ ವಾಯುವ್ಯ ಫ್ರಾನ್ಸ್ನಲ್ಲಿರುವ ಸೆಂಟ್ ಮಲೋನಾ ಸಮುದ್ರದ ಬಳಿ ರಾನ್ಸ್ ನದಿಯ ಮೂಲದಲ್ಲಿ ನಿರ್ಮಿಸಿರುವ ಭರತ ಶಕ್ತಿ ಸ್ಥಾವರವು ಇಂಗ್ಲಿಷ್ ಕಾಲುವೆಯ ನೀರನ್ನು ಬಳಸುತ್ತದೆ. ಇಂಗ್ಲಿಷ್ ಕಾಲುವೆಯ ಭರತದ ಒಳಹರಿವು ಹಾಗೂ ಹೊರಹರಿವುಗಳನ್ನು ಮತ್ತು ರಾನ್ಸ್ ನದಿಯ ಅಳಿವೆಯ ಮುಖಜಭೂಮಿಯಲ್ಲಿ ಭಾರತದ ವ್ಯಾಪ್ತಿಯು 8.5 meters ಉಪಯೋಗಿಸಿಕೊಂಡು ಈ ಸ್ಥಾವರವು ಸುಮಾರು 240 MW ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸಬಲ್ಲದು. ಪ್ರಪಂಚದಲ್ಲೇ ಅತ್ಯಂತ ಅಧಿಕ 10 meters ಹೆಚ್ಚು ಭರತ ವ್ಯಾಪ್ತಿಯು ಕೆನಡಾದ ಫಂಡಿ ಕೊಲ್ಲಿಯಲ್ಲಿ ಕಂಡುಬರುತ್ತದೆ. ಇದರಿಂದ ಅಧಿಕ ಭರತ ಶಕ್ತಿಯನ್ನು ಪಡೆಯಬಹುದಾಗಿದೆ. ಇತ್ತೀಚೆಗೆ ಭರತ ಹರಿವಿನಿಂದ, ಟೈಡಲ್ ಫ್ಲೋದಿಂದಲೂ ಶಕ್ತಿಯನ್ನು ಉತ್ಪಾದಿಸಲು ತೊಡಗಿದ್ದಾರೆ. ಇಲ್ಲಿ ಭರತ ಪ್ರವಾಹವನ್ನು ಕಿರಿದಾದ ಕಾಲುವೆಗಳಲ್ಲಿ ಹರಿಬಿಟ್ಟು ಅದರಿಂದ ವಿದ್ಯುತ್ತನ್ನು ಉತ್ಪಾದಿಸುತ್ತಾರೆ. ಭರತ ಶಕ್ತಿಯನ್ನು ಉತ್ಪಾದಿಸಲು ಕರಾವಳಿ ಪ್ರದೇಶಗಳಲ್ಲಿ ಬೃಹತ್ ಒಡ್ಡುಗಳನ್ನು ನಿರ್ಮಿಸಿ ಭರತದ ನೈಸರ್ಗಿಕ ಒಳಹರಿವನ್ನು ತಡೆಗಟ್ಟುತ್ತಾರೆ. ಇದರಿಂದ ಜಲಾಶಯವು ನಿರ್ಮಾಣವಾಗುತ್ತದೆ. ಭರತವು ಏರಿದಂತೆ ನೀರು ಜಲಾಶಯವನ್ನು ತುಂಬುತ್ತದೆ. ಅತಿ ಭರತದ ಸಮಯದಲ್ಲಿ ಒಡ್ಡಿನಲ್ಲಿರುವ ಟ್ಯೂಬ್ ಕದಗಳನ್ನು ಮುಚ್ಚಿಕೊಳ್ಳುತ್ತವೆ. ಹೀಗಾಗಿ ಜಲಾಶಯದಲ್ಲಿ ಸಂಗ್ರಹವಾದ ನೀರು ಹೊರಬರುವುದಿಲ್ಲ. ಇಳಿತದ ಸಮಯದಲ್ಲಿ ಟ್ಯೂಬ್ ಕದಗಳು ಅಥವಾ ಬಾಗಿಲುಗಳು ಅಥವಾ ಡೋರ್ಸ್ ತೆಗೆದುಕೊಂಡು ಜಲಾಶಯದಿಂದ ನೀರು ಹೊರಹೋಗುತ್ತದೆ. ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ತೂಬು ಕದಗಳಿಂದ ಹೊರಹೋಗುವ ನೀರು ಜಲಚಕ್ರವನ್ನು ತಿರುಗಿಸುತ್ತದೆ. ಹೈಡಲ್ ಪವರ್ ಎಂದು ಕರೆಯಬಹುದು. ಪೂರ್ವದಲ್ಲಿ ಹೀಗೆ ಉತ್ಪನ್ನವಾಗುವ ಯಾಂತ್ರಿಕ ಶಕ್ತಿಯನ್ನು ಹಿಟ್ಟಿನ ಗಿರಣಿಗಳನ್ನು ತಿರುಗಿಸಲು ನೇರವಾಗಿ ಬಳಸಲಾಗುತ್ತಿತ್ತು. ಆಧುನಿಕ ವ್ಯವಸ್ಥೆಯಲ್ಲಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುಚ್ಛಕ್ತಿಯನ್ನಾಗಿ ಮಾರ್ಪಡಿಸಿ ಬಳಸಲಾಗುತ್ತದೆ. ಕೆಲವು ಯೋಜನೆಗಳಲ್ಲಿ ಹೊರಹೋಗುವ ಭರತವನ್ನು ಮಾತ್ರ ಬಳಸಿ ಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ. ಇನ್ನು ಕೆಲವು ಯೋಜನೆಗಳಲ್ಲಿ ಒಳಹರಿಯುವ ಮತ್ತು ಹೊರಹರಿಯುವ ಭರತಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ವಿಶೇಷವಾಗಿ ಗುಜರಾತ್ನಲ್ಲಿ ಭರತ ಶಕ್ತಿಯಿಂದ ಅಗಾಧ ವಿದ್ಯುತ್ತನ್ನು ಉತ್ಪಾದಿಸಬಹುದಾಗಿದೆ. ಕ್ಯಾಂಬೆ ಕೊಲ್ಲಿಗಳಿಂದ ಸುಮಾರು 7,000 ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ತನ್ನು ಉತ್ಪಾದಿಸಬಹುದಾಗಿದೆ ಎಂದು 1993 ವರದಿ ತಿಳಿಸುತ್ತದೆ. ಇಂದು ಭಾರತದಲ್ಲಿ ಯಾವುದೇ ಭರತ ಶಕ್ತಿ ಯೋಜನೆ ಸಂಪೂರ್ಣಗೊಂಡಿಲ್ಲ. ಭರತ ಶಕ್ತಿ ಯೋಜನೆಗೆ ಅಧಿಕ ಬಂಡವಾಳದ ಅಗತ್ಯವಿದೆ. ವಿದ್ಯುತ್ನ ಬೇಡಿಕೆ ಕಡಿಮೆ ಇರುವ ಸಮಯದಲ್ಲಿ ಭರತ ಶಕ್ತಿಯ ಲಭ್ಯತೆ ಹೆಚ್ಚಾಗುತ್ತದೆ. ಈ ಎರಡು ಅಂಶಗಳು ಭಾರತದಲ್ಲಿ ಭರತ ಶಕ್ತಿಯನ್ನು ವ್ಯಾಪಕವಾಗಿ ಬಳಸಲು ಇರುವ ಅಡಚಣೆಗಳಾಗಿವೆ. ಟೈಡಲ್ ಕರೆಂಟ್, ಭರತ ಪ್ರವಾಹ, ಉಬ್ಬರ ಇಳಿತಗಳಿಂದ ಕೂಡಿದ ನೀರಿನ ಕ್ಷಿತಿಜೀಯ ಚಲನೆ. ಸೊ ಕರಾವಳಿಯ ಬಳಿ ಸಾಗರಗಳಲ್ಲಿ ಭರತ ಪ್ರವಾಹವು ತಿರುಗು ರೋಟರಿ ನಮೂನೆಯನ್ನು ಅನುಸರಿಸಿದರೆ ಕರಾವಳಿಯಲ್ಲಿ ಪ್ರವಾಹವು ರೇಖೀಯ ರೆಕ್ಟಿಲೀನಿಯರ್ ನಮೂನೆಯನ್ನು ಅನುಸರಿಸುತ್ತದೆ. ಭರತ ಪ್ರವಾಹವು ಕರಾವಳಿಯ ಬಳಿ 1 ಸೆಕೆಂಡ್ಗೆ 2.5 ಮೀಟರ್ಗಳಷ್ಟು ವೇಗವನ್ನು ಪಡೆಯುತ್ತದೆ. ಇಲ್ಲಿಗೆ 435 ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
7: ನಮಸ್ಕಾರ. ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 22ನೆಯ ಪದ್ಯ. ಆ ಪದ್ಯ ಹೀಗಿದೆ. ಉನ್ನತ ಧವಳ ಛತ್ರ ಚನ್ನವಿಯತ್ತಳಂ ಇಂದು ಕುಳ ತಿಲಕಂ ಇನಿಂತು ಅನ್ನಯದಿಂದೀ ಪಳುವಿನೊಳ್ ಎನ್ನರಸಾನು ಎನ್ನರಸಂ ಇಂತು ಬಿದಿಯೇ ತಂದಿಕ್ಕುವುದೇ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಉನ್ನತ ಧವಳ ಛತ್ರ ಚನ್ನ ವಿಯತ್ತಳನಂ ಇಂದು ಕುಳ ತಿಲಕನಂ ಇಂತು ಅನ್ನಯದಿಂದ ಈ ಪಳುವಿನೊಳ್ ಎನ್ನರಸನಂ ಇಂತು ಬಿದಿಯೇ ತಂದು ಇಕ್ಕುವುದೇ. ಇದರ ವ್ಯಾಖ್ಯಾನವನ್ನು ಅಥವಾ ಅರ್ಥವನ್ನು ಈಗ ನೋಡಬಹುದು. ಉನ್ನತ ಧವಳ ಛತ್ರ ಚನ್ನ ವಿಯತ್ತಳ, ಎತ್ತರವಾದ ಬಿಳಿಯ ಛತ್ರಿಯಿಂದ ಮುಚ್ಚಿದ ಆಕಾಶವುಳ್ಳವನು, ಅಂದರೆ ಶ್ವೇತಛತ್ರದಲ್ಲಿ ಬೆಳುಗೊಳೆಯಡಿಯಲ್ಲಿ ನಡೆಯುವಂತಹ ಮಹಾರಾಜ ಎಂದು ಅದಕ್ಕೆ ನಾವು ಹೇಳಬಹುದು. ಅಂದರೆ ಚಕ್ರವರ್ತಿಗಳಾದವರಿಗೆ ಶ್ವೇತಛತ್ರ ಕೂಡ ಒಂದು ಅವರಿಗೆ ಒಂದು ಮರ್ಯಾದೆ. ಕುಂತಿಯ ಸವತಿಯಾದಂತಹ ಮಾದ್ರಿ ಇಲ್ಲಿ ಹೀಗೆ ನೆನೆಸ್ಕೊಳ್ತಾಳೆ. ಉನ್ನತ ಧವಳ ಛತ್ರ ಚನ್ನವಿ ಎತ್ತಳ, ನೀನು ನಡೆಯುವಾಗ ಎತ್ತರವಾದ ಆಕಾಶದ ತುಂಬ ಬೆಳುಗೊಳೆಗಳು ತುಂಬಿರುತ್ತಿದ್ದವು, ಅಥವಾ ಎತ್ತರವಾದ ಆಕಾಶವೇ ಧವಳ ಛತ್ರವನ್ನಾಗಿ ಉಳ್ಳಂತಹ ನೀನು ಉನ್ನತ ಧವಳ ಛತ್ರ ಚನ್ನವಿ ಎತ್ತಳ ಇಂದು ಕುಲ ತಿಲಕ, ಸೋಮವಂಶಕ್ಕೆ ಚಂದ್ರವಂಶಕ್ಕೆ ತಿಲಕಪ್ರಾಯನಾಗಿರುವವನು, ಹೀಗೆ ಅನ್ಯಾಯದಿಂದ ಈ ಕಾಡಿನಲ್ಲಿ ಪಳುವಿನೋಳ್ ವಿಧಿಯು ಎನ್ನ ಅರಸನನ್ನು ಹೀಗೆ ತಂದು ಇಕ್ಕಿಬಿಟ್ಟಿತ್ತಲ್ಲ ಅಥವಾ ಎಸೆದು ಬಿಟ್ಟಿತ್ತಲ್ಲ ಎಂದು ಆಕೆ ಅಳುತ್ತಾಳೆ. ಪಾಂಡು ಚಕ್ರವರ್ತಿ ಸಾಮಾನ್ಯವಾದುದಲ್ಲ, ಸೋಮವಂಶಕ್ಕೆ ತಿಲಕಪ್ರಾಯನಾದವನು. ಅಷ್ಟು ಮಾತ್ರ ಅಲ್ಲ, ನಾವು ಹಿಂದೆ ನೋಡಿದ ಹಾಗೆ ಪಾಂಡು ಚಕ್ರವರ್ತಿಯ ಕಾರಣಕ್ಕಾಗಿ ಇಡೀ ಭೂಮಂಡಲ ಆತ ಹೇಳಿದಾಗೆ ಕೇಳ್ತಾ ಇತ್ತು. ಮತ್ತು ಯಾವಾಗ ಈ ಚಂದ್ರವಂಶದಲ್ಲಿ ಕುಲ ಕ್ಷಯವಾಗ್ತದೆ ಎನ್ನುವಂಥ ಒಂದು ಸಂದರ್ಭ ಬಂದಿತ್ತು, ಆಗ ಅದನ್ನು ಉದ್ಧರಿಸುವ ರೀತಿಯಲ್ಲಿ ಈ ಧೃತರಾಷ್ಟ್ರ ಮತ್ತು ಪಾಂಡು ಚಕ್ರವರ್ತಿಗಳು ಹುಟ್ಟುತ್ತಾರೆ. ಅದರಿಂದಾಗಿ ಸೋಮವಂಶ ಬೆಳಗ್ತದೆ. ಬೆಳಗುವುದು ಮಾತ್ರ ಅಲ್ಲ, ಪಟ್ಟಾಭಿಷಿಕ್ತರಾದಾಗ ಮಹಾರಾಜನಾಗಿ ಚಕ್ರವರ್ತಿಯಾಗಿ ಇಡೀ ಪ್ರಪಂಚವೇ ತಲೆಬಾಗುವ ಹಾಗೆ ಪಾಂಡು ಚಕ್ರವರ್ತಿ ವೈಭವದಿಂದ ಮೆರೆದವನು. ಉನ್ನತ ಧವಳಛತ್ರ ಚೆನ್ನ ವಿಯತ್ತಡ, ಆಕಾಶವೇ ಆತನಿಗೆ ಮೇರೆ, ಆಕಾಶವೇ ಬೆಲ್ಗುಡೆಯಾಗಿ ನಿಂತು ಪಾಂಡು ಚಕ್ರವರ್ತಿಯ ಈ ವೈಭವವನ್ನು ನೋಡಿತ್ತು. ಇಂದು ಕುಲ ತಿಲಕ ಸೋಮವಂಶಕ್ಕೆ ತಿಲಕಪ್ರಾಯನಾದನು. ಅಂತಹವನು ಕೂಡ ಸತ್ತದಲ್ಲಿ ಶತಶೃಂಗ ಪರ್ವತ ಎನ್ನುವಂಥ ಒಂದು ಕಾಡಿನಲ್ಲಿ, ಅಂದರೆ ಸಾವಿಗೆ ದೊಡ್ಡವನು ಸಣ್ಣವನು ಎನ್ನುವಂಥ ಪ್ರಶ್ನೆ ಬರುವುದಿಲ್ಲ, ಎಲ್ಲಿ ಬೇಕಾದರೂ ಸಾಯ್ಬೋದು. ಅಂದರೆ ಒಬ್ಬ ಸಾಯುವ ವ್ಯಕ್ತಿ ಎಲ್ಲಿ ಸತ್ತ ಎನ್ನುವ ಪ್ರಶ್ನೆಯೇ ಇಲ್ಲ. ಯಾಕೆಂತಂದರೆ ಅಂಥವನನ್ನು ವಿಧಿ ಇಲ್ಲಿ ತಂದು ಬಿಟ್ಟಿತಲ್ಲ ಎನ್ನುವ ಹಾಗೆ ಆಕೆ ಬಹಳ ಮರಗುತ್ತಾಳೆ. ಅಂದರೆ ಚಕ್ರವರ್ತಿಯ ಖ್ಯಾತಿ ಅಂಥದ್ದು, ಈಗ ಸತ್ತಿರುವ ಜಾಗ ಅಂಥದ್ದು ಒಂದಕ್ಕೊಂದು ಸಂಬಂಧವೇ ಇಲ್ಲ. ಇದನ್ನು ಬಂದರೆ ಬಹಳ ಸಾಮಾನ್ಯ ಮನುಷ್ಯನ ಹಾಗೆ ಈ ಮಾದರಿ ಮರುಗುವುದನ್ನು ನಾವು ಕಾಣ್ಬೋದು. ಮತ್ತೆ ಇಲ್ಲಿ ಗಮನಿಸ್ಬೋದು, ನಾನಾಗಲೇ ಹೇಳಿದಾಗೆ ಪಂಪನ ಕಾವ್ಯ ಭಾಷೆ ಇಲ್ಲಿ ಕೂಡ ಉನ್ನತ ಧವಳಛತ್ರ ಚೆನ್ನವಿ ಎತ್ತಳ, ಇಲ್ಲಿ ಎಲ್ಲಿಯೂ ಕೂಡ ಕ್ರಿಯಾಪದವೇ ಇಲ್ಲ. ಇಂದು ಕುಲ ತಿಲಕ ನಮ್ಮ ತೂ ಇನ್ನು ಅನ್ ಇಂದು ಕುಲ ತಿಲಕ ನಮ್ಮ ಇಂತು ಅನ್ನಯದಿಂದ ಪಳುವಿನಲ್ಲು ಅರಸ ನಮ್ಮ ಇಂತು ಬಿದಿಯೇ ತಂದಿಕ್ಕುವುದೇ, ಇಲ್ಲಿ ಕ್ರಿಯಾಪದ ಇಲ್ಲವೇ ಇಲ್ಲ. ಕ್ರಿಯಾಪದ ತಂದು ಇಕ್ಕು ಎನ್ನುವುದಿದೆ, ಆದರೆ ಅದು ಕ್ರಿಯಾಪದವಾಗಿ ಬಳಕೆ ಆಗುವುದಿಲ್ಲ, ಅಂದರೆ ಬಹಳ ಖಚಿತವಾದ ಕ್ರಿಯಾಪದ ಅಲ್ಲ ಅದು. ಕ್ರಿಯಾಪದ ಹೌದು ಅಲ್ಲೋ ಎನ್ನುವ ರೀತಿಯಲ್ಲಿ ನಾಮಪದವನ್ನು ಸೇರಿಸಿಕೊಂಡು ತನ್ನ ಕ್ರಿಯೆಯನ್ನು ಅದು ಸಡಿಲಗೊಂಡಿದೆ. ಒಂದು ರೀತಿಯಲ್ಲಿ ಅದು ಕ್ರಿಯಾಪದವೇ ಇಲ್ಲದ ಒಂದು ವಾಕ್ಯ ಅಥವಾ ಪದ್ಯ ಅಂತಲೂ ಕೂಡ ಹೇಳ್ಬೋದು. ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಕ್ರಿಯಾಪದ ಕೊನೆಗೆ ಬಂದರೂ ಕೂಡ ಅದರ ಪರಿಣಾಮ ಏನೂ ಇಲ್ಲ. ಇಂಥ ಒಂದು ರಚನೆಯನ್ನು ಪಂಪ ಮಾಡ್ತಾ ಬಂದಿದ್ದಾನೆ, ಅದು ಇಲ್ಲಿ ಕೂಡ ಮುಂದುವರಿತಾ ಇದೆ.
8: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
9: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಹೂ, ವಾಟ್, ಹೌ ಈ ಪದಗಳನ್ನು ಬಳಸಿ ದಿನನಿತ್ಯದ ಸಂಭಾಷಣೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತು ಕೂಡ ಅದೇ ರೀತಿಯ ಸಂಚಿಕೆ, ಯಾಕಂದರೆ ಬರೀ ಅವು ಮೂರು ಪದಗಳಲ್ಲಿ ಪ್ರಶ್ನೆಯೇ ಇರೋದಿಲ್ಲ ಅಲ್ವಾ. ವಿಚ್, ವೆನ್, ವೇರ್, ವೈ ಈ ಥರದ ಬೇಕಷ್ಟು ಪದಗಳಿದ್ದಾವೆ. ವಿಚ್ ಅಂದರೆ ಒಂದಷ್ಟು ವಸ್ತುಗಳಿಗಾಗಿ ಬಳಸ್ತೀವಿ. ವೆನ್ ಅನ್ನೋದು ಕಾಲಸೂಚಕ ಶಬ್ದ, ವೇರ್ ಸ್ಥಾನ ಸೂಚಕ, ವೈ ಕಾರಣ ಸೂಚಕ. ಈ ಎಲ್ಲ ಶಬ್ದಗಳ ಬಳಕೆಯಲ್ಲಿ ಒಂದು ವಿಶೇಷತೆ ಇದೆ. ಅದೇನಂದರೆ ಈ ಶಬ್ದಗಳ ಜೊತೆ ಡೂ, ಡಿಡ್ ಮತ್ತು ಇನ್ನೊಂದಷ್ಟು ಸಹಾಯಕ ಕ್ರಿಯಾಪದಗಳನ್ನು ಅಂದರೆ ಹೆಲ್ಪಿಂಗ್ ವರ್ಬ್ನ ಉಪಯೋಗಿಸೋದು ಅವಶ್ಯಕ ಆಗುತ್ತೆ. ಈಗ ವಿಚ್ ಪದನ ಬಳಸಿ ಒಂದಷ್ಟು ವಾಕ್ಯಗಳನ್ನು ಮಾಡೋಣ. ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಅದನ್ನು ಇಂಗ್ಲೀಷಲ್ಲಿ ಟ್ರೈ ಮಾಡಬೇಕು. ನಿನಗೆ ಲತಾ ಅಥವಾ ಆಶಾ ಅವ್ರ ಯಾವ ಹಾಡು ತುಂಬ ಇಷ್ಟ? ಹಿಂದಿ ಸಿಂಗರ್ಸ್ ನಿಮಗೆಲ್ಲ ಗೊತ್ತೇ ಇದ್ದಾರಲ್ವ, ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ, ಇವರಲ್ಲಿ ಯಾವ ಹಾಡು ಇಷ್ಟ ಅಂತ ಹೆಂಗೆ ಕೇಳಬೇಕು? ನಿನಗೆ ಲತಾ ಅಥವಾ ಆಶಾ ಅವರ ಯಾವ ಹಾಡು ತುಂಬ ಇಷ್ಟ? ವಿಚ್ ಅನ್ನೋ ಪದ ಅಂತೂ ನಾನು ಹೇಳಿದ್ದೀನಿ. ಈಗ ನೀವು ಟ್ರೈ ಮಾಡಿ ನೋಡೋಣ ಇಂಗ್ಲೀಷ್ನಲ್ಲಿ ಅದನ್ನು ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀರಂತ. ವಿಚ್ ಸಾಂಗ್ ಡಿಡ್ ಯು ಪ್ರಿಫರ್, ಲತಾಸ್ ಆರ್ ಆಶಾಸ್? ವಿಚ್ ಸಾಂಗ್ ಡಿಡ್ ಯು ಪ್ರಿಫರ್, ಲತಾಸ್ ಆರ್ ಆಶಾಸ್? ನಿಮಗೆ ಲತಾ ಮತ್ತು ಆಶಾ ಅವ್ರ ಯಾವ ಹಾಡು ತುಂಬ ಇಷ್ಟ ಅನ್ನೋದಕ್ಕೆ ವಿಚ್ ಸಾಂಗ್ ಡಿಡ್ ಯು ಪ್ರಿಫರ್, ಲತಾಸ್ ಆರ್ ಆಶಾಸ್ ಅಂತ ಹೇಳಬೇಕು. ಏನು ಉತ್ತರ ಸಿಗುತ್ತೆ? ನಿಮಗೆ ಯಾವ್ದು ಇಷ್ಟ ಆಯಿತೋ ಅದೇ ನನಗೂ ಇಷ್ಟ. ತುಂಬ ಪ್ರೀತಿ ಪಾತ್ರರಿದ್ದಾಗ ಹೀಗೆ ತಾನೇ ನಾವು ಹೇಳೋದು, ಅವ್ರ ಇಷ್ಟದಲ್ಲೇ ನಮ್ಮ ಇಷ್ಟ ಇರುತ್ತೆ. ಏನು ಉತ್ತರ? ನಿಮಗೆ ಯಾವ್ದು ಇಷ್ಟ ಆಯಿತೋ ಅದೇ ನನಗೂ ಇಷ್ಟ. ಹೇಗೆ ಹೇಳ್ತೀರಾ ಈ ಉತ್ತರನ? ಐ ಲೈಕ್ ವಾಟ್ ಯು ಹ್ಯಾವ್ ಲೈಕ್ಡ್. ಐ ಲೈಕ್ ವಾಟ್ ಯು ಹ್ಯಾವ್ ಲೈಕ್ಡ್. ನಿಂಗೆ ಯಾವ್ದು ಇಷ್ಟ ಆಯಿತೋ ಅದೇ ನನಗೂ ಇಷ್ಟ ಅನ್ನೋದಕ್ಕೆ ಐ ಲೈಕ್ ವಾಟ್ ಯು ಹ್ಯಾವ್ ಲೈಕ್ಡ್ ಅಂತ ಹೇಳಬೇಕು. ಈಗ ಇನ್ನೊಂದು ಪ್ರಶ್ನೆ, ನೀನು ಯಾವ ಪುಸ್ತಕನ ಓದ್ತಿದ್ಯಾ? ಯಾವುದೋ ಒಂದು ಪುಸ್ತಕನ ನಿಮ್ಮ ಸ್ನೇಹಿತರು ನಿಮ್ಮ ಮನೇಲಿರೋರು ಓದ್ತಾ ಇರ್ತಾರೆ, ಅವ್ರಿಗೆ ಪ್ರಶ್ನೆ ಮಾಡಬೇಕು, ನೀನು ಯಾವ ಪುಸ್ತಕನ ಓದ್ತಾ ಇದೀಯಾ? ವಿಚ್, ಈ ಪದ ಕಾಮನ್ ಅಲ್ವಾ, ಹೇಳಿ ಟ್ರೈ ಮಾಡಿ. ವಿಚ್ ಬುಕ್ ಆರ್ ಯು ರೀಡ್?

ರೀಡಿಂಗ್ ವಿಚ್ ಬುಕ್ ಆರ್ ಯು ರೀಡಿಂಗ್ ನೀನು ಯಾವ ಪುಸ್ತಕನ ಓದ್ತಾ ಇದೀಯಾ ಅನ್ನೋದಕ್ಕೆ ವಿಚ್ ಬುಕ್ ಆರ್ ಯು ರೀಡಿಂಗ್ ಉತ್ತರ ಏನು ಬರುತ್ತೆ ಗೊತ್ತಾ? ನಾನು ನಿನ್ನ ಹತ್ರ ನಿನ್ನೆ ತಗೊಂಡಿದ್ದೆ ಅದೇ ಕಾದಂಬರಿನ ಓದ್ತಾ ಇದ್ದೀನಿ ಅಂತ ಹೇಳಬೇಕು. ನಾನು ನಿನ್ನಿಂದ ನಿನ್ನೆ ತಗೊಂಡಿದ್ದ ಕಾದಂಬರಿಯನ್ನೇ ಓದ್ತಾ ಇದ್ದೀನಿ ಅನ್ನೋದಕ್ಕೆ ಇಸ್ ದ ನಾವೆಲ್ ವಿಚ್ ಐ ಬೋರೋಡ್ ಫ್ರಮ್ ಯು ಯೆಸ್ಟರ್ಡೇ. ಇಟ್ಸ್ ದ ನಾವೆಲ್ ವಿಚ್ ಐ ಬೋರೋಡ್ ಫ್ರಮ್ ಯು ಯೆಸ್ಟರ್ಡೇ. ನಾನು ನಿನ್ನಿಂದ ನಿನ್ನೆ ತಗೊಂಡ ಕಾದಂಬರಿನ ಓದ್ತಿದ್ದೀನಿ ಅನ್ನೋದಕ್ಕೆ ಇಟ್ಸ್ ದ ನಾವೆಲ್ ವಿಚ್ ಐ ಬೋರೋಡ್ ಫ್ರಮ್ ಯು ಯೆಸ್ಟರ್ಡೇ ಅಂತ ಹೇಳಬೇಕು. ಈಗ ಇನ್ನೊಂದು ಪ್ರಶ್ನೆ, ನಿನ್ನ ಫೇವ್ರೆಟ್ ಸಿನಿಮಾ ಯಾವುದು ಕೇಳ್ತಿರ್ತೀವಲ್ವಾ? ಫೇವ್ರೆಟ್ ಕಲರ್, ಫೇವ್ರೆಟ್ ಫುಡ್, ಫೇವ್ರೆಟ್ ಸಿನಿಮಾ, ನಿನಗೆ ತುಂಬ ಪ್ರಿಯವಾದ ಸಿನಿಮಾ ಯಾವುದು? ವಿಚ್ ಈಸ್ ಯುವರ್ ಫೇವ್ರೆಟ್ ಮೂವಿ? ಈಸಿ ಇದೆಲ್ಲ ಈ ಪ್ರಶ್ನೆ. ವಿಚ್ ಈಸ್ ಯುವರ್ ಫೇವ್ರೆಟ್ ಮೂವಿ? ನಿಮಗೆ ತುಂಬ ಪ್ರಿಯವಾದ ಸಿನಿಮಾ ಯಾವುದು? ವಿಚ್ ಈಸ್ ಯುವರ್ ಫೇವ್ರೆಟ್ ಮೂವಿ? ಉತ್ತರ ಯಾವ್ದು ಬೇಕಾದರೂ ಕೊಡ್ಬೋದು. ನಿಮ್ಮ ಫೇವ್ರೆಟ್ ಸಿನಿಮಾ ಹೆಸರು ಅಷ್ಟೇ ಹೇಳಿದ್ರು ಆಯಿತು, ಅದನ್ನು ಹೇಳಿಬಿಟ್ಟು ಈಸ್ ಮೈ ಫೇವ್ರೆಟ್ ಮೂವಿ ಅಂತ ಕೂಡ ಉತ್ತರ ಕೊಡ್ಬೋದು. ವಿಚ್ ಪದದ ಪ್ರಶ್ನೆನ ತಿಳ್ಕೊಂಡ್ರಿ ಅಲ್ವಾ? ವೆನ್ ಅದ ಯಾವಾಗ, ಈ ಪದದಿಂದ ಶುರುವಾಗುವ ಒಂದಷ್ಟು ಪ್ರಶ್ನೆಗಳನ್ನು ನೋಡೋಣ. ನೀನು ಯಾವಾಗ ನಿನ್ನ ಪಾಠದ ಪುನರಾವರ್ತನೆ ಮಾಡ್ತೀಯಾ? ನೀನು ಯಾವಾಗ ನಿನ್ನ ಪಾಠಗಳನ್ನೆಲ್ಲ ರಿವಿಷನ್ ಮಾಡ್ತೀಯಾ ಅಂತ ಕೇಳ್ತೀವಲ್ವಾ? ಮಕ್ಕಳಿಗೆಲ್ಲ, ಓದೋ ಮಕ್ಕಳಿಗೆಲ್ಲ ಕೇಳ್ತೀವಿ. ಹೇಗೆ ಕೇಳ್ತೀರಾ? ವೆನ್ ಪದ ಬಳಸಿ. ವೆನ್ ಡೂ ಯು ರಿವೈಸ್ ಯುವರ್ ಲೆಸನ್? ವೆನ್ ಡೂ ಯು ರಿವೈಸ್ ಯುವರ್ ಲೆಸನ್? ನೀನು ಯಾವಾಗ ನಿನ್ನ ಪಾಠದ ಪುನರಾವರ್ತನೆ ಮಾಡ್ತೀಯಾ ಅಂತ ಕೇಳೋದಕ್ಕೆ ವೆನ್ ಡೂ ಯು ರಿವೈಸ್ ಯುವರ್ ಲೆಸನ್ ಅಂತ ಕೇಳಬೇಕು. ಅದಕ್ಕೆ ಉತ್ತರ ಏನು ಬೇಕಾದ್ರೆ ಆಗಿರ್ಬೋದಲ್ವಾ? ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಬೈ ಈವ್ನಿಂಗ್, ಏನು ಬೇಕಾದರೆ ಉತ್ತರ ಕೊಡ್ಬೋದು. ಇನ್ನು ನೀನು ನಮ್ಮ ಮನೆಗೆ ಯಾವಾಗ ಬರ್ತೀಯಾ? ನಿಮ್ಮ ಫ್ರೆಂಡ್ಗೂ ಅಥವಾ ನೀವು ಹೊರಗೆಲ್ಲೋ ಮೀಟ್ ಆಗಿರೋ ಗೆಸ್ಟ್ಗಳಿಗೂ ಯಾರಿಗಾದ್ರೆ ಕೇಳ್ತೀರಲ್ವಾ ಈ ಪ್ರಶ್ನೆನ? ನೀವು ನಮ್ಮ ಮನೆಗೆ ಯಾವಾಗ ಬರ್ತೀರಾ? ನೀನು ನಮ್ಮ ಮನೆಗೆ ಯಾವಾಗ ಬರ್ತೀಯಾ? ಇದನ್ನ ಹೇಗೆ ಇಂಗ್ಲೀಷಲ್ಲಿ ಹೇಳ್ತೀರಾ? ವೆನ್ ಆರ್ ಯು ಕಮಿಂಗ್ ಟು ಅಸ್? ವೆನ್ ಆರ್ ಯು ಕಮಿಂಗ್ ಟು ಅಸ್? ವೆನ್ ಆರ್ ಯು ಕಮಿಂಗ್ ಟು ಅಸ್? ನೀನು ನಮ್ಮ ಮನೆಗೆ ಯಾವಾಗ ಬರ್ತೀಯಾ ಅಂತ ಕೇಳೋದಕ್ಕೆ ವೆನ್ ಆರ್ ಯು ಕಮಿಂಗ್ ಟು ಅಸ್ ಅಂತ ಕೇಳಬೇಕು. ಆಗ ಉತ್ತರ ಏನು ಕೊಡ್ತೀರಾ? ಎಕ್ಸಾಕ್ಟ್ಲಿ ಹೇಳೋದಿಕ್ಕಾಗಲ್ಲ, ನಂಗೆ ಬಿಡು ಸಿಕ್ಕಾಗ ಬರ್ತೀನಿ ಆಯಿತಾ, ಇನ್ನೊಮ್ಮೆ ಫ್ರೀ ಆದಾಗ ಬರ್ತೀನಿ ಆಯಿತಾ ಅಂತೀವಲ್ವಾ? ನನಗೆ ಬಿಡು ಸಿಕ್ಕಾಗ ನಾನು ಬರ್ತೀನಿ ಅನ್ನೋದಕ್ಕೆ ಆ್ಯಸ್ ಸೂನ್ ಆ್ಯಸ್ ಐ ಗೆಟ್ ಟೈಮ್. ಆ್ಯಸ್ ಸೂನ್ ಆ್ಯಸ್ ಐ ಗೆಟ್ ಟೈಮ್, ನನಗೆ ಬಿಡು ಸಿಕ್ಕಾಗ ನಾನು ಬರ್ತೀನಿ ಅನ್ನೋದಕ್ಕೆ ಆ್ಯಸ್ ಸೂನ್ ಆ್ಯಸ್ ಐ ಗೆಟ್ ಟೈಮ್ ಅಂತ ಹೇಳಬೇಕು. ಇನ್ನು ನಿಮ್ಮ ಫ್ರೆಂಡ್, ರಿಲೇಟಿವ್ ಯಾರನ್ನು ನೆನಪಿಸ್ಕೊಳ್ಳಿ, ಅವ್ರನ್ನ ಯಾವಾಗ ಭೇಟಿ ಆಗಿದ್ದಿ, ಯಾವಾಗ ಮೀಟ್ ಆಗಿದ್ದಿ ಅಂತ ಕೇಳಬೇಕು. ಅದಕ್ಕೊಂದು ಹೆಸರು ತಗೊಳ್ಳೋಣ ಆಯಿತಾ? ಸಂಜಯ್ನನ್ನು ಯಾವಾಗ ಭೇಟಿ ಮಾಡಿದ್ದೆ ಅಂತ ಕೇಳಬೇಕು. ವೆನ್ ಡಿಡ್ ಯು ಮೀಟ್ ಸಂಜಯ್? ವೆನ್ ಡಿಡ್ ಯು ಮೀಟ್ ಸಂಜಯ್? ಸಂಜಯ್ನನ್ನು ಯಾವಾಗ ಭೇಟಿ ಆಗಿದ್ದೆ ಅಂತ ಕೇಳೋದಕ್ಕೆ ವೆನ್ ಡಿಡ್ ಯು ಮೀಟ್ ಸಂಜಯ್ ಅಂತ ಕೇಳಬೇಕು. ಏನು ಬೇಕಾದರೂ ಇರ್ಬೋದು ಉತ್ತರ, ಆದರೆ ಒಂದು ಹೇಳೋಣ ಅಂದಾಜಿಲಿ ಅಂದರೆ, ಹೋದ ಶನಿವಾರ ಅವನು ಶಿವಮೊಗ್ಗ ಬಂದಿದ್ದಾಗ ನಾನು ಭೇಟಿಯಾಗಿದ್ದೆ. ಹೋದ ಶನಿವಾರ ಅವನು ಶಿವಮೊಗ್ಗ ಬಂದಿದ್ದಾಗ ನಾನು ಭೇಟಿಯಾಗಿದ್ದೆ ಅನ್ನೋದಕ್ಕೆ ಲಾಸ್ಟ್ ಸ್ಯಾಟರ್ಡೇ ವೆನ್ ಹಿ ಕೇಮ್ ಟು ಶಿವಮೊಗ್ಗ. ಲಾಸ್ಟ್ ಸ್ಯಾಟರ್ಡೇ ವೆನ್ ಹಿ ಕೇಮ್ ಟು ಶಿವಮೊಗ್ಗ, ಕಳೆದ ಶನಿವಾರ ಅವನು ಶಿವಮೊಗ್ಗ ಬಂದಿದ್ದಾಗ ನಾನು ಭೇಟಿ ಆಗಿದ್ದೆ ಅನ್ನೋದಕ್ಕೆ ಲಾಸ್ಟ್ ಸ್ಯಾಟರ್ಡೇ ವೆನ್ ಹಿ ಕೇಮ್ ಟು ಶಿವಮೊಗ್ಗ ಅನ್ನೋ ಉತ್ತರ ಕೊಡಬೇಕು. ಇದಿಷ್ಟು ವೆನ್ ಪದ ಬಳಸಿ ಮಾಡೋ ಪ್ರಶ್ನೆ ಆಯಿತು. ಈಗ ವೇರ್, ಎಲ್ಲಿ, ಈ ಪದನ ಬಳಸಿ ಒಂದಷ್ಟು ಪ್ರಶ್ನೆಗಳನ್ನು ನೋಡೋಣ. ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಂತ ಕೇಳಬೇಕು. ಹೇಗೆ ಕೇಳ್ತೀರಾ? ವೇರ್ ಡೂ ಯು ವರ್ಕ್? ವೇರ್ ಡೂ ಯು ವರ್ಕ್, ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಂತ ಕೇಳೋದಕ್ಕೆ ವೇರ್ ಡೂ ಯು ವರ್ಕ್ ಅಂತ ಕೇಳಬೇಕು. ಉತ್ತರ ಏನು ಹೇಳ್ತೀರಾ? ನಾನೊಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತೀನಿ, ನಾನು ಟೀಚರು, ನಾನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ. ಏನು ಬೇಕಾದರೆ ಇರುತ್ತಲ್ವಾ ಉತ್ತರ? ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾನು ಗೌರ್ಮೆಂಟ್ ಆಫೀಸಲ್ಲಿ ಅಂದರೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಬೇಕು. ಇದನ್ನು ಹೇಗೆ ಉತ್ತರ ಹೇಳ್ತೀನಿ?

0: ಇನ್ನ ಗೌರ್ಮೆಂಟ್ ಆಫೀಸ್ ಒಂದು ಪದಗಳಲ್ಲಿ ಹೇಳಬೇಕು ಅಂದ್ರೆ ಈಗ ಹೇಳ್ಬೋದು ಇನ್ನ ಗೌರ್ಮೆಂಟ್ ಆಫೀಸ್ ಐ ಆಮ್ ವರ್ಕಿಂಗ್ ಅಂತ ಕೂಡ ಹೇಳ್ಬೋದು. ನಾನು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತೀನಿ ಅನ್ನೋದಕ್ಕೆ ಇನ್ನ ಗೌರ್ಮೆಂಟ್ ಆಫೀಸ್ ಅಂತ ಹೇಳ್ಬೋದು. ಈಗ ಇನ್ನೊಂದು ಪ್ರಶ್ನೆ, ನೀವು ಪುಸ್ತಕಗಳನ್ನ ಎಲ್ಲಿಂದ ತಗೊಳ್ತೀರಾ, ಪರ್ಚೇಸ್ ಮಾಡ್ತೀರಾ? ನೀವು ಪುಸ್ತಕಗಳನ್ನು ಎಲ್ಲಿಂದ ಕೊಳ್ತೀರಿ ಅನ್ನೋ ಪ್ರಶ್ನೆ ಹೇಗೆ ಕೇಳ್ತೀರಾ? ವೇರ್ ಅನ್ನೋ ಪದ ಬರಬೇಕು. ಫ್ರಮ್ ವೇರ್ ಡೂ ಯು ಬಾಯ್ ಬುಕ್ಸ್? ಫ್ರಮ್ ವೇರ್ ಡೂ ಯು ಬಾಯ್ ಬುಕ್ಸ್? ನೀವು ಪುಸ್ತಕಗಳನ್ನು ಎಲ್ಲಿಂದ ಕೊಳ್ತೀರಿ ಅನ್ನೋದಕ್ಕೆ ಫ್ರಮ್ ವೇರ್ ಡೂ ಯು ಬಾಯ್ ಬುಕ್ಸ್ ಅಂತ ಕೇಳಬೇಕು. ಉತ್ತರ ಏನು ಹೇಳ್ತೀರಾ? ಯಾವುದೋ ಒಂದು ಬುಕ್ ಶಾಪು, ಅದರ ರೋಡು, ಅದನ್ನು ಹೇಳಿಬಿಟ್ಟು ಹೇಳ್ಬೋದು. ಲೈಬ್ರರಿಯಿಂದ ತಗೊಂಡೆ ಅಂತಲೂ ಹೇಳ್ಬೋದು. ಲೈಬ್ರರಿಯಲ್ಲಿ ಕೊಳ್ಳೋದಕ್ಕಾಗೋದಿಲ್ಲ, ಓದೋದಕ್ಕೆ ಎರವಲಾಗಿ ತಗೊಳ್ಬೋದು. ಸೊ ನೀವು ಪುಸ್ತಕನ ಎಲ್ಲಿಂದ ಕೊಳ್ತಿದ್ದೀರಾ ಅನ್ನೋದಕ್ಕೆ ನಾನು ಪವಿತ್ರ ಬುಕ್ ಶಾಪ್ ಶಿವಮೊಗ್ಗದಿಂದ ಅಂತ ಹೇಳ್ಬೋದು. ಏನು ಹೇಳ್ತೀರಾ ಅದಕ್ಕೆ? ಫ್ರಮ್ ಪವಿತ್ರ ಬುಕ್ ಶಾಪ್ ಶಿವಮೊಗ್ಗ. ನಾನು ಪುಸ್ತಕಗಳನ್ನು ಪವಿತ್ರ ಬುಕ್ ಶಾಪ್ ಶಿವಮೊಗ್ಗದಲ್ಲಿ ತಗೊಂಡೆ ಅನ್ನೋದಕ್ಕೆ ಐ ಬೈ ಬುಕ್ಸ್ ಫ್ರಮ್ ಪವಿತ್ರ ಬುಕ್ ಶಾಪ್ ಶಿವಮೊಗ್ಗ ಅಂತ ಹೇಳ್ಬೋದು. ಯೂಶುವಲಾಗಿ ಇನ್ನೊಂದು ಪ್ರಶ್ನೆ ಕೇಳ್ತೀವಿ, ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳ್ತೀವಲ್ವಾ, ವೇರ್ ಡೂ ಯು ಲಿವ್? ವೇರ್ ಡೂ ಯು ಲಿವ್? ನಿಮ್ಮ ಮನೆ ಎಲ್ಲಿದೆ ಅನ್ನೋದಕ್ಕೆ ವೇರ್ ಡೂ ಯು ಲಿವ್ ಅಂತ ಕೇಳಬೇಕು. ನಮ್ಮ ಮನೆ ಜೆ ಎಚ್ ಪಟೇಲ್ ಬಡಾವಣೆಯಲ್ಲಿದೆ. ನಮ್ಮ ಮನೆ ಜೆ ಎಚ್ ಪಟೇಲ್ ಬಡಾವಣೆಯಲ್ಲಿದೆ ಅನ್ನೋದಕ್ಕೆ ಇನ್ ಜೆ ಎಚ್ ಪಟೇಲ್ ಎಕ್ಸ್ಟೆನ್ಷನ್ ಅಂತ ಇಷ್ಟಲ್ಲೇ ಉತ್ತರ ಕೂಡ ಕೊಡ್ಬೋದು. ನಮ್ಮನೆ ಜೆ ಎಚ್ ಪಟೇಲ್ ಬಡಾವಣೆಯಲ್ಲಿದೆ ಅನ್ನೋದಕ್ಕೆ ಇನ್ ಜೆ ಎಚ್ ಪಟೇಲ್ ಎಕ್ಸ್ಟೆನ್ಷನ್ ಅಂತ ಹೇಳಿ ಉತ್ತರ ಕೊಡ್ಬೋದು. ಒಬ್ಬರು ಸೂಟ್ ಹಾಕ್ಕೊಂಡು ಬರ್ತಾರೆ, ನಿಮಗೆ ಪರಿಚಯ ಇರೋ ಹತ್ತಿರದ ಜನ, ನೀವು ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದೀರಾ, ನೀವು ಸೂಟನ್ನು ಎಲ್ಲಿ ಖರೀದಿ ಮಾಡಿದ್ರಿ? ನೀವು ಸೂಟನ್ನು ಎಲ್ಲಿ ಖರೀದಿ ಮಾಡಿದ್ರಿ ಅಂತ ಪ್ರಶ್ನೆ ಕೇಳ್ತೀರಾ. ಇದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಡೋಣ. ಫ್ರಮ್ ವೇರ್ ಡಿಡ್ ಯು ಬೈ ಯುವರ್ ಸೂಟ್? ಫ್ರಮ್ ವೇರ್ ಡಿಡ್ ಯು ಬೈ ಯುವರ್ ಸೂಟ್? ನೀವು ಸೂಟನ್ನು ಎಲ್ಲಿ ಖರೀದಿ ಮಾಡಿದ್ರಿ ಅನ್ನೋದಕ್ಕೆ ಫ್ರಮ್ ವೇರ್ ಡಿಡ್ ಯು ಬೈ ಯುವರ್ ಸೂಟ್ ಅಂತ ಪ್ರಶ್ನೆ ಮಾಡಬೇಕು. ನಾನು ಇಲ್ಲೇ ಸಿಟಿ ಮಾಲಲ್ಲಿ ತಗೊಂಡೆ. ನಾನು ಇಲ್ಲೇ ಸಿಟಿ ಮಾಲಲ್ಲಿ ತಗೊಂಡೆ ಅನ್ನೋದಕ್ಕೆ ಫ್ರಮ್ ಸಿಟಿ ಮಾಲ್, ಫ್ರಮ್ ಸಿಟಿ ಮಾಲ್ ಅಂತ ಹೇಳಿದರೆ ಆಯಿತು. ಇನ್ನು ವೈ, ಯಾಕೆ ಅನ್ನೋ ಪ್ರಶ್ನಾರ್ಥಕ ಪದ ಬಳಸಿ ಪ್ರಶ್ನೆ ಮಾಡೋದಿದೆ, ಆದರೆ ಅದಕ್ಕೆ ಮುಂದಿನ ಸಂಚಿಕೆವರೆಗೂ ನೀವು ಕಾಯಲೇಬೇಕು. ಅಲ್ಲಿವರೆಗೆ ಇವತ್ತು ಆದ ಪಾಠನ ನೆನಪಿಸ್ಕೊಂಡು ಒಂದಷ್ಟು ಪ್ರಶ್ನೆ ಹಾಕ್ತಾ ಇರಿ ಮನೇಲಿರೋರಿಗೆಲ್ಲ ಇಂಗ್ಲೀಷ್ನಲ್ಲಿ. ನಿಧಾನವಾಗಿ ನೀವು ಕೂಡ ಆರಾಮದಲ್ಲಿ ಇಂಗ್ಲೀಷ್ ಮಾತನಾಡೋದನ್ನು ಕಲಿತೀರಿ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ?
4: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
1: Radio Shivamogga is the platform for all this. Contact Radio Shivamogga for your commercials, advertisements, trade ideas. Contact 7259176279.
0: That is 7259176279.
2: Are Ratnamma, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
4: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
6: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
12: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
11: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
13: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ಲರೂ. ಹೇಗಿದ್ರ? ಆರಾಮಾಗಿದ್ರ? ನಾನಂತು ಸೂಪರ್ವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಆಗಿದೆ. ನಮ್ಮ ಕಡೆ ಹೊರಗಡೆ ಬಿಸಿಲಂತೂ ಇದೆ. ನಿಮ್ಮ ಕಡೆಗೆಲ್ಲ ಮಳೆ ಆಗ್ತಿದೆಯಾ, ಅಥವಾ ಮೋಡ ಕವಿದ ವಾತಾವರಣನ, ಅಥವಾ ಇದೇ ಥರ ಸಿಕ್ಕಾಪಟ್ಟೆ ಬಿಸಿಲು ಸುಡ್ತಾ ಇದೆಯಾ? ಆ್ಯಂಡ್ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಹೇಳಬಹುದು. ಹಾಗೆ ಮಧ್ಯಾಹ್ನದ ಊಟ ಮುಗಿಸಿ ನೀವು ಕೂಡ ಆರಾಮಾಗಿ ರೆಸ್ಟ್ ಮಾಡಿ ಇವತ್ತಿನ ನಮ್ಮ ಶೋನ ಕೇಳಿಸ್ಕೊಳ್ಬೇಕು ಅಂತ ಕಾಯ್ತಾ ಇದ್ರೆ, ಹಾಗೆ ಏನಾದರೂ ಕೂಲ್ ಆಗಿರುವಂತಹ ವೆದರ್ ಸಿಕ್ಕರೆ ಕಾಫಿ ಕುಡಿಯೋಣ ಅಂತ ಕಾಯ್ತಾ ಇದ್ರೆ, ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಸೊ ನಿಮ್ಮ ಕಡೆಗೆಲ್ಲ ಹೇಗಿದೆ ವೆದರ್ ಅನ್ನೋದ್ರ ಬಗ್ಗೆ ಕೂಡ ಹೇಳಿ, ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಂದಾಸಾಗಿ ಮಾತಾಡ್ತಾ ನಮ್ಮ ಜೊತೆ ಎಂಜಾಯ್ ಮಾಡಬಹುದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಆರ್ಜೆ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂತ ಯೋಚನೆ ಮಾಡಿದ್ರೆ ನೋಡಿ, ಈಗ ಈ ಥರ ವೆದರ್ ಎಲ್ಲ ಚೇಂಜ್ ಆಗ್ತಾ ಇರಬೇಕಾದ್ರೆ ನಮಗೆಲ್ಲ ಹೆಲ್ತ್ ಇಶ್ಯೂಸು ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಏನಾದರೂ ಫಂಕ್ಷನ್ಗಳನ್ನ ಮಾಡಬೇಕು ಅಂತಂದ್ರೆ ಕೂಡ ದುಬಾರಿ ರೇಟ್ ಎಲ್ಲ ಕಡೆಗಳಲ್ಲೂ. ಏನೇ ತೊಗೊಳ್ತೀವಿ ಅಂತಂದ್ರೆ ಕೂಡ ಸಿಕ್ಕಾಪಟ್ಟೆ ರೇಟ್ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಸುಮಾರು ದಿನಗಳಿಂದ ಸೇವ್ ಮಾಡ್ತಾ ಬಂದಿರುವಂತಹ ಹಣನೆಲ್ಲ ಈಗ ಸ್ವಲ್ಪ ಖರ್ಚು ಮಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ. ಹಾಗೆ ಈಗ ಸೇವಿಂಗ್ ಅನ್ನೋದು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೀವು ನಮ್ಮ ಜೊತೆನಲ್ಲಿ ಮಾತಾಡಬಹುದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಸೊ ನೀವು ಯಾವ ರೀತಿ ಸೇವಿಂಗ್ ಮಾಡ್ತೀರಾ ಅದ್ರ ಬಗ್ಗೆ ಕೂಡ ಹೇಳಿ. ಸೊ ಕರೆ ಮಾಡಬೇಕಿರುವಂತಹ ಸಂಖ್ಯೆ 9680269627 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ನೀವು ಹಣವನ್ನು ಯಾವ ರೀತಿ ಸೇವ್ ಮಾಡ್ತೀರಾ, ಮತ್ತೆ ಸೇವ್ ಮಾಡಿರುವಂತಹ ಹಣ ಏನಕ್ಕೆಲ್ಲ ಯೂಸ್ ಮಾಡಿದ್ರಿ ಅದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋಕೆ ಫಸ್ಟ್ ಒಬ್ರು ಕಾಲರ್ ರೆಡಿ ಇದಾರೆ. ಬನ್ನಿ, ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ.
14: ಹಲೋ, ನಮಸ್ತೆ ಸರ್.
13: ನಮಸ್ತೆ,
14: ನಾನು ಸುಬ್ರಹ್ಮಣ್ಯ ಐತಾಳ್, ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ. ಸರ್,
13: ಸುಬ್ರಹ್ಮಣ್ಯ ಅವರು ಹೇಗಿದ್ದೀರಾ?
14: ಸೂಪರ್ ಸರ್, ತಾವ್ ಹೇಗಿದ್ದೀರಾ?
13: ನಾವು ಸೂಪರ್ ಆಗಿದ್ದೀವಿ. ಹೇಗಿದೆ ಉಡುಪಿನಲ್ಲಿ ಬಿಸಿಲು?
14: ಉಡುಪಿನಲ್ಲಿ ಸಿಕ್ಕಾಪಟ್ಟೆ ಇವತ್ತು ಮಳೆ ಇದೆ ಸರ್, ಪರವಾಗಿಲ್ಲ ಸರ್. ನಿನ್ನೆಯಿಂದ ಸ್ವಲ್ಪ ಮಳೆ ಆಗ್ತಾ ಇದೆ ಸರ್, ಪರವಾಗಿಲ್ಲ ಸರ್.
13: ಓಕೆ, ಚೂರು ಹಂಗೆ ಈ ಕಡೆ ಶಿವಮೊಗ್ಗ ಬಸ್ಸಿಗೆ ಕಳಿಸ್ಬಿಡಿ ಸರ್.
14: ಇದಾಗಿದೆ ಸರ್, ಇವತ್ತು ನಿನ್ನೆ ಎರಡು ದಿವಸ ಆಯ್ತು ಮಳೆ ಇಲ್ಲದೆ, ಮಳೆನೇ ಇಲ್ಲ. ಈಗ ಎರಡು ದಿವಸದಿಂದ ಸ್ವಲ್ಪ ಮಳೆಯ ವಾತಾವರಣ ಬರ್ತಾ ಇದೆ ಸರ್.
13: ಖುಷಿ ಆಗ್ತದೆ ಹಾಗಾದ್ರೆ.
14: ಹೌದು ಸರ್, ಹೌದು ಸರ್. ಆದ್ರೂ ಎಷ್ಟು ಮಳೆ ಬಂದ್ರೆ ಇಲ್ಲಿ ಸೆಕೆ ಸೆಕೆನೆ ಸರ್.
13: ನಿಜ ನಿಜ, ಅದಂತೂ ನಿಜ.
14: ಕರಾವಳಿಯ ಕಡೆ ಎಷ್ಟೇ ಮಳೆ ಬರ್ಲಿ ಸೆಕೆ ಸೆಕೆ
13: ಇದ್ದೇ ಇರುತ್ತೆ.
14: ಹೌದು ಹೌದು.
13: ಸೊ ಹಾಗೆ ಸುಬ್ರಹ್ಮಣ್ಯ ಅವರು, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ, ಈಗ ನೀವು ಹಣವನ್ನ ಸೇವ್ ಮಾಡ್ತೀರಾ ಅಂತಂದ್ರೆ, ಯಾವ ರೂಪದಲ್ಲಿ ಹಣವನ್ನ ಸೇವ್ ಮಾಡಿದೀರಾ, ಮತ್ತೆ ಸೇವ್ ಮಾಡಿರುವಂತಹ ಹಣ ನಿಮಗೆ ಏನಕ್ಕೆ ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೆ ಇವತ್ತು.
14: ಸರ್, ನಾನು ಹಣ ಅಂತ ಹೇಳಿದ್ರೆ ನಾನು ಪಾಸ್ಬುಕ್ ಇದನ್ನೆಲ್ಲ ಪಾಸ್ಬುಕ್ ಅಲ್ಲಿ ಹಾಕಿ ಇಡೋದು ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಇಲ್ಲ. ಪಿಗ್ಮಿ ಎಲ್ಲ ಹಾಕ್ತೀನಿ ಸರ್, ಪಿಗ್ಮಿ ಎಲ್ಲ ಹಾಕ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ಮತ್ತೇನಿಲ್ಲ ಸರ್. ನಾನು ಮತ್ತೆ ಇನ್ನು ಮುಂದೆ ಮಗಳ ಮದುವೆಗೆ ಆಗ್ಬೇಕು, ಅದಕ್ಕೆಲ್ಲ ಅವಳಿಗೆ ಒಂದ್ ಸ್ವಲ್ಪ ಸೇವ್ ಮಾಡಿ ಪಾಸ್ಬುಕ್ ಅಲ್ಲೂ ಇಟ್ಟಿದ್ದೀನಿ ಸರ್. ಮತ್ತೆ ಮಗಳ ಅಕೌಂಟ್ ಪಾಸ್ಬುಕ್ ಇದ್ರಲ್ಲ ಇಡೋದು ಅಷ್ಟೇ ಸರ್.
13: ನೀವು ಯಾವ್ದೇ ರೀತಿ ಆನ್ಲೈನ್ ಪೇಮೆಂಟ್ ಗಳನ್ನ ಯೂಸ್ ಮಾಡಲ್ಲ ಹಾಗಾದ್ರೆ?
14: ಇಲ್ಲ ಇಲ್ಲ ಸರ್,
13: ಅದಕ್ಕೆ ಸೇವಿಂಗ್ ಜಾಸ್ತಿ ಆಗಿದೆ ನಿಮ್ದು.
14: ಅಡಿಗೆ ಕೆಲಸ ಮಾಡ್ತೀವಿ, ಅಡಿಗೆ ಕೆಲಸದಲ್ಲಿ ನಾನು ಯಾವುದು ಇದು ಇದಕ್ಕೆ ಹಾಕೊಳ್ಳೋದು ಇಲ್ಲ ಸರ್. ಈ ಪೇಟಿಎಂ ಕ್ಯಾಶ್ ಕೊಡಿ ಅಂತ ಹೇಳ್ತೀನಿ.
13: ಬೆಸ್ಟ್ ಅದು. ಸೊ ಹಂಗಾಗಿ ಹಣವನ್ನ ನಿಮ್ಮ ಅಕೌಂಟ್ ಅಲ್ಲೇ ಸೇಫ್ ಆಗಿ ಇಟ್ಟಿದ್ದೀರಾ.
14: ನವೆಂಬರ್ ಗೆ ಅವಾಗ ಇದು ಮಾಡ್ಬೇಕು ಸರ್.
13: ಓ ಸೂಪರ್ ಸೂಪರ್, ಹಾಗಾರ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ಈಗ ಸೇವಿಂಗ್ ಮಾಡ್ಬೇಕು ಅನ್ನೋರಿಗೆ ನೀವೇನ್ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ, ಯಾವ ತರ ಸೇವ್ ಮಾಡ್ಬೇಕು?
14: ನನ್ನ ಲೆಕ್ಕದಲ್ಲಿ ಏನಾದ್ರೂ ಒಂದು ಬಾಂಡ್ ಮಾಡಿ ಇಡೋದು ಅದೆಲ್ಲ ಒಳ್ಳೇದೇ, ಆದ್ರೆ ಈಗಲಿನ ಜನರೇಷನ್ ಅಲ್ಲಿ ಬಹಳ ಕಷ್ಟ ಸರ್, ತುಂಬಾ ಕಷ್ಟ ಸರ್.
13: ಹೌದು ಹೌದು. ಓಕೆ, ಸೂಪರ್ ಆಗಿ ಮಾತಾಡಿದ್ರಿ, ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು.
14: ಓಕೆ ಸರ್, ಧನ್ಯವಾದಗಳು.
13: ಧನ್ಯವಾದಗಳು.
14: ಹಾಗೆ ವಾಹಿನಿ ಕೇಳುವಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್.
13: ಓಕೆ ಓಕೆ ಸರ್, ಓಕೆ.
14: ನಮ್ಮ ಕಡೆ
13: ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಉಡುಪಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಅವರು ನೋಡಿ ಆನ್ಲೈನ್ ಪೇಮೆಂಟ್ ಎಲ್ಲ ಯೂಸ್ ಮಾಡಲ್ಲಂತೆ. ಸೊ ಹಂಗಾಗಿ ಅವರ ಅಕೌಂಟ್ ಅಲ್ಲೇನೆ ಹಣವನ್ನ ಸೇವ್ ಮಾಡಿ ಇಟ್ಟಿದಾರಂತೆ. ಅಂಡ್ ಅವರ ಮಗಳ ಮದುವೆಗೂ ಕೂಡ ಹಣವನ್ನ ಸೇವ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ರು. ಅಂಡ್ ನನಗನ್ಸೋ ಪ್ರಕಾರದಲ್ಲಿ ನಾನೆಲ್ಲ ಆಕ್ಚುಲ್ ಆಗಿ ಯೂಸ್ ಮಾಡುವಂಥದ್ದು ಏನು ಡಿಜಿಟಲ್ ಪೇಮೆಂಟ್ಸ್ ಗಳನ್ನಾಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಹಣ ಖರ್ಚಾಗತ್ತೆ ಗೊತ್ತಿಲ್ಲದೇನೆ. ಎನಿವೆ, ನೀವು ನಿಮ್ಮ ಒಪಿನಿಯನ್ ಗಳನ್ನ ಹೇಳ್ಬೋದು, ನೀವು ಯಾವ ರೀತಿ ಹಣವನ್ನ ಸೇವ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಕೊಡಿದ್ರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
15: ಹಲೋ,
13: ನಮಸ್ತೆ.
15: ನಮಸ್ತೆ ಸರ್.
13: ಯಾರಿದು?
15: ಪರಶುರಾಮ್ ಮಾತಾಡ್ತಿರೋದು ಸರ್.
13: ಪರಶುರಾಮ್ ಅವರು, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ ಪರಶುರಾಮ್ ಅವರೇ. ನೀವು ಹಣವನ್ನ ಹೇಗೆಲ್ಲ ಸೇವ್ ಮಾಡ್ತಾ ಇದೀರಾ?
15: ಏನಾದ್ರೂ ಬಂದಿದ್ದು ಇಟ್ಕೋತೀವಿ ಸರ್, ಹಂಗಂಗೆ ಸ್ವಲ್ಪ ಸ್ವಲ್ಪ ಬೇಕಾದಾಗೆ ಖರ್ಚು ಮಾಡೋದು, ಒಂದಿಷ್ಟು ಇಟ್ಕೊಳ್ಳೋದು.
13: ಅದೇ ಇಟ್ಕೊಳ್ಳೋದು ಅಂದ್ರೆ ಹೇಗೆ ಹಣವನ್ನ ಹೇಗೆ ಸೇವ್ ಮಾಡ್ತೀರಾ ನೀವು ಹೋಟೆಲ್ ಅಂದ್ರೆ ಬ್ಯಾಂಕ್ ಅಕೌಂಟ್ ಗೆ ಹಾಕಿಟ್ಟಿರ್ತೀರಾ ಅಥವಾ ಹೇಗೆ ಬೇರೆ ಏನಾದ್ರು ಇನ್ವೆಸ್ಟ್ ಮಾಡ್ತೀರಾ ಹೇಗೆ?
15: ಅಕೌಂಟಿಗೆ ಫೋನ್ ಪೇ ಅಕೌಂಟ್ ಇರ್ತೀವಿ ಸರ್.
13: ಸೊ ಹಾಗಾಗಿ ಅಲ್ಲೇ ಇರುತ್ತೆ ಅಂತ. ಓಕೆ. ಸೊ ಹಾಗೆ ನೀವು ಸೇವ್ ಮಾಡಿರುವಂತಹ ಹಣವನ್ನ ಯಾವ್ದಕ್ಕೆ ಖರ್ಚು ಮಾಡಿದ್ರಿ ರೀಸೆಂಟ್ ಆಗಿ?
15: ಟಿವಿ
13: ತಗೊಳಕ. ಓಕೆ ಓಕೆ ಓಕೆ, ಸೂಪರ್ ಸೂಪರ್ ಆಗ್ಯಾರ. ಥ್ಯಾಂಕ್ ಯು ಪರಶುರಾಮ್ ಅವರೇ ಕರೆ ಮಾಡೋದಕ್ಕೆ. ಓಕೆ, ಪರಶುರಾಮ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಣವನ್ನ ಸೇವ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರು, ಮತ್ತೆ ಅದರಿಂದ ಟಿವಿನ ಕೂಡ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ಎನಿವೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ನಿಮಗೆ ಈ ಒಂದು ಹಣವನ್ನ ಸೇವ್ ಮಾಡಬೇಕು ಅಂತ ಅನಿಸ್ತು ಅಂತಂದ್ರೆ ಯಾವ ರೀತಿನಲ್ಲಿ ಸೇವ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಮತ್ತೆ ಒಂದು ಸೇವ್ ಮಾಡಿರುವಂತಹ ಒಂದು ದೊಡ್ಡ ಅಮೌಂಟ್ ಆಗಿತ್ತು ಅಂದ್ರೆ ಅದನ್ನ ಯಾವ ರೀತಿಗೆ ಬಳಕೆ ಮಾಡಿದ್ರಿ, ಅಂಡ್ ಹಾಗೆ ಹಣವನ್ನ ಸೇವ್ ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ ಏನಾದ್ರು ಟಿಪ್ಸ್ನ ಚಿಕ್ಕದಾಗಿ ಕೊಡಬಹುದು. ಸೊ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೂರು ಕಾಲರ್ ಹಿಡಿದ್ರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
16: ಹಲೋ
13: ಹಲೋ, ನಮಸ್ತೆ.
16: ನಮಸ್ಕಾರ ಶ್ರೀಧರ್ ಸರ್, ಹೇಗಿದ್ದೀರಾ? ಆರಾಮ?
13: ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ?
16: ನಾನು ಫೈನ್ ಇದ್ದೀನಿ. ನಾನು ಬ್ರಹ್ಮಾನಂದ ನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಿದ್ದೀನಿ. ಸರ್, ಟಾಪಿಕ್ ಏನು
13: ಇವತ್ತಿನ ಟಾಪಿಕ್? ಹಣವನ್ನ ಹೇಗೆಲ್ಲ ಸೇವ್ ಮಾಡ್ತೀರಾ ನೀವು ಅಂತ ಹೇಳ್ತಾ ಇದ್ವಿ. ಅಂಡ್ ಹಾಗೆ ನೀವು ಸೇವ್ ಮಾಡಿರುವಂತಹ ಒಂದು ದೊಡ್ಡ ಅಮೌಂಟ್ ಆಗಿದ್ರೆ ಅದನ್ನ ಯಾವ್ದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಏನು ಪರ್ಚೇಸ್ ಮಾಡಿದ್ರ ಆ ತರದನ್ನ ಕೇಳ್ತಾ ಇದ್ವಿ.
16: ಹಾ ಸರ್.
13: ಹೇಳಿ.
16: ಹಾ ಸರ್, ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಗೆ ಒಂದು ಎಜುಕೇಶನ್. ಎಜುಕೇಶನ್ ಆದ್ಮೇಲೆ ಒಂದು ದುಡಿಮೆ. ದುಡಿಮೆ ಸ್ಟಾರ್ಟ್ ಮಾಡಿದ ಕೂಡಲೇ ಅದರಲ್ಲಿ ಆಯ ವ್ಯಯ ಎರಡನ್ನೂ ನೋಡ್ಬೇಕಾಗತ್ತೆ. ಒಂದು ಸ್ವಲ್ಪ ಖರ್ಚು ನಮ್ ಜೀವನಕ್ಕೆ ಎಷ್ಟು ಬೇಕಷ್ಟು ಖರ್ಚು ಮಾಡ್ಲೇಬೇಕು, ಮತ್ತೆ ಒಂದ್ ಸ್ವಲ್ಪ ಉಳಿಸ್ಲೂಬೇಕು. ಯಾಕಂದ್ರೆ ಯಾವ್ದೇ ಒಂದು ಕೆಲಸ ಆಗಿರ್ಲಿ, ಪ್ರೈವೇಟು ಗೌರ್ಮೆಂಟ್ ಯಾವ್ದೇ ಆಗಿರ್ಲಿ, ಒಂದು ನಿರ್ದಿಷ್ಟ ವಯಸ್ಸಿಗೆ ತಲುಪ್ತಿದಂಗೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ ಅದ್ರ ಬರ್ತಕ್ಕಂಥದ್ದು. ಹಂಗಾಗಿ ಸರ್ ನಾವು ಯಾವಾಗ್ಲೂ ನಮ್ಮ ಒಂದು ಆಯುರ್ವೇದವನ್ನ ನೋಡ್ಕೊಂಡೇ ಇದ್ ಮಾಡ್ಬೇಕು. ನಮ್ಮ ಇದು ಹೇಗಿರ್ತದ ಆದಾಯ ಅದ್ರ ಪ್ರಕಾರನೇ ನಮ್ಮ ಜೀವನವನ್ನ ಮಾಡ್ಬೇಕು. ಅದೇ ತರ ಖರ್ಚುಗಳನ್ನ ನೋಡ್ಕೊಂಡು ಹೋಗ್ಬೇಕು. ನಾವು ಜಾಸ್ತಿ ಖರ್ಚು ಮಾಡ್ತಾ ಹೋದ್ರೆ ನಮ್ಮ ಆದಾಯಕ್ಕಿಂತ ನಮಗೆ ಮುಂದೆ ನಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ಏರುಪೇರಾಗಿ ನಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಆದ್ರೆ ನಾವು ಉಳ್ಸಕ್ ಆಗಲ್ಲ ಅಂತಾನು ಕೂರ್ಬಾರ್ದು, ದುಡ್ಡನ್ನ ಉಳಿಸ್ಲೇಬೇಕಾಗುತ್ತೆ. ಹಾಗಾಗಿ ನಾವು ಎರಡನ್ನು ಯೋಚನೆ ಮಾಡ್ಬೇಕಾಗತ್ತೆ ಸರ್.
13: ಓಕೆ, ನೀವು ಯಾವ ತರ ಸೇವ್ ಮಾಡಿದಿರಾ ಸರ್?
16: ಹಾ ಸರ್, ಅದೇ ಅನ್ಕೊಂತಾ ಇದ್ದೆ. ನನಗೆ ಮನಸ್ಸಿನಲ್ಲಿ ಇದೆ ಆಕಾಶಕ್ಕೆ ಏಣಿ ಹಾಕ್ಬೇಕು ಅಂತ, ತುಂಬಾ ಉಳಿಸ್ಬೇಕು ದುಡ್ಡು ಅಂತ. ಆದ್ರೆ ಇತ್ತೀಚೆಗೆ ಏನಾಗಿದೆ, ನಮ್ಮ ಇನ್ಕಮ್ಗಳು ಜಾಸ್ತಿ ಆಗ್ತಿದೆ, ಅದ್ರ ಜೊತೆಗೆ ಖರ್ಚುಗಳು ಸಹ ಎಲ್ಲ ರೇಟ್ಗಳು ಏರ್ತಾ ಇದಾವೆ. ಏನೇ ಉಳಿಸಕ್ ಹೋದ್ರು ಮತ್ತೆ ಖರ್ಚುಗಳೇ, ಸಾಮಾನ್ಯ ಖರ್ಚೇ ಜಾಸ್ತಿ ಆಗತ್ತೆ ಅಂತ ಅನ್ಕೊಳ್ತೀನಿ. ಫೋರ್ಸೇಬಲಿ ನಾವು ಇಲ್ಲ ಇಷ್ಟು ಉಳಿಸ್ಲೇಬೇಕು ಅಂತ ಹೇಳಿ ಸ್ವಲ್ಪ ತೆಗೆದಿಟ್ಟು ಉಳಿಸಿದ್ರೆ ಉಳಿಯುತ್ತೆ. ಇಲ್ಲ ನಾವೇನು ಪ್ಲಾನೇ ಮಾಡ್ಲಿಲ್ಲ, ತಿಂಗಳ ತಿಂಗಳ ಆರ್ ಡಿಗಳು ಕಟ್ಲಿಲ್ಲ, ಫಿಕ್ಸ್ಡ್ ಡಿಪಾಸಿಟ್ ಕಟ್ಲಿಲ್ಲ ತಿಂಗಳ ತಿಂಗಳ ಅಂದ್ರೆ ಬಂದಿರೋ ಇನ್ಕಮ್ ಹೆಂಗೆ ಪಟ್ ಅಂತ ಹಾರೋಗುತ್ತೆ ಅಂತ ಗೊತ್ತೇ ಆಗಲ್ಲ ಸರ್. ಈಗ ಆತರ ಆಗಿದೆ, ಯಾಕಂದ್ರೆ ಮೊದಲನೇ ಅವರೆಲ್ಲ ಒಂದು ಅವರು ಜೀವನಕ್ಕೆ ಲಿಮಿಟ್ ಚೌಕಟ್ಟು ಹಾಕೊಂತಿದ್ರು ಅವರ ಖರ್ಚುಗಳಿಗೆ ಎಲ್ಲ. ಈಗೇನಾಗಿದೆ ಅಂದ್ರೆ ಹಾಗಲ್ಲ, ಈಗ ಎಲ್ಲ ಏನಂದ್ರೆ ನಾವು ಹೊರಗೆ ಬಿದ್ದುಕೊಂಡೆ ಬರೀ ಖರ್ಚೇ ಅಲ್ಲ ನಮಗೆ. ಆಮೇಲೆ ನಾವು ಸಹ ಈಗಿನ ಜನರೇಷನ್ ಏನಂತೀವಿ, ಯಾವ ಯಾವ್ದಕ್ಕೂ ಇಂಜೇರಿಯಕ್ ಹೋಗಲ್ಲ, ಅದು ಬೇಕು ಇದು ಬೇಕು, ಇಲ್ಲ ಇದೊಂದು ಸ್ವಲ್ಪ ತಗೊಳ್ಳೋಣ ಅದನ್ನ ನೋಡೋಣ, ಹೋಟ್ಲಿಗೆ ಹೋಗೋಣ, ಸಿನಿಮಾ ಹೋಗೋಣ, ಮಾಲಿಗೆ ಹೋಗೋಣ, ಬಟ್ಟೆಗಳು ನೋಡ್ತಾನೆ ಇರ್ತೀವಿ, ತಗೊಳ್ತಾನೆ ಇರ್ತೀವಿ ಹೀಗೆ. ಆಮೇಲೆ ವೆಹಿಕಲ್ಗಳನ್ನು ಬದಲಾಯಿಸ್ತಾನೆ ಇರ್ತೀವಿ, ಮನೆಗಳನ್ನು ಬದಲಾಯಿಸ್ತಾ ಇರ್ತೀವಿ. ಹೀಗೆ ಈಗ ನಮ್ಮ ಆಸೆಗಳು ಜಾಸ್ತಿ ಆಗಿದಾವೆ, ಹಿಂಗಾಗಿ ಖರ್ಚೆ ಜಾಸ್ತಿ ಆಗ್ಬಿಡುತ್ತೆ. ಅದರಲ್ಲೂ ಕಷ್ಟಪಟ್ಟು ಪೋಸ್ಟ್ ಆಫೀಸ್ ಆರ್ ಡಿಗಳು, ಬ್ಯಾಂಕ್ ಆರ್ ಡಿಗಳು, ಇವನ್ನೆಲ್ಲ ಎಲ್ ಐ ಸಿಗಳು, ಆಮೇಲೆ ಲೈಫ್ ಇನ್ಸೂರೆನ್ಸ್ ಮತ್ತೆ ಇವು ಹೆಲ್ತ್ ಇನ್ಸೂರೆನ್ಸ್, ಇವುಗಳನ್ನೆಲ್ಲ ನಾವು ಮಾಡಿಸಿಟ್ಕೊಂಡ್ರೆ ನಮಗೆ ಫ್ಯೂಚರ್ ಅಲ್ಲಿ ಅನುಕೂಲ ಆಗುತ್ತೆ. ಯಾಕಂದ್ರೆ ದುಡ್ಡು ಖರ್ಚು ಮಾಡೋದು ಈಸಿ ಸರ್, ಉಳ್ಸೋದ್ ಬಹಳ ಕಷ್ಟ. ಆದ್ರೆ ನಾನೊಂದು ಎಲ್ಲರಿಗೂ ಕಿವಿ ಮಾತು ಹೇಳ್ತೀನಿ, ತುಂಬಾ ಅತಿಯಾಗಿ ಉಳ್ಸಕ್ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಮಟ್ಟಿಗೆ ನಮ್ಗೆ ಎಷ್ಟು ಬೇಕು ಅವಶ್ಯಕತೆ ಅಷ್ಟು ಉಳಿಸಿ, ಯಾಕಂದ್ರೆ ಮನುಷ್ಯನ ಜೀವನನೇ ಅಲ್ಪ ಸಮಯ. ಹಾಗಾಗಿ ಒಂದು ಎಷ್ಟು ಬೇಕು ಅಷ್ಟು ಉಳಿಸಿ, ಖರ್ಚನ್ನು ಮಾಡಿ ತುಂಬಾ ಜಿಪ್ಪಣತನ ಮಾಡೋದು ಬೇಡ, ಮತ್ತೆ ಅತಿ ಖರ್ಚು ಮಾಡಿ ತೊಂದರೆ ಪಡೋದು ಬೇಡ ಅಂತ ಹೇಳ್ತೀನಿ. ನಾನು ಇದನ್ನೆಲ್ಲ ಆದಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಸರ್.
13: ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು
16: ಥ್ಯಾಂಕ್ ಯು ಥ್ಯಾಂಕ್ ಯು.
13: ಓಕೆ, ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು. ಸೊ ಅವರು ಕೂಡ ಕರೆ ಮಾಡಿ ಹೇಳಿದ್ರು ಆರ್ ಡಿ ಈ ಥರದನ್ನೆಲ್ಲ ಕಟ್ತಾ ಇರ್ತೀವಿ ಅಂತ ಹೇಳಿ, ಮತ್ತೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಫಸ್ಟ್ ಥಿಂಗ್ ನೀವೇನು ಹೇಳಬೇಕು ಅಂತಂದರೆ, ನೀವು ಯಾವ ರೀತಿ ಸೇವ್ ಮಾಡ್ತಾ ಇದ್ದೀರಾ ಅನ್ನೋದನ್ನೇ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಎನಿವೇ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
17: ಶ್ರೀಧರ್ ಸರ್, ನಮಸ್ತೆ.
13: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
17: ಆರಾಮಿಸಿದ್ದೀನಿ ಸರ್.
13: ಓಕೆ, ಹೇಗಿದೆ ನಿಮ್ ಕಡೆ ಎಲ್ಲ ವೆದರ್? ಬಿಸಿಲು ಇದೆಯಾ, ಮಳೆ ಇದೆಯಾ?
17: ಬಿಸಿಲು ಬಿಸಿಲು ಇದೆ ಸರ್, ಮಳೆ ಇಲ್ಲ.
13: ಓಕೆ,
17: ಬಿಸಿಲು.
13: ಸೊ ಹಾಗೆ ಸೋಮಶೇಖರ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹಣವನ್ನು ಯಾವ ರೀತಿಯಲ್ಲಿ ಸೇವ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ.
17: ನಿಜ ಸರ್, ಅದು ಸೇವಿಂಗ್ಸ್ ಅಂದ್ರೆ ಅದೇ ಬ್ಯಾಂಕ್ನ ನಮ್ಮ ಖಾತೆಯಲ್ಲಿ

0: ಕಡಿಮೆ ಹಾಕ್ಬೇಕು. ಒಂದು ಮನೇಲಿ ಒಂದು ಟಿವಿ ಇದೆ, ಅದೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಏನ್ ತೊಂದರೆ ಇಲ್ಲ, ನೋಡ್ಬೋದು. ಅದನ್ನ ಬಿಟ್ಟು ಇನ್ನೂ ದೊಡ್ಡ ತರ್ತೀನಿ, 60,000 ತರ್ತೀನಿ, 1,00,000 ತರ್ತೀನಿ ಅಂತ ಹೋದ್ರೆ ಅದಕ್ಕೆಲ್ಲ ಅರ್ಥ ಇಲ್ಲ ಸರ್. ಏನು ಎಲ್ಲ ಸಾಂಗ್ವಾಗಿ ಸಾಕ್ತಾ ಇದೆ, ಅದರಲ್ಲೇ ಮಾಡ್ಕೊಂಡು. ಈಗ ನೋಡ್ರಿ, ಇವತ್ತು ಉದಾಹರಣೆಗೆ ಸರ್, ಇವತ್ತು ಕೂಡ ಅಷ್ಟೇ, ಮನೆಯವರೆಲ್ಲ ಎಲ್ಲ ಶಾಪಿಂಗ್ ಹೋದ್ರು, ನಾನು ಅರ್ಸಿಗರ್ಲಿದ್ದೆ, ಏ ನೀವು ಮತ್ತಿನ್ನೇನು ಅಪ್ಪಾಜಿಗೆ ಅಟ್ಲಾಗಿ ಇಡ್ಲಿ ತಗೊಂಡು ಹೋಗ್ಬಿಟ್ರೆ ನೀವು ತಿನ್ಕೊಂಡು ಹೋದ್ರು. ನಾನ್ ಹಂಗ್ ಮಾಡಿಲ್ಲ ಸರ್, ನಾನು ಬಂದು ಆರಾಮತ್ತು ಉಪ್ಪಿಟ್ಟು ಮಾಡಿ ನಾನು ಕೊಟ್ಟಿದ್ದೀನಿ. ಈಗ ಅನವಶ್ಯಕವಾಗಿ ಖರ್ಚು ಮಾಡೋದು ಬೇಡ ಅಂತ ಸರ್.
1: ಸೊ ಹಾಗಾದ್ರೆ ಎಲ್ಲೆಲ್ಲಿ ಹೇಗೆ ಹಣವನ್ನ ಸೇವ್ ಮಾಡೋದಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಹೇಳ್ಬೋದಾ?
0: ನಿಜ ಸರ್, ನಾನು ಹೆಚ್ಚಾಗಿ ತುಂಬಾ ಒಳ್ಳೇದು ಅಂದ್ರೆ, ನನಗೆ ಸರ್ ನೀವು ತುಂಬಾ ಒಳ್ಳೆ ಮಾತು ಹೇಳಿದ್ರಿ, ಈ ಡಿಜಿಟಲ್ ಇದೆಯಲ್ಲ ಅದು ನಾನು ನನಗೆ ನಮ್ಮ ಮಕ್ಳು ಹೇಳ್ಕೊಟ್ಬಿಟ್ರು ಇತ್ತೀಚೆಗೆ, ಇಲ್ಲ ಅಂದ್ರೆ ಬಹಳ ಚೆನ್ನಾಗಿತ್ತು. ಇತ್ತೀಚೆಗೆ ನಾವು ಸುಮ್ಮನೆ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಅದು ಇದು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ದು ಉಂಟು. ಈಗ ಅದಕ್ಕೆ ಕಡಿವಾಣ ಹಾಕಿದೀವಿ ಸರ್. ಡಿಪಾಸಿಟ್ ಮಾಡ್ಕೊಬಹುದು, ಎಫ್ಡಿ ಮಾಡಬಹುದು. ಇವತ್ತು ಬ್ಯಾಂಕ್ ಅಲ್ಲಿ ಹೆಂಗಿದ್ರೆ ವ್ಯವಸ್ಥೆ ಅಂದ್ರೆ, ನೀವು 5,000 ರೂಪಾಯಿ ಡಿಪಾಸಿಟ್ ಮಾಡ್ತೀವಿ ಅಂದ್ರೆ ಏನ್ ತೊಂದರೆ ಇಲ್ಲ. ಸುಮ್ನೆ ನಾವ್ ಅದ್ ಮನೇಲಿ ಇಟ್ಕೊಂಡ್ರೆ ಏನಕ್ಕಾದ್ರೂ ಖರ್ಚಾಗಿ ಹೋಗ್ಬಿಡುತ್ತೆ ಸರ್. ನಾವ್ ಡಿಪಾಸಿಟ್ ಮಾಡಿ ಇಟ್ಕೊಂಡ್ರೆ ಅದು ಇವತ್ತೇನು ತುಂಬಾ 3 ತಿಂಗಳಿಗೆ ಇಡ್ತಾರೆ, 45 ದಿವಸಕ್ಕೆ ಇಡ್ತಾರೆ. ಹಾಗಾಗಿ ಅದು ಬಾಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದೇ ಉಳಿತಾಯ ಸರ್ ನಮ್ಗೆ. ನಮ್ಮ ಸ್ನೇಹಿತರೊಬ್ಬರು ಅದೇ ಮೊನ್ನೆ ಕೇಳ್ತಾ ಇದ್ರಿ, ನೀನು ಸುಮ್ನೆ ನೀನ್ ಎಫ್ಡಿ ಮಾಡಪ್ಪ, ನೀನ್ ಯಾರು ಇಲ್ಲಿ ಕೊಡಕ್ ಹೋಗ್ಬಿಡ ದುಡ್ಡು, ನೀವು ಇಸ್ಕೊಂಡು ಹೋಗ್ತಾರೆ, ಸರಿಯಾಗಿ ಕೊಡೋದಿಲ್ಲ. ನೀನ್ 5,000 ಇದೆ, 10,000 ಇದೆ, ಅದಕ್ಕೇನಾರು ಸೇರಿಸಿ ಒಂದ್ ಸ್ವಲ್ಪ ಒಂದ್ ರೌಂಡ್ ಫಿಗರ್ ಮಾಡಿ ಸುಮ್ನೆ ಇಡ್ತಾ ಇರೋದು. ತಿಂಗಳಿಗೆ 2 ಸರಿ ಮಾಡು, 3 ಸರಿ ಮಾಡು, ಏನ್ ತೊಂದ್ರೆ ಇಲ್ಲ. ಅದೇ ನಮ್ಗೆ ಮುಂದೆ ಉಳಿತಾಯದ ಹಣ ನಮ್ಮನ್ ಕಾಪಾಡುತ್ತೆ ಅಂತ ಎಲ್ಲ ಬರ್ತಿರ್ತಾರ ಅವ್ರ ಪಾಪ ಒಳ್ಳೆ ಆತ್ಮೀಯ ಸ್ನೇಹಿತರು. ಹಾಗಾಗಿ ಸರ್ ಉಳಿತಾಯ SB ಅಕೌಂಟ್ ಅಲ್ಲಿ ಒಂದ್ ಸ್ವಲ್ಪ ಏನ್ ಖರ್ಚಿಗೆ ಅಂತ ಒಂದ್ ಸ್ವಲ್ಪ ಆಪದನ ಇರ್ಲಿ, ಒಂದ್ 50,000 ಕಾಯಿಲೆ ಕಸಾಲೆ ಅಂತ. ನೀವು ಉಳಿದಿದ್ದು FD ಮಾಡ್ಕಂಡ್ರೆ ಸರ್ ಅದೇ ನಮ್ಮನ್ ಮುಂದೆ ಕಾಪಾಡೋದು. ಯಾಕೆಂದ್ರೆ ಇದೇ ರೀತಿ ನಾವು ಮುಂದೆ ಇರ್ತೀವಿ ಅಂತ ಹೇಳಕ್ ಆಗಲ್ಲ. ಹಾಗಾಗಿ ಏನ್ ಇವತ್ತು ಉಳಿಸಿರ್ತೀವಿ ಅದೇ ನಮ್ಗೆ ಕಾಪಾಡೋ ಅಂತ ಹಣ. ಹಾಗಾಗಿ ಸಾಧ್ಯವಾದಷ್ಟು ಒಂದ್ ಸ್ವಲ್ಪ ಅದು ಡಿಪಾಸಿಟ್, ಫಿಕ್ಸೆಡ್ ಡಿಪಾಸಿಟ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಸರ್.
1: ಓಕೆ ಓಕೆ ಓಕೆ, ಸೂಪರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್. ತಮ್ಗೂ
1: ಧನ್ಯವಾದಗಳು. ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಯಾರೆಲ್ಲ ಇನ್ವೆಸ್ಟ್ ಅಥವಾ ಏನು ಸೇವಿಂಗ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅವರಿಗೆ FD ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರೋ. ಏನಿವೆ, ನೀವು ಕೂಡ ಕರೆ ಮಾಡಿ ನಿಮ್ ಜೊತೆ ಮಾತಾಡ್ತಾ ನಿಮಗೆ ಹೇಗೆಲ್ಲ ಸೇವ್ ಮಾಡಬಹುದು ಹಣವನ್ನು ಅಂತ ಅನಿಸುತ್ತೆ ಅದರ ಬಗ್ಗೆ ನಮ್ಮ ಜೊತೆ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನೀವು ಹಣವನ್ನು ಸೇವ್ ಮಾಡಿದ್ರ ಅಂತಂದ್ರೆ ಎಲ್ಲೆಲ್ಲಿ ಸೇವ್ ಮಾಡಿದ್ರ, ಮತ್ತೆ ಹಣವನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡ್ರಿ ಅದ್ರ ಬಗ್ಗೆ ಕೂಡ ಹೇಳ್ಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋಕೆ ಏನೊಬ್ರು ಕಾಲರ್ ಕೂಡ ಇದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
1: ನಮಸ್ತೆ, ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ ಚಿಕ್ಕಪ್ಪ ಅವರು?
2: ನಾವು ಚೆನ್ನಾಗಿದ್ದೀವಿ ಸರ್. ಕಾಫಿ ಆಯ್ತಾ ಸರ್?
1: ಕಾಫಿ ಏನಾಗಿಲ್ಲ ಸರ್, ನಿಮ್ದು ಆಯ್ತಾ?
2: ಕಾಫಿ ಇನ್ನೂ ಆಗಿಲ್ಲ ಸರ್, ಊಟ ಆಗಿ ಇನ್ನೂ 1 ಗಂಟೆ ಆಗಿದೆ ಅಷ್ಟೇ.
1: ಓಕೆ, ಸೊ ಚಿಕ್ಕಪ್ಪ ಅವ್ರೆ, ಎಷ್ಟು ಹಣ ಸೇವ್ ಮಾಡಿದ್ರ ಇಷ್ಟವರೆಗೆ?
2: ಇಲ್ಲ ಸರ್, ಸೇವ್ ಮಾಡ್ಬೇಕು ಸರ್, ಏನ್ ಮಾಡೋದು ಸರ್, ನಮ್ದು ಏನು ಆಸ್ತಿ ಇಲ್ಲ ಎಂತದೂ ಇಲ್ಲ ಸರ್, ನಮ್ಮ ದುಡಿಮೆಲೆ ಒಂದ್ ಸೇವ್ ಆಗ್ಬೇಕಲ್ಲ.
1: ಓಕೆ, ನೀವು ಯಾವ ರೀತಿ ಸೇವ್ ಮಾಡ್ತೀರಾ ಹಣವನ್ನ?
2: ಅದೇ ಸರ್, ನಮ್ಗೆ ಏನು ನಮ್ಮ ದುಡಿಮೆ ಒಂದು ಎಷ್ಟು ಆದಾಯ ಆಗುತ್ತೆ ನೋಡ್ಕೊಂಬಿಟ್ಟು ಅದ್ರಲ್ಲಿ ಖರ್ಚು ವೆಚ್ಚ ಎಲ್ಲ ಕಳೆದ್ ಬಿಟ್ಟು ಇನ್ನು ಎಷ್ಟು ಉಳಿಯುತ್ತೋ ಅಷ್ಟನ್ನು ನಾವು ಬ್ಯಾಂಕ್ ಅಲ್ಲಿ ಸೇವ್ ಮಾಡ್ತೀವಿ ಸರ್.
1: ನನಗೆ
2: ಅಲ್ಲದ್ರು ನನ್ನ ಹೆಂಡತಿ ಮಕ್ಳಿಗಾದ್ರು ಬೇಕಲ್ಲ ಅಂತ ಹೇಳಿ ಅವ್ರಿಗೆ ಈಗ ಒಂದು 500 ರೂಪಾಯಿ ದುಡಿದ್ರೆ ಕನಿಷ್ಠ ಒಂದು 100-200 ರೂಪಾಯಿನಾರು ಉಳಿಸಿದ್ರೆ ಅದು ಮುಂದೆ ಯಾವ್ದಕ್ಕಾರು ಆಗುತ್ತೆ, ಮದ್ವೆ ಮಾಡಕ್ಕಾಗ್ಲಿ ಏನಾರ ತಗೋಣಕ್ಕಾಗ್ಲಿ. ಇಲ್ಲಿವರೆಗೂ ನಾವು ಇದೇ ತರನೇ ಕೆಲಸ ಮಾಡ್ಕೊಂತಾನೆ ನಮ್ ಮನೆಗ್ ಬೇಕಾದಂತ ಎಲ್ಲಾ ಒಂದು ಎಲ್ಲಾ ಐಟಮ್ಸ್ಗಳನ್ನೆಲ್ಲ ತಗೊಂಡಿದ್ದೀವಿ. ಇನ್ನು ಮುಂದೆ ಕೂಡ ಈಗ ಮತ್ತೆ ಮಕ್ಳಿಗೆ ಮದ್ವೆಗೆ ಅದಕ್ಕೆ ಅಂತಂದು ಸ್ವಲ್ಪ ಕೂಡಿ ಇಡ್ತಾ ಇದೀವಿ. ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಒಟ್ಟು ದುಡಿಮೆ ಮಾಡ್ಬೇಕು ಸರ್. ಫಸ್ಟ್ ದುಡಿಮೆ ಮಾಡೋದ್ ಕಲ್ತು ಬಿಟ್ರೆ ಅಲ್ಲಿ ಸೇವ್ ಮಾಡಕ್ ಸಾಧ್ಯ ಆಗುತ್ತೆ.
1: ಈಗ ಸೇವ್ ಮಾಡ್ಬೇಕು ಅಂದಾಗ
2: ಕುಂತಿದ್ರೆ ಕುಡಿಕೆವನ್ನ ಸಾಲ್ದಂತಾರಲ್ಲ ಹಂಗೆ. ಈಗ ನಾವು 10 ರೂಪಾಯಿ ದುಡ್ದು 20 ರೂಪಾಯಿ ಕತ್ ಮಾಡಿದ್ರೆ ನಾವು ಬೇಗ ಬೀದಿಗೆ ಬಂದ್ಬಿಡ್ತೇವಿ ಸರ್. ಅದು ಯಾರೋ ದುಡ್ಡಿದ್ದಾರ ಕಾರ್ ತಗೊಂಡ್ರು ಅಂತ ನಾವು ಸಾಲ ಮಾಡಿ ಕಾರ್ ತಗೊಂಡ್ಬಿಟ್ರೆ ನಮ್ ಜೀವನ ಅಷ್ಟೇ ಕತೆ ಮುಗೀತು ಅಲ್ಲಿಗೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೋಬೇಕು ಅಂತ ಏನ್ ಹಿರಿಯರು ಹೇಳಿದಾರಲ್ಲ ಸರ್. ಹಾಗಾಗಿ ನಾವು ದುಡಿಮೆ ಮಾಡೋಕ್ ಫಸ್ಟ್ ಮೇನ್ ದುಡಿಮೆ ಮಾಡಿ ನಮ್ಮ ಬಂದ ತಕ್ಕಂತ ಆದಾಯದಲ್ಲಿ ನಮ್ಮ ಖರ್ಚು ವೆಚ್ಚಗಳನ್ನು ಕಳೆದು ಉಳಿದ ದುಡ್ಡನ್ನ ನಾವು ನಮ್ಮ ಅಕೌಂಟ್ ನಲ್ಲಿ ಸ್ವಲ್ಪ ಸೇವ್ ಮಾಡಿ ಇಟ್ಕಂದ್ರೆ ಮುಂದೆ ನಮಗೆ ಯಾವ್ದಕ್ಕಾರ ಅನುಕೂಲ ಆಗುತ್ತೆ ಸರ್.
1: ಸೂಪರ್. ಸೊ ಹಾಗೆ ಈಗ ನೆಕ್ಸ್ಟ್ ಯಾರು ಹಣವನ್ನ ಸೇವ್ ಮಾಡ್ಬೇಕು ಅಂತ ಅನ್ಕೊಳ್ಳೋರಿಗೆ ನೀವು ಏನೇನ್ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ?
2: ಏನಿಲ್ಲ ಸರ್, ಯಾರೇ ಒಂದು ಹಣ ಸೇವ್ ಮಾಡ್ಬೇಕಾದ್ರು

0: ದುಂದು ವೆಚ್ಚಗಳನ್ನ ಜಾಸ್ತಿ ಮಾಡಕ್ ಹೋಗ್ಬಾರ್ದು ಸರ್. ನಾವು ದುಡಿಮೆ ಎಷ್ಟು ಮಾಡ್ತೇವೋ ಅದರಲ್ಲಿ ನಾವು ಈ ನಮ್ಮ ಜೀವನಕ್ಕೆ ನಮ್ಮ ಹೆಂಡತಿ ಮಕ್ಕಳಿಗೆ ಅಂತಂದ ಹೇಳಿ ಇಷ್ಟು ದುಡ್ಡನ್ನ ತೆಗೆದು ಇಟ್ಕೊಂತ ಬಂದ್ರೆ ಈಗ ಹನಿಗನಿ ಕೂಡಿದ್ರೆ ಹಳ್ಳ ಅಂತಾರಲ್ಲ ಸರ್, ಏನ್ 100 ರೂಪಾಯಿ ಇಟ್ಕೊಟ್ಲೆ ಆಗೋಗ್ಬಿಡುತ್ತಾ ಅಂತ ಅಂತಾರೆ. ಈಗ ಅದನ್ನೇ 100 ರೂಪಾಯಿ ದಿವಸ 100 ರೂಪಾಯಿ ಕಟ್ಕೊಂತ ಬಂದ್ರೆ ಒಂದ್ ತಿಂಗಳಿಗೆ 3,000 ಆಗ್ಬಿಡುತ್ತೆ. ಅದೇ ತರ ವರ್ಷದ ತನಕ ಆದ್ರೆ ಎಷ್ಟಾಗ್ಬಿಡುತ್ತೆ ನೋಡಿ ಸರ್. ಈ ತರ ಲೆಕ್ಕಾಚಾರ ಹಾಕೊಂಡ್ಬಿಟ್ಟು ಆಮೇಲೆ ನಾವು ಯಾವ್ದೇ ಒಂದು ದುಡಿಮೆ ಆಗಿರ್ಲಿ ಅಥವಾ ಗೌರ್ಮೆಂಟ್ ನೌಕರಿ ಆಗಿರ್ಲಿ ಯಾವ್ದೇ ಆಗಿರ್ಲಿ ಆತ ಅದು ನಾವು ಏನ್ ನಾವು ದುಡಿಮೆ ಮಾಡ್ತೇವಲ್ಲ ಆ ದುಡ್ಡನ್ನ ಒಂದು ತಿಂಗಳ ತನಕ ನಾವು ಅದನ್ನ ಖರ್ಚು ಮಾಡಬಾರ್ದು ಸರ್. ನಾವು ಈ ತಿಂಗಳ ದುಡ್ದ ದುಡ್ಡನ್ನ ಈ ತಿಂಗಳಾಗೆ ಖರ್ಚು ಮಾಡಿದ್ರೆ ಅದು ಕೈಯಲ್ಲಿ ಇದ್ದ ಹಣ ನಿಲ್ಲೋದಿಲ್ಲ ಸರ್. ನಾವು ಈ ತಿಂಗಳು ಖರ್ಚು ಮಾಡ್ಬೇಕಂದ್ರೆ ಹಿಂದಿನ ತಿಂಗಳದ್ ನಾವು ಈ ತಿಂಗಳು ಖರ್ಚು ಮಾಡಿ ಈ ತಿಂಗಳು ದುಡ್ದನ್ನ ಮುಂದಿನ ತಿಂಗಳಿಗೆ ಖರ್ಚು ಮಾಡ್ತಾ ಬಂದ್ರೆ ದುಡ್ಡು ಸ್ವಲ್ಪ ಉಳಿತಾಯ ಆಗುತ್ತೆ. ನಾವು ಅವಾಗಿಂದ ಅವಾಗ ಈಗ 100 ರೂಪಾಯಿ ಬಂತು ಅಂದ್ಕೊಟ್ಲೆ 100 ರೂಪಾಯಿನ ಖರ್ಚು ಮಾಡಿ ಕುತ್ಕೊಂಡ್ಬಿಟ್ರೆ ನಮ್ ಕೈಲಿ ದುಡ್ಡು ಉಳ್ಸಕ್ ಸಾಧ್ಯನೇ ಆಗೋದಿಲ್ಲ ಸರ್.
1: ಓಕೆ, ಸೂಪರ್ ಮಾತಾಡಿದ್ವಿ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ವಿ.
0: ನಾವು ಹಣ ಕಟ್ಬೇಕನ್ನುವ ನೋಡಿ ಗ್ಯಾರಂಟಿ ಇರೋಂತ ಬ್ಯಾಂಕ್ಗಳಿಗೆ ಕಟ್ಬೇಕು, ನಕಲಿ ಫೈನಾನ್ಸ್ ಗಳಿಗೆಲ್ಲ ಕಟ್ಟಿ ಆಮೇಲೆ ನಾಳೆ ದಿನ ಕಳ್ಕೊಂಡು ಇದಾಗೋದ್ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಓಕೆ ಓಕೆ ಓಕೆ, ಸೂಪರ್ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್, ನಮಸ್ಕಾರ.
1: ನಮಸ್ತೆ. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡ್ತಾ ಹೇಳ್ತಾ ಇದ್ರು. ಸೊ ಬೇರೆ ಬೇರೆ ಕಡೆಗಳಲ್ಲೆಲ್ಲೋ ಫೈನಾನ್ಸ್ ಆ ಥರದಲ್ಲೆಲ್ಲ ಮಾಡೋದಕ್ಕಿಂತ ಸೊ ಬ್ಯಾಂಕ್ಗಳಲ್ಲಿ ನೋಡಿಕೊಂಡು ಇನ್ವೆಸ್ಟ್ ಮಾಡಿ ಅಥವಾ ಸೇವ್ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ನೀವು ಯಾವ ರೀತಿಯ ಹಣವನ್ನು ಸೇವ್ ಮಾಡ್ತಾ ಇದ್ದೀರಾ, ಮತ್ತು ಸೇವ್ ಮಾಡಿರುವಂತಹ ಹಣದಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಅಥವಾ ಏನಕ್ಕೆ ಅದನ್ನ ಯೂಸ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಆ್ಯಂಡ್ ಹಾಗೆ ಈ ಒಂದು ಬ್ರೇಕ್ ನಂತರ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ನೀವೀಗ ಹಣವನ್ನು ಸೇವ್ ಮಾಡಿದಿರಿ ಅಂತಂದ್ರೆ ಸೊ ನೆಕ್ಸ್ಟ್ ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗಿದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ. ಆ್ಯಂಡ್ ಇವತ್ತಿನ ಶೋನಲ್ಲಿ ನೀವು ಕೂಡ ನಿಮ್ಮ ಒಪಿನಿಯನ್ಗಳನ್ನ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಜೊತೆಗೆ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
2: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ಯ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ನೀವು ಹಣವನ್ನು ಯಾವ ರೀತಿಯಲ್ಲಿ ಸೇವ್ ಮಾಡ್ತೀರಾ, ಆ್ಯಂಡ್ ನೀವು ಸೇವ್ ಮಾಡಿಟ್ಟಿರುವಂತಹ ಹಣವನ್ನು ಹೇಗೆ ಎಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅದ್ರ ಬಗ್ಗೆಯೂ ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗಿದ್ರೆ ಕರೆ ಮಾಡಿ, ನಮ್ಮ ಸಂಖ್ಯೆ 9686920972 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ನಮ್ಮ ಜೊತೆ ಮಾತಾಡೋದಕ್ಕೆ ಈಗ ಇನ್ನೊಬ್ರು ಕಾಲರ್ ಹೇಳಿದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ
1: ಹಲೋ ಹಲೋ ಸರ್, ಕ್ಲಿಯರ್ ಆಗಿ ಬರ್ತಾ ಇಲ್ಲ.
0: ಯಾರಿದು?
1: ಬೀದರಿಂದ ಡಾಕ್ಟರ್ ವೀರ್ ಶೆಟ್ಟಿ ಅಂತೆ.
0: ಓಕೆ ಸರ್, ಬೀದರಿಂದ
1: ಡಾಕ್ಟರ್ ವೀರ್ ಶೆಟ್ಟಿ ಅಂತೆ ಸರ್. ಕ್ಲಿಯರ್ ಆಗಿ ಬರ್ತಾ ಇಲ್ಲ ನಿಮ್ಮ ವಾಯ್ಸು.
0: ಇವಾಗ ಕೇಳುತ್ತಾ ನಿಮ್ಗೆ?
1: ಸ್ವಲ್ಪ ಸ್ವಲ್ಪ ಕ್ಲೀನ್ ಆಗಿ ಬರ್ತಾ ಇಲ್ಲ ಸರ್.
0: ಓಕೆ, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಟ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ.
1: ಅಲ್ಲ, ನನ್ನ ಹತ್ತಿರ ನಾನು ಸ್ಪೀಕರ್ ಇಟ್ಕೊಂಡಿದ್ದೀನಿ, ನಿಮ್ಮ ಹತ್ತಿರ ಬರ್ತಾ ಇಲ್ಲ.
0: ಸ್ಪೀಕರ್ ಇಟ್ಕೊಂಡಿದ್ದೀರಾ? ಓಕೆ,
1: ನಿಮ್ದು ಸೌಂಡ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಸರ್.
0: ಓಕೆ, ಈಗ ಕೇಳುತ್ತಾ ನಿಮ್ಗೆ?
1: ಸ್ವಲ್ಪ ಅದೇ ಲೋ ಕ್ವಾಲಿಟಿ ಅಲ್ಲಿ ಕೇಳ್ತಾ ಇದೆ.
0: ಓಕೆ ಓಕೆ, ನಿಮ್ಮ ಹೆಸರು ಹೇಳಿದ್ರಿ ಸರ್?
1: ನನ್ನ ಹೆಸರು ಡಾಕ್ಟರ್ ವೀರ್ ಶೆಟ್ಟಿ ಅಂತೆ, ಬೀದರ್ ಬೀದರ್ ಸರ್ ನಾನು.
0: ಓಕೆ, ಫಸ್ಟ್ ಟೈಮ್ ಕರೆ ಮಾಡಿದ್ದೆ ಸರ್ ನೀವು?
1: ಹೌದು, ಫಸ್ಟ್ ಟೈಮ್ ಕರೆ ಮಾಡೋದು. ಕೇಳದಂತೂ ನಮ್ ಶಿವಮೊಗ್ಗ ಕಂಟಿನ್ಯೂ, ಇವಾಗ ಒಂದು ತಿಂಗಳು ಹಿಡಿದು ಕಂಟಿನ್ಯೂ ಕೇಳ್ತಾ ಇದ್ದೀನಿ.
0: ಹೌದಾ? ಓ, ಸೂಪರ್ ಅಲ್ಲ ಹಾಗಾರೆ.
1: ಹೌದೌದು ಸರ್, ಅದು ಅದು ನಮ್ ನಿಮ್ಮಲ್ಲಿ ನಿಮ್ಮ ಹತ್ತಿರ ಸ್ವಲ್ಪ ಹಾಡುಗಳು ಆಡ್ ಮಾಡೋದು ಕೆಲಸನ ಮಾಡ್ತಾ ಇದ್ದೀನಿ ನಾನು.
0: ಹೌದಾ? ಓಕೆ. ಸೊ ಹಾಗೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ
1: ಹೌದು
0: ನೀವು ಹಣವನ್ನ ಯಾವ ರೀತಿ ಸೇವ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ.
1: ಹೌದು ಸರ್, ನಾನು ವೃತ್ತಿಯಲ್ಲಿ ಡಾಕ್ಟ್ರು. ದಿನ ಆದಂತೆ ನನ್ ಸಾಯಂಕಾಲ ದಿನ ಆದಂತೆ ಆದಂತೆ ಮನೆಯಲ್ಲಿ ಸೇವಿಂಗ್ ಅಂತ ಒಂದು ಡೈರಿ, ಮನೆಯಲ್ಲಿ ಇಂತಿಷ್ಟಾಯ್ತು ಇಂತಿಷ್ಟಾಯ್ತು ಅಂತ ಎಲ್ಲ ಬರೆದಿಟ್ಕೊಂಡು ಒಂದ್ 8 ದಿವಸದಲ್ಲಿ ಸೇವಿಂಗ್ ಅಕೌಂಟ್ ಬ್ಯಾಂಕ್ ತುಂಬೋದು. ಯಾವ್ದೇ ದುಂದು ಗಚ್ಚು ವೆಚ್ಚ ಇಲ್ದೇನೆ ಸೇವಿಂಗ್ ಮಾಡ್ಬೋದು ಸರ್.
0: ಓಕೆ,
1: ಅವಶ್ಯಕವಾಗಿ ಎಷ್ಟು ಸೇವಿಂಗ್ ಮಾಡಬಹುದು, ಯಾವುದೇ ದುಂದು ವೆಚ್ಚಗಳು ಇಲ್ಲಿ ಇರಬಾರ್ದು. ನಂದು ಹೇಳಿಕೆ ಪ್ರಕಾರ ಯಾವುದೇ ದುಂದು ವೆಚ್ಚಗಳಿಲ್ಲದೆ ಮನುಷ್ಯ ಎಷ್ಟು ಬೇಕಾದ್ರೂ ಸೇವ್ ಮಾಡಬಹುದು, ಆದ್ರೆ ಆತ್ಮವಿಶ್ವಾಸ ಇರ್ಬೇಕು ಅನ್ನತ್ತೀರ. ಸೇವ್ ಮಾಡಬಹುದು, ದುಡಿಬಹುದು, ದುಡಿದಷ್ಟು ಮನುಷ್ಯನ ಆತ್ಮವಿಶ್ವಾಸ ಇಟ್ಟುಕೊಂಡ್ರೆ ಅವನು ಎಷ್ಟು ಬೇಕಾದ್ರೂ ಸೇವ್ ಮಾಡ್ಕೊಬಹುದು. ಜೊತೆಗೆ ಹೆಲ್ತ್ ಕಾಪಾಡ್ಕೋಬಹುದು, ನಮ್ಗೆ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ಸೇವ್ ಮಾಡ್ಕೋಬಹುದು ಸರ್.
0: ಹೌದು
1: ಹೌದು ಸರ್, ಹೆಲ್ತ್ ಚೆನ್ನಾಗಿಲ್ಲ ಅಂತಂದ್ರೆ ಸೇವ್ ಎಲ್ಲ ಆಗುತ್ತೆ ಸರ್.
0: ಹೌದು. ಸೊ ಹಾಗೆ ಸರ್, ಈಗ ಹಣವನ್ನ ಸೇವ್ ಮಾಡ್ಬೇಕು ಅಂತ ಅನ್ಕೊಳ್ಳೋಂತವ್ರಿಗೆ ಸೊ ನೀವು ಯಾವ ರೀತಿ ಒಂದಷ್ಟು ಟಿಪ್ಸ್ ನ ಕೊಡೋದ್ರೆ ಹೇಗೆ ಕೊಡ್ಬೋದು ಸರ್, ಏನೇನು ಟಿಪ್ಸ್ ನ ಕೊಡ್ಬೋದು?
1: ಅವ್ರ ಉದ್ದೇಶನೇ ನಮ್ ಸೇವ್ ಇಲ್ಲ ಅಂತಂದ್ರೆ ನಾವ್ ಏನ್ ಟಿಪ್ ನಮ್ ಟಿಪ್ಸ್ ತೋರಿ ಏನ್ ಮಾಡ್ತಾರೆ ಸರ್?
0: ಹೌದು, ಅಲ್ಲ ಈಗ ಯಾರೋ ಈಗ ಸ್ಟೂಡೆಂಟ್ಸ್ ಅವರೆಲ್ಲ ಇರ್ತಾರೆ, ಸೊ ಅವ್ರಿಗೇನೋ ಇನ್ವೆಸ್ಟ್ ಮಾಡ್ಬೇಕು ಅಥವಾ ಸೇವಿಂಗ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ, ಅವರಿಗೆ ಒಂದು ಸಣ್ಣ ಟಿಪ್ಸ್ ಕೊಡ್ಬೋದಲ್ಲ?
1: ಹೌದೌದು ಹೌದು, ದುಡಿಯಿರಿ, ಆದಷ್ಟು ದುಡಿಮೆಂದಿರಿ, ಯಾವುದೇ ದುಂದು ವೆಚ್ಚ ಇಲ್ಲದೆ ಹಣ ಸಂಪಾದಿಸಿ. ಅಂದ್ರೆ ನಾನು ಇವತ್ತು 10 ರೂಪಾಯಿ ದುಡಿತೀನಿ, 10 ರೂಪಾಯಿ ನನ್ನ ಸೇವಿಂಗ್ ಅಕೌಂಟ್ ದಲ್ಲಿ, ಒಂದ್ 100 ರೂಪಾಯಿ ಪ್ರತಿದಿನ 100 ರೂಪಾಯಿ ಹಾಕೋತ ಹೋದ್ರೆ ಒಂದು ಮಂತಿಗೆ 3,000 ಆಗುತ್ತೆ. ಹಿಂಗೆ ಮಾಡ್ತಾ ಹೋದ್ರೆ ಪ್ರತಿ ವರ್ಷಕ್ಕೆ ಸುಮಾರಾಗುತ್ತೆ. ಹಿಂಗೆ ಮಾಡ್ತಾ ಹೋದ್ರೆ ನಮ್ದು ಜೀವನ ಉಜ್ವಲ ಆಗುತ್ತೆ ಅಂತ ನಾನು ಬಯಸ್ತೀನಿ.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ಇರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು.
1: ಓಕೆ ಓಕೆ ಸರ್, ತುಂಬಾ ಧನ್ಯವಾದಗಳು ನಿಮಗೆ.
0: ಓಕೆ,
1: ಇದೇ ರೀತಿ ಯಾವಾಗಲೂ ನಮ್ ಕರೆ ತಗೋತಾ ಇರಿ. ಓಕೆ, ನಮಸ್ಕಾರ ಸರ್.
0: ನಮಸ್ತೆ ನಮಸ್ತೆ. ಸೊ ಡಾಕ್ಟರ್ ವೀರಶೆಟ್ಟಿ ಅನ್ನೋರು ಬೀದರಿಂದ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹಣವನ್ನು ಸೇವ್ ಮಾಡೋದ್ರ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ನೀವು ಹಣವನ್ನು ಸೇವ್ ಮಾಡಿದ್ರ ಅಂತಂದ್ರೆ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ ಶಿವಶರಣ. ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ.
2: ಮಳೆ ಸರ್ ತಮ್ಮ ಕಡೆ?
0: ಮಳೆ ನಮ್ ಕಡೆಗೂ ಇಲ್ಲ ಸರ್, ತುಂಬಾ ಕಡಿಮೆ ಆಗ್ಬಿಟ್ಟಿದೆ.
2: ನಮ್ಮ ಕಡೆ ಕಳ್ಸಿ ಹೆಚ್ಚಿದ್ರು ನಿಮ್ಗೆ ಕಡಿಮೆ ಆಯ್ತು, ಏನ್
0: ಹೇಳ್ಬೋದು ಮತ್ತೆ. ಓಕೆ ಶಿವಶರಣ ಅವ್ರೆ,
2: ಸರ್
0: ಇವತ್ತು ಹಣವನ್ನ ಸೇವ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ವಿ.
2: ಹಣ ಸೇವ್ ಮಾಡಿದ್ರಿ? ಹಣ ಸರ್ ದುಡಿದ್ರೆ ತಾನೇ ಶೋ ಆಗೇ ಆಗುತ್ತೆ ಸರ್, ದುಡಿಲಿಕ್ಕಂದ್ರೆ ಆಗಲ್ಲ. ಹಣ ಮೊದಲು ದುಡಿಕೆ, ದುಡಿತವೆ ದುಡ್ಡಿನ ತಾಯಿ ತವಾಗ ಹೇಳಿದ್ರು ಸರ್ ಅವ್ರು. ಅದ್ರ ಸಲುವಾಗಿ ಯಾವ್ದ ನೀವ್ ಹಣ ಕಳಿಸ್ಬೇಕಾದ್ರೆ ದುಡಿಬೇಕು. ದುಡಿದ್ರು ಸಹಿತ ಕೆಲವೊಮ್ಮೆ ನಮ್ಮ ಕೈಗೆ ಉಳಿಯಂಗಿಲ್ಲ ಸರ್, ನಾವು ದುಡ್ದಿದ್ದ ಹಣನೆ ನಮ್ಗೆ ಉಳಿಯಂಗಿಲ್ಲ. ಯಾರೋ ಲೂಟಿ ಮಾಡ್ಬಿಡ್ತಾರ, ಅವಾಗ ಏನ್ ಮಾಡೋದು? ನಂಬಿತ್ತಂದ್ರೆ ಲೂಟಿ ಆಗಿಬಿಡುತ್ತ ಸರ್, ಹಣ ಗಳಿಸಿದ್ರು ಸಂಬಳ ಹೋಗ್ಬಾರ್ದು ಸರ್ ಯಾರನ್ನ ಯಾರನ್ನ ಅವ್ರಿ ನಂಬಿದೀವಂದ್ರೆ ಲೂಟಿ ಮಾಡ್ತಾರ ಸರ್ ಇವಾಗ. ಅದ್ರ ಸಲುವಾಗಿ ಏನ್ ಹೇಳ್ತೀವಿ, ಹಣ ನೀವು ಗಳಿಸ್ರಿ, ಹೆಂಗ್ ಗಳಿಸ್ಬೇಕು ಪಾತ್ರ ಬಹಳ ನೇಯತ್ತಿನಿಂದ ಗಳಿಸಿದ್ದು ಮಾತ್ರ ಉಳಿಯುತ್ತೆ ಸರ್. ಮತ್ತೆ ಎಲ್ಲರೇ ನಾವು ಏನೋ ಕಚ್ಚಿ ಬಿಚ್ಚಿ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಗಳಿಸಿದೀವಿ ಅಂದ್ರೆ ಒಂದಿಲ್ಲ ಒಂದಿನ ನಮ್ ಕಣ್ ಮುಂದೆ ಹೋಗ್ಬಿಡುತ್ತೆ ಸರ್. ಅದ್ರ ಸಲುವಾಗಿ ಹಣ ಗಳಿಸ್ರಿ, ಹಣ ಬೇಕೇ ಬೇಕು ಪ್ರಪಂಚಕ್ಕೆ, ಹಣ ಅಂತೂ ಬೇಕೇ ಬೇಕು, ಬ್ಯಾಡ ಅಂತ ಹೇಳ್ತಾ ಇಲ್ಲ. ಆದ್ರ ಯಾವ ರೀತಿ ಗಳಿಕೆ ಮಾಡಬೇಕಪ್ಪ ಅನ್ನೋದು ನೋಡಿ ಗಳಿಕೆ ಮಾಡ್ರಿ. ದುಡ್ಡು ಶೋ ಮಾಡ್ರಿ, ಬ್ಯಾಡ ತಗೊಳ್ಳ, ದುಡುಕಿ ಮಾಡ್ರಿ, ಒಳ್ಳೆ ತರದಿಂದ ದುಡುಕಿ ಮಾಡಿ ಗಳಿಕೆ ಮಾಡ್ಬೋದು. ಮತ್ತೆ ಎಲ್ಲರೂ ನಾವು ಫೋನ್ ನಂಬರ್ ಮಾಡಿ ಯಾರು ಗೋಲ್ಡ್ ಮುರಿದು ಮತ್ ನೀವು ಕಳಿಸ್ತೇನೆ ಅಂದ್ರೆ ಅದು ಹಣ ಅಲ್ಲ, ಅದು ಹಣನೇ ಆಗಿ ಹೋಗುತ್ತೆ ಹಿಂದಿಲ್ಲ ನಾಳೆ.
0: ಸೊ ಹಂಗಾರೆ ಈಗ ಸೇವ್ ಮಾಡಿರುವಂತಹ ಹಣವನ್ನ ಹೇಗೆ ಬಳಸ್ಕೋಬಹುದು ಅಥವಾ ಇನ್ವೆಸ್ಟ್ ಮಾಡಬಹುದು ಅದ್ರ ಬಗ್ಗೆ ಹೇಳ್ಬೋದಾ?
2: ಇನ್ವೆಸ್ಟ್ ಏನಿಲ್ಲ ಸರ್, ನೀವು ಜಮೀನ್ ತಗೋರಿ, ಮತ್ತೊಂದ್ ಏನು ಅದ್ರ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಜಮೀನ್ ತಗೊಂಡ್ರೆ ಮಾತ್ರ ದುಡ್ಡು ಹಿಂದಿಲ್ಲ ನಾಳೆ ಡಬಲ್ ಆಗಿ ಆಗುತ್ತೆ. ಮೊದಲು ಭೂಮಿ ಮೇಲೆ ಮೊದಲು ಭಕ್ತಿ ಇಡ್ರಿ, ಭಕ್ತಿ ಇಟ್ಟು ನಡೀರಿ, ಆಮೇಲೆ ನಿಮಗೆ ಮುಂದೆ ತಾನೇ ಕೊಟ್ಟೆ ಕೊಡುತ್ತೆ. ಭೂಮಿ ಮೇಲೆ ಭಕ್ತಿ ಇರ್ಲಿಕ್ಕೆ ಅಂದ್ರೆ ಭೂಮಿ ತಗೋಬಾರ್ದು. ಮತ್ತೆ ಭಕ್ತಿ ಇದ್ದಾಗ ಒಲಿದ ದೇವರು, ಇದಕ್ಕೆ ಒಲಿಯಂಗಿಲ್ಲ ಸರ್ ಅದು. ಅದ್ರ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ರಿ. ನೀವು ಬಂಗಾರ ಮೇಲೆ ಮಾಡಿದ್ರೆ ಈ ಬಂಗಾರ ಏನು ಇಳಿತೋಗುತ್ತೆ, ಒಮ್ಮೆ 1 ಲಕ್ಷ ಆಕೈತಿ, ಒಮ್ಮೆ 2 ಲಕ್ಷ ಆಕೈತಿ, ಈಗ 1 ಲಕ್ಷಕ್ಕೆ ಬಂದ್ ನಿಂತದ. ಈ ರೀತಿ ಭೂಮಿ ಆಗಲ್ಲ ಸರ್ ಅದು. ಆದಷ್ಟು ಇನ್ವೆಸ್ಟ್ಮೆಂಟ್ ಹಾಕೋತೆ ಹೋಗುತ್ತೆ ಹೊರತಾ ಕಡಿಮೆ ಆಗಲ್ಲ ಭೂಮಿದು. ಭೂಮಿ ಮೇಲೆ ಯಾವ ಕಡಿಮೆ ಆಗಲ್ಲ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ನೋಡಿ ಸರ್.
0: ಓಕೆ ಓಕೆ ಓಕೆ, ಸೂಪರ್, ಒಳ್ಳೆ ಟಿಪ್ಸ್ ನ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
0: ಓಕೆ, ಶಿವಶರಣ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ ದುಡಿಮೆ ಮಾಡೋದ್ರ ಜೊತೆಗೆ ಸೇವಿಂಗ್ ಕೂಡ ಮಾಡಬೇಕು ಅಂತ ಹೇಳಿದ್ರು, ಒಳ್ಳೆ ರೀತಿಯಲ್ಲಿ ಸೇವಿಂಗ್ ಮಾಡಬೇಕು ಅಂತ ಹೇಳಿದ್ರು. ಆ್ಯಂಡ್ ಹಾಗೆ ಈ ಸೇವಿಂಗ್ ಮಾಡಿರುವಂತಹ ಹಣವನ್ನು ಎಲ್ಲರೂ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅದು ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿ, ಭೂಮಿನ ಖರೀದಿ ಮಾಡಿ ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ನಿಮಗೆ ಅನಿಸೋ ಪ್ರಕಾರದಲ್ಲಿ ಈ ಒಂದು ಹಣವನ್ನು ಯಾವ ರೀತಿಯಲ್ಲಿ ಸೇವ್ ಮಾಡಬಹುದು ಅಂತ ನಿಮಗೆ ಅನಿಸುತ್ತೆ. ಆ್ಯಂಡ್ ನೀವು ಯಾವ ರೀತಿಯಲ್ಲಿ ಹಣವನ್ನು ಸೇವ್ ಮಾಡಿದಿರಾ, ಆ್ಯಂಡ್ ಸೇವ್ ಮಾಡಿರುವಂತಹ ಹಣದಿಂದ ಏನನ್ನು ತಗೊಂಡಿದ್ದೀರಾ ಅಥವಾ ಏನಕ್ಕೆ ಬಳಕೆ ಮಾಡಿದಿರಾ, ಹಾಗೆ ನೀವು ಏನಾದರೂ ಸೇವ್ ಮಾಡಿರುವಂತಹ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಅಂತ ಹೇಳ್ತಾ ಈಗ ಏನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ನಮಸ್ಕಾರ ಸರ್.
0: ನಮಸ್ತೆ.
3: ಶಂಭುಲಿಂಗ.
0: ಶಂಭುಲಿಂಗ ಅವರು ಹೇಗಿದ್ದೀರಾ?
3: ಆರಾಮಿದ್ದೀರಾ ಸರ್? ನೀವು ಹೇಗಿದ್ದೀರಾ ಸರ್?
0: ನಾವು ಆರಾಮಾಗಿದ್ದೀವಿ. ಸೊ ಶಂಭುಲಿಂಗ ಅವರ
3: ಹೇಳಿ ಸರ್,
0: ನೀವು ಯಾವ ರೀತಿ ಹಣವನ್ನ ಸೇವ್ ಮಾಡ್ತಾ ಇದೀರಾ?
3: ಹಣ ಅಂದ್ರೆ ದುಡಿದ್ರೆ ಮಾತ್ರ ಹಣ ಉಳಿತಾಯ ಮಾಡೋದು ಸರ್. ಹಣ ಅಂದ್ರೆ ದುಡಿದ ಹೇಗೆ ತಗೋದ್ ಮಾತ್ರ ಗಾದೆ ಸರ್, ದುಡಿಮೆ ದುಡ್ಡಿ ಅಂತ ಯಾಳಾಗೆ ದುಡಿ ಅರಸಾಗಿ ಉಣ್ಣು ಕೈ ಕಸರ ಆದ್ರೆ ಬಾಯಿ ಮೊಸರು ಇವೆಲ್ಲ ಗಾದೆ ಅಂತಕ್ಕಂತ ವಿರೋಧ ಸರ್. ಹೇಳ್ಬೇಕು ಅಂದ್ರೆ ಸುಮ್ಮನೆ ಐತಿ ಅಂತ ಯಾವ್ದು ಬೇಕಾದ ದುಂದ ವೆಚ್ಚ ಮಾಡಂಗಿಲ್ಲ, ನಮ್ಮ ಕೈಲಿ ಎಷ್ಟಾಗ ನಮ್ಮ ಯೋಗ್ಯತೆಗೆ ನಮ್ಮ ಸಂಬಳ ತಕ್ಕಂತ ಖರ್ಚು ಮಾಡಕ್ ಸರ್. ಯಾರೋ ಏನೋ ಮಾಡ್ತಾರೆ, ನಾವು ಈಗ ನಮ್ಮ ಕೈ ಕಡಿತಾ ಇದೀನಿ, ನಾಳಿನ ಯಾರೋ ಕಾರ್ತಾನೆ ಅಂತ ಕಾರ್ತಾನೆ ಆಗತ್ತೆ ಸರ್. ನೆಕ್ಸ್ಟ್ ಬೇಕು ಟಿ ವಿ ಎಸ್ ತಗೋದು ಅಷ್ಟೇ, ಅದನ್ನ ಬೇರೆ ತಗೊಳಕಾಗಲ್ಲ. ಹಂಗೆ ಆ ತರ ಉಳಿತಾಯ ಯೋಜನೆ ಮಾಡೋದು ಸರ್. ನಾನು ತಿಂಗಳ ತಿಂಗಳಂದ್ರೆ ಮುಂದೆ ನಾನು ಉಳಿಸ್ತೀನಿ ಸರ್ ಹೆಚ್ಚಿಗೆ ನನ್ನ ಕೈಲಿ. ಯಾಕಂದ್ರೆ ನಾನು ಒಬ್ಬನೇ ಇದ್ದೆ, ನನಗಿದೆಯಾ ನನಗೆ ಯಾರ ಸರ್, ನಾನು ಗಂಡ ಹೆಂಡ್ತಿಬ್ರೆ ನನಗೆ ಯಾರಿಲ್ಲ, ನಾನೇ ದುಡಿಬೇಕು ನಾನೇ ಇದು ಮಾಡ್ಬೇಕು ಸರ್. ಹೆಚ್ಚಿಗೆ ಹೆಚ್ಚಿಗೆ ಉಳಿಸಕ್ಕಲ್ಲ, ಎಷ್ಟು ಬೇಕಷ್ಟೇ ನಾನು ಸೇವ್ ಮಾಡ್ತೀನಿ ಸರ್, ಹೆಚ್ಚಿಗೆ ಮಾಡಲ್ಲ. ಆದ್ರೆ ನಾನು ಸರ್ ಹೆಚ್ಚು ದುಂದು ವೆಚ್ಚ ಯಾವ್ದು ಮಾಡೋದು ಸರ್. ಆದ್ರೆ ನಾನು ಎಲ್ಲೇ ಊರಿಗೆ ಸರ್ ಒಂದು ಒಂದು ಬುಕ್ ಇಟ್ಕೊಂಡಿರ್ತೀನಿ, ನಾನು ಏನ್ ಖರ್ಚು ಮಾಡಿದೆ ಏನ್ ಮಾಡಿದೆ ಒಂದು ಚಿಕ್ಕ ಮಕ್ಕಳ ಬಸ್ಸಿಗೆ ಕೊಡ್ಲಿ, ಒಳಗಡೆ ತಿಂಡಿ ಕೊಡ್ಲಿ, ಏನೋ ವಸ್ತುಗಳು ತಗೊಳ್ಳಿ ಒಂದು ಚಿಕ್ ಮಾಡ್ತೀನಿ. ಯಾಕಂದ್ರೆ ನಾನು ಎಷ್ಟು ಇದೆ ಏನ್ ಖರ್ಚು ಮಾಡಿದೆ ಏನ್ ವೇಸ್ಟ್ ಆಯ್ತು ಅಂತ ಗೊತ್ತಾಗುತ್ತೆ ಸರ್. ಸುಮ್ಮನೆ ನಾವು ತಗೊಂಡೋಗಿ ಎಷ್ಟು ಖರ್ಚಾಯ್ತು ಎಷ್ಟು ಏನ್ ಗೊತ್ತಾಗ ಸರ್, ಹೋಗಿ ದುಡ್ಡು ಇದೆ ಏನಾಗುತ್ತೆ ಎಲ್ಲ ಕಳೆದೋಯ್ತಾ ಏನಾಯ್ತು ಅಂತ ಗಾಬಿ ಪಟ್ಕೊಳ ವ್ಯವಸ್ಥೆನೇ ಇರಲ್ಲ ಸರ್. ಅದು ಲೆಕ್ಕ ಇದ್ಬಿಟ್ರೆ ಅದಿಲ್ಲ ಸರ್, ಒಳಗೆ ಹಾಕಿದ್ರು ಲೆಕ್ಕ ಮಾಡಕ್ಕೋಕ ಗಾದೆ ಇದೆ ಸರ್, ಗಾದೆ ಇದೆ ಸರ್ ಅಂತಾರ. ಆ ತರದಲ್ಲಿ ಉಳಿತಾಯ ಮಾಡಕ್ ಸರ್, ಹಂಗಂತ ಹೇಳಿ ಹೆಂಗ್ ಬೇಕು ಹಿಂಗೆ ಉಳಿತಾಯ ಮಾಡ್ಕೋದ್ರೆ ನನಗೆ ತೊಂದರೆ ಪಡ್ಕೊಂಡು ನಾವು ಉಳಿತಾಯ ಮಾಡ್ಕೋಬಾರ್ದು. ನನಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಮನೆ ಖರ್ಚಿಗೆ ಎಷ್ಟು ಬೇಕಂಡು ಮತ್ತೊಂದು ಬಿಟ್ಟು ನಾವು ಉಳಿತಾಯ ಹಂಗ ತೊಂದರೆ ಪಡ್ಕೊಂಡು ಈಗ ದುಡ್ಡು ಉಳಿತು ಅಂತ ತಕ್ಷಣ ಹೋಗಿ ಬ್ಯಾಂಕ್ ಇಡಕಲ್ಲ ಸರ್. ಯಾಕಂದ್ರೆ ಮತ್ತೆ ನಾವು ನಾವೇ ಬ್ಯಾಂಕ್ ಓಡಬೇಕು ಸರ್. ಅದು ಅದ್ರ ಬದಲು ನನಗೆ ಎಷ್ಟು ಬೇಕಾದ್ರೆ ಉಳಿದ್ರೆ ಮಾತ್ರ ಇಡ್ಬೇಕು ಸರ್, ಇಲ್ಲ ಸುಮ್ಮನೆ ಸರ್ ಇನ್ನೊಂದು ಮತ್ತೊಂದು ಏನೋ ಖರ್ಚು ಬರುತ್ತೆ ಮುಗಿದ ಇಲ್ಲ ಮತ್ತೊಂದು ಏನೋ ಏನೋ ಮಿಕ್ಸರ್ ಇಲ್ಲ ಗ್ರೈಂಡರ್ ಮತ್ತೊಂದು ಏನೋ ಬರ್ತದೆ ಆ ಟೈಮ್ ಬ್ಯಾಂಕ್ ಹೊಡಕ ಬ್ಯಾಂಕ್ ಹೊಡಕಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಉಳಿದ್ರೆ ಮಾತ್ರ ನಾನು ಸೇವ್ ಮಾಡ್ತೀನಿ ಮಾಡಕೋಲ್ಲ ಸರ್. ಮಾತ್ರ ಉಳಿತಾಯ ಮಾಡ್ತೀವಿ ಸರ್ ನಮಗೆ.
0: ಓಕೆ ಸರ್. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕೆ. ಓಕೆ, ಶಿವಮೊಗ್ಗ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ ಹಣವನ್ನ ಸೇವ್ ಮಾಡಿ ಅದನ್ನ ಎಷ್ಟು ಬೇಕಷ್ಟು ಹಣವನ್ನು ಸೇವ್ ಮಾಡ್ತೀವಿ, ಇನ್ನೊಳಕಿದ್ದನ್ನು ಮನೆ ಖರ್ಚಿಗೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರೆ, ನೀವು ಕೂಡ ನಿಮ್ಮ ಒಪಿನಿಯನ್ನ ನಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಬೋದು. ನೀವು ಹಣವನ್ನು ಸೇವ್ ಮಾಡಿದವರೆ, ಹೇಗೆ ಹಣವನ್ನು ಸೇವ್ ಮಾಡ್ತೀರಾ, ಮತ್ತು ಸೇವ್ ಮಾಡಿರುವಂತಹ ಹಣವನ್ನು ಎಲ್ಲರೂ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ ಹಲೋ ಹಲೋ
4: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರಿದು?
4: ರಾಜೂರು ನಕ್ಮಣಿ ಸರ್.
0: ಎಲ್ಲಿಂದ?
4: ರಾಜೂರಿ, ರಾಜೂರು ನಕ್ಮಣಿ ಸರ್.
0: ಅಕ್ಕ ಮಹಾದೇವಿ ಅವರು, ಹೇಗಿದ್ರು ಅಕ್ಕ ಮಹಾದೇವಿ ಅವರು?
4: ಆರಾಮಿದ್ದೀವ್ರಿ ನೀವು?
0: ನಾವು ಆರಾಮಾಗಿದ್ದೀವಿ. ಹೇಗೆ ನಿಮ್ ಕಡೆ ಎಲ್ಲ, ಮಳೆ ಏನಾದ್ರು ಬಂತಾ, ಬಿಸಿಲು ಜೋರ?
4: ಇಲ್ಲ ರೀ, ಮಳೆನೇ ಇಲ್ಲ, ಬರೇ ಗಾಳಿ ಗಾಳಿ. ಇವತ್ತೊಂಚೂರು ಮಾಡಿ ಮುಗಿಸಿಗೈತೆ ಅಷ್ಟೇ, ಮುಗಿಸ್ಕೊಳತ್ತಿ. ಇನ್ಮೇಲೆ ಬರ್ತಾ ಬಿಡ್ತಾ ಗೊತ್ತಿಲ್ಲ.
0: ಕಾಯ್ತಾ ಇದ್ದೀರಾ ನೀವು?
4: ಹಾ ರೀ, ಬೆಳೆ ಎಲ್ಲ ಹೆಸರಕ್ಕೆರಿ ಈ ಕಡೆ ಎಲ್ಲ ಎಲ್ಲ ಬಾಡ್ಕೆ ನಿಂತ್ಬಿಟ್ಟವ್. ಅದೇ ಬಿಸಿ ಇದು ಈಸ್ತಿನ ಬಿಸಿಲು ಐತ್ರಿ, ಗಾಳಿ ಬರ್ತೈತ. ಈಸ್ತಿನ ಬಿಸಿಲಿಗೆ ಗಾಳಿಗೆ ಈ ಮುಖ ತೆಗ್ಸಂದ್ ನಿಂತ್ಬಿಟ್ಟಾರ, ಎಲ್ಲ ಒಂಥರ ಬಾಡ್ದಂಗಾಗಿ.
0: ಮಳೆ ಬೇಕು ಅಂತ ಇದೆ,
4: ಮಳೆ ಬೇಕ್ರಿ. ಅವಕ್ಕೆಲ್ಲ ಹೋಗಿಲ್ಲ, ಟ್ಯಾಕ್ಟ್ರಿ ಗಾಡಿ ಎಲ್ಲ ತಗೊಂಡೋಗಿ ಪಂಪಿಲ್ ನೀರ್ ಹೊಡಿತಾರೆ, ಇವೆಲ್ಲ ಇವನ್ ತುಂಬಕೊಂಡೋಗಿ ಬ್ಯಾರ್ಲಲ್ಲಿ ನೀರ್ ತಗೊಂಡೋಗಿಲ್ಲ. ಬಿಟ್ಟರಿ ಬಿತ್ತಾರ ಪಾಪ, ಎಷ್ಟು ಚೆನ್ನಾಗಿದವಲ್ಲ, ಎಲ್ಲ ಒಣಗಿಬಿಟ್ರ. ಮತ್ತೆ ಹೊಳ್ಳಿ ಅವ್ನು ಮತ್ತೆ ಮಾಡೋದು, ಮಳೆ ಬೇಕು ಎಲ್ಲ ಕಷ್ಟ. ಬೀಜ
0: ಇವತ್ತಿನ ಟಾಪಿಕ್ ಏನಂತಂದ್ರೆ, ಇವತ್ತು ಸೇವಿಂಗ್ ಹಣವನ್ನ ಯಾವ ರೀತಿ ಸೇವ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ. ನೀವು ಯಾವ ರೀತಿ ಹಣವನ್ನ ಸೇವ್ ಮಾಡಿದಿರಾ, ಮತ್ತೆ ಸೇವ್ ಮಾಡಿರುವಂತಹ ಹಣವನ್ನ ಯಾವ ರೀತಿ ಉಪಯೋಗ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಕೂಡ ಹೇಳ್ಬೋದು.
4: ನಾವೇನು ಹೊರಗಿನ ದುಡಿಯಕ್ ಹೋಗ್ರಿ, ಮಕ್ಕಳು ಗಾಂಡ್ರಂತ ಮನೆಯಲ್ಲಿ ಹೇಳ್ಬೇಕಂದ್ರೆ, ಮನೆಯಲ್ಲಿ ನಾವು ತೆಗ್ದಿಡ್ಬೇಕಪ್ಪ ಅಂದ್ರೆ ಈ ತರ ಹೆಂಗಂದ್ರೆ, ಈ ಸದ್ದು ಮಕ್ಕಳು ಸಲಿ ಕಲಸೈತ್ರಿ, ಅಂದ್ರು ಎರಡು ರೂಪಾಯಿ ಅನಿಷ್ಟೇ ತೆಗ್ದಿಷ್ಟು ತೆಗ್ದಿಷ್ಟು, ಮತ್ತೆ ನಾಳೆ ನೌಕರಿ ಬೇಕಂತ ತೆಗೆದಿಡ್ಬೇಕ್ರಿ. ಅವ್ರವ್ರು ಜವಾಬ್ದಾರಿ, ಅವ್ರವ್ರ ನೌಕರಿಗ್ರಿ, ಅವ್ರವ್ರ ಇದ್ರ ಮ್ಯಾಗ ಇಂಜೆಸ್ಟ್ ಬೇಕ್ರಿ. ಏನ ಪಗಾರ ಜಾಸ್ತಿ ಇರ್ತವ ಒಂದ್ ವೇಳೆ, ಅವ್ರವ್ರು ಮನಿ ಕಟ್ತಾರಿ, ಹೊಲ ಕೊಡ್ತಾರ, ಮತ್ತೆ ಬೇರೆ ಬೇರೆ ಇತರ ಎಲ್ಲ ಏನ್ ಮಾಡ್ತಾರಿ, ಅವ್ರು ದುಡಿಯುವಂತ ಇದ್ರ ಮ್ಯಾಗ್ರಿ, ಸಂಬಂಧ ಮೇಲೆ ಡಿಫ್ರೆಂಟ್ ಆಗ್ಬೋದು ಅಂತ ನಾನು ಹಿಸಿಕೆ. ಆದ್ರೂ ತೆಗ್ದಿಡ್ಬೇಕ್ರಿ, ಯಾಕಂದ್ರೆ ಈ ದಿನ ಮುಂದೆ ಹೆಂಗಿರ್ತ ಗೊತ್ತಿರಲ್ಲ. ಈಗ ನನ್ ಮಕ್ಳು ಸಲಿ ಕಲ್ಸದೆ ಎರಡೆರಡು ರೂಪಾಯಿ ತೆಗ್ದಿಟ್ಟು 100,000 ರೂಪಾಯಿ ನಾ ಡೊನೇಷನ್ ಕಟ್ಟಕ್ ಫೀಸ್ ಕಟ್ಟಕ್ಬೇಕು, ಮತ್ತೆ ಮಕ್ಳು ಸಲಿ ಕಲ್ಸಬೇಕು. ಅದು ಬೇಡ ಅಂದ್ರೂ ಬೇಸಿ ನೌಕರಿ ದೊಡ್ಡ ಪಗಾರ ಸಂಬಳ ಐತಿ ಅಂದ್ರೂ ಹೊಲ ಕೊಂಡಿಟ್ಬೇಕ್ರಿ, ಮನಿ ಕೊಂಡಿಟ್ಬೇಕು, ಜಾಗ ಕೊಂಡಿಟ್ಬೇಕು, ಬೇರೆ ಬೇರೆ ಕೊಂಡಿಟ್ಕೊಂಡು ನಾಳೆ ಕುಂತುಣ್ಣಕ್ಕೂ ಒಂದ್ ದಾರಿ ಆಗತ್ತ.
0: ಹೌದು, ಸೊ ಇಷ್ಟೊಂದು ನೀವು ಹಣ ಏನಾದ್ರು ಸೇವ್ ಮಾಡಿದ್ರ?
4: ಎಲ್ಲರಿ ಸೇವ್ ಮಾಡಕ್ ನಮ್ಮ ನೌಕರ ಯಾರಿಲ್ಲ, ಅಷ್ಟೇ ಒಂದ್ ಉಣ್ಣಕ್ಕೆ ಮಕ್ಕಳು ಸಲಿ ಕಲಸ ಸಾಕಬೇಕು. ಅದೇ ಇಬ್ರು ಮಕ್ಕಳಾದ್ರೆ ಒಬ್ಬನೇ ಕಲಿಸ್ತೀವಿ, ಇನ್ನೊಬ್ರು ಅದೇ ತವ್ರ ಮೈ ಬಿಟ್ಟಿನ್ರಿ ನನ್ನ ಮಗಳ.
0: ಅರೆ
4: ಅಷ್ಟು ಶ್ರೀಮಂತರಲ್ಲ ನಾವೇನು, ಅದೇ ಬಡವ್ರ ಮನಿ ಕೊಟ್ರೆ ಅವರೇ ನೋಡ್ತಾರೆ 20 ವರ್ಷ ಆತ ತಂದೆ ತಾಯಿನೇ.
0: ಸೊ ಹಂಗಾಗಿ ಹಣವನ್ನು ಸೇವ್ ಮಾಡ್ಬೇಕು ಅಂತಂದ್ರೆ ಏನೇನಕ್ಕೆ ಬೇಕು ಅದನ್ನೆಲ್ಲ ನೋಡ್ಕೊಂಡು ಸೇವ್ ಮಾಡ್ಬೇಕು ಅಂತ ಹೇಳ್ತೀರಿ.
4: ಮುಂದಿನ ದಿನಗಳಲ್ಲಿ ಎಲ್ಲಕ್ಕೂ ಉಪಯೋಗ ಆಗ್ತದ್ರಿ. ಈಗ ಆಳ್ ಮಾಡ್ರಿ, ಅದೇ ಆಳ್ ಮಾಡ್ರಿ, ಅದೇನ ಬಾತ್ ನಿಲ್ಲಂಗಿಲ್ಲ ಅಂತ ಮಾತಿ ಮುಂದೈತ್ರಿ. ಹೆಂಗ ತೆಗ್ದಿರ್ತಾರ ನಾಳೆ ಜೀವನಕ್ಕೆ ಆಧಾರ ಇರ್ತೈತಿ ಅಂತ ಹಂಗತ್ತೆ. ಏನು ಉಪವಾಸ ಬೇರೆ ಇರಂತ ಎಲ್ಲಾರು ಹೇಳೋದು, ಅದೇ
0: ಒಂದ್ಸತಿ ಬೇಕಾಗುತ್ತೆ ಅಷ್ಟನ್ನು ಬಳಸ್ಕೊಂಡು
4: ಮುಂದ ಉಪಯೋಗ ಇರ್ಬೇಕು. ದುಡ್ಡು ಆತು, ಹಣ ಆತು, ಬಂಗಾರ ಆತು, ಹೊಲ ಆತು, ಮನಿ ಆತು, ಯಾವ್ದು ನಾಳೆ ಹಾಳಾಗಿಲ್ಲ ಇದ್ರ ಸಂಬಂಧ ಮೇಲೆ ಡಿಫ್ರೆಂಟ್ ರೀ. ಹೊಲದ ಇರ್ಬೋದು, ಮನೆದ ಬರ್ಬೋದು, ಇನ್ನ ನೌಕರಿದ ಇರ್ಬೋದು, ಬೇಕಾದ ಅವ್ರವ್ರು ಇದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ.
0: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು. ಅಕ್ಕ ಮಹಾದೇವರು ಕರೆ ಮಾಡಿದ್ರು, ಅವ್ರಿಗೆ ಕೂಡ ಕರೆ ಮಾಡಿ ಸೊ ಹಣವನ್ನು ಸೇವ್ ಮಾಡೋದ್ರ ಬಗ್ಗೆ ಹೇಳಿದ್ರು. ಅವ್ರವರಿಗೆ ಎಷ್ಟು ಹಣ ಬರುತ್ತೆ ಅದರಲ್ಲಿ ನೋಡಿಕೊಂಡು ಖರ್ಚು ಮಾಡಿಕೊಂಡು ಆಮೇಲೆ ಉಳಿದಷ್ಟು ಹಣವನ್ನು ಸೇವ್ ಮಾಡಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ಆ್ಯಂಡ್ ನೀವು ಯಾವ ರೀತಿ ಹಣವನ್ನು ಸೇವ್ ಮಾಡ್ತಾ ಇದ್ದೀರಾ, ಮತ್ತು ಸೇವ್ ಮಾಡಿರುವಂತಹ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಾಗೆ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತೀನಿ, ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಕೂಡ ಒಂದಷ್ಟು ಟಿಪ್ಸ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ನೀವು ಕೂಡ ನಿಮ್ಮ ಒಪಿನಿಯನ್ಗಳನ್ನ ನಮ್ಮ ಜೊತೆ ಮಾತಾಡ್ತಾ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ನಾನು ಆರ್ ಜಿ ಶ್ರೀಧರ್, ಇದು ಕಾಫಿ ವಿತ್ ಆರ್ಯ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
6: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪಾವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
5: ಇದರಿಂದ ನಿಮ್ಮ ಮನೆ ಸೂರ್ಯ ಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
11: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
12: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಓಕೆ, ವೆಲ್ಕಮ್ ಬ್ಯಾಕ್. ಜೋಶ್ ಸಿನಿಮಾದಿಂದ ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಉಳಿತಾಯವನ್ನು ಮಾಡೋದಾದ್ರೆ ಯಾವ ರೀತಿಯಲ್ಲಿ ಮಾಡ್ತೀರಾ, ಆ್ಯಂಡ್ ಹಾಗೆ ಹಣವನ್ನು ಸೇವ್ ಮಾಡಿ ಎಲ್ಲಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಮತ್ತು ಹಣದಿಂದ ಏನಾದರೂ ಪರ್ಚೇಸ್ ಮಾಡಿದೀರಾ ಅಥವಾ ಏನಾದರೂ ತೊಗೊಂಡಿದ್ದೀರಾ ಅಂತಂದರೆ ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಕೃಷ್ಣಪ್ಪ ಅವರು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ? ಓಕೆ ಕೃಷ್ಣಪ್ಪ ಅವರೇ, ಇವತ್ತು ಹಣದ ಉಳಿತಾಯದ ಬಗ್ಗೆ ಮಾತಾಡ್ತಿದ್ವಿ.
1: ದುಡ್ಡು ಉಳಿತಾಯ ಮಾಡ್ಬೇಕು, ಮಾಡಿದ್ರೆ ಮುಂದೊಂದ್ ದಿನ ಆಪತ್ ಬಂದವ ಅಂತ ಅದ್ ಬರುತ್ತೆ, ಉಳಿಸ್ಬೇಕು. ಬಟ್ ಸರ್ ಎಲ್ಲಾದ್ರು ಉಳಿಸಕ್ ಸಾಧ್ಯನಿಲ್ಲ ಸರ್, ಎಲ್ಲ ಉಳಿಸಕ್ ಆಗಲ್ಲ. ನಾವು ದುಡಿದ್ರೆ ಸ್ವಲ್ಪ ಪಾಗ ಉಳಿಸ್ಬೋದು ಸರ್, ಎಲ್ಲ ಒಂದ್ ಕಾಲ್ ಪರ್ಸೆಂಟ್ ಉಳಿಸ್ಬೋದು, ಎಲ್ಲಾನು ಉಳಿಸೋಣ. ಈಗಿನ ಜನರೇಷನ್ ಎಲ್ಲ ಉಳಿಸೋಣ ಮತ್ತೆ ಉಳ್ಳು ಸರ್, ಈಗೆಲ್ಲ ಯಾಕಂದ್ರೆ ಸರ್ ಆಧುನಿಕತೆ ಬೆಳೆದಂಗೆ ತಂತ್ರಜ್ಞಾನ ಬೆಳೆದ್ಬಿಟ್ಟಿದೆ. ಈಗ ಮೊಬೈಲ್ ತಗಂತಿ, ಈ ಮೊಬೈಲ್ ಬೇಡ ಇನ್ನೊಂದ್ ತಗೋಬೇಕು, ಚೆನ್ನಾಗಿರೋ ಮೊಬೈಲ್ ತಗೋಬೇಕು ಅನ್ಸುತ್ತೆ. ಈಗ ನಾವು ಈಗ ನೋಡಿ ನಾನ್ ತಿಪ್ಪ ಸರ್ ಮೊಬೈಲ್ ಐತಿ, ಈಗ ನೆಕ್ಸ್ಟ್ ಸರ್ ವಿವೊ ತಗೋ, ಐಫೋನ್ ತಗೋಬೇಕು ಅನ್ಸುತ್ತೆ. ಇರುತ್ತೆ ಇದು ಮೊಬೈಲ್ ಇದ್ರು ಕೂಡ ನಮ್ಮ ದುರಾಸೆಯಿಂದ ಹಣನೇ ವ್ಯಯ ಆಗೋತಾರೆ. ಅದಕ್ಕೆ ನಮ್ಮ ದುರಾಸೆಗೆ ಕಡಿಮೆ ಹಾಕಿದ್ರೆ ಮಾತ್ರ ದುಡ್ಡು ಉಳಿಸಕ್ ಸಾಧ್ಯ ಆಗುತ್ತೆ. ಈಗ ಒಂದ್ ಟಿವಿ ಇದೆ, ಮನೆ ಟಿವಿ ಇದೆ, ಐಸ್ಕ್ರೀಮ್ ದೊಡ್ಡ ಟಿವಿ ತರ ಅಂತ ಒಬ್ರು, ಯಾವಾಗ ಹಣ ವ್ಯರ್ಥ ಆಗುತ್ತೆ ಸರ್. ಅಂತವ್ ಕಡಿಮೆ ಮಾಡ್ಬೇಕು, ಇರೋ ವಸ್ತುನ ಕಡಿಮೆ ಮಾಡ್ಬೇಕು, ಇರೋದ್ರಲ್ಲ ತೃಪ್ತಿ ಕೊಡಬೇಕು, ಆಸ್ಪತ್ರೆ ಖರ್ಚು ಆಯ್ತು ಅಂತ. ಅವಾಗ ದುಡ್ಡು ಉಳಿಸಕ್ ಸಾಧ್ಯ ಆಗುತ್ತೆ ಸರ್. ಮತ್ತೆ ಆಮೇಲೆ ಅನವಶ್ಯತೆ ಜಾಸ್ತಿ ಖರ್ಚು ಮಾಡಬಾರ್ದು, ಇದು ನಮ್ಮ ಕಷ್ಟ ಕಾಲಿಗೆ ನಮ್ ಸುಖಕ್ಕೆ ಅಂತ ಹೇಳಿ ತಿಂಗ್ಳು ದುಡಿಯೋರ್ಗೆ ಒಂದ್ ಸ್ವಲ್ಪ ಉಳಿಸೋದು ಒಳ್ಳೇದಂತ ನಾ ಹೇಳ್ತೀನಿ ಸರ್. ಎಲ್ಲ ಉಳಿಸಕಾಗಲ್ಲ, ಸ್ವಲ್ಪ ಉಳಿಸ್ಕೊಂಡ್ರೆ ಆಪತ್ ಬಂದ ಇದ್ದಂಗೆ ಆಗುತ್ತೆ
0: ಸರ್.
1: ಉಳಿಸಿಲ್ಲ ಅಂದ್ರೆ ಸರ್ ಸಾಲ ಮಾಡ್ಬೇಕಾಗ್ತದೆ, ಸಾಲ ಮಾಡೋದು ಸಾಲ ತೀರ್ಸಕಾಗಲ್ಲ, ಸಾಲ ಬದ ಮೇಲೆ ಅದ್ರ ಚಿಂತೆ ಆಯ್ತು ಸರ್. ಅವಾಗ ಇರೋದ್ರಲ್ಲ ಒಂದ್ ರೂಪಾಯಿದಲ್ಲಿ ಒಂದ್ ನಾಲ್ಕು ಅಣಿ ಭಾಗ ಉಳಿಸಕ್ ಟ್ರೈ ಮಾಡ್ಬೇಕು.
0: ನಿಜ ನಿಜ ನಿಜ.
1: ಮತ್ತೆ ಸರ್ ನಮ್ಮ ಆಸೆಗೆ ಕಡಿವಾಣ ಹಾಕ್ಬೇಕು ಸರ್ ದುರಾಸೆಗೆ.
0: ಹೌದು,
1: ಅವಾಗ ದೊಡ್ಡ ಉಳಿಸಕ್ಕೆ ಜೀವನ ಮಾಡಕ್ ಸಾಧ್ಯ ಆಗುತ್ತೆ.
0: ಸೂಪರ್.

ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣಪ್ಪ ಅವರು. ನೀವು ಕೂಡ ಸೊ ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿದ್ವಿ ಸೇವಿಂಗ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರು. ಆ್ಯಂಡ್ ಅವರು ಕೂಡ ಅವರ ಏನು ಸ್ಯಾಲ್ರಿ ಬರುತ್ತೆ ಅದರಲ್ಲಿ ಡಿಡಕ್ಟ್ ಆಗೋ ರೀತಿಯಲ್ಲಿ ಸೇವಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ನೀವು ಹಣವನ್ನು ಯಾವ ರೀತಿಯಲ್ಲಿ ಸೇವ್ ಮಾಡ್ತಾ ಇದ್ದೀರಾ, ಮತ್ತು ಸೇವ್ ಮಾಡಿರುವಂತಹ ಹಣದಿಂದ ಏನಾದರೂ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಆ ಹಣವನ್ನು ಹಾಗೆ ಇಡೋದಕ್ಕೆ ಇಷ್ಟಪಡ್ತೀರಾ, ಇದ್ರ ಬಗ್ಗೆಯೂ ಕೂಡ ನಮ್ಮ ಜೊತೆಯಲ್ಲಿ ಮಾತಾಡ್ಬೋದು. ಹಾಗೆ ನಾನು ಕೂಡ ಒಂದಷ್ಟು ಟಿಪ್ಸ್ನ ಕೊಡ್ತೀನಿ ಅಂತ ಹೇಳಿದೆ. ಯೂಶ್ವಲಾಗಿ ಈಗೆಲ್ಲ ಮಕ್ಕಳಿಗೆ ಪಾಕೆಟ್ ಮನಿ ಅಂತೆಲ್ಲ ಕೊಡೋದೊಂದು ರೂಢಿ ಆಗಿಬಿಟ್ಟಿದೆ ಮಕ್ಕಳಿಗೆ. ಅಥವಾ ವಾರದಲ್ಲಿ ಒಂದು ಸರಿನೋ ಅಥವಾ ಏನೋ ದಿನಕ್ಕೆ ಯಾವತ್ತಾರು ಒಂದೊಂದು ಸರಿ ತಿಂಡಿಗೆ ಅದಕ್ಕೆ ಅಂತ ಕೊಡ್ತಾ ಇರ್ತೀರಾ. ಸೊ ಆ ಥರದ್ರಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ಡಬ್ಬವನ್ನು ಮನೇಲಿ ಮಾಡಿಕೊಂಡು ಅವರಿಗೆ ಕೊಟ್ಟಿರೋ ಹಣದಲ್ಲಿ ಒಂದಷ್ಟು ಏನೋ ಉಳಿಸಿರುವ ಹಣವನ್ನು ಅದಕ್ಕೆ ಹಾಕೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ಆ್ಯಂಡ್ ನೀವು ಕೂಡ ಅಷ್ಟೇ, ಈಗ ಈ ಥರದೊಂದು ಡಬ್ಬ ಮಾಡಿಟ್ಕೊಂಡ್ರೆ ಸೊ ಅದನ್ನು ಟ್ರಾನ್ಸ್ಪರೆಂಟಾಗಿ ಕಾಣೋ ರೀತಿಯಲ್ಲೇ ಇಟ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ಯಾವತ್ತಾದರೂ ನಿಮಗೆ ಆಗುವಷ್ಟು ಹಣವನ್ನು, ಅಂದರೆ ದಿನ ನಿಮಗೆ 1 ರೂಪಾಯಿ ಆದರೂ ಆಗ್ಬೋದು ಅಥವಾ 10 ರೂಪಾಯಿ ಆದರೂ ಆಗ್ಬೋದು, ಅಷ್ಟು ಹಣವನ್ನು ಅದಕ್ಕೆ ಹಾಕ್ತಾ ಬಂದರೆ ಅಟ್ ದ ಎಂಡ್ ನೀವು ಆ ಡಬ್ಬ ತುಂಬಿದಾಗ ಸೊ ಅದನ್ನು ಓಪನ್ ಮಾಡಿದಾಗ ನಿಮಗೆ ಒಂದಷ್ಟು ಅಮೌಂಟ್ ಸಿಗುತ್ತೆ. ಸೊ ಅದನ್ನು ನೀವು ಬೇಕಾದ ಕಡೆಗೆ ಅಥವಾ ನಿಮಗೇನು ಉಪಯೋಗಕ್ಕೆ ಬೇಕೋ ಅದು ಆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೋದು. ಆ್ಯಂಡ್ ಅದು ಟ್ರಾನ್ಸ್ಪರೆಂಟ್ ಆಗಿದ್ದಾಗ ಏನಾಗುತ್ತೆ ಅದನ್ನು ನೋಡ್ತಾ ನೋಡ್ತಾ ನಿಮಗೆ ಸೊ ಒಂದು ಡ್ರೀಮ್ ಕೂಡ ಇಟ್ಕೊಳ್ತೀರಾ, ನೀವು ಏನಾದರೂ ಒಂದು ಪರ್ಚೇಸ್ ಮಾಡಬೇಕು, ಇಷ್ಟು ಹಣ ಆದರೆ ಇಂಥ ತೊಗೋಬೇಕು ಅಂಥೇಳಿ. ಸೊ ಆ ಥರ ಒಂದು ಆಸಕ್ತಿ ಕೂಡ ಬರುತ್ತೆ, ಹಾಗೆ ಮಾಡೋದ್ರಿಂದ ಒಂದು ಸೇವಿಂಗ್ ಕೂಡ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗ ನಾವು ಏನಾದರೂ ಒಂದು ಸಂಪಾದನೆಯನ್ನು ಮಾಡ್ತೀವಿ ಅಂದರೆ ದಿನಕ್ಕೆ ಒಂದು ಇಷ್ಟು ಹಣವನ್ನು ಸಂಪಾದನೆ ಮಾಡ್ತಿದ್ದೀವಿ ಅಂತಂದರೆ ಅದರಲ್ಲಿ ಒಂದು 10-20% ಹಣವನ್ನು ತೆಗೆದಿಡೋದು ತುಂಬಾ ಒಂದು ಒಳ್ಳೆಯ ಸೇವಿಂಗ್ ಅಂತಲೇ ಹೇಳ್ಬೋದು. ಈ ಥರ ಸೇವ್ ಮಾಡಿದ್ರೆ ಆ್ಯಕ್ಚುಲಾಗಿ ನಮಗೆ ಒಂದಷ್ಟು ಹಣ ಲಾಸ್ಟ್ ಟೈಮಿಗೆ ಕೂಡ ಬರುತ್ತೆ, ಅಂದರೆ ಖರ್ಚು ಕೂಡ ಅದರಿಂದ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾವೆಲ್ಲ ಯೂಶ್ವಲಾಗಿ ಈಗೆಲ್ಲ ಏನಾಗುತ್ತೆ, ಹೊರಗಡೆ ತಿನ್ನೋದು ಒಂದು ಕ್ರೇಜ್ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಹೋಟೆಲ್ಗಳಿಗೆಲ್ಲ ಹೋದ್ರಿ ಅಂತಂದರೆ ಈಗ ಸಿಟಿಗಳಲ್ಲಿ ಎಲ್ಲ ಹೋಟೆಲ್ಗಳು ಕೂಡ ಫುಲ್ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಕಾಫಿ ಕುಡಿಯೋಕ್ಕೆ ಬರ್ತಾರೆ, ಸ್ನ್ಯಾಕ್ಸ್ ತಿನ್ನೋಕ್ಕೆ ಬರ್ತಾರೆ, ಇದಕ್ಕೆಲ್ಲ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಈ ಕಾಫಿ ಸ್ನ್ಯಾಕ್ಸ್ ಈ ಥರದ್ದೆಲ್ಲ ಏನಿರುತ್ತೆ ಆದಷ್ಟು ಮನೆಯಲ್ಲೇ ಮಾಡಿಕೊಂಡ್ರೆ 4 ಜನ ಇದ್ದರೆ ಮನೇಲಿ 4 ಜನನೂ ಕೂಡ ಕೂತ್ಕೊಂಡು ತಿನ್ಬೋದು. ಆ್ಯಂಡ್ ಕಾಫಿ ಮಾಡಿದ್ರೆ ಒಳ್ಳೆ ಕಾಫಿಗಳನ್ನ ಮಾಡ್ಕೊಂಡು ಕುಡಿಬೋದು. ಈ ಥರದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಆ್ಯಂಡ್ ಹಾಗೆ ನೀವು ಮಂತ್ಲಿ ಸ್ಯಾಲ್ರಿನ ತೊಗೊಳ್ತಿದ್ರಿ ಅಂತಂದರೆ ಒಂದು ಬಜೆಟ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಅಪ್ಪ ಅವರೆಲ್ಲ ಏನು ಮಾಡ್ತಿದ್ರು, ಈ ರೀತಿ ಬಂದಂತಹ ಸ್ಯಾಲ್ರಿನಲ್ಲಿ ಇಂತಿಂತದಕ್ಕೆ ಇಂತಿಂತದ್ದು ಅಂತೇಳಿ ಡಿವೈಡ್ ಮಾಡಿ ಅದು ಒಂದು ಬುಕ್ಕಲ್ಲಿ ಬರೆದಿಡ್ತಾ ಇದ್ರು. ಆ್ಯಂಡ್ ಈಗೆಲ್ಲ ನಮಗೆ ಬುಕ್ಕಲ್ಲಿ ಬರೆದಿಡುವಂತಹ ಅಭ್ಯಾಸ ಇಲ್ಲ, ಆದರೂ ಕೂಡ ಇದು ತುಂಬಾ ಒಂದು ಒಳ್ಳೆಯ ಅಭ್ಯಾಸ. ಬುಕ್ಕಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ ಅಷ್ಟು ಖರ್ಚು ಮಾಡಿರೋ ಅಮೌಂಟ್ನ ಬರೆದಿಡೋದು ಅಥವಾ ಎಷ್ಟು ಬೇಕಾಗುತ್ತೆ ಅದನ್ನು ಬರೆದಿಡೋದು, ಈ ಥರದ ಒಂದಷ್ಟು ಅಭ್ಯಾಸಗಳನ್ನು ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಹಣ ಸೇವ್ ಆಗೋದು ಅಂತ ಗ್ಯಾರಂಟಿ. ಆ್ಯಂಡ್ ನಮ್ಮ ಆಸೆಗಳಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ನಾನು ಆಗ್ಲೇನು ಕೂಡ ಹೇಳಿದೆ, ಈ ಆನ್ಲೈನ್ ಪೇಮೆಂಟ್ ಬಂದಾಗಿನಿಂದಲೂ ಕೂಡ ನಾವು ಚಿಕ್ಕ ಪುಟ್ಟ ವಿಷಯಗಳಿಗೆ ಆನ್ಲೈನ್ ಪೇಮೆಂಟ್ನ ಮಾಡಿ ಮಾಡಿ ನಮಗೆ ಎಷ್ಟು ಖರ್ಚಾಗಿದೆ ತಿಂಗಳಲ್ಲಿ ಅನ್ನೋದು ಗೊತ್ತಾಗಲ್ಲ. ಎಟ್ ದ ಎಂಡ್ ನಾನು ಕೂಡ ಈ ಥರ ಆನ್ಲೈನ್ ಪೇಮೆಂಟ್ನೇ ಮಾಡೋದ್ರಿಂದ ಸೊ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಟ್ ದ ಎಂಡ್ ನಾವು ಚೆಕ್ ಮಾಡಿದಾಗ ಇಷ್ಟೊಂದೆಲ್ಲ ಖರ್ಚಾಗಿದೆ ಅಂತ ಅನ್ಸೋದಂತೂ ಗ್ಯಾರಂಟಿ. ಆ್ಯಂಡ್ ನೀವು ಕೂಡ ಅದೇ ರೀತಿಯಲ್ಲಿ ಆಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಮಾಡ್ಬೋದು ಅಂತಂದರೆ, ಸುಮಾರು ಜನ ಆಗಲೇ ಹೇಳಿದ್ರು ಆರ್ ಡಿ ಮಾಡ್ಬೋದು ಎಫ್ ಡಿ ಮಾಡ್ಬೋದು ಅಂಥೇಳಿ, ದಟ್ಸ್ ಅ ಒಳ್ಳೆ ಚಾಯ್ಸ್ ಅದು. ಆ್ಯಕ್ಚುಲಾಗಿ ಆ ಚಾಯ್ಸ್ನ ಏನು ಮಾಡಬೇಕು ಅಂತಂದರೆ ಆಟೋ ಡಿಡಕ್ಟ್ ಆಗೋ ರೀತಿಯಲ್ಲಿ ಮಾಡಬೇಕು. ಈಗ ಸ್ಯಾಲ್ರಿಡ್ ಆಗಿದ್ದರೆ ಅಥವಾ ನೀವು ಹಣವನ್ನು ಇನ್ವೆಸ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಅದು ಆಟೋ ಡಿಡಕ್ಟ್ ಆಗೋ ರೀತಿಯಲ್ಲಿ ಮಾಡಿಕೊಂಡ್ರೆ ಸೊ ಆಟೋಮೆಟಿಕ್ಕಾಗಿ ನಿಮಗೆ 5ನೇ ತಾರೀಕು ಆದರೆ 5ನೇ ತಾರೀಕು, 1ನೇ ತಾರೀಕು ಆದರೆ 1ನೇ ತಾರೀಕು ಡಿಡಕ್ಟ್ ಆಗಿಬಿಡುತ್ತೆ. ಇದರಿಂದ ನಿಮಗೆ ಹಣ ಕೂಡ ಸೇವ್ ಆಗುತ್ತೆ. ಯಾಕಂದರೆ ಆ ಒಂದು ಪೀರಿಯಡಲ್ಲಿ ನೀವು ಏನಕ್ಕಾದ್ರು ಖರ್ಚು ಮಾಡಿದ್ರಿ ಅಂತಂದರೆ ನಿಮಗೆ ಥಟ್ ಅಂತ ಒಂದು ಮೆಸೇಜ್ ಕೂಡ ಬರುತ್ತೆ, ಆವಾಗ ನಿಮ್ಮನ್ನು ಎಚ್ಚರ ಮಾಡುತ್ತೆ ಅದು. ಸೊ ಹಾಗಾಗಿ ಈ ರೀತಿಯ ಒಂದಷ್ಟು ವಿಚಾರಗಳನ್ನು ನೀವು ಥಿಂಕ್ ಮಾಡಿದ್ರೆ ಹಣವನ್ನು ಸೇವ್ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನೂ ತುಂಬ ವಿಧಾನಗಳಲ್ಲಿ ಹಣವನ್ನು ಸೇವ್ ಮಾಡೋದಕ್ಕೆ ಸಾಧ್ಯ ಇದೆ. ನೀವು ಎಮರ್ಜೆನ್ಸಿ ಫಂಡ್ ಅಂತೇಳಿ ಸಪ್ರೇಟಾಗಿ ಮಾಡ್ಕೋಬೋದು, ಅಥವಾ ಏನಾದರೂ 20 ರೂಪಾಯಿ 50 ರೂಪಾಯಿ ಈ ಥರದ್ದು ಏನಾದರೂ ಚೇಂಜ್ಗಳು ಸಿಕ್ಕಾಗ ಚೇಂಜ್ಗಳನ್ನು ಡಬ್ಬಕ್ಕೆ ಹಾಕೋದಾಗಿರ್ಬೋದು, ಈ ಥರದನ್ನು ಕೂಡ ಮಾಡ್ಬೋದು. ಹೀಗೆ ಸುಮಾರು ವಿಚಾರಗಳನ್ನು ನಾವು ಸೇವ್ ಮಾಡೋದಕ್ಕೆ ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ನೀವು ಕೂಡ ಈ ಥರ ಏನಾದರೂ ಥಿಂಕ್ ಮಾಡಿದ್ದೀರಾ ಅಂತಂದರೆ ಹಣವನ್ನು ಯಾವ್ಯಾವ ರೀತಿಯಲ್ಲಿ ಸೇವ್ ಮಾಡ್ಬೋದು ಅನ್ನೋದನ್ನ ಥಿಂಕ್ ಮಾಡಿದ್ರೆ ಅಂತಂದರೆ ಅದ್ರ ಬಗ್ಗೆ ನಮಗೆ ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಹಾಗೆ ಎಂಜಾಯ್ ಮಾಡಬಾರ್ದು ಅಂತ ಅಲ್ಲ, ಸೊ ಎಂಜಾಯ್ ಮಾಡೋದ್ರ ಜೊತೆಯಲ್ಲಿ ನಮಗೆ ಇಷ್ಟವಾಗಿದ್ದನ್ನು ತಿನ್ನೋದ್ರ ಜೊತೆಯಲ್ಲಿ ಒಂದಷ್ಟು ಹಣವನ್ನು ಸೇವ್ ಮಾಡೋದು ಕೂಡ ಮುಖ್ಯ ಆಗುತ್ತೆ. ಸೊ ಅದು ಅಟ್ ದ ಎಂಡ್ ಒಂದು ಅಲ್ಲ ಒಂದು ಟೈಮಲ್ಲಿ ನಮಗೆ ಹೆಲ್ಪಿಗೆ ಬಂದೇ ಬರುತ್ತೆ. ಸೊ ಸಾಲ ಮಾಡೋದು ಈಸಿ, ಆದರೆ ಈ ಹಣವನ್ನು ಸೇವ್ ಮಾಡಿರೋದ್ರಲ್ಲಿ ಏನು ನಾವು ಬಳಕೆ ಮಾಡ್ತೀವಲ್ಲ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಸೊ ಈ ರೀತಿ ಹಣವನ್ನು ಸೇವ್ ಮಾಡಿ ನೀವು ಕೂಡ ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ಆ್ಯಂಡ್ ಆರೋಗ್ಯವಾಗಿ ಇರೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ

ಸಿಕ್ಕಲ್ಲ ಯಾರು ಕೂಡ ಬೇಜಾರಾಗ್ಬೇಡಿ. ಅಂಡ್ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆಗಳನ್ನು ನಮಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9686 8609 9 2 7 9 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಿ ನಾನು ಕೂಡ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತಾರೆ ಶೋ, ಕೇಳ್ತಾ ಇರಿ ರೇಡಿಯೋ ಶೋಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ June 30 ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಂಕಾಂಕ್ಷಿಗಳಿಗೆ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಸ್ವಮಾನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ಐಬ್ಲ್ಯೂ ಮ್ಯಾನ್ ಪವರ್ ಸೆಕ್ಯೂರ್ ಸೊಲ್ಯೂಷನ್ LLP ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಯನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. SSLC, PUC, ITI, ಡಿಪ್ಲೊಮಾ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18-40 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2nd Cross, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9308663606 ಅಥವಾ 9108235132 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. 2026-27 ಸಾಲಿನ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಫಸಲು ಬಿಡುವಂತಹ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಬಹುದಾಗಿದ್ದು, ಆಸಕ್ತ ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಪಡೆದು, ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ 1 ಅಥವಾ ಬ್ಯಾಂಕುಗಳಲ್ಲಿ July 31 ವಿಮೆ ಕಂತನ್ನ ಪಾವತಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಾದ ಶಿವಮೊಗ್ಗ 0818222279415 ಅಥವಾ 9980094438 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಪಶು ವೈದ್ಯಕೀಯ ಮಹಾವಿದ್ಯಾಲಯದ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ನೇಮಕಾತಿಯು ಸಂಪೂರ್ಣವಾಗಿ ಗುತ್ತಿಗೆ ಆಧಾರವಾಗಿದ್ದು, ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಜುಲೈ 4 ಬೆಳಗ್ಗೆ 10:30 ಡೀನ್ ಕಚೇರಿ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ಶಿವಮೊಗ್ಗ, ಇಲ್ಲಿ ನೇರ ಸಂದರ್ಶನ ನಡೆಯಲಿದೆ. ಪಶು ವೈದ್ಯಕೀಯ ಅಂಗರಚನಾಶಾಸ್ತ್ರ ವಿಭಾಗದ ಪ್ರಾಣಿ ಆಹಾರಶಾಸ್ತ್ರ, ಪಶು ವೈದ್ಯಕೀಯ ಔಷಧ ಮತ್ತು ವಿಷಶಾಸ್ತ್ರ ವಿಭಾಗ, ಪಶು ವೈದ್ಯಕೀಯ ರೋಗಶಾಸ್ತ್ರ ವಿಭಾಗ, ಪಶು ವೈದ್ಯಕೀಯ ಪರೋಪಜೀವಿ ಶಾಸ್ತ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಉತ್ಪಾದನಾ ನಿರ್ವಹಣಾ ಶಾಸ್ತ್ರ, ಪಶು ವೈದ್ಯಕೀಯ ಶರೀರಕ್ರಿಯಾ ಮತ್ತು ಜೀವರಸಾಯನ ಶಾಸ್ತ್ರ, ಪಶು ವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ಶಾಸ್ತ್ರ, ಪಶು ವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ, ಚಿಕಿತ್ಸಾ ಶಾಸ್ತ್ರ, ಶಸ್ತ್ರ

ಚಿಕಿತ್ಸೆ ಈ ವಿಭಾಗದಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು. ಐಸಿಎಆರ್ ನಿಯಮಾವಳಿ ಹಾಗೂ ಮಾರ್ಗಸೂಚಿಯಂತೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರು 50,000 ಸಂಭಾವನೆ ನೀಡಲಾಗುವುದು. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳಿಗಾಗಿ ದೂರವಾಣಿ ಸಂಖ್ಯೆ 01822200872 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಅಥವಾ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣ www.kvafsu.edu.in ಇಲ್ಲಿಗೆ ಭೇಟಿ ನೀಡಬಹುದು ಎಂದು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನವನ್ನು ಜೂನ್ 28ರಂದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಮರ್ಥ ಮತ್ತು ಯಶಸ್ವಿ ಅನುಷ್ಠಾನಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆಎಸ್ ನಟರಾಜ್ ಮನವಿ ಮಾಡಿದರು. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ನಗರ ಕಾರ್ಯಪಡೆ ಸಮಿತಿ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಿ ಅವರು ಮಾತನಾಡಿದರು. ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಲಾಗುತ್ತದೆ. ಈ ಹಿಂದೆ ಎಷ್ಟೋ ಬಾರಿ ಲಸಿಕೆ ಹಾಕಿಸಿದ್ದರೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು. ಲಸಿಕಾ ಕೇಂದ್ರಗಳಿಗೆ ಮಕ್ಕಳನ್ನು ಕರೆತರಲು ಶಾಲೆ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ವಿವಿಧ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳು, ನಗರಸಭೆ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರು, ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಕ್ರಿಯವಾಗಿ ಸಹಕರಿಸಬೇಕು ಎಂದರು. ಪೋಲಿಯೋ ಬೂತ್ಗಳನ್ನು ತೆರೆಯಲು ಶಾಲೆ, ಅಂಗನವಾಡಿ ಕಟ್ಟಡಗಳು ಸೇರಿದಂತೆ ಅಗತ್ಯವಿರುವ ಇತರ ಸರ್ಕಾರಿ ಹಾಗೂ ಅರೆಸರ್ಕಾರಿ ಕಟ್ಟಡಗಳಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಬೇಕು. ನಗರ ಪ್ರದೇಶಗಳಲ್ಲಿ ಕಾರ್ಯಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುವರು. ಪಾಲಿಕೆ ವತಿಯಿಂದ ಐಇಸಿ ಚಟುವಟಿಕೆಗಳನ್ನು ಕೈಗೊಂಡು ಸಹಕರಿಸಬೇಕು. ಶಿವಮೊಗ್ಗ ನಗರದ ಮುಖ್ಯ ಭಾಗಗಳಲ್ಲಿ ಪೋಸ್ಟರ್ಗಳು, ಬ್ಯಾನರ್ ಮತ್ತು ಕಸದ ಗಾಡಿಗಳಲ್ಲಿ ಆಡಿಯೋ ಜಿಂಗಲ್ಸ್ ಹಾಕಬೇಕು ಎಂದು ಸೂಚನೆ ನೀಡಿದರು. ಆರ್ಸಿಎಚ್ ಅಧಿಕಾರಿ ಡಾ ಓ ಮಲ್ಲಪ್ಪ ಮಾತನಾಡಿ, ನಗರದಲ್ಲಿ 69,283 ಮನೆಗಳಿಂದ 21,873 ಮಕ್ಕಳನ್ನು ಪೋಲಿಯೋ ಲಸಿಕೆ ನೀಡಲು ಗುರುತಿಸಲಾಗಿದೆ.

0: ವಿವರ.
1: ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ಪರಿಸರ ಸಂರಕ್ಷಣೆಯೊಂದಿಗೆ ಸ್ವಚ್ಛ ಮತ್ತು ಸುಂದರ ನಗರ ನಿರ್ಮಾಣಕ್ಕಾಗಿ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ವಿಶೇಷ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅವಳಿ ನಗರಗಳ ಮುಂದಿನ 3-4 ದಶಕಗಳ ಜನದಟ್ಟಣೆ, ಸಂಚಾರ, ಜನಸಂಖ್ಯೆ ಬೆಳವಣಿಗೆ ಹಾಗೂ ಅಭಿವೃದ್ಧಿ ಹೊಂದಿದ ದೇಶಗಳ ಪ್ರಮುಖ ನಗರಗಳನ್ನು ಮಾದರಿಯಾಗಿಟ್ಟುಕೊಂಡು ಜನಪ್ರತಿನಿಧಿಗಳು, ವಿವಿಧ ಇಲಾಖೆಗಳು, ಸಂಘ ಸಂಸ್ಥೆಗಳು ಸಾರ್ವಜನಿಕರ ಸಲಹೆ ಸೂಚನೆ ಅನುಸಾರ ನಗರಗಳ ಪ್ರಮುಖ ಮತ್ತು ಆಯ್ದ ಬೀದಿಗಳು, ವೃತ್ತಗಳು ಮತ್ತು ಉದ್ಯಾನವನಗಳನ್ನು ಹಸಿರಿನಿಂದ ಕಂಗೊಳಿಸುವಂತೆ ಮಾಡಲಾಗುತ್ತದೆ. ಅದಕ್ಕಾಗಿ ಅತ್ಯಾಕರ್ಷಕ ಮತ್ತು ವಿಶಿಷ್ಟ ವಿನ್ಯಾಸದ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ಸೂಡಾ ಅಧ್ಯಕ್ಷ ಎಚ್ಎಸ್ ಸುಂದರೇಶ್ ಹೇಳಿದರು. ಸೂಡಾ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಗರಕ್ಕೆ ಹೊಂದಿಕೊಂಡಿರುವ ಆಯ್ದ ಉದ್ಯಾನವನಗಳ ಅಭಿವೃದ್ಧಿ ಕಾಮಗಾರಿಯನ್ನು ಈಗಾಗಲೇ ಕೈಗೆತ್ತಿಕೊಳ್ಳಲಾಗಿದೆ. ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಲಾಗಿರುವ ಉದ್ಯಾನವನಗಳ ನಿರ್ವಹಣೆಗೆ ಹಲವು ಉದ್ಯಮಿಗಳು, ಸಂಸ್ಥೆಗಳು ಆಸಕ್ತಿ ತೋರಿವೆ. ಶಿವಮೊಗ್ಗ ನಗರದ ಸೌಂದರ್ಯವನ್ನು ಹೆಚ್ಚಿಸುವ ಕಾರ್ಯಕ್ರಮದ ಭಾಗವಾಗಿ ಸಸಿಗಳನ್ನು ನೆಟ್ಟು ಅವುಗಳನ್ನು 3 ವರ್ಷಗಳ ಕಾಲ ನಿರ್ವಹಣೆ ಮಾಡಿ ಬಳಿಕ ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಲು ಅರಣ್ಯ ಇಲಾಖೆಯೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗುತ್ತದೆ. ಆರಂಭದಲ್ಲಿ 1 ಕೋಟಿ ರೂ ಅನುದಾನವನ್ನು ಅರಣ್ಯ ಇಲಾಖೆಗೆ ನೀಡಲಾಗುವುದು ಎಂದರು. ನಗರದೊಳಗಿನ ಕೆರೆಗಳ ಅಭಿವೃದ್ಧಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು ಈಗಾಗಲೇ 15 ಕೆರೆಗಳನ್ನು ಗುರುತಿಸಲಾಗಿದೆ. ಕಂದಾಯ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಇತರೆ ಇಲಾಖೆಗಳ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿಯನ್ನು ಬಿಡಿಸಿ ಗಡಿ ಗುರುತಿಸಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸಿದ್ದಲ್ಲಿ ಕೆರೆಗಳಿಗೆ ರಕ್ಷಣಾ ಬೇಲಿ ನಿರ್ಮಿಸಿ ಸೌಂದರ್ಯವರ್ಧನೆ ಮಾಡಲಾಗುವುದು. ಪ್ರಮುಖ ವೃತ್ತಗಳು ವಾಹನ ದಟ್ಟಣೆ ಮತ್ತು ಜನಸಂದಣಿಯಿಂದ ಕೂಡಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ. ಪಾದಚಾರಿಗಳ ಅನುಕೂಲಕ್ಕಾಗಿ ಸ್ಕೈವಾಕ್, ಎಸ್ಕಲೇಟರ್ಗಳ ಅಳವಡಿಕೆಗೆ ಚಿಂತನೆ ನಡೆಸಲಾಗಿದ್ದು ತಂತ್ರಜ್ಞರ ಸಹಕಾರ ಪಡೆದುಕೊಳ್ಳಲಾಗುವುದು. ಅದಕ್ಕೆ 15 ಕೋಟಿ ರೂಗಳನ್ನು ಮೀಸಲಿರಿಸಲಾಗಿದೆ. ಪ್ರಮುಖ ವೃತ್ತಗಳಲ್ಲಿ ಮಹಾನ್ ಆದರ್ಶವಾದಿಗಳು, ದಾರ್ಶನಿಕರ ಪುತ್ಥಳಿಗಳನ್ನು ನಿರ್ಮಿಸಿ ಸುತ್ತಲೂ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಲು ನಿರ್ಧರಿಸಲಾಗಿದ್ದು ಅದಕ್ಕಾಗಿ 8 ಕೋಟಿ ರೂಗಳನ್ನು ಕಾಯ್ದಿರಿಸಲಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಸಮರ್ಪಕ ನಿರ್ವಹಣೆ ಮತ್ತು ಸ್ವಚ್ಛತೆಗೂ ವಿಶೇಷ ಗಮನ ಹರಿಸಲಾಗಿದೆ. ಅದಕ್ಕಾಗಿ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಸೂಡಾದಿಂದ ಖರೀದಿಸಿ ಪಾಲಿಕೆಗೆ ಹಸ್ತಾಂತರಿಸಲು ಪ್ರತ್ಯೇಕವಾಗಿ ಹಣ ಮೀಸಲಿರಿಸಲಾಗುತ್ತದೆ. ನಗರದಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳು, ಅಹಿತಕರ ಘಟನೆಗಳು, ಕ್ರೌರ್ಯ ಮುಂತಾದವುಗಳನ್ನು ನಿಯಂತ್ರಿಸುವ ಭಾಗವಾಗಿ ಪ್ರಮುಖ ವೃತ್ತಗಳು, ಜನನಿಬಿಡ ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಸೂಕ್ತವಾದ ಸ್ಥಳಗಳನ್ನು ಗುರುತಿಸಿಕೊಡುವಂತೆ ಪೊಲೀಸ್ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅದಕ್ಕಾಗಿ 5 ಕೋಟಿ ರೂಗಳನ್ನು ಕಾಯ್ದಿರಿಸಲಾಗಿದೆ. ಈ ಎಲ್ಲ ಯೋಜನೆಗಳನ್ನು ತಜ್ಞರ ಸಲಹೆ ಸೂಚನೆಯಂತೆ ಸರ್ಕಾರದ ಅನುಮೋದನೆ ಪಡೆದು ಕಾಮಗಾರಿಗಳನ್ನು ಆರಂಭಿಸಲಾಗುವುದು ಎಂದರು. ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಈಗಾಗಲೇ ಗುರುತಿಸಲಾಗಿರುವ ಸ್ಥಳದಲ್ಲಿ G+7 ಮಾದರಿಯಲ್ಲಿ 1200 ಮನೆಗಳ ವಸತಿ ಸಮುಚ್ಚಯಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಈ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಅನುಮೋದನೆ ಸಿಗುತ್ತಿದ್ದಂತೆ ಕಾಮಗಾರಿ ಆರಂಭಿಸಲಾಗುವುದು. ಗೋಪಿಶೆಟ್ಟಿಕೊಪ್ಪದಲ್ಲಿ ಬಡಾವಣೆ ಅಭಿವೃದ್ಧಿಗೆ 104 ಎಕರೆ ಭೂಮಿಯನ್ನು ರೈತರು ಹಸ್ತಾಂತರಿಸಲು ಆಸಕ್ತಿ ತೋರಿದ್ದು ಅದರಲ್ಲಿ 32 ಎಕರೆ ಜಮೀನಿನ ಮಾಲೀಕರೊಂದಿಗೆ 50:50 ಅನುಪಾತದಲ್ಲಿ ಅಭಿವೃದ್ಧಿಪಡಿಸಲು ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕೆಲವೇ ತಿಂಗಳುಗಳಲ್ಲಿ ಬಡಾವಣೆ ನಿರ್ಮಾಣ ಕಾರ್ಯ ಆರಂಭಿಸಲಾಗುವುದು ಎಂದರು. ಗೋಷ್ಠಿಯಲ್ಲಿ ಸೂಡಾ ಆಯುಕ್ತ ಬಿಆರ್ ಮಂಜುನಾಥ್, ಪ್ರವೀಣ್ ಕುಮಾರ್ ಮತ್ತಿತರರು ಇದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖಾ ಮಠ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘಗಳ ಒಕ್ಕೂಟದ ಸಹಯೋಗದಲ್ಲಿ ಜೂನ್ 27 ಬೆಳಗ್ಗೆ 11:30 ಶರಾವತಿ ನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಆಯೋಜಿಸಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ಉಪಸ್ಥಿತರಿರಲಿದ್ದಾರೆ ಎಂದರು. ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ, ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಚೇತನ್ ಗೌಡ, ಸೂಡಾ ಅಧ್ಯಕ್ಷ ಎಚ್ಎಸ್ ಸುಂದರೇಶ್, ಕಾಡಾ ಅಧ್ಯಕ್ಷ ಡಾಕ್ಟರ್ ಅಂಶುಮಂತ್, ದಾವಣಗೆರೆ ವಲಯ ಪೊಲೀಸ್ ಮಹಾನಿರ್ದೇಶಕ ರವಿಕಾಂತ್ ಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಧರ್ಮೇಶ್ ಸಿರಿಬೈಲು, ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಎಬಿ ಸಂಜಯ್ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಕುವೆಂಪು ರಂಗಮಂದಿರದಿಂದ ಆದಿಚುಂಚನಗಿರಿ ಸಮುದಾಯ ಭವನದವರೆಗೆ ವಾಹನಗಳೊಂದಿಗೆ ಕೆಂಪೇಗೌಡರ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ. ಅತಿಥಿಗಳನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಗುವುದು ಎಂದರು. ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷ ಬಿಎ ರಮೇಶ್ ಹೆಗ್ಡೆ ಮಾತನಾಡಿ, ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು. ಈ ಬಾರಿ ಕೆಂಪೇಗೌಡ ಪ್ರಶಸ್ತಿಯನ್ನು ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಕೆಎನ್ ರಾಮಕೃಷ್ಣ, ಪ್ರತಿಮಾ, ಡಾಕಪ್ಪಗೌಡ, ಶಾಂತಾ, ಸುರೇಂದ್ರ, ಭಾರತಿ ರಾಮಕೃಷ್ಣ ಮತ್ತಿತರರಿದ್ದರು. ಮುಂದಿನ ವಿವರ. ಪರಿಸರಕ್ಕೆ ಗೊತ್ತಿದ್ದು ಮತ್ತು ಗೊತ್ತಿಲ್ಲದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಸೇರುತ್ತಿದೆ. ಅದನ್ನ ನಿಯಂತ್ರಿಸುವುದಕ್ಕೆ ಸಾಕಷ್ಟು ಜಾಗೃತಿ ಮೂಡಿಸಲಾಗಿದೆ, ಆದರೆ ನಿರೀಕ್ಷಿತ ಪ್ರಯೋಜನವಾಗಿಲ್ಲ. ಇದರ ನಿಯಂತ್ರಣಕ್ಕೆ ದಂಡ ಪ್ರಯೋಗವೊಂದೇ ಮಾರ್ಗ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಅಭಿಪ್ರಾಯಪಟ್ಟರು. ಮುಂದಿನ ವಿವರ. ಮೈಸೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ವಿಜ್ಞಾನ ತಂತ್ರಜ್ಞಾನ ಕನ್ನಡೋತ್ಸವ ಕಾರ್ಯಕ್ರಮದಲ್ಲಿ ಗಾಯಕಿ ಸ್ನೇಹಾ ಪಾಪಣ್ಣ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 17 ಸಾಧಕರನ್ನು ಗೌರವಿಸಲಾಯಿತು. ಕಾರ್ಗಲ್ ಕೆಪಿಸಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪಾಪಣ್ಣ ಅವರ ಪತ್ನಿ ಗಾಯಕಿ ಸ್ನೇಹಾ ಅವರಿಗೆ ಗಾಯನ ವಿಭಾಗದಲ್ಲಿ ಪ್ರಶಸ್ತಿ ನೀಡಲಾಗಿದೆ. ಮೈಸೂರು ಮಾನಸ ಗಂಗೋತ್ರಿ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನಕುಮಾರ್ ಪ್ರಶಸ್ತಿ ಪ್ರದಾನ ಮಾಡಿದರು. ಕುವೆಂಪು ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿದಾನಂದ ಗೌಡ, ಮೈಸೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಎನ್ ಕೆ ಲೋಕನಾಥ್, ಮೈಸೂರು ಕಸಾಪ ಅಧ್ಯಕ್ಷ ಎಂ ಸಿ ಮಂಜುನಾಥ್ ಇತರರಿದ್ದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಲೈಫ್ ಬಿಂದಾಸಾಗಿ ನಡೀತಾ ಇದೆ ಅಂತಾನು ಅನ್ಕೊಳ್ತೀನಿ. ಇವತ್ತಿನ ಎಪಿಸೋಡ್ ನಲ್ಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಎಸ್ಪೆಷಲಿ ನಮ್ಮ ಜೆನ್ಸಿ ಅವರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ನಮಗೆ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ನ ಸ್ಕ್ರಾಲ್ ಮಾಡೋದು ಗೊತ್ತು, ಆನ್ಲೈನ್ ನಲ್ಲಿ ಬಿರಿಯಾನಿ ಆರ್ಡರ್ ಮಾಡೋದು ಗೊತ್ತು, ಕೊನೆಗೆ ಯಾವ್ದಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಚಾಟ್ GPT ಮಾಡೋದು ಗೊತ್ತು. ಆದ್ರೆ ಕಾಲೇಜ್ ಮುಗಿದ್ಮೇಲೆ ನಮಗೆ ಬೇಕಾದ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದು ಎಲ್ಲಿ, ನಮ್ಮದೇ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಯಾರ ಹತ್ರ ಹೋಗ್ಬೇಕು, ಇಲ್ಲ ಲೈಫ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಗೆ ಹೋಗೋದಕ್ಕೆ ಒಂದು ಬೆಸ್ಟ್ ಇಂಟರ್ನ್ಶಿಪ್ ಬೇಕು ಅಂತಂದ್ರೆ ಯಾವ ವೆಬ್ಸೈಟ್ ಲಾಗಿನ್ ಮಾಡ್ಬೇಕು. ಸೊ ಇದ್ರಲ್ಲೆಲ್ಲ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ? ನಮ್ಮಲ್ಲಿ ತುಂಬಾ ಜನ ಸರ್ಕಾರಿ ಕೆಲಸ ಅಂತಂದ್ರೆ ಕ್ಯೂ ನಿಲ್ಬೇಕು, ಖಾಸಗಿ ಕೆಲಸ ಅಂತಂದ್ರೆ ಇಂಟರ್ನೆಟ್ ಸಾಕು ಅನ್ಕೊಂಡಿರ್ತೀವಿ. ಆದ್ರೆ ಇವತ್ತು ಗೌರ್ಮೆಂಟ್ ಕೂಡ ನಮ್ಮಷ್ಟೇ ಸ್ಮಾರ್ಟ್ ಆಗಿದೆ. ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ನೀವು ತಿಳ್ಕೊಳ್ಳೇಬೇಕಾದ ಸರ್ಕಾರಿ ವರ್ಸಸ್ ಸರ್ಕಾರೇತರ ಅಸಲಿ ಡಿಫ್ರೆನ್ಸ್ ಏನು, ಮಧ್ಯವರ್ತಿಗಳ ಕಾಟ ಇಲ್ಲದೆ ಯಾರದ್ದೋ ಕಾಲು ಹಿಡಿಯದೆ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಕೆಲಸಗಳನ್ನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸ್ನೇಹಿತರೆ, ಯಾವುದೇ ಕೆಲಸ ಸುಲಭವಾಗಿ ಮತ್ತು ಬೇಗ ಆಗ್ಬೇಕು ಅಂತಂದ್ರೆ ಸರಿಯಾದ ವ್ಯಕ್ತಿ ಅಥವಾ ಸರಿಯಾದ ಕಚೇರಿಯನ್ನು ಸಂಪರ್ಕಿಸೋದು ಅತ್ಯಂತ ಮುಖ್ಯವಾಗಿರುತ್ತೆ. ಸರ್ಕಾರಿ ಮತ್ತು ಸರ್ಕಾರೇತರ ಕೆಲಸಗಳಿಗೆ ಯಾರನ್ನ ಸಂಪರ್ಕಿಸಬೇಕು ಅನ್ನೋ ಸ್ಪಷ್ಟ ಮಾಹಿತಿಯನ್ನ ನಾನೀಗ ತಿಳಿಸ್ತೀನಿ. ಮೊದಲನೇದಾಗಿ ಗೌರ್ಮೆಂಟ್ ವರ್ಕ್ಸ್ ಅಂದ್ರೆ ಸರ್ಕಾರಿ ಕೆಲಸಗಳು. ಸರ್ಕಾರಿ ಕೆಲಸಗಳು ವ್ಯಾಪಕವಾಗಿದ್ದು ಅವುಗಳನ್ನು ಮೂರು ಹಂತಗಳಲ್ಲಿ ವಿಂಗಡಿಸಬಹುದು. ಮೊದಲನೇದಾಗಿ ಗ್ರಾಮ ಅಥವಾ ಸ್ಥಳೀಯ ಮಟ್ಟದ ಕೆಲಸಗಳು, ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪಹಣಿ, ಇವುಗಳ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದ್ರೆ ನಿಮ್ಮ ಹತ್ತಿರದ ಶಿವಮೊಗ್ಗ 1 ಅಥವಾ ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಗಳು ಅಥವಾ ನಾಡ ಕಚೇರಿಗೆ ಹೋಗ್ಬೇಕಾಗುತ್ತೆ. ಇನ್ನ ಗ್ರಾಮ ಮಟ್ಟದ ಸಮಸ್ಯೆಗಳು ಅಂತಂದ್ರೆ ಕುಡಿಯುವ ನೀರಿನ ಬಗ್ಗೆ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಸ್ವಚ್ಛತೆ ಬಗ್ಗೆ ಹಾಗೆ ಉದ್ಯೋಗ ಖಾತರಿಯ ಬಗ್ಗೆ, ಇವುಗಳ ಬಗ್ಗೆ ವಿಚಾರಣೆ ಮಾಡಬೇಕು ಅನ್ನೋದಾದ್ರೆ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಹೋಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO ಅಂತಿರ್ತಾರೆ, ಅಥವಾ ನಿಮ್ಮ ವಾರ್ಡಿನ ಪಂಚಾಯತಿ ಸದಸ್ಯರನ್ನ ಭೇಟಿ ಮಾಡಬಹುದು. ಹಾಗೆ ಸ್ನೇಹಿತರೆ, ನಗರ ಮಟ್ಟದ ಸಮಸ್ಯೆಗಳು, ಈಗ ಕಸದ ವಿಲೇವಾರಿ ಆಗಿರಬಹುದು, ರಸ್ತೆ ದುರಸ್ತಿ, ಆಸ್ತಿ ತೆರಿಗೆ, ಖಾತಾ ಬದಲಾವಣೆ, ಇವುಗಳ ಬಗ್ಗೆ ವಿಚಾರಣೆ ಮಾಡುವುದಾದರೆ ನಗರಸಭೆ, ಪುರಸಭೆ ಅಥವಾ ಮಹಾನಗರ ಪಾಲಿಕೆ ಕಚೇರಿಗೆ ಹೋಗಿ ಕಂದಾಯ ನಿರೀಕ್ಷಕರು ಅಂದ್ರೆ ರೆವೆನ್ಯೂ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ, ಅಥವಾ ನಿಮ್ಮ ವಾರ್ಡಿನ ಕೌನ್ಸಿಲರ್ಸ್ ಅಥವಾ ಕಾರ್ಪೊರೇಟರ್ ಅವರನ್ನ ಭೇಟಿ ಮಾಡಬೇಕಾಗುತ್ತೆ. ಇನ್ನ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕೆಲಸಗಳು ಆಗ್ಬೇಕು ಅಂತಂದ್ರೆ ಜಮೀನು ವಿವಾದ ಆಗಿರಬಹುದು, ಸಾರ್ವಜನಿಕ ದೂರುಗಳಾಗಿರಬಹುದು, ಕಾನೂನು ಸುವ್ಯವಸ್ಥೆ ಬಗ್ಗೆ. ಸೊ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕಿಸಬೇಕಾಗುತ್ತೆ. ಇನ್ನ ಕಳುವಾಗಿರುವ ವಸ್ತುಗಳ ಬಗ್ಗೆ ಪೊಲೀಸ್ ಅವರಿಗೆ ದೂರು ಕೊಡಬೇಕು, ಹಾಗೆ ಸುರಕ್ಷತೆಯನ್ನ ಪಡಿಬೇಕು ಅನ್ನೋದಾದ್ರೆ ನಿಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಸಲ್ಲಿಸಬಹುದು. ಹಾಗೆ ಸಮಸ್ಯೆ ಏನಾದರೂ ದೊಡ್ಡದಾಗಿದ್ದರೆ DYSP ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಬಹುದು. ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದ್ರೆ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಯವರನ್ನ ಭೇಟಿ ಮಾಡಬಹುದು. ನಂತರ ಶಾಲಾ ಕಾಲೇಜುಗಳ ಸಮಸ್ಯೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಥವಾ DDPI ಅವರನ್ನ ಸಂಪರ್ಕಿಸಬಹುದು. ಇನ್ನ ಸರ್ಕಾರದ ಜನಪ್ರತಿನಿಧಿಗಳು ಅಂದ್ರೆ ಯೋಜನೆಗಳ ಮಂಜೂರಾತಿ ಅಥವಾ ದೊಡ್ಡ ಸಮಸ್ಯೆಗಳಿದ್ರೆ ನಿಮ್ಮ ಭಾಗದ ಅಭಿವೃದ್ಧಿ ಕೆಲಸಗಳು ಅಥವಾ ವೈಯಕ್ತಿಕವಾಗಿ ಸರ್ಕಾರದ ಸಹಾಯಧನ ಬೇಕಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರನ್ನು ಅಥವಾ ಸಂಸದರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಬಹುದು. ಸೊ ಸ್ನೇಹಿತರೆ, ಈಗ ಗೊತ್ತಾಯ್ತಲ್ವಾ ಸರ್ಕಾರಿ ಕೆಲಸಗಳಿಗೆ ಯಾರನ್ನ ಸಂಪರ್ಕಿಸಬೇಕು ಅನ್ನೋ ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ಸರ್ಕಾರೇತರ ಕೆಲಸಗಳಿಗೆ ಯಾರನ್ನ ಸಂಪರ್ಕಿಸಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಯಾವುದೇ ಕೆಲಸ ಸುಲಭವಾಗಿ ಮತ್ತು ಬೇಗ ಆಗಬೇಕು ಅಂತಂದರೆ ಸರಿಯಾದ ವ್ಯಕ್ತಿ ಅಥವಾ ಸರಿಯಾದ ಕಚೇರಿಯನ್ನು ಸಂಪರ್ಕಿಸೋದು ಅತ್ಯಂತ ಮುಖ್ಯವಾಗಿರುತ್ತೆ ಅಲ್ವಾ? ಈಗಾಗಲೇ ನಾನು ಕಳೆದ ಭಾಗದಲ್ಲಿ ಸರ್ಕಾರಿ ಕೆಲಸಗಳಿದ್ದಲ್ಲಿ ಯಾರನ್ನ ಸಂಪರ್ಕಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದಾಯ್ತು. ಹಾಗೆ ಈಗ ಸರ್ಕಾರೇತರ ಕೆಲಸಗಳಿಗೆ ಯಾವ ಕಚೇರಿಯನ್ನ ಸಂಪರ್ಕಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಸ್ನೇಹಿತರೆ. ಸರ್ಕಾರೇತರ ಅಥವಾ ಖಾಸಗಿ ಕೆಲಸಗಳು, ಈಗ ಸರ್ಕಾರದ ವ್ಯಾಪ್ತಿಗೆ ಬರದ ದೈನಂದಿನ ಜೀವನದ ಆಡಳಿತಾತ್ಮಕ ಅಥವಾ ವಾಣಿಜ್ಯ ಕೆಲಸಗಳಿಗೆ ಸಂಪರ್ಕಿಸಬೇಕು ಅಂತಂದರೆ ಮೊದಲನೇದಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸು, ಅಂದರೆ ಈಗ ಸಾಲ ಆಗಿರಬಹುದು, ಅಕೌಂಟ್ ಓಪನ್ ಮಾಡಬೇಕಾಗಿರುತ್ತೆ, ನಂತರ ವಿಮೆ, ಹಣದ ವಹಿವಾಟು, ಇವುಗಳ ಬಗ್ಗೆ ರಾಷ್ಟ್ರೀಕೃತ ಅಥವಾ ಖಾಸಗಿ ಬ್ಯಾಂಕುಗಳ ಶಾಖಾ ವ್ಯವಸ್ಥಾಪಕರನ್ನು ಅಂದರೆ ಬ್ರಾಂಚ್ ಮ್ಯಾನೇಜರ್ ಅವರು ಅಥವಾ ಬ್ಯಾಂಕಿನ ಗ್ರಾಹಕ ಸೇವಾ ಅಧಿಕಾರಿಯನ್ನ ಭೇಟಿ ಮಾಡಬೇಕಾಗುತ್ತೆ. ಇನ್ನು ಎರಡನೇದಾಗಿ ಕಾನೂನು ಮತ್ತು ಆಸ್ತಿ ವ್ಯವಹಾರಗಳು, ಒಪ್ಪಂದ ಪತ್ರಗಳು, ಆಸ್ತಿ ಖರೀದಿ ಅಥವಾ ಮಾರಾಟದ ದೃಢೀಕರಣ, ವಿಚ್ಛೇದನ ಅಥವಾ ಸಿವಿಲ್ ವಿವಾದಗಳಿಗೆ ನೋಂದಾಯಿತ ವಕೀಲರನ್ನ ಅಥವಾ ನೋಟರಿ ಮಾಡುವವರನ್ನ ಸಂಪರ್ಕಿಸಬೇಕು. ಇನ್ನು ಮೂರನೇದಾಗಿ ಗ್ರಾಹಕ ಸೇವೆಗಳು ಮತ್ತು ದೂರುಗಳು, ಇವುಗಳನ್ನ ಎಲ್ಲಿ ಸಲ್ಲಿಸಬೇಕು ಅಂತ ನೀವು ಕೇಳೋದಾದರೆ ಮೊಬೈಲ್ ನೆಟ್ವರ್ಕ್ ಅಥವಾ ಇಂಟರ್ನೆಟ್, ಗೃಹೋಪಯೋಗಿ ವಸ್ತುಗಳ ರಿಪೇರಿ, ಇವುಗಳ ಬಗ್ಗೆ ಯಾವ ಕಚೇರಿಯಲ್ಲಿ ಮಾಹಿತಿ ಸಿಗುತ್ತೆ ಅಂತ ಹೇಳೋದಾದರೆ ಆಯಾ ಕಂಪನಿಯ ಗ್ರಾಹಕ ಸೇವಾ ಕೇಂದ್ರಕ್ಕೆ ಕರೆ ಮಾಡಬೇಕಾಗುತ್ತೆ ಅಥವಾ ಅಧಿಕೃತ ಸರ್ವಿಸ್ ಸೆಂಟರ್ನ ಮ್ಯಾನೇಜರನ್ನ ಸಂಪರ್ಕಿಸಬೇಕು. ಅಲ್ಲಿ ಬಗೆಹರಿಯದಿದ್ದರೆ ಗ್ರಾಹಕರ ವೇದಿಕೆಗೆ ಹೋಗಬಹುದು, ಅಂದರೆ ಕನ್ಸ್ಯೂಮರ್ ಕೋರ್ಟ್ಗೆ ನೀವು ಹೋಗಬಹುದು. ಇನ್ನು ನಾಲ್ಕನೇದಾಗಿ ವೃತ್ತಿಪರ ಸಲಹೆಗಳು, ಪ್ರೊಫೆಷನಲ್ ಅಡ್ವೈಸ್ ಅಂತ ಹೇಳ್ತೇವೆ. ಸೊ ತೆರಿಗೆ ಮತ್ತು ಉದ್ಯೋಗ ಲೆಕ್ಕಾಚಾರದ ಬಗ್ಗೆ ವಿಚಾರಣೆ ಮಾಡಬೇಕು ಅಂತಂದರೆ ಚಾರ್ಟೆಡ್ ಅಕೌಂಟೆಂಟ್ ಅವರನ್ನ ಭೇಟಿ ಮಾಡಬೇಕಾಗುತ್ತೆ. ಇನ್ನು ಮನೆ ಅಥವಾ ಕಟ್ಟಡ ನಿರ್ಮಾಣದ ಬಗ್ಗೆ ವಿಚಾರಿಸಬೇಕಾದಲ್ಲಿ ಸಿವಿಲ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಹತ್ರ ಹೋಗಬೇಕಾಗುತ್ತೆ. ಎಸ್, ನೆನ್ಪಿಡಿ ಸ್ನೇಹಿತರೆ, ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಸಕಾಲ ಯೋಜನೆ ಇರೋದ್ರಿಂದ ಯಾವುದೇ ಕಚೇರಿಗೆ ಹೋದರೂ ನಿಮ್ಮ ಅರ್ಜಿಯ ಸ್ವೀಕೃತಿ ರಸೀದಿಯನ್ನು ಪಡೆಯುವುದನ್ನು ಮರಿಬೇಡಿ. ಖಾಸಗಿ ಕೆಲಸಗಳಿಗೆ ಅಂದರೆ ಯಾವುದೇ ಒಪ್ಪಂದ ಅಥವಾ ಹಣಕಾಸಿನ ವಹಿವಾಟು ಮಾಡುವ ಮುಂಚೆ ಲಿಖಿತ ದಾಖಲೆಗಳು ಮತ್ತು ರಸೀದಿಗಳನ್ನು ಪಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ನಮ್ಮ ಸರ್ಕಾರಿ ವರ್ಸಸ್ ಸರ್ಕಾರೇತರ ಕೆಲಸದಲ್ಲಿ ಯಾವ ಯಾವ ಕಚೇರಿಗಳಿಗೆ ಭೇಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದಾಯ್ತು. ಹಾಗಾದರೆ ಇನ್ನು ಮುಂದಿನ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಇದರಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆದರೆ ಅದನ್ನು ಕೇಳೋಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಸರ್ಕಾರಿ ವರ್ಸಸ್ ಸರ್ಕಾರೇತರ ಕೆಲಸಗಳಿಗೆ ಯಾವ ಯಾವ ಕಚೇರಿಗಳಿಗೆ ಭೇಟಿ ನೀಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದಾಯ್ತು. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ತಕ್ಷಣ ಗೂಗಲ್ ಮಾಡ್ತೀವಿ ಅಥವಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡ್ತೀವಿ ಅಲ್ವಾ. ಆದರೆ ನೆನ್ಪಿಡಿ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದೆಲ್ಲ ಬರೀ ಇನ್ಫಾರ್ಮೇಷನ್ ಅಷ್ಟೇ, ಅದು ಅಥೆಂಟಿಕ್ ಅಲ್ಲ. ನಮ್ಮ ಲೈಫ್ಗೆ ಬೇಕಾದ ಅಸಲಿ ಕೆಲಸಗಳು ಆಗೋದು ಈ ಎರಡು ಜಾಗದಲ್ಲಿ. ಮೊದಲನೇದಾಗಿ ಸರ್ಕಾರಿ ವೆಬ್ಸೈಟ್ಗಳು, ಹಾಗೆ ಎರಡನೇದಾಗಿ ಸರ್ಕಾರೇತರ ಅಥವಾ ಖಾಸಗಿ ವೆಬ್ಸೈಟ್ಗಳಲ್ಲಿ. ಸೊ ಹಾಗಾಗಿ ಸರ್ಕಾರಿ ವೆಬ್ಸೈಟ್ಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದು ನಿಮ್ಮ ಹಕ್ಕುಗಳು ಮತ್ತು ಅಧಿಕೃತ ದಾಖಲೆಗಳ ಜಗತ್ತು. ಸರ್ಕಾರದ ವೆಬ್ಸೈಟ್ಗಳ ಕೊನೆಯಲ್ಲಿ ಯಾವಾಗಲೂ .gov.in ಅಥವಾ .nic.in ಇರುತ್ತೆ. ಇದು ಆ ಸೈಟಿನ ಅಪ್ಪಟ ಸರ್ಕಾರಿ ಮತ್ತು ನಂಬಿಕಸ್ಥ ಅನ್ನೋದಕ್ಕೆ ಸಾಕ್ಷಿಯಾಗಿರುತ್ತೆ. ಇದರಲ್ಲಿ ಏನ್ ಸಿಗುತ್ತೆ ಅಂತ ಹೇಳೋದಾದ್ರೆ, ನಿಮ್ಮ ಸ್ಕಾಲರ್ಶಿಪ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ವೋಟರ್ ಐಡಿ ಮತ್ತು ಸರ್ಕಾರಿ ಕೆಲಸಗಳ ಅಪ್ಲಿಕೇಶನ್ಸ್ ಇರುತ್ತೆ. ಹಾಗೆ ಇನ್ನ ಸರ್ಕಾರೇತರ ಖಾಸಗಿ ವೆಬ್ಸೈಟ್ಗಳು, ಅದರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಇದು ನಿಮ್ಮ ಕೌಶಲ್ಯ, ಜ್ಞಾನ ಮತ್ತು ದೈನಂದಿನ ಸೇವೆಗಳ ಜಗತ್ತಾಗಿರುತ್ತೆ. ಇವುಗಳ ಕೊನೆಯಲ್ಲಿ .com, .org, .edu, .in ಇತ್ಯಾದಿ ಇರುತ್ತೆ. ಇದರಲ್ಲಿ ಏನ್ ಸಿಗುತ್ತೆ ಅಂತ ಹೇಳೋದಾದ್ರೆ, ಉದ್ಯೋಗಾವಕಾಶಗಳ ಬಗ್ಗೆ, ಹಾಗೆ ಆನ್ಲೈನ್ ಕೋರ್ಸ್ಗಳ ಬಗ್ಗೆ, ಇಂಟರ್ನ್ಶಿಪ್ಗಳ ಬಗ್ಗೆ ಹಾಗೂ ಬ್ಯಾಂಕಿಂಗ್ ಸೇವೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಲಾಭ ಆಗುತ್ತೆ ಅಂತ ಹೇಳೋದಾದ್ರೆ, ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಯಾರೋ ಒಬ್ಬ ಏಜೆಂಟ್ಗೆ ಸಾವಿರಾರು ರೂಪಾಯಿ ಕೊಟ್ಟು ಲಂಚ ಕೊಡೋ ಕೆಲಸವಿರೋದಿಲ್ಲ. ನಿಮ್ಮ ಮೊಬೈಲ್ನಲ್ಲೇ 5 ನಿಮಿಷದಲ್ಲಿ ಕೆಲಸ ಮುಗಿಸ್ಬಹುದು ಸ್ನೇಹಿತರೆ. ಹಾಗೆ ಸರ್ಕಾರಿ ಆಫೀಸ್ಗಳ ಮುಂದೆ ಕ್ಯೂ ನಿಲ್ಲೋ ಅಗತ್ಯವಿರೋದಿಲ್ಲ. ಇನ್ನ ಈ ವೆಬ್ಸೈಟ್ಗಳಿಂದ ಕಾಲೇಜು ಶಿಕ್ಷಣದ ಜೊತೆಗೆ ಜಗತ್ತಿನ ಬೆಸ್ಟ್ ಕೋರ್ಸ್ಗಳನ್ನ ಮನೆಯಲ್ಲೇ ಕೂತು ಕಲಿಬಹುದು. ಹಾಗೆ ಸುರಕ್ಷತೆ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಅಧಿಕೃತ ವೆಬ್ಸೈಟ್ಗಳನ್ನು ಬಳಸೋದ್ರಿಂದ ಆನ್ಲೈನ್ ವಂಚನೆಗಳಿಂದ ಪಾರಾಗಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ನಾನೀಗ ಕೆಲವೊಂದಿಷ್ಟು ಸರ್ಕಾರಿ ವೆಬ್ಸೈಟ್ ಹೆಸರನ್ನ ತಿಳಿಸ್ತೀನಿ, ಕೇಳಿ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದ್ರೆ SSP ಇರಬಹುದು, ಹಾಗೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ NSP ಇರಬಹುದು, ಹಾಗೆ ಸೇವಾ ಸಿಂಧು, ಡಿಜಿಲಾಕರ್, ಹಾಗೆ ರಾಷ್ಟ್ರೀಯ ವೃತ್ತಿ ಜೀವನ ಸೇವೆ, ಇವುಗಳು ಸರ್ಕಾರಿ ವೆಬ್ಸೈಟಿನ ಹೆಸರುಗಳು. ಇನ್ನ ಸರ್ಕಾರೇತರ ವೆಬ್ಸೈಟ್ಗಳ ಹೆಸರು ಹೀಗಿವೆ: ಲಿಂಕ್ಡ್ಇನ್ ಆಗಿರಬಹುದು, ಇಂಟರ್ನ್ ಶಾಲಾ ಆಗಿರಬಹುದು, ಹಾಗೆ ಕೋರ್ಸೆರಾ, ಹಾಗೆ ನೌಕರಿ, ಲಿಂಕ್ಡ್ಇನ್ ಜಾಬ್ಸ್ ಆಗಿರಬಹುದು. ಕೊನೆಯದಾಗಿ ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಪ್ಪ ಅಂದ್ರೆ, ಯಾವುದೇ ವೆಬ್ಸೈಟ್ ಓಪನ್ ಮಾಡಿದಾಗ ಅದರ ಲಿಂಕ್ ನ ಆರಂಭದಲ್ಲಿ https:// ಇದೆಯಾ ಮತ್ತು ಒಂದು ಸಣ್ಣ ಬೀಗದ ಮುದ್ರೆ ಅಂದ್ರೆ ಪ್ಯಾಡ್ಲಾಕ್ ಐಕಾನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಇದ್ರೆ ಮಾತ್ರ ಆ ಸೈಟ್ ಸುರಕ್ಷಿತವಾಗಿರುತ್ತೆ. ನಿಮ್ಮ ವೈಯಕ್ತಿಕ ಮಾಹಿತಿ ಅಥವಾ OTPಯನ್ನ ಯಾವುದೇ ಕಾರಣಕ್ಕೂ ಅಪರಿಚಿತ ವೆಬ್ಸೈಟ್ಗಳಲ್ಲಿ ಶೇರ್ ಮಾಡಬೇಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಉಪಯುಕ್ತವಾಯಿತು ಅಂತ ಅನ್ಕೊಳ್ತಾ, ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
6: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
7: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
8: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
9: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್, ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್, ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
11: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್, ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
12: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
11: ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6:00 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜುನ್ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು ಕೇಳೋದು ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ
2: ಒಂದು ಸಿಂಪಲ್ ಅನಿಸುತ್ತೆ, ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೇ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ನಡ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು. ಕಾಲಕ್ರಮೇಣ ಬದಲಾಗ್ತಾ ಇದ್ದಾಗೆ ನಮಗೆ ಉಗಿ ಬಂಡಿಗಳು ಈ ಥರದ್ದೆಲ್ಲ ಸೃಷ್ಟಿ ಆಗ್ತಾ ಹೋಯಿತು. ಆ್ಯಂಡ್ ಅದಾದ ನಂತರದಲ್ಲಿ ನಮಗೆ ಪೆಟ್ರೋಲ್ ವೆಹಿಕಲ್ಗಳು ಮತ್ತು ಡೀಸೆಲ್ ವೆಹಿಕಲ್ಗಳು ಬರೋದಕ್ಕೆ ಶುರುವಾಗುತ್ತೆ. ಸೊ ಈ ಒಂದು ವೆಹಿಕಲ್ಗಳು ಬಂದಾಗ ನಮಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ಕುತೂಹಲ ಇದ್ದೇ ಇರ್ತಾಯಿತ್ತು. ಆ್ಯಂಡ್ ಈಗಲೂ ಕೂಡ ಎಷ್ಟೋ ಜನಕ್ಕೆ ಈ ಪೆಟ್ರೋಲ್ ವೆಹಿಕಲ್ಗಳು ಡೀಸೆಲ್ ವೆಹಿಕಲ್ಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟಾಗಿ ಇನ್ನು ಕೂಡ ಗೊತ್ತಿರಲ್ಲ. ಆದರೂ ಕೂಡ ಇವಾಗ ನಾವೆಲ್ಲ ಕಡೆಯಲ್ಲಿ ನೋಡ್ಬೋದು, ಎಲ್ಲ ಮನೆಗಳಲ್ಲೂ ಕೂಡ ನೋಡ್ಬೋದು, ಒಂದಲ್ಲ ಒಂದು ವೆಹಿಕಲ್ ಮನೇಲಿ ಇದ್ದೇ ಇರುತ್ತೆ. ಸೊ ಅದು ಸ್ಕೂಟಿ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಅಥವಾ ಟಿ ವಿ ಎಸ್ಗಳಾಗಿರ್ಬೋದು, ಈ ಥರದ ವೆಹಿಕಲ್ಗಳಿದ್ದೇ ಇರುತ್ತೆ, ಮತ್ತು ಕಾರ್ಗಳನ್ನ ಕೂಡ ಈಗ ಇಟ್ಕೊಂಡಿರ್ತೀವಿ. ಆದರೂ ಕೂಡ ಈಗ ಎಷ್ಟೋ ಜನಕ್ಕೆ ಈ ಒಂದು ವೆಹಿಕಲ್ಗಳು ಹೇಗೆ ಚಾಲನೆ ಮಾಡ್ತವೆ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲೇ ಈಗ ನಾವೆಲ್ಲ ನೋಡ್ತೀವಿ ಅಂತಂದರೆ ನಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಸಿಗ್ತಾ ಇದೆ. ಸೊ ಈ ಒಂದು ವೆಹಿಕಲ್ಗಳ ಸಂಖ್ಯೆ ಕೂಡ ಇತ್ತೀಚೆಗೆ ಬಹಳಷ್ಟು ಆಗಿದೆ ಅಂತಲೇ ಹೇಳ್ಬೋದು. ಭಾಳ ಜನ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಈವನ್ ಅದರಲ್ಲಿ ಆಟೋ, ಬೈಕ್ ಮತ್ತು ಸ್ಕೂಟಿ, ಕಾರ್ಗಳು, ದೊಡ್ಡ ದೊಡ್ಡ ಲಾರಿಗಳು, ಬಸ್ಗಳು ಎಲ್ಲದೂ ಕೂಡ ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳಾಗಿ ಸಿಗ್ತಾ ಇದೆ ನಮಗೆ. ಸೊ ಇಂತಹ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಗೊತ್ತಿದೆ, ಈಗ ಪೆಟ್ರೋಲ್ ವೆಹಿಕಲ್ ಆದರೆ ಪೆಟ್ರೋಲ್ ಎಂಜಿನ್ಗೆ ಹೋಗುತ್ತೆ, ಅಲ್ಲಿ ಸ್ಪಾರ್ಕ್ ಪ್ಲಗ್ ಇರುತ್ತೆ, ಸ್ಪಾರ್ಕ್ ಆಗುತ್ತೆ, ಅಲ್ಲಿ ಪಿಸ್ಟನ್ನಿಂದ ನಮಗೆ ಈ ಒಂದು ವೆಹಿಕಲ್ಗಳು ಮುಂದೆ ಹೋಗುತ್ತೆ ಅಂತ ಗೊತ್ತಿದೆ. ಆದರೆ ಇಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ನೋಡ್ತೀವಿ ಅಂತಂದರೆ ಅದು ಸೌಂಡ್ ಕೂಡ ಬರಲ್ಲ, ಹೊಗೆ ಸಹ ಬರಲ್ಲ, ಬರ್ನಿಂಗ್ ಕೂಡ ಆಗಲ್ಲ, ಹೇಗೆ ಅದು ಚಾಲನೆ ಮಾಡುತ್ತೆ ಅಂಥೇಳಿ ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ಹಾಗಾದರೆ ಇದರಲ್ಲಿರುವಂತಹ ಬ್ಯಾಟ್ರಿಗಳು ಅಥವಾ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಒಂದು ಕುತೂಹಲ ಇತ್ತು. ಅದನ್ನು ನಾನು ಕೂಡ ಇವತ್ತಿನ ಶೋನಲ್ಲಿ ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಈ ವಿಷಯ ಫಸ್ಟ್ ಟೈಮ್ ಗೊತ್ತಾಗ್ತಾ ಇದೆ ಅಂದರೆ ಅಥವಾ ನೀವು ಯಾವತ್ತಾದರೂ ಈ ರೀತಿಯ ವಿಷಯದ ಬಗ್ಗೆ ಯೋಚನೆ ಮಾಡಿದ್ರೆ ಅಂತಂದರೆ ನಿಮಗೆ ಏನಾದ್ರು ಆನ್ಸರ್ ಸಿಕ್ಕಿದ್ರೆ ಅದ್ರ ಬಗ್ಗೆ ನೀವು ಕೂಡ ನಮಗೆ ಒಂದು ಮೆಸೇಜ್ ಮಾಡಿ ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡಿ, ನಾವು ಕೂಡ ಅದನ್ನು ಪ್ರಸಾರ ಮಾಡ್ತೀವಿ. ಹಾಗೆ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳು ಮತ್ತು ಬ್ಯಾಟ್ರಿಗಳು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಿಮ್ಮ ಜೊತೆ ನಾನು ಕೂಡ ಮಾತಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೀ ರೇಡಿಯೋ ಶೋ ಮೊಗ್ಗ ರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಕೂಡ ಸಿದ್ಧವಾಗಿದ್ದೀನಿ. ಆ್ಯಂಡ್ ಹಾಗೆ ನಾನು ಕೂಡ ಕಾಫಿನ ಕುಡ್ಕೊಂಡು ಬಂದಾಗಿದೆ ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ. ಸೊ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಇವತ್ತು ನಾನು ತಿಳಿಸಿರುವಂತಹ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ನಲ್ಲಿ ಬ್ಯಾಟ್ರಿಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೇನಾದ್ರು ಗೊತ್ತಿದ್ರೆ ಅದನ್ನು ಕೂಡ ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ನಿಮಗೇನಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಗೊತ್ತಿದ್ರೆ ಅಥವಾ ನಿಮಗೆ ವಿಸ್ಮಯಕಾರಿ ಅಂತ ಅನಿಸಿರುವಂತಹ ವಿಚಾರಗಳೇನಾದರೂ ಇದ್ದರೆ ಅವುಗಳನ್ನ ನಮಗೂ ಕೂಡ ಪ್ರಶ್ನೆ ರೀತಿಯಲ್ಲಿ ಕಳಿಸ್ಕೊಡೋದು. ಆ್ಯಂಡ್ ಅವುಗಳಿಗೆ ನಾವು ಕೂಡ ಉತ್ತರಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ಹಾಗೆ ನಿಮಗೇನಾದ್ರು ಕಂಪ್ಲೀಟಾಗಿ ಆ ವಿಷಯದ ಬಗ್ಗೆ ಗೊತ್ತಿದೆ ಅಂತಂದರೆ ಸೊ ಅದನ್ನು ಕೂಡ ವಾಯ್ಸ್ ರೆಕಾರ್ಡ್ ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮಗೆ ತಿಳಿಸ್ಕೊಟ್ರೆ ನಾವು ಕೂಡ ಅದನ್ನು ಪ್ರಸಾರ ಮಾಡ್ತೀವಿ. ಹಾಗಾದರೆ ಯಾವ ರೀತಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಸೊ ಸಿಂಪಲ್ ಆಗಿ ನಮ್ಮ ಮೊಬೈಲ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. 9686-9627-9 ಈ ಸಂಖ್ಯೆನ ನೀವು ನೋಟ್ ಮಾಡಿಕೊಂಡು ಸೊ ನಮಗೆ ವಾಟ್ಸಪ್ಪಲ್ಲಿ ನೀವು ನಿಮ್ಮ ವಾಯ್ಸ್ ನೋಟ್ನ ಶೇರ್ ಮಾಡಬಹುದು. ಸೊ ಹಾಗಿದ್ರೆ ಕಳಿಸ್ಕೊಡ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ಕಾರ್ನಲ್ಲಿರುವಂತಹ ಬ್ಯಾಟರಿಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಫಸ್ಟು ನಾವು ನೋಡ್ತೀವಿ ಅಂತಂದರೆ ಈ ಬ್ಯಾಟ್ರಿ ವರ್ಕ್ ಆಗುವಂತಹ ವರ್ಕಿಂಗ್ ಪ್ರೋಸೆಸ್ನ ನಾವು ನೋಡಬೇಕಾಗತ್ತೆ. ಸೊ ಈಗ ಫಸ್ಟಲ್ಲಿ ನಾವು ನೋಡೋದಾದರೆ ಈ ಒಂದು ಬ್ಯಾಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಬ್ಯಾಟ್ರಿ ವರ್ಕ್ ಆಗುವಂಥದ್ದು ರಾಸಾಯನಿಕ ಕ್ರಿಯೆಯಿಂದ. ಅಂದರೆ ಈಗ ನಾವು ಅದರಲ್ಲಿ ಇರುವಂತಹ ಏನು ಲಿಕ್ವಿಡ್ ಇರುತ್ತೆ, ಸೊ ಆ ಲಿಕ್ವಿಡ್ನ ಮೂಲಕ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ಇದನ್ನು ನಾವು ಬ್ಯಾಟ್ರಿ ಅಂತ ಕರಿತೀವಿ. ಓಕೆನಾ? ಹಾಗೆಯೇ ಬ್ಯಾಟ್ರಿನಲ್ಲಿ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳು ಅಥವಾ ಸೆಲ್ಗಳು ಇರ್ತವೆ. ಸೊ ಈ ಸೆಲ್ಗಳಿರೋದ್ರಿಂದನೇ ಪ್ರತಿಯೊಂದು ಸೆಲ್ ಕೂಡ ತನ್ನದೇ ಆದಂತಹ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತವೆ. ಇದು ನಾರ್ಮಲ್ ಬ್ಯಾಟ್ರಿ ಕಂಡೀಷನ್ ಆಗಿರುತ್ತೆ. ಆದರೆ ಇದನ್ನು ನಾವು ವೆಹಿಕಲ್ಗಳಲ್ಲಿ ಬಳಸ್ತೀವಿ ಅಂತಂದರೆ ಆ ವೆಹಿಕಲಲ್ಲಿ ಬಳಸುವಂತಹ ಬ್ಯಾಟರಿಗಳಿಗೆ ನಾವು ಸ್ಟೋರೇಜ್ ಬ್ಯಾಟ್ರಿ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ನಾನಾಗಲೇ ಹೇಳಿದಂತಹ ನಾರ್ಮಲ್ ಬ್ಯಾಟರಿಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂತ ಅಂದರೆ, ಸೊ ಈಗ ಮೋಟಾರ್ ವೆಹಿಕಲ್ಗಳಲ್ಲಿ, ಹಾಗೆ ದೊಡ್ಡ ದೊಡ್ಡ ಉಪಕರಣಗಳಲ್ಲಿ, ಬಾಹ್ಯಾಕಾಶ ನೌಕೆಗಳಲ್ಲಿ, ಜಲಾಂತರ್ಗಾಮಿ ನೌಕೆಗಳಲ್ಲಿ, ಹಾಗೆ ತುರ್ತು ವಿದ್ಯುತ್ ಲೈಟ್ಗಳಿಗೆ ವಿದ್ಯುತ್ ಶಕ್ತಿಯನ್ನು ಪೂರೈಸೋದಕ್ಕೆ ಇಂತಹ ಒಂದು ಬ್ಯಾಟರಿಗಳನ್ನು ಉಪಯೋಗ ಮಾಡಲಾಗುತ್ತೆ. ಆದರೆ ಕಾರ್ನಲ್ಲಿ ಉಪಯೋಗಿಸುವಂತಹ ಈ ಬ್ಯಾಟರಿಗಳೇನಿದ್ದಾವೆ ಇವುಗಳನ್ನು ನಾನು ಆಗಲೇ ಹೇಳಿದಾಗೆ ಸ್ಟೋರೇಜ್ ಬ್ಯಾಟ್ರೀಸ್ ಅಂತ ಹೇಳಿ ಕರಿತೀವಿ. ಇದನ್ನು 1853 ಫ್ರೆಂಚ್ನ ಭೌತ ವಿಜ್ಞಾನಿ ಗ್ಯಾಸ್ಟನ್ ಪ್ಲಾಂಟೆ ಅನ್ನೋರು ಮೊಟ್ಟ ಮೊದಲ ಸ್ಟೋರೇಜ್ ಬ್ಯಾಟ್ರಿಯನ್ನು ಕಂಡುಹಿಡಿತಾರೆ. ಸೊ ಈ ಸ್ಟೋರೇಜ್ ಬ್ಯಾಟ್ರಿ ಏನು ಮಾಡುತ್ತೆ ಅಂದರೆ, ಈಗ ನಾವು ಒಂದು ಸಾರಿ ಈಗ ಸ್ಕೂಟಿಗಳಿಗೆ ನೀವು ನೋಡಿರ್ತೀರ ಎಲೆಕ್ಟ್ರಿಕ್ ಸ್ಕೂಟಿಗಳನ್ನು ಯೂಸ್ ಮಾಡಿರ್ತೀರ. ಸೊ ಅದಕ್ಕೆ ಒಂದು ಸಾರಿ ಒಂದು 20-30 minutes ಅಥವಾ 1 hour ಚಾರ್ಜ್ ಮಾಡಿದ್ರಿ ಅಂತಂದರೆ ಅದು ನಿಮಗೆ ಒಂದಷ್ಟು ಕಿಲೋಮೀಟರ್ನವರೆಗೆ ಮೈಲೇಜ್ನ ಕೊಡುತ್ತೆ. ಹಾಗೆ ನೀವು ಅದನ್ನು ಚಾಲನೆ ಮಾಡಿಕೊಂಡು ನೆಕ್ಸ್ಟು ನೀವು ಹೋಗಿ ಬಂದಾದ ನಂತರದಲ್ಲಿ ಮತ್ತೆ ಚಾರ್ಜಿಗೆ ಇಟ್ಕೊಂಡು ಯೂಸ್ ಮಾಡುವಂತಹ ಒಂದು ಸ್ಟೋರೇಜ್ ಕೆಪ್ಯಾಸಿಟಿ ಇರುವಂತಹ ಚಾರ್ಜರ್ ಬ್ಯಾಟರಿಗಳನ್ನು ನಾವು ನೋಡ್ತೀವಿ. ಸೊ ಇಂತಹ ಸ್ಟೋರೇಜ್ ಬ್ಯಾಟರಿಗಳನ್ನು ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಬಳಕೆ ಮಾಡೋದ್ರಿಂದ ಸೊ ನಮಗೆ ಹೆಚ್ಚಿನ ಮೈಲೇಜ್ ಕೂಡ ಸಿಗುತ್ತೆ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಆದರೆ ನಾರ್ಮಲ್ ಬ್ಯಾಟರಿಗಳು ಈ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ, ಹಾಗಾಗಿ ಸ್ಟೋರೇಜ್ ಬ್ಯಾಟರಿಗಳನ್ನು ಮಾತ್ರ ವೆಹಿಕಲ್ಗಳಲ್ಲಿ ಅಳವಡಿಸಲಾಗುತ್ತೆ. ಸೊ ಹಾಗಾದರೆ ಈ ಸ್ಟೋರೇಜ್ ಬ್ಯಾಟ್ರಿಗಳಲ್ಲೂ ಕೂಡ ಬೇರೆ ಬೇರೆ ವರ್ಷನ್ಗಳಿದೆ, ಅಂದರೆ ಎರಡು ರೀತಿಯ ಈ ಒಂದು ಸ್ಟೋರೇಜ್ ಬ್ಯಾಟ್ರಿಗಳಿದ್ದಾವೆ. ಅದರಲ್ಲಿ ಆ್ಯಸಿಡ್ ಅಕ್ಯುಮುಲೇಟರ್ ಅಂಥೇಳಿ ಒಂದಿದೆ, ಮತ್ತು ಇನ್ನೊಂದು ಆಲ್ಕಲೈ ಅಕ್ಯುಮುಲೇಟರ್ಸ್ ಅಂಥೇಳಿ ಇನ್ನೊಂದಿದೆ. ಸೊ ಈ ಎರಡು ರೀತಿಯ ಬ್ಯಾಟರಿಗಳಲ್ಲಿ ನಾವು ವೆಹಿಕಲ್ಗಳಲ್ಲಿ ಯೂಸ್ ಮಾಡುವಂತಹ ಬ್ಯಾಟ್ರಿ ಯಾವುದು ಅಂಥೇಳಿ ನೀವು ನಮಗೆ ಒಂದು ಮೆಸೇಜ್ನ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಇದ್ರ ಬಗ್ಗೆ ನಾನು ಕೂಡ ವಾಪಸ್ ಬಂದಮೇಲೆ ಹೇಳ್ತೀನಿ. ಆ್ಯಂಡ್ ನೀವು ಬಳಸುವಂತಹ ವೆಹಿಕಲ್ಗಳಲ್ಲಿ ಈ ಎರಡು ಬ್ಯಾಟ್ರಿಗಳಲ್ಲಿ ಯಾವ ರೀತಿಯ ಬ್ಯಾಟ್ರಿನ ಯೂಸ್ ಮಾಡ್ತಾ ಇದ್ದಾರೆ,

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ನಿಮಗೆ ಹೇಳ್ತಾ ಇದ್ದೆ, ಕಾರ್ ಬ್ಯಾಟರಿಗಳು ಯಾವ ರೀತಿಯಲ್ಲಿ ಇರುತ್ತೆ, ಇದನ್ನು ಸ್ಟೋರೇಜ್ ಬ್ಯಾಟರಿಗಳು ಅಂತ ಕರೀತಾರೆ ಅಂತ ಆಗಲೇ ಹೇಳಿದೆ. ಆ್ಯಂಡ್ ಅದೇ ರೀತಿಯಲ್ಲೇ ಇದರಲ್ಲಿ ಎರಡು ರೀತಿಯ ಬ್ಯಾಟರಿಗಳನ್ನ ನಾವು ನೋಡ್ಬೋದು. ಒಂದು ಆ್ಯಸಿಡ್ ಅಕ್ಯುಮುಲೇಟರ್ಸ್ ಆಗಿರುತ್ತೆ, ಇನ್ನೊಂದು ಆಲ್ಕಲೈ ಅಕ್ಯುಮುಲೇಟರ್ಗಳಾಗಿರುತ್ತೆ. ಸೊ ಈ ರೀತಿಯ ಎರಡು ಬ್ಯಾಟರಿಗಳಲ್ಲಿ ವೆಹಿಕಲ್ಗಳಲ್ಲಿ ಯೂಸ್ ಮಾಡುವಂತಹ ಬ್ಯಾಟ್ರಿ ಯಾವುದು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನು ನೀವು ಕೂಡ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಸೊ ಈ ಬ್ಯಾಟ್ರಿಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೇಳ್ತಾ ಇದ್ದೀನಿ. ನೋಡಿ, ಈಗ

ನೀವು ಕೂಡ ನೋಡಿರ್ತೀರಾ ಈ ರೀತಿಯ ಬ್ಯಾಟರಿಗಳನ್ನ. ಯಾವ ರೀತಿ ಇದಂದ್ರೆ ಪ್ಲಾಸ್ಟಿಕ್ ಅಥವಾ ಗಟ್ಟಿ ರಬ್ಬರ್ನ ಕಂಟೈನರ್ ಇರುವಂತಹ ಬ್ಯಾಟರಿಗಳು. ಜಗತ್ತಿನಲ್ಲಿ ಬಹಳಷ್ಟು ಕಡೆಗಳಲ್ಲಿ ಈ ರೀತಿಯ ಬ್ಯಾಟರಿಗಳನ್ನೇ ಉಪಯೋಗ ಮಾಡಲಾಗುತ್ತೆ. ಹಾಗೆ ಈ ಬ್ಯಾಟರಿಗಳಲ್ಲಿ ಪ್ರತಿಯೊಂದು ಸೆಲ್ನಲ್ಲೂ ಕೂಡ ಎರಡು ಸೆಟ್ ಎಲೆಕ್ಟ್ರೋಡ್ಸ್ ಇರುತ್ತೆ, ಮತ್ತು ಇವುಗಳಲ್ಲಿ ಒಂದು ಎಲೆಕ್ಟ್ರೋಡ್ ಪಾಸಿಟಿವ್ ಆಗಿದ್ದರೆ ಇನ್ನೊಂದು ಎಲೆಕ್ಟ್ರೋಡು ನೆಗೆಟಿವ್ ಆಗಿರುತ್ತೆ. ಹಾಗಾದರೆ ಈ ಬ್ಯಾಟ್ರಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಸೊ ಇವುಗಳಲ್ಲಿ ನಾನು ಹೇಳಿದಾಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಎಲೆಕ್ಟ್ರೋಡ್ಗಳಿರುತ್ತೆ. ಈ ಎರಡು ಎಲೆಕ್ಟ್ರೋಡ್ಗಳನ್ನು ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್ನಲ್ಲಿ ಮುಳುಗಿಸಲಾಗುತ್ತೆ. ಇದರಿಂದಾಗಿ ಪಾಸಿಟಿವ್ ಎಲೆಕ್ಟ್ರೋಡ್ನಲ್ಲಿ ಲೆಡ್ ಆಕ್ಸೈಡ್ ಸಲ್ಫರಿಕ್ ಆ್ಯಸಿಡ್ನ ಸಲ್ಫೇಟ್ ಅಯೋನ್ ಜೊತೆಗೆ ಪ್ರತಿಕ್ರಿಯೆ ತೋರಿಸಿ ಲೆಡ್ ಸಲ್ಫೇಟನ್ನು ರಚನೆ ಮಾಡುತ್ತೆ. ಹಾಗೆಯೇ ನೆಗೆಟಿವ್ ಎಲೆಕ್ಟ್ರೋಡ್ನಲ್ಲಿ ಲೆಡ್ ಸಲ್ಫೈಟ್ ಅಯೋನ್ಗಳ ಜೊತೆಯಲ್ಲಿ ಪ್ರತಿಕ್ರಿಯೆ ತೋರಿಸಿ ಸಲ್ಫೈಟನ್ನು ರಚನೆ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ವಿದ್ಯುತ್ನ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಈ ತಂತಿಗಳು ಎಲೆಕ್ಟ್ರಾನ್ಗಳನ್ನು ಒದಗಿಸುತ್ತೆ. ಇದರ ಪರಿಣಾಮದಿಂದನೇ ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಪ್ಲೇಟ್ನಿಂದ ಪಾಸಿಟಿವ್ ಪ್ಲೇಟ್ಗೆ ಹರಿಯೋದಕ್ಕೆ ಶುರುವಾಗುತ್ತೆ. ನಂತರ ಇದರಿಂದಾಗಿ ಲೆಡ್ ಆಕ್ಸೈಡ್ನ ಲೆಡ್ ಮುಗಿದ ನಂತರದಲ್ಲಿ ಸೆಲ್ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ನಂತರ ವಿದ್ಯುತ್ ಶಕ್ತಿ ನೆಗೆಟಿವ್ನಿಂದ ಪಾಸಿಟಿವ್ ಕಡೆಗೆ ಹರಿಯುವ ಮೂಲಕ ಪುನಃ ಸೆಲ್ನ ಚಾರ್ಜ್ ಮಾಡಬಹುದು. ಅದಕ್ಕಾಗಿಯೇ ಆಲ್ಕಲೈ ಸ್ಟೋರೇಜ್ ಬ್ಯಾಟರಿಗಳಲ್ಲಿ ಸಲ್ಫರಿಕ್ ಆ್ಯಸಿಡ್ನ ಬದಲಾಗಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಬಳಸಲಾಗುತ್ತೆ. ಇದರಲ್ಲೂ ಎರಡು ಎಲೆಕ್ಟ್ರೋಡ್ಗಳಿರುತ್ತೆ. ಆಲ್ಕಲೈ ಸ್ಟೋರೇಜ್ ಸೆಲ್ನಲ್ಲಿ ನಿಕಲ್ ಪ್ಲೇಟ್ ಮತ್ತು ಕಬ್ಬಿಣದ ಪ್ಲೇಟ್ ಇರುತ್ತೆ. ಕೆಲವು ಸೆಲ್ಗಳಲ್ಲಿ ಪಾಸಿಟಿವ್ ಎಲೆಕ್ಟ್ರೋಡ್ ನಿಕಲ್ ಆಕ್ಸೈಡ್ನಿಂದ ಮತ್ತು ನೆಗೆಟಿವ್ ಎಲೆಕ್ಟ್ರೋಡ್ ಕಾಡ್ಮಿಯಂನಿಂದ ಮಾಡಲ್ಪಟ್ಟಿರುತ್ತೆ. ಹಗಿರವಾದ ಈ ಸೆಲ್ಗಳ ಬಳಕೆ ಸೀಮಿತವಾಗಿರುತ್ತೆ. ಹಾಗಾದರೆ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಬಳಸುವಂತಹ ಬ್ಯಾಟ್ರಿ ಯಾವುದು ಅಂತ ಅಂದರೆ, ಸೊ ನಿಕಲ್ ಮ್ಯಾಂಗನೀಸ್ ಕೋಬಾಲ್ಟ್ ಬ್ಯಾಟರಿಗಳನ್ನು ಬಳಸಲಾಗುತ್ತೆ. ಇದು ಹೈ ಎನರ್ಜಿ ಡೆನ್ಸಿಟಿಯನ್ನು ಹೊಂದಿರುತ್ತೆ, ಹಾಗೆ ಲಾಂಗರ್ ಡ್ರೈವಿಂಗಿಗೆ ಇದು ಅನುಕೂಲವಾಗಿರುತ್ತೆ. ಹಾಗೆಯೇ ಟೆಸ್ಲಾ ವೆಹಿಕಲ್ಗಳಲ್ಲಿ ಬಳಸುವಂತಹ ಬ್ಯಾಟರಿಗಳು ಲಿಥಿಯಂ ಅಯಾನ್ ಫಾಸ್ಫೇಟ್ ಬ್ಯಾಟರಿಗಳಾಗಿರುತ್ತೆ, ಪಾಪ್ಯುಲರ್ ಆಗಿರುವಂತಹ ಬ್ಯಾಟ್ರೀಸ್ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ಗಳನ್ನ ಕೂಡ ಪ್ರೈಮರಿ ಟೈಪಲ್ಲಿ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದು ಹೈ ಎನರ್ಜಿ ಡೆನ್ಸಿಟಿ ಮತ್ತು ರೀಚಾರ್ಜಬಿಲಿಟಿನ ಹೊಂದಿರುತ್ತೆ. ಸೊ ಈ ರೀತಿಯಲ್ಲಿ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತಾರೆ. ನೀವು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಇಟ್ಕೊಂಡಿದ್ದೀರ ಅಂತಂದರೆ ಬ್ಯಾಟ್ರಿಗಳ ಬಗ್ಗೆ ಹೆಚ್ಚು ಗಮನ ಕೊಡಿ, ಹಾಗೆ ಅದನ್ನು ಹಾಗಾಗಿ ಸರ್ವಿಸ್ ಮಾಡಿಸ್ತಾ ಇರಿ, ನೋಡ್ತಾ ಇರಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686092796 ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ ನಾನು ಇವತ್ತಿನ ಶೋನ ಮುಗಿಸಿ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಬಾಯ್. ಇಷ್ಟು ತನಕ ನೀವು ಕಳೆದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
1: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
0: ಪರಿಶುದ್ಧವಾದ ಹಾಲು?
2: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
3: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸ್ನರ್ಸ್, ಎಲ್ಲರೂ ಹೇಗಿದ್ದಾರೆ? ಖುಷಿಯಾಗಿ, ಆರಾಮಾಗಿ, ಆರೋಗ್ಯವಾಗಿ ಇದ್ದೀರಾ ಅಲ್ವಾ? ಯಾವಾಗ್ಲೂ ಹೀಗೆ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ 6:30 ಆಗಿದೆ. ನಾನು ನಿಮ್ಮ ಆರ್ ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಏನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸೊ ಪ್ರೀತಿಯ ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ, ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ಪ್ರಸಾರ ಆಗುವಂತಹ ಈ ಕಾರ್ಯಕ್ರಮದಲ್ಲಿ ಸ್ವತಃ ಬಿಸ್ನೆಸ್ ಮೆನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಿಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿ ಇರುತ್ತೆ. ಎಲ್ಲರ ಬಿಸ್ನೆಸ್ ಕೂಡ ಬೇರೆ ಬೇರೆ ರೀತಿ ಇರುತ್ತೆ, ಹಾಗೆ ಅವರು ಮಾಡುವಂತಹ ಆಲೋಚನೆಗಳು ಕೂಡ ವಿಭಿನ್ನವಾಗಿರುತ್ತೆ. ಹೀಗಿರುವಾಗ ನಾವು ಇವತ್ತು ಒಂದು ಶಾಪ್ ನಲ್ಲಿದ್ದೀವಿ, ಆಯ್ತಾ? ಇದರ ಹೆಸರು ಎಂ ಕೆ ಮನು ಎಂಟರ್ಪ್ರೈಸಸ್. ಇದರ ಓನರ್ ಮನ್ಸೂರ್ ಪಾಷಾ ಅವರು. ಸೊ ಮನ್ಸೂರ್ ಪಾಷಾ ಅವರ ಹತ್ರ ತಿಳ್ಕೊಳ್ಳೋಕೆ ಕೇಳೋಕೆ ಸಾಕಷ್ಟು ವಿಷಯ ಇದೆ. ಇದು ಒಂದು ಎಲೆಕ್ಟ್ರಿಕಲ್ ಅಂಡ್ ಫ್ಲಂಬಿಂಗ್ ಶಾಪ್ ಆಗಿದ್ದು, ಇಲ್ಲಿ ಹೊಸದಾಗಿ ಮನೆ ಕಟ್ಟೋಕೆ ಬೇಕಾಗುವಂತಹ ಎಲೆಕ್ಟ್ರಿಕಲ್ ಐಟಮ್ಸ್ ಹಾಗೆ ಫ್ಲಂಬಿಂಗ್ ಐಟಮ್ಸ್ ಗಳು ಸಿಗುವಂತದ್ದು. ಹಾಗಿದ್ರೆ ಮನ್ಸೂರ್ ಪಾಷಾ ಅವ್ರ ಜೊತೆ ಈ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ? ಸರ್ ನಮಸ್ತೆ.
8: ನಮಸ್ತೆ ಮೇಡಮ್.
6: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ಓಕೆ, ಥ್ಯಾಂಕ್ ಯು ಮೇಡಮ್.
6: ಓಕೆ, ಮನ್ಸೂರ್ ಪಾಷಾ ಅವರೇ, ಹೇಗಿದ್ದೀರಾ?
8: ವೆರಿ ಗುಡ್, ಫೈನ್ ಆಗಿದ್ದೀನಿ ಮೇಡಮ್.
6: ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಿಮ್ಮ ಪ್ರಾಪರ್ ಯಾವುದು, ಹುಟ್ಟಿ ಬೆಳೆದಿದ್ದು, ಓದಿದ್ದೆಲ್ಲ ಎಲ್ಲಿ?
8: ನಾವು ಶಿವಮೊಗ್ಗದಲ್ಲಿ ಹುಟ್ಟಿರೋದು, ಶಿವಮೊಗ್ಗದಲ್ಲಿ ಬೆಳೆದಿದ್ದು, ಶಿವಮೊಗ್ಗದಲ್ಲಿ ಓದಿರೋದು ಮೇಡಮ್.
6: ಏನು ಓದಿದ್ದು ಸರ್?
8: SLC ಜಸ್ಟ್ ಮೇಡಮ್.
6: SLC ಆದ್ಮೇಲೆ ಏನ್ ಮಾಡಿದ್ರಿ ಸರ್?
8: SLC ಆದ್ಮೇಲೆ 4-5 ವ್ಯವಹಾರ ಮಾಡಿದೆ, ಏನೋ ಕೈ ಹಿಡಿದಿಲ್ಲ. ಆಮೇಲೆ ಈ ವ್ಯವಹಾರ ಮಾಡಿದೆ, ಕೈ ಹಿಡಿತ್ ಮೇಡಮ್. ನನಗೆ
6: SLC ಆದ್ಮೇಲೆ ಬೇರೆ ಕಡೆ ವ್ಯಾಪಾರನೇ ಸ್ಟಾರ್ಟ್ ಮಾಡಿದ್ರಿ, ಬೇರೆ ಹತ್ರ ಕೆಲಸ ಎಲ್ಲೂ ಮಾಡಲಿಲ್ಲ.
8: ಬೇರೆ ಕಡೆ ಕೆಲಸ ಮಾಡಿದೆ ಒಂದು 5-6 ವರ್ಷ. ಆಮೇಲೆ ಅಲ್ಲಿ ಇಲ್ಲಿ ಏನೇನು ಮಾಡಿದೆ, ಯಾವುದು ಕೈ ಸತ್ತಿಲ್ಲ. ಆಮೇಲೆ ಬೇರೆ ಕಡೆ ಆಕ್ಸಿಡೆಂಟ್ ಆಯಿತು, ಏನೋ ಒಂದು ಸಮಸ್ಯೆ ಆಯಿತು. ಆಮೇಲೆ ಈ ಅಂಗಡಿ ಮಾಡ್ಕೊಂಡಿದ್ದು ನಾನು.
6: ಹಾಗಿದ್ರೆ ನಮ್ಗೀಗ ಎಂ ಕೆ ಮನು ಎಂಟರ್ಪ್ರೈಸಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಇಲ್ಲಿ ಆಕ್ಚುಲಿ ಏನೇನೆಲ್ಲ ಸಿಗುತ್ತೆ, ಏನ್ ಸೇಲ್ ಮಾಡ್ತೀರಾ, ಏನ್ ಸರ್ವಿಸಸ್ ಇದೆ?
8: ನಮ್ಮಲ್ಲಿ ಎಲೆಕ್ಟ್ರಿಕಲ್ ಸಂಬಂಧಪಟ್ಟ ಎಲ್ಲ ಸಿಗುತ್ತೆ. ಮತ್ತೆ ನಲ್ಲಿಗೆ ಸಂಬಂಧಪಟ್ಟ, ಫ್ಲಂಬಿಂಗ್ ಸಂಬಂಧಪಟ್ಟ ಎಲ್ಲ ಐಟಮ್ ಸಿಗತ್ತೆ ಮೇಡಮ್, ಟಾಪ್ ಟು ಬಾಟಮ್.
6: ಎಲೆಕ್ಟ್ರಿಕಲ್ ಅಂಡ್ ಫ್ಲಂಬಿಂಗ್? ಓಕೆ, ಅಂದ್ರೆ ಅದು ಸರ್ವಿಸಸ್ಸು ಇದೆಯಾ, ಬರೀ ಸೇಲ್ಸ್ ಅಷ್ಟೇನಾ?
8: ಸೇಲ್ಸ್ ಮೇಡಮ್, ಬರೀ ಓನ್ಲಿ ಸೇಲ್ಸ್ ಅಷ್ಟೇ ಸರ್.
6: ಸೇಲ್ಸ್ ಕೂಡ ಇದೆ. ಹಾಗಿದ್ರೆ ಇಲ್ಲಿ ಎಂ ಕೆ ಮನು ಎಂಟರ್ಪ್ರೈಸಸ್ ಅಲ್ಲಿ ಅಟ್ ಪ್ರೆಸೆಂಟ್ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ಸರ್?
8: ಒಟ್ಟು ನಾವು 3 ಜನ ಇದ್ದೀವಿ ಮೇಡಮ್.
6: 3 ಜನ ಅಂದ್ರೆ ಪಾರ್ಟ್ನರ್ಸ್ ಅಥವಾ ಎಂಪ್ಲಾಯ್ಸ್ ಎಲ್ಲ ಸೇರಿಸಿ?
8: ಪಾರ್ಟ್ನರ್ಸ್, ಎಂಪ್ಲಾಯ್ಸ್ ಎಲ್ಲ ಅಣ್ಣ ತಮ್ಮ ಜೊತೆಗೆ ಇದೀವಿ, ಮತ್ತು 3 ಜನ ಲೇಬರ್ಸ್ ಇದ್ದಾರೆ.
6: ಓಕೆ, ಸೊ ಇದೊಂದು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಆಗ್ತಾ ಇರೋದಾ?
8: ಹೌದು ಮೇಡಮ್. ಎಸ್.
6: ಓಕೆ ಸರ್, ಈಗ ಒಂದು ಮನೆ ಹೊಸದಾಗಿ ಕಟ್ತೀವಿ ಅಂದಾಗ ಅಥವಾ ವಾಸ ಮಾಡುವಂತಹ ಮನೆಯಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಯ್ತಾ? ಹೀಗೆಲ್ಲ ಇರುವಾಗ ನಿಮ್ಮ ಬಿಸ್ನೆಸ್ ಹೇಗೆ ಸಾಗ್ತಾ ಇದೆ ಸರ್?
8: ಚೆನ್ನಾಗಿದೆ ಮೇಡಮ್, ಬಿಸ್ನೆಸ್ ಬಗ್ಗೆ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ನಡೀತಿದೆ.
6: ಅಂಡ್ ಕಾಂಪಿಟೇಷನ್ ತುಂಬಾ ಇದೆ ಸರ್. ಶಿವಮೊಗ್ಗದಲ್ಲಿ ಹಿಂದೆ ಎಲ್ಲ ಇಷ್ಟೊಂದೆಲ್ಲ ಅಂಗಡಿಗಳು ಇರಲಿಲ್ಲ, ಇತ್ತೀಚೆಗಂತೂ ಎಲ್ಲ ಕಡೆ ಎಲ್ಲ ಬಿಸ್ನೆಸ್ಗೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಹೇಗಿದೆ?
8: ಎಲ್ಲ ಬಿಸ್ನೆಸ್ಸಲ್ಲೂ ಕಾಂಪಿಟೇಷನ್, ಓದೋದ್ರಲ್ಲೇ ಕಾಂಪಿಟೇಷನ್ ಇದೆ ಅಂತ. 90% ಬಂದರೂ ಕಮ್ಮಿ ಅಂತ, ಜನ 95 ಬೇಕು, 98 ಬೇಕು ಅಂದರೆ ಓದೋದ್ರಲ್ಲಿ. ಬಟ್ ಬಿಸ್ನೆಸ್ನಲ್ಲಿ ಇನ್ನೂ ಇದ್ದೇ ಇರತ್ತೆ, ಯಾರು ಛಲವಾಗಿ, ಯಾರು ಒಂದು ನಾನು ಮಾಡಬೇಕಂತ ದೃಢನಿದ್ದಿರೋದ್ರಿಂದ, ಫ್ರಾಡಾಗಿ, ಫ್ರಾಡ್ ಇಲ್ದಂಗೆ ಸ್ಟ್ರೈಟ್ ಆಗಿ ಮಾಡೋನಿಗೆ ಯಾವುದು ಸಮಸ್ಯೆ ಆಗಲ್ಲ ಅಂತ ನನ್ನ ಅನಿಸಿಕೆ.
6: ಸೊ ನಿಮಗೇನು ಸಮಸ್ಯೆ ಆಗ್ತಿಲ್ಲ, ನಿಮ್ಮ ಪಡೆಗೆ ವ್ಯಾಪಾರ ಆಗ್ತಿದೆ?
8: ನಮಗೇನು ಸಮಸ್ಯೆ ಇಲ್ಲ ಮೇಡಮ್.
6: ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಗಳು ಎಲ್ಲೆಲ್ಲಿಂದ ಬರ್ತಾರೆ ಸರ್?
8: ಆಲ್ಮೋಸ್ಟ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಒಂದು 75-80% ಶಿವಮೊಗ್ಗ ಡಿಸ್ಟ್ರಿಕ್ಟ್ ನವರೇ ಮೇಡಮ್.
6: ಅಂದ್ರೆ ನೀವೇ ಸಪ್ಲೈ ಮಾಡ್ತಿರೋ ಅಥವಾ ಜನ ಇಲ್ಲಿಗೆ ಬಂದು ಐಟಮ್ ತಗೊಂಡು ಹೋಗ್ತಾರೋ?
8: ನಮ್ದು ಎರಡು ನಮೂನೆ ಆಪ್ಷನ್ಸ್ ಇದೆ. ಒಂದು, ನಾವು ಹೊರಗಡೆ ಲೈನ್ಸ್ ಇದೆ ಮೇಡಮ್, ಅಂದ್ರೆ ಹೊರಗಡೆ ಊರಿಗೆ ಹೋಗೋದು, ಅಲ್ಲಿ ಆರ್ಡರ್ ಬುಕ್ ಮಾಡ್ಕೊಂಡು ಬರೋದು, ಮತ್ತೆ ನಾವು ಅಲ್ಲಿಂದ ಡೆಲಿವರಿ ಮಾಡೋದು. ಬಟ್ ಕೆಲವು ಕಸ್ಟಮರ್ಸ್ ಗಳು ಇಲ್ಲಿಗೆ ಬಂದು ಅವ್ರಿಗೆ ಬೇಕಾಗಿರೋ ಚಾಯ್ಸ್ ವೆರೈಟೀಸ್ ಇದೆ, ಆ ವೆರೈಟಿ ಚಾಯ್ಸ್ ಇಷ್ಟಪಟ್ಟು ಡಿಸೈನ್ ಮಾಡಿ ಯಾವ್ದು ಡಿಸೈನ್ ಬೇಕು ಪ್ಯಾಟರ್ನ್ ಬೇಕು ನೋಡ್ಕೊಂಡು ತಗೊಂಡು ಹೋಗಿ.
6: ಎರಡು ರೀತಿಯದ್ದು ಇದೆ ಅಲ್ಲ ಸರ್? ಸೊ ಇಲ್ಲಿ ಒಂದು ಸ್ವಿಚಸ್ ಇಂದ ಹೇಳ್ಬೋದು, ಸಿಂಕ್ ಇಂದ ನಲ್ಲಿಗಳು ಎಲ್ಲವೂ ಕೂಡ ಸಿಗುತ್ತೆ ಅಲ್ವಾ ಸರ್?
8: ಹೌದು ಮೇಡಮ್, ಎಸ್. ಎಲೆಕ್ಟ್ರಿಕಲ್ ಮತ್ತೆ ಸಂಬಂಧಪಟ್ಟಿರೋದು ಫ್ಲಮಿಂಗ್ ಸಂಬಂಧಪಟ್ಟ ಎಲ್ಲ ಸಿಗುತ್ತೆ.
6: ಓಕೆ, ಕೇಳಿಸ್ಕೊಳ್ತಾ ಇದ್ರ ಸ್ನೇಹಿತರೆ, ಮಾನ್ಸೂರ್ ಪಾಶ್ ಅವರು ಅವರ ಎಂ ಕೆ ಮನು ಎಂಟರ್ಪ್ರೈಸಸ್ ಬಗ್ಗೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಹಾಗೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ, ಹೇಗೆ ವ್ಯಾಪಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್, ಹಾಗೆ ಒಂದು ಸಾಂಗ್ ನ ಕೂಡ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಾವು ಎಂ ಕೆ ಮನು ಎಂಟರ್ಪ್ರೈಸಸ್ ಅಲ್ಲಿದ್ದೀವಿ. ಇದರ ಮಾಲೀಕರಾಗಿರುವಂತಹ ಮಾನ್ಸೂರ್ ಪಾಶು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸರ್, ನೀವು ಹೇಳ್ತಾ ಇದ್ರೆ ನೀವು ಈ ಬಿಸ್ನೆಸ್ ಫೀಲ್ಡಿಗೆ ಹೇಗೆ ಬಂದ್ರಿ, ಹಾಗೆ ನಿಮ್ಮ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ. ಸೊ ನನಗೆ ಮತ್ತೊಂದು ವಿಷಯ ತಿಳ್ಕೊಳ್ಳೋ ಕುತೂಹಲ ಸರ್, ಏನಪ್ಪಾ ಅಂದ್ರೆ ನೀವು ಈ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ, ಅದ್ರ ಬಗ್ಗೆ ಹೇಳಿ ಸರ್.
3: ಚಿಕ್ಕಮ್ಮೆ 19ನೇ ವರ್ಷ ರನ್ನಿಂಗ್ ಆಗ್ತಿರೋದು ಮೇಡಮ್. ಅಪ್ರಾಕ್ಸಿಮೇಟ್
2: 19 ವರ್ಷದ ಒಂದು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆ ಸರ್. ನೀವೇ ಹೇಳಿದ್ರಿ ಬೇರೆಯವ್ರ ಹತ್ರ ಕೆಲಸ ಕೂಡ ಮಾಡ್ತಿದ್ರಿ ಇದಕ್ಕಿಂತ ಮುಂಚೆ, ಅದಾದ್ಮೇಲೆ ಮತ್ತೆ ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಅಂತ. ಬೇರೆಯವ್ರ ಹತ್ರ ಕೆಲಸ ಮಾಡೋದು ಉತ್ತಮನ ಅಥವಾ ನೀವೇ ಒಂದು ವ್ಯಾಪಾರ, ಸ್ವಂತ ವ್ಯಾಪಾರ ಮಾಡೋದು ಉತ್ತಮನ ಸರ್?
3: ಬಿಸ್ನೆಸ್ ಒಂಥರ ರಿಸ್ಕಿ ಇದ್ದಂಗೆ, ಬಟ್ ಬಿಸ್ನೆಸ್ ಅಂದರೆ ಫ್ಯೂಚರ್ನಲ್ಲಿ ಒಂದು ಅನುಕೂಲ ಆಗುತ್ತೆ, ಬಟ್ ರಿಸ್ಕ್ ತೊಗೋಬೇಕಾಗುತ್ತೆ. ಬಿಸ್ನೆಸ್ ಜಾಬ್ನಲ್ಲಿ ರಿಸ್ಕ್ ಅನ್ನೋ ಸಮಸ್ಯೆ ಇರಲ್ಲ, ಒಂದು ಸೇಫಿಂಗ್ ಸೇಫರ್ ಸೈಡ್ ಇರ್ತಾರೆ ಅಷ್ಟೇ, ಅದಕ್ಕೂ ಬಿಸ್ನೆಸ್ಗೂ ಇದರ ವ್ಯತ್ಯಾಸ.
2: ಬಟ್ ನೀವು ಬಿಸ್ನೆಸ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
3: ಬಿಸ್ನೆಸ್ ಅಂದರೆ ನಮ್ಮ ತಲೆ ಅಂತಂದ್ರೆ ಬಿಸ್ನೆಸ್ ಮಾಡ್ಕೊಂಡು ನಮ್ಮ ಅಪ್ಪ ಅವ್ರ ಅಜ್ಜ ಅವ್ರ ಅಪ್ಪ ಎಲ್ಲ ಬಿಸ್ನೆಸ್, ಬಟ್ ಬೇರೆ ಕಡೆ ಟ್ರೈ ಮಾಡಿ ಫಸ್ಟ್ ಒಂದು ಕಡೆ ಬೇರೆ ಕಡೆ ಕೆಲಸ ಮಾಡಿ ಬಿಸ್ನೆಸ್ ಮಾಡಿದ್ರು. ಬಟ್ ನಮ್ಮ ತಲೆಯಲ್ಲಿ ಹೆಚ್ಚು ಆರು ತಲೆಯಲ್ಲಿ ನೋಡಿದ್ರೆ ನಾವು ಎಲ್ಲೂ ಯಾರು ನಮ್ಮ ತಂದೆ ಇರಲಿ ನಮ್ಮ ಅವ್ರ ತಲೆಮಾರಿ ಇವರು ಎಲ್ಲೂ ಯಾರು ಕೆಲಸ ಮಾಡಿಲ್ಲ ಇವತ್ತವರೆಗೂ ಯಾರ ಹತ್ರ ಲಾಂಗ್ ಟರ್ಮ್ಸ್.
2: ಓಕೆ, ಹಾಗಾಗಿ ನೀವು ಕೂಡ ಬಿಸ್ನೆಸ್ ಮಾಡ್ತೀರಿ. ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಕೂಡ ಬಿಸ್ನೆಸ್ ಮಾಡೋ ಪ್ಲಾನ್ ಇದೆಯಾ?
3: ಹಾಂ ಮೇಡಮ್, ನನ್ನ ಮಗನಿಗೆ ಎಂ ಬಿ ಎ ಮಾಡ್ತೀನಿ, ಫೈನಲ್ ಇಯರ್. ಅವನು ಏನಾದರೂ ಇನ್ನೊಂದು ಫೈನಲ್ ಇಯರ್ ಅಂದರೆ ಒಂದು ವರ್ಷ ಎರಡು ವರ್ಷ ಎಲ್ಲಾದರೂ ಪ್ರೈವೇಟ್ ಒಂದು ಜಾಬ್ ಮಾಡಿ ಆಮೇಲೆ ಅವನು ಏನಾದರೂ ಬಿಸ್ನೆಸ್ ಹಾಕ್ಬಿಡ ಅಂತ ಲೆಕ್ಕಾಚಾರ ಇದೆ.
2: ಸೂಪರ್ ಸೂಪರ್ ಸರ್. ಸರ್, ಈ ಒಂದು 19 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನೇ ಸ್ವಂತವಾಗಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ಹಾಂ, ಯಾರು ಸಹಾಯ ಕಳ್ಕೊಂಬಂದಾಗ ನಾನು ಸಹಾಯ ನನ್ನ ಮನಸಾರೆ ಸಹಾಯ ಮಾಡ್ತೀನಿಲ್ಲ, ಅದಕ್ಕೆ ತೃಪ್ತಿ ಇದೆ ಮೇಡಮ್. ಎಲ್ಲರಿಗಿಂತ ದುಡ್ಡು ಕಳೆಯೋದು ದುಡಿಯೋದು ಸೆಕೆಂಡ್ರಿ, ಬಟ್ ಯಾರಿಗೊಂದು ಹೆಲ್ಪಿಂಗ್ ಮಾಡೋದು ತೃಪ್ತಿ ಬರುತ್ತೆ, ಅದ್ರ ಮುಂದೆ ಯಾವುದಿಲ್ಲ.
2: ಸೊ ನೀವೇ ಸ್ವಂತವಾಗಿ ಬಿಸ್ನೆಸ್ ಮಾಡಿ ಅರ್ನ್ ಮಾಡ್ತೀರ, ಅದಕ್ಕೆ ಯಾರು ಸಹಾಯ ಅಂತ ಕೇಳಿದಾಗ ನೀವು ಸಹಾಯ ಮಾಡ್ಬೋದು, ಅದ್ರಲ್ಲಿ ತುಂಬ ಖುಷಿ ಇದೆ. ಸರ್, ಬಿಸ್ನೆಸ್ ಅಂದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸು, ಚಾಲೆಂಜಸ್ಸು ಎಲ್ಲವೂ ಕೂಡ ಇರುತ್ತೆ ಆಯಿತಾ. ನಿಮ್ಮ ಜರ್ನಿಲಿ ತುಂಬ ಸವಾಲು ಬಂದಂಥ ಸಮಯ ಅಥವಾ ತುಂಬ ಚಾಲೆಂಜಿಂಗ್ ಆಯಿತು ಅಂದರೆ ಯಾವಾಗಿರ್ಬೋದು ಸರ್?
3: ಕೋವಿಡ್ ಟೈಮ್ನಲ್ಲಿ ತುಂಬ ಚಾಲೆಂಜ್ ಬಂತು ಮೇಡಮ್. ಎರಡನೇದು ಒಂದು ಹೊರಗಡೆಯಿಂದ ಅಮೌಂಟ್ ಬರ್ತಿರ್ಲಿಲ್ಲ, ಇಲ್ಲಿರೋ ಸ್ಟಾಫಿಗೆ ಮೇಂಟೈನ್ ಮಾಡಬೇಕಿತ್ತು, ಮನೆ ಮೇಂಟೈನ್ ಮಾಡಿದ್ರು. ಆ ಟೈಮ್ನಲ್ಲಿ ಹೆಚ್ಚು ಕಮ್ಮಿ ಒಂದು ತಿಂಗಳು ಒಂದು ಎರಡು ತಿಂಗಳ ಮೊದಲನೇ ಕೋವಿಡ್ನಲ್ಲಿ ತುಂಬ ಸಮಸ್ಯೆ ಬಂತು ಮೇಡಮ್. ಸ್ಪೆಷಲಿ ಫೈನಾನ್ಸಲ್ಲಿ ತುಂಬ ಸಮಸ್ಯೆ ಬಂತು, ಯಾಕಂದರೆ ನಮ್ಮಲ್ಲಿರೋ ಹುಡುಗರಿಗಂತ ಸ್ಯಾಲ್ರಿ ನಿಲ್ಸೋಕ್ಕಾಗಲ್ಲ, ತುಂಬ ಕಂಪ್ನಿಲ್ಲಿ ಸ್ಯಾಲ್ರಿ ನಿಲ್ಸೋರು ಅದು ನಿಲ್ಸೋರು, ಬಟ್ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ. ಕಾರಣ ಅಂದರೆ ನಮಗೆ ಬಿಟ್ಟರೆ ಬೇರೆ ಆಧಾರವೂ ಇರಲಿಲ್ಲ ಅವರಿಗೆ. ಆ ಉದ್ದೇಶದಲ್ಲಿ ಆ ಟೈಮ್ನಲ್ಲಿ ಸ್ವಲ್ಪ ಟಫ್ ಅನಿಸ್ತು ಮೇಡಮ್ ಆಗ.
2: ಸೊ ಕೋವಿಡ್ ಟೈಮ್ ಅನ್ನೋದು ತುಂಬ ಟಫ್ ಟೈಮ್, ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ತಿದ್ದೀರಾ ಸರ್. ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥನಿಗೆ ಒಂದಿಷ್ಟು ಗುಣಲಕ್ಷಣಗಳು ಇರಬೇಕು ಅನ್ನೋದಾದರೆ, ಅಂದರೆ ಬಿಸ್ನೆಸ್ ಮನಿಗೆ ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಯಾವ ಕ್ವಾಲಿಟೀಸ್ ಇರಬೇಕಾಗುತ್ತೆ ಸರ್?
3: ಒಂದು ಸ್ವಂತ ಬಂಡವಾಳ ಇಡ್ಕೋಬೇಕು, ಅಥವಾ 60% ಸ್ವಂತ ಬಂಡವಾಳ ಇರಬೇಕು. ಎರಡನೇದು ಲೇವಾದೇವಿಲಿ ಮಾತಿಗೆ ತಕ್ಕಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಈಗ ಎಕ್ಸಾಂಪಲ್, ಈಗ ಒಂದು ಏನಾದರೂ ಮಾತು ಕೊಟ್ಟೆ ಎದುರುಗಡೆ ಅವನಿಗೆ, ಆ ಟೈಮಿಂಗ್ ಕ್ಯಾಚ್ ಮಾಡ್ಕೋಬೇಕು, ಇಲ್ಲ ಅದು ನೋಡೋಣ ಮಾಡೋಣ ಅಂತಾರಲ್ಲ, ಅದು ಸ್ವಲ್ಪ ವ್ಯವಹಾರದಲ್ಲಿ ನನಗೆ ನೆಗೆಟಿವ್ ಅಂತ ಅನ್ನಿಸುತ್ತೆ ನನ್ನ ಲೆಕ್ಕಕ್ಕೆ.
2: ಸೊ ಒಂದು ಮಾತಿಗೆ ಬದ್ಧವಾಗಿ ನಿಂತ್ಕೋಬೇಕಂತ ಹೇಳ್ತಿದ್ದೀರಾ. ಹಾಗೆ ಇಲ್ಲಿಗೆ ಬರುವಂಥ ಗ್ರಾಹಕರು ಎಲ್ಲರೂ ಒಂದೇ ರೀತಿ ಇರಲ್ಲ ಆಯಿತಾ, ಒಬ್ಬೊಬ್ಬರು ಒಂದೊಂದು ರೀತಿ ವರ್ತನೆ ಇರುತ್ತೆ, ಅವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ?
3: ಅವ್ರು ಫಸ್ಟ್ ಅವ್ರಿಗೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಅವ್ರು ಯಾವ ಥರ ಲೆಕ್ಕಾಚಾರದಲ್ಲಿ, ಅವ್ರ ಫೈನಾನ್ಸ್ ಕಂಡೀಷನ್ ಏನಿದೆ, ಅವ್ರದ್ದು ಏನು ಅವ್ರದ್ದು ಟೇಸ್ಟ್ ಏನಿದೆ, ಅದ್ರ ತಕ್ಕಂಗೆ ಐಟಮ್ ಕೊಡಬೇಕಾಗತ್ತೆ ಮೇಡಮ್.
2: ಖಂಡಿತ ಸರ್, ಕೇಳಿಸ್ಕೊಳ್ತಾ ಇದ್ದಿರಲ್ಲ ಸ್ನೇಹಿತರೆ. ಈಗ ಒಬ್ಬ ವ್ಯಾಪಾರಸ್ಥ ಹೇಗೆಲ್ಲ ಇರಬೇಕು, ಜೊತೆಗೆ ಬರುವಂಥ ಗ್ರಾಹಕರು ನಾನಾ ರೀತಿ ಇದ್ದರೂ ಕೂಡ ಬಿಸ್ನೆಸ್ ಮ್ಯಾನ್ ಆದವನು ಅವರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸ್ಯಾಟಿಸ್ಫೈ ಆಗುವಂತೆ ಸರ್ವಿಸನ್ನು ಕೊಡಬೇಕು ಅಂತ ನಮ್ಮ ಮಾನ್ಸೂರ್ ಪಾಶ ಅವರು ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸಾಂಗ್ ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಒಂದು ದಿವಸ ಅವಳು ಮೋತಾರ್ಗನ್ ಪ್ಲೇ ಮಾಡ್ತಾ ಇದ್ಲು, ನಾ ಕುತ್ಕೊಂಡು ಕೇಳ್ತಾ ಇದ್ದೆ ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಅಂದ್ಲು, ನಾ ಬರುತ್ತೆ ಅಂದೆ.
1: ನಿಲ್ಸು ನಿಲ್ಸು, ಯಾಕ್ ಗೊತ್ತು ಅಂದೆ? ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು.
0: ಯಾಕೆ ಗೊತ್ತಿರೋದನ್ನ ಗೊತ್ತು ಅಂತ ತಾನೇ ಹೇಳ್ಬೇಕು, ನಂಗ್ ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗ್ಸರಿಗೆ ಗೊತ್ತಿದೆನೋ ಗಂಡ್ಸರ್ಗಿಂತ ಗೊತ್ತಿಲ್ಲ ಅನ್ನೋ ಗಂಡ್ಸರ್ ಕಂಡ್ರೇನೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳೇ ನಿನ್ ಹೇಳ್ಕೊಡೋಳು, ಹಾಗೋ ಹೀಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ. ಛೇ, ನೀ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ ರೊಮ್ಯಾನ್ಸ್ ನಡೀತೆ?
1: ಹಾ, ನಿನ್ ಗೊತ್ತು ಅಂತ ಹೇಳದ್ಮೇಲೆ ರೊಮ್ಯಾನ್ಸ್ ನಡೀತಾ? ಹೇಗೆ?
0: ಅವಳು ಮೋತಾರ್ಗನ್ ಕೊಟ್ಲು, ನಾ ಹತ್ರ ಹೋಗಿ ತಗೊಂಡೆ. ಮೋತಾರ್ಗನ್ ನೋಡ್ದೆ, ಅವಳು ನೋಡ್ದೆ, ಮೋತಾರ್ಗನ್ ಕೆಳಗಿಟ್ಟು, ನಿನ್ ಮೋತೆ ಆರ್ಗನ್ ತರ ಇದೆ, ಮತ್ತೆ ಯಾಕೆ ಮೋತಾರ್ಗನ್ ಅಂತ ಹೇಳಿ ಕಿಸ್ ಮಾಡ್ಬಿಟ್ಟೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಎಲೆಕ್ಟ್ರಿಕಲ್ ಹಾಗೆ ಫ್ಲಾಂಬಿಂಗ್ ಶಾಪ್ ಆಗಿರುವಂತಹ ಎಂ ಕೆ ಮನು ಎಂಟರ್ಪ್ರೈಸಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಇದರ ಮಾಲೀಕರಾಗಿರುವಂತಹ ಮಾನ್ಸೂರ್ ಪಾಷ ಅವರು ಅವರ 19 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ. ಸರ್, ನಿಮಗೆ ಬಿಸ್ನೆಸ್ ಅಲ್ಲಿ ಸುಮಾರು 19 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಆಯ್ತಾ. ಹೀಗಿರುವಾಗ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ತಾಳ್ಮೆ ಅಥವಾ ಪೇಷನ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಯಾವ ಬಿಸ್ನೆಸ್ ನಲ್ಲಿಯೇ 75% ತಾಳ್ಮೆ ಇರಬೇಕು, 25% ಬಂಡವಾಳ ಇರಬೇಕು, 20% ಬಂಡವಾಳ, 5% ಸ್ಕಿಲ್ ಇರಬೇಕು. ತಾಳ್ಮೆ ಬಾರಿ ಮುಖ್ಯ.
2: ಓಕೆ, ಸೊ ಬಿಸ್ನೆಸ್ ಮನ್ಗೆ ತಾಳ್ಮೆನೆ ಸುಮಾರು ಮುಖ್ಯ, ಅಂದ್ರೆ 75% ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಸರ್, ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ ಆಯ್ತಾ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಯಾರು ಯಾವ ವ್ಯಾಪಾರ ಬೇಕಾದರೂ ಪ್ರಾರಂಭ ಮಾಡ್ಬೋದಾ?
3: ಇಲ್ಲ ಮೇಡಮ್, ಅವ್ನು ಏನೇ ವ್ಯಾಪಾರ ಮಾಡಬೇಕಂದ್ರೂ ಅಟ್ಲೀಸ್ಟ್ 1 ವರ್ಷ ಬೇರೆ ಕಡೆ ಕೆಲಸ ಮಾಡಲೇಬೇಕು, ಅವ್ನಿಗೆ ಅನುಭವ ಬೇಕು. ಬಾಟಮ್ ಲೆವೆಲಿಂದ ಬಂದಂದರೆ ಮುಂದೆ ಗ್ರೋತ್ ಆಗ್ತಾನೆ. ಏಕ್ದಮ್ ಡೈರೆಕ್ಟಾಗಿ ಬಂದು ಸ್ಟಾರ್ಟಿಂಗಿಂದ ಅವ್ರ ತಂದೆ ಜಾಬ್ ಅವ್ರದ್ದು ಒಂದು ತಂದೆ ಸೀಟ್ನಲ್ಲಿ ಕುತ್ಕೊಂಡು ಅವನಿಗೆ ಈಗ ಚೆನ್ನಾಗಿ ಅನಿಸುತ್ತೆ, ಸುಖ ಸಿಗುತ್ತೆ. ಬಟ್ ನೆಕ್ಸ್ಟ್ ಯಾವ್ದಾದ್ರು ಚಾಲೆಂಜ್ ಬಂದಾಗ ಫೇಸ್ ಮಾಡೋದು ತುಂಬ ಕಷ್ಟ ಆಯಿತು ಅವನಿಗೆ.
2: ಸೊ ಒಂದಿಷ್ಟು ವರ್ಷ ಅನುಭವ ಪಡ್ಕೊಂಡು ಆಮೇಲೆ ವ್ಯಾಪಾರ ಮಾಡ್ಬೇಕಂತಿದ್ದೀರಾ. ಸರ್, ಇಲ್ಲಿಗೆ ಬರುವಂತ ಗ್ರಾಹಕರು ಈಗ ಕೆಲವೊಮ್ಮೆ ತುಂಬಾ ಬಾರ್ಗೇನಿಂಗ್ ಮಾಡ್ತಾರೆ, ಕೆಲವರು ಎಲ್ಲ ವ್ಯಾಪಾರ ಮಾಡಿ ಅಡ್ಜಸ್ಟ್ ಆಗಿಲ್ಲ ಅಂತ ವಾಪಸ್ ಹೋಗೋರು ಇರ್ತಾರೆ, ಅವರಿಗೆಲ್ಲ ನೀವು ಹೇಗೆ ಸಂಭಾಳಿಸ್ತೀರಾ?
3: ತಾಳ್ಮೆ ಅನ್ನೋದಿಲ್ಲ, ತಾಳ್ಮೆ ಆ ಟೈಮ್ ಯೂಸ್ ಮಾಡ್ಬೇಕಾಗುತ್ತೆ. ಕೆಲವರು ಮಾಡ್ತಾರಂದ್ರೆ ಅವರೇ ಒಂದು ಲೆಕ್ಕಾಚಾರದಲ್ಲಿ ಇರ್ತಾರೆ, ಅವ್ರು ಯಾವುದೋ ಒಂದು ಕ್ವಾಲಿಟಿ ನೋಡಿರಲ್ಲ, ಅದ್ರ ಬಗ್ಗೆ ಕ್ಲೀನಾಗಿ ಅರಿವು ಇಲ್ಲ, ಅರ್ಧಂಬರ್ಧ ತಿಳ್ಕೊಂಡವ್ರು ತುಂಬ ಸಮಸ್ಯೆ ಆಗುತ್ತೆ ಮೇಡಮ್. ಪೂರ್ತಿ ತಿಳಿದವ್ರಿಗಾದ್ರೆ ಅರ್ಥ ತಿಳಿಸ್ಬೋದು, ಏನೋ ತಿಳಿದಿರಲ್ಲ ಅವ್ರಿಗೆ ತಿಳಿಸ್ಬೇಕು, ಅರ್ಧಂಬರ್ಧ ತಿಳ್ಕೊಂಡವ್ರು ತಿಳಿಸೋದು ಕಷ್ಟ ಆಗ್ಬೋದು ನಿಮಗೆ.
2: ಅಂದರೆ ಈಗ ಬಾರ್ಗೇನಿಂಗ್ ಚೌಕಾಸಿ ಎಲ್ಲ ಮಾಡೋರಿಗೆ ಕಡಿಮೆ ಕೊಡ್ತೀರಾ?
3: ಅಲ್ಲ, ಕಮ್ಮಿ ಕೊಡೋಕ್ಕಿಂತ ನಾವು ಕೈಯಿಂದ ಕೊಟ್ಟು ಕಳ್ಕಾಲ್ಸಾಗಲ್ಲ, ಬಟ್ ವರ್ಕೌಟ್ ಮಾಡ್ಕೋಬೇಕಾಗತ್ತೆ. ಬಟ್ ಅವ್ರಿಗೆ ಏನಿದೆ, ಬರೀ ಅವ್ರು ರೇಟ್ ನೋಡೋರಿಗೆ ಸ್ವಲ್ಪ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ, ಇಲ್ಲ ನನಗೆ ಕ್ವಾಲಿಟಿ ಬೇಕಂತ ಸ್ವಲ್ಪ ರೇಟ್ ಕೊಟ್ಟೆ ಕೊಡ್ತಾರೆ.
2: ಓಕೆ ಸರ್, ಬಿಸ್ನೆಸ್ಸಲ್ಲಿ ಸೇವಿಂಗ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ನೀವೆಷ್ಟು ಸೇವ್ಸ್ ಮಾಡ್ತೀರಾ, ಅಂದರೆ ನೀವು ಫಿನಾನ್ಷಿಯಲಿ ಎಷ್ಟು ಸೆಟಲ್ ಆಗಿದ್ದೀರಾ ಈ ಬಿಸ್ನೆಸ್ ಮುಖಾಂತರ?
3: ಇಲ್ಲ, ಬಿಸ್ನೆಸ್ ಮೂಲಕ ಅನ್ನೋದು ಎಲ್ಲ ನಮ್ಮನೆ ಅನುಕೂಲ ಆಗಿದೆ, ತೊಂದರೆ ಇಲ್ಲ. ಸ್ವಲ್ಪ ಮನೆಗಿನೇ ಮಾಡ್ಕೊಂಡಿದ್ವಿ, ಸ್ವಂತ ಕಾಂಪ್ಲೆಕ್ಸ್ ಮಾಡ್ಕೊಂಡಿವಿ, ಅದ್ರಾಗೇನು ಸಮಸ್ಯೆ ಇಲ್ಲ. ಬಟ್ ಬಿಸ್ನ೸್ ನನಗೆ ಎಷ್ಟು ದುಡ್ಡಿದ್ರೂ ಕಮ್ಮಿನೇ ಮೇಡಮ್, ಯಾಕಂದ್ರೆ ಬರೋದೆ ರೋಟೇಟ್ ಆಗ್ತಿರತ್ತೆ. ನಾನು ಸಪ್ರೇಟಾಗಿ ಎಕ್ಸಾಂಪಲ್ ಈಗ ಸ್ಯಾಲ್ರಿ ಬೇಸ್ನ ಏನು ಮಾಡ್ತಾನೆ, ನನಗೆ ತಿಂಗಳಿಗೆ ಇದು ಇಷ್ಟು ಸ್ಯಾಲ್ರಿ ಬಂತು, ಇವನಿಗಿಷ್ಟು, ಇವನಿಗಿಷ್ಟು, ಇವನಿಗಿಷ್ಟು ಅಂತ ಡಿವೈಡ್ ಮಾಡ್ತಾರಲ್ಲ, ಆ ಥರ ನಾವು ಮಾಡೋಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ. ಒಂದು ಸತಿ ಬಂತು, ಒಂದು ಯಾರಿಗೂ ಕೊಟ್ಟು, ಇನ್ನೊಂದು ಸತಿ ಬಂತು ಯಾರಿಗೂ ಕೊಟ್ಟು, ಇನ್ನೊಂದು ಸತಿ ಬಂತು ಏನೊಂದು ಪ್ರಾಪರ್ಟಿ ಮಾಡ್ಕೊಂಡು, ಏನೋ ಈ ಥರ ಮಾಡ್ಕೊಂಡ್ರು ಮಾಡ್ಕೊಂಡ್ವಿ. ನಾವು ಇನ್ಸ್ಟಾಲ್ಮೆಂಟ್ ಸ್ಯಾಲ್ರಿಯಿಂದ ಅವ್ರ ಥರ ನಾವು ಫಿಕ್ಸ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಯಾವುದೇ ಕಾರಣ.
2: ಸೊ ಟರ್ನ್ಓವರ್ಸ್ಗಳು ಹೆಚ್ಚಾಗಿ ಆಗ್ತಾ ಇರುತ್ತೆ,
3: ಟರ್ನ್ಓವರ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ಅದು.
2: ಓಕೆ ಸರ್, ಈಗ ಟೆಕ್ನಾಲಜಿ ಎಲ್ಲ ಕಡೆ ತುಂಬ ಇಂಪ್ರೂವ್ ಆಗಿದೆ. ಈಗ ಆನ್ಲೈನ್ ಪೇಮೆಂಟ್ ಅಂತಲೇ ಇರ್ಬೋದು, ಅಥವಾ ತುಂಬಾನೇ ಸ್ಕೀಮ್ಸ್ಗಳೆಲ್ಲ ಬಂದಿದೆ, GST ಅದು ಇದು ಎಲ್ಲ ಅಂತ. ಸೊ ಈ ಟೆಕ್ನಾಲಜಿ ಬಿಸ್ನೆಸ್ಗೆ ಉಪಯೋಗ ಆಗ್ತಾ ಇದೆಯಾ ಸರ್?
3: ಹಾಂ, ಆಗತ್ತೆ ಮೇಡಮ್. ಟೆಕ್ನಾಲಜಿ ಇದ್ದಾಗೆ ಯಾವುದಾದ್ರು ಟೆಕ್ನಾಲಜಿ ತೊಗೊಂಡ್ರು ನಮ್ಗೆ ಮುಂದೆ ಅನುಕೂಲನೇ ಆಗುತ್ತೆ. ಬಟ್ ತಾತ್ಕಾಲಿಕ ತಿಳ್ಕೊಳ್ಳೋದು ಸ್ವಲ್ಪ ಸಮಸ್ಯೆ ಆಗುತ್ತೆ, ತಿಳ್ಕೊಂಡ್ಮೇಲೆ ಭಾರಿ ಅನುಕೂಲ ಆಗುತ್ತೆ ಮುಂದೆ. ಅದು ಫ್ಯೂಚರ್ನಲ್ಲಿ ಬೇಕೇ ಬೇಕಾಗತ್ತೆ ಮೇಡಮ್, ಅದು
2: ಬೇಕಾಗತ್ತೆ. ಸೊ ಅನುಕೂಲ ಕೂಡ ಆಗುವಂಥದ್ದು ಅಲ್ವಾ ಸರ್? ಸರ್, ಈಗ ಯಾರಾದರೂ ಹೊಸಬ್ರು ನಿಮ್ಮ ಹತ್ರ ಬಂದು ನಿಮ್ಮ ಒಂದು ಕೆಲಸ ನನಗೆ ಕಲಿಸ್ಕೊಡ್ತೀರಾ, ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತೀರಾ ಅಂದರೆ ಹೇಳ್ಕೊಡ್ತೀರಾ ಸರ್?
3: ಸರ್, ಬಿಸ್ನೆಸ್ ಅನ್ನೋ ಒಂದು ಸಮುದ್ರ ಇದ್ದಂಗೆ ಮೇಡಮ್. ಸಮುದ್ರದ ನೀರಿಗೆ ಎಷ್ಟು ಕುಡಿದ್ರು ಎಷ್ಟು ತೆಗೆದ್ರು ಕಮ್ಮಿ ಆಗಲ್ಲ ಅದು.

0: ನನ್ನತ್ರ ಏನು ಸ್ಕಿಲ್ ಇದೆ ಅವನು ನಮ್ಮ ಹತ್ರ ಕಲ್ತ್ಕೊಂಡು ಹೋಗಿ ಇನ್ನೂ ನಮಗಿಂತ ಸ್ಕಿಲ್ ಮುಂದುವರೆದವರು ಇರ್ತಾರೆ, ಅವ್ರವ್ರ ನಸೀಬೋದು, ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಅದಕ್ಕೆ.
1: ಸೊ ಇಲ್ಲಿ ನಿಮ್ಮ ಹತ್ರ ಕೆಲಸ ಕಲ್ತ್ಕೊಂಡು ಬೇರೆ ಒಂದು ಶಾಪ್ ಇಟ್ಟಿರೋ ಎಕ್ಸಾಂಪಲ್ಸ್ ಕೂಡ ಇದೆಯಾ?
0: ಹಾಂ ಇದೆ ಮೇಡಮ್, ಚನ್ನಗಿರಿಯಲ್ಲಿ ಒಬ್ಬರು ದೊಡ್ಡ ಕೆಲಸ ಮಾಡ್ತಿದ್ದಾರೆ, ಅವರು ಬಿಟ್ಟರೆ ಮತ್ತು ಬೇರೆಯವರೆಲ್ಲ ಅವ್ರು ಫೈನಾನ್ಷಿಯಲಿ ಸಮಸ್ಯೆಯಿಂದ ಮಾಡಿದ್ರು ಮತ್ತು ಬೇರೆ ಬೇರೆ ಫೀಲ್ಡ್ನಲ್ಲಿ, ಚನ್ನಗಿರಿಯಲ್ಲಿ ಒಬ್ಬರು ಮಾಡ್ತಿದ್ದಾರೆ ಮೇಡಮ್.
1: ಸರ್ ಶಿವಮೊಗ್ಗದಲ್ಲಿ ಸಾಕಷ್ಟು ಶಾಪ್ ಇದ್ರೂ ಕೂಡ ಜನ ಯಾಕೆ ಗಾಂಧಿ ಬಸರ್ಲಿ ಇರುವಂತಹ ಅದು ಸೆಕೆಂಡ್ ಕ್ರಾಸಲ್ಲಿ ಇರುವಂತಹ ಎಂ ಕೆ ಮನು ಎಂಟರ್ಪ್ರೈಸಸ್ಗೆ ಬರಬೇಕು? ನಿಮ್ಮಲ್ಲಿರುವಂತಹ ಸ್ಪೆಷಾಲಿಟಿ ಏನು ಸರ್?
0: ನಮ್ಮಲ್ಲಿರೋ ಒಂದು ಕ್ವಾಲಿಟಿ ಯಾವುದೇ ಕಣಕ್ಕೆ ಬಿಲ್ಡ್ ಮಾಡ್ಕೊಳ್ಳಲ್ಲ. ಎರಡನೇದು ನಮ್ಮ ಟ್ರಸ್ಟ್ ಇದೆಯಲ್ಲ, ಟ್ರಸ್ಟಿಗೆ ಭಾರಿ ಮಾನ್ಯತೆ ಕೊಡ್ತೀನಿ ಮೇಡಮ್. ಒಂದು ನಂಬಿಕೆ ಇದೆಯಲ್ಲ ಜನ, ಆ ನಂಬಿಕೆ ಯಾವುದೇ ಕಣಕ್ಕೆ ನಾವು ಕಳ್ಕೊಳ್ಳೋಕೆ ಇದೆಯಲ್ಲ.
1: ಕ್ವಾಲಿಟಿ ಆ್ಯಂಡ್ ಟ್ರಸ್ಟ್ ಎರಡಕ್ಕೂ ಕೂಡ ಬೆಲೆ ಕೊಡ್ತೀರಾ?
0: ಭಾರಿ ಮಾನ್ಯತೆ ಕೊಡಬೇಕು ಕ್ವಾಲಿಟಿಗೆ. ಅಂದರೆ ಕಮ್ಮಿ ರೇಟಿಂದ ಐಟಮ್ ಸಿಗುತ್ತೆ, ಬಟ್ ಅದು ತಾತ್ಕಾಲಿಕ ಸುಖ ಕೊಡುತ್ತೆ ಅಷ್ಟು. ಬಟ್ ಲಾಂಗ್ ಟರ್ಮ್ ಬೇಕಂದರೆ ಲಾಂಗ್ ರಿಪೀಟ್ ರಿಪೀಟ್ ಕಸ್ಟಮರ್ ಬೇಕಂದರೆ ಒಂದು ಒಳ್ಳೆ ಕ್ವಾಲಿಟಿನೇ ಕೊಡಬೇಕಾಗುತ್ತೆ ಜನಕ್ಕೆ.
1: ಸೊ ಬಿಸ್ನೆಸ್ಸಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಮಾತ್ರ ರಿಪೀಟ್ ಕಸ್ಟಮರ್ಸ್ ಬರ್ತಾರೆ ಅಲ್ವಾ ಸರ್?
0: ಎಸ್ ಮೇಡಮ್, ಅದು ಮಾಡಲೇಬೇಕು.
1: ಓಕೆ ಮನ್ಸೂರ್ ಪಾಷಾ ಅವರೇ, ಕೊನೆದಾಗಿ ಇಂಟರ್ವ್ಯೂ ಹೇಗನ್ನಿಸ್ತು?
0: ವೆರಿ ಗುಡ್ ಅನ್ಸುತ್ತೆ, ಜೀವನದಲ್ಲಿ ಮೊದಲನೇ ಸತಿ ನಿಮಗೆ ಇದು ಇಂಟರ್ವ್ಯೂ ಕೊಟ್ಟಿದ್ದೀನಿ, ಒಳ್ಳೇದನ್ನಿಸ್ತು ಮೇಡಮ್.
1: ಓಕೆ, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
0: ಓಕೆ, ಥ್ಯಾಂಕ್ ಯು ಮ್ಯಾಮ್.
1: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಎಂ ಕೆ ಮನು ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂಥ ಮನ್ಸೂರ್ ಪಾಷಾ ಅವರು ನಮ್ಮ ಜೊತೆ ಅವರ ಬಿಸ್ನೆಸ್ ಜರ್ನಿಯನ್ನು ಶೇರ್ ಮಾಡಿಕೊಂಡು ಸುಮಾರು 19 ವರ್ಷದ ಬಿಸ್ನೆಸ್ ಹೇಗಿತ್ತು, ಜೊತೆಗೆ ಈಗಿನ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡುವಂಥ ಯಂಗ್ ಜನರೇಷನ್ ಅವ್ರಿಗೆ ಕೂಡ ಒಳ್ಳೆಯ ಸಲಹೆಗಳನ್ನ ನೀಡಿದ್ರು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಸೊ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ಬರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗೆ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ನಂದಿನಿ
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಇದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9 6 860-9697-9679 9686-09-6279 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಹಿರೇಕೆರೂರು ತಾಲೂಕಿನವರು. ಆದರೆ ಇವರು ಕೂಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಆರಂಭದ ದಿನಗಳಲ್ಲಿ. ನಂತರ ಕೆಲಸಕ್ಕಾಗಿ ಸೊರಬ ಕಡೆಗೆ ವಲಸೆ ಬರ್ತಾರೆ. ನಂತರದಲ್ಲಿ ಇಲ್ಲಿ ಅವರ ಜೀವನ ಆರಂಭ ಆಗುತ್ತೆ ಮತ್ತು ಕೆಲಸದ ಜೊತೆಗೆ ಕೃಷಿಯ ಕಡೆಗೂ ಕೂಡ ಅವರ ಒಲವನ್ನು ತೋರಿಸ್ತಾ. ಸೊ ಈಗ 3 ಎಕರೆಯ ಅವರ ಹೊಲದಲ್ಲಿ ಏಕದಳ ಬೆಳೆ, ದ್ವಿದಳ ಬೆಳೆ ಹಾಗೆ ಹೂವಿನ ಬೆಳೆಗಳ ಜೊತೆಗೆ ಸೊಪ್ಪು, ತರಕಾರಿ, ಹಣ್ಣು ಈ ರೀತಿ ಹಲವಾರು ಬೆಳೆಗಳನ್ನು ಮಾಡ್ಕೊಳ್ತಾ ಸೊ ಉತ್ತಮವಾದಂತಹ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವರ ಬಗ್ಗೆ ನಾವು ಕೂಡ ತಿಳ್ಕೊಳ್ಳೋಣ. ಹಾಗೆ ಇವರ ಮಾಡ್ತಾ ಇರುವಂತಹ ಈ ಕೃಷಿ ಹೇಗಿದೆ ಮತ್ತು ಇವರ ಕೃಷಿನಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಇವರಾಗಲೇ ಹೇಳಿದಾಗೆ 50 ಬೆಳೆಗಳನ್ನು ಇವರ ಏನು ಹೊಲದಲ್ಲಿ ಮಾಡ್ತಾ ಇದಾರೆ ಅಂತ ಹೇಳಿ. ಸೊ ಹಾಗಾದರೆ ಇದರಲ್ಲಿ ಏನೇನೆಲ್ಲ ವಿಶೇಷವಾದಂತಹ ಬೆಳೆಗಳಿದೆ, ಯಾವ ರೀತಿ ಇದನ್ನು ಮಾಡ್ತೀರಾ, ಇದ್ರ ಬಗ್ಗೆ ಅವ್ರ ಜೊತೆನಲ್ಲಿ ಮಾತಾಡೋಣ. ಸೊ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ಹನುಮಂತಪ್ಪ ಅವರು. ಹನುಮಂತಪ್ಪ ಅವರು ಸೊರಬಕ್ಕೆ ಬಂದು ಸೊ ಅಲ್ಲಿ ತಮ್ಮ ಏನು ವ್ಯವಸಾಯವನ್ನು ಆರಂಭ ಮಾಡಿ ಕೃಷಿನ ಮಾಡ್ತಾ ಇದಾರೆ. ಸೊ ಬನ್ನಿ ಅವರ ಜೊತೆನಲ್ಲಿ ಮಾತನ್ನ ಮುಂದುವರ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯವನ್ನು ಮಾಡಿಕೊಳ್ಳಿ, ಹಾಗೆ ನಿಮ್ಮ ಕೃಷಿ ಭೂಮಿಯ ಬಗ್ಗೆ ಏನೇನೆಲ್ಲ ಬೆಳೆಗಳನ್ನು ಬೆಳೀತಿದ್ದೀರಾ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ ಸರ್.
8: ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಮಡ್ಲೂರು. ನಾ 80ರಲ್ಲಿ ಕೂಲಿಗಾಗಿ ವಲಸೆ ಇಲ್ಲಿ ಬಂದಿದ್ದೆ. ಅದು ಬಂದ ನಂತರ ಇಲ್ಲಿ ಒಂದು 10 ವರ್ಷ ಕೂಲಿ ಮಾಡ್ತಾ ಮಾಡ್ತಾ ಇಲ್ಲಿ ಗೌಡ್ರು ಪರಿಚಯ ಆದರು. ಆ ಚೆನ್ನಪ್ಪಗೌಡ್ರ ಹೊಲದಲ್ಲೇ ಒಂದು 2 ಎಕರೆ ಖರೀದಿ ಅಂತ ಕೊಡ್ತೀನಿ ಹೊಲ ಅಂದರು. ಅದರಲ್ಲೇ 3 ಎಕರೆ ಖರೀದಿ ತಗೊಂಡು ಅವತ್ತಿಗೆ 35ನೇ ವರ್ಷ ನಾ ಬೆಳೆ ಮಾಡ್ತಾ ಇದ್ದಿದ್ದು. 35 ವರ್ಷಕ್ಕಿಂತ ಮುಂಚೆ ನಾನು ಒಬ್ಬ ಕೂಲಿಯಾಗಿ ಮಾಡ್ತಾ ಇದ್ದೆ. ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲಿ ಬಂದು ಕೂಲಿ ಮಾಡ್ಕೊಂಡು ಜೀವನ ಮಾಡಿ 1 ರೂಪಾಯಿದಿಂದ ಕೂಡಿಟ್ಟು ಈ 3 ಎಕರೆ ಆರಿಸಿ ಖರೀದಿ ಮಾಡ್ಕೊಂಡೆ. ಅದನಂತರ ಸ್ವಲ್ಪ ರೈತನಾಗಬೇಕು ಮಾಡಬೇಕು ಅನ್ನೋ ಆಶಯದಿಂದ ಎಲ್ಲ ಬೆಳೆಗಳನ್ನು ನಾನು ಮಾಡ್ತಾ ಮಾಡ್ತಾ ಬಂದೆ. ಫಸ್ಟು ಸ್ಟಾರ್ಟಿಂಗಿಗೆ 28 ಬೆಳೆ ಮಾಡಿದ್ದೆ ನಾನು ಮಾಡ್ತಿದ್ದೆ. ಇವತ್ತು ನೀವು ನೋಡ್ಬೋದು, ಕಾಣ್ಬೋದು, ಇಲ್ಲ ಇಲ್ಲಿ ನೀವು ಭಾಷಣ ಕೇಳಿರಲ್ಲ ಆ ಖಂಡಿತ ರೈತರಾದವರು ಆ ಬೆಳೆಯಲ್ಲಿ ಬಂದು ನೋಡಿದ ಮಾತ್ರ ಗೊತ್ತಾಗುತ್ತೆ. ಇವತ್ತು ನೀವು ಲೆಕ್ಕ ಮಾಡಿದ್ರೆ 53 ಬೆಳೆ ಇದೆ ಈ ಭೂಮಿಯಲ್ಲಿ. ಅದರಲ್ಲಿ ಈಗ ಒಂದು 10 ಬೆಳೆ ಕಟಾವ್ ಆಗಿದೆ ಈಗ ಹಾಲಿ. ಒಂದು ಸೈಡ್ ರಾಗಿ ನೋಡ್ಬೋದು, ಮೂಲಂಗಿ ನೋಡ್ಬೋದು, ಕ್ಯಾಬೇಜ ನೋಡ್ಬೋದು, ಅದನಂತರ ಶೇಂಗಾ, ಶಾವಂತಿಗೆ, ರಾಗಿ, ಬದನೆ ಗಿಡ, ಟೊಮೆಟೊ, ಚೆಂಡು ಹೂವು ಹೀಗೆ. ಅದ್ರ ಮಧ್ಯೆ ನೋಡಿ, ಒಂದು ಮಧ್ಯ ಅಂತ ರೈತನಿಗೆ ಅಂತ ಒಂದು ರೋಡ್ ಅಂತ ಬೇಕೇ ಬೇಕು, ಒಳ್ಳೆ ದಾರಿ ಬೇಕು. ಆ ದಾರಿಯಲ್ಲಿ ನಾನು ಡೇರೆ ಗಿಡ ಅಂತ ಹಾಕ್ತೇನೆ, ಡೇರೆ ಹೂವು. ಅದು ಒಂದು 380 ಗೆಡ್ಡೆ ಇದೆ, ಕೇವಲ ಶ್ರಾವಣ ಮಾಸ 1.5 ತಿಂಗಳಲ್ಲಿ ಮಾತ್ರ, ಬರೀ 1.5 ತಿಂಗಳು. ರೋಡ್ ನೋಡಿ, ರೈತರಿಗಂತೂ ದಾರಿ ಬೇಕೇ ಬೇಕು. ಆ ದಾರಿ ಹುಲ್ಲು ಬೆಳೆಸಬೇಕು, ಹುಲ್ಲು ಕೊಯ್ಬೇಕು, ಅದನ್ನು ಬಿಟ್ಟರೆ ಬೀಳ್ಬೀಳುತ್ತೆ. ಹಾಗಾಗಿ ನಾನು ಅದ್ರ ಮೇಲೇ ಇಷ್ಟು ಬೆಳೆ ತಕ್ಕಂತೇನೆ. ಖಂಡಿತ ರೈತರು ಯಾವತ್ತೂ ಒಂದು ಬೆಳೆ ನೆಮ್ಕೋಬಾರ್ದು, ಯಾವುದೇ ರೈತರಲ್ಲಿ. ನಾನು ದೊಡ್ಡ ರೈತರಿಗೆ ಹೇಳಲ್ಲ, ದೊಡ್ಡ ದೊಡ್ಡವ್ರು ಅವ್ರು ದೊಡ್ಡದೇ ಇರುತ್ತೆ. ಸಣ್ಣ ರೈತ 4 ಎಕರೆ 5 ಎಕರೆ ಹಿಂಗಿದ್ದವರು ಖಂಡಿತ ಒಂದು ಮಾಡೋಕ್ಕಿಂತ ಒಂದು 10-15 ಬೆಳೆ ಮಾಡ್ಕೋಬೇಕು. ಕಾರಣ ಏನೋ, ನಮ್ಗೆ ಒಂದು 2-3 ಬೆಳೆ ಹೋದರೆ ಖಂಡಿತ ನಮಗೆ ಒಂದು 5-6 ಬೆಳೆ ಕೈ ಸಿಕ್ಕರೆ ನಾವು ಮಾಡಿದ ಖರ್ಚು ಅಥವಾ ನಮ್ಮ ಕೂಲಿ ಹಾಲಿ ನಮ್ಮ ಜೀವನಕರ ಸಿಗುತ್ತೆ. ನಾವು 1-2 ಬೆಳೆ ಮಾಡ್ಕೊಂಬಿಟ್ಟು ಒಂದು ಏನೋ ರೋಗ ಬಂತು, ಕಾಯಿಲೆ ಬಂತು, ಹೋಗಿಬಿಡ್ತಾ ನಾವು ತಲೆ ಮೇಲೆ ಕೈ ಹೋರ್ಬೇಕಲ್ಲ. ಖಂಡಿತ ರೈತರಾದ್ರೆ ಆ ಕೆಲಸ ಮಾಡ್ಕೋಬಾರ್ದು. ಯಾವತ್ತೂ 10 ಬೆಳೆ ಮಾಡ್ತೀನಿ ಅನ್ನೋ ಛಲಕ್ಕೆ ಬರಬೇಕು.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರ್ಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹನುಮಂತಪ್ಪ ಅವರು ಮಾಡ್ತಾ ಇರುವಂತಹ ಬೆಳೆಗಳಲ್ಲಿ ಏನೆಲ್ಲ ವಿಶೇಷವಾದಂತಹ ಬೆಳೆಗಳಿದೆ ಮತ್ತು ಹೇಗೆ ಅವುಗಳನ್ನ ಮೈಂಟೈನ್ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹನುಮಂತಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಇವರು ಮೂಲತಃ ಹಿರೇಕೆರೂರು ತಾಲೂಕಿನವರಾಗಿರ್ತಾರೆ. ಆದರೆ ಇವರು ತಮ್ಮ ಕೆಲಸಕ್ಕಾಗಿ ಸೊರಬ ಕಡೆಗೆ ಬಂದು ಸೊರಬದಲ್ಲಿ ಇದ್ದು ಕೆಲಸವನ್ನು ಮಾಡ್ತಾ, ಜೊತೆಗೆ ಅಲ್ಲೇ ಕೃಷಿ ಭೂಮಿಯನ್ನು ಕೂಡ ಖರೀದಿ ಮಾಡಿ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಬೆಳೆಗಳನ್ನು ಮಾಡ್ಕೊಳ್ತಾ ಅವರು ಕೂಡ ಖುಷಿಯಾಗಿರುವಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೊ ಇವ್ರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 50 ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಒಂದು ವರ್ಷದಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ರೀತಿಯ ಆದಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಇವ್ರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿ ಬೇರೆ ಕೃಷಿ ಮಾಡ್ತಾ ಇರುವಂಥವ್ರಿಗೂ ಕೂಡ ಒಂದು ಉತ್ತೇಜನ ನೀಡುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದೇ ಕೃಷಿಯನ್ನು ನಂಬಿಕೊಂಡು ಕೃಷಿಯನ್ನು ಮಾಡಿ ಕೈ ಸುಟ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಆದರೆ ಈ ರೀತಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಅದರಲ್ಲಿ ಕೂಡ ಒಂದು ಸಕ್ಸಸ್ನ ಕಾಣ್ತಾರೆ ಅಂತಂದರೆ ಅದಕ್ಕೆ ಉದಾಹರಣೆ ಹನುಮಂತಪ್ಪ ಅವರು ಅಂತ ಹೇಳ್ಬೋದು. 50 ಹೆಚ್ಚು ಬೆಳೆಗಳನ್ನ ಕೂಡ ಮಾಡಿದ್ದಾರೆ ಕೆಲವೊಂದು ಸಾರಿ. ಸೊ ಅವ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಮಾತಾಡ್ತಾ ಇದ್ವಿ. ಹಾಗೆ ಹನುಮಂತಪ್ಪ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಯಾವ್ಯಾವ ರೀತಿಯ ಬೆಳೆಗಳಿದ್ದಾವೆ ಅನ್ನೋದ್ರ ಬಗ್ಗೆ. ಯಾವ್ಯಾವ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರ, ಅದರಲ್ಲಿ ತರಕಾರಿಗಳ, ಹಣ್ಣುಗಳು, ಮತ್ತೆ ಹೂವು, ಮತ್ತೆ ದ್ವಿದಳ ಏಕದಳ ಬೆಳೆಗಳು, ಈ ಥರದ ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗೆ ಇಷ್ಟೆಲ್ಲ ಬೆಳೆಗಳನ್ನ ಮಾಡ್ತಾ ಇದ್ರು ಕೂಡ ನನಗೊಂದು ಆಶ್ಚರ್ಯ ಅಂತ ಅನಿಸಿದ್ದು, ಸೊ ನೀವು ಮಳೆ ಆಶ್ರಿತ ಪ್ರದೇಶದಲ್ಲಿ ಈ ಒಂದು ಬೆಳೆಗಳನ್ನ ಮಾಡ್ತಾ ಇರುವಂಥದ್ದು, ಸೊ ಇದು ಹೇಗೆ ಸಾಧ್ಯ ಆಯಿತು ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
5: ನೋಡಿ, ಈ ಭೂಮಿ ನೋಡ್ಬೋದು ನೀವು, ಇವತ್ತು ಮಳೆ ಆಶ್ರಿತ ಬೆಳೆ. ಒಂದು ಹಳ್ಳ, ಕೆರೆ, ಕೊಳ ಏನು ಬೋರು ಯಾವುದಿಲ್ಲ, ಮಳೆ ಬರಬೇಕು, ಬೆಳೆ ಇರಬೇಕು. ಅದರಲ್ಲಿ 53 ಬೆಳೆ ಈ ವರ್ಷ ನೋಡ್ಬೇಕು. ಹೋದ ವರ್ಷ ನಾನು 60 ಬೆಳೆವರೆಗೆ ಯಾವತ್ತೂ ಮಾಡ್ತಾ ಇದ್ದೀನಿ. ಈ ವರ್ಷ ಸ್ವಲ್ಪ ಕಾರಣಾಂತರ ಮನೇಲಿ ಸಮಸ್ಯೆ ಆಗಿ ಮಕ್ಕಳೆಲ್ಲ ಸ್ವಲ್ಪ ಬೆಳೆ ಕಮ್ಮಿ ಮಾಡಿದೆ ನಾನು 10 ಬೆಳೆನ. ಈಗ ಅದೇ ರೀತಿ ನೀವು ನೋಡ್ತಾ ಹೋದರೆ ಎಲ್ಲ ಬೆಳೆನೂ ನಿಮ್ಮ ಕಣ್ಣಿಗೆ ಕಾಣುತ್ತೆ. ವಿವರಗಳನ್ನು ನೋಡಿ ನೋಡಿ ತಗೋಬೋದು ಬೆಳೆ. ನೀವು ಯಾವ ಬೆಳೆ ಐತಿ, ಯಾವಲ್ಲಿ ಏನಿದೆ, ಬದನೆ ಬೇಕಾ, ನಿಮ್ಮ ಮೆಣಸು ಬೇಕಾ? ಮೆಣಸಿನಲ್ಲೇ 4 ಜೊತೆ ಮೆಣಸಿದೆ. ಈ ಸೈಡ್ ಇರೋದೆಲ್ಲ ಬದನೆ ಗಿಡ. ಇದು ಬದನೆಕಾಯಿ ಮಾತ್ರ ನಾನು ಬೀಜ ಸೀಡ್ಸಿಲ್ಲಂತಲ್ಲ, ಇದು ನನ್ನ ಮನೆ ಬೀಜನೇ, ಸ್ವಂತ ಮಾಡ್ಕೊಂಡ್ ಬೀಜ. ಇದು ಯಾವುದೇ ಅಲ್ಲ, ಇದು ಒಂದಲ್ಲ. ತರಕಾರಿ ನನ್ನ ಹತ್ರ ಹೀರಿ ಇದೆ, ಹಗಲ್ ಇದೆ, ಮೀಟ್ ಹಲ್ಸನ್ ಇದೆ, ಅಂಗಿ ಕಸಿ ಇದೆ, ಡಬಲ್ ದಿನ್ಸ್ ಇದೆ, ಚೌಳಿ ಇದೆ, ಬೆಂಡಿ, ಇವೆಲ್ಲ ಏನು ತರಕಾರಿ ಇದಾವೆ. 10 ಜಾತಿ ತರಕಾರಿ ಬೆಳಿತೀನಿ. 10 ಜಾತಿ ತರಕಾರಿ ಕೂಡ ನನ್ನವ ಬೀಜ ಸ್ವಂತ. ಈಗ ಒಂದು 20 ವರ್ಷ ನಾನು ಯಾವ ಬೀಜನ ಅಂಗಡಿಯಿಂದ ಮಾರಾಟ ಮಾಡ್ಕೊಂತಾರಲ್ಲ, ನನ್ನ ಹತ್ರ ಸುಮಾರು ರೈತರು ಬಂದವರು ಬೀಜ ಹೋಯ್ತಾನೆ ಇರ್ತಾರೆ. ನಾನು ಬೀಜನ ಸಮೇತ ಮಾರಾಟ ಮಾಡ್ತೀನಿ. ಒಂದು ಹರಿಬೆ ಬೀಜ ಇರ್ಬೋದು, ಮೂಲಂಗಿ ಬೀಜ ಇರ್ಬೋದು, ಯಾವುದೇ ತರಕಾರಿ ಬೆಳೆ ಇರಲಿ, ಯಾವುದೇ ಬೀಜ ಇರಲಿ, ಎಲ್ಲದನ್ನು ನಾವೇ ಮಾಡ್ತೀವಿ. ಮತ್ತು ತರಕಾರಿ ಕೂಡ ಹಾಗೇನ, ಮಧ್ಯವಸ್ತಿ ಯಾರಿಗಾರ ಒಯ್ದು ಪ್ಯಾಟಿಲ್ ಗುತ್ತಿಗೆ ಕೊಟ್ಟು ಬರಲ್ಲ. ನಮ್ಮ ಮನೆಯವರೇ ಕುಂತು ವಾರದ 3-4 ಸಂತಿ ಹುಡುಕಿ ನಮ್ಮ ಮನೆಯವರ ಕಾಟ ಹಿಡಿದು ಕುಂತು ಮಾರಾಟ ಮಾಡ್ಕೊಂಡ್ ಬರೋದ್ರಿಂದ ರೈತನಿಗೆ 1-4

0: ಹೀಗೆ ಒಂದೊಂದು ಬೆಳೆ ಒಂದೊಂದು ಬೆಳೆ ನೀವು ಸಾಲು ಸಾಲ ನೋಡ್ಬೋದು, ಒಂದು ಚವಳೆ ನೋಡ್ಬೋದು, ಯಾವ ಜಾತಿಯ ಬೆಳೆ ನೋಡ್ತೀರಾ ಹೊಲದಲ್ಲಿದೆ. ಇದು ಚೀಯಾ ಅಂತ ಹೇಳಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಅವರು ಕಳೆದ ವರ್ಷ ನನಗೆ ಇದೊಂದು ಚೀಯಾ ಮತ್ತೊಂದು ಟೆಪ್ಪು ಅಂತ ಹೇಳಿ ಎರಡು ಬೆಳೆ ತಂದರು. ಅದು ಇತೋಪಿಯದಂತೆ. ಅದು ಟೆಪ್ಪು ಅಂದರೆ 50,000 ರೂಪಾಯಿ ಕ್ವಿಂಟಲ್ ಒಂದು ಕ್ವಿಂಟಲಿಗೆ. ಅದು 2.5 ತಿಂಗಳಿಗೆ ಕಟಾವ್ ಆಗುತ್ತೆ. 2.5 ತಿಂಗಳು ಬರೀ ಬೆಳೆ ಅಗಿ ಹಾಕಿ ನಟಿ ಮಾಡಬೇಕು. ನಟಿ ಮಾಡೋಕೆ ತೇವಾಂಶ ಇದ್ರೆ ಸಾಕು, ಅದಕ್ಕೆ ನೀರು ನಿಲ್ಲಿಸ್ಬೇಕಲ್ಲ. ಒಂದು 3 ಅಡಿ ಬೆಳೆ ಬೆಳೆಯುತ್ತೆ, ಅದು ದೊಡ್ಡ ಲಾಭ ಅದು ರೈತರಿಗೆ. ಅದು ಈ ವರ್ಷ ಕದಂಬ ಇದು ಕೊರೋನಾ ಬಂದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ, ಹಂಗೆ ಈ ವರ್ಷ ನಾ ಯಾರು ಮಾಡಿಲ್ಲ. ಇದು ಎರಡನೇದು ಚೀಯಾ ಅಂತ ಹೇಳಿ, ಇದನ್ನು ಕೂಡ ಅವರೇ ತಂದು ಕೊಟ್ಟಿದ್ರು. ಇದು ನೋಡಿ ಎಕರೆ ಕೆಜಿಗೆ 60 ರೂಪಾಯಿ ಇದು ಒಂದು ಕೆಜಿ ಬೀಜಕ್ಕೆ. ಇದನ್ನು ನಾನು ಹಂಗೆ ನೋಡ್ಲಿಕ್ಕೆ ಸ್ಯಾಂಪಲ್ ಬರೋದಿಲ್ಲ. ನಮ್ಮ ಹೊಲದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ, ಎಲ್ಲಿ ಓಡ್ ದಾರಿ ಇದೆ, ಅಲ್ಲಿ ಯಾವ್ಯಾವ ಜಾಗದ ಯಾವ್ದು ಬರ್ತೈತಿ ಹಂಗೆ ಎಲ್ಲದೂ ನಟಿ ಮಾಡ್ತೈತೆ. ವರ್ಷ ಒಂದು 25-30 ಕೆಜಿ ಉಂಡ್ಬೇಕಂತೇನೆ. ಇದನ್ನು ಕದಂಬ ಕೊಯ್ದು ಕೊಟ್ಟರೆ ಒಂದು 1.5-2 ಸಾವಿರ ರೂಪಾಯಿ ಇದ್ರ ಬರುತ್ತೆ. ಅದು ಖಾಲಿ ವೇಸ್ಟ್. ನಾವು ಎಲ್ಲಿ ನಿಲ್ಲ ಜಾಗ ಉಗುಳ ಜಾಗ ಅಂತಲ್ಲಿ ಮಾಡೋಂಥ ಬೆಳೆ ಇದು. ಸುಮ್ಮನೆ ಬಿಟ್ಟರೆ ಹುಲ್ಲು ಬೆಳಿತೈತಿ, ನಮಗೂ ಒಳ್ಳೆ ರೈತನಿಗೆ ಭಯ ಅನಿಸ್ತೈತಿ. ಈ ಒಂದು ಬೆಳೆ ಇತ್ತ ನಾವು ಕಳಿತಕ್ಕಂಥವಿ, ಆ ಬುಡ್ದ ಒಳ್ಳೆಕ್ಕೂ ಒಂದು ಖುಷಿ ಅನಿಸ್ತೈತಿ. ಅದನ್ನು ರೈತರು ಮೊದಲೇ ನೋಡ್ಕೊಂಡು ವಿಚಾರ ಮಾಡ್ಕೊಂಡು ಭಾಳ ಚಲೋ ಅದು.
1: ಓಕೆ ಸರ್, ನಿಜವಾಗ್ಲೂ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿರುವಂತಹ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀರಾ. ನೋಡಿ, ಕೃಷಿನಲ್ಲಿ ರೈತರು ಒಂದಕ್ಕೆ ಸೀಮಿತ ಆಗಿಬಿಟ್ರೆ ಅಲ್ಲಿ ಕೈ ಸುಟ್ಕೊಳ್ಳೋದು ಬಹಳ ಆಗುತ್ತೆ. ಯಾಕಂದರೆ ಒಂದು ಬೆಳೆ ಬರಲಿಲ್ಲ ಅಂತಂದರೆ ಅದರಿಂದ ಲಾಸ್ ಆಗುತ್ತೆ, ಮತ್ತು ರೈತರಿಗೆ ಯಾವುದೇ ರೀತಿ ಲಾಭನೂ ಸಿಗಲ್ಲ, ಮತ್ತು ಆ ಬೆಳೆದಿರುವಂತಹ ಬೆಳೆಯ ಅಸಲು ಕೂಡ ನಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಏನು ಬಹು ಬೆಳೆಯ ಪದ್ಧತಿಯನ್ನು ಮಾಡಿಕೊಂಡಾಗ ಅಥವಾ ಸಮಗ್ರ ಕೃಷಿಯನ್ನು ಮಾಡಿದಂತಹ ಸಮಯದಲ್ಲಿ ಸೊ ನಾವು ಕೃಷಿಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಹನುಮಂತಪ್ಪ ಅವರ ಕೃಷಿ ಭೂಮಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅವ್ರ ಜೊತೆಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಹನುಮಂತಪ್ಪ ಅವ್ರ ಜೊತೆಗೆ. ಹನುಮಂತಪ್ಪ ಅವರು ಒಂದೇ ಬೆಳೆಗೆ ಸೀಮಿತವಾಗದೆ ಹಲವಾರು ಬೆಳೆಗಳನ್ನು ಮಾಡಿಕೊಂಡು ಬಹುಬೆಳೆ ಪದ್ಧತಿನಲ್ಲಿ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ಹಾಗೆ ಹೂವು, ಹಣ್ಣು ಮತ್ತು ತರಕಾರಿ, ಸೊಪ್ಪು ಈ ಥರದನ್ನು ಎಲ್ಲ ಕೂಡ ಬೆಳ್ಕೊಂಡು ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾಯಿದ್ದಾರೆ. ಆಗಲೇ ಅವರು ಹೇಳಿದಾಗೆ ರಾಗಿ ಬೆಳೆಯೋದ್ರ ಬಗ್ಗೆ ಹೇಳ್ತಾಯಿದ್ರು, ಬೇಳೆಕಾಳುಗಳನ್ನು ಬೆಳೆಯೋದ್ರ ಬಗ್ಗೆ ಹೇಳ್ತಾಯಿದ್ರು. ಸೊ ಹೀಗೆ ಅವರು ಮಾಡ್ತಾಯಿರುವಂತಹ ಕೃಷಿನಲ್ಲಿ ವಿಭಿನ್ನತೆಯನ್ನು ನೋಡ್ಬೋದು. ಹಾಗೆ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಬೆಳೆಗಳನ್ನ ಕೃಷಿ ಭೂಮಿನಲ್ಲಿ ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ಒಂದು ಮಳೆ ಆಶ್ರಿತ ಪ್ರದೇಶದಲ್ಲಿ ಈ ರೀತಿಯ ಒಂದು ಕೃಷಿಯನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ಹೇಗೆ ಅವುಗಳನ್ನ ಮೇಂಟೈನ್ ಮಾಡ್ತಾರೆ, ಸೊ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಹನುಮಂತಪ್ಪ ಅವ್ರನ್ನ ಸ್ವಾಗತಿಸೋಣ. ಹಾಗೆ ನೀವು ಕೂಡ ಈ ರೀತಿಯಲ್ಲಿ ವಿಶೇಷ ಪದ್ಧತಿನಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರೆ ಕೃಷಿನಲ್ಲಿ ನಿಮ್ಮ ಅನುಭವಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ನಮ್ಮ ಸಂಖ್ಯೆ 9680960967 ಮತ್ತು ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನನಗಿರುವಂತಹ ಪ್ರಶ್ನೆ ಏನಂತಂದ್ರೆ, ಈಗ ನೀವು ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಇರೋದ್ರಿಂದ, ಸೊ ಮಳೆಯಾಶ್ರಿತ ಪ್ರದೇಶದಲ್ಲೇ ಇದ್ಕೊಂಡು ಇಷ್ಟೊಂದು ಬೆಳೆಗಳನ್ನ ಮಾಡ್ತಾ ಇದ್ರ, ಹೇಗೆ ಇದು ಸಾಧ್ಯ ಆಯಿತು, ಮತ್ತೆ ಆ ಬೆಳೆಗಳನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತೀರಾ, ಮತ್ತೆ ಬೆಳೆ ಮಾಡೋಕ್ಕಿಂತ ಮುಂಚೆ ಭೂಮಿಯ ಸಿದ್ಧತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಹೇಗೆ ಮಾಡ್ಕೊಳ್ತೀರಾ ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಇರೋದು ನನಗೆ 3 ಎಕರೆ ಜಮೀನು ಎತ್ತು ಅಂತ, ಮತ್ತೆ ಮನೆಯಲ್ಲಿ ರೈತನಿಗೆ ಎತ್ತುಗಳು ಬೇಕು, ಯಾವ್ದು ಬೇಕು ಇದು ಬೇಕು ಎಲ್ಲ ಕಟ್ಟಿಗೆ ಬೇಕು. ಆದ್ರೆ ನನ್ನ ಮೇಲೆ ಎತ್ತುಗಳಿಲ್ಲ, ನಾ ಎಂದು ರೈತಾಪಿ ಮಾಡಿದ್ದೇನೆ 35 ವರ್ಷ, ನನಗೆ ಎತ್ತುಗಳಿಲ್ಲ. ನನ್ನ ಹತ್ರ ಫಸ್ಟ್ ಮಳೆ ಬಿದ್ದಾಗ, ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ ಮಳೆ ಬೀಳುವ, ಮಳೆ ಬಿತ್ತವಾಗ ಒಂದ್ಸಲ ಟ್ಯಾಕ್ಟ್ರಿ ಹೂಡಿಸ್ಬಿಡ್ತೇನೆ. ಹೂಡಿಸಿದ ನಂತರ ಯಾವುದೇ ಎತ್ತು ಗಳೆ ಹೂ ಟ್ಯಾಕ್ಟ್ರಿ ಒಳಗ್ತಾರಲ್ಲ. ಇನ್ನು ನೋಡಿ ನಾನು ಏನು ಮಾಡ್ತೇನೆ ಅಂದರೆ, ನನಗೆ ಎಷ್ಟು ಅಗಲ ಬೇಕು, ಎಷ್ಟು ಉದ್ದ ಬೇಕು, ಆ ಲೆಕ್ಕದ ಒಂದು ಹುರಿ ಹಿಡ್ಕೊಂಡು ಉದ್ದ ಮಾರ್ಕ್ ಮಾಡ್ಕೊಂಡು ಆ ಗುಣಿ ಗುಣಿ ಹೊಡೆದು ಹತ್ತಿ ಬೀಜ ಹಾಕೋದಿರಲಿ, ಶೇಂಗಾ ಹಾಕೋದಿರಲಿ, ಅಥವಾ ಮೆಕ್ಕೆಜೋಳ ಹಾಕೋದಿರಲಿ, ಯಾವುದೇ ಬೆಳೆ ಮಾಡೋದಾದ್ರು ನಮ್ಮ ಸ್ವಂತ ಕೆಲಸ. ನಾವು ಮನೆಯವರು 5-6 ಮಂದಿ ಆಗ್ತೇವೆ, ಒಂದೊಂದು ಟೈಮ್ನಾಗ 1-2 ಆ ಕರ್ಕೊಂತೇವೆ ಎಲ್ಲ ಕೆಲಸ ನೀಗದೇ ಇದ್ದ ಕಾಲಕ್ಕೆ. ಇದು ಸಾಮಾನ್ಯ ಬಟನ್ ಸಾವಂತಿಗೆ ಅಂತೇವೆ ನಾವು, ಇದು ಕೇರಳ ಫಸ್ಟಿಗೆ ಬಂದು ನಾವು ತಗೊಂಬಂದಿದ್ದೇವೆ. ಈಗ 2 ವರ್ಷ ಸಾವಂತಿಗೆ ಆ ಕಡೆ ಹೋದರ್ಸ ಮಾಡಿದ್ದೆ, 1 ವರ್ಷ ಈ ಕಡೆ ಮಾಡ್ಕೊಂಡಿದ್ದೀನಿ. ಅದು ನಾವು ಸ್ವಲ್ಪ ಲೇಟ್ ಮಾಡ ಹಚ್ಚೋದು ಲೇಟ್ ಆಯಿತು, ಮಳೆ ನೋಡಿ ಹಚ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಬೆಳೆ ಲೇಟ್ ಆಯಿತು. ಇನ್ಮೇಲೆ ಹೂವು ಚೆನ್ನಾಗಿ ಬರುತ್ತೆ ನಮಗೆ. ಇದಿಷ್ಟೇ ಜಾಗದಲ್ಲಿ ನಾವು ಒಂದು 10,000 ರೂಪಾಯಿ ದುಡಿಮೆ ಮಾಡ್ತೀನಿ ಬರೀ ಸಾವಂತಿಗೆ ಅನ್ನೋ ಹೆಸರಷ್ಟೇನ. ಇರೋದೊಂದು ಗುಂಟೆ ಜಾಗ ಇದೆ, ಒಂದು 10,000 ರೂಪಾಯಿ ಲಾಭ ಇದರಲ್ಲೇ ಸಿಗುತ್ತೆ ನನಗೆ. ಕೆಲಸ ಇಲ್ಲದ ದುಡಿಮೆ, ಕೈ ಇಲ್ಲದ ಕೆಲಸ ಇದೆಲ್ಲ. ಆರಾಮ್ ತಕ್ಕಂಥ ಬೆಳೆ 9 ಇಂಚ್ ಅಂತರದಲ್ಲಿ ಗಿಡ ನಾಟಿ ಮಾಡ್ತೇವೆ ಬೇರು. ಆ ಬೇರು ಗಿಡ ಯಾವಾಗ ಬಂತು, ಸ್ವಲ್ಪ ಕಳೆ ತೆಗೆಯೋದು, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೇವೆ ಫಸ್ಟಿಗೆನ. ಆಮೇಲೆ ಸರ್ಕಾರಿ ಗೊಬ್ಬರ ಉಪಯೋಗಿಸ್ತೇನೆ. ಇದಕ್ಕೆ ಔಷಧಿ ಮಾತ್ರ ಬೇಕು, 15 ದಿವಸಕ್ಕೊಮ್ಮೆ ಒಂದು ಔಷಧಿ ಹೊಡ್ಕಾಯ್ಬೇಕು. ಔಷಧಿ ಹೊಡೆದಷ್ಟು ನೋಡಿ ಈ ಥರ ಹೂವು ಕ್ಲೀನಾಗಿ ದೊಡ್ಡ ದೊಡ್ಡ ಹೂವು ಮಗ್ಗಾಯಿ ಬರುತ್ತೆ. ಆದರೆ ಮನುಷ್ಯ ರೈತ ಮಾರಕ್ಕೆ ಇದನ್ನು ನಾವೇನು ಮಾಡ್ತೇವೆ ಅಂದರೆ, ಇಲ್ಲೇ ಬನವಾಸಿಯಲ್ಲೇ ಮಾರ್ಕೆಟಿಗೆ ಒಯ್ದು ಆ ಹೂ ಮಾರೋಕ್ಕೆ ಕೊಟ್ಬಿಟ್ರೆ 200-250 ರೂಪಾಯಿ ಹೋಲ್ಸೇಲ್ ತಗೋತಾರೆ ಕೆ ಜಿ ಲೆಕ್ಕದಾಗ. ಒಂದು ಮೂಲೆಯಲ್ಲೇ ಒಂದು 40x40 ಒಂದು ಕೃಷಿ ಹೊಂಡ ಮಾಡಿಸ್ಕೊಂಡಿದ್ದೀನಿ. ಕೃಷಿ ಇಲಾಖೆಯಿಂದ ಮಾಡಿಕೊಟ್ಟಾರೆ, 40x40 ಮಾಡಿದ್ದೀನಿ. ಇದು ಕೂಡ ನಮ್ಗೆ ಏನಾಗುತ್ತೆ ಅಂದರೆ 2 ಲಾಭ. ಒಂದು, ನೀರು ಸಂಕರಣೆ ಮಾಡ್ಕೊಂಡು ನೀರು ನಮ್ಗೆ ಅಲ್ಪ ಸ್ವಲ್ಪ ಬೆಳೆಯಿದಾಗ ನೀರು ಸಿಗುತ್ತೆ. ಎರಡನೇದು, ಕಳೆದ ವರ್ಷ ಮೀನು ಬಿಟ್ಟಿದ್ದೆ, ಈ ವರ್ಷವೂ ಮೀನು ಬಿಟ್ಟಿದ್ದೀನಿ, 2,000 ಮೀನು ಬಿಟ್ಟೇನೆ. ನಂಗೆ ಒಂದು ಸಿಗೋದು ಒಂದು 500 ಮರಿ ಹೋಗಿರ್ತಾವೆ ಅದರಲ್ಲಿ. ನಮ್ಗೆ ಅಷ್ಟು ಮೀನು ಸಿಕ್ಕರು 1-3 ಕೆಜಿ ಮೀನು ಬರುತ್ತೆ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ಬೆಳಗ್ಗೆ ಎದ್ದು ಸ್ವಲ್ಪ ಸಗಣಿ ತಂದು ಹೋಗಿತ್ತೀವಿ. ಎರಡನೇದು ನಮ್ಮದು ಫುಡ್ಡು, ಅದು ಇದು ಇಲಾಖೆಯಲ್ಲಿ ಹೇಳಿದ್ದನ್ನು ತಂದು ಮೇವೆಲ್ಲ ಹಾಕ್ತಾ ಇರ್ತೇವೆ. ಹಾಕೋದ್ರಿಂದ ಅದು ಸದ್ಯ ಏನು ಖರ್ಚಿನ ಕೆಲಸ ಇಲ್ಲ, ಆರಾಮ ಲಾಭ ರೈತನಿಗೆ. ಸ್ವಲ್ಪ ಶೇಂಗಾ ಹಾಕಿದ್ದೀನಿ, ಇದು ಕದ್ರಿ ವಿರೂಪಾಕ್ಷಿ ಅಂತ ಹೊಸ ತಳಿ, ಸ್ವಲ್ಪ ಲೇಟ್ ಹಾಕ್ಕೊಟ್ಟದಕ್ಕೆ ಲೇಟ್ ಆಗಿದೆ. ನಮ್ಮ ಜವಾರಿ ಶೇಂಗಾ ನಾನು ಮಾಡಿದ್ದೇನೆ ಐತಲ್ಲ, ಈಗ ಒಂದು 2 ಕ್ವಿಂಟಲ್ ಮೇಲಾಗುತ್ತೆ, ಅಲ್ಲಿ ತೆಗೆದಿಟ್ಟೇನು ಚೀಲನ. ಜಗ ಭಾಳ ಎಕರೆ ಗಂಟ್ಲೆ ಹಾಕಿದ್ರೆ ಶೇಂಗಾ ಆಗಲ್ಲ. ಮನುಷ್ಯ ಆದವ 2 ಗುಂಟೆ 4 ಗುಂಟೆ ಏನು ಮಾಡ್ತಾನಲ್ಲ, ಅದು ಯಾವತ್ತೂ ಬೆಳೆ ಶಾಶ್ವತ ಬರುತ್ತೆ ನಮ್ಮ ಕೈಯಲ್ಲಿ. ಎಕರೆ ಗಂಟ್ಲೆ ಹಾಕೊಂಬಿಟ್ರೆ ಅದ್ರ ಬೇಜಬ್ದಿ ಆಗುತ್ತೆ, ಕಳೆ ಗಿಡ ತೆಗಿಯೋಕ್ಕೆ ಸರಿಯಾಗಲ್ಲ, ಅದಕ್ಕೆ ಮಣ್ಣು ಕೊಡೋಕ್ಕಾಗಿರಲ್ಲ, ಹಂಗೆಲ್ಲ ಆಗುತ್ತೆ. ಇದು ನೋಡಿ, ಇನ್ನು ಇಷ್ಟ ಮಾಡೀನಿ ಈಗ ಶೇಂಗಾ, ಇದರಿಂದ ನೋಡಿ ಒಂದು 15-20 ಸಾವಿರ ರೂಪಾಯಿ ಶೇಂಗಾ ಬೇಕಂತೆ ನಾನು ವರ್ಷನು. 3 ಕ್ವಿಂಟಲ್ ಶೇಂಗಾ 6×3 = 18, 5-6 ಸಾವಿರ ರೂಪಾಯಿ ಖರ್ಚು ಮಾಡಿ 12,000 ರೂಪಾಯಿ ಲಾಭ ತಾನೆ ರೈತನಿಗೆ. ರೈತ ಯಾಕ್ರಿ, ನಾವು ಬಡವಾಗ್ತಾನೆ. ನಾವು ಮಾಡೋ ವಿಧಾನಗಳು ಸರಿ ಇಟ್ಕೋಬೇಕು. ದೊಡ್ಡ ಇರಲಿ ಸಣ್ಣ ಇರಲಿ, ರೈತರು ಕೇಳಿಕೊಳ್ಳೋದು ಒಂದೇ ಮಾತನೆ ಅಂದರೆ, ಯಾವುದೇ ಬೆಳೆ ಮಾಡ್ಬೇಕಾದ್ರೂ ಅದಕ್ಕೊಂದು ಜಗ ಗುರುತು ಮಾಡ್ಕೋಬೇಕು. ಈ ವರ್ಷ ಈ ಬೆಳೆ ಎಲ್ಲಿ ಮಾಡಬೇಕು, ಆ ಬೆಳೆ ಎಲ್ಲಿ ಮಾಡಬೇಕು, ಯಾವ್ದು ಮಾಡಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದು ಮೊದಲೇ ನಿರ್ಧಾರ ಮಾಡ್ಕೋಬೇಕು. ಅದರಲ್ಲಿ ಕೋಳಿ ಸಾಕ್ಬೋದು ನಾವು, ಅಥವಾ ಮೀನು ಸಾಕ್ಬೋದು. ನೋಡಿಲ್ಲ, ಮೀನು ಸಾಕಿದ್ದೀನಿ ನಾನು. ಅದರಂತೆ ಮನೇಲಿ 5-6 ಆಕಳದೇವೆ. ಬೆಳೆ ಯಾವುದೇ ರೈತಿರಲಿ, ಭಾಳ ಎಕರೆ 10 ಎಕರೆ 20 ಎಕರೆ ಇದ್ರೆ ಆಸ್ತಿ ಅಲ್ಲ, 1 ಎಕರೆ 2 ಎಕರೆ ಇದ್ದೂ ಒಳ್ಳೆ ರೈತನೇ. ಅವನಿಗೆ ದುಡಿಲಿಕ್ಕೂ ಅಷ್ಟು ಖುಷಿ ಅನಿಸುತ್ತೆ, ಮಾಡಲಿಕ್ಕೂ ಮನಸ್ಸಿನಲ್ಲಿ ಛಲ ಬರಬೇಕು. ಯಾವ್ದಾರ ಒಂದು ಬೆಳೆ ಮಾಡಿ ಮನೆಗೆ ಹೋಗಿ ಕುಂತ ಬೆಳೆ ಬರಲ್ಲ, ಆ ಬೆಳೆಯಲ್ಲಿ ಒಂದರಿಂದ ನಾಲ್ಕು ಬೆಳೆ ಮಾಡ್ಕೋಬೇಕ್ರಪ್ಪ, ಮಾಡ್ಕೊಂಡ ತಾನೇ ಅವನು ರೈತ ಆಗೋದು. ಇವತ್ತು ನನಗೆ ಒಬ್ಬನೇ ಸಿಕ್ಕೈತಿ, ನಾವು ಒಬ್ಬನ ಸನ್ಮಾನ ಮಾಡಿಸ್ಕೊಂಡೇನೆ ಅಂತ ನನ್ನ ನೋಡಿ ನೀವು ಇರಬೇಡಿ. ನನ್ನಂಗೆ ಹಳ್ಳಿಗೆ ಪಕ್ಕ ಪಕ್ಕ ನನಗಿದೆ ಹೆಚ್ಚಿಗೆ ನೀವು ತಗೊಳ್ಳಿ, ನನಗೆ ನೋಡ್ಬೇಕು, ನನಗೂ ಇನ್ನೂ ಆಸೆ ಅದು ರೈತನಲ್ಲಿ ಇರ್ಬೇಕು ಅನ್ನೋ ಛಲ ಅದು. ನಮ್ಮ ಮಕ್ಕಳಿಗಾದ್ರೂ ಇದನ್ನೇ ಕಲಿಸ್ಬೇಕು ನಾವು. ನೋಡಿ, ಇವತ್ತು ಉದ್ಯೋಗಕ್ಕೆ ಹೋಗ್ತಾರೆ, ನೌಕರಿ ಮಾಡ್ತಾರೆ, ಎಷ್ಟು ವರ್ಷ, 35-40 ವರ್ಷ, ಮತ್ತು ಬರೋದು ಎಲ್ಲಿಗೆ ಅವರು ಮನೆಗೆ ತಾನೆ. ಅವತ್ತು ಬಂದಾಗ ಅವನಿಗೆ ಆಸ್ತಿ ಅಂತ ಇದ್ರೆ, ಅವ್ನು ಕಲ್ತದ್ದು ಏನರ ಒಂದಿದ್ರೆ ಮುಂದೆ ಅವ್ನು ದುಡ್ಕೊಂಡು ತಿಂತಾನೆ, ತನ್ನ ಮಕ್ಕಳಿಗೆ ಇದನ್ನು ಕಲಿಸ್ತಾನೆ. ಇದನ್ನು ನಾವು ರೈತರಾದ್ರೆ ಯಾವತ್ತೂ ಮರಿಬಾರ್ದು. ಭೂಮಿ ತಾಯಿ ನೆಮ್ಕೊಂಡವನೇ ಯಾವತ್ತೂ ಭೂಮಿ ಒಡೆಯನೇ, ಭೂಮಿ ತಾಯಿ ಯಾವತ್ತೂ ಬಂಜಲ್ಲ. ನಾವು ಮಾಡದೇ ಇದ್ರೆ ಬಂಜಿ, ನಾವು ಯಾವತ್ತು ಕೈ ಎತ್ತಿ ದುಡಿತಾ ಇರ್ತೇವೆ, ಕೈ ಎತ್ತಿ ಯಾವಾಗಲೂ ಕೊಡ್ತಾಳೆ. ನಾವು ರೈತರಾದ್ರೆ ಯಾವತ್ತು ಹಿಂಗೆ ಬೇಡಬಾರ್ದು, ಹಿಂಗೆ ಕೊಡಲು ಇಟ್ಕೋಬೇಕು ಮೊದಲೇ. ಅವತ್ತು ನಮಗೆ ಮನುಷ್ಯ ತಾಕವಿ ನಾವು ಏನಾರ ಒಂದು ಪರಿಹಾರ ಕೊಡ್ತಾರೆ ಅಂದರೆ ಎಷ್ಟು ಕೊಡ್ತಾರೆ ನಮ್ಗೆ? 5-10 ಸಾವಿರ ಕೊಡ್ತಾರೆ, ಯಾವ ಲೆಕ್ಕದ್ದು ಅಲ್ಲ. ಅದನ್ನೇ ನೀವು ಒಂದು ನ್ಯಾಯವಾದ ಬೆಲೆ ಕೊಡಿ, ಒಂದು ಜೋಳ ಆಯ್ತು ಯಾವುದೇ ಆಯ್ತು, ಇದನ್ನು ಬೇಡಿಕೆ ಇಡ್ರಿ ರೈತರು. ಮತ್ತು ನಮಗೆ ಎಲ್ಲ ಬೆಳೆಯಲ್ಲೇನು ಒಂದು ನಂಬಿಕೆಗಿಂತ 10 ಬೆಳೆ ಮಾಡಿದರೆ, ನಾವೆಲ್ಲ ರೈತರು ಒಂದಾಗಿದ್ರೆ, ಒಕ್ಕಟ್ಟಾಗಿದ್ರೆ, ದುಡಿದ್ರೆ, ಒಬ್ರಿಗಿಂತ ಒಬ್ರು ನೋಡಬೇಕು, ನಿಮ್ಮನ್ನು ನಾನು ನೋಡ್ಬೇಕು, ನಾನು ನೀನು ನೋಡ್ಬೇಕು, ನಾನು ಮಹಾರಾಷ್ಟ್ರ ಎಲ್ಲ ಹೋಗಿ ಬಂದೇನೆ ಬರೀ ಬೆಳೆ ನೋಡಲಿಕ್ಕೆ. ಆದರೆ ಅವ್ರು ಮಾಡಿದ್ದ ಬದಲಾವಣೆ, ನಾ ಮಾಡೋದು ಬದಲಾವಣೆ, ಅವ್ರು ಮಾಡಿದ್ದೆ ನಾವು ಇಲ್ಲಿ ಮಾಡೋಕೆ ಬರೋಲ್ಲ, ನಾವು ಅದರಲ್ಲೇ ಬದಲಾವಣೆ ಮಾಡ್ಕೋಬೇಕು. ನನಗೆ ಮಾಲತ್ತು ರೈತ ಆಗ್ತೇನೆ ಇಲ್ಲ ಅಂತ ಕನಸು ಕಂಡಿದ್ದೆ, ಆದರೆ ರೈತ ಆಗಲಿಕ್ಕೆ ಒಂದು ಕಾರಣ, ನಾನು ಯಾವತ್ತಾದರೂ ರೈತ ಆಗಲೇಬೇಕಂತ ಒಂದು ದುಡಿಬೇಕು ಅನ್ನೋ ಛಲ ಬಂತು. ಇದೊಂದು 3 ಎಕರೆ ಖರೀದಿ ಮಾಡ್ಕೊಂಡ ನಂತರ ಇಲ್ಲಿ ಮಾಡೋಕ್ಕಾಯ್ತು, 35-40 ಬೆಳೆ ಮಾಡ್ತಾ ಮಾಡ್ತಾ 60 ಬೆಳೆ ಮಾಡಿದೆ. ಅದನ್ನು ನೋಡ್ತಾ ನೋಡ್ತಾ 2011 ಪೂಜೆ ವೀರೇಂದ್ರ ಹೆಗಡೆಯವರೇ ಕೃಷಿ ಸಾಧಕ ಪ್ರಶಸ್ತಿ ಕೊಟ್ಟರು. ಅದಕ್ಕಿಂತ ಪೂರ್ವದಲ್ಲಿ ಯಾರೂ ನಾನು ಮಾತಾಡಿಸಲಿಲ್ಲ, ಯಾರು ಗುರುತಿಸಲಿಲ್ಲ. ಅವ್ರು ಕೊಟ್ಟಿದ್ದೆ ಒಂದು ಸನ್ಮಾನ, ಅವರೆಲ್ಲರೂ ನೋಡಿ ಮೆಚ್ಚುಗೆ ಮಾಡಿದ್ದೇ ನನ್ನ ಬೆಳೆ. ಇವತ್ತು ನಾನು ಯಾರ ಹತ್ರ ಬೇಡಕ್ಕಂತ ಹೋಗಲಿಲ್ಲ, ಅವ್ರು ನೋಡಿದ್ರೆ ಯಾರಾದರೂ ಒಂದು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾರಪ್ಪ ನಿಮ್ಗೆ ನಮ್ಮಲ್ಲಿ ಇಂಥ ಸನ್ಮಾನ ಮಾಡಿ ಕಳಿಸ್ತಂತ ಅವರಿಗೆ ಕರ್ಕೊಂಡು ಸನ್ಮಾನ ಮಾಡಿ ಕಳಿಸ್ತಾರೆ ಸರ್.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೆಳಗಡೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ, ಅವ್ರು ಮಾಡ್ತಾ ಇರುವಂತಹ ಈ ಕೃಷಿಯ ಜೊತೆಗೆ ಅವರ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ತಾ ಇದ್ವಿ. ನೋಡಿ, ಒಂದೇ ಬೆಳೆಗೆ ಸೀಮಿತವಾಗಿದೆ ಕೃಷಿಕಲು, ಕೃಷಿನಲ್ಲಿ ಕೃಷಿಕರು ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇರಬೇಕು, ಹಾಗೆ ಬೇರೆ ಬೇರೆ ಕೃಷಿ ಭೂಮಿಗಳಿಗೆ ಕೂಡ ವಿಸಿಟ್ ಮಾಡ್ತಾ ಇದ್ರೆ, ಸೊ ಅಲ್ಲಿ ಕೂಡ ತಿಳ್ಕೊಳ್ಳುವಂತಹ ವಿಚಾರಗಳು ಸುಮಾರು ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಚೆಗೆ ನೂಕಂದಿತು.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ರಾಣಿ ಪುನಡ ಫ್ಯಾಮ್ ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹನುಮಂತಪ್ಪ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು, ಹಾಗೆ ಅವರ ಕೃಷಿ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ರು. ಯಾವ ರೀತಿಯಲ್ಲಿ ರೈತರು ಕೃಷಿಯನ್ನು ಮಾಡಬೇಕು, ಹಾಗೆ ಕೃಷಿ ಭೂಮಿಯನ್ನು ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಅವರು ಹೇಳ್ತಾ ಇದ್ರು. ನೋಡಿ, ನಾವೆಲ್ಲೋ ಸೈಡಲ್ಲಿರುವಂತಹ ಜಾಗವನ್ನು ಹಾಗೆ ಬಿಟ್ಟಿರ್ತೀವಿ, ಅಲ್ಲೂ ಕೂಡ ನಾವು ಬೆಳೆಗಳನ್ನು ಬೆಳ್ಕೊಂಡು ಒಂದಷ್ಟು ಸಣ್ಣ ಆದಾಯವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಅವರ ಮಾತು. ಹಾಗಾದರೆ ನೀವು ಕೂಡ ಈ ರೀತಿಯಲ್ಲಿ ಕೃಷಿಯನ್ನು ಮಾಡಬೇಕು ಅಂತಂದರೆ ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಉಪಯುಕ್ತ ಆಗುತ್ತಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹನುಮಂತಪ್ಪ ಅವ್ರನ್ನ ಸ್ವಾಗತಿಸೋಣ. ಹನುಮಂತಪ್ಪ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಬೇರೆ ಬೇರೆ ಬೆಳೆಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಾ, ಮತ್ತೆ ಅವುಗಳನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ, ಹಾಗೆ ನಿಮ್ಮ ಹೊಲದಲ್ಲಿ ಜೇನು ಕೂಡ ಸಾಕಾಣಿಕೆ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಇದರ ಜೊತೆಗೆ ಇನ್ನೂ ಏನೆಲ್ಲ ಇದೆ ವಿಶೇಷವಾಗಿ ನಿಮ್ಮ ಹೊಲದಲ್ಲಿ, ನಿಮ್ಮ ತೋಟದಲ್ಲಿ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
2: ರೈತನಿಗೆ ಒಂದ್ ಎರಡು ಪೆಟ್ಟಿಗೆ ಜೇನು ಇಟ್ಕಂದ್ರೆ ಮತ್ತೆ ಇನ್ನೂ ದೊಡ್ಡ ಲಾಭ. ಜೇನಿದ್ದೆ ಜೇನ ಕಾರಣ ಏನು, ಇಡೀ ಬೆಳೆಯಲ್ಲಿ ಕುಂದಿರುತ್ತೆ, ಹೋಗಿ ಒಂದು ಹೂವಿಂದ ಒಂದು ಹೂವಿಗೆ ಹೋಗುತ್ತೆ, ಪರಾಗಸ ಚೆನ್ನಾಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಅದನ್ನು ಖಂಡಿತ ಯಾವತ್ತು ರೈತರಿದ್ದವರು ಮಾಡಬೇಕು. ಆದರೆ ಔಷಧಿ ಸಿಂಪಡಣೆ ಸ್ವಲ್ಪ ಕಮ್ಮಿ ಇರಬೇಕು ರೈತರಲ್ಲಿ. ಹೊಲದಲ್ಲಿ ಔಷಧಿ ಯಾವಾಗ ಕುಡಿದು ಜೇನು ತನ್ನಿಂತಾನ ಸಹಾಯಕ್ಕೆ ಬರುತ್ತೆ. ಔಷಧಿ ಸಿಂಪಡಣೆ ಯಾವ್ದು ಕಮ್ಮಿ ಮಾಡ್ತೇವೆ ಅಲ್ಲಿ ಜೇನು ಸುಖವಾಗಿರುತ್ತೆ, ಹೊಲದಲ್ಲಿ ಬೆಳೆನೂ ಒಂದು ಕಡೆ ಲಾಭ ಆಗೇ ಬರ್ತಾ ಇರುತ್ತೆ. ನನಗಿರೋದು 3 ಎಕರೆ ಜಮೀನು ಅಂತೇಳಿ, ಆ ಕಡೆ 2 ಎಕರೆ ರೋಡ್ ಮಧ್ಯೆ ಹೋಗ್ಬಿಟ್ಟಿದೆ, ಹಾಗೆ 1 ಎಕರೆ ಈ ಕಡೆ ಇದೆ. ಇದಕ್ಕೆ 1 ಎಕರೆಗೆ ಫುಲ್ಲು ಸೊಂಟಿ ಹಾಕಿದ್ದೀನಿ. ಸೊಂಟಿ ಮಧ್ಯೆ ಒಂದು ದಾರಿ ಇತ್ತು, ದಾರಿಯಲ್ಲಿ ಏನು ಮಾಡಿದ್ದೀನಿ, ಬದನೆ ಗಿಡ ಹಚ್ಚಿದ್ದೀನಿ. ಅದರಲ್ಲೇ ನಮ್ಮ ಬೆಂಗಳೂರು ಮೆಣಸು ಅಂತ ಮಾಡಿದ್ದೀನಿ, ಕಡ್ಡಿ ಮೆಣಸು ಅಂತ ಮಾಡಿದ್ದೀನಿ, ದಪ್ಪ ಮೆಣಸು ಅಂತ ಇದೆ, ಪಕ್ಕದಲ್ಲಿ ತೊಗರಿ ಇದೆ, ಅದರಲ್ಲಿ ಅಡಿಕೆ ಗಿಡ ನಾಟಿ ಮಾಡಿದ್ದೀನಿ. ಸುತ್ತಲೂ ಸೈಡಿಗೆ ಹಿರಿಬಳ್ಳಿ ಇದೆ. ಹಿರಿಬಳ್ಳಿ ನೋಡಿ, ದೊಡ್ಡ ಯಾವುದಕ್ಕೂ ನಮ್ಗೆ ಲಾಸ್ ಆಗಲ್ಲ, ಕೆಲಸಕ್ಕೂ ತೊಂದರೆ ಆಗಬಾರ್ದು, ಬೆಳೆನೂ ಕಮ್ಮಿ ಎಲ್ಲ ಮಾಡ್ಕೋಬಾರ್ದು, ಬೆಳೆನೂ ತಗೋಬೇಕು. ಅದರಿಂದ ಇದರಲ್ಲಿ ಇದೇ ಒಂದು ಈಗ ಒಂದು 10 ಬೆಳೆ ಇದೆ ಸೊಂಟಿಯಲ್ಲಿ. ಈಗ ಮತ್ತು ಸೊಂಟಿಗೇನು ಕಮ್ಮಿ ಆಗಿಲ್ಲ, ಸೊಂಟಿ ರಂಗ ಇದೆ. ಇದರಲ್ಲಿ ಅಂಬೆ ಕೊಂಬು ಇಂತಿದೆ, ಉಪ್ಪಿನಕಾಯಿ ಸೊಂಟಿ ಇದೆ, ಆಮೇಲೆ ಅರಿಶಿಣ ಇದೆ. ಆದರೆ ಸೊಂಟಿ ಕೇಳೋಕೆ ನಮಗೇನಾಗಬೇಕು, ಸ್ವಲ್ಪ ಮಾರ್ಕೆಟ್ ಕಾಯ್ತೀವಿ. ಅದ್ರ ಮಧ್ಯೆ ಮೆಣಸು ಗಿಣಸು ಏನು ಬೇಕು, ನಾವು ಮೆಣಸು ಯಾವ್ಯಾವ ಬರ್ತಾವೆ ಮೆಣ್ಣು ಬಿಡಿಸ್ ಬಿಡಿಸಲೇಬೇಕು. ಬದನೆಕಾಯಿ ವಾರ ವಾರ ಕೊಯ್ತಾ ಇರಲೇಬೇಕು. ಹಸಿಮೆಣಸು ಸಂತಿ ಮಾಡೋದನ್ನ ಸಂತಿ ವಾರ ವಾರ ಕೊಯ್ತಾ ಇರ್ತೇವೆ, ಅದನ್ನು ಕೂಡ ಯಾವುದು ಇಡಲ್ಲ. ಎಲ್ಲ ಸೇರಿಸ್ಕೊಂಡು ವಾರದ 3 ಸಲ ತರಕಾರಿ ಕೊಯ್ದ್ರು ನಾವು. ನಮ್ಮ ಮನೆಯವರ ಕುಂತು ಮಾರೋದ್ರಿಂದ ನಮಗೆ 1-4 ಲಕ್ಷ ಭೂಮಿ ತರಕಾರಿಯಲ್ಲಿ ಆಗುತ್ತೆ. ಸ್ವಲ್ಪ ಸೈಡಿಗೆ ನೋಡಿರಿ, ನಿಮ್ಮ ಹಾಗಲಕಾಯಿ ಅಂತ ಇದೆ. ಇದು ಹಾಗಲಕಾಯಿ ಅಂದರೆ ನಿಮ್ಮ ಈ ಸಂತೆ ಬರೋ ಬೀಜ ಅಲ್ಲ, ಗೇಡ್ದನ್ ಕಾಯಿ ಗುಮ್ಟಕಾಯಿ ಬರುತ್ತೆ. ಇದು ಕೈ ಕಮ್ಮಿ, ನಮ್ಮ ಸ್ವಂತ ಬೀಜ. ಮತ್ತು ಮಾರ್ಕೆಟ್ನೆಲ್ಲ ರೈತರು ಆಫೀಸರು ಹುಡುಕಿ ನಿಲ್ತಾರೆ ನಮ್ಮ ಮನೆ ತರಕಾರಿನ. ಕಾರಣ ಏನು, ಯಾವುದೇ ತರಕಾರಿ ಇದ್ರೂ ಪ್ರೆಸ್ ಆಗಿ ಹೋಯ್ತಿದ್ದೇವಲ್ಲ, ನಮ್ಮ ಮನೆಯವರ ಕುಂತು ಮಾಡೋದ್ರಿಂದ ಎಂತೆಂಥ ಆಫೀಸರು ಇಲ್ಲಿ ಹೊಲಕ್ಕೆ ಬರ್ತಾರೆ ತರಕಾರಿ ಕೊಡಿ ಅಂತೇಳಿ. ಆ ರೀತಿ ಮಾಡೋದ್ರಿಂದ ರೈತನಿಗೆ ಎಲ್ಲರಿಂದ ಲಾಭನೇ. ಏನು ಮಾಡ್ಕೋ, ರೋಡ್ ಬಿಟ್ಟು ಸೈಡಿಗೆ ಬಿಟ್ಕೋಬೇಕು. ಆ ಸೈಡಿಗೆ ನೋಡಿ, ಇದರಲ್ಲಿ ಬರೀ ಉದ್ದಕ್ಕೊಂದು ಬಳ್ಳಿ ಹಾಕ್ತಾವಪ್ಪ, ಒಂದು 25-30 ಬುಡ ಬಳ್ಳಿ ಹಾಕೊಂಬಿಟ್ರೆ 25 ಕೆಜಿ ಕೈಯಾಗಿ ರೊಕ್ಕ ಐತೆ ಅಂತಾರೆ. ದುಡ್ಡು ಇದ್ದಂಗೆ ಅದು ಒಂಥರ ಹೈನುಗಾರಿಕೆ ಇದ್ದಂಗೆ ತರಕಾರಿ ಅಂದರೆ. ಇವತ್ತು ನಾವು ಮೀಟ್ ಹಲಸಂದಿ ನೋಡ್ತಿರೋ, ಒಂದು ಹೀರಿ ಬಳ್ಳಿ ನೋಡ್ತಿರೋ, ಒಂದು ಸೈಡ್ ಅಂಗಿಕಾಸಿ ನೋಡ್ತಿರೋ, ಎಲ್ಲ ಬೆಳೆನೂ ಒಂದು ಕಡೆ 3 ಸೌಂತಿ ಇದೆ, 2 ಸೌಂತಿ ಇದೆ. ಹೀಗೆ ಒಂದೊಂದು ಕಡೆ ಹೋರು ಒಂದೊಂದು ಬೆಳೆ. ಇನ್ನೆಲ್ಲವೂ ಶ್ಯಾಂಪಲಿ ಒಂದು ಗಿಡ ಎರಡು ಗಿಡ ದಯವಿಟ್ಟು ಯಾರು ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ. ಒಂದು ಗಿಡ ಎರಡು ಗಿಡ ಯಾವುದು ಬೆಳೆ ಮಾಡಲಿಲ್ಲ ನಾನು, ನೋಡ್ಲಿಕ್ಕೆ ತೋರಿಸ್ಲಿಕ್ಕೆಲ್ಲ. ನನಗೆ ಒಂದು ಬೆಳೆ ಇದ್ರೆ ಅದ್ರೊಂದು 25 ಕೆಜಿರ ಸಿಗಬೇಕು, ಅದು ನನ್ನ ಲೆಕ್ಕದ ಬೆಳೆ. ಇಲ್ಲ ಅಂದ್ರೆ ಅಂತ ಹಂಗೆ ಲೆಕ್ಕ ಮಾಡಿ 100 ಬೆಳೆ ಇದಾವೆ ಇವತ್ತು. 100 ಗಿಡದ ಲೆಕ್ಕ ಅಲ್ಲ, ರೈತನಿಗೆ ಒಂದು 25 ಕೆಜಿರ ಸಿಗ್ಬೇಕು ಆ ಬೆಳೆಗೆ. ಆ ಸಿಕ್ಕರೆ ಮಾತ್ರ ರೈತನಿಗೆ ಲಾಭ. ಇದು ಹತ್ತಿ ಗಿಡ. ಹತ್ತಿ ಅಂದರೆ ಮೊದಲು ಏನು ಮಾಡ್ತಿದ್ದೆ ನಾವು, DCH ಬೆಳೀತಿದ್ದೆ 10 ವರ್ಷ ಹಿಂದೆ. ಅವಾಗ ಎಲ್ಲರೂ ರೈತರು ಬೆಳೆಯೋರು, ಹತ್ತಿ ನಾನು ಬೆಳೀತಿದ್ದೆ. ಅವತ್ತು ಹತ್ತಿ ಎಲ್ಲರೂ ಬಿಟ್ಬಿಟ್ರು. ಇವತ್ತು ಎಲ್ಲ ಪ್ರತಿಯೊಂದು ಜೋಳ ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಮರೆ ಹೋಗ್ಬಿಟ್ಟಿದ್ದಾರೆ. ನಾನು ಹಂಗಲ್ಲ, ಇವತ್ತಿಗೂ ಹತ್ತಿ ಬೆಳೆದು ಬಿಟ್ಟಿಲ್ಲ. ಇದು ಕನಕ BT ಅಂತ ಈ ವರ್ಷ 2 ವರ್ಷನ ಹಾಕ್ತಾ ಇದ್ದೀನಿ. ಇದಕ್ಕೆ ರೋಗ ಕಮ್ಮಿ, ಭಾಳ ಕಮ್ಮಿ. 2-3 ಔಷಧಿ ಹೊಡ್ಕಂದ್ರೆ ಮುಗೀತು. ವರ್ಷ 1/2 ಕೆಜಿ ಬೀಜ ಹಾಕ್ತೇನೆ, 6-8 ಕ್ವಿಂಟಲ್ ಹತ್ತಿ ನೀವಾಳ ತಕ್ಕಂತ ಇರ್ತೇನೆ. ಆದರೆ ವರ್ಷ ಹತ್ತಿ ರೇಟ್ ಕಮ್ಮಿ ಇರೋದು. ಈ ವರ್ಷ ದೇವ್ರದಯಿಂದ ಸ್ವಲ್ಪ ಹತ್ತಿ ರೇಟು ಜಾಸ್ತಿ ಇದೆ. ಇನ್ನೂ ಒಂದು 50 ರೂಪಾಯಿ ವರ್ಷ ಎಲ್ಲ ಬೆಳೆ ಮೇಲೆ ಜಾಸ್ತಿ ಆಗ್ಬೋದು ಅನ್ನೋ ನನ್ನ ಆಸೆ. ನಾವು 3 ಸಂತೆ ಅಂತ ಮಾಡಿದ್ದೆ ಮೊದಲಿಗೆ. 3 ಸಂತೆ ಒಂದು 40-50 ದಿನ ಕಾಯಿ ಬರುತ್ತೆ, 1 ತಿಂಗಳಿಗೆ ಕಾಯಿ ಮುಗಿದು ಹೋಗುತ್ತೆ. ಅದು ಮುಗಿದ ನಂತರ ಮತ್ತೆ 2ನೇ ಮಾಡಿದೆ, ಬುಡದಲ್ಲಿ ಮತ್ತೆ 2 ಸೌತಿ ಬೆಳ್ಳಿ ಹಾಕಿದ್ದೀನಿ. ಒಂದು ಸೈಡು ಹೀರಿ ಬೆಳ್ಳಿ ಹಾಕಿನಿ, ಒಂದು ಸೈಡು ಹಗಲು 2 ಸೌತಿ ಹಾಕಿದ್ದೀನಿ. ಈಗ ಆ ಬೆಳೆ ಹೋಗೋಮಟ್ಟ ಇದು ಲಾಭದಾಯ ತಾನೇ ನಮ್ಗೆ. ಒಂದು ಬೆಳೆ ನಿಮ್ಕೊಂಡ್ಬಿಟ್ಟಿದ್ರೆ ಒಂದೇ ಬೆಳೆಗೆ ಹೋಗುತ್ತೆ. ಈಗ ಶೇಂಗಾ ಕಿತ್ತಿದ್ದೀನಿ, ಮತ್ತೆ ಅದಕ್ಕೆ ಮಡಿಕೆ ಹಾಕ್ತೀನಿ. ಈಗ ಅದಕ್ಕೆ ಮಡಿಕೆ ಹಾಕಿರ್ತೀನಿ. ಯಾವ ಜಗನು ಇನ್ನೂ 2-3 ತಿಂಗಳು ಖಾಲಿ ಇಡಲ್ಲ. ಒಂದರಿಂದ ಒಂದು ಯಾವುದು ಬೆಳೆ ತಕ್ಕಂತ ಹೋಗ್ತಾ ಇರ್ತೇನೆ. ಈಗ ಹತ್ತಿಯಲ್ಲಿ ಒಂದೇ ಬೆಳೆ ಇಲ್ಲ, ಹತ್ತಿಯಲ್ಲೇ ಒಂದು ಗೊನೆಯವರಿದೆ, ಒಂದು ಸಿಡಿಯವರಿದೆ, ಒಂದು ಮೀಟ್ ಹಲ್ಸ್ ಇರೋದು ನಮಗಿದೆ. ಅದ್ರ ಪಕ್ಕದಲ್ಲೇ ಹಗಲಿದೆ, ಮತ್ತು ಅದ್ರ ಮಧ್ಯೆ ನೋಡಿ ಟೊಮೆಟೊ ಇದೆ, ಸೈಡ್ಗೆಲ್ಲ ಉದ್ದು ಟೊಮೆಟೊ ಇದೆ. ಅದ್ರ ಮಧ್ಯದಲ್ಲಿ ಕೆಕ್ರಲ್ ಬೆಳೆ, ಇಬ್ಬಳ ಅಂತಿರೋ ಕೆಕ್ರಿಕೆ ಹಣ್ಣು ಅಂತಿರೋ ಗೊತ್ತಿಲ್ಲ. ಇವು ಒಂದು 50 ಬೆಳೆದ್ರೆ ಒಂದು ನಾನು 200-300 ಹಣ್ಣು ಕೊಯ್ತೇನೆ ವಾರದಾಗ. 1-10 ಹಣ್ಣು ಬರ್ತಾ ಇರ್ತವೆ, ಅವ್ನು ಕೊಯ್ದೆಲ್ಲ ಇಲ್ಲೇ 75-60-70 ಹಿಂಗೆ ರೈತರು ಬಂದು ಬಂದು ಇಲ್ಲೇ ಹೋಯ್ಕೊಂತಾರೆ ಆಫೀಸರೆಲ್ಲ ಹೊಲಕ್ಕೆ ಬರ್ತಾರೆ ಕೆಕ್ಕಲನ್ನು ತಿನ್ನಂಥವ್ರು. ಇದು ಒಂದು ದೊಡ್ಡ ಲಾಭನೇ. ಏನು ನೋಡಿ ಖಾಲಿ ಜಗ, ಅದಕ್ಕೆ ಕೆಲಸ ಮಾಡೋಕ್ಕಿಲ್ಲ ನಾವು. ತನ್ನಿಂದ ತಾನು ಬಳ್ಳಿ ಹಬ್ಬಕ್ಕೆ ಅಂತತಿ, ಆ ಹತ್ತಿ ಗಿಡಕ್ಕೂ ತ್ರಾಸು ಕೊಡಲ್ಲ, ಹತ್ತಿ ಮ್ಯಾಲೆ ಇರ್ತೈತಿ, ಈಗ ನೆಲದಾಗ ಇರ್ತಿ ಕೆಕ್ರಿಕೆ ಬಳ್ಳಿ. ಇದು ಒಂದು ದೊಡ್ಡ ಲಾಭ ಆಗಿ ಸಿಗುತ್ತೆ ನಮ್ಮ ರೈತ. ಈ ಕಡೆ ಮೆಕ್ಕೆಜೋಳ ಇದೆ, ಅದು ಕಾವೇರಿ ಅಂತೇಳಿ, ಅದೊಂದು 2 ಪ್ಯಾಕೆಟ್ ಹಾಕಿದ್ದೀನಿ. ಅದು ನಮಗೆ ತೆನೆಗೆ ನೋಡಿದ್ರೆ ಚೆನ್ನಾಗಿ ಲಾಭ ಇದೆ. ಈಗ ನಾನು 3 ಎಕರೆ ಜಮೀನಲ್ಲೇ ಎಲ್ಲ ಸೇರಿ 6 ತಿಂಗಳಿಗೆ 5-5.5 ಲಕ್ಷ ರೂಪಾಯಿ ನಂಗೆ ಲಾಭ ಒಟ್ಟ ದುಡಿಮೆ. ಅದರಲ್ಲೇ ನನ್ನ ಖರ್ಚು ವೆಚ್ಚ ತಕ್ಕಂಥವಿ. ನಾವು ಮಂದಿ ಹೊಲಕ್ಕೆ ಹೋಗ್ಬೇಕಲ್ಲ, ಅವ್ರ ಪಗಾರ ಕೊಡೋ ಬದಲಿ ಅದೇ ಪಗಾರ ನಾವು ತಕ್ಕ ನಾವು ದುಡಿತೇವೆ. ಎರಡನೇ, ನಮಗೆ ಏನಾರ ಸಂಸಾರಕ್ಕೆ ಬೇಕಾ ಅದನ್ನು ಖರ್ಚು ಮಾಡ್ತೇವೆ. ಏನಾರ ಗೊಬ್ಬರ ಔಷಧಿ ಬೇಕಾದ್ರೂ ತಂದ್ಕೊಂತೇವೆ, 2 ತರ್ತೇವೆ. ಎಲ್ಲ ಕಳೆದು 1.75 ಲಕ್ಷ ರೂಪಾಯಿ ನಿವಾಳ ನಂಗೆ ಉಳಿತಾಯ ಇರ್ತೈತೆ ವರ್ಷ.
1: ಸೂಪರ್ ಸರ್, ನಿಮ್ಮ ಕೃಷಿಯ ವಿಚಾರಗಳನ್ನ ಕೇಳಿದಾಗ ಕೃಷಿ ಮಾಡಬೇಕು ಅಂತ ಅನ್ಕೊಂಡವರಿಗೆ ಒಂದು ಉತ್ತೇಜನ ಸಿಗುತ್ತೆ, ಹಾಗೆ ಒಂದು ಮಾರ್ಗದರ್ಶನ ಸಿಕ್ಕ ಹಾಗೆ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂತಂದ್ರೆ ಕೃಷಿ ಭೂಮಿ ಇರುತ್ತೆ, ಆದರೆ ಕೃಷಿ ಮಾಡ್ತಾ ಇರ್ತಾರೆ, ಬಟ್ ಈ ರೀತಿ ಬಹುಬೆಳೆ ಪದ್ಧತಿಯನ್ನು ಮಾಡಿಕೊಂಡಾಗ ಅಥವಾ ಸಮಗ್ರ ಕೃಷಿಯನ್ನು ಮಾಡಿಕೊಂಡಾಗ ಅದರಲ್ಲಿ ಉತ್ತಮವಾದಂತಹ ಆದಾಯದ ಜೊತೆಗೆ ಇಳುವರಿ ಕೂಡ ಪಡ್ಕೊಳ್ಬೋದು, ಮತ್ತು ಎಲ್ಲೂ ಕೂಡ ಲಾಸ್ ಆಯಿತು ಅನ್ನುವಂತಹ ಪ್ರಸಂಗ ಬರೋದಿಲ್ಲ, ಮತ್ತು ಮನೆಗೂ ಕೂಡ ನಾವು ಸಾವಯವವಾಗಿ ಆರೋಗ್ಯಕರವಾದಂತಹ ಆಹಾರ ಪದಾರ್ಥಗಳನ್ನ ಬೆಳ್ಕೊಂಡು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಕೃಷಿ ಮಾಡುವಂಥವ್ರು ಎಲ್ಲರೂ ಕೂಡ ಈ ರೀತಿಯಲ್ಲಿ ಬಹುಬೆಳೆ ಪದ್ಧತಿಗಳನ್ನ ಅಥವಾ ಸಮಗ್ರ ಕೃಷಿಯನ್ನು ಮಾಡಿದಾಗ ಸಮಗ್ರ ಕೃಷಿಯಲ್ಲಿ ಕೂಡ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕೃಷಿಯ ಅನುಭವದ ಮಾತುಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಹನುಮಂತಪ್ಪ ಅವರೇ, ನಿಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾಯಿದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮರೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
7: APJ ಅಬ್ದುಲ್ ಕಲಾಂ ರವರ ಸಾರ್ಥಕ ಬದುಕಿನ ಒಂದು ಕ್ಷಣ. APJ ಅಬ್ದುಲ್ ಕಲಾಂ ಅಂದ ಕೂಡಲೇ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ದವರು ಅಂತ ಹೇಳಿ. ಭಾರತದ ರಾಷ್ಟ್ರಪತಿಗಳಾಗಿದ್ದ ಅಬ್ದುಲ್ ಕಲಾಂರವರಿಗೆ ಭಾರತರತ್ನ ಪ್ರಶಸ್ತಿ ಬರುತ್ತೆ, ಪದ್ಮಭೂಷಣ ಪ್ರಶಸ್ತಿ ಬರುತ್ತೆ, ಪದ್ಮವಿಭೂಷಣ ಪ್ರಶಸ್ತಿ ಬರುತ್ತೆ. ಅತ್ಯಂತ ಪ್ರಭಾವಿ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ ಅಂತ ಹೆಸರು ಪಡೆದಿರ್ತಕ್ಕಂಥವರು ಡಾಕ್ಟರ್ ಅಬ್ದುಲ್ ಕಲಾಂರವರು. ಈ ಅಬ್ದುಲ್ ಕಲಾಂರವರ ಪ್ರಮುಖವಾಗಿರ್ತಕ್ಕಂಥದ್ದು ನಾವೆಲ್ಲ ಮಾತಾಡ್ತಾ ಇದ್ವಿ, ರಾಷ್ಟ್ರಪತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವರು ಒಬ್ಬ ದೊಡ್ಡ ವಿಜ್ಞಾನಿ. ಇವರು ಅದರಲ್ಲೂ ಕೂಡ ರಾಕೆಟ್ ವಿಜ್ಞಾನಿ ಅಥವಾ ಸ್ಪೇಸ್ ವಿಜ್ಞಾನಿ ಅಥವಾ ಅಂತರಿಕ್ಷ ಅಥವಾ ಕ್ಷಿಪಣಿಗಳ ವಿಜ್ಞಾನಿ ಅಂತಲೂ ಕೂಡ ಕರಿತಾ ಇದ್ವಿ. ಅಂಥ ವಿಜ್ಞಾನಿಗೆ ರಾಜಕಾರಣ ಯಾಕೆ ಬೇಕಿತ್ತು ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ. ಆದರೆ ಅದು ವೈಯಕ್ತಿಕ ವಿಷಯ, ಯಾರು ಬೇಕಾದರೂ ರಾಜಕೀಯ ಪ್ರವೇಶ ಮಾಡ್ಬೋದು, ಮತ್ತು ವಿಜ್ಞಾನದಲ್ಲೂ ಕೂಡ ತೊಡ್ಕೊಳ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ಎ ಪಿ ಜೆ ಅಬ್ದುಲ್ ಕಲಾಂರವರಿಗೆ ಭಾರತದ ಅನೇಕ ಕನಸುಗಳಿದ್ವು. ಅವರು ಯಾವಾಗಲೂ ಕೂಡ ನಮ್ಮ ಯುವಕರಿಗೆ ಅನೇಕ ವಿಷಯಗಳನ್ನು ಹೇಳ್ತಾ ಇದ್ರು. ನಾವು ನಿದ್ದೆ ಮಾಡಿ ಕನಸಲ್ಲಿ ಭಾರತದ ಕನಸುಗಳನ್ನು ಕಾಣೋದಲ್ಲ, ಎತ್ತರ ಇದ್ಕೊಂಡೇ ಭಾರತದ ಕನಸುಗಳನ್ನು ಕಾಣಬೇಕು ಅಂತ ಯುವಕರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು ಅವರು. ಅಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅಬ್ದುಲ್ ಕಲಾಂರವರು. ಬಹಳ ಮುಖ್ಯವಾಗಿ ಅವರು ವೈಮಾನಿಕ ತಂತ್ರಜ್ಞಾನದಲ್ಲಿ ಪಾಂಡಿತ್ಯ ಪಡೆದಿರ್ತಕ್ಕಂಥವರು. ನಮ್ಮ ಭಾರತದಲ್ಲಿ ತುಂಬ ಜನ ಈ ಸ್ಪೇಸ್ ಸೈನ್ಸಲ್ಲಿ, ಅಂತರಿಕ್ಷ ವಿಜ್ಞಾನದಲ್ಲಿ ಪರಿಣಿತಿ ಪಡೆದಿರ್ತಕ್ಕಂಥವ್ರು ಭಾಳ ಕಡಿಮೆ. ಅದರಲ್ಲಿ ನಾವು ಯು ಆರ್ ರಾವನ್ನು ನೋಡಿದ್ದೇವೆ, ಆ ನಂತರ ಅಬ್ದುಲ್ ಕಲಾಂರವರೇ ಅಂತ ಹೇಳಬೇಕು. ಹೀಗಾಗಿ ಅಂತರಿಕ್ಷ ವಿಜ್ಞಾನದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕೆಲವೇ ಕೆಲವು ವಿಜ್ಞಾನಿಗಳಲ್ಲಿ ಅಬ್ದುಲ್ ಕಲಾಂ ಕೂಡ ಒಬ್ಬರು ಅಂತ ಹೇಳ್ಬೋದು. ಈ ಪ್ರತಿಭಾವಂತ ಅಬ್ದುಲ್ ಕಲಾಂರವರಿಗೆ ಅನೇಕ ಪ್ರಶಸ್ತಿಗಳು ಬರುತ್ತೆ, ಅನೇಕ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಕೊಡುತ್ತೆ. ಅವರ ಎಲ್ಲ ಪ್ರತಿಭೆಗಳನ್ನು ಸರ್ಕಾರಗಳು ಮನ್ನಿಸಿ ಅವರನ್ನ ಅಮೂಲ್ಯವಾಗಿರ್ತಕ್ಕಂಥ ವಿಜ್ಞಾನಿ ಅಂತ ಪರಿಗಣಿಸ್ತಾರೆ. ಯಾವಾಗಲೂ ಅವರು ಭಾರತದ ಭವಿಷ್ಯದ ಪ್ರಗತಿಯ ಕನಸುಗಳನ್ನು ಕಾಣ್ತಾ ಇರ್ತಾರೆ. ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಇಂಡಿಯಾ ಇನ್ 20 ಇಯರ್ಸ್, ಇನ್ ಫ್ಯೂಚರ್ 20 ಇಯರ್ಸ್, ಭಾರತ ಮುಂದಿನ 20 ವರ್ಷಗಳಲ್ಲಿ, 25 ವರ್ಷಗಳಲ್ಲಿ, 30 ವರ್ಷಗಳಲ್ಲಿ, ಮುಂದಿನ ಭಾರತದ ಭವಿಷ್ಯವನ್ನು ಅವರು ನಿರ್ಧಾರ ಮಾಡಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ರಾಷ್ಟ್ರಪತಿ ಆಗಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತರು ಬಂದು ಅವರನ್ನು ಪ್ರಶ್ನೆ ಮಾಡ್ತಾರೆ, ತಾವು ರಾಷ್ಟ್ರಪತಿಗಳಾಗಿದ್ದೀರಾ, ಅಂತರಿಕ್ಷ ವಿಜ್ಞಾನಿಗಳಾಗಿದ್ದೀರಾ, ರಾಕೆಟ್ ವಿಜ್ಞಾನಿಗಳಾಗಿದ್ದೀರಾ, ಮತ್ತು ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ದೀರಾ ನೀವೆಲ್ಲ ಭಾರತದಲ್ಲಿ, ನಿಮ್ಮ ಸಾರ್ಥಕ ಬದುಕಿನ ಕ್ಷಣ ಯಾವುದು ಅಂತ ಹೇಳಿ, ಅಂದರೆ ಯಾವುದರಲ್ಲಿ ನೀವು ಸಾರ್ಥಕತೆಯನ್ನು ಕಂಡಿದ್ದೀರಾ, ನಿಮ್ಮ ಸಾರ್ಥಕ ಬದುಕಿನ ಕ್ಷಣ ಯಾವುದು ಅಂತ ಕೇಳ್ತಾರೆ. ಆ ಮಾಧ್ಯಮದವರು ಏನು ಅಂತಂದರೆ, ಅಬ್ದುಲ್ ಕಲಾಂರವರು ಉತ್ತರ ಕೊಡಬೇಕಾದ್ರೆ ಅವರು ಬಾಹ್ಯಾಕಾಶ ಕ್ಷೇತ್ರದ ಕ್ಷಣ ಅಥವಾ ರಾಷ್ಟ್ರಪತಿ ಆಗಿರ್ತಕ್ಕಂಥ ಕ್ಷಣ ಅಥವಾ ಇನ್ಯಾವುದೋ ಈ ಕ್ಷಣಗಳ ಬಗ್ಗೆ ಹೇಳ್ಬೋದು ಅಂತ ಅವರು ಊಹೆ ಮಾಡಿಕೊಂಡಿರ್ತಾರೆ. ಆದರೆ ಆ ಯಾವುದ್ರ ಬಗ್ಗೆನೂ ಕೂಡ ಎ ಪಿ ಜೆ ಅಬ್ದುಲ್ ಕಲಾಂರವರು ಪ್ರಸ್ತಾಪನೆ ಮಾಡಲ್ಲ. ಮಾಧ್ಯಮದವರು ಕೂಡ ಆ ಕ್ಷೇತ್ರಗಳ ಅನುಭವವನ್ನು ಹೇಳ್ಕೊಳ್ಬಹುದು ಅಂತ ಅವ್ರು ಭಾವಿಸಿದ್ರಲ್ಲ, ಅದು ಸುಳ್ಳಾಗಿ ಹೋಗುತ್ತೆ. ಹಾಗಾಗಿ ಎ ಪಿ ಜೆ ಅಬ್ದುಲ್ ಕಲಾಂರವರು ಬೇರೊಂದು ಘಟನೆಯನ್ನು ಹೇಳಿ ಎಲ್ಲರಲ್ಲೂ ಕೂಡ ಕುತೂಹಲ ಕೆಲಸ್ತಾರೆ. ಅಬ್ದುಲ್ ಕಲಾಂರವರು ಭಾರತದ ಎಲ್ಲ ರಾಜ್ಯಗಳಲ್ಲೂ ಓಡಾಡ್ತಾರೆ. ನಮ್ಮ ಕರ್ನಾಟಕಕ್ಕೂ ಕೂಡ ಬಂದಿದ್ದರು. ಜ್ಞಾನದೀಪದ ಶಾಲೆಯಲ್ಲಿ ಮಕ್ಕಳ ಜೊತೆ ಸಂವಾದ ಮಾಡಿದರು. ನಾನು ಕೂಡ ಅಲ್ಲಿ ಹೋಗಿದ್ದೆ. ಹೀಗಾಗಿ ಅನೇಕ ಶಾಲೆ ಕಾಲೇಜುಗಳಂತಂದರೆ ಅವ್ರು ತುಂಬ ಖುಷಿ. ಮಕ್ಕಳ ಜೊತೆ ಮಾತಾಡೋದಂದರೆ ಅವರಿಗೆ ತುಂಬ ಖುಷಿ. ಮತ್ತು ಅನೇಕ ಕಡೆ ಓಡಾಡ್ತಾ ಇರ್ತಾರೆ. ರಾಷ್ಟ್ರಪತಿಗಳು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೈದರಾಬಾದಿನ ನಿಜಾಮ್ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಹೈದರಾಬಾದಿನ ನಿಜಾಮ್ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಎಲ್ಲ ವಿಭಾಗಗಳನ್ನು ನೋಡ್ತಾ ಬರ್ತಾರೆ. ಮಾನಸಿಕ ಕಾಯಿಲೆಯ ವಿಭಾಗವನ್ನು, ದೈಹಿಕ ಕಾಯಿಲೆಯ ವಿಭಾಗಗಳನ್ನು, ಕ್ಯಾನ್ಸರ್ ವಿಭಾಗವನ್ನು, ಹೀಗೆ ಬೇರೆ ಬೇರೆ ವಿಭಾಗಗಳನ್ನು ಸಂದರ್ಶನ ಮಾಡಿ ಅವರು ಕೊನೆಗೆ ಬಂದು ಡೆಲ್ಲಿಗೆ ಅಂದರೆ ಪೋಲಿಯೋ ಪೀಡಿತ ಮಕ್ಕಳ ವಿಭಾಗಕ್ಕೆ ಬರ್ತಾರೆ. ಪೋಲಿಯೋ ಪೀಡಿತ ಮಕ್ಕಳ ವಿಭಾಗಕ್ಕೆ ಬಂದಾಗ ಅವರಿಗೆ ತುಂಬ ದುಃಖದ ಸಂಗತಿ ಒಂದು ಗೊತ್ತಾಗುತ್ತೆ. ಏನಂದರೆ ಮಕ್ಕಳ ಕಾಲಿಗೆ 3 ಕೆಜಿ ತೂಕದ ಕ್ಯಾಲಿಪರ್ಸ್ ಕಟ್ಟಿರ್ತಾರೆ. ಕ್ಯಾಲಿಪರ್ಸ್ ಅಂತಕ್ಕಂಥ ಭಾರದ ವಸ್ತುವನ್ನು ಕಟ್ಟಿರ್ತಾರೆ, ಒಂದು ಚರ್ಮದ ಚೀಲ ಇದ್ದಂಗೆ ಇರುತ್ತೆ, ಅದನ್ನು ಕಟ್ಟಿರ್ತಾರೆ. ಮಕ್ಕಳೆಲ್ಲ ಆ ಕ್ಯಾಲಿಪರ್ಸ್ಗಳನ್ನು ಕಾಲಿಗೆ ಕಟ್ಕೊಂಡು ತುಂಬ ಭಾರದಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಓಡಾಡೋದನ್ನು ನೋಡಿದ್ರೆ ತುಂಬ ದುಃಖ ಆಗುತ್ತೆ. ಅದು 3 ಕೆಜಿ ತೂಕದ ಕ್ಯಾಲಿಪರ್ಸ್. ಆ 3 ಕೆಜಿ ತೂಕದ ಕ್ಯಾಲಿಪರ್ಸ್ ಕಾಲಿಗೆ ಕಟ್ಕೊಂಡು ಎಷ್ಟು ದುಃಖದಿಂದ ಮಕ್ಕಳು ಓಡಾಡ್ತಾರೋ ಅಂತ ಹೇಳಿ ಅವರಿಗೆ ಭಾಳ ವ್ಯಥೆ ಅನಿಸುತ್ತೆ. ಅಲ್ಲಿ ವೈದ್ಯರು ಏನು ಮಾಡ್ತಾರೆ ಅಂತಂದರೆ, ಅವ್ರ ಜೊತೆ ಮಾತಾಡ್ತಾರೆ ಅಬ್ದುಲ್ ಕಲಾಂರವರು, ಈ ಮಕ್ಕಳಿಗಿದ್ದು ಭಾರ ಆಗಲ್ವಾ, ಯಾಕೆಷ್ಟು ವ್ಯಥೆ ಪಡ್ತಾ ಇದ್ದಾರೆ ಮಕ್ಕಳು ಅಂತ ಹೇಳಿದಾಗ, ಇದಕ್ಕೇನಾದರೂ ಪರಿಹಾರವನ್ನು ನೀವೇ ಕಂಡುಹಿಡಬೇಕು ಅಂತ ಹೇಳಿ ಅಲ್ಲಿ ವೈದ್ಯರು ಅಬ್ದುಲ್ ಕಲಾಂರವ್ರಿಗೆ ಹೇಳ್ತಾರೆ. ಅಷ್ಟೊತ್ತಿಗೆ ಈ ವೈದ್ಯರೇ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೋಬೋದಾಗಿತ್ತು. ವೈದ್ಯರು ಯಾರೂ ಕೂಡ ಆ ಪ್ರಯತ್ನಕ್ಕೆ ಅವರು ತಯಾರಾಗಿರಲಿಲ್ಲ. ಹೀಗಾಗಿ ಅಬ್ದುಲ್ ಕಲಾಂರವರಿಗೆ ಒಂದು ಸವಾಲಾಗುತ್ತೆ. ಅದು ಏನು ಅಂತಂದರೆ, ಈ ಮಕ್ಕಳ ಖಾಲಿ ಪರ್ಸ್ಗಳು ಅದರ ಹಗುರ, ಅದು ಅವನ್ನ ಹಗುರ ಮಾಡೋದು ಹೇಗೆ ಅಂತ ಅವ್ರ ತಲೆಯಲ್ಲಿ ಹೋಗ್ಬಿಡುತ್ತೆ. ಕಲಾಂರವರು ಅದನ್ನು ನೋಡಿ ನೇರವಾಗಿ ಏನು ಮಾಡ್ತಾರೆ, ನಮ್ಮ ಇಸ್ರೋ ಬೆಂಗಳೂರಿನಲ್ಲಿರ್ತಕ್ಕಂಥ ಇಸ್ರೋದಲ್ಲಿರ್ತಾರೆ ಅವರು, ಬೆಂಗಳೂರಿನಲ್ಲಿ ಇಸ್ರೋಗೆ ಅವರು ವಾಪಸ್ ಬರ್ತಾರೆ. ಇಸ್ರೋಗೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಇಸ್ರೋದಲ್ಲಿರ್ತಕ್ಕಂಥ ಎಲ್ಲ ಇಂಜಿನಿಯರ್ಸನ್ನು ಎಲ್ಲ ಟೆಕ್ನಾಲಜಿಸ್ಟನ್ನು ಅವರು ಕರೀತಾರೆ. ಕರೆದು ಹೇಳ್ತಾರೆ, ನೋಡಪ್ಪ ಈ ಖಾಲಿ ಪರ್ಸು 3 kg ತೂಕ ಇದೆ, ಇದು 300 g ತೂಕದ ಖಾಲಿ ಪರ್ಸನ್ನು ನೀವು ತಯಾರು ಮಾಡಿಕೊಡ್ಬೇಕು, ಅತ್ಯಂತ ಹಗುರದ ಖಾಲಿ ಪರ್ಸನ್ನು ತಯಾರು ಮಾಡಬೇಕು ಅಂತ ಹೇಳ್ತಾರೆ. ಅವರಿಗೆ ಕುರಿತು ಯಾಕೆ ಹೇಳ್ತಾರೆ ಅಂದರೆ, ಅವರೆಲ್ಲ ರಾಕೆಟ್ಗಳನ್ನು ವಿಮಾನಗಳನ್ನು ತಯಾರು ಮಾಡ್ತಕ್ಕಂಥವ್ರು, ತುಂಬ ತೆಳುವಾದ ಲೋಹಗಳನ್ನು ಬಳಸಿ ವಿಮಾನಗಳನ್ನು ರಾಕೆಟ್ಗಳನ್ನು ತಯಾರು ಮಾಡ್ತಾ ಇರ್ತಾರೆ. ಹೀಗಾಗಿ ಅವರ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ, ಅವ್ರ ಮೇಲೆ ಭರವಸೆ ಇರುತ್ತೆ, ಅದನ್ನು ಹೇಳ್ತಾರೆ. ಹೀಗಾಗಿ 3 weeks ಅಲ್ಲಿಯ ಟೆಕ್ನಾಲಜಿಸ್ಟ್, ಅಲ್ಲಿಯ ತಂತ್ರಜ್ಞರು ತುಂಬ 3 weeks ತಯಾರು ಮಾಡ್ತಾರೆ, ಖಾಲಿ ಪರ್ಸನ್ನು ತಯಾರು ಮಾಡ್ತಾರೆ. ಅದರ ತೂಕ 300 g ಇರುತ್ತೆ. 300 g ಖಾಲಿ ಪರ್ಸ್ಗಳು ಇಸ್ರೋದ ವಿಜ್ಞಾನಿಗಳಿಂದ ಸಿದ್ಧವಾಗುತ್ತೆ. ಆಗ ಅಬ್ದುಲ್ ಕಲಾಂರವರು ಮತ್ತೆ ಹೈದರಾಬಾದಿನ ನಿಜಾಮ್ ಆಸ್ಪತ್ರೆಗೆ ಹೊರಡ್ತಾರೆ. ಹೈದರಾಬಾದಿನ ನಿಜಾಮ್ ಆಸ್ಪತ್ರೆಗೆ ಹೊರಟು ಆ ಎಲ್ಲ ಖಾಲಿ ಪರ್ಸ್ಗಳನ್ನು ತೊಗೊಂಬರ್ತಾರೆ. ಅಲ್ಲಿ ಪೋಲಿಯೋ ವಿಭಾಗಕ್ಕೆ ಅವರು ಭೇಟಿ ಕೊಡ್ತಾರೆ. ಅಲ್ಲಿ ಭೇಟಿ ಕೊಟ್ಟು ಮಕ್ಕಳ ಎಲ್ಲರ ಕಾಲಿಗೆ ಹೊಸ ಹಗುರವಾಗಿರ್ತಕ್ಕಂಥ 300 g ತೂಕದ ಖಾಲಿ ಪರ್ಸ್ಗಳನ್ನು ತೊಡಿಸ್ತಾರೆ. ಆ ಹಗುರವಾದ ಖಾಲಿ ಪರ್ಸ್ಗಳನ್ನು ತೊಟ್ಟಿರ್ತಕ್ಕಂಥ ಮಕ್ಕಳು ತುಂಬ ಸಂತೋಷದಿಂದ ಖುಷಿಯಿಂದ ಅವರು ಕುಣಿಕುಣಿದು ಓಡಾಡ್ತಾ ಇರ್ತವೆ. ಮೊದಲಿಗಿಂತ ಖಾಲಿ ಪರ್ಸ್ಗಳು ಸುಮಾರು 3 kg ತೂಕ ಇರ್ತಾವಲ್ಲ, 2700 g ತೂಕ ಕಡಿಮೆ ಆಗಿರುತ್ತೆ, 3/4 ತೂಕ ಕಡಿಮೆ ಆಗಿರುತ್ತೆ. ಮಕ್ಕಳೆಲ್ಲ ಎಲ್ಲರೂ ಖುಷಿ ಪಡ್ತಾರೆ. ಅದನ್ನು ನೋಡಿ ಅವರ ಪೋಷಕರು, ಅಲ್ಲಿಯ ವೈದ್ಯರು, ಅಲ್ಲಿಯ ದಾದಿಯರು ಎಲ್ಲರೂ ಕೂಡ ಕಣ್ಣೀರಾಗ್ತಾರೆ, ಮಕ್ಕಳು ಎಷ್ಟು ಖುಷಿಯಾಗಿದ್ದಾರಲ್ಲ ಅಂತ ಹೇಳಿ. ಹೀಗಾಗಿ ವೈದ್ಯರ ಆನಂದಕ್ಕಂತೂ ಪಾರವೇ ಇರಲಿಲ್ಲ. ಕಲಾಂರವರು ಅದನ್ನೇ ಬದುಕಿನ ಸಾರ್ಥಕ ಕ್ಷಣ ಅಂತ ಹೇಳಿ ಅವರು ಮಾಧ್ಯಮದವರಿಗೆ ಹೇಳಿರ್ತಾರೆ. ನಮ್ಮನ್ನು ಕೂಡ ಯಾರೋ ಕೇಳ್ಬೋದು, ನಿಮ್ಮ ಬದುಕಿನ ಸಾರ್ಥಕ ಕ್ಷಣ ಯಾವುದು ಅಂತ ಹೇಳಿ. ನಮ್ಮಲ್ಲಿಯೂ ಕೂಡ ದೀನ ದಲಿತರಿಗೆ, ಅಸಹಾಯಕರಿಗೆ ಮಾಡಿದ ಅನೇಕ ಸಾರ್ಥಕ ಬದುಕಿನ ಕ್ಷಣಗಳಿರ್ಬೋದು, ಅಥವಾ ಇಲ್ಲದೇನೂ ಇರ್ಬೋದು. ಇಲ್ಲದೇ ಇದ್ದಾಗ ಇವತ್ತಿನಿಂದಲೇ ಆ ದಿಕ್ಕಿನಲ್ಲಿ ನಾವು ದೃಷ್ಟಿ ಹರಿಸ್ಬೇಕು. ಸಾರ್ಥಕ ಬದುಕೆಂದರೆ ನಿಸ್ವಾರ್ಥದಿಂದ ಇನ್ನೊಬ್ಬರ ಸಂಕಷ್ಟದಲ್ಲಿ ನೆರವಾಗುವುದು ಎನ್ನುವುದನ್ನು ಈ ಅಬ್ದುಲ್ ಕಲಾಂರವರ ಬದುಕಿನ ಪಾಠದಿಂದ ನಾವು ಕಲಿತಿದ್ದೇವೆ. ನಮಸ್ಕಾರ.
6: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಯಾವ ಜನ್ಮದ ಮೈತ್ರಿ ಎನ್ನುವಂಥ ಒಂದು ಚಿತ್ರದ ಗೀತೆ ಮಂಜುಳ ನಾದ ಕಿವಿಯಲ್ಲಿ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಗೀತ ಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಗಂಗಾಧರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1972ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಮಯದ ಗೊಂಬೆ ಚಿತ್ರದ ಒಂದು ಗೀತೆ, ನನ್ನ ಸರದಾರ ಎನ್ನುವಂಥ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ರೂಪಾ ದೇವಿ ಅವರ ಒಂದು ನಟನೆ, ದೊರೆ ಭಗವಾನ್ ಅವರ ಒಂದು ಚಿತ್ರಕಥೆ. ಈ ಒಂದು ಚಿತ್ರ 1984 ತೆರೆ ಕಂಡಿರುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪುಟಾಣಿ ಏಜೆಂಟ್ 1-2-3 ಎನ್ನುವಂತ ಒಂದು ಚಿತ್ರದ ಗೀತೆ. ಏನೋ ಸಂತೋಷ, ಏನೋ ಉಲ್ಲಾಸ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1979 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಿಳಿ ಹೆಂಡತಿ ಎನ್ನುವಂತ ಒಂದು ಚಿತ್ರದ ಗೀತೆ, ಯಾವ ತಾಯಿಯು ಪಡೆದ ಎನ್ನುವಂತ ಗೀತೆಯನ್ನ ಕಸ್ತೂರಿ ಶಂಕರ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತ ಒಂದು ಚಿತ್ರಕಥೆ, ಇದು ಆರತಿ ಅವರು ನಟಿಸಿರುವಂತಹ ಒಂದು ಚಿತ್ರ, ಇದು 1975 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಎನ್ನುವಂತಹ ಒಂದು ಚಿತ್ರದ ಗೀತೆ 100 ಹೆಣ್ಣು ಕಂಡು ನಾನು. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ರೂಪಿಣಿ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಚೆಲುವೆ ನೀನು ನಕ್ಕರೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1991 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ಚಂದ್ರಿಕಾ ಜೋಡಿಯ ಒಂದು ಗೀತೆ, ದೊರೆ ಭಗವಾನ್ ಅವರ ಒಂದು ಚಿತ್ರಕಥೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಬಾ ಸಂತೆಗೆ ಹೋಗೋಣ ಬಾ, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಚಿತ್ರಕಥೆ ಬರೆದವರು ದೊರೆ ಭಗವಾನ್. ಇದು 1991 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ವಿನಯ ಪ್ರಸಾದ್ ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದ ಗೀತೆ ನಿನಗಾಗಿ ನಾನು ಎನ್ನುವಂತ ಈ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೋಟಿಗೊಬ್ಬ ಎನ್ನುವಂಥ ಒಂದು ಚಿತ್ರದ ಗೀತೆ, ಕಾವೇರಿಗೆ ಕಾಲುಂಗುರ ತೊಡಿಸಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ K ಕಲ್ಯಾಣ್ ಬರೆದಿರುವಂಥ ಒಂದು ಗೀತೆ. ಹಾಗೆ ಈ ಒಂದು ಗೀತೆಯ ಸಂಗೀತ ನಿರ್ದೇಶನ ಹಾಗೂ ಚಿತ್ರಕಥೆ ದೇವ ಅವರಿಂದ. ಇದು 2001 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ಪ್ರಿಯಾಂಕಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
1: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ,
2: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ, ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಗ ಮೆಚ್ಚಿದ ಮಗ ಎನ್ನುವಂತ ಒಂದು ಚಿತ್ರದ ಗೀತೆ. ಇದು ಯಾವ ಜನ್ಮದ ಸ್ನೇಹ! ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1972 ತೆರೆ ಕಂಡಿರುವಂತ ಒಂದು ವರ್ಷ. ಇದು ಚಿತ್ರಕಥೆ ಬರೆದವರು ಹುಣಸೂರು ಕೃಷ್ಣಮೂರ್ತಿ ಅವರಿಂದ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಲಿಸುವ ಮೋಡಗಳು ಎನ್ನುವಂಥ ಒಂದು ಚಿತ್ರದ ಗೀತೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಒಂದು ಗೀತೆ. ಚಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ರಚನೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಸರಿತಾ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1982ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾಣದ ಕೈ ಎನ್ನುವಂತ ಒಂದು ಚಿತ್ರದ ಗೀತೆ, ಹಸಿರನ್ನು ಗರಿಯಲ್ಲಿ ತುಂಬಿದೆ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ, ಆರ್ ರತ್ನ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಇದು 1973 ತೆರೆಕಂಡಿರುವಂತ ಒಂದು ವರ್ಷದ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಸ್ತೂರಿ ನಿವಾಸ ಎನ್ನುವಂತಹ ಒಂದು ಚಿತ್ರದ ಗೀತೆ, ಎಲ್ಲೇ ಇರು ಹೇಗೆ ಇರು. ಇದು ಪಿ ಸುಶೀಲ ಹಾಡಿರುವಂತಹ ಒಂದು ಅಮೋಘವಾದಂತಹ ಗೀತೆ. ಜಿ ಉದಯ ಶಂಕರ್ ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ಅವರ ಒಂದು ನಟನೆ. ಚಿತ್ರಕಥೆ ದೊರೆ ಭಗವಾನ್ ಅವರದ್ದು. ಇದು 1971 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಏಕೋ ಎಂತೋ ಜುಮ್ ಎಂದಿತು ಎನ್ನುವಂತ ಗೀತೆ. ಇದು ಘಂಟಸಾಲ ಹಾಗೂ ಪಿ ಸುಶೀಲ ಅವರು ಹಾಡಿರುವಂತಹ ಒಂದು ಗೀತೆ. ಇದು ಚಿ ಸದಾಶಿವಯ್ಯ ಬರೆದಿರುವಂತಹ ಒಂದು ಗೀತೆ. ರಾಜೇಶ್ವರ ರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಚಿತ್ರಕಥೆ ಬಿ ಎಸ್ ರಂಗ ಅವರಿಂದ, ಕಲ್ಯಾಣ್ ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ನಟನೆ. ಈ ಒಂದು ಚಿತ್ರ 1964 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸಮುದ್ರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೋಜುಗಾರ ಸೊಗಸುಗಾರ ಎನ್ನುವಂಥ ಚಿತ್ರದ ಗೀತೆ ಚೋಳರಿಗೊಂದು ಕಾಲ. ಇದು ಮನು ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಶ್ರುತಿ ಹಾಗೂ ಸೋನಾಕ್ಷಿ ಅವರ ಒಂದು ಚಿತ್ರ. ಇದು 1995 ತೆರೆ ಕಂಡಿರುವಂಥ ಒಂದು ವರ್ಷದ ಅಮೋಘವಾದಂಥ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾವೇರಿ ಚಿತ್ರದ ಒಂದು ಗೀತೆ, ಆಕಾಶದಲ್ಲಿ ಬಾನಾಡಿಯಾಗಿ. ಇದು ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಹಾಗೂ ಎಸ್. ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ. ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೇಶ್ ಹಾಗೂ ಭಾರತಿ ಅವರ ಒಂದು ನಟನೆ. ಇದು 1975 ತೆರೆ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರ.

0: ಸಂಗತಿ.
1: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
2: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೆ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಿದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು.
5: ಶುಕ್ಲಂ ಭರದರಂ ವಿಷ್ಣುಂ ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ.

ಕೀರ್ತನ ಆರಂಭ ಕಾಲದಲ್ಲಿ ಪರಮಾತ್ಮನ ಭಕ್ತರು ಎನಿಸಿಕೊಂಡವರು ಯಾವುದೇ ವಿಧವಾಗಿರುವ ಕಷ್ಟದಲ್ಲಿದ್ದರೂ ಸಹ ಪರಮಾತ್ಮ ಅವರ ಕಷ್ಟವನ್ನು ತನ್ನ ಕಷ್ಟ ಎಂದು ಭಾವಿಸಿ ಅವರೊಡನೆ ತಾನು ಬೆರೆತು ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ. ಅವನನ್ನು ನಂಬಿದರೆ ಜಗದಲ್ಲಿ ಮೋಸವಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಬಹುದು ಎಂದು ದೊಡ್ಡವರು ಸಾರಿದ್ದಾರೆ. ಆದರೆ ಮುಖ್ಯವಾಗಿ ಬೇಕಾದದ್ದು ನಂಬಿಕೆ. ಶರಣರೊಂದು ಕಡೆ ಹೇಳ್ತಾರೆ, ನಂಬು ನಂಬು ಎಲೆಮನವೆ ಹಂಬಲಿಸದಿರು, ಸಿರಿ ಸಾಂಬನು ಒಲಿಯುವುದಕ್ಕೆ ನಿನ್ನ ನಂಬಿಕೆಯೇ ಕಾರಣ. ಈಗಿನ ಜಗತ್ತಿನಲ್ಲಿ ಅಭಾವವಾಗಿರುವುದೇ ನಂಬಿಕೆ. ದೇವರು ಎಂಬ ಹೆಸರನ್ನು ಹೇಳುವರು ಹಲವರು, ದೇವರ ಹೆಸರನ್ನೇ ಹೊತ್ತವರು ಕೆಲವರು. ಇಷ್ಟಾದರೂ ದೇವರು ಇದ್ದಾನೋ ಇಲ್ಲವೋ ಎಂಬ ಅನುಮಾನದಲ್ಲಿ ಸಿಕ್ಕಿ ಪರಿಹಾರ ಕಾಣದೆ ತತ್ತರಿಸುವ ಜನರೇ ಹೆಚ್ಚು. ಅದಕ್ಕೆ ದೊಡ್ಡವರು ಹೇಳಿದರು, ಸಂಶಯ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಎಂಥೆಂಥ ಕಷ್ಟಗಳಿಂದ ಪರಮಾತ್ಮ ತನ್ನವರನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಎನ್ನುವುದಕ್ಕೆ ನಿದರ್ಶನವೇ ಪಾಂಡವರ ಚರಿತ್ರೆ. ಆ ಪಾಂಡವರು ಮೋಸ ಜೂತದಲ್ಲಿ ಸಿಲುಕಿ ವನವಾಸವನ್ನು ಅನುಭವಿಸಿ ಅಜ್ಞಾತವಾಸದಲ್ಲಿದ್ದರೂ ಸಹ ಪರಮಾತ್ಮ ಅವರನ್ನು ಎಷ್ಟು ಪ್ರೀತಿಯಿಂದ ಕಾಪಾಡಿದ್ದಾನೆ ಎನ್ನುವುದಕ್ಕೆ ಉತ್ತರ ಭೂಪ ಎನ್ನುವ ಚರಿತ್ರೆಯೇ ನಮಗೆ ಸಾಕ್ಷೀಭೂತವಾಗಿದೆ. ಅಂದ ಮೇಲೆ ಆ ಕಥಾಭಾಗವನ್ನ ಕೇಳಿ ನಾವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲಿಮೆಗೆ ಪಾತ್ರರಾಗಿರುವ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಕಾಡಿಗೆ ಬಂದಾಗ ಅನೇಕ ಜನ ಮುನಿಗಳ ಆಶೀರ್ವಾದ ಬಲದಿಂದ 12 ವರ್ಷ ವನವಾಸವನ್ನು ಕಳೆದಿದ್ದಾರೆ. 1 ವರ್ಷ ಅಜ್ಞಾತವಾಸದಲ್ಲಿ ಮಾರುವೇಷವನ್ನು ಧರಿಸಿಕೊಂಡು ಕಂಕಭಟ್ಟ, ವಲಲ, ಬೃಹನ್ನಳ, ಧಾಮಗ್ರಂಥಿ, ತಂತ್ರಿಪಾಲ, ಈ 5ರ ಪತ್ನಿಯಾಗಿರುವ ದ್ರುಪದ ನಂದಿನಿ ದ್ರೌಪದಿಯೂ ಸಹ ತಾನು ಸೈರಂಧ್ರಿಯಾಗಿ ಆ ವಿರಾಟ ರಾಜನ ಅರಮನೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ ಅಜ್ಞಾತವಾಸವನ್ನು ಕಳೆಯುವುದಕ್ಕಾಗಿ. ಈ ಮಧ್ಯದಲ್ಲಿ ದುರ್ಬಲನಾಗಿರ್ತಕ್ಕಂಥ ಕೀಚಕನು ದ್ರೌಪದಿಯ ರೂಪಕ್ಕೆ ಮಾರು ಹೋಗಿ ಅನೇಕ ವಿಧವಾದ ಉಪಟಲಗಳನ್ನು ಕೊಡುವಾಗ ತಾಳಲಾರದ ಕೃಷ್ಣೆಯು ಭೀಮನನ್ನು ಪ್ರಾರ್ಥಿಸಿದ್ದರಿಂದ ಜಗದೇಕ ವೀರನಾಗಿರತಕ್ಕಂಥ ಭೀಮ ಆ ಕೀಚಕನನ್ನು ಸಂಹಾರ ಮಾಡಿದ. ಕೀಚಕನ ಸಂಹಾರವಾದ ಮೇಲೆ ಇವನನ್ನು ಕೊಲ್ಲುವ ಧೀರರು ಲೋಕದಲ್ಲಿ ಇನ್ನಾರಿಂದಲೂ ಸಾಧ್ಯವಾಗದೇ ಇರತಕ್ಕಂಥ ಎಲ್ಲರನ್ನು ಜಯಿಸುವಂತಹ ಭೀಮನೋರ್ವನೆ ಎಂಬ ವಿಚಾರವನ್ನು ತಿಳಿದ ದುರ್ಯೋಧನ ಕೆಲವು ಜಟ್ಟಿಗಳನ್ನು ಕಳುಹಿಸಿದ. ಆ ಜಟ್ಟಿಗಳು ಸತ್ತರು ಎಂದು ತಿಳಿದ ಮೇಲೆ ತೀರ್ಮಾನ ಮಾಡಿದರಂತೆ ಪಾಂಡವರು ಮತ್ಸ್ಯನಗರಿಯಲ್ಲೇ ಇರಬೇಕು, ಅವರನ್ನು ಹಿಡಿಯಲು ಒಂದು ಉಪಾಯ ಎಂಬುದಾಗಿ ಭಾವಿಸಿ ತ್ರಿಗರ್ತಾದಿಗಳನ್ನು ಸಿದ್ಧ ಮಾಡಿ ಅವರನ್ನ ಮತ್ಸ್ಯನಗರದ ದಕ್ಷಿಣ ದಿಕ್ಕಿಗೆ ಮುತ್ತುವಂತೆ ಏರ್ಪಡಿಸಿ ತಾನು ಭೀಷ್ಮರನ್ನು, ದ್ರೋಣರನ್ನು, ಕೃಪರನ್ನು, ಅಶ್ವತ್ಥಾಮನನ್ನು, ಕರ್ಣನೇ ಮೊದಲಾಗಿರ್ತಕ್ಕಂಥ ಅವರನ್ನು ಕರೆದುಕೊಂಡು ಉತ್ತರ ದಿಕ್ಕಿಗೆ ಬಂದಿದ್ದಾನೆ. ಆ ಉತ್ತರ ದಿಕ್ಕಿನಲ್ಲಿ ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದಿದ್ದ. ಇಲ್ಲಿ

ದಕ್ಷಿಣ ದಿಕ್ಕಿನಲ್ಲಿ ತ್ರಿಗರ್ತಾದಿಗಳ ಮೇಲೆ ಯುದ್ಧ ಮಾಡಲು ವಿರಾಟ ರಾಜ ಸಮಸ್ತ ಸೈನ್ಯ ಸಹಿತನಾಗಿ, ಜೊತೆಗೆ ಧರ್ಮರಾಜ ಕಂಕಭಟ್ಟರಾಗಿದ್ದರೆ ಆತನನ್ನು, ವಲರನಾಗಿರುವ ಭೀಮನನ್ನು, ಧಾಮಗ್ರಂಥಿ ತಂತ್ರಿಪಾಲರಾಗಿರುವ ನಕುಲ ಸಹದೇವರನ್ನು, ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ತಾನು ಈ ಕಡೆ ಯುದ್ಧಕ್ಕೆ ಹೋಗಿದ್ದಾನೆ. ಇಲ್ಲಿ ಉತ್ತರ ದಿಕ್ಕಿನ ಗೋವುಗಳನ್ನು ಸೆರೆ ಹಿಡಿದು ಗೋಪಾಲಕರನ್ನೆಲ್ಲ ಹೊಡೆದು ಅನೇಕ ವಿಧವಾದ ಅಪಮಾನಗಳನ್ನು ಮಾಡಿದರೆ ಅವರಲ್ಲಿ ಆ ಗೋಪಾಲಕರಲ್ಲಿ ಅಗ್ರಗಣ್ಯನಾಗಿರತಕ್ಕಂಥ ಒಬ್ಬ ಓಡಿ ಬಂದನಂತೆ ಅರಮನೆಗೆ. ಅರಮನೆಯಲ್ಲಿ ಯಾರು ಇಲ್ಲ, ಉಳಿದವನು ಒಬ್ಬನೇ ಆ ವಿರಾಟನ ಮಗನಾಗಿರ್ತಕ್ಕಂಥ ಉತ್ತರ ಭೂಪ. ಸಾಮಾನ್ಯವಾಗಿ ಉತ್ತರನನ್ನ ಲೋಕದ ಜನಗಳು ಆಡಿಕೊಳ್ಳುವುದುಂಟು, ಕೇವಲ ಅವನು ಮಾತುಗಾರ ಅಂತ. ಚಿಕ್ಕಂದಿನಿಂದಲೂ ಅವನನ್ನ ಹೆಣ್ಣು ಮಕ್ಕಳ ಜೊತೆಯಲ್ಲೇ ಬೆಳೆಸಿರುವುದರಿಂದ ಆತನಿಗೆ ಪ್ರಪಂಚದ ಅನೇಕ ವಿಚಾರಗಳು ತಿಳಿಯಿದೆ. ಅರಮನೆ ಒಳಗಡೆನೆ ಬೆಳೆದ ಹುಡುಗ, ಆತನಿಗೆ ಕೇವಲ ಅವರ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಆಟ ಪಾಠಗಳನ್ನು ಆಡಿ ಅವರ ಜೊತೆಯಲ್ಲೇ ಕಾಲ ಕಳೆದವನಾದ್ದರಿಂದ ಆತ ಕುಳಿತಿರುವಾಗ ಓಡಿ ಬಂದನಂತೆ ಈ ಗೋಪಾಲಕ. ಕೈಗಳನ್ನು ಜೋಡಿಸಿದ, ಮಹಾಸ್ವಾಮಿ ಕಾಪಾಡಬೇಕು ಕಾಪಾಡಬೇಕು. ಉತ್ತರ ಕುಮಾರ ಕೇಳಿದ, ಏನು ಸಮಾಚಾರ ಸ್ವಾಮಿ? ಈ ದುರ್ಯೋಧನಾದಿಗಳು ನಮ್ಮ ಗೋಮಾಳಕ್ಕೆ ಬಂದು ಸಾವಿರಾರು ಗೋವುಗಳನ್ನು ಸೆರೆ ಹಿಡ್ಕೊಂಡು ಹೋಗಿ ಅನೇಕರನ್ನ ಹೊಡೆದು ಬಡದು ಅವಮಾನ ಮಾಡಿ ಅನೇಕ ವಿಧವಾದ ರೀತಿಯಲ್ಲಿ ಹಿಂಸೆಯನ್ನೆಲ್ಲ ಮಾಡ್ತಿದ್ದಾರೆ ಸ್ವಾಮಿ. ಉತ್ತರ ಕೇಳಿದ, ಏನು? ಆ ಕೌರವನಿಗೆ ಅಷ್ಟಂತು ದುರಹಂಕಾರವೇ, ನಾನೇನು ಸುಮ್ಮನೆ ಇರ್ತೇನೆ, ಇದೋ ಎದ್ದೆ. ಅವನ ಸುಮ್ಮನೆ ಬಿಡೋದಿಲ್ಲ, ದುರುಳ್ಳ

ಪಾಪಿಗಳಾಗಿರ್ತಕ್ಕಂಥ ದುರ್ಯೋಧನಾದಿಗಳನ್ನು ಸುಮ್ಮನೆ ಬಿಡುವುದಿಲ್ಲ. ಅವರಿಗೆಲ್ಲೋ ಕೇಡುಗಾಲ ಬಂದಿದೆ. ಈ ಉತ್ತರನನ್ನು ಕೆಣಕಿ ಅವರು ಬದುಕೋಕೆ ಸಾಧ್ಯವಿಲ್ಲ. ಅವರನ್ನೀಗಲೇ ಸೈನ್ಯ ಸಹಿತರಾಗಿ ಬಂದಿರಬಹುದಾದವರನ್ನೆಲ್ಲರನ್ನು ಸದೆಬಿಡುತ್ತಿ ಬಿಡುತ್ತೇನೆ. ನಾನೇನು ಸಾಮಾನ್ಯನೇ? ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲರೂ ಓಡಿ ಬಂದು ಸೇರಿದರು. ಉತ್ತರ ಭೂಪಾಲ, ಏನ್ ಸಮಾಚಾರ? ಏನೂ ಇಲ್ಲ. ಆಹಾ, ದುರ್ಯೋಧನಾದಿಗಳು ಒಬ್ಬ ಮಹಾಪರಾಕ್ರಮಿ ಇಲ್ಲಿದ್ದಾನೆ ಎಂಬುದನ್ನು ತಿಳಿಯದೆ ಸೈನ್ಯ ಸಹಿತರಾಗಿ ಯುದ್ಧಕ್ಕೆ ಬಂದಿದ್ದಾರಂತೆ. ಅವರು ಮಾಡಿರೋದು ಹೇಗಿದೆ ಗೊತ್ತೋ? ಹೇಗಿದೆ? ಜವನ

ಸೆಳೆದನು, ಕೇಸರಿಯ ಕೆಣಕಿದನು, ಭವರವನು ತೊಡಗಿದನಲ ಕೌರವನ ಕಟ ಮರುಳಾದ. ಆ ಕೌರವ ತಿಳಿಯದೆ ಸೈನ್ಯ ಸಹಿತರಾಗಿ ಬಂದಿದ್ದಾನೆ. ನನ್ನನ್ನ ಅವನು ಕೆಣಕಿದ್ದು ಮೃತ್ಯುವನ್ನು ಕೆಣಕಿದ ಹಾಗಾಯಿತು. ಅಲ್ಲಿದ್ದ ಹೆಣ್ಣು ಮಕ್ಕಳು ಕೇಳಿದರು, ಉತ್ತರ ಭೂಪಾಲ, ನೀನಿಷ್ಟೆಲ್ಲ ಹೇಳ್ತಿದ್ದೀಯಲ್ಲ, ಹಾಗಾದ್ರೆ ಕೌರವರ ಮೇಲೆ ಯುದ್ಧಕ್ಕೆ ಹೋಗ್ತೀಯಾ? ಉತ್ತರ ನಕ್ಕ, ಏನಂದ್ರಿ, ನನ್ನನ್ನ ಯುದ್ಧಕ್ಕೆ ಅಲ್ಲಿಗೆ ಹೋಗ್ತಿದ್ದೀರಂತೀಯ, ಈಗ ಗತಿಗಿಲ್ಲದ ಕಾರಣ ಹೋಗಬೇಕಾಗಿದೆ, ನಾಡಿನಲ್ಲಿ ಯಾರೂ ಇಲ್ಲವಲ್ಲ, ಏನು ಮಾಡ್ಲಿ, ಆ ಯುದ್ಧ ಬಂದಿದೆ ಅಂತ ಹೇಳಿ ನಮ್ಮ ತಂದೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಗಂಡಸರನ್ನು ಕರ್ಕೊಂಡು ಹೊರಟೋಗಿದ್ದಾರೆ, ನಾಡಿನಲ್ಲಿ ಒಬ್ಬ ಗಂಡಸು ಇಲ್ಲವಲ್ಲ. ಆಗ ಒಬ್ಬ ಹೆಣ್ಣುಮಗಳು ಹೇಳಿದ್ಲು, ಉತ್ತರ ಭೂಪಾಲ, ಅದೇನೋ ನಿಜ, ಆದ್ರೆ ಒಬ್ಬ ಗಂಡಸು ಇಲ್ಲ ಅಂತೀಯಲ್ಲ, ನೀನಿದ್ದೀಯಲ್ಲ. ಉತ್ತರ ಕೇಳಿದ, ಹೌದು ಹೌದು ಹೌದು, ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ಅಯ್ಯ, ಹಾಗಾದ್ರೆ ನೀನು ಯುದ್ಧ ಮಾಡ್ತೀಯ? ಹೆಣ್ಣು ಮಕ್ಕಳೇ, ನನಗೆ ಸರಿ ಸಮಾನರಾದವರು ಒಬ್ಬರು ಇಲ್ವಲ್ಲ ಅಲ್ಲಿ,

ಅಲ್ಲ, ವಿಚಾರ ಮಾಡಿದ್ರೆ ನನ್ನ ಮೇಲೆ ಯುದ್ಧ ಮಾಡೋರು ಯಾರು ಇಲ್ಲ ಅಲ್ಲಿ. ಯಾರಲ್ಲಿಕ್ಕೆ ಯುದ್ಧ ಮಾಡ್ಲಿ? ಕೆಲವರಂತೂ ಬ್ರಾಹ್ಮಣರು, ಇನ್ನು ಕೆಲವರು ವಯಸ್ಸಾಗೋಗ್ಬಿಟ್ಟಿದೆ, ಇನ್ನೇನು ಈಗಲೋ ನಾಳೆನೋ ಸಾಯುವಂತ ಮುದುಕರು, ಇನ್ನು ಕೆಲವರು ಕುಲದಲ್ಲಿ ಬಹಳ ಕೊರತೆಯಾಗಿರೋರು, ಇವರೇ ಧೀರರು ಅನ್ನೋರು ಇನ್ಯಾರಿದ್ದಾರೆ ಹೇಳಿ. ಹಾಗನ್ನುವಾಗ ಈ ಗಲಭೆಯನ್ನು ನೋಡಿ ದ್ರುಪದ ನಂದಿನಿ ಬಂದಳಂತೆ. ಏನು ಉತ್ತರ ಕುಮಾರ, ಕೌರವರ ಸೈನ್ಯದಲ್ಲಿ ಯಾರು ಯುದ್ಧ ಮಾಡೋ ಧೀರನೇ ಇಲ್ಲ ಅನ್ಕೊಂಡಿದ್ಯಾ? ಯಾರಿದ್ದಾರೆ ಸೈರಂಧ್ರಿ? ಅಯ್ಯ, ಇದೇನು ಹೀಗಂದ್ರೆ, ಅಲ್ಲೇನು ಭೀಷ್ಮನಿಲ್ಲವೇ, ದ್ರೋಣನಿಲ್ಲವೇ, ಕರ್ಣನಿಲ್ಲವೇ? ಹಾಗಂದ ಕೂಡಲೇ ಈ ಉತ್ತರ ಅಂದ, ಅವರೆಲ್ಲ ಯಾವ ದೊಡ್ಡ ಮನುಷ್ಯರು ಅಂತ ಮಾತಾಡ್ತಾ ಇದೀಯ ನೀನು? ಅರಿಯದೆ ಗಂಗೆಯನನು ತಾನರಿಯದವನೇ ದ್ರೋಣ, ಕುಲದಲ್ಲಿ ಕೊರತೆ ಎನಿಸಿಹ ಕರ್ಣನೆಂಬುವನು ಎನಗೆ ಸಮಬಲನೆ. ಅಲ್ಲ, ಆ ಗಂಗೆಯ ಮುದುಕ ಅವನು ನನ್ನನ್ನೇನು ಮಾಡಬಲ್ಲ? ದ್ರೋಣ ಪಾಪ ಪಾಪ ಪಾಪ, ಅವನ ಕಂಡ ಕೂಡಲೇ ನನ್ನ ಹೆಸರು ಹೇಳಿದ್ರೆ ತರತರ ನಡ್ಕ ಹೋಗ್ತಾನೆ. ಕರ್ಣ ಅವನು ನೀಚ ಕುಲದಲ್ಲಿ ಹುಟ್ಟಿದವನು, ಅವನು ನನಗೆ ಸಮಾನವಲ್ಲ. ಬರಿಯ ಬಯಲಾಡಂಬರದಿ ಬರೀ ತುರವ ಹಿಡಿದೊಡೆ, ಏನನ್ಕೊಂಡಿದ್ದೀರಾ ನನ್ನ? ಅವರು ಬರೀ ಗೋವುಗಳನ್ನು ಸರಿ ಹಿಡ್ಕೊಂಡು ಹೋದ್ರೆ ನಾನೇನು ಸುಮ್ಮನೆ ಬಿಟ್ಬಿಡ್ತೀನೇನೆ? ಏನ್ ಮಾಡ್ತೀಯ? ಈಗಲೇ ಹೋಗಿ ನಾನು ಅವ್ರು ಹೆಂಗಂತರನ್ನೆಲ್ಲ ಸರಿ ಹಿಡ್ಕೊಂಡು ಬಂದ್ಬಿಡ್ತೀನಿ. ಆಗ ದ್ರುಪದ ನಂದಿನಿ ಯೋಚನೆ ಮಾಡ್ತಾಳೆ, ಇದೇನು ಈತ ಮಾತನಾಡ್ತಿರೋದೆಲ್ಲ ನಿಜವೇನಾ? ಏನು ಅರ್ಥವೇ ಆಗ್ತಾ ಇಲ್ವಲ್ಲ. ಹೇಗೆ ಅಯ್ಯ, ನೀನ್ ಇವರನ್ನೆಲ್ಲ ನೋಡಿದ್ದೀಯ, ಆ ಪರಾಕ್ರಮಿಗಳಾಗಿರ್ತಕ್ಕಂತ ಕರ್ಣ ದ್ರೋಣ ಇವರನ್ನೆಲ್ಲ ಎಂದಾದ್ರು ಏನು ಮಾತನಾಡ್ತಿದ್ದೀಯ? ಈಗಲೇ ಹೋದೆ ಎಂದರೆ ರಣರಂಗದ ಮಧ್ಯದಲ್ಲಿ ಧ್ವಜಸ್ತಂಭವನ್ನು ನೆಟ್ಟು ಆ ದ್ರೋಣ ಅಂತಿದ್ದಾನಲ್ಲ ಅವ್ರು ಹಟ್ಟೆ ಹೊಡೆದಾಕ್ಬಿಡ್ತೀನಿ, ಕರ್ಣ ಅವನ ಕಿವಿ ಹಿಡಿದಳ್ಕೊಂಬಂದ್ಬಿಡ್ತೀನಿ, ಭೀಷ್ಮ ಅಂತಿರಲ್ಲ ಆ ಮುದುಕ ಅವನ ಗಡ್ಡ ಹಿಡಿದು ಹೇಳ್ಕ ಬಂದು ಅವನ ಅಯ್ಯೋ ಬಿಟ್ಬಿಡು ಬಿಟ್ಬಿಡು ಅಂತ ಕೇಳ್ಕೋಬೇಕು, ಹಾಗೆ ಮಾಡಾಕಿ ಬಿಡ್ತೀನಿ. ಅಷ್ಟೇ ಅಲ್ಲ, ಖಡ್ಕವನ್ನು ತೆಗೆದು ನಾನು ಝಲಪಿಸಿದೆ ಎಂದರೆ ಕೂಡಲೇ ಅಕ್ಕಪಕ್ಕದಲ್ಲಿದ್ದವರ ರುಂಡ ಮುಂಡಗಳನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರೂ ರಂಡೆ ದೇವತೆಗಳಿಗೆ ರಕ್ತ ದೌತಣವನ್ನು ಮಾಡಿಸ್ತೇನೆ ಅಂತ ಆರ್ಭಟಿಸಿ ಕುಣಿದಾಡಿದ. ಹೆಣ್ಣು ಮಕ್ಕಳೆಲ್ಲ ದೂರ ದೂರ ಸರಿದ್ರು. ಕೂಡಲೇ ಈ ಉತ್ತರ ಹೇಳ್ತಾನೆ, ಹೆಣ್ಣು ಮಕ್ಕಳೇ ನೋಡಿದ್ರ ಅಲ್ಲ, ನನ್ನ ಪರಾಕ್ರಮ ನೋಡಿ ನೀವೇ ಇಷ್ಟು ಹೆದರ್ಕೊಂಡ್ರಲ್ಲ, ಇನ್ನು ದುರ್ಯೋಧನಾದಿಗಳ ಪಾಡೇನು? ಅಯ್ಯ, ಹಾಗಾದ್ರೆ ಈಗ ಯುದ್ಧಕ್ಕೆ ಹೋಗ್ತೀಯ? ಹೋಗೋದೆ, ಬಿಡ್ತೇನಾ? ಈಗಲೇ ಹೋಗ್ತಿದ್ದೆ. ಆದರೆ ಒಂದು ವ್ಯತ್ಯಾಸ. ಏನು ಮಹಾರಾಯ ವ್ಯತ್ಯಾಸ? ಏನು ಇಲ್ಲ, ಮೊನ್ನಿನ ಯುದ್ಧದಲ್ಲಿ ಮಾತ್ರ ನನ್ನ ಸಾರಥಿ ಇದ್ದ ಒಬ್ಬ, ಆ ಸಾರಥಿ ಸತ್ತು ಹೋದ. ಅವನಿಲ್ಲದೆ ಇರೋದ್ರಿಂದ ನನಗೆ ಬಹಳ ಕೊರತೆಯಾಗಿದೆ. ಅವನೊಬ್ಬ ನಿಂತಿದ್ದರೆ ಇವರನ್ನೆಲ್ಲರನ್ನು ಸರಿಸಮಾನವಿಲ್ಲದ ಧೀರನಂತೆ ಕೊಂದು ಹಾಕ್ಬಿಡ್ತಿದ್ದೆ. ಈ ಆರ್ಭಟವನ್ನು ದೂರದಿಂದ ನೋಡುತ್ತಿದ್ದಂಥ ಬೃಹನ್ನಳ ವೇಷಧಾರಿಯಾದ ಅರ್ಜುನ ದ್ರುಪದನಂದಿನಿಯನ್ನು ಮೆಲ್ಲನೆ ಕರೆದನಂತೆ. ಕರೆದು ಹೇಳುತ್ತಿದ್ದಾನೆ, ಇದು ಒಳ್ಳೆಯ ಸಮಯ, ನಾವು ಇವರಿಗೆ ಸಹಾಯವನ್ನು ಮಾಡಿದರೆ ಇವರ ಮನೆಯಲ್ಲಿ ವಾಸ ಮಾಡಿದ ಉಪಕಾರಕ್ಕೆ ಸ್ವಲ್ಪವಾದರೂ ನಾವು ಕಾರ್ಯವನ್ನು ಮಾಡಿ ತೋರಿದಂತಾಗುತ್ತೆ. ಹೋಗು, ಸಾರಥಿ ಇಲ್ಲ ಅಂತ ಹೇಳುತ್ತಿದ್ದಾನಲ್ಲ, ಯಾವ ರೀತಿಯಲ್ಲಾದರೂ ನನ್ನನ್ನು ಪ್ರಾರ್ಥನೆ ಮಾಡುವಂತೆ ಅವನಿಗೆ ಸೂಚನೆಯನ್ನು ಕೊಡು, ನಾನು ಸಾರಥಿಯಾಗಿ ಹೋಗಿ ಈತನ ಕಾರ್ಯವನ್ನು ಮಾಡಿಕೊಡ್ತೇನೆ. ಪತಿಯ ಮಾತನ್ನು ಕೇಳಿದ ದ್ರುಪದ ನಂದಿನಿ ಮೆಲ್ಲನೆ ಬಂದವಳಾಗಿ ಆ ಗುಂಪಿನಲ್ಲಿ ಮತ್ತೆ ಸೇರಿದಳು. ಈ ಭೂಪಾಲನ ಮಾತು ಹಾಗೆ ಇತ್ತು, ಏನು ಮಾಡಲಿ, ಸರಿಯಾದ ಒಬ್ಬ ಸಾರಥಿ ಇಲ್ಲವಲ್ಲ. ಸಾರಥಿ ಇಲ್ಲ ಅಂದಾಗ ಸೈರಂಧ್ರಿಯಾದ ದ್ರುಪದ ನಂದಿನಿ ಹೇಳುತ್ತಿದ್ದಾಳೆ, ರಾಜಕುಮಾರ ನನಗೊಬ್ಬ ಗೊತ್ತಿದ್ದಾನೆ. ಯಾರು ಯಾರು ಯಾರು ಹೇಳು, ಯಾರು ಹೇಳು? ಯಾರು ಇಲ್ಲ, ಹಿಂದೆ ಅರ್ಜುನನ ಜೊತೆಯಲ್ಲಿ ಕಾಂಡವನ ದಹನ ಕಾಲದಲ್ಲಿ ಬಹುವಿಧವಾಗಿ ಸಹಾಯವನ್ನು ಮಾಡಿದ ಸಾರಥಿ ಎಂದರೆ ಬೃಹನ್ನಳ. ರಾಜಕುಮಾರನಕ್ಕ ಅಲ್ಲ, ಅವನ ಗಂಡು ಅಲ್ಲ ಹೆಣ್ಣು ಅಲ್ಲ, ಅವನ್ನ ಕರ್ಕೊಂಡು ಯುದ್ಧ ಮಾಡುವಂತೀಯ? ಏನ್ ಮಾತನಾಡ್ತೀಯ ಸೈರಂದ್ರಿ? ಹಾಗಲ್ಲ ರಾಜಕುಮಾರ, ನಿಜವಾಗ್ಲೂ ಆತ ಮಹಾಸಾರಥಿಯೇ. ಸರಿ, ಈಗ ಸಮಯವಾಗಿದೆ, ಆದ್ದರಿಂದ ನಿನ್ನ ತಂಗಿಯಾಗಿರುವ ಉತ್ತರೆಯನ್ನು ಕಳುಹಿಸು, ಆ ಉತ್ತರ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಕರೆದುಕೊಂಡು ಬರಲಿ. ಏನೋ ನೀನ್ ಹೇಳ್ತಾ ಇದೀಯ ಅಂತ ಹೋಗ್ತಾ ಇದ್ದೀನಿ. ಆ ಸಹೋದರಿ, ಉತ್ತರ ಬಂದಂತೆ. ಏನೇನ? ಹೋಗಮ್ಮ, ನಿನಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಾನಲ್ಲ ಆ ಯಾರ ಬೃಹನ್ನಡ, ಅವನನ್ನು ಕರೆದುಕೊಂಡು ಬಾ ನನಗೆ ಸಾರಥಿಯಾಗುವಂತೆ. ಹಾಗನ್ನುವಾಗ ಉತ್ತರೆಯು ನೇರವಾಗಿ ಅರ್ಜುನನ ಬಳಿಗೆ ಬರ್ತಾ ಇದ್ದಾಳೆ. ಗುರುಗಳೇ, ಗುರುದೇವಾ,

ಗುರುದೇವ, ನಮ್ಮ ನಾಡಿನ ಮೇಲೆ ದಂಡೆತ್ತಿ ಬಂದಿರುವ ಆ ಹಗೆಯರಿಂದ ಅವಮಾನವಾಗುತ್ತಿದೆ. ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದು ನಾಡಿನ ಜನಗಳಿಗೆ ಇಲ್ಲ ಸಲ್ಲದ ಅಪಮಾನ ಮಾಡುವ ತೆರದಲ್ಲಿ ಅವರು ನಡೆಯುತ್ತಿದ್ದಾರೆ. ದಯಮಾಡಿ ಸಹಾಯ ಮಾಡಬೇಕು ಗುರುಗಳೇ. ಪಾರ್ಥ ಕೇಳಿದ, ಏನಾಗಬೇಕಮ್ಮ? ನಮ್ಮ ಅಣ್ಣನಾಗಿರ್ತಕ್ಕಂಥ ಉತ್ತರ ಭೂಪಾಲನಿಗೆ ನೀನು ಸಾರಥಿಯಾಗಿ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡಬೇಕು, ಇದು ನನ್ನ ಪ್ರಾರ್ಥನೆ. ಅರ್ಜುನ ಬಹುಕಾಲ ಯೋಚನೆಯನ್ನು ಮಾಡಿದವನಂತಾಗಿ, ತಥಾಸ್ತು ನಡಿತಾಯಿ, ನಿನ್ನ ಮಾತನ್ನು ನಾನು ಎಂದಿಗೂ ಮೀರುವನಲ್ಲ. ಪುತ್ರ ವಾತ್ಸಲ್ಯವನ್ನು ಕೂಡಿದ ನಾನು ಅದೇ ಅಭಿಮಾನದಿಂದಲೇ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡ್ತೇನೆ ನಡೆ. ಕರತಂದಿದ್ದಾಳೆ, ಉತ್ತರ ನೋಡಿದ, ಬಾ ಬಾ ಬೃಹನ್ನಳೆ ಬಾ ಬಾ. ನೀನು ಯುದ್ಧವನ್ನು ನೋಡಿದ್ದೀಯೋ? ಸ್ವಾಮಿ, ಯುದ್ಧ ಮಾಡಿದವರನ್ನೆಲ್ಲ ನೋಡಿದ್ದೇನೆ. ನೀನೇನು ಭಯಪಡಬೇಡ, ಈಗ ಸಮಯ ಬಂದಿದೆಯಾದ್ದರಿಂದ ನೀನು ಸಾರಥಿಯಾಗಿರು, ನಾನು ಯುದ್ಧದಲ್ಲಿ ಜಯವನ್ನು ಗಳಿಸ್ತೇನೆ. ಆಗಬಹುದು. ನೋಡು, ಸಂಗೀತ ಹಾಡುವಾಗ ಒಂದು ತಾಳ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಯುದ್ಧದಲ್ಲಿ ತಲೆ ಹೋಯ್ತೋ ಹೊರಟೇ ಹೋಗುತ್ತೆ, ಎಚ್ಚರಿಕೆ. ಅರ್ಜುನ ಹೇಳಿದ, ಉತ್ತರ ಕುಮಾರ, ನೀನಿರುವಾಗ ನನಗೇನು ಭಯ? ಹೌದು ಹೌದು, ನಿನಗೇನು ಭಯವಿಲ್ಲ, ನೀನು ಸಾರಥಿಯಾಗಿದ್ದರೆ ಸಾಕು, ನಾನೀಗಲೇ ಹೋಗಿ ದುರದಲ್ಲಿ ಜಯವನ್ನು ಗಳಿಸಿ ಬರ್ತೇನೆ. ಯಾರಲ್ಲಿ ಸಖೀರೆ, ಎಲ್ಲರೂ ಸಿದ್ಧರಾಗಿ ಅಂತ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದಿದ್ದೆ. ಇದೋ ನಾನು ಯುದ್ಧರಂಗಕ್ಕೆ ಹೋಗ್ತಾ ಇದ್ದೇನೆ, ಈಗಲೇ ಹೋದವನಾಗಿ ಅಲ್ಲಿರುವವರನ್ನು ಎಲ್ಲರನ್ನೂ ಸದ ಬಡದು ಬಿಡ್ತೇನೆ. ನಮ್ಮ ಎದುರಾಗಿ ನಿಂತವರು ಒಬ್ಬರನ್ನು ಉಳಿಸಿದಂತೆ ನಾಶ ಮಾಡಿ ಬರ್ತೇನೆ. ಆದ್ದರಿಂದ ನೀವು ಯಾರು ಹೆದರ್ಕೋಬೇಡಿ, ಹೆಣ್ಣು ಮಕ್ಕಳೇ ಹೋಗಿ ಬರಲೇ, ಹೋಗಿ ಬಾರ ರಾಜಕುಮಾರ. ಹೌದು, ನಾನು ಯುದ್ಧರಂಗಕ್ಕೆ ಹೋದ ಮೇಲೆ ಬಹುಕಾಲ ನಾನು ನಿಮ್ಮನ್ನು ಅಗಲಿ ಇರ್ತೇನೆ, ಆದ್ದರಿಂದ ನಾನು ಹೊರಟು ಹೋದೆ ಅಂತ ನಿಮಗೆಲ್ಲ ಬಹಳ ಬೇಸರ ದುಃಖ ಆಗುತ್ತಲ್ವೇ? ಅದರಲ್ಲಿ ಒಬ್ಬಾಕೆ ಹೇಳ್ತಾಳೆ, ರಾಜಕುಮಾರ, ನೀನು ಹೋದೆ ಅಂತ ನಮಗೇನೂ ಬೇಸರವಿಲ್ಲ, ನೀನು ಯುದ್ಧದಲ್ಲಿ ಜಯ ಗಳಿಸಿದ್ರೆ ಸಾಕು. ಉತ್ತರ ಅಂದ, ಏನಂದೇ, ನಾನು ಹೋದ್ರೆ ನಿನಗೆ ಬೇಸರವೇ ಇಲ್ವಾ? ಹಾಗಾದ್ರೆ ನಾನು ಯುದ್ಧಕ್ಕೆ ಹೋಗಲ್ಲ, ಏನ್ ಮಾಡ್ತೀಯ? ಕೂಡಲೇ ಸೈರಂಧ್ರಿ ಓಡ್ ಬಂದು ಹೇಳಿದಂತೆ, ರಾಜಕುಮಾರ, ಇದೇನಿದು ಮಾತನಾಡಲು ಸಮಯವಲ್ಲ, ಈಗಾಗಲೇ ಶತ್ರುಗಳು ನಮ್ಮ ಗೋವುಗಳನ್ನೆಲ್ಲ ಕರೆದುಕೊಂಡು ಹೋಗ್ತಿರ್ತಾರೆ, ನೀನು ಮೌನವಾಗಿ ಇಲ್ಲಿ ಕುಳಿತರೆ ಹೇಗೆ? ಹೌದು ಹೌದು, ಅದು ಸಾಧ್ಯವೇ ಇಲ್ಲ. ಸಾರಥಿ, ರಥವನ್ನು ಸಿದ್ಧ ಮಾಡು, ಈಗಲೇ ಹೊರಟೆ, ಹೆಣ್ಮಕ್ಕಳೇ ಎಲ್ಲ ಬನ್ನಿ, ಇದೋ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆದ್ರಿಂದ ನನ್ನನ್ನು ಕಳುಹಿಸಲಿಕ್ಕೆ ಆರತಿ ಎತ್ತಿ. ಆರತಿ ಎತ್ತಿ ಅಂದಾಗ ಹೆಣ್ಮಕ್ಕಳು ಅಂದ್ರು, ಆಯ್ತು ಹೋಗಿ ಬೇಗ ಬನ್ನಿ ಅಂತ ಓಡಿ ಹೋಗಿ ಆರತಿ ಅಂತಂದು ಆರತಿ ಎತ್ತಿದ್ರಂತೆ. ಇವನೇಂದ, ಏನು ಸುಮ್ಮನೆ ಆರತಿ ಎತ್ತಾ ಇದ್ರೆ, ಹಾಡು ಹೇಳಿ ಹಾಡು ಹೇಳಿ ಆರತಿ ಎತ್ತಿ ನನ್ನ ಕಳಿಸಬೇಕು. ಉತ್ತರ ಕುಮಾರ, ನಮಗೆ ಯಾರಿಗೂ ಹಾಡೋಕೆ ಬರಲ್ಲ, ನಾನೇ ಹಾಡ್ತೀನಿ.

ಸಾಕು ಸಾಕು ಸಾಕು, ಆರತಿ ಎತ್ತಿದ್ದಾಯ್ತು. ಹೆಣ್ಣು ಮಕ್ಕಳೇ, ನೀವೆಲ್ಲರೂ ಎಚ್ಚರಿಕೆಯಿಂದಿರಿ. ಈಗಲೇ ಹೋಗಿ ನಾನು ಆ ದುರ್ಯೋಧನಾದಗಳನ್ನೆಲ್ಲ ಸದಬಡಿದು ನಮ್ಮ ಗೋಧನವನ್ನೆಲ್ಲ ಬಿಡಿಸಿಕೊಂಡು ಜಾಗೃತಿಯಾಗಿ ಹಿಂತಿರುಗಿ ಬರ್ತೇನೆ. ಸಾರಥಿ ನಡೇ. ಪಾರ್ಥನು ಉತ್ತಮವಾದ ಅಶ್ವಗಳನ್ನ ರಥಕ್ಕೆ ಕಟ್ಟಿದ್ದಾನೆ. ಕುಮಾರನು ಬರುವುದನ್ನೇ ಎದುರು ನೋಡುತ್ತಿರುವಾಗ ಬಂದ ರಾಜಕುಮಾರ ನೇರವಾಗಿ ರಥವನ್ನು ಹತ್ತಿದ, ಸುತ್ತಲೂ ನೋಡುತ್ತಿದ್ದಾನೆ. ಆ ಸಾರಥಿ ನಡೇ. ಪಾರ್ಥನು ಚಬುಕನ್ನು ತೆಗೆದು ಕುದುರೆಗೆ ಒಂದು ಪೆಟ್ಟು ಢಮ್ಮನೆ ಹೊಡೆದ ಕೂಡಲೇ ಭರ್ರನು ಹೊರಟಂತೆ. ಹೊರಟ್ರೆ ಕೂತಿದ್ದ ಈ ರಾಜಕುಮಾರ ಹಾಗೆ ಧಡಕ್ಕನ ಹಿಂದಕ್ಕೆ ಬಿದ್ದ. ಬಿದ್ದವನೇ, ಸಾರಥಿ ಏನೇ ರಥ ಹಿಂಗೆ ಓಡಿಸ್ತಾ ಇದೀಯಾ? ಏನು ಇಷ್ಟೊಂದು ಅವಸರವಾಗಿ ಓಡಿಸ್ತಾ ಇದೀಯಾ? ಏಕೆ ರಾಜಕುಮಾರ? ಅಲ್ಲ, ನಾನು ನೋಡಬೇಕು ಅಂತ ಎಷ್ಟೊಂದು ಜನ ಊರಿನಲ್ಲೆಲ್ಲ ಕಾದಿದ್ದಾರೆ, ನೀನು ಅವರೆದರಿಗೆಲ್ಲ ಭರ್ರನ್ನು ಓಡಿಸ್ತಾ ಇದೆಯಲ್ಲ, ನಿಧಾನವಾಗಿ ಹೋಗು. ಸಾರಥಿ ನಗುತ್ತಾ ಹೇಳ್ತಾನೆ, ಇದೇನ ಅನ್ಯಾಯ ರಾಜಕುಮಾರ? ನಾವು ಹೋಗುತ್ತಿರುವುದು ಸಮರಕ್ಕೆ, ನೀನೇನು ಎಲ್ಲರನ್ನೂ ಉತ್ಸವ ಮಾಡಿಸ್ತಿದ್ದೀಯೋ? ಸಾಧ್ಯವೇ ಇಲ್ಲ, ಹೋಗಲೇಬೇಕು. ಇದೇನು ಹೀಗೆ ರಥ ಓಡಿಸ್ತಾ ಇದೆಯಾ? ನಿಧಾನ ನಿಧಾನ ಅನ್ನುವುದರೊಳಗಾಗಿ ಬರಿತಿದೆಯಂತೆ, ದಡ ದಡ ದಾ

ಈ ರಥವು ದಡ ದಡ ದಡ ದಡನೆ ಧಾವಿಸಿ ಬರುತ್ತಿದ್ದರೆ ಪಾರ್ಥನ ಕೈ ಚಲಕದಿಂದ ಆ ತುರಗಗಳು ನಾಗಾಲೋಟದಲ್ಲಿ ಓಡುತ್ತಿದ್ದರೆ ಗಡಗಡ ನಡುಗುವ ರಥದಲ್ಲಿ ಆ ಕಡೆ ಈ ಕಡೆ ಇಕ್ಕಡೆಗಳಲ್ಲಿ ಕೈಗಳಿಂದ ಹಿಡ್ಕೊಂಡು ರಾಜಕುಮಾರ ಇದೇನು ಸಾರಥಿ ಹೀಗೆ ಓಡಿಸ್ತಾ ಇದೆಯಾ ರಥವನ್ನ ಅನ್ನುವಾಗ ರಥ ಬರ್ತಾ ಬರ್ತಾ ಬರ್ತಾ ರಣರಂಗದ ಹತ್ತಿರಕ್ಕೆ ಬರ್ತಾ ಇದೆ. ತಲೆ ಎತ್ತಿ ನೋಡಿದ ಆ ಸೈನ್ಯವನ್ನ, ಆ ಕುರು ಸೈನ್ಯವು ಸಾಲಾಗಿ ನಿಂತಿರುವುದನ್ನು ನೋಡ್ತಾ ಇದ್ದಾನೆ. ಆ ನೋಡ್ತಾ ನೋಡ್ತಾ ಹೇಳಿದಂತೆ, ಹೇ ಸಾರಥಿ, ನಿನ್ನನ್ನ ರಣರಂಗಕ್ಕೆ ಕರ್ಕೊಂಡು ಹೋಗು ಅಂದ್ರೆ ಸಮುದ್ರಕ್ಕೆ ಕರ್ಕೊಂಬರ್ತಿದ್ಯೋ? ಆಗ ಪಾರ್ಥ ನಗಿತ ಹೇಳ್ತಿದ್ದಾನೆ, ಕುಮಾರ, ಇದು ಸಮುದ್ರವಲ್ಲ, ಶತ್ರು ಸೈನ್ಯದ ತಲೆ. ಆ ತಲೆಯ ಅಲೆಯು ಸಾಗರದ ಅಲೆಯಂತೆ ಕಾಣ್ತಾ ಇದೆ. ಉತ್ತರ ಅಂದ, ಸಾರಥಿ ಏನಂದೆ, ಅಲ್ಲಿ ಅಲ್ಲಿ ಕಾಣ್ತಾ ಇರೋದು ಶತ್ರುಗಳ ಸೈನ್ಯನ? ಹೌದು. ಮತ್ತೇನಂದ್ಕೊಂಡೆ? ಹಾ, ಹಾಗಾದ್ರೆ ಇಷ್ಟೊಂದು ಜನವಿದ್ದಾರ, ಎಲ್ಲಿ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ಇದೋ ರಣದ ಹತ್ತಿರಕ್ಕೆ ಹೋಗ್ತಾ ಇದ್ದೇನೆ, ಮಧ್ಯದಲ್ಲಿ ರಥವನ್ನು ಸ್ಥಾಪಿಸುತ್ತೇನೆ. ಕುಮಾರ, ನೀನು ನಿನ್ನ ಪರಾಕ್ರಮವನ್ನು ತೋರು. ನೋಡುತ್ತಿದ್ದಂಥ ಉತ್ತರನಿಗಾಗಲೇ ಕೈಕಾಲುಗಳು ಗಡಗಡಗಡ ನಡುಗಲಾರಂಭಿಸಿದವಂತೆ. ನಡುಗಲಾರಂಭಿಸಿದ ಕೂಡಲೇ ಏನು ಮಾಡಿದ? ಸಾರಥಿ, ರಥ ನಿಲ್ಲಿಸು, ರಥ ನಿಲ್ಲಿಸು. ಕುಮಾರ, ಮುಂದೋಡುತ್ತಿರುವ ಈ ರಥವನ್ನ ನಿಲ್ಲಿಸಿಯಾಗಲಿ ಹಿಂತಿರುಗಿಸಲಾಗಲು ಸಾಧ್ಯವೇ ಇಲ್ಲ. ಅಯ್ಯೋ ಸಾರಥಿ, ನಾನು ಈ ಸೈನ್ಯ ಇಂಥ ಸೈನ್ಯ ನೋಡಿದ್ದೇ ಇಲ್ಲ. ದಯಮಾಡಿ ರಥವನ್ನು ಹಿಂದಕ್ಕೆ ತಿರುಗಿಸು, ನನಗೆ ಭಯವಾಗ್ತಾ ಇದೆ, ಭಯವಾಗ್ತಾ ಇದೆ. ಕುಮಾರ, ನೀನು ಅರಮನೆಯಲ್ಲಿ ಹೆಣ್ಣು ಮಕ್ಕಳ ಸಂಗಡ ಮಾತನಾಡುವಾಗ ಆ ಕೌರವರನ್ನೇ ನಾನೇನು ಮಾಡಿಬಿಡ್ತೇನೆ? ದ್ರೋಣನನ್ನ ಅಪ್ಪಳಿಸಿ ಬಿಡ್ತೇನೆ, ಕರ್ಣನನ್ನ ಕಿವಿ ಹಿಡಿದು ಎಳೆದು ಬಿಡ್ತೇನೆ ಅಂತ ಹೇಳಿದೆಯಲ್ಲ. ಹೌದು, ನಾನು ಹಾಗಂದೆ. ಮತ್ತೆ ಈಗೇಕೆ ಹೆದರ್ಕೊಳ್ತೀಯ? ನಾನು ಆವಾಗ ಅವರು ಹೀಗಿರ್ತಾರೆ ಅನ್ಕೊಂಡಿರಲಿಲ್ಲ. ಮತ್ತಿನ್ ಹೇಗಿರ್ತಾರೆ ಅಂದ್ಕೊಂಡಿದ್ದೆ? ಅರಮನೆಯಲ್ಲಿ ಅವರದೆಲ್ಲ ಭಾವಚಿತ್ರಗಳಿತ್ತಲ್ಲ, ಇಲ್ಲೂ ಅಷ್ಟೇ ಇರ್ತಾರೆ ಅಂದ್ಕೊಂಡಿದ್ದೆ. ಅಷ್ಟೇ ಇದ್ದಿದ್ರೆ ಎತ್ತೆತ್ತಿ ಕುಕ್ಕಿ ಬಿಡೋಣ ಅಂತ ನೋಡಿದೆ. ಅಬಾಬಾ, ಭಯವಾಗ್ತಾ ಇದೆ. ಸಾರಥಿ, ಅದು ಯಾರಲ್ಲಿ ಕಾಣ್ತಿರೋರು? ಪಾರ್ಥ ಹೇಳಿದ, ಅದ ನೋಡು, ಅಲ್ಲಿ ಜ್ವಾಜ್ವಲ್ಯಮಾನವಾಗಿ ಕಾಣುತ್ತಿರ್ತಕ್ಕಂತ ಮಹಾನುಭಾವನಾದ ಆ ವೃದ್ಧನು ಉಭಯ ಕುಲಾಪಿತ ಮಹನೀಯನಾಗಿರುವ ಭೀಷ್ಮ, ಆತನ ಪಕ್ಕದಲ್ಲಿ ಶಿವಸ್ವರೂಪಿಗಳಾಗಿ ಕುಳಿತಿರ್ತಕ್ಕಂಥ ದ್ರೋಣರು, ಫಲಪಳನೆ ಹೊಳವ ಕರ್ಣ ಕುಂಡಲಗಳ ಕವಚ ಸಹಿತವಾಗಿ ಕುಳಿತಿರುವವನೇ ಕರ್ಣ, ಮೇಲೆ ಉರಗ ಪಥಾಕಿಯಲ್ಲಿ ಸ್ವರ್ಣ ಕವಚವನ್ನು ಧರಿಸಿ ಧೀರೋದ್ಧಾತರಾಗಿ ಕುಳಿತಿರತಕ್ಕಂಥ ಅವನೇ ನಾಯಕನಾದ ದುರ್ಯೋಧನ, ಅವನ ಪಕ್ಕದಲ್ಲಿರ್ತಕ್ಕಂಥ ಅವನೇ ಅಶ್ವತ್ಥಾಮ ಗುರುಪುತ್ರ, ಇನ್ನು ಈ ಸೈನ್ಯ. ಸಾರಥಿ, ನಾನು ಇವರನ್ನೆಲ್ಲ ಎಂದೂ ನೋಡಿರಲಿಲ್ಲ, ನೋಡಿದ್ದೇ ಚಿತ್ರಪಟದಲ್ಲಿ. ಬೇಗ ರಥವನ್ನು ತಿರುಗಿಸು. ಸಾಧ್ಯವಿಲ್ಲ ರಾಜಕುಮಾರ, ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದಕ್ಕಿಡುವನೇ ಅಲ್ಲ, ಆದ್ದರಿಂದ ಆ ರಥವನ್ನು ನಾನು ಹಿಂದೆ ತಿರುಗಿಸಲು ಸಾಧ್ಯವಿಲ್ಲ. ಹಾಗಂದಾಗಿ ತಂದ ತಿರುಗಿಸೋದಿಲ್ವ? ತಿರುಗಿಸೋದಿಲ್ಲ. ನೀ ತಿರುಗಿಸೋದಿಲ್ಲ ಅಂದ್ರೆ ನಾನು ರಥದಿಂದ ಹಾರು ಬಿಡ್ತೇನೆ. ಎಲ್ಲಿ ಹಾರು ನೋಡೋಣ ಅಂದರೆ ಭಯದಿಂದ ಕೂಡಿದ ಉತ್ತರ ರಥದಿಂದ ಧಡಕ್ಕೆ ಹಾರೇ ಬಿಟ್ಟಂತೆ. ಮಹಾನುಭಾವನಾದ ಪಾರ್ಥ ಒಂದೇ ಸಲದಲ್ಲಿ ಓಡುವ ಕುದುರೆಗಳ ಲಗಾಮನ್ನು ಮತ್ತು ಹಾರುತ್ತಿರುವ ಆ ರಾಜಕುಮಾರನ ಉತ್ತರೀಯವನ್ನು ಎರಡನ್ನು ಒಂದೇ ಸಲ ಜಗ್ಗಿ ಹಿಡಿದ. ರಥವನ್ನು ನಿಲ್ಲಿಸಿ ಕೆಳಗಿಳಿದ, ಏಕೆ ಹೀಗೆ ಭಯಪಡುತ್ತಿರುವೆ? ಕೇಳು, ಅಡಿಗಡಿಗೆ ಮುಂದಿಡಲು ಅಶ್ವಮೇಧ ಫಲ. ಅಷ್ಟೇ ಅಲ್ಲ, ರಣದಲ್ಲಿ ನೀನೇನಾದರೂ ಯುದ್ಧರಂಗದಲ್ಲಿ ಸತ್ತದಿಯಾದರೆ ದೇವಲೋಕದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಆ ಗಂಧರ್ವ ಕನ್ನಿಕೆಯರು ನಿನ್ನನ್ನು ಬಹುವಿಧವಾಗಿ ಓಲೈಸಿ ಸಂತೋಷ ಪಡುವಂತೆ ತಾವು ಸೇವೆಯನ್ನು ಮಾಡುತ್ತಾರೆ. ಇವನಂದ, ಬೇಡ ಬೇಡ, ನನಗದೆಲ್ಲ ಬೇಡವೇ ಬೇಡ. ಇಲ್ಲಿಂದ ಸತ್ತು ಸ್ವರ್ಗಕ್ಕೆ ಹೋಗಿ ಆ ಹೆಣ್ಣುಮಕ್ಕಳು ಸೇವೆ ಮಾಡೋಕ್ಕಿಂತ ನಮ್ಮ ಅರಮನೆಯಲ್ಲಿ ಇರೋರೇ ನನಗೆ ಸಾಕು. ನೀನೇನೋ ಫಲ ಅಂದಲ್ಲ, ಯಾಗ ಫಲ ಬದುಕಿರೋವಾಗಲೇ ಅರಮನೆಯಲ್ಲಿ ಮಾಡಿಕೊಂಡ್ರು ಆಗುತ್ತೆ. ಅಮ್ಮ ಸಾರ್ಥಿ, ನೀನು ಬಹಳ ಒಳ್ಳೆಯವನಲ್ಲ, ನನ್ನ ಮಾತು ಕೇಳು. ನೀನೇನಾದರೂ ಆ ರಥ ಹಿಂದಕ್ಕೆ ತಿರುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ನನ್ನ ಬಿಟ್ಟುಬಿಟ್ರೆ ನಮ್ಮಮ್ಮನಿಗೆ ಹೇಳಿ ನಿನಗೆ ಬೇಕಾದೆಲ್ಲ ಕೊಡಿಸ್ತೇನೆ. ನಿನಗೇನು ಹೇಳಬೇಕೋ ಎಲ್ಲ ಕೊಡಿಸ್ತೇನೆ. ನನ್ನನ್ನು ಬಿಟ್ಟುಬಿಡಪ್ಪ, ಬಿಡುವುದೇ. ಹಾಗಾದ್ರೆ ನೀನಲ್ಲಿ ಜಂಬ ಕೊಚ್ಚಿದೆಯಲ್ಲ, ಏನು ಬೇಕಾದ್ರೂ ಮಾಡ್ತೇನೆ ಅಂತ ಯಾಕೆ? ಉತ್ತರ ಅಂದಾದ, ನನಗೆ ಅಭ್ಯಾಸ. ನಾನು ಹೆಣ್ಮಕ್ಳು ಎದುರಲ್ಲಿ ಹಂಗೆ ಮಾತಾಡಿ ಮಾತನಾಡಿ ನನಗೆ ಅಭ್ಯಾಸ. ಅಯ್ಯ, ನನ್ನಿಂದ ಆಗಲ್ಲ, ನನ್ನನ್ನು ಬಿಟ್ಟುಬಿಡೋ. ಆಗುವುದಿಲ್ಲ ಹಾಗೆಂದ್ರೆ ಈ ಚಬಕಿನಿಂದ ಇದೋ ಎಂಬುದಾಗ ಒಂದು ಪೆಟ್ಟನ್ನು ಫೇಡ್ ಹೊಡೆದರಂತೆ. ಇವನೊಳಗೆ ಪ್ರಾರಂಭ ಹೊಡಿತೀಯ ಕಂಡವ್ರ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೊಡಿತೀಯ. ತಾಳು ತಾಳು, ನಮ್ದು ಅಪ್ಪ ಬರಲಿ, ನಿನಗೆ ಹೇಳ್ತೇನೆ. ಅಯ್ಯೋ ರಾಜಕುಮಾರ, ಇದೇನಿದು? ನಿನಗೆ ತರವಲ್ಲ, ತರಬಲ್ಲ.

ಕುಮಾರ, ರಣದಿಂದ ಓಡುವುದು ನ್ಯಾಯವಲ್ಲ, ನಿಲ್ಲು. ಆಗ ಗಡಗಡನೆ ನಡುಗುತ್ತಾಯ, ನನಗೆ ಏನು ಗೊತ್ತಿಲ್ಲ ಕಣಯ್ಯ, ನೀನು ಕರ್ಕೊಂಡು ಹೋಗಿ ನನ್ನನ್ನ ಅವರ ಮುಂದೆ ಎಲ್ಲರ ಎದುರಿನಲ್ಲಿ ನಿಲ್ಲಿಸಿ ನನ್ನನ್ನು ಸಾಯಿಸೋದಕ್ಕಿಂತಲೂ ನಿನಗೆ ಇಷ್ಟವಿದ್ರೆ ನೀನೇ ನನ್ನನ್ನು ಕೊಂದುಬಿಡು. ಕುಮಾರ, ನಿನಗೆ ಯುದ್ಧ ಮಾಡಲು ಬರುವುದಿಲ್ಲವೇ? ಅಯ್ಯ, ನನಗೆ ಅಭ್ಯಾಸವೇ ಇಲ್ಲ. ಅಭ್ಯಾಸವೂ ಇಲ್ಲ, ದ್ರೋಣನನ್ನ ಎತ್ತಿ ಹೊಡೆದು ಬಿಡ್ತೇನೆ, ಆ ಭೀಷ್ಮನನ್ನು ಗಡ್ಡ ಹಿಡ್ಕೊಂಡು ಬರ್ತೇನೆ ಅಂತ ಏನೇನೋ ಹೇಳಿದೆಯಲ್ಲ, ಅದೆಲ್ಲ ಹೇಳಿದೆ, ಆದರೆ ಅದು ನನ್ನಿಂದ ಸಾಧ್ಯವೇ ಇಲ್ಲ. ಹಾಗಾದರೆ ನೀನು ಯುದ್ಧ ಮಾಡಲು ಸಾಧ್ಯವಿಲ್ಲ ಅನ್ನುವುದಾದರೆ ನಾನು ಹೇಳಿದಂತೆ ಮಾಡು, ಬಾ ರಥದಲ್ಲಿ ಕುಳಿತುಕೋ ಎಂಬುದಾಗಿ ಕರೆತಂದು ಮಹಾನುಭಾವನಾಗಿರ್ತಕ್ಕಂಥ ಪಾರ್ಥ ಆ ಕುಮಾರನನ್ನ ತಂದಿದೆ ರಥದ ಮೇಲೆ ಕೂರಿಸಿದ್ದಾನೆ. ರಥವನ್ನು ಹಿಂತಿರುಗಿಸಿ ಆ ನಗರದ ಕೋಟೆ ಬಾಗಿಲಿನ ಹೊರಗಡೆಗೆ ತಮ್ಮ ಧನುಸ್ಸನ್ನೆಲ್ಲ ಕಟ್ಟಿರುವ ಶಮೀ ವೃಕ್ಷದಡಿಗೆ ಮಹಾನುಭಾವನಾದ ಪಾರ್ಥ ಉತ್ತರನನ್ನು ಕರೆದುಕೊಂಡು ಬಂದಿದ್ದಾನೆ. ರಣರಂಗದಿಂದ ರಥ ಹೋಗುತ್ತಿರುವುದನ್ನು ಕಂಡ ದುರ್ಯೋಧನ, ಯಾರಿರಬಹುದು ಈ ರಥದಿಂದ ಹಿಂದಕ್ಕೆ ಹೋಗುತ್ತಿರುವವನು? ತಾತ, ಇದನ್ನು ನೋಡಿದ್ರೆ ಯಾರೆಂದು ಕಾಣುತ್ತಿದೆ, ಯಾರೆಂದು ಕಾಣುತ್ತಿದೆ ಎನ್ನುವಾಗ ದ್ರೋಣಾಚಾರ್ಯ ಹೇಳುತ್ತಿದ್ದಾರೆ, ಅಯ್ಯ, ಆ ರಭಸದಿಂದ ರಥ ಬರುತ್ತಿರುವುದನ್ನು ನೋಡಿದರೆ ಅವನೇ ಪಾರ್ಥನಿರಬಹುದು. ಪಾರ್ಥನೆಂದರೇನು? ಸಾಮಾನ್ಯನಲ್ಲ, ಮಹಾಪರಾಕ್ರಮಶಾಲಿ. ಅವನ ಮಹಾನುಭಾವ, ಅವನನ್ನು ಬಂದಿರತಕ್ಕಂಥ ರೀತಿಯನ್ನು ಕಂಡರೆ ಅವನೀಗ ಯಾರನ್ನು ಬಿಡದೆ ಎಲ್ಲರನ್ನೂ ಜಯಿಸುತ್ತಾನೆ ಎಂಬುದು ಖಂಡಿತ. ಪಕ್ಕದಲ್ಲಿ ಕರ್ಣ ಇದ್ದ, ಯಾವಾಗಲೂ ನಿಮಗೆ ನಿಮ್ಮ ಶಿಷ್ಯನನ್ನು ಹೊಗಳುವುದೇ ಕರ್ತವ್ಯವೋ? ಕೇವಲ ಆ ಪಾರ್ಥನ ಬರುವಿಕೆಯನ್ನು ಕಂಡ ಮಾತ್ರದಿಂದಲೇ ಅವನೇನು ಬೇಕಾದರೂ ಮಾಡುತ್ತಾನೆ ಎಂಬುದೇ ನಿಮ್ಮ ಅಹಂಕಾರದ ನುಡಿಯೋ? ಗುರುಗಳೇ, ಶಿಷ್ಯನೇ ನಿಜ, ಆದರೂ ಸಹ ಅವನಲ್ಲ, ಯಾರೇ ಬಂದರೂ ಸಹ ಅವನನ್ನು ನಿಮಿಷ ಮಾತ್ರದೊಳಗಾಗಿ ಧ್ವಂಸ ಮಾಡಲು ನಾನು ಸಿದ್ಧನಿದ್ದೇನೆ. ಕೇವಲ ಪಕ್ಷಪಾತದಿಂದ ಇಲ್ಲಿರುವ ಸೈನಿಕರನ್ನೆಲ್ಲರನ್ನ ಅವರ ಉತ್ಸಾಹವನ್ನು ಭಂಗ ಮಾಡುವುದಕ್ಕೆ ಮಾತನಾಡುತ್ತಿದ್ದೀರಾ? ಪಕ್ಕದಲ್ಲಿ ಕೃಪಾಚಾರ್ಯರಿದ್ದರು. ಕರ್ಣ, ಮಾತು ಬಾಯಿಗೆ ಬರುತ್ತೆ ಎಂದು ವಿಶೇಷವಾಗಿ ಮಾತನಾಡಬೇಡ, ಕೇಳು. ಮಹಾನುಭಾವರಾದ ದ್ರೋಣಾಚಾರ್ಯ ಪಕ್ಷಪಾತವನ್ನಲ್ಲ, ಈ ಸಮಯವನ್ನ ಸಂದರ್ಭವನ್ನ ನೋಡಿ ಮಾತನಾಡುತ್ತಿದ್ದಾರೆ. ಹಾಗನ್ನುವಾಗ ಅಶ್ವತ್ಥಾಮ ಬಂದನಂತೆ, ಕರ್ಣ, ನೀನು ಬಹಳವಾಗಿ ಕೊಂಡಾಡುತ್ತಿರುವೆಯಲ್ಲ ನಿನ್ನನ್ನ, ನೀನು ಯಾವ ರಣರಂಗದಲ್ಲಿ ಯುದ್ಧದಲ್ಲಿ ಜಯಿಸಿರುವೆ? ಮಹಾರಥಿಕರೆನಿಸಿಕೊಂಡವರ ಆರೊಡನೆ ಯುದ್ಧ ಮಾಡಿರುವೆ? ಸಮಯವನ್ನರಿತು ಈ ಯುದ್ಧರಂಗದಲ್ಲಿ ಹೀಗೆ ಇರಬೇಕು ಎಂಬುದಾಗಿ ಸೂಚಿಸುವುದು ಆಚಾರ್ಯನ ಕರ್ತವ್ಯವಾಗಿದೆ. ಆದ್ದರಿಂದಲೇ ಆ ಮಾತನಾಡಿದರೆ ನೀನು ಇಷ್ಟು ಮಾತನಾಡುತ್ತಿರುವುದು ತರವಲ್ಲ. ಆಗ ಭೀಷ್ಮರು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಿಧಾನಿಸಿ, ದುರ್ಯೋಧನ, ನಿಮ್ಮ ಗುರುಗಳಾದ ದ್ರೋಣಾಚಾರ್ಯ ಹೇಳಿದ ಮಾತು ಸದ್ಯ. ಆ ಅರ್ಜುನನ ಬರುವಿಕೆಯನ್ನು ಕಂಡಾಗಲೇ ಅವನೆಂಥ ಪರಾಕ್ರಮಶಾಲಿ ಎಂಬುದು ತಿಳಿಯುತ್ತಿದೆ. ಆದ್ದರಿಂದ ನಾವೀಗ ಸಿದ್ಧರಾಗಬೇಕಾದ್ದು ನಮ್ಮ ಕರ್ತವ್ಯ. ದುರ್ಯೋಧನ ಕೇಳಿದ, ತಾತ, ಮತ್ತೊಂದು ವಿಚಾರ ಮರೆತರಿ, ನಾವು ಜೂಜಿನಲ್ಲಿ

ಅಂದ ಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಈಗ ಬರುವಾತ ಅವನೇ ಎಂಬುದು ತೀರ್ಮಾನವಾಗಿದೆ. ಆದ್ದರಿಂದ ಸ್ವಲ್ಪ ಸೈನ್ಯದೊಡನೆ ನೀನು ಊರಿಗೆ ಹೋಗು, ಸ್ವಲ್ಪ ಸೈನ್ಯವು ಗೋವುಗಳನ್ನು ಕಾಪಾಡಲಿ, ಹಿಂಬಾಲಿಸಿಕೊಂಡು ಬರಲಿ, ಮಿಕ್ಕ ಸೈನ್ಯವೆಲ್ಲ ಯುದ್ಧಕ್ಕೆ ಸಿದ್ಧವಾಗಲಿ. ತಿರುಗಿ ಹೇಳಿದ ಆಚಾರ್ಯರೇ, ದಯಮಾಡಿ ಕ್ಷಮಿಸಬೇಕು. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಭೀಷ್ಮರೇ, ನೀವು ಒಂದು ಮಾತಾಡಿದಾಗಲೇ ನಾನು ಶಿಷ್ಯನನ್ನು ಕ್ಷಮಿಸಿದ್ದೇನೆ. ಅಂದ ಮೇಲೆ ಏನಾಗಬೇಕು ಹೇಳಿ. ಏನೂ ಇಲ್ಲ, ಮಧ್ಯಭಾಗದಲ್ಲಿ ತಾವು ಅಶ್ವತ್ಥಾಮ ಬಲಗಡೆಗೆ, ಕೃಪಾದಿಗಳು ಹಿಂಭಾಗದಲ್ಲಿ ಎಡಭಾಗದಲ್ಲಿರಲಿ, ಮುಂದೆ ಕರ್ಣನಿರಲಿ, ಹಿಂಭಾಗದಲ್ಲಿ ನಾನು ನಿಂತು ಎಲ್ಲ ರೀತಿಯ ಸೈನ್ಯಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಎಂಬುದಾಗಿ ಯುದ್ಧವನ್ನ ವ್ಯೂಹ ರಚನೆಯನ್ನು ಮಾಡಿಕೊಂಡಿದ್ದೇ ಸಿದ್ಧರಾಗಿ ನಿಂತಿದ್ದಾರೆ ಕೌರವರು. ಇಲ್ಲಿ ಮಹಾನುಭಾವನಾದಂತಹ ಪಾರ್ಥ ಮರದಡಿಗೆ ಬಂದಿದ್ದಾನೆ. ಬಂದು ಹೇಳಿದನಂತೆ, ಕುಮಾರ ಪುತ್ರ, ಸ್ವಾಮಿ, ಯುದ್ಧ ಮಾಡಲು ನಿನ್ನಿಂದ ಆಗುವುದಿಲ್ಲ ಎಂದ ಮೇಲೆ ನಾನೇ ಅವರನ್ನೆಲ್ಲ ಯುದ್ಧದಲ್ಲಿ ಜಯಿಸಿ ನಿನ್ನ ಗೋಧನವನ್ನು ಬಿಡಿಸಿಕೊಡ್ತೇನೆ. ಆದರೆ ನಿನ್ನ ಈ ಧನುಸ್ಸು ನನಗೆ ಸಾಲೋದಿಲ್ಲವಾದ್ದರಿಂದ ಈ ಮರದ ಮೇಲೆ ಪಾಂಡವರ ಆಯುಧಗಳಿದೆ, ಅದರಲ್ಲಿ ಅರ್ಜುನನ್ನು ಧನಿಸಿ ತೆಗೆದುಕೊಂಡು ಬಾ. ಶಿವನಂದ, ಏನಪ್ಪ ಇದು ಗ್ರಾಚಾರ, ನನ್ನನ್ನು ಮರ ಹತ್ತುವಂತೀಯ? ಅಯ್ಯ ಹೋಗು ಬೇಗ. ಅಲ್ಲಿಗೆ ಹೋದ, ತಲೆ ಎತ್ತಿ ನೋಡಿದ, ಅಲ್ಲಿ ಹೆಣದಾಕಾರವಾಗಿ ಕಟ್ಟಿದಳ. ಅಯ್ಯಯ್ಯೋ, ಯಾಕಪ್ಪ ಏನ್ ಮಾತಾಡ್ತಾ ಇದ್ದೀಯ? ರಾಜಕುಮಾರನಾದ ನನ್ನನ್ನ ಅಲ್ಲಿ ಹೆಣ ಇದೆ, ಅಲ್ಲಿಗೆ ಹೋಗುವಂತಿದ್ದೀಯಲ್ಲ. ಕುಮಾರ, ಅದು ಹೆಣವಲ್ಲ ಕಣಪ್ಪ, ಪಾಂಡವರು ಮತ್ತಾರ ಕೈಗೂ ದೊರಕದೆ ಇರಲಿ ಎಂಬುದಾಗಿ ತಮ್ಮ ಆಯುಧಗಳನ್ನು ಶವದಾಕಾರವಾಗಿ ಕಟ್ಟಿದ್ದಾರೆ, ತೆಗೆದುಕೊಂಡು ಬಾ ಹೋಗೋ. ಅಯ್ಯ, ಇದ ಈಗ ಹೋಗ್ತಾ ಇದ್ದೇನೆ, ನೀನ್ ಹೇಳದೆ ಅಂತ ಹೋಗ್ತೇನೆ ಅಂತ ಅಷ್ಟು ದೂರ ಹೋಗಿ. ಹೌದು, ಅಲ್ಲಿ ಪಾಂಡವರ ಆಯುಧ ಇದೆ ಅಂತೀಯಲ್ಲ, ಅದು ನಿನಗೆ ಹ್ಯಾಗ ಗೊತ್ತು? ಕುಮಾರ, ಅದು ಹ್ಯಾಗ ಗೊತ್ತು ಅಂದ್ರೆ ನಾನೇ ಹೇಳ್ತಿದ್ದೇನೆ ಕೇಳು. ಆದಡಾನರ್ಜುನನು, ಅಯ್ಯ, ಆ ಪಾಂಡವರಲ್ಲಿ ಮಧ್ಯಮನೆನಿಸಿರ್ತಕ್ಕಂಥ ಅರ್ಜುನನೇ ನಾನು. ಅಡಿಗೆಯವನಾಗಿ ನಿಮ್ಮ ಅರಮನೆಯಲ್ಲಿರತಕ್ಕಂಥ ಆ ವಲಲನೇ ಭೀಮಸೇನ. ಕಂಕಭಟ್ಟನಾಗಿರ್ತಕ್ಕಂಥ ಅವನೇ ನಮ್ಮ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ. ನಕುಲ ಸಹದೇವರೇ ದಾಮಗ್ರಂಥಿ ತಂತಿಪಾಲರು. ಇನ್ನು ನಮ್ಮೈವರ ಪತ್ನಿಯಾಗಿರ್ತಕ್ಕಂಥ ದೃಪನಂದಿನಿಯೇ ನಿಮ್ಮ ಅರಮನೆಯ ಸೈರಂಧ್ರಿ. ಹೋಗು. ಹಾಗಂದಾಗ ರೋಮಾಂಚನವಾಯಿತಂತೆ ಈತನಿಗೆ. ಆ ಉತ್ತರ, ಆ ಮಾತನ್ನು ಕೇಳಿ ಮರಹತ್ತುವಾಗ, ಅಯ್ಯ ಸ್ವಲ್ಪ ಭಯವಾಗ್ತಿದೆ. ಭಯವಾಗ್ತಿದೆಯಾ? ನನ್ನ ದಶನಾಮಗಳನ್ನು ಹೇಳಿ ಹತ್ತು ಎಂದರೆ ಈ ಉತ್ತರ ಅರ್ಜುನ

ಆಯುಧಗಳನ್ನು ತಂದಿರಿಸಿದ. ಅದರಲ್ಲಿ ಗಾಂಧೀವನ್ನು ತನ್ನ ಶಂಕನ್ನು ತೆಗೆದುಕೊಂಡಿದ್ದಾನೆ. ಆ ಗಾಂಧೀವನ್ನು ಒಂದು ಸಲ ನೋಡಿ ಶಂಕನ್ನು ತೆಗೆದುಕೊಂಡಿದ್ದೆ. ರಥದಲ್ಲಿ ಹೇಳಿದನಂತೆ, ಕುಮಾರ ಈಗ ನೀನು ಸಾರಥಿಯಾಗು, ನಾನು ರಥಿಕನಾಗಿ ಯುದ್ಧ ಮಾಡುತ್ತೇನೆ. ಅಯ್ಯ ನೀನಂದ ಮೇಲೆ ಆಗಬಹುದು ಎಂದರೆ ಕುಳಿತುಕೊಂಡೊಡನೆಯೇ ಒಂದು ಸಲ ಪಾರ್ಥನು ತನ್ನ ಶಂಕನ್ನು ತೆಗೆದಿದ್ದೆ ಭೋದಿದ. ಉತ್ತರ ತಲೆ ತಿರುಗಿ ರಪ್ಪನೆ ಕೆಳಗಿದ್ದ. ಅರ್ಜುನ ಕೇಳಿದ, ಯಾಕಯ್ಯ ಅಬಾಬಾಬಾ ಇದೇನಪ್ಪ ಇದು, ಏನೇ ಇದು, ಶಂಕನಾದ್ವೇನಪ್ಪ ಇದು, ಶಂಕು ಊದಿದ್ಯಾ? ಅಲ್ಲ ಊರ್ನಲ್ಲಿರೋ ದಾಸಯ್ಯನವರೆಲ್ಲ ಒಟ್ಟಿಗೆ ಸೇರಿ ಊದಿದ್ರು ಇಷ್ಟೊಂದು ಶಬ್ದ ಬರಲ್ವಲ್ಲ. ಅಯ್ಯಾ ಇದು ದಾಸಯ್ಯನವರ ಶಂಕವಲ್ಲ, ಶತ್ರುಗಳ ಹೃದಯಕ್ಕೆ ಕಂಪಿತವನ್ನುಂಟು ಮಾಡಬಹುದಾದಂತ ಜಯಶೀಲರಾಗಿ ಜಯಿಸಿ ಬರಲು ನಾವು ಊದಬಹುದಾದ ಕ್ಷತ್ರಿಯರು ಊದುವ ಶಂಕ. ಆದ್ದರಿಂದ ನೀನು ಮತ್ತೊಮ್ಮೆ ಧೈರ್ಯವಾಗಿರು, ಇದೋ ಊದ್ತಿದ್ದೇನೆ ಎಂಬುದಾಗಿ ಮತ್ತೊಮ್ಮೆ ಶಂಕನು ಭೋಮನ್ನು ಊದಿದ. ಊದಿ ರಥವನ್ನು ಓಡಿಸಿದನಂತೆ. ಓಡಿಸವರ ಮಧ್ಯದಲ್ಲಿ ಬರುತ್ತಿದೆ ರಥ, ಸರ ಸರ

ರಥವನ್ನು ಮುಂದೋಡಿಸಿಕೊಂಡು ಬರುತ್ತಾ ಆ ಕುಮಾರನಾದ ಉತ್ತರನಿಗೆ ಧೈರ್ಯವನ್ನು ಹೇಳುತ್ತಾ ಕರಗಳನ್ನು ಜೋಡಿಸಿ ದೇವರನ್ನು ಪ್ರಾರ್ಥನೆ ಮಾಡುವಂತೆ ಮಹಾನುಭಾವನಾದ ಹನುಮಂತನನ್ನು ಪ್ರಾರ್ಥನೆ ಮಾಡಿ ತನ್ನ ಧ್ವಜದಲ್ಲಿ ಸ್ಥಾಪನೆಯನ್ನಾಗಿ ಮಾಡಿದ್ದಾನೆ. ರಣರಂಗಕ್ಕೆ ಬರುವ ಮೊದಲೇ ಭರ್ರನೆ ಓಡುವ ರಥದಿಂದ ದ್ರೋಣರನ್ನು ನೋಡಿ ತಾನೆರಡು ಬಾಣಗಳನ್ನು ಎಳೆದಿದ್ದೇ ಡ್ಯಾಮನ್ನು ಹೊಡೆದನಂತೆ. ಆ ಎರಡು ಬಾಣಗಳು ಬಂದು ದ್ರೋಣಾಚಾರ್ಯರ ಪಾದದ ಮೇಲೆ ಬಿದ್ದಿದೆ. ಮತ್ತೆರಡು ಬಾಣಗಳನ್ನು ಬಿಟ್ಟ ಅದು ದ್ರೋಣಾಚಾರ್ಯರ ಕಿವಿಯ ಹತ್ತಿರಕ್ಕೆ ಬಂದು ಭರ್ರನೆ ಹೋಯಿತಂತೆ. ದ್ರೋಣಾಚಾರ್ಯ ನಗು ನಗುತ್ತ ಭೀಷ್ಮರ ಕಡೆಗೆ ತಿರುಗಿ ಹೇಳ್ತಿದ್ದಾರೆ, ಭೀಷ್ಮರೇ, ಇವನು ನನ್ನ ಶಿಷ್ಯ ಅರ್ಜುನ.

ಈ ಬಾಣಗಳ ಬಿಟ್ಟ ವಿಚಾರ ನಿಮಗೆ ಗೊತ್ತೋ? ಏನು ಏನು ಇಲ್ಲ, ಮೊದಲು ಎತ್ತಿದ್ದೆ ಎರಡು ಬಾಣಗಳನ್ನು ನನ್ನ ಪಾದದ ಹತ್ರ ಬೀಳಿಸಿದ್ದಾನೆ, ಇದು ಪಾದಕ್ಕೆ ನಮಸ್ಕಾರ ಮಾಡುವ ಸಂಕೇತ. ಮತ್ತೆರಡು ಬಾಣಗಳು ನನ್ನ ಕಿವಿಯಿಂದಲೇ ಸಂದು ಹೋಗಿವೆ ಎಂದರೆ ನಮ್ಮ ಕ್ಷೇಮ ಸಮಾಚಾರವನ್ನು ಕೇಳುತ್ತಿರತಕ್ಕಂಥ ರೀತಿ. ಅವನೇ ನನ್ನ ಶಿಷ್ಯ. ರಥದಿಂದ ಬಂದಂತಹ ಮಹಾನುಭಾವನಾದ ಅರ್ಜುನ ಹೇಳಿದ, ಕುಮಾರ ಇಲ್ಲಿ ದುರ್ಯೋಧನ ಎಲ್ಲಿ ಕಾಡ್ತಾನೆ ನೋಡು, ಅವನನ್ನೊಬ್ಬನನ್ನು ಸೋಲಿಸಿದರೆ ಸಾಕು ಇಡೀ ಸೈನ್ಯವನ್ನೇ ನಾವು ಜಯಿಸಿದಂತಾಗತ್ತಾದ್ರಿಂದ ನೋಡು. ದುರ್ಯೋಧನ ಎಲ್ಲೂ ಕಾಣಲಿಲ್ಲ, ಹಾಗಾದರೆ ಅವನೀಗಾಗಲೇ ಗೋವುಗಳನ್ನೆಲ್ಲ ಕರೆದುಕೊಂಡು ದಕ್ಷಿಣ ದಿಕ್ಕಿ ಕಡೆಗೆ ಹೊರಟಿರಬಹುದಾದ್ದರಿಂದ ಓಡಿಸು ರಥವನ್ನ. ರಥ ತಿರುಗಿತಂತೆ. ರಥ ತಿರುಗಿದ ಕೂಡಲೇ ಇದನ್ನು ನೋಡಿ ದ್ರೋಣಾಚಾರ್ಯ ಹೇಳ್ತಿದ್ದಾರೆ, ಕೆಟ್ಟೋಯ್ತು ಕೆಲಸ, ಪಾರ್ಥ ದುರ್ಯೋಧನ ಹಿಡೀಲಿಕ್ಕೆ ಹೋಗ್ತಿದ್ದಾನಾದ್ರಿಂದ ನಡೀರಿ ಎಂಬುದಾಗಿ ಆ ಸಮಸ್ತ ಸೈನ್ಯಗಳೆಲ್ಲ ಬರ್ತಾ ಇದೆಯಂತ. ಆ ಸಮಸ್ತ ಸೈನ್ಯಗಳೆಲ್ಲ ಬರುವಾಗ ದುರ್ಯೋಧನನ್ನು ಕಂಡಿದ್ದೇನು ಯುದ್ಧ ಮಾಡಬೇಕು ಅನ್ನುವಾಗ ಆ ಮಹಾನುಭಾವನಾದಂತ ಕರ್ಣ ತಾನು ಧನುಸ್ಸನ್ನು ಹಿಡಿದುಕೊಂಡಿದ್ದೇ ನೇರವಾಗಿ ಬರ್ತಾ ಇದ್ದಾನೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು, ಭೋಮನೆ ಶಂಕನ್ನುವುದಿಲ್ಲ, ತನ್ನ ಧನುಸ್ಸನ್ನೊಂದು ಸಲ ಠೇಂಕಾರ ಮಾಡಿದ. ಈ ಸದ್ದಿಗೆ ಈ ಗಲಭೆಗೆ ಅವರ ಜೊತೆಯಲ್ಲಿ ಹೋಗ್ತಿದ್ದ ಗೋವುಗಳೆಲ್ಲ ದಿಕ್ಕೆಟ್ಟವಾಗಿ ಬಾಲವನ್ನು ಮೇಲಕ್ಕೆತ್ತುಕೊಂಡು ಮುಂದೆ ಹೋಗುತ್ತಿದ್ದೆಲ್ಲ ಹಿಂದಕ್ಕೆ ತಿರುಗಿ ದಡ ದಡ ದಡ ದಡ ದಡದೆ ಓಡುತ್ತಾ ನೇರವಾಗಿ ತಮ್ಮ ನಗರಿಯ ಕಡೆಗೆ ಮತ್ಸ ನಗರಿಯ ಕಡೆಗೆ ಓಡಿಬಿಡ್ತು. ಈ ಸಿಪಾಯಿಗಳೆಲ್ಲ ಹಿಡೀರಿ ಹಿಡೀರಿ ಹಿಡೀರಿ ಅಂದ್ರೆ ಅಲ್ಲೊಬ್ಬಂದ, ಏನ್ ಹಿಡಿತೀಯ, ಹಿಡಿಯಕ್ಕೋದ್ರೆ ನೀನು ಹೋಗ್ತೀಯ. ಅಲ್ಲಿ ನೋಡು, ಅಲ್ಲಿಯ ಬರೀ ಶಂಕರಾದಕ್ಕೆ ಹೋಗ್ತಾ ಇದೆ. ಬಂದಿರೋನು ಅರ್ಜುನ ಅಂದ ಕೂಡಲೇ ಭಯದಲ್ಲಿ ಗಡಗಡೆ ನಡುಗುತ್ತಿದ್ದರಂತೆ. ಆ ನಡುಗುತ್ತಿರುವ ವೇಳೆಗೆ ಕರ್ಣನ ಎದುರಾದ, ಎಲವೋ ಪಾರ್ಥ. ಅರ್ಜುನ ಹೇಳಿದ, ಕರ್ಣ ಬಹುಕಾಲದಿಂದಲೂ ನೀನು ಬರೀ ಮಾತುಗಳನ್ನಾಡಿ ಕಾಲವನ್ನು ಕಳೆದೆ. ದ್ರುಪದ ನಂದಿನಿಯ ಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಬಹುಕೆಚ್ಚಿನಿಂದ ನುಡಿದವನೇ, ನಿನಗೆ ಅವಕಾಶ ಇಲ್ಲ ಎನ್ನುತ್ತಿದ್ದೀಯಲ್ಲ, ಇದೋ ಅವಕಾಶ ಸಿಕ್ಕಿದೆ ನೋಡು ಎಂಬುದಾಗಿ ಬಾಣವನ್ನು ಹಿಡಿದನಂತೆ. ಕಲಿಕಿತಾ

ಮೇಲೆ ಬಾಣಗಳನ್ನು ಬಿಡುತ್ತಿದ್ದರೆ ಎದುರಾಗಿ ಬಂದಿರುವ ಕರ್ಣ ತಾನು 12 ಬಾಣಗಳನ್ನು ಬಿಟ್ಟ ಮರುಕ್ಷಣದಲ್ಲಿಯೇ ಆ ಭೂಮಿ ಆಕಾಶಗಳಲ್ಲೂ ಆವರಿಸುವಂತೆ ಪಾರ್ಥನು ಬಾಣದ ಸುರಿಮಣೆಯನ್ನು ಸುರಿಸಿದ್ದಾನೆ. ಪೆಟ್ಟನ್ನು ತಿಂದಂತ ಕರ್ಣ ನಿಲ್ಲಲಾರದೆ ತನ್ನ ರಥವನ್ನು ಹಿಂದಕ್ಕೆ ಓಡಿಸಿದ. ಅನಂತರ ಯುದ್ಧಕ್ಕೆ ಬಂದವನು ವಿಕರ್ಣ, ಶತ್ರುಂತಪ ಇವರೆಲ್ಲರೂ ಯುದ್ಧಕ್ಕೆ ನಿಂತರೆ 3 ಲೋಕದ ಗಂಡ ಆಗಿರತಕ್ಕಂಥ ಅರ್ಜುನ ಅವರನ್ನೆಲ್ಲರನ್ನೂ ಪರಾಜಯಗೊಳಿಸಿದ. ಕರ್ಣನ ತಮ್ಮ ಒಬ್ಬ ಇದ್ದ ಸಂಗ್ರಾಮಜಿತ ಅಂತ, ಅವನ ಯುದ್ಧಕ್ಕೆ ಬಂದ. ಬರುತ್ತಿರುವಾಗ ಈ ಮಹಾನುಭಾವನಾದ ಉತ್ತರನನ್ನು ಕಂಡು ಅರ್ಜುನ ಹೇಳುತ್ತಿದ್ದಾನೆ, ಕುಮಾರ ಉತ್ತರ ಭಯಪಡಬೇಡ. ಉತ್ತರ ಹೇಳಿದ, ಅರ್ಜುನ ಮಹಾರಾಜ, ಎಂದು ನೀನು ಅರ್ಜುನ ಎಂದು ಹೇಳಿ ನನ್ನನ್ನು ಆಶೀರ್ವಾದ ಮಾಡಿದೆಯೋ ಅಂದಿಗೆ ನನ್ನ ಭಯವೆಂಬುದು ಹೊರಟೋಯ್ತು. ಇನ್ನು ಮುಂದೆ ನಾನು ಎಷ್ಟು ಧೀರನಾಗಿ ವರ್ತಿಸ್ತೇನೆ ಎಂಬುದನ್ನು ನೀನು ನೋಡು. ನಿನ್ನ ಆಜ್ಞೆಯನ್ನು ಕೊಡುವುದಾದರೆ ಇದೋ ರಥವನ್ನು ಎಲ್ಲಿ ತಿರುಗಿಸಬೇಕು, ತಿರುಗಿಸಿ ಕಡೆಗೆ. ತಿರುಗಿಸಿದಾಗ ಎದುರಾದನಂತೆ ಆ ಸಂಗ್ರಾಮಜಿತ. ಯುದ್ಧ ಪ್ರಾರಂಭವಾಯಿತು. ಪಾರ್ಥ

ಬಾಣವನ್ನೆಳೆದು ಹೊಡೆದ ಕೂಡಲೇ ಒಂದೇ ಬಾಣಕ್ಕೆ ಆ ಸಂಗ್ರಾಮಜಿತನನ್ನು ತುಂಡು ತುಂಡಾಗಿ ಕತ್ತರಿಸಿದನು. ಇದನ್ನು ನೋಡಿ ಕರ್ಣನಿಗೆ ಬಹಳ ದುಃಖವಾಯಿತಂತೆ. ಎಲ್ಲವೋ ಪಾರ್ಥ, ನನ್ನ ತಮ್ಮನನ್ನ ಈ ರೀತಿ ಮಾಡಿದವನೇ ನೋಡೆಂಬುದಾಗಿ ತಾನು ಮುಂದೆ ಬಂದಾಗ ಯುದ್ಧಕ್ಕಾಗಿ ನಿಂತರೆ ಕರ್ಣಾರ್ಜುನರ ಯುದ್ಧ ಪ್ರಾರಂಭವಾಗಿದೆ. ಲೋಕ ಲೋಕವೆಲ್ಲವೂ ಕೂಡ ತತ್ತರಿಸುವ ತರದೊಳಗೆ ಪ್ರಾರಂಭವಾಗಿದೆ. ಬಹುವಿಧದಲ್ಲಿ ಕರ್ಣನು ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ. ಆದರೂ ಸಹ ಪಾರ್ಥನ ಮುಂದೆ ನಿಲ್ಲಲಿಕ್ಕಾಗದೆ ಮಹತ್ತರವಾದ ಪೆಟ್ಟುಗಳ ಬಿತ್ತಾದ್ದರಿಂದ ಆ ಪೆಟ್ಟುಗಳಿಂದ ನೆಲಕ್ಕುರುಳಿ ತಾನು ಚೇತರಿಸಿಕೊಳ್ಳುವುದಕ್ಕಾಗಿ ಮತ್ತೆ ರಥವನ್ನು ಹಿಂದೆ ತಿರುಗಿಸಿಕೊಂಡು ಹೋದ. ಅರ್ಜುನ ಹೇಳಿದ, ನಡೆಯಲಿ ರಥ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ. ರಥಬಂಧು ದ್ರೋಣಾಚಾರ್ಯರ ಮುಂದೆ ನಿಂತರೆ ಅರ್ಜುನ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದ. ಜಯ ಗುರುದೇ. ದ್ರೋಣರು ಹಾಗೆ ನೋಡಿದ್ರು, ಏನಪ್ಪ ಅದು? ಗುರುಗಳೇ, ನೀವು ಗುರುಗಳಾದ್ದರಿಂದ ನಾನು ನಿಮ್ಮ ಮೇಲೆ ಬಾಣ ಪ್ರಯೋಗವನ್ನು ಮಾಡಲು ಸಾಧ್ಯವೇ ಇಲ್ಲ. ಆದರೆ ಇದು ಯುದ್ಧವಾದ್ದರಿಂದ ನಾನು ಯುದ್ಧವನ್ನು ಮಾಡಲೇಬೇಕು. ಇದಕ್ಕಾಗಿ ನಿಮ್ಮಲ್ಲಿ ಅನುಮತಿಯನ್ನು ಕೇಳುತ್ತೇನೆ. ನೀವು ಬಾಣಗಳನ್ನು ಬಿಟ್ಟ ಮೇಲೆ ನಾ ಬಾಣ ಬಿಡ್ತೇನೆ. ಮುಂಚಿತವಾಗಿ ನಾನು ಬಾಣ ಪ್ರಯೋಗ ಮಾಡುವುದು ಅಧರ್ಮವಾಗುತ್ತೆ. ದ್ರೋಣರು ನಗುತ್ತಾರೆ. ಎಷ್ಟೇ ಆಗಲಿ ನನ್ನ ಶಿಷ್ಯ ಅಂದ ಮೇಲೆ ಅವನನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ಇದೋ ಎಂಬುದಾಗಿ ಅವರು ಬಾಣಗಳನ್ನು ಬಿಟ್ಟರಂತೆ. ಅವರು ಬಿಟ್ಟ 20 ಬಾಣಗಳನ್ನು ಕತ್ತರಿಸಿದ್ದಾನೆ. ಯುದ್ಧ ಪ್ರಾರಂಭವಾಯಿತು. ಮಧ್ಯದಲ್ಲಿ ಅಶ್ವತ್ಥಾಮ ಓಡಿ ಬಂದ. ಅಶ್ವತ್ಥಾಮ ಓಡಿ ಬಂದರೆ ಆ ಅಶ್ವತ್ಥಾಮನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಆ ಯುದ್ಧದಲ್ಲಿ ತನ್ನ ವೈಖರಿಯನ್ನು ತೋರುವಾಗ ಚೇತರಿಸಿಕೊಂಡ ಕರ್ಣ ಬಂದಿದ್ದಾನೆ. ಹೀಗೆ ಒಬ್ಬೊಬ್ಬರಾಗಿ ಬಂದವರನ್ನೆಲ್ಲರನ್ನೂ ಸದಬಡದ. ಇದನ್ನೇ ನೋಡುತ್ತಿದ್ದಂಥ ಭೀಷ್ಮರೇನು ಮಾಡಿದರು? ತಮ್ಮ ರಥವನ್ನು ಮುಂದೆ ಕೂಡಿಸಿಕೊಂಡು ಬಂದರು. ಉತ್ತರ ನೋಡಿದ ಅರ್ಜುನ ಮಹಾರಾಜ, ಈ ಬರ್ತಾ ಇರೋನು ಯಾರು? ಅಯ್ಯ, ಈತನೇ ಭೀಷ್ಮ. ಅಬ್ಬಬ್ಬಾ, ಆ ಮುದುಕ ನೋಡಿ ಹ್ಯಾಕ್ ಕಾಣ್ತಾನೆ. ಅವನು ಮೀಸೆ ತಕ ತಕ ತಕ ತಕ ಅಂತ ಕುಣಿಯುತ್ತಿದೆ ಕೋಪಕ್ಕೆ. ನಾನೇ ಏನಾದರೂ ಬಂದಿದ್ರೆ ಇವನು ಬಿಡ್ತಿದ್ನ. ಆದರೆ ನಿನ್ನಂತಹ ಪರಾಕ್ರಮ ಇರುವುದರಿಂದ ನನಗೇನು ಭಯವಿಲ್ಲ. ಇದೋ ಎನ್ನುವಾಗ ಭೀಷ್ಮರೊಡನೆ ಯುದ್ಧ ಪ್ರಾರಂಭವಾಯಿತು. ಭೀಷ್ಮರು ತನ್ನ ಬಾಣ ವೈಖರಿಯನ್ನು ತೋರುತ್ತಿದ್ದರೆ ಇವರನ್ನೆಲ್ಲರೂ ಒಟ್ಟಾಗೆ ಬಂದುಬಿಟ್ಟರಂತೆ. ಎಲ್ಲರೂ ಯೋಗವಾಗಿ ಬರುತ್ತಿರುವಾಗ ಅವರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ದಾನೆ. ಅವರು ಜ್ಞಾನ ಶೂನ್ಯರಂತೆ ಸುಮ್ಮನಾದರು ಭೀಷ್ಮರು ಬಿದ್ದಿದ್ದರು. ತಿರುಗಿದ ದುರ್ಯೋಧನ ಕಡೆಗೆ, ಎಲ್ಲವೋ ದುರ್ಯೋಧನ, ಇದೇನು ಹೋಗುತ್ತಿರುವ ಯುದ್ಧರಂಗವನ್ನು ಬಿಟ್ಟು? ಆಗ ದುರ್ಯೋಧನನು ಹಿಂತಿರುಗಿ ನೋಡುವಾಗ ಉತ್ತರ ಹೇಳುತ್ತಿದ್ದಾನೆ, ಎಲ್ಲೆಲ್ಲವೋ ದುರ್ಯೋಧನ, ರಣದಿಂದ ಹೋಗ್ತಿರುವೆಯಲ್ಲ, ಹೀಗೆ ಹೋಗಿ ಮನೆಯಲ್ಲಿ ಹೆಂಗಸರಿಗೆ ಹೇಗೆ ಮುಖ ತೋರಿಸ್ತೀಯ? ಕ್ಷತ್ರಿಯ ಅನಿಸಿಕೊಂಡವನು ರಣರಂಗದಿಂದ ಓಡ್ತಾರೇನಯ್ಯ? ನೋಡು ನಾನು ಹೇಗೆ ನಿಂತಿದ್ದೀನಿ. ನಿನಗೊಂದಿಷ್ಟಾದರೂ ಧೈರ್ಯ ಇದ್ರೆ, ಶಕ್ತಿ ಇದ್ರೆ ಬಾ ಯುದ್ಧಕ್ಕೆ. ಆ ದುರ್ಯೋಧನ ತಿರುಗಿದ, ಎಲ್ಲವೋ ಪೋರ, ಸ್ವಲ್ಪ ವೇಳೆಗೆ ಮೊದಲು ರಣರಂಗದಿಂದ ನಮ್ಮನ್ನೆಲ್ಲರನ್ನು ಕಂಡು ಭಯಪಟ್ಟು ಗಡಗಡನೆ ಓಡಿದವನು ನೀನು, ಈಗ ಮತ್ತೆ ನನ್ನನ್ನೇ ಯುದ್ಧಕ್ಕೆ ಬಾನುತ್ತಿರುವೆಯ? ನೋಡಬಲಾಗಿ ತನ್ನ ಕೈಯಲ್ಲಿ ಒಂದು ಬಲ್ಲೆಯನ್ನು ತೆಗೆದು ಎಸೆದನಂತೆ. ಅರ್ಜುನ ಅದನ್ನು ಕತ್ತರಿಸಿದ್ದಾನೆ. ಹೀಗೆ ಅಸ್ತ್ರಗಳ ಮೇಲೆ ಅಸ್ತ್ರ ಬಿಡುವಾಗ ಮಿಕ್ಕುಳಿದವರೆಲ್ಲರೂ ಚೇತರಿಸಿಕೊಂಡಿದ್ದೆ. ಮಹಾನುಭಾವನಾದಂತಹ ದುರ್ಯೋಧನನು ಸಹಾಯಕ್ಕೆ ಬರ್ತಾ ಇದ್ದಾನೆ. ಆ ಕಡೆಯಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ ಎಲ್ಲರೂ ಒಂದಾಗಿ ಸೇರಿದರು. ಎಲ್ಲರೂ ಒಂದಾಗಿ ಸೇರಿದಾಗ ಪಾರ್ಥ ಹೇಳುತ್ತಿದ್ದಾನೆ, ಕುಮಾರ, ಕ್ಷತ್ರಿಯನಿಗೆ ಇದು ಬಹಳ ಒಳ್ಳೆಯ ಕಾಲ ನೋಡಬಹುದಾಗಿ. ಬತ್ತಲಕೆಯಿಂದ ಬಾಣವನ್ನು ತೆಗೆದ, ಕೃಷ್ಣಾಗೆಂದು ಅಭಿಮಂತ್ರಿಸಿ ಸಂಮೋಹನ ಅಸ್ತ್ರವನ್ನು ಪ್ರಯೋಗಿಸಿದ. ಕರದಲ್ಲಿ ಅಸ್ತ್ರ

ಸನ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ ಮಾತ್ರದಿಂದಲೇ ಎಲ್ಲರೂ ಮೂರ್ಛಿತರಾಗಿ ಬಿದ್ದು ಬಿಟ್ಟರು. ಪಾರ್ಥ ಹೇಳಿದ, ಕುಮಾರ ನಡೆ, ಅವರ ಮಧ್ಯದಲ್ಲಿ ರಥವನ್ನು ಓಡಿಸು. ಅಲ್ಲಿ ನೋಡು, ಆ ಕೃಪಾಚಾರ್ಯರು ಅಶ್ವತ್ಥಾಮ ದ್ರೋಣಾಚಾರ್ಯ ಇದ್ದಾರಲ್ಲ, ಅವರ ಬಿಳಿಯ ವಸ್ತ್ರಗಳನ್ನೆಲ್ಲ ತೆಗೆದುಕೋ. ಹಾ ಹಾ, ಎಚ್ಚರಿಕೆ, ಆ ತಾತ ಭೀಷ್ಮಾಚಾರ್ಯ ಹತ್ರಕ್ಕೆ ಹೋಗಬೇಡ. ಅವರು ಸುಮ್ಮನಾದರೂ ಮಲಗಿರ್ತಾರೆ, ಕೇವಲ ಯಾವುದೋ ಒಂದು ಅಭಿಮಾನದಿಂದ ವಿಶ್ರಾಂತಿಗಾಗಿ ಹಾಗಿದ್ದಾರೆ, ಅವರಲ್ಲಿಗೆ ಮಾತ್ರ ಹೋಗಬೇಡ. ಇನ್ನು ಆ ಅಶ್ವತ್ಥಾಮ, ಇವರಲ್ಲದೆ ಕರ್ಣ, ಇವರ ಎಲ್ಲರ ವಸ್ತ್ರಗಳನ್ನು ತೆಗೆದುಕೋ. ಕಾರಣ, ರಣರಂಗಕ್ಕೆ ಹೋಗುವಾಗ ನಿನ್ನ ತಂಗಿಯಾಗಿರ್ತಕ್ಕಂಥ ಉತ್ತರೆಯು ತನ್ನ ಅರಮನೆಯಲ್ಲಿರಬಹುದಾಗಿರುವ ಬೊಂಬೆಗಳಿಗಾಗಿ ಅಲಂಕಾರ ಮಾಡಲು ಒಡವೆ ವಸ್ತ್ರಗಳನ್ನು ತಾ ಎಂದು ಹೇಳಿದ್ದಾಳೆ. ತೆಗೆದುಕೋ. ನೇರವಾಗಿ ಬಂದಿದ್ದೆ. ಆ ಕುಮಾರ ಎಲ್ಲ ಒಡವೆ ವಸ್ತ್ರಗಳನ್ನು ತೆಗೆದುಕೊಂಡು ಹಿಂತಿರುಗುತ್ತಿದ್ದರೆ ಎದ್ದರಂತೆ ಮತ್ತೆ ಆ ಭೀಷ್ಮಾಚಾರ ಅಸ್ತ್ರ ಪ್ರಯೋಗ ಮಾಡಲು ಎದ್ದಾಗ ಈ ಪಾರ್ಥ ತಾನು ವಸ್ತ್ರಗಳನ್ನು ಬಿಟ್ಟಿದ್ದಾನೆ. ಹೀಗಾಗಿ ರಣರಂಗದಿಂದ ಆ ಕುಮಾರನನ್ನು ಕರೆದುಕೊಂಡು ಹೊರಟ. ಈ ಮೂರ್ಛೆ ಬಿದ್ದಿದ್ದವರು ಮ್ಯಾತಿಗೆದ್ರು. ದುರ್ಯೋಧನ ಎದ್ದ, ಎಲ್ಲಿಯ ಅರ್ಜುನ, ಎಲ್ಲಿಯ ಕುಮಾರ? ಭೀಷ್ಮಾಚಾರ್ಯ ಹೇಳಿದ್ರು, ಸಾವಧಾನ ಸಾವಧಾನ ಅಪ್ಪ, ಇದೇನೆ ಎದ್ದು ಹೀಗಾಡ್ತಾ ಇದ್ದೀರಾ? ನೀವೆಲ್ಲ ನೋಡಿಕೊಂಡಿದ್ದೀರಾ? ಅದೋ ಅವನು ಹೋಗ್ತಾ ಇದ್ದಾನೆ, ಸುಮ್ಮನಿದ್ದೀರಲ್ಲ. ಭೀಷ್ಮರು ಹೇಳಿದರು, ಅಯ್ಯ, ಅರ್ಜುನ ಧರ್ಮಿಷ್ಠನು, ಸತ್ಯವಂತನು, ನೀತಿವಂತನು, ಆದ್ದರಿಂದಲೇ ನಾವೆಲ್ಲ ಬದುಕಿದ್ದೀವಿ. ನಾವೆಲ್ಲರೂ ಮೂರ್ಛಿತರಾಗಿ ಬಿದ್ದಿದ್ದಾಗ ಅವನ ಅಧರ್ಮಿಯಾಗಿದ್ದರೆ ನಮ್ಮನ್ನು ಸಂಹಾರ ಮಾಡೋಕ್ಕಾಗ್ತಿರ್ಲಿಲ್ವಾ? ಸುಲಭವಾಗಿ ನಮ್ಮನ್ನೆಲ್ಲ ಕೊಂದುಬಿಡಬಹುದಾಗಿತ್ತು. ಆದರೆ ವೀರ ಧರ್ಮವನ್ನು ಅನುಸರಿಸಿ ಯುದ್ಧೋಚಿತವನ್ನು ತಿಳಿದಂತ ಪಾರ್ಥ ನಮ್ಮನ್ನ ಆ ಸಮಯದಲ್ಲಿ ಸಂರಕ್ಷಣೆಯನ್ನು ಮಾಡಿ ನಾಡಿಗೆ ಹಿಂತಿರುಗಿದ್ದಾನೆ. ಈಗಲಾದರೂ ತಿಳಿ, ಸುಮ್ಮನೆ ನಾವು ಇವೆಲ್ಲ ಮಾತನಾಡದೆ ಊರಿಗೆ ಹೋಗೋದೇ ಕ್ಷೇಮ. ದ್ರೋಣಾಚಾರ್ಯ ಹೇಳಿದರು, ಮೊದಲು ನಾನು ಈ ಮಾತನ್ನು ಹೇಳಬೇಕು ಎಂದಾಗ ನನ್ನನ್ನೆಲ್ಲರೂ ಧಿಕ್ಕರಿಸಿದಿರಿ, ಈಗಲಾದರೂ ನನ್ನ ಮಾತನ್ನು ಕೇಳಿ ನಡೀರಿ. ಈ ಏಟ್ ತಿಂದವರೆಲ್ಲ ಇದ್ರಲ್ಲ, ಅವ್ರು ಹೇಳು, ಹೌದೌದು ಬಹಳ ಒಳ್ಳೆಯದು, ಈಗಲಾದ್ರೂ ಹೋದ್ರೆ ಈ ಸ್ವಲ್ಪ ಏಟ್ನಲ್ಲೇ ಮುಗಿಸ್ಕೊಂಡ್ಬಿಡಬಹುದು ಕೆಲಸ, ಇಲ್ಲ ಅಂದ್ರೆ ನಾವು ಯಾರು ಉಳಿಯೋ ಹಾಗಿಲ್ಲ ಎಂದರೆ ಈ ಸಮಯವನ್ನ ಹಿರಿಯರಾಗಿರುವ ಭೀಷ್ಮರ ಮಾತನ್ನು ಕೇಳಿ ದುರ್ಯೋಧನನು ತನ್ನ ಸೈನ್ಯ ಸಹಿತನಾಗಿ ಹಿಂತಿರುಗಿ ನಾಡಿಗೆ ಹೊರಟಿದ್ದಾನೆ. ರಥದಲ್ಲಿ ಮುಂದೆ ಬರುತ್ತಿರತಕ್ಕಂಥ ಪಾರ್ಥ ಕುಮಾರನಾದ ಉತ್ತರನಿಗೆ ಹೇಳಿದ, ಎಚ್ಚರಿಕೆ ಕಂದ, ಏನರ್ಜುನ ಮಹಾರಾಜ, ನಾಡನ್ನು ಸೇರಿದಾಗ ಈ ಯುದ್ಧದಲ್ಲಿ ಜಯವಗಳಿಸಿದವನು ನಾನು ಎಂಬತಕ್ಕಂಥ ವಿಚಾರವನ್ನು ಮಾತ್ರ ಅಲ್ಲಿ ಈಗಲೇ ಹೇಳಬಾರದು. ನೀನು ಪ್ರತ್ಯಕ್ಷ ಮಾಡಬೇಡ, ಸಮಯ ಬರುತ್ತೆ ನಾನು ಹೇಳ್ತೇನೆ. ಆದ್ದರಿಂದ ಈಗ ಸದ್ಯಕ್ಕೆ ನೀನೇ ಯುದ್ಧದಲ್ಲಿ ಜಯಗಳಿಸಿದೆ ಅಂತ ಹೇಳಬೇಕು. ಹಾಗೇ ಆಗಲಿ, ಮೊದಲು ಗೋಪಾಲಕರನ್ನು ಕಳುಹಿಸು, ನೀನು ಬರತಕ್ಕಂಥ ಸಂಭ್ರಮವೆಲ್ಲ ಸಿದ್ಧವಾಗಲಿ. ಗೋಪಾಲಕರು ಗೋವನ್ನು ತೆಗೆದುಕೊಂಡು ಬಂದಿದ್ದಾರೆ ಅರಮನೆಗೆ. ಆ ವೇಳೆಗೆ ಜಯವನ್ನು ಗಳಿಸಿ ಬಂದಿದ್ದ ವಿರಾಟನಾದ ತನ್ನ ಅರಮನೆಗೆ, ತ್ರಿಗರ್ತಾದಿಗಳನ್ನು ಜಯಿಸಿ ತನ್ನ ಗೋಧನವನ್ನು ಬಿಡಿಸಿಕೊಂಡು ಬಂದಿದ್ದ. ಬಂದ ಅರಮನೆಯಲ್ಲಿ ಕುಳಿತು, ಎಲ್ಲಿ ನನ್ನ ಕುಮಾರನಾದ ಉತ್ತರ, ಎಲ್ಲಿ? ಅಲ್ಲಿದ್ದ ಹೆಣ್ಣುಮಕ್ಕಳು, ಸ್ವಾಮಿ, ನೀವು ಯುದ್ಧಕ್ಕೆ ಹೋದ ಸ್ವಲ್ಪ ಕಾಲದ ಮೇಲೆ ಉತ್ತರ ದಿಕ್ಕಿಗೆ ದುರ್ಯೋಧನಾದಿಗಳು ಯುದ್ಧಕ್ಕೆ ಬಂದರು. ಆ ದುರ್ಯೋಧನ, ಭೀಷ್ಮ, ದ್ರೋಣ ಇವರನ್ನೆಲ್ಲ ಜಯಿಸುವುದಕ್ಕೆ ಉತ್ತರ ಕುಮಾರನೇ ಹೋದ. ಆಗ ಭಯದಿಂದ ತತ್ತರಿಸಿ ಹೋದ ವಿರಾಟ, ಏನು ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾವರ ಮುಂದೆ ನನ್ನ ಮಗ ಯುದ್ಧಕ್ಕೆ ಹೋದನೆ? ಅಯ್ಯೋ, ಒಬ್ಬನೇ ಹೋಗಿದ್ದಾನಲ್ಲ, ಏನಾಯ್ತೋ ಏನೋ, ಯಾರಲ್ಲಿ ಅಪಾರವಾದ ಸೈನ್ಯವೆಲ್ಲ ಹೋಗಿ? ನನ್ನ ಕುಮಾರ ಏನಾದ ಅಂತ ತಿಳ್ಕೊಂಡು ಬನ್ನಿ, ಯಾರ್ಯಾರು ಹೋಗಿದ್ದಾರೆ? ಆಗ ಪಕ್ಕದಲ್ಲಿದ್ದ ಸೈರಂದ್ರಿ ಹೇಳುತ್ತಿದ್ದಾರೆ, ಕುಮಾರನ ಸಂಗಡ ಸಾರಥಿಯಾಗಿ ಬೃಹನ್ನಳೆ. ಹಾಗಂದಾಗ ಅರಸ ಅಂದ, ಏನು ಮಾತನಾಡ್ತಿದ್ದೀಯ ಸೈರಂದ್ರಿ, ಆ ಗಂಡು ಹೆಣ್ಣಲ್ಲದ ನಪುಂಸಕನನ್ನು ಕಳುಹಿಸಿ ನನ್ನ ಮಗ ಬದುಕಿದ್ದಾನೋ ಸತ್ತಿದ್ದಾನೋ ತಿಳ್ಕೊಂಡು ಬನ್ನಿ. ಅಷ್ಟರೊಳಗಾಗಿ ಓಡಿ ಬಂದರಂತೆ ಗೋಪಾಲಕರು. ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾರೆ, ಮಹಾಪ್ರಭು ಜಯ. ಏನಂತೆ, ಹೌದು, ಉತ್ತರ ಕುಮಾರರು ಬಂದಿದ್ದ, ಆ ಶತ್ರು ಪಕ್ಷದವರನ್ನೆಲ್ಲ ಹೊಡೆದೋಡಿಸಿಬಿಟ್ರು. ಮಹಾರಾಜ ಅಂದ, ಎಷ್ಟೇ ಆಗಲಿ, ನನ್ನ ಮಗ ಕಂಕಭಟ್ಟರೇ, ನನ್ನ ಮಗ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಆಗ ಕಂಕಭಟ್ಟರಾಗಿರುವ ಧರ್ಮರಾಜರು ಹೇಳ್ತಾರೆ, ನಿಜ, ಜೊತೆಯಲ್ಲಿ ಆ ಬೃಹನ್ನಳೆ ಎಂಬ ಸಾರಥಿ ಇರುವುದರಿಂದ ಅವನನ್ನು ಜಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರಲ್ಲಿ, ನನ್ನ ಮಗನನ್ನು ಕರ್ಕೊಂಬನ್ನಿ, ವೈಭವದಿಂದ ಅಲಂಕಾರ ಮಾಡಿ ಕರ್ಕೊಂಬನ್ನಿ. ಏನ್ ನಾಡನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಆ ಅಲಂಕಾರ ಮಾಡಿರುವಾಗ ರಾಜಕುಮಾರ ರಥದಲ್ಲಿ ಕರ್ಕೊಂಬರ್ತಿದ್ದರೆ ಎಲ್ಲರೂ ಜಯಕಾರ ಹೇಳ್ತಿದ್ದಾರೆ, ಜ

ಕುಮಾರನಿಗೆ ನಾಡಿನಲ್ಲಿ ಎಲ್ಲೆಲ್ಲಿಯೂ ಸ್ವಾಗತ. ಸೇವಕನೊಬ್ಬ ನೋಡಿ ಬಂದು ಮಹಾರಾಜನಿಗೆ ಹೇಳಿದ, ಸ್ವಾಮಿ ಬರುತ್ತಿದ್ದಾರೆ. ಉತ್ತರ ಕುಮಾರರು ಮತ್ತು ಆ ಬೃಹನ್ನಳೆ ಇಬ್ಬರು ಬರುತ್ತಿದ್ದಾರೆ, ಹಾಗಾದರೆ ಅವರಿಬ್ಬರನ್ನು ಕರೆದುಕೊಂಡು ಬನ್ನಿ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಜೊತೆಯಲ್ಲಿ ಯುದ್ಧ ಮಾಡಿ ಜಯಿಸಿ ಬಂದಿರುವ ನನ್ನ ಮಗನ ಪರಾಕ್ರಮವನ್ನು ನೋಡಿದರ ಕಂಕಭಟ್ರೆ? ಕಂಕರ ಹೇಳಿದರು, ಆ ಸಾರಥಿ ಇರುವುದರಿಂದ ಹೀಗಾಗಿದೆ ಎಂದಾಗ, ಯಾವಾಗಲೂ ಸಾರಥಿಯನ್ನು ಹೊಗಳುತ್ತಾರೆ, ಬೇಸರವಾಗಿದೆ ಕೂತ್ಕೊಳ್ಳಿ ಎಂದು ಪಗಡೆಯಾಟದನ್ನು ಆಡ್ತಾ ಆಡ್ತಾ, ಆಹಾಹ ನನ್ನ ಮಗ ಎಂಥ ಪರಾಕ್ರಮಿ, ಏನು ದ್ರೋಣ ಅಂದ್ರೆ ಏನು, ಭೀಷ್ಮ ಅಂದ್ರೆ ಏನು ಅನ್ನುವಾಗ ಈ ಕಂಕಭಟ್ರು ಮತ್ತೆ ಹೇಳಿದರಂತ, ಅಯ್ಯ ಯಾರನ್ನೇ ಆದರೂ ಜಯಿಸಬಲ್ಲಂಥ ಒಂದು ಶಕ್ತಿ ಇರುವುದು ಎಲ್ಲಿ ಎಂದರೆ ಆ ಸಾರಥಿಯಾದ ಬೃಹನ್ನಡೆ. ಸಿಟ್ಟು ಬಂದಿದ್ದ ಕೈಯಲ್ಲಿದ್ದ ದಾಳವನ್ನು ತೆಗೆದು ಮುಖದ ಮೇಲೆ ಎರಚಿದರಂತೆ. ಧರ್ಮರಾಜರಿಗೆ ತಾಕಿದ ಕೂಡಲೇ ಅವರ ಹಣೆಯಿಂದ ರಕ್ತ ಬರಲು ಪ್ರಾರಂಭವಾಯಿತು. ಕೂಡಲೇ ಧರ್ಮರಾಜರು ತಮ್ಮ ಎರಡು ಕೈಗಳಿಂದ ರಕ್ತವನ್ನು ಹಿಡಿದು ಪಕ್ಕದಲ್ಲಿ ಸೈರಂದ್ರಿಯನ್ನು ನೋಡಿದರಂತೆ. ಸೈರಂದ್ರಿ ಬಂಗಾರದ ಬಟ್ಟಲನ್ನು ತಂದು ಕೊಟ್ಟಿದ್ದಾಳೆ. ಕಾರಣ, ಭೀಮಾರ್ಜುನರು ಪ್ರಮಾಣವನ್ನು ಮಾಡಿದರು, ನಮ್ಮ ಅಣ್ಣನ ದೇಹದಿಂದ ಒಂದು ತೊಟ್ಟು ರಕ್ತವನ್ನು ಕೆಳಗುರುಡಿಸಿದವರನ್ನ ವಂಶದ ಬೇರೆ ಕಿತ್ತು ಹಾಕಿಬಿಡುತ್ತೇವೆ ಎಂದು ಧರ್ಮರಾಜರು ಧರ್ಮವನ್ನು ಅನುಸರಿಸಿ ತಾವು ಒಬ್ಬ ಸೇವಕನನ್ನು ಕರೆದು ಹೇಳಿದರಂತೆ, ಉತ್ತರ ಕುಮಾರನನ್ನು ಮಾತ್ರ ಕರೆದುಕೊಂಡು ಬಾ. ಉತ್ತರ ಕುಮಾರ ಬಂದಿದ್ದಾನೆ, ಬೃಹನ್ನಳೆಯು ದೂರವಾಗಿ ಸರಿದಿದ್ದಾನೆ. ಕೂಡಲೇ ಮಹಾರಾಜ ಎದ್ದು ಬಂದು, ಮಗನೇ ನಿನ್ನಿಂದ ನನಗೆ ಕೀರ್ತಿ ಬಂತು, ಎಲ್ಲರನ್ನೂ ಜಯಿಸಿದೆಯಾ? ಆಗ ಉತ್ತರ ಹೇಳ್ತಾನೆ, ಅಪ್ಪ ಜಯಿಸಿದವನು ನಾನಲ್ಲ, ಒಬ್ಬ ಮಹಾನುಭಾವ ಬೇರೆ ಇದ್ದಾನೆ, ಅದು ತಿಳಿಯುತ್ತೆ ಎಂದು ಆ ದಿನ ಸುಮ್ಮನಾದರಂತೆ. ಸ್ವಲ್ಪ ಕಾಲ ಕಳೆಯಬೇಕು ಎಂದು ಎದುರು ನೋಡುತ್ತಿದ್ದರಲ್ಲ, ತಮ್ಮ ಕಾಲ ಕಳೆದು ಶುಭ ಕಾಲ ಬಂದದ್ದಕ್ಕಾಗಿ ಮಹಾನುಭಾವರಾದ ಪಾಂಡವರು ಮಾರನೆಯ ದಿನದಲ್ಲಿ ತಮ್ಮ ಶುಭ್ರವಾದ ಶ್ವೇತ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಿದ್ದೆ ನೇರವಾಗಿ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ವಿರಾಟರಾದ ತನ್ನ ನಿತ್ಯ ಕರ್ತವ್ಯವನ್ನು ಮುಗಿಸಿಕೊಂಡು ಅರಮನೆಗೆ ಬಂದು ಸಿಂಹಾಸನವನ್ನು ಹತ್ತಿ ನೋಡಬೇಕು ಎಂದರೆ ಅಲ್ಲಿ ಕುಳಿತಿದ್ದಂಥ ಅವರನ್ನು ಕಂಡು, ಯಾರು ನೀವು? ಧರ್ಮರಾಜ ಹೇಳಿದ, ಅಯ್ಯ ನಾನೇ ಧರ್ಮರಾಜ. ಧರ್ಮರಾಜ ಈ ಸಿಂಹಾಸನ ಹತ್ತಲು ಕಾರಣ? ಆಗ ಪಕ್ಕದಲ್ಲಿದ್ದ ಅರ್ಜುನ ಹೇಳ್ತಾನೆ, ನೆನ್ನೆಯ ದಿನ ದಕ್ಷಿಣ ದಿಕ್ಕಿನ ಯುದ್ಧದಲ್ಲಿ ಜಯವನ್ನು ಗಳಿಸಿದವನು ನಮ್ಮಣ್ಣನಾದ ಭೀಮ, ಉತ್ತರ ದಿಕ್ಕಿನಲ್ಲಿ ಜಯವನ್ನು ಗಳಿಸಿದವನು ನಾನು. ಹಾಗಂದ್ರೆ ನಿಜವೇ ಕುಮಾರ? ಉತ್ತರ ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾನೆ, ಅಪ್ಪ ನಿಜವಾಗಲೂ ಜಯವನ್ನು ಗಳಿಸಿಕೊಟ್ಟವನು ಈ ಪಾರ್ಥ ಮಹಾರಾಜ. ಹೇಡಿಯಾಗಿದ್ದ ನನ್ನನ್ನ ಒಬ್ಬ ಧೀರನನ್ನಾಗಿ ಮಾಡಿದ ಈ ಸದ್ಗುರುವಪ್ಪ, ಈತನೇ ಇಲ್ಲದೆ ಹೋಗಿದ್ರೆ ನಮ್ಮ ನಾಡು ಉಳಿಯುತ್ತಿರಲಿಲ್ಲ. ಅಪ್ಪ ನಾನು ಸಮಯದಲ್ಲಿ ಪ್ರತ್ಯಕ್ಷನಾಗುತ್ತೇನೆ, ನನ್ನ ವಿಚಾರವನ್ನು ಹೇಳಬೇಡ ಎಂದು ಆತ ಹೇಳಿದ್ದರಿಂದ ನಾನು ಮೌನವಾದೆ, ಇದು ಸತ್ಯ. ವಿರಾಟರಾಜ ಹೇಳಿದ, ಇದೋ ನಿಮಗೆಲ್ಲರಿಗೂ ವಂದನೆ ಸಮರ್ಪಣೆ ಮಾಡ್ತೇನೆ. ನಾನು ಏನಾದರೂ ಅಪರಾಧ ಮಾಡಿದರೆ ದಯಮಾಡಿ ಕ್ಷಮಿಸಿ, ನನ್ನ ಮಗಳಾಗಿರುವ ಉತ್ತರೆಯನ್ನ ಈ ಅರ್ಜುನನ ಕೊಟ್ಟು ವಿವಾಹ ಮಾಡೋಣ. ಅರ್ಜುನ ಹೇಳಿದ, ಹಾಗೆ ಬೇಡಿ. ಕಾರಣ, ಯಾವತ್ತಾದರೂ ಒಂದು ದಿನವಾದರೂ ನಾನು ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ಕಂಡವನಲ್ಲ. ಆಕೆಯಂತೂ ಗುರುವೆಂಬ ಭಕ್ತಿಯಿಂದಲೇ ನಡೆದವಳಾದ್ದರಿಂದ ಆಕೆಯನ್ನ ನನ್ನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಕೊಟ್ಟು ವಿವಾಹವನ್ನು ಮಾಡೋಣ. ಹಾಗನ್ನುವ ವೇಳೆಗೆ ಎಲ್ಲರೂ ವರ್ತಮಾನವನ್ನು ಕಳಿಸಿದ್ದಾರಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಸಮಸ್ತ ಸೇನಾ ಪರಿವಾರ ಸಹಿತನಾಗಿ ಬಲರಾಮನನ್ನು ಕರೆದುಕೊಂಡು ಬಂದಿದ್ದಾನೆ. ಬಂದೊಡನೆಯೇ ಧರ್ಮರಾಜ ಕೈದುಗಳನ್ನು ಜೋಡಿಸಿ ಹೇಳಿದ, ಆಹಾ ಬಂದಿ.

ನಿನ್ನಿಂದಾಗಿ ನಾವು ಉದ್ಧಾರವಾದವು ತಂದೆ ಎಂದಾಗ ಜಗದೊಡೆಯನಾದ ಕೃಷ್ಣ ಆಶೀರ್ವಾದವನ್ನು ಮಾಡಿದ್ದಾನೆ. ಉತ್ತರೆಗೂ ಅಭಿಮನ್ಯುವಿಗೂ ವಿವಾಹ ಎಂಬತಕ್ಕಂಥದ್ದು ಏರ್ಪಡಿಸಿದ್ದಾರೆ. ಸಮಸ್ತ ರಾಜರೆಲ್ಲರೂ ಬಂದು ಸೇರಿದ್ದಾರೆ. ಪಾಂಡವರು ವನವಾಸ ಅಜ್ಞಾತವಾಸಾದಿಗಳನ್ನು ಕಳೆದು ಶುಭ ಸಮಾಚಾರವನ್ನು ಕೂಡಿದವರಾಗಿದ್ದಾರೆ ಎಂದಾಗ ಜಗದೊಡೆಯನಾದ ಕೃಷ್ಣನ ಒಲಿಮೆಯಿಂದ ಅಪಾರವಾದ ಜನಸ್ತೋಮದಲ್ಲಿ ಅವರಿಗೆ ವಿವಾಹ ನಡೆಯುತ್ತಾ ಇದೆಯಂತೆ. ಸುರರಂ

ವಿರಾಟನು ತನ್ನ ಮಗಳಾಗಿರ್ತಕ್ಕಂಥ ಉತ್ತರೆಯನ್ನ ಅಭಿಮನ್ಯುವಿಗೆ ಕೊಟ್ಟು ವಿವಾಹವನ್ನು ಮಾಡಿ ಪಾಂಡವರಿಗೆ ನಿಮಗೆ ಬೇಕಾದ ಈ ಧನ ಕನಕ ವಸ್ತು ವಾಹನಗಳನ್ನೆಲ್ಲ ಸ್ವೀಕರಿಸಿ ಈ ರಾಜ್ಯವೆಲ್ಲ ನಿಮ್ಮದೇ ಎಂದಾಗ ಶ್ರೀ ಕೃಷ್ಣ ಪರಮಾತ್ಮನು ಆಶೀರ್ವಾದವನ್ನು ಮಾಡಿ ಬಳುವಳಿಯಾಗಿ ತಂದು ಕೊಟ್ಟಿದ್ದಾನೆ. ಅಂದಿನಿಂದ ಮಹಾನುಭಾವರಾದ ಪಾಂಡವರು ತಾವು ಶ್ರೀ ಕೃಷ್ಣನನ್ನು ಮುಂದಿಟ್ಟುಕೊಂಡು ರಾಯಭಾರಿಯಾಗಿ ಕಳುಹಿಸಿ ಆ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತಾವು ಜಯವನ್ನು ಅಪಾರವಾದ ಜಯವನ್ನು ಗಳಿಸಿದ್ದಾರೆ. ಜಗದೊಡೆಯನಾದ ಕೃಷ್ಣನ ಒಲುಮೆಯಿಂದ ಪಾಂಡವರು ನಾಡಿನಲ್ಲಿ ಬಂದು ಪಟ್ಟಾಭಿಷಿಕ್ತರಾಗಿ ಸುಕ್ಷೇಮದಿಂದ ಕೂಡಿದ್ದಾರೆ ಎಂದ ಮೇಲೆ ಜಗದೊಡೆಯನಾದ ಪರಮಾತ್ಮ ತನ್ನ ಭಕ್ತರನ್ನು ಕಾಪಾಡಲಿಕ್ಕೆ ಸರ್ವದಾ ಹೀಗೇ ಇರ್ತಾನೆ ಎಂಬತಕ್ಕಂಥ ವಿಚಾರವನ್ನು ತಿಳಿದು ನಾವು ಈ ಉತ್ತರ ಭೂಪನ ಕಥೆಗೆ ಮಂಗಳವನ್ನು ಹಾಡೋಣ.

ಇದುವರೆಗೂ ನೀವು ಕೇಳಿದ್ದು ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನರ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.